ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಮುಟ್ಟು
1: ಮುಟ್ಟು
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Sarang. Iga app nalu kuda

0: You're listening to Radio Sarin, 107.8 FM. Radio Sarin, 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುನಾಡು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕಲಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕಲಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಎಲ್ಲ ಸಹೋದರಿಯರಿಗೆ ನಮಸ್ಕಾರ. ಈ ಪ್ರಸಂಗ ನನಗೆ ಬಹಳ ಕಷ್ಟ, ಓದೋದ್ರೆ ಕಷ್ಟ ಹತ್ರ ಆಗ್ಬಿಡ್ತಿತ್ತು. ಇಬ್ಬರೇ ಮಾತಾಡ್ಕೋತಾರೆ, ಏನು ಶುದ್ಧೋಧನ ಮಾಡ್ತಾನೆ ಅಂತ ಮಾತಾಡ್ತಿದ್ರೆ ಅಕ್ಕ ತಂಗಿ ಒಳಗೆ ಹೋಗಂಗಿಲ್ಲ ಅಂತ ಹೇಳ್ತಾ ಅನ್ಸೋವಾಗ ಏನದು ಅದು ಗೊತ್ತಿಲ್ಲ ಮಾತಾಡ್ತಾರೆ. ಸ್ವಲ್ಪ ಹೊತ್ತಿದ್ರು ಆಗುತ್ತೆ ಅಂತ ನೋಡ್ತಾನೆ, ಇಬ್ಬರು ಅಳ್ತಾ ಇರ್ತಾರೆ ಅಕ್ಕ ತಂಗಿ, ಇಬ್ಬರು ಅಳ್ತಿರ್ತಾರೆ. ಏನು ಅಂತ ಗೊತ್ತಾಗಲ್ಲ. ಅವ ಸಾಯಂಕಾಲ ನೃತ್ಯ ಕಾರ್ಯಕ್ರಮ ಇಟ್ಟಿರ್ತಾರೆ ಸಂಭ್ರಮ ಊರಲ್ಲೆಲ್ಲ. ನೃತ್ಯ ನಡೆದಿರುತ್ತೆ, ಶುದ್ಧೋಧನ ಕೊಟ್ಟಿದ್ದಾನೆ, ಮಂತ್ರಿಗಳೆಲ್ಲ ಇದ್ದಾರೆ. ಅಂಜನ ಶಾಖೆ ಬಂದು ಶಿಷ್ಯ ಚಂದಕ್ಕ ಅಂತ ಇರ್ತಾನಲ್ಲ ಸಾರಥಿ, ಅವನು ಕಿವಿಯಲ್ಲಿ ಏನೋ ಹೇಳ್ತಾನೆ. ಅವನು ಓಡಿ ಹೋಗಿ ಶುದ್ಧೋಧನ ಕಿವಿಯಲ್ಲಿ ಮಾತಾಡಿದಾಗ ಅವಸರ ಅವಸರವಾಗಿ ಶುದ್ಧೋಧನ ಎದ್ದು ಓಡಿ ಬರ್ತಾನೆ. ಹೊರಗಡೆ ಎಲ್ಲರೂ ಓಡಿ ಬಂದು ಮಾಯಾದೇವಿಯ ಕೊನೆ ಕಡೆ ಬರ್ತಾರೆ. ಎಲ್ಲನೇ ದಿವಸ ಮಗು ಹುಟ್ಟಿದ ಎರಡನೇ ದಿವಸ ಸಾಯಂಕಾಲ ಉಸಿರಾಡ್ಸಕ್ಕೂ ಆಗ್ತಿರಲ್ಲ, ಒದ್ದಾಡ್ತಾರೆ. ಸುಲಕ್ಷಣ ಗೌತಮಿ ತುಂಬ ಆತಂಕದಿಂದ ನಿಂತಿದ್ದಾರೆ. ರಾಜ ವೈದ್ಯ ಏನೇನೋ ಔಷಧಿ ಕುಡಿಸ್ತಾನೆ, ಪ್ರಯತ್ನ ಮಾಡ್ತಾನೆ. ಮಕ್ಕಳಿದ್ದಂಥ ಮಗು ಪಿಳಿ ಪಿಳಿ ಕಣ್ಬಿಟ್ಟು ನೋಡ್ತಾ ಇದೆ ಏನಾಗ್ತದೆ ಅಂತ. ಸುತ್ತು ಅದನ್ನು ಹತ್ತಿರ ಬಂದು ಆಕೆ ಕೈ ಹಿಡ್ಕೊಂಡು ಮಾಯಾ ಮಾಯಾ ಅಂತ ಹೋದಿರ್ತಾನೆ. ಆಕೆಗೆ ಒಂಥರ ದಿಕ್ಕು ತಟ್ಟಿದಂಗಾಗಿದೆ. ಸ್ವಾಮಿ, ನನ್ನ ಮಗು ಅಂತ ಬರಬಡಿಸ್ತಾನೆ. ಅವನು ಎಷ್ಟು ನೋಡಿದ್ರು ತಿಂತ ಇಲ್ಲ ನನಗೆ. ಆದರೆ ಅವನು ಬಹಳಷ್ಟು ನೋಡಬೇಕು ಅಂತ ಆಸೆ ಇರೋದ್ರೊಳಗೆ ಅವನು ಬಿಟ್ಟು ಹೋಗ್ಬಿಡ್ತೀನಿ ನಾನು. ಎಲ್ಲಿ ಹೋಗ್ತೀನಿ ನೀನು, ನಂಗೆ ಹೇಳ್ಬೇಡ ನೀನು ಅಂತ ಗಂಡ ಹೇಳ್ತಾನೆ. ನೀ ಗುಣ ಆಗ್ತೀಯ, ಈ ಅನಾರೋಗ್ಯಕ್ಕೆ ಹೆದರ್ಬೇಕಾ, ವೈದ್ಯರಿದ್ದಾರೆ, ಇನ್ನೊಂದಿಬ್ಬರು ವೈದ್ಯರು ಕರ್ಸೋಣಕ್ಕಾರೆ, ಗುಣ ಆಗ್ತದೆ ನಿನಗೆ ಅಂತ ಗಂಡ ಅಪ್ಪನೂ ಹೇಳ್ತಾನೆ. ಚಿಂತೆ ಮಾಡಬೇಡ ಮಗಳೇ, ಇನ್ನೊಂದಿಬ್ಬರು ವೈದ್ಯರು ಬರ್ತಾರೆ, ಬೇರೆ ಔಷಧಿ ಕೊಡ್ತಾರೆ ಅಂತ ಆಕೆ ಹೇಳುವಂಥ ಮಾತು ಎಷ್ಟು ಅಂತ ನೋಡಿ ಅಪ್ಪಾಜಿ. ವೈದ್ಯರು ಔಷಧಿ ಕೊಡ್ತಾರೆ, ಆಯಸ್ಸು ಕೊಡಲ್ಲ. ಚಂದದ ಮಾತು, ವೈದ್ಯರು ಔಷಧಿ ಕೊಡ್ತಾರೆ, ಆಯಸ್ಸು ಕೊಡಲ್ಲ. ಅದು ಭಗವಂತಾನೆ ಕೊಡ್ತಾನೆ. ನಿನಗೇನು ಸಾಯಿ ವಯಸ್ಸಾಗಿದೆ ಮಗಳೇ, ಯಾಕಂತ ಮಾತಾಡ್ತೀನಿ ನೀನು, ಯಾವ ಭ್ರಾಂತಿಯನ್ನು ಮನಸ್ಸಲ್ಲಿ ಇಟ್ಕೋಬೇಡ ಅಂತ ಅಂತ ಅಮ್ಮ ಹೇಳಿದಾಗ ಹೇಳ್ತಾಳೆ. ಭ್ರಾಂತಿ ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ. ಭ್ರಾಂತಿ ಅಂದ್ರೆ ಏನು, ಇದ್ದ ಹಾಗೆ ಕಾಣಿಸಲಿ ಅಲ್ಲ. ಗಂಡ ಮಗು ಸಂಸಾರ ಇವೆಲ್ಲಾನು ಭ್ರಾಂತಿನೇ ಅಲ್ವಾ? ನಾನು ಹೋದ ತಕ್ಷಣ ಇದೆಲ್ಲ ಭ್ರಾಂತಿನೇ ಅಲ್ವಾ? ನಾನು ಹೋದ ತಕ್ಷಣ ನಾನು ಇದ್ದೆ ಅನ್ನೋದು ಭ್ರಾಂತಿ ಅಲ್ವಾ? ಅಂತ ಫಿಲಾಸಫರ್ ತರ ಮಾತಾಡ್ಬಿಡ್ತಾರೆ. ತಂಗಿ ಹೇಳ್ತಾ ಅಕ್ಕ ಮಾತಾಡ್ಬೇಡ ನೀನು, ಸ್ವಲ್ಪ ಹೊತ್ತು ನಿದ್ದೆ ಮಾಡು, ನೆಮ್ಮದಿ ನಿದ್ದೆ ಮಾಡು ಅಂತ. ಯಾಕೆ ಅಂತ ಹೌದು ಗೌತಮಿ, ನಿದ್ರೆ ನನಗೆ ಕರೀತಾ ಇದೆ. ಆದ್ರೆ ಆ ನಿದ್ರೆ ಜಾರಿದ್ರೆ ಮತ್ತೆ ಮತ್ತೆ ಎಚ್ಚರ ಆಗಲ್ಲ. ಅದೇ ಅದೇ ನನ್ ಕೆಲವು ಮಾತುಗಳು ಹೇಳ್ಬೇಕು ನಿನಗೆ. ಅರ್ಥವಾದ ಮಾತಂತಲ್ಲ, ನಮ್ಗೆ ಸಮಯ ಜಾಸ್ತಿ ಇಲ್ಲ, ನಾನು ಹೇಳ್ಬಿಡ್ಬೇಕು. ತಂಗಿ ಅಂತ ಹೇಳ್ತಾಳೆ ಗೌತಮಿ. ಏನ್ ಹೇಳಮ್ಮ ಅಂತ ಹೇಳ್ತಾಳೆ. ನಾನು ಹೇಳಿದ್ದಲ್ಲ ನೆನಪಿದೆಯಮ್ಮ, ಅದನ್ನ ಮಾತಾಡಿದ್ದು ನೆನಪಿದೆ. ನಿನ್ನ ಮೇಲೆ ನಾನು ನಿನ್ನಲ್ಲಿ ಜೀವನ ಇರ್ತೀನಿ, ನಿನ್ನಲ್ಲಿ ಜೀವಿಸ್ತೇನೆ ನಾನು. ನನ್ನ ಪ್ರೀತಿ ಅಕ್ಕರೆಯನ್ನೆಲ್ಲ ನಿನ್ನ ತುಂಬಿ ಹೋಗ್ತೇನೆ. ನನ್ನ ಮಾತು ಕೊಟ್ಟ ಹಾಗೆ ಇನ್ನು ಮುಂದೆ ಸಿದ್ಧಾರ್ಥ ತಾಯಿ ಏನೇ ಆಗ್ಬೇಕು, ಅದಕ್ಕೆ ಅವ ಸಿದ್ಧಾರ್ಥ ಗೌತಮ ಅನ್ಸ್ಕೋಬೇಕು. ಇನ್ ಮೇಲೆ ನಿನ್ನ ಮಗ ಇವನು, ನನ್ನ ಮಗ ಅಲ್ಲ. ತಪ್ಪಿಸ್ಬಿಡ್ತಾರೆ ಎಲ್ಲರಿಗೂ ಗಾಬರಿ. ಅಕ್ಕ ತಂಗಿ ಯಾವಾಗ ಮಾತಾಡ್ಕೊಂಡಿದ್ದೇನೆಲ್ಲ ಗೊತ್ತಿಲ್ಲ. ಆಕೆ ತನ್ನ ಅಂತ್ಯ ಹತ್ರ ಬಂದಿದೆ ಅಂತ ಗೊತ್ತಾಗಿದೆ ಅಂತ ಅನ್ನಿಸ್ತು. ಆಶ್ಚರ್ಯ ಪಡುವಷ್ಟು ಸಮಯ ಇಲ್ಲ, ಎಲ್ಲ ದುಃಖದಲ್ಲಿ ಕೂತಿದ್ದಾರೆ. ಗೌತಮಿ ಅಕ್ಕನ ಕೈ ಹಿಡ್ಕೊಂಡು ಹೇಳ್ತಾಳೆ, ಅಕ್ಕ ಅಕ್ಕ ನಿನ್ನ ಮಗ ನನ್ನ ಮಗ, ನಾನು ಮಾಡಿಕೊಟ್ಟಿದ್ದೇನಲ್ಲ, ಚಿಂತೆ ಮಾಡಬೇಡ. ನನ್ನ ಗಂಡಿನ ರೆಪ್ಪೆ ಒಳಗೆ ಇಟ್ಕೊಂಡು ಬದುಕಿಸ್ತೇನೆ ನಿಮ್ಮ ಮಗನ, ನನ್ನ ಅಕ್ಕರೆಯನ್ನೆಲ್ಲ ಹಾಕಿ ಸಿದ್ಧಾರ್ಥನ ಹೊಡ್ಕೊಳ್ತೇನೆ ಅಂತ ಮಾತು ಕೊಡ್ತಾರೆ. ಈಗ ಸಮಾಧಾನ ಆಯ್ತು.

0: रेडियो सारंग 107.8 FM।
1: ನನ್ನ ತಂಗಿ ಗುಣವತಿ ವಾತ್ಸಲ್ಯ ಮೂರ್ತಿ ಅಂತ ಗೊತ್ತಿದೆ ನನಗೆ. ನೀನು ನನಗಿಂತ ಚೆನ್ನಾಗಿ ನೋಡ್ಕೋತೀಯಮ್ಮ ನೀನು. ನಾನು ಕೆಲವೊಂದ್ಸಲ ಕರುಣೆಯಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನಿ. ನಿನಗೆ ವಾಸ್ತವದ ಅಂಶ ಗೊತ್ತಿದೆ, ಮಗನ ಚೆನ್ನಾಗಿ ಬೆಳೆಸು, ಆಮೇಲೆ ಮಾತಾಡುವಂತೆ, ನಿದ್ದೆ ಮಾಡಿ ಈಗ ಅಂತ ಶುದ್ಧೋದನ ಹೇಳ್ತಾನೆ. ಇಲ್ಲ, ನಾನು ನಿದ್ರೆ ಮಾಡಿದರೆ ಒಂದು ಮಾತು ಹೇಳೋಕ್ಕಾಗಲ್ಲ, ಒಂದು ಕೆಲಸ ಇದೆ, ಮುಗಿಸ್ಬಿಡ್ತೀನಿ ಅದನ್ನು. ನೀವು ಮಾತು ಕೊಡಬೇಕು ನನಗೆ. ಏನು ಮಾತು ಕೊಡಬೇಕು? ನಿನ್ನ ಮಾತನ್ನು ಯಾವತ್ತೂ ಮೀರಿಲ್ಲ, ನಾನು ನಡೆಸ್ತೀನಿ ಅಂತಾನೆ. ಆಗ ತಕ್ಷಣ ಆಕೆ ಶುದ್ಧೋದನ ಕೈ ಹಿಡ್ಕೊಂಡು ಗೌತಮಿ ಕೈ ಅವನ ಕೈಯಲ್ಲಿ ಕೊಟ್ಟು, ನನ್ನ ಸ್ಥಾನದಲ್ಲಿ ನನ್ನ ತಂಗಿ ಗೌತಮಿನೇ ಸ್ವೀಕಾರ ಮಾಡಬೇಕು, ಇದು ನನ್ನ ಕಡೆ ಆಸೆ ಅಂತ ನೆರವೇರಿಸಬೇಕು ಅಂತ ಕೇಳ್ಕೊತಾಳೆ. ಇದೇನಿದು ಅಂತ ನಾನು ನಿನ್ನ ತಂಗಿನ ಆ ದೃಷ್ಟಿಯಿಂದ ನೋಡೇ ಇಲ್ಲ ನಾನು. ಆಕೆ ನಾನೇನಿಂತು ಮದುವೆ ಮಾಡ್ತೀನಿ, ಇನ್ನೊಂದು ಬೇಕಾದರೆ ಮದುವೆ ಮಾಡ್ತೀನಿ ಆಕೆ ಚೆನ್ನಾಗಿ ಅಂತಾನೆ. ಯಾಕಂದ್ರೆ ನೀನು ಮಾಡ್ತೀವಿ ಗೊತ್ತಿದೆ ನನಗೆ, ನನ್ನ ತಂಗಿಗೆ ಮದುವೆ ಮಾಡೋ ಶಕ್ತಿ ನಿನಗಿದೆ, ಆದರೆ ನನ್ನ ಮಗನಿಗೆ ತಾಯಿ ಸಿಗಲ್ವೇ? ಆದ್ದರಿಂದ ನನ್ನ ತಂಗಿ ನೀವು ಒಪ್ಕೋಬೇಕು. ನೀವಿಬ್ಬರು ಗಂಡ ಹೆಂಡತಿ ಆಗದೆ ನನ್ನ ಮಗನಿಗೆ ತಂದೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳಿ ಅಂತಾನೆ. ಆತ ಏನು ಹೇಳಬೇಕು ಅಂತ ತೋಚಿಲ್ಲ, ಆವತ್ತಿಗೇನು ಹೇಳಬೇಕು ಅವನು. ಅತ್ತೆ ಮಾವನ ಮುಖ ನೋಡ್ತಾನೆ. ಹಾಗಾಕೆ ಅಪ್ಪ ಅಮ್ಮನ ಹೇಳ್ತಾಳೆ, ಅಪ್ಪ ಅಮ್ಮ ನೀವು ಕೂಡ ನನ್ನ ಬೇಡಿಕೆ ನಿರಾಕರಿಸೋದಿಲ್ಲ ಅಂತ ಒಪ್ಕೋತೀನಿ. ಗೌತಮಿ ಬಗ್ಗೆ ನಿಮಗೆ ಮನಸ್ಸಲ್ಲಿ ಏನು ಕನಸಿತ್ತೋ ಗೊತ್ತಿಲ್ಲ, ಇನ್ಮೇಲೆ ಯಾಕೆ ನನ್ನ ಸ್ಥಾನದಲ್ಲಿರೋ ಹಾಗೆ ಮಾಡಿ ಅಂತ. ಆ ಹೊತ್ತಿಗೇನು ಹೇಳೋಕ್ಕಾಗಲ್ಲ, ಹೂ ಅಂತ ಗುಣ ಹಾಕ್ತಾ ಇರೋರು. ಹಾಗಾದ್ರೆ ನನಗೇನು ಯಾವುದೂ ಚಿಂತೆ ಇಲ್ಲ ಅಂತ ಅಂದ್ಕೊಂಡಾಗ ಉಸಿರು ಕಷ್ಟ ಆಗಿ ಆ ತೊಟ್ಲಿನ ಮಗುನ ಕೊಡು ಅಂತಾಳೆ. ಮಗುನ ಹಿಡ್ಕೊಂಡು ಮುತ್ತು ಕೊಡ್ತಾಳೆ. ನಾನು ಹೋಗ್ತೀನಿ ಅಂತ ಹೇಳ್ತಾಳೆ. ಶುಭ ಆಗಲಿ ಅಂತ ಹೇಳಿ ಕಣ್ಣು ಮುಚ್ತಾಳೆ, ಸತ್ತು ಹೋಗ್ತಾಳೆ.

0: You're listening to Radio Saring 107.8 FM.
1: ಆ ಕ್ಷಣಕ್ಕೆ ಶುದ್ಧೋಧನಗೆ ದಿಕ್ಕು ತಪ್ಪಿದಂಗಾಗಿ ಅಳೋಕ್ ಶುರು ಮಾಡ್ತಾನೆ. ಎಲ್ರಿಗೂ ಭಯ ಆಗ್ಬಿಡ್ತದೆ. ಸಿದ್ಧಾರ್ಥ ಗಾಬರಿ ಆಗ್ತದೆ. ಆ ಪ್ರಜಾಪತಿ ಗೌತಮಿ ಎತ್ಕೊಂಡು ಆ ಮಗುನ ಆಕೆ ಎದೆ ಮೇಲೆ ಮಲಗಿಸ್ತಾಳೆ. ಒಂದು ಎರಡು ನಿಮಿಷ ಪಾಪ ಗಾಬರಿಯಾಗಿ ಅಳ್ತಾ ಇರುತ್ತೆ ಮಗು. ಎತ್ಕೊಂಡು ಹೋಗ್ತಾಳೆ ಹೊರಗಡೆ. ಚಂದಕ ಸುಗತ ಎಲ್ಲರೂ ಹೇಳ್ತಾರೆ, ಯಾರು ಕಣ್ಣು ಹತ್ತೋ ಏನೋ ನಮ್ಮ ರಾಜನಿಗೆ. ಇಂಥ ಒಳ್ಳೆಯ ಸಂತೋಷವಾಗಿದ್ದಂಥ ಇದು ಪರಿವಾರ ಹಿಂಗಾಯ್ತಲ್ಲ ಅಂತ ಹೇಳಿ ಏಳನೇ ದಿವಸಕ್ಕೆ ತಬ್ಬಲಿಯಾದಂಥ ಸಿದ್ಧಾರ್ಥ. ಇದನ್ನೆಲ್ಲ ನಾವು ಬ್ಯಾಕ್ಗ್ರೌಂಡ್ ನೆನ್ಪಿಟ್ಕೋಬೇಕು. ಏಳನೇ ದಿವಸಕ್ಕೆ ತಾಯಿಯನ್ನು ಕಳ್ಕೊಂಡಂಥ ಸಿದ್ಧಾರ್ಥ, ಜಗತ್ತಿಗೆ ಕರುಣೆ ತೋರಿಸಿದಂಥ ಸಿದ್ಧಾರ್ಥ. ಮುಂದೆ ಆ ಕರುಣೆ ಯಾಕೆ ಬಂತು ಅಂದರೆ ಜೀವನ ಕಾಣಲಿ ತಾಯಿಯನ್ನು ಕಾಣಲಿಲ್ಲ. ಆದರೆ ಒಂದು ಮಾತು ನೆನ್ಪಿಡಬೇಕಾದ್ದು, ಆ ಪ್ರಜಾಪತಿ ಗೌತಮಿ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲು ಅಂದರೆ ತನ್ನ ಮಗನಿದ್ದರೂ ಕೂಡ ಆ ಮಗ ಆಗ್ತಾನೆ ಮುಂದೆ, ಅವನ ಮಗ ಆಗ್ತಾನೆ ಹುಡುಗಿ, ಮಗ ಆಗ್ತಾನೆ ನಂದ ಅಂತ ಹುಡುಗ, ಅವನಕ್ಕಿಂತ ಹೆಚ್ಚು ಪ್ರೀತಿ ಇವನು ಮಾಡ್ತಾಳೆ. ಕೊನೆವರೆಗೂ ಅವನಿಗೋಸ್ಕರ ತನ್ನ ಜೀವ ಒತ್ತೆ ಇಡ್ತಾಳೆ, ಹಾಗೆ ಬದುಕ್ತಾನೆ. ಮೂರು ದಿವಸ ಆದಮೇಲೆ ಮಾಯಾದೇವಿ ತೀರ್ಕೊಂಡ್ಮೇಲೆ ಅರಮನೆಗೆ ಒಬ್ಬ ಋಷಿ ಬರ್ತಾರೆ, ಅಸಿತ ಅಂತ. ಅಸಿತ ಅಂತ ಮಹಾ ಋಷಿ ಅಲ್ಲಿದ್ದು. ಅವ್ರು ಬಂದಾಗ ಶುದ್ಧೋಧನಿಗೆ ಒಂಥರ ಗಾಬರಿ ಆಯಿತು, ದುಃಖ ಎಲ್ಲ ಆಗಿರುತ್ತೆ. ಕ್ಷಮಿಸಿ ಸ್ವಾಮಿ, ನನ್ನ ಮಗ ಹುಟ್ಟಿದ ಸುದ್ದಿ ನಿಮಗೆ ತಿಳಿಸಲೇ ಇಲ್ಲ, ನಾನು ಸುದ್ದಿ ಕೊಡಲಿಲ್ಲ ಅಂತ. ಇಲ್ಲಪ್ಪ, ಏನು ಚಿಂತೆ ಮಾಡಬೇಡ, ಶುಭ ಅಶುಭದ ಎರಡೂ ಸುದ್ದಿ ನನಗೆ ಬಂತು. ನಾನು ಬಂದೆ ಅದಕ್ಕೆ ನಿನ್ನ ಮಗನ ನೋಡಬೇಕು ಅಂತ ಬಂದಿದ್ದು ನಾನು. ನಾನು ಯಾಕಂದರೆ ನನಗೆ ವಯಸ್ಸಾಯಿತು, ಇನ್ನು ಇಲ್ಲವರು ಅನ್ನಲ್ಲ, ನಾನು ಹಿಮಾಲಯಕ್ಕೆ ಹೋಗ್ಬೇಕು, ನಾನು ವಾಪಸ್ ಬರಲ್ಲ ನಾನು. ಆದರೆ ಹೋಗುವಾಗ ನಿನ್ನ ಮಗನ ನೋಡಬೇಕು ಅಂತಿತ್ತು ನನಗೆ, ನಿನ್ನ ಮಗನ ತಂದು ತೋರಿಸು ಅಂತಾನೆ. ಆಶ್ಚರ್ಯ ಸುದೋದನಿಗೆ, ಈ ಋಷಿಗಳಿಗೆ ಯಾಕೆ ಮೂರು ದಿವಸದ ಮಗು ನೋಡ್ಬೇಕಂತಾರೆ, ಹತ್ತು ದಿವಸದ ಮಗು ಅದು.

0: रेडियो सारंग 107.8 FM.
1: ಮಗುನ ಎತ್ಕೊಂಡು ಒಂದು 5 ನಿಮಿಷ ನೋಡ್ತಾನೆ ಅಸಿತಾ ಋಷಿ. ನೋಡಿಬಿಟ್ಟು ಆಶ್ಚರ್ಯ ಅನಿಸುತ್ತೆ ಅವನಿಗೆ. ಹೇಳ್ತಾನೆ, ನೋಡಪ್ಪ, ಈ ಮಗು ನಾನು ಅಪೇಕ್ಷೆ ಪಟ್ಟು ನೋಡಿದ್ದು, ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದು. ಅವನು ನೋಡಿದ್ಮೇಲೆ ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ, ಈ ನನ್ನ ಕೆಲಸ ಮುಗಿತೀನಿ. ಈ ಮಗು ಮಾತ್ರ ತುಂಬ ಅಪರೂಪದ ಮಗು. ಅವನು ಹೇಳೋ ಮಾತು ಎಷ್ಟು ಚೆನ್ನಾಗಿದೆ, ಇದು ನಿನ್ನ ವಸ್ತು ಅಂತ ಕಾಪಾಡ್ಕೋಬೇಡ, ಇದು ನಿನ್ನ ವಸ್ತು ಅಂತ ಕಾಪಾಡ್ಕೋಬೇಡ, ಇದು ಪ್ರಪಂಚಕ್ಕೆ ಸೇರಿದಂಥ ವಸ್ತು. ಈ ಮಗುವಿನಲ್ಲಿ 32 ಶುಭ ಲಕ್ಷಣಗಳಿದ್ದಾವೆ ದೇಹದಲ್ಲಿ. ಹೀಗೆಲ್ಲ ಶುಭ ಲಕ್ಷಣ ಒಂದೇ ಮಗುವಿನಲ್ಲಿರೋದು ಅಸಾಧ್ಯ ಅನ್ನುವಷ್ಟು ವಿರಳ. 32 ಲಕ್ಷಣ ಒಂದೇ ಮಗುವಿನ ದೇಹದಲ್ಲಿದೆ ಅಂದರೆ ಅಪರೂಪ. ಇದು ಎಲ್ಲ ಲಕ್ಷಣಗಳಿದ್ದಾವೆ. ಇವನು ಲೋಕೋತ್ತರನಾಗ್ತಾನೆ. ನನಗೊಂದು ವಿಷಾದ ಏನು ಅಂದರೆ ಅಷ್ಟು ಆಯುಷ್ ಇಲ್ಲ. ಗಾಬರಿ ಅಂಶ ಯುದ್ಧದನಿಗೆ, ಮಗುಗೆ ಆಯುಷ್ ಕಮ್ಮಿನಾ? ಮಗುಗೆ ಅಲ್ಲಪ್ಪ, ನನಗೆ ಆಯುಷ್ ಇಲ್ಲ. ಅವನು ಸಮರ್ಥ್ಯ ಲೋಕೋತ್ತರನಾದಾಗ ಅವನು ನೋಡಿ ಭಾಗ್ಯ ಪಡುವಂಥ ಆಯುಷ್ ನನಗಿಲ್ಲ. ಆಯ್ತು ಬಿಡು, ಅವನ ದರ್ಶನ ಆಯ್ತಲ್ಲ ಸಾಕು ಅಂತ ಹೇಳ್ತಾನೆ. ಮಗನ ಹೆಸರೇನಿಟ್ಟಿ ಅಂತ ಕೇಳ್ತಾನೆ. ಹೆಸರು ಸಿದ್ಧಾರ್ಥ ಅಂತ ಇಟ್ಟಿದ್ದೀವಿ. ಸಿದ್ಧಾರ್ಥ, ಇವನ ತಾಯಿ ಹೆಸರು ಮಾಯೆ ಅಲ್ವಾ? ಹೌದು ಅಂದ ತಕ್ಷಣ ಅವನೊಂಥರ ನಗ್ತಾನೆ, ಅರ್ಥಗರ್ಭಿತವಾಗಿ ನಕ್ಕ ಹೇಳ್ತಾನೆ, ಮಾಯಾ ಸಿದ್ಧ. 2 ಸಲ ಮಾಯಾ ಸಿದ್ಧ ಅಂದ್ಬಿಟ್ಟು, ಹೌದಪ್ಪ, ಮಾಯೆಯನ್ನು ಗೆದ್ದ ಮೇಲೆ ಸಿದ್ಧನಾಗೋದು, ಮಾಯೆಯನ್ನು ಗೆದ್ದ ಮೇಲೆ ಸಿದ್ಧ ಆಗಬೇಕು ಅಥವಾ ಅಂದ್ಬಿಟ್ಟು ಮೊದಲು ಮಾಯೆಯನ್ನು ತೊರಿಬೇಕು, ಆಮೇಲೆ ಸಿದ್ಧ ಆಗಬೇಕು. ಎಷ್ಟು ತೂಕದ ಮಾತದು. ಎಲ್ಲಿ ಮಾಯೆ ಅಂದರೆ 2 ಅರ್ಥದಲ್ಲಿ ತಗೋಬೋದು. ಮಾಯೆಯನ್ನು ಬಿಟ್ಟ ಮೇಲೆ ಸಿದ್ಧತ್ವ ಸಿಗೋದು ಅಂತ ಒಂದಾದರೆ, ತಾಯಿ ಮಾಯೆಯನ್ನು ಕಳ್ಕೊಂಡ ಮೇಲೆ ಸಿದ್ಧತ್ವದ ದಾರಿ ಸಿಗುವಂಥದ್ದು. ಇದು ತಾಯಿ ಪ್ರೀತಿಯಲ್ಲಿ ಕೊಚ್ಕೊಂಡು ಇಲ್ಲೇ ಇದ್ದು ಬಿಡ್ತಿದ್ದೇನು ಅಂತ ಮಾತು. ಮುಂದೆ ಕೆಲವು ದಿವಸದೊಳಗೆ ಮಾತು ಕೊಟ್ಟ ಹಾಗೆ ಶುದ್ಧೋಧನ ಪ್ರಜಾಪತಿ ಗೌತಮಿಯನ್ನು ಮದುವೆ ಆಗ್ತಾನೆ. ನಿಜಾರ್ಥದೊಳಗೆ ಆಕೆ ಸಿದ್ಧಾರ್ಥನ ತಾಯಿ ಆಗ್ತಾಳೆ. ಎಂದಿಗೂ ತಾಯಿ ಕೊರತೆ ಗೊತ್ತಿಲ್ಲದ ಹಾಗೆ ಬೆಳೆಸ್ಕೋತಾಳೆ. ಮಜಾ ಅಂದರೆ 7 ವರ್ಷ ತನಕ ಸಿದ್ಧಾರ್ಥ ಗೊತ್ತಿಲ್ಲ ತಾನು ಮಾಯಾದೇವಿ ಮಗ ಅಂತ, ಗೊತ್ತೇ ಇಲ್ಲ. ಒಂದು ಸಲ ಆಟ ಆಡುವಾಗ ಅವನು ಸ್ನೇಹಿತ ಅನ್ನಿ ವೈರಿ ಅನ್ನಿ ಏನೋ ಏನಿದ್ದಾನೆ, ದೇವದತ್ತ ಅಂತಿದ್ದಾನೆ, ಅವನ ಬಗ್ಗೆ ಹೇಳ್ತೀನಿ ಮುಂದೆ. ಅವನು ಹೇಳ್ತಾನೆ, ನೀನು ಯಾರ ಮಗ ಗೊತ್ತೋ? ನಿಮ್ಮಮ್ಮ ಸತ್ತೋದ್ಲ ಅವಾಗಲೇ. ಇಲ್ಲ, ಅಮ್ಮ ಇದ್ದಾಳಲ್ಲ, ನೀನು ಗೊತ್ತಿಲ್ಲ. ಆಮೇಲೆ ಬಂದು ಕೇಳ್ತಾನೆ ತಾಯಿನ, ಅಮ್ಮ ನೀ ನನ್ನ ತಾಯಿ ಅಲ್ವಾ? ಅದು 7 ವರ್ಷಕ್ಕೆ ಗೊತ್ತಾಗೋದು. ಆಮೇಲೆ ಆಕೆ ತಾಯಿ ಹೇಳ್ತಾಳೆ, ಚಿಂತೆ ಮಾಡಬೇಡ ಮಗು, ನಾನೇ ನಿನ್ನ ತಾಯಿ. ಆಕೆ ಹಡ್ದ ತಾಯಿ ಆದರೂ ನಾನು ನಿನ್ನ ಸಾಲಿ ಸಾಕಿದಂಥ ತಾಯಿ, ಅದು ಯಾವುದೂ ಕಮ್ಮಿ ಇಲ್ಲ ಅಂತ ಹೇಳ್ತಾಳೆ. ಅಂದರೆ ಅಷ್ಟರ ಮಟ್ಟಿಗೆ ಪ್ರೀತಿಯಿಂದ ಬೆಳೆಸ್ಕೊಂಡಿದ್ಲು.

0: Radio Sarang 107.8 FM.
1: ಸಿದ್ಧಾರ್ಥ ಬೆಳೀತಿರೋ ಹಾಗೆ ಅವನ ಚಿಕ್ಕಪ್ಪನ ಮಕ್ಕಳೊಂದಿಗೆ ಸೇರಿ ಆಟ ಆಡ್ತಿದ್ದ. ಹೇಳ್ದಲ್ಲ, ಮಹಾನಾಮ, ಅನಿರುದ್ಧ, ಆನಂದ, ಭಲ್ಲಿಕ ಇವರೆಲ್ಲರ ಜೊತೆಗಲ್ಲದೆ ಚಿಕ್ಕಮ್ಮನ ಮಗ, ತಂಗಿ ಮಗ ದೇವದತ್ತನು ಬಂದು ಸೇರ್ಕೋತಿದ್ದ. ಇವ ದೇವದತ್ತಂದೊಂದು ಸ್ವಭಾವ, ಅದು ಜೀನ್ಸೇ ಇರಬೇಕು. ಅವನು ಹಾಗೆ ಇದ್ದ, ಒಂಥರ ಯಾವಾಗಲೂ ಅಸೂಯೆ ಭಾವದ ಹುಡುಗ. ಅವನು ಸಿಟ್ಟು ಇಸ್ಕೊಳ್ ಯಾವಾಗಲೂ ಪ್ರತಿಯೊಂದು ಇಂಥ ಪಾತ್ರದೊಳಗೆ ಒಂದು ಎಂಟಿ ಥೀಸಿಸ್ ಅಂತ ಇರ್ತಾ. ಯಾವಾಗಲೂ ಇರಬೇಕಾದ್ದೆ, ರಾಮ ಇದ್ದಾಗ ರಾವಣ ಇರಲೇಬೇಕು, ರಾವಣ ಇಲ್ಲದೆ ಹೋದ್ರೆ ರಾಮನ ಬೆಲೆ ಏನು ಬಂತು? ಅದು ಹಾಗೆ ಬರಬೇಕಾದ್ದು. ಬುದ್ಧನಿಗೆ ಹಾಗಿರುವಂಥ ಒಂದು ದೇವದತ್ತ, ಅದೇ ವಯಸ್ಸಿನವನು. ಯಾವಾಗಲೂ ಬುದ್ಧನ ಕಂಡ್ರೆ ಕೋಪ, ಅಸೂಯೆ ಎಲ್ಲ ಅವನಿಗೆ ಕೊಡ್ತಾರೆ, ಇಂಪಾರ್ಟೆನ್ಸು ನನಗೇನು ಕೊಡೋದಿಲ್ಲ, ಅವನು ಹೇಗಾದರೂ ಅಡ್ಡ ಹಾಕಬೇಕು, ಜಗಳ ಇದರಲ್ಲೇ ಇರುವಂಥವನು. ಆ ಗೌತಮ ಪ್ರಜಾಪತಿ ಗೌತಮಿಗೆ ಮಗ ಹುಟ್ಟಿದ ಅಂತ ಹೇಳಿದ್ನಲ್ಲ ನಂದ ಅಂತ, ಅವನು ಬುದ್ಧನ ಪಡಿಯಚ್ಚು, ಸಿದ್ಧಾರ್ಥನ ಪಡಿಯಚ್ಚು. ಅವನು ಹಂಗೆ ನೋಡೋಕ್ಕೂ ಹಂಗೆ ಇದ್ದ, ಸ್ವಭಾವದಲ್ಲೂ ಹಾಗೇನೆ. ಅಣ್ಣನ ಬಾಲಂಗೋಚಿ ಅವನು, ಏನು ಹೇಳಿದ್ರು ಅಣ್ಣನ ಜೊತೆಗೆ ಇರಬೇಕು, ಅಣ್ಣನಿಗೆ ಯಾರಾದ್ರೂ ಬೈದ್ರೆ ಇವನಿಗೆ ಕೋಪ ಬರಬೇಕು. ಆ ಥರ ಸಿದ್ಧಾರ್ಥನ ಕಲಿಕೆ ಬಹಳ ವೇಗದ್ದಾಗಿತ್ತಂತೆ. ಅವರೆಲ್ಲರೂ ಕಲಿಸೋದ ಗುರುಗಳಿದ್ರು, ಸಂಸ್ಕೃತ ಕಲಿಸ್ತಾ ಇದ್ರು, ಅದರ ಜೊತೆಗೆ ಸೈನ್ಸ್, ಕ್ಷತ್ರಿಯರಲ್ವಾ, ಯುದ್ಧ ಕಲೆ ಕಲೆಯನ್ನು ಕಲಿಬೇಕು, ಬಾಣ ಬಿಡೋದು ಕಲಿಬೇಕು, ಎಲ್ಲ ಕಲಿಬೇಕು. ಇವನಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಸಿದ್ಧಾರ್ಥನಿಗೆ ಯುದ್ಧ ಕಲೆಯಲ್ಲಿ ಆಸಕ್ತಿ ಇಲ್ಲ, ಆದರೆ ಕಲಿತಿದ್ದ, ಬೇಕು ಅಂದರೆ ಕಲಿತಿದ್ದ. ಅವನು ದೇವದತ್ತನ ಯುದ್ಧ ಕಲೆಯಲ್ಲಿ ತುಂಬ ಆಸಕ್ತಿ. ಇವನೊಬ್ಬನೇ ಇರಬೇಕು ಯಾವಾಗಲೂ. ಇವನ ಸ್ವಭಾವ ಬದಲಾಗ್ತಾ ಇದ್ದದಂದರೆ ಬಹಳ ಒಬ್ಬನೇ ಕೂತ್ಕೊಂಡು ವಿಚಾರ ಮಾಡುವಂಥ ಸ್ವಭಾವ. ಇವೊಂದು ಗುರುಗಳು ಹೇಳಿದ್ರಂತೆ, ಸ್ವಾಮಿ ಅವನಿಗೆ ಏನು ಕಲಿಸೋದು ಗೊತ್ತಾಗಲ್ಲ, ಎಲ್ರಿಗೂ ಹೇಳಿದ್ರೆ ಮೊದಲು ಕಲ್ತು ಬಿಡ್ತಾನೆ, ಮುಂದೆ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಇದು ಅವಾಗೆಲ್ಲ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಇರಲಿಲ್ಲ ಅನಿಸುತ್ತೆ ಅವಾಗೆಲ್ಲ, ಈಗೆಲ್ಲ ತುಂಬ ಬಂದಿದೆ. ಎಲ್ಲರನ್ನು ಒಂದೇ ಸಲ ಕಲಿಸೋದು ಹೇಗೆ, ಎಲ್ಲರೂ ಕಲಿಸೋದು ಅಂತ ಆ ಗುರುಗಳಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಕಲಿಸ್ಬಿಡ್ತೀನಿ, ಕಲ್ಕೊಂಡ್ಬಿಡ್ತಾನೆ, ಮುಂದೆ ಏನು ಮಾಡೋದು, ಈ ಸ್ವಲ್ಪ ಆಟ ಆಡ್ಕೊಂಡಿರಪ್ಪ ಅಂತ. ಇವನು ಆಟ ಆಡೋಕ್ಕೆ ಹೋಗಲ್ಲ, ಒಬ್ಬನೇ ಕೂತ್ಕೊಂಡಿರ್ತಾನೆ, ಏನೋ ವಿಚಾರ ಮಾಡ್ತಿರ್ತಾನೆ.

0: रेडियो सारंग 107.8 FM
1: ಅವನು ತನ್ನ ಗುರುಗಳ ಜೊತೆ ಕೂತ್ಕೊಂಡಾಗ ಒಬ್ಬರು ಸನ್ಯಾಸಿ ಬರ್ತಾನೆ, ಪರಿವರಾಜಕ ಬರ್ತಾನೆ. ಅಲ್ಲಿ ಅವನು ನೋಡಿರಲ್ಲ, ಸನ್ಯಾಸಿಗಳು ನೋಡಿರಲ್ಲ, ಇವ್ರು ಯಾರು ಇವ್ರು ಹಿಂಗಿದ್ದಾರೆ ಅಂತ. ನೀನೇ ಮಾತಾಡಿಸು ಅಂತಾರೆ. ಹೋಗಿ ಮಾತಾಡ್ಸ್ತಾನೆ, ನೀವು ಯಾಕೆ ಹಿಂಗಿದ್ದೀರಿ ಅಂತ. ನಾ ಸನ್ಯಾಸಿಪ್ಪ. ಸನ್ಯಾಸಿ ಅಂದ್ರೆ ಏನು? ಮನೆ ಬಿಟ್ಟು ಬಂದಿದ್ದೀನಿ. ಯಾಕೆ ಬಿಟ್ಟು ಬಂದಿರಿ ಮನೆ? ಅವನ ಮನೇಲಿ ತೊಂದರೆ ಏನಿರಲಿಲ್ಲಪ್ಪ, ನಾನು ನನ್ನ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕು ಅಂತ ಹೊರಟಿದ್ದೀನಿ. ಹಂಗಾದ್ರೆ ಪರಿಹಾರ ಕಂಡುಕೋಬೇಕಾದ್ರೆ ಮನೆ ಬಿಟ್ಟೆ ಹೋಗ್ಬೇಕಾ? ಇಲ್ಲಪ್ಪ, ಈಗ ಬೇರೆ ಬೇರೆ

ನಾನು ಕಂಡುಕೊಂಡದ್ದಿದು, ನಾನು ಗುರು ಸೇವೆ ಮಾಡಿಕೊಂಡಿದ್ದೆ, ನಾನು ಹೀಗೆ ಹೋಗ್ತಾ ನನ್ನ ಜೀವನದ ಗುರಿ ಏನು ಅಂತ ಕಂಡುಕೊಳ್ಳೋಕೆ ಹೋಗ್ತಾ ಇದ್ದೀನಿ ಅಂತ. ಎಲ್ಲಿದೆ ಗುರಿ ಅಂತ ನನಗೂ ಗೊತ್ತಿಲ್ಲ ಅಂತ ಅವನು. ನಾನು ಹುಡುಕ್ತಾ ಇದ್ದೀನಿ, ನನ್ನ ಜೀವನ ಗುರಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದರೆ ಜೀವನದ ಗುರಿ ಹುಡ್ಕೊಂಡು ಹೋಗಬೇಕಾದ್ರೆ ಸನ್ಯಾಸಿ ಆಗಬೇಕಾ? ನೋಡಿ ಬೀಜ ಹೆಂಗೆ ಮಡ್ಕೊಂಡು ಹೋಗ್ತದೆ, ಇಲ್ಲಿಂದ ಶುರು. ಆ ನಂತರ ನಾನು ತಪಸ್ಸು ಮಾಡಿದ್ರೆ ಬರಲ್ಲ, ನನಗೆ ಸಣ್ಣ ಹುಡುಗ ಎಷ್ಟು ಬೇಕು ಬೇಡ, ಸದ್ದಿವಸ ಜೀವನ ಅನುಭವ ಆಗಲಿ ಆಮೇಲೆ ಬಾ ನೀನು ಅಂತ ಹೇಳ್ತಾನೆ. ಆ ಚಂದಕ್ಕನ ಜೊತೆಗೆ ಮನೆಗೆ ಹೋಗ್ತಾನೆ. ಅವರಪ್ಪ ಅಂತ ಹೇಳಿದ್ನಲ್ಲ, ಅವರಪ್ಪ ತುಂಬ ವಯಸ್ಸಾಗಿದೆ, ಒದ್ದಾಡ್ತಾ ಇದ್ದಾನೆ ಅಂತ. ಅವನು ಹೋಗಿ ಕೇಳಿದಾಗ ಹೇಳ್ತಾನೆ, ಭದ್ರ ಹೇಳ್ತಾನೆ, ನೋಡಪ್ಪ ಈಗ ನೀ ತುಂಬ ಚೆನ್ನಾಗಿದ್ಯಾ ಹುಡುಗ, ಈ ನನ್ನ ಮಗ ಇದ್ದಾನಲ್ಲ ಚಂದಕ, 20 ವರ್ಷ ಜನಕ್ಕಿಂತ ಚೆನ್ನಾಗಿದ್ದ ಅವನು, ನೋಡೋದಕ್ಕೆ ಗಟ್ಟಿಯಾಗಿದ್ದ ಹುಡುಗ, ಈಗಾಗಲೇ ಮಧ್ಯ ವಯಸ್ಕ ಆಗಿದ್ದಾನ ಅವನು, ನನ್ನ ಹಂಗೆ ಆಗ್ತಾನೆ ಮುಂದೆ, ನಿಮ್ಮಪ್ಪನೂ ನನ್ನ ಹಂಗೆ ಆಗ್ತಾರೆ, ನೀನು ನನ್ನ ಹಂಗೆ ಆಗ್ತೀಯ ಅಂದಾಗ ಒಂದು ಸನ್ಯಾಸದ ಕಲ್ಪನೆ ಅವನಿಗೆ ಬಂತು. ಕೆಲವೊಂದು ಕತೆಗಳಲ್ಲಿ ಬರ್ತದೆ, ಕತೆಗಳಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಹಾಕಿದಾಗ ಚೆನ್ನ ಅನ್ನೋವನ್ನು ಕರ್ಕೊಂಡು ಹೋಗ್ಬಿಟ್ಟ ಅವನ ಒಂದು ದಿವಸ. 29 ವರ್ಷ ಸಂತೋಷದಲ್ಲಿದ್ದಂಥ ಬುದ್ಧನ ಚೆನ್ನ ಕರ್ಕೊಂಡು ಹೋದ. ಕರ್ಕೊಂಡು ಹೋದಾಗ ದಾರಿಲಿ ಒಬ್ಬ ರೋಗಿಷ್ಠನ ಕಂಡ, ಒಬ್ಬ ವಯಸ್ಸಾದವನ್ನು ಕಂಡ, ಒಂದು ಹೆಣ ನೋಡಿದ. ನೋಡಿದ್ಮೇಲೆ ಅಯ್ಯೋ ದುಃಖ ಇದೆ ಅಂತ ಅನ್ನಿಸ್ತು ಅಂತ. ಇದು ನನಗನಿಸಿದ ಹಾಗೆ ಅಥವಾ ನಾನು ಕಂಡ ಹಾಗೆ ಒಂದು ದಿವಸದಲ್ಲಿ ಆದಂಥದ್ದಲ್ಲ ಅದು. ಅವನು ನೋಡ್ತಾ ಇದ್ದ, ನೋಡ್ತಾ ಇದ್ದ, ಎಳೆ ಮನಸ್ಸಿನ ಮೇಲೆ ಪ್ರಭಾವ ಹೆಂಗಾಯಿತು ಅಂತ. ಇದೇ ಸೆನ್ಸಿಟಿವ್ ಮೈಂಡ್ ಅಂತ ಹೇಳೋದು. ದೇವದತ್ತನಿಗಾಗಲಿಲ್ಲ, ಅವನ ಜೊತೆಗಿದ್ದಂಥವ್ರು ಬೇರೆದವ್ರು ಆಗಲಿಲ್ಲ, ಇವನಿಗೆ ಮಾತ್ರ ಯಾಕಾಯಿತು ಅಂದರೆ ಮನಸ್ಸು ಪಕ್ವಾಗಿತ್ತು. ಮನಸ್ಸು ಪಕ್ವಾದಾಗ ಮಾತ್ರ ಆ ಭಾವನೆಗಳು ಜರ್ತವೆ. ಹಾಗೆ ಸಿದ್ಧಾರ್ಥ ಬೆಚ್ಚಿ ಬಿದ್ದ. ಒಂದು ದಿವಸ ನೆಲ ಉಳೋ ಹಬ್ಬ ಅಂತ ಮಾಡ್ತಾರೆ, ಕೃಷಿ ಶುರು ಮಾಡೋ ದಿವಸ ನೆಲ ಉಳಬೇಕು. ಅವತ್ತೆಲ್ಲ ರೈತರೆಲ್ಲ ಸಂಭ್ರಮದಿಂದ ಹೋದರು, ಶುದ್ಧೋದನ ಹೋಗ್ತಿದ್ದ. ಅದಕ್ಕೆ ಹೋಗಿ ಮರದ ಕೆಳಗೆ ಕೂಡಿಸಿದ್ರು. ಬುದ್ಧ ಸಣ್ಣ ಹುಡುಗ, ಅವಾಗ ಇನ್ನೂ 6-7 ವರ್ಷದ ಹುಡುಗ ಇರಬೇಕು. ಅವನು ಕೂಡಿಸಿದ್ದಾರೆ, ಅಲ್ಲಿ ನೆಲ ಉಳು ಕಾರ್ಯಕ್ರಮ, ಎಲ್ಲರೂ ಊಟಕ್ಕೆ ಬರಬೇಕಲ್ಲ, ಮರದ ಕೆಳಗೆ ಕೂಡಬೇಕು ಅಂತ. ಅಲ್ಲಿಂದ ಗೌತಮಿ ನೋಡ್ತಾಳೆ, ಒಬ್ಬನೇ ಕೂತಿದ್ದಾನೆ ಹುಡುಗ. ಅವನು ಯಾವಾಗಲೂ ಅವನು ಕಾಯೋದಕ್ಕೆ ಒಬ್ಬ ಇರಬೇಕೊಬ್ಬನೇ, ಅವನು ಸೈನಿಕ, ಅವನು ಯಾರೂ ಇಲ್ಲ. ಆಕೆ ಓಡಿ ಬಂದಳು, ನೋಡ್ತಾಳೆ ಹಂಗೆ ಕೂತಿದ್ದಾನೆ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಕೂತಿದ್ದಾನೆ 7 ವರ್ಷದ ಮಗು. ಎಷ್ಟು ಧ್ಯಾನದಲ್ಲಿ ಮಗ್ನ ಆಗಿದ್ದ ಅಂದರೆ ಆಕೆ ಬಂದು ಸಿದ್ಧಾರ್ಥ ಅಂತ ಕೂಗಿದ್ರು ಕೇಳಿಸ್ತಿಲ್ಲ. ಆಕೆ ಗಾಬರಿ ಆಯಿತು, ಇದೇನಪ್ಪ ಹಿಂಗೆ ಕೂತಿದ್ದಾನೆ ಇವನು ಕಲ್ಲು. ನನಗೆ ಗಂಡನ ಕರೆದ್ಲು, 100 ಜನ ಬಂದು ಸುತ್ತಲೂ ನಿಂತರು ಕೂಡ ಎಚ್ಚರ ಇಲ್ಲ ಮೈ ಮೇಲೆ ಅವನಿಗೆ. 7 ವಯಸ್ಸಿಗೆ ಆ ಧ್ಯಾನ ಮಾಡುವಂಥ ಮನಸ್ಸು ಬಂದುಬಿಡುತ್ತೆ ಅವನಿಗೆ. ಅವ್ರು ಹೇಳ್ತಾರೆ, ಸುತ್ತಲಿನ ಪರಿವೇ ಅಲ್ಲ ಈ ಹುಡುಗನ ಏಕಾಗ್ರತೆಯ ಬಗ್ಗೆ ನಮಗೆ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ.

107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗಂ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಾ ಬಾಂಧವ್ಯದ ಬಗ್ಗೆ ಮಾತನಾಡಿದ ಡಾಕ್ಟರ್ ಮಾಧವಿ ಎಂಕೆ, ಮಹೇಶ್ ಆರ್ ನಾಯಕ್, ಮಿಲನ್ ಕೆ ಭರತ್ ಭಾಗಮಂಡಲ ಮತ್ತು ಮೊಹಮ್ಮದ್ ಅಲಿ ಕಮರಾಲಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ದಂಡಿ ಕಾವ್ಯಾದರ್ಶದಲ್ಲಿ ಒಂದು ಮಾತು ಹೇಳ್ತಾನೆ, ಇದಮಂದಂ ತಮಃ ಕೃಷ್ಣಂ ಜಾಯೇತ್ ಭುವನತ್ರಯಂ ಯದಿ ಶಬ್ದಾವಯಂ ಜ್ಯೋತಿರ ಸಂಸಾರಂ ನಾ ದೀಪ್ಯತೆ. ಈ ಭಾಷೆ ಅಥವಾ ಶಬ್ದ ಅನ್ನುವ ಬೆಳಕು ಈ ಜಗತ್ತನ್ನು ಬೆಳಗದೆ ಹೋಗ್ತಿದ್ರೆ ಈ ಜಗತ್ತೆಲ್ಲ ಕತ್ತಲೆಯಲ್ಲಿ ಇರ್ತಿತ್ತು ಅಂತ. ಖಂಡಿತ ಹೌದು. ಒಮ್ಮೆ ಆಲೋಚನೆ ಮಾಡಿದರೆ ನಮಗೆ ಭಾಷೆ ಬಾರದೇ ಇರ್ತಿದ್ರೆ, ಮಾತು ಬಾರದೇ ಇರ್ತಿದ್ರೆ ನಾವು ಇಷ್ಟು ಹತ್ತಿರ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಮಾತ್ರ ಅಲ್ಲ, ಮನುಷ್ಯ ಸಂಘಜೀವಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮನುಷ್ಯರು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು ಅಂತಾದರೆ, ಒಂದು ಕುಟುಂಬವಾಗಿ ಬದುಕಬೇಕು ಅಂತಾದರೆ, ಒಂದು ಸಮಾಜವಾಗಿ ರೂಪುಗೊಳ್ಳಬೇಕು ಅಂತಾದರೆ ಅದಕ್ಕೆ ಭಾಷೆಯೇ ಕಾರಣ. ಮನುಷ್ಯ ಮನುಷ್ಯನ ಮಧ್ಯೆ ಒಂದು ಬಾಂಧವ್ಯವನ್ನು ತರುವಲ್ಲಿ ಭಾಷೆ ಬಹಳ ಪ್ರಧಾನವಾದಂಥ ಪಾತ್ರ ವಹಿಸ್ತದೆ. ಬಹುಶಃ ಇಲ್ಲಿ ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ಭಾಷೆಗಳ ಬಗ್ಗೆ ಹೇಳಲಿಕ್ಕಿದ್ದಾರೆ. ನಾನು ತುಳುವಿನ ಬಗ್ಗೆ ಸಮಯ ಇದ್ದಷ್ಟು ಒಂದೆರಡು ಚಿಂತನೆಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವಂಥ ಮಾತು ಕಯ್ಯಾರು ಹೇಳಿರುವಂಥದ್ದು, ಏತು ಪೊರ್ಲುದ ಭಾಷೆ ನಮ್ಮ ತುಳು, ಸಾರ ಎಸಲುದ ತಾಮರೆ, ಪಂಡಿ ಬಾಯಿಡು ಕೇಂಡಿ ಕೆಬಿಟ್ಟು ಉರ್ಕರುಂಡು ಅಮೃತದ ನುರೆ ನುರೆ. ಬಹುಶಃ ಒಂದು ಭಾಷೆಯನ್ನು ಇಷ್ಟು ಚೆನ್ನಾಗಿ ವಿವರಿಸಲಿಕ್ಕೆ ಬೇರೆ ಯಾವ ಮಾತುಗಳು ಕೂಡ ಬೇಡ. ಇವತ್ತು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ವಿಚಾರ ಉಲ್ಲೇಖ ಆಯಿತು, ವಿಶ್ವದ ಒಟ್ಟು ಸಂಸ್ಕೃತಿ ಭಾರತದಲ್ಲಿದೆ, ಭಾರತದ ಒಟ್ಟು ಸಂಸ್ಕೃತಿ ರಾಜ್ಯದಲ್ಲಿದೆ, ಇಡೀ ರಾಜ್ಯದ ಒಟ್ಟು ಸಂಸ್ಕೃತಿ ನಮ್ಮ ಜಿಲ್ಲೆಯಲ್ಲಿದೆ ಅಂತ. ಹೌದು, ಖಂಡಿತವಾಗಿಯೂ ನಮ್ಮ ತುಳು ಕೂಡ ಒಂದು ರಾಷ್ಟ್ರ ಭಾಷೆ. ಯಾಕೆಂದರೆ ಇದು ರಾಷ್ಟ್ರದಲ್ಲಿರುವ ಎಲ್ಲ ಭಾಷೆಗಳ ಹಾಗೆ ಒಂದು ಭಾಷೆ ಅನ್ನುವ ಮಾತನ್ನು ಹೇಳುತ್ತಾ, ತುಳುವಿಗೆ ಒಂದು ದೊಡ್ಡ ಹರವು ಇದೆ. ಪ್ರಾಕೃತಿಕ ವೈವಿಧ್ಯ ಇರಬಹುದು ಅಥವಾ ಬೇರೆ ಬೇರೆ ಪ್ರಾಕೃತಿಕವಾದಂತಹ ವಿಷಯಗಳು ತುಳು ಭಾಷೆಯಲ್ಲಿ ಸಮ್ಮಿಳಿತಗೊಂಡಿದೆ. ಇಲ್ಲಿಯ ಆಚಾರ, ಸಂಸ್ಕೃತಿ, ಸಂಸ್ಕಾರ ಮತ್ತು ಅದಕ್ಕೆ ಪೂರ್ವಕವಾಗಿ ತುಳು ಭಾಷೆ ಬೆಳವಣಿಗೆ ಆಗಿದೆ. ಇಲ್ಲಿಯ ವೈವಿಧ್ಯತೆ ಅದು ನೈಸರ್ಗಿಕವಾದದ್ದು. ನಾವು ಹೇಳುತ್ತೇವೆ ಪಂಚದ್ರಾವಿಡ ಭಾಷೆಗಳು ಅಂತ, ತಮಿಳು, ತೆಲುಗು, ಮಲಯಾಳಂ, ಹಾಗೆ ಕನ್ನಡ. ಇದರೊಟ್ಟಿಗೆ ತುಳು 2000 ವರ್ಷಗಳಿಗಿಂತಲೂ ಹೆಚ್ಚು ಇತಿಹಾಸ ಇದೆ ಅಂಥೇಳಿ ವಿದ್ವಾಂಸರು ಹೇಳುತ್ತಾರೆ. ಆದರೆ ತುಳು ಎಂದು ಎದ್ದು ನಿಂತಲಿಲ್ಲ ಅಥವಾ ಕಾಲು ಕೆದರಿ ಜಗಳ ಮಾಡಲಿಲ್ಲ. ಎಲ್ಲ ಭಾಷೆಗಳಿಗೆ ಅದು ಪೂರಕವಾಗಿ ಸಹೋದರಿಕವಾಗಿ ಒಂದು ಭಾಷಾ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಿದೆ. ತುಳುವರಿಗೆ ಖಂಡಿತವಾಗಿಯೂ ಭಾಷಾಂಧತೆ ಇಲ್ಲ, ಭಾಷಾ ದುರಾಭಿಮಾನ ಇಲ್ಲ. ಯಾಕಂತೇಳಿದರೆ ತುಳುವರು ಎಲ್ಲವನ್ನೂ ಒಪ್ಪಿಕೊಂಡವರು ಮತ್ತು ಎಲ್ಲರನ್ನೂ ಒಪ್ಪಿಕೊಂಡವರು. ಯಾಕಂತೇಳಿದರೆ ಈಗ ನಾವು ನೋಡ್ತೇವೆ, ನಮ್ಮ ಕರಾವಳಿಯನ್ನು ತೆಗೆದುಕೊಂಡರೂ ಕೂಡ ಒಂದು ಸುಮಾರು 7 ಭಾಷೆ ಇಲ್ಲಿ ಮಾತನಾಡಲ್ಪಡುತ್ತದೆ. ಕೊಂಕಣಿ ಮಾತಾಡೋರು ಇದ್ದಾರೆ, ಅದೇ ರೀತಿ ಬ್ಯಾರಿ ಮಾತಾಡೋರು ಇದ್ದಾರೆ, ಹವ್ಯಕ ಮಾತಾಡೋರು ಇದ್ದಾರೆ, ಬೇರೆ ಬೇರೆ ಭಾಷೆಗಳನ್ನು ಮಾತಾಡೋರು ಇದ್ದರೂ ಕೂಡ ಮನೆಯಿಂದ ಹೊರಗೆ ಬಂದಾಗ ಅವರ ವ್ಯಾವಹಾರಿಕ ಭಾಷೆ ಯಾವುದು ಅಂತ ಕೇಳಿದರೆ ಅದು ತುಳುವೆ ಆಗಿದೆ. ಯಾಕೆಂದರೆ ತುಳು ಅಂದರೆ ಅದು ಹೃದಯದ ಭಾಷೆ, ಅದು ಮನಸ್ಸಿನ ಭಾಷೆ, ಅದರಲ್ಲಿ ಒಂದು ಆಪ್ತತೆ ಇದೆ. ಇದು ಭಾಷೆ ಅಂತಾದರೆ ನಮ್ಮ ಆಚಾರದ ಬಗ್ಗೆ ತಗೊಂಡ್ರೆ ಒಂದು ಸಣ್ಣ ಅದೊಂದು ದೈವಾರಾಧನೆಯನ್ನು ತಗೊಂಡ್ರೂ ಕೂಡ ಆ ಒಂದು ಆರಾಧನೆ ಆಗಬೇಕು ಅಂತಾದರೆ ಎಲ್ಲ ಮನೆ ಮಾತಿನವರು ಅಲ್ಲಿ ಇದ್ದಾರೆ. ಪುರೋಹಿತರು, ಹವ್ಯಕ ಭಾಷೆಯನ್ನು ಮಾತಾಡುವ ಪುರೋಹಿತರು ಇರ್ಬೋದು ಅಥವಾ ಸತ್ತಿಗೆಯನ್ನು ಹಿಡಿಯುವ, ಜೀತಿಗೆಯನ್ನು ಹಿಡಿಯುವ ತುಳುವರು ಇರಬಹುದು, ಅದೇ ರೀತಿ ಅದಕ್ಕೆ ಪೂರಕವಾದಂಥ ಸಾಮಗ್ರಿಗಳನ್ನು ಒದಗಿಸುವ ಕೊಂಕಣಿ ಮನೆ ಮಾತಿನವರು ಇರ್ಬೋದು. ಅದೇ ರೀತಿ ನಾವು ಹೇಳ್ತೇವೆ ಮೊದಲಿಂದಲೂ ಗರ್ನಲ್ ಸಾಹಿಬಿರಂತ, ಗರ್ನಲ್ ಬಿಸಾಡುವಂಥವರು ಬ್ಯಾರಿ ಭಾಷೆ ಇರ್ಬೋದು, ಆದರೆ ಇವರೆಲ್ಲ ಒಟ್ಟಾಗಿ ಒಂದು ಬಾಂಧವ್ಯದಿಂದ ನಡೆಸಿ ಕೊಡುವಂತಹ ಒಂದು ಆರಾಧನೆಯೇ ದೈವಾರಾಧನೆ. ಬಹುಶಃ ಬಾಂಧವ್ಯಕ್ಕೆ ಇದಕ್ಕಿಂತ ಹೆಚ್ಚು ಉದಾಹರಣೆ ಬೇಡ. ಅದನ್ನೇ ರತ್ನಾಕರ ವರ್ಣಿ ತನ್ನ ಭರತವೇಷ ವೈಭವದಲ್ಲಿ ಒಂದು ಕಡೆ ಹೇಳ್ತಾನೆ, ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು, ಅಯ್ಯ ಮುಂಜಿದೇನೆ ತೆಲುಗ, ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕಣ್ಣ ಅಂತ. ಅಂದರೆ ತುಳು ಭಾಷೆಯ ನೆಗಳತೆಯ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಹೇಳಬಹುದು. ಬಹುಶಃ ಮುಂದಿನವರ ಸರದಿಗೋಸ್ಕರ ನಾನು ವೇದಿಕೆಯನ್ನು ತೆರವು ಮಾಡಿಕೊಳ್ತಾ ಇದ್ದೇನೆ. ವಂದನೆಗಳು.
2: ಮಹೇಶ್ ನಾಯಕ್ ಕೊಂಕಣಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳು ಮಂಡಿಸ್ತಾರೆ.
3: ತುಳುವಿನ ಮಣ್ಣಿನಲ್ಲಿ ಒಬ್ಬ ಹೆಮ್ಮೆಯ ಕನ್ನಡಿಗನಾಗಿ ನಾನಿವತ್ತು ನಿಮ್ಮ ಎದುರು ಕೊಂಕಣಿ ಭಾಷೆಯ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಾಹಿತ್ಯದ ಮನೆ, ಬಹುತ್ವದ ಬಹುತ್ವಕ್ಕೆ ಮನ್ನಣೆ ಅಂತ ಹೇಳುವಂತಹ ಒಂದು ಅದ್ಭುತ ಆಶಯದೊಂದಿಗೆ ತಾಂತ್ರಿಕವಾಗಿ ಕೊಂಕಣಿ 10ನೇ ಶತಮಾನದಿಂದ ನಮ್ಮ ನಡುವೆ ಇರುವಂಥ ಭಾಷೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಇವತ್ತು ಭಾಷಾ ವಿಜ್ಞಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಭಾಷಾ ಬಾಂಧವ್ಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಕೇವಲ ಪೀಠಿಕೆಯ ದೃಷ್ಟಿಯಿಂದ ಭಾಷೆಯ ಸಾಧ್ಯತೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಡುವಂಥದ್ದು. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪಾದದಲ್ಲಿ ಕೊಂಕಣಿ ಭಾಷೆಯ ಒಂದು ಭಾಗವನ್ನು ನಾವು ಕಾಣಬಹುದು. ಅದಕ್ಕಿಂತ ಎಲ್ಲ ಜಾಸ್ತಿಯಾಗಿ ನಾವು ಕೊಂಕಣಿಯನ್ನು ಎಲ್ಲಿ ಕಾಣಬಹುದು ಅಂತ ಕೇಳಿದರೆ ನಮ್ಮೆಲ್ಲ ಮನಸ್ಸಲ್ಲಿ ಬಾಯಿಯ ಇಲ್ಲಿ ಹೇಗೋ ಇದೆ, ಜೊತೆಗೆ ನಮ್ಮೆಲ್ಲ ಕಿಸೆಯಲ್ಲಿ ಕೊಂಕಣಿ ಇದೆ. ನೀವು ಯಾವುದೇ ನೋಟನ್ನು ತೆಗೆದು ನೋಡಿದರೆ 8ನೇ ಪರಿಚ್ಛೇದಕ್ಕೆ ಸೇರಿದ ಭಾಷೆಗಳಲ್ಲಿ ಒಂದಾಗಿರುವಂಥ ಕೊಂಕಣಿ ಭಾಷೆಯ ಬವಹ ಅದರಲ್ಲಿದೆ. 5 ರೂಪಾಯಿ ನೋಟು, 10 ರೂಪಾಯಿ ನೋಟು, 50 ರೂಪಾಯಿ ನೋಟು ಇತ್ಯಾದಿ ಅಂತೇಳಿ. ಹೇಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವು ಯಾವುದೇ ಮನೆಯ ಭಾಷೆಗೆ ಇದ್ವನು ಒಂದು ಸಲ ನಮ್ಮ ಹೊಸ್ತಿಲು ದಾಟಿದ ಕೂಡಲೇ ನಾವು ತುಳು ಮಾತಾಡ್ತೇವೋ, ಅದೇ ರೀತಿ ಇದೇ ಪಕ್ಕದ ಉತ್ತರ ಕನ್ನಡಕ್ಕೆ ಹೋದರೆ ಅಲ್ಲಿ ಎಲ್ಲವೂ ಕೊಂಕಣಿಯನ್ನು ಮಾತಾಡ್ತಾರೆ. ಕೊಂಕಣಿ ಮಾತಾಡಿದ ಕೂಡಲೇ ಅಲ್ಲಿ ಕೊಂಕಣಿಗೆ ಆಗಬೇಕಂತಿಲ್ಲ, ಅಲ್ಲಿ ಕೊಂಕಣಿ ಅಷ್ಟು ಜನಜನಿತವಾಗಿರುವಂಥ ಒಂದು ಪ್ರದೇಶದ ಭಾಷೆ ಉತ್ತರ ಕನ್ನಡದಲ್ಲಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಗೋವಾದ ರಾಜ್ಯ ಭಾಷೆ ವಿಶೇಷತೆಗಳನ್ನು ಗಮನಿಸ್ತಾ ಹೋದರೆ ಒಂದು ಭಾಷೆಯನ್ನು ಖಂಡಿತ ಬೆಳಿಗ್ಗೆ ಮೊನ್ನೆ ಸ್ಪೀಕರ್ ವ್ಯವಸ್ಥೆ ಹೇಳಿದ್ವು 50-60 ಕಿಲೋಮೀಟರ್ಗೆ ಭಾಷೆ ಬದಲಾಗುತ್ತೆ, ಅದು ನಮಗೆ ಗೊತ್ತೇ ಇದೆ. ಆದರೆ ಒಂದೇ ಭಾಷೆಗೆ ಸುಮಾರು ಅಧಿಕೃತವಾಗಿ 42 ಬೋಲಿ ಡೈಲೆಕ್ಟ್ ಇರುವಂಥ ಸಾಧ್ಯತೆ ಇರುವುದು ಕೊಂಕಣಿ ಭಾಷೆಯಲ್ಲಿ. ಉಪ ಪಂಗಡ ಪಂಗಡ ಅಥವಾ ನಾವು ನಿರ್ದಿಷ್ಟ ಹೇಳಬೇಕಾದ್ರೆ ಜಾತಿ ಸಮುದಾಯದ ಆಧಾರದಲ್ಲಿ ಸುಮಾರು 42 ಜಾತಿ ಸಮುದಾಯದವರು ಮಾತಾಡುವ ಕಾರಣ, ಮತ್ತು ಪ್ರಮುಖವಾದ 3 ಧರ್ಮಗಳು ಹಿಂದೂ ಮುಸಲ್ಮಾನ ಮತ್ತು ಕ್ರೈಸ್ತ ಧರ್ಮದವರು ಮಾತಾಡುವ ಕಾರಣ ಅಷ್ಟು ವಿಭಿನ್ನವಾದ ಬೋಲಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಂಕಣಿ ಭಾಷೆ ಇಟ್ಟುಕೊಂಡಿದೆ. ಮಹಾರಾಷ್ಟ್ರಕ್ಕೂ ಇನ್ನೂ ಕೆಲವು ಸೇರಿಸ್ಬೋದು, ಮಾಲ್ವಾಣಿ ಇತ್ಯಾದಿಗಳು. ನಮಗೆ ಗೊತ್ತಿರುವ ಹಾಗೆ ಕೊಂಕಣಿ ಭಾಷೆ ಹೆಚ್ಚು ಪ್ರಚಲಿತ ಇರೋದು ಈ ಕೊಂಕಣ ಬೆಲ್ಟಲ್ಲಿ, ಅಂದರೆ ಗೋವಾ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಪಕ್ಕದ ಕೇರಳದಲ್ಲಿ. ಏನು ವಿಶೇಷತೆ? ಈಗಾಗಲೇ ರೇಮಂಡ್ ಅವರು ಹೇಳಿದ್ರು, ನಾವೆಲ್ಲ ಇದನ್ನು ಬಹಳ ಮುಖ್ಯವಾಗಿ ಕನ್ನಡ ಲಿಪಿಯನ್ನು ಆಧರಿಸಿ ಉಳಿಸಿ ಬೆಳೆಸ್ಕೊಂಡು ಬದಿಯುವಂಥ ಭಾಷೆಗಳು, ಇದು ತುಂಬ ಹೆಮ್ಮೆಯ ವಿಷಯ ನಮಗೆ. ಅದರ ಜೊತೆಗೆ ಗೋವಾಕ್ಕೆ ಹೋದರೆ ಇದೇ ಭಾಷೆಯನ್ನು ರೋಮನ್ ಲಿಪಿಯಲ್ಲಿ ಅಥವಾ ದೇವನಾಗರಿ ಲಿಪಿಯಲ್ಲೂ ಬಳಸ್ತಾರೆ. ಪಕ್ಕದ ಮಲಯಾಳಿಯಲ್ಲಿ ಭಾಷೆಯಲ್ಲೂ ಸಹ ಕೇರಳದ ಬಂಧುಗಳು ಬಳಸ್ತಾರೆ. ಸ್ವಲ್ಪ ಮಟ್ಟಿಗೆ, ಭಾಳ ಅಲ್ಪ ಮಟ್ಟಿಗೆ ಕರ್ನಾಟಕದ ಭಟ್ಕಳದಲ್ಲೆಲ್ಲ ಅರೇಬಿಕ್ ಭಾಷೆಯಲ್ಲಿ ನವಾಯಿತ ಬಂಧುಗಳು ಇದನ್ನು ಬಳಸುವಂಥದ್ದು ಇದೆ. ಒಂದು ಭಾಷೆಗೆ 5 ಲಿಪಿಗಳು ಬಳಕೆ ಆಗುವಂಥದ್ದು ಭಾಳ ಒಂದು ವಿಶೇಷತೆಗಳಲ್ಲಿ ಒಂದು ಅಂತ ಅನ್ನಿಸ್ತಾ ಇದೆ. ಇನ್ನು ಕೊಂಕಣಿಯ ಸಾಹಿತ್ಯ ಮತ್ತು ನಾಟಕ ಸಿನಿಮಾ ನೋಡಲಿಕ್ಕೆ ಹೋದರೆ ಬಹಳ ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ. ಕೊಂಕಣಿಯ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿಗಳನ್ನು ಈಗಾಗಲೇ ಇಬ್ಬರು ಪಡ್ಕೊಂಡಿದ್ದಾವೆ. ಅದು ಹೊರತಾಗಿಯೂ ಗೋವಾದ ತ್ರಿಯಾತ್ ಅಂತ ಹೇಳುವಂಥ ನಾಟಕಗಳು, ಗೋವಾದಲ್ಲಿ ವಿಶೇಷವಾಗಿ ಇರುವಂಥ ಕೊಂಕಣಿ ಸಿನಿಮಾಗಳು ನಮ್ಮಲ್ಲೂ ಇದೆ. ಕೊಂಕಣಿ ನಾಟಕ ಸಿನಿಮಾಗಳು ನಮ್ಮಲ್ಲೂ ಇದೆ, ಅಲ್ಲಿ ವಿಶೇಷವಾಗಿ ಕಾಣುತ್ತೆ. ಬಹಳ ದೊಡ್ಡ ಮಟ್ಟಿನ ಒಂದು ಸಾಧ್ಯತೆಯನ್ನು ಕೊಂಕಣಿ ಭಾಷೆಗೆ ತೆಗೆದಿಟ್ಟಿದೆ. ಈಗಾಗಲೇ ಗೊತ್ತಿರುವ ಹಾಗೆ ಇಲ್ಲಿರುವಂಥ ನಾವು ಏನು 4 ಭಾಷೆಗಳ ಬಗ್ಗೆ ಮಾತಾಡ್ತೇವೆ, 4 ಭಾಷೆಗಳಿಗೆ ನಮ್ಮ ಸರ್ಕಾರ ಅಕಾಡೆಮಿಗಳನ್ನು ನೀಡಿದೆ. ಇದೊಂದು ಹೆಮ್ಮೆಯ ವಿಷಯ. ಈ ಅಕಾಡೆಮಿಯ ಮೂಲಕ ಅಥವಾ ಒಂದು ನಿರ್ದಿಷ್ಟ ಬಯಲಾಗಳ ಆಧಾರದಲ್ಲಿ ಈ ಭಾಷೆಗಳು ಬೆಳೆಯುವಂಥದ್ದು, ಭಾಷೆಗಳು ತನ್ನ ಸಂಸ್ಕೃತಿಯನ್ನು ತೋರಿಸುವಂಥ ಕೆಲಸಗಳು ಆಗ್ತಾ ಇದೆ. ಇದು ಇನ್ನೂ ವಿಶೇಷ ರೀತಿಯಲ್ಲಿ ಮುಂದೆ ಬೆಳಿಬೇಕಾಗಿದೆ, ನಾವು ಅದನ್ನು ಮುಂದೆ ಮಾತಾಡಲಿಕ್ಕಿದ್ದೇವೆ. ಈ ರೀತಿಯಾಗಿ ಒಂದು ಭಾಷೆ ಎಷ್ಟೋ ಸಮುದಾಯಗಳನ್ನು, ಎಷ್ಟೋ ಧರ್ಮಗಳನ್ನು, ಎಲ್ಲ ನಮ್ಮ ಖಾಸಗಿ ಆಚರಣೆ ಆಚಾರ ವಿಚಾರಗಳನ್ನು, ಭಿನ್ನತೆಯನ್ನು ಮರೆತು ಸಮಾಜದಲ್ಲಿ ನಾವು ಒಂದು ಅಂತ ಹೇಳುವಂಥದ್ದು ತೋರಿಸುವಂಥ ಕೊಂಕಣಿಯೇ ಭಾಷಾ ಬಾಂಧವ್ಯಕ್ಕೆ ಒಂದು ಇಡೀ ಭಾಷೆಯೇ ಒಂದು ಉದಾಹರಣೆ, ಒಂದು ಸ್ಫೂರ್ತಿ ಅಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಚಾರಗಳು ನಮ್ಮ ಮಾತುಕತೆಯಲ್ಲಿ ಮುಂದುವರಿಲಿಕ್ಕಿದೆ. ಧನ್ಯವಾದ. ನಮಸ್ಕಾರ.
2: ಅರೆ ಭಾಷೆಯ ಮಿಲನ್ ಕೆ ಭರತ್ ಭಾಗಮಂಡಲ.
4: ಪಂಪ ಭಾರತದಲ್ಲಿ ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳುವ ಒಂದು ಪ್ರಸಂಗವನ್ನು ಪಂಪ ಬರೀತಾರೆ. ದುರ್ಯೋಧನ ಕೃಷ್ಣನನ್ನು ಕಟ್ಟಿ ಹಾಕ್ತೇನೆ ಅಂತ ಹೇಳುವಾಗ ಕುಂತಿ ಮೂಲೆಯಲ್ಲಿ ಕುಳಿತ ಹೇಳ್ತಾಳೆ, ಮುಟ್ಟುವನ ಗಡ ಇವ ಕೃಷ್ಣನನ್ನು ಕಟ್ಟುವನ ಗಡ. ಈ ಗಡ ಇದೆಯಲ್ಲ, ಇದು ಅರೆಭಾಷೆಯಲ್ಲಿ ತುಂಬ ಪ್ರಚಲಿತದಲ್ಲಿರುವಂತಹ ಒಂದು ಪದ. ಅರೆ ಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ, ಹಳೆಯ ಭಾಷೆ. ಪ್ರತಿಯೊಂದು ಭಾಷೆಯು ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತೆ, ಸಂಸ್ಕೃತಿಗೆ ಒಂದು ನಿಕಟವಾದ ಸಂಬಂಧವನ್ನು ಹೊಂದಿಕೊಂಡಿರುತ್ತೆ. ಹಾಗಾಗಿ ಭಾಷಾ ವಿದ್ವಾಂಸರು ಸಂಸ್ಕೃತಿ ಅಂದರೆ ಭಾಷೆ, ಭಾಷೆ ಅಂದರೆ ಸಂಸ್ಕೃತಿ ಅಂತ ಹೇಳುವ ವಾದವನ್ನು ಮುಂದಿಡ್ತಾರೆ. ಅವಿಭಜಿತ ಕೊಡಗು ದೇಶ ಹಬ್ಬಿತ್ತಲ್ಲ, ಅವಿಭಜಿತ ಕೊಡಗು ಇದ್ದಾಗ ಇದ್ದ ಅಮರ ಸುಳ್ಯ, ಸುಳ್ಯ, ಭಾಗಮಂಡಲ, ಮಡಿಕೇರಿ ಪ್ರಾಂತ್ಯದಲ್ಲಿ ಒಂದು ಸಮುದಾಯದವರು ಅಂದರೆ 10 ಕುಟುಂಬ 18 ಗೋತ್ರಕ್ಕೆ ಸೇರಿದ ಒಕ್ಕಲಿಗ ಸಮುದಾಯದ ಗೌಡ ಜನಾಂಗದವರು ತಮ್ಮನ್ನು ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಗುರುತಿಸಿಕೊಳ್ಳಕ್ಕೆ ಹುಟ್ಟಿಸಿಕೊಂಡ ಭಾಷೆ ಈ ಅರೆ ಭಾಷೆ, ಹಳೆಯ ಭಾಷೆ. ವಿದ್ವಾಂಸರು ಇದನ್ನು ಗೌಡ ಕನ್ನಡ ಅಂತ ಕರೀತಾರೆ, ಅಂದರೆ ಗೌಡ ಸಮುದಾಯದವರು ಮಾತನಾಡುವ ಭಾಷೆ ಅಂತ ಹೇಳಿ. ಸುಳ್ಯ ಮತ್ತು ಭಾಗಮಂಡಲದಂತಹ ಪರಿಸರದಲ್ಲಿ ಐ ಅರೆ ಭಾಷೆ ಸಮುದಾಯವನ್ನು ಮೀರಿ ಬೆಳೆದಿದೆ, ಅಂದರೆ ಜಾತ್ಯತೀತವಾಗಿ ಹಬ್ಬಿಕೊಂಡಿದೆ. ಉಳಿದ ಕಡೆ ಗೌಡ ಜನಾಂಗದವರಾದರೂ ತುಳು ಭಾಷೆ ಮಾತಾಡ್ತಾರೆ, ಕೊಡಗಿನಲ್ಲಿ ಗೌಡ ಜನಾಂಗದವರು ಕನ್ನಡ ಭಾಷೆಯನ್ನು ಮಾತಾಡ್ತಾರೆ. ಈ ಅರೆ ಭಾಷೆಗೆ ತನ್ನದೇ ಆದ ವಿಶೇಷತೆ ಇದೆ. ಕನ್ನಡದಲ್ಲಿ ನಾವು ವ್ಯಂಜನಗಳನ್ನು, ಅನುನಾಸಿಕಗಳನ್ನು ಸ್ವತಂತ್ರವಾಗಿ ಬಳಸೋದಿಲ್ಲ, ಆದರೆ ಅರೆ ಭಾಷೆಯಲ್ಲಿ ಅದಕ್ಕೆ ಬಹಳ ಅರ್ಥ ಇದೆ. ಹಣ್ಯ ಸ್ವಲ್ಪ, ಮಂಗ ಮಗ, ಕುಣ್ಯ ಸಣ್ಣವ, ಈ ರೀತಿ ಅನುನಾಸಿಕಗಳನ್ನು, ವ್ಯಂಜನಗಳನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ತೇವೆ. ನಮ್ಮಲ್ಲಿ ಮಹಾಪ್ರಾಣ ಇಲ್ಲ, ಅಲ್ಪಪ್ರಾಣ. ನಮ್ಮಲ್ಲಿ ಷಕಾರ ಇಲ್ಲ, ಸಕಾರ. ಹಾಗಾಗಿ ನಮಗೆ ಅರೆ ಭಾಷೆ ಅರೆ ಭಾಷೆಯೇ. ನಾವು ಹೇಳೋದು ಅವನಿಗೆ ಭಾಷೆ ಇಲ್ಲಯ್ಯ, ಅವನಿಗೆ ಭಾಷೆ ಇಲ್ಲ ಅಂತ ನಾವು ಉಪಯೋಗಿಸೋದಿಲ್ಲ. ಹಾಗೆ ಇದರ ಧ್ವನಿಮ ವಿಭಕ್ತಿ ಪ್ರಸರಣಗಳನ್ನು ಪರಿಗಣಿಸಿ ಭಾಷಾ ವಿದ್ವಾಂಸರಾದ ಷಣ್ಮುಗಮ್ ಅವರು ಹೇಳ್ತಾರೆ, ಉತ್ತರ ದ್ರಾವಿಡ ಭಾಷೆಗಳನ್ನಾಡುವ ಬಲೂಚಿಸ್ತಾನದ ಬ್ರಾಹುಯಿ ಭಾಷಿಗರಿದ್ದಾರಲ್ಲ, ಅವರ ನಂತರ ಸ್ವತಂತ್ರವಾಗಿ ಈ ರೀತಿಯ ಭಾಷೆಯನ್ನು ಮಾತಾಡುವವರು ಅರಿ ಭಾಷಿಗರು ಅಂತ ಹೇಳಿ, ತನ್ನ ವಿಶೇಷವಾದ ಗುಣಗಳಿಂದ ಅರಿ ಭಾಷೆ ಅನ್ನೋದು ಕನ್ನಡದ ಉಪಭಾಷೆಯಾಗಿ ಆತುಕೊಂಡಿದ್ದರೂ ಕೂಡ ವಿದ್ವಾಂಸರು ಇದನ್ನು ಸ್ವತಂತ್ರ ಭಾಷೆಯೇ ಎಂದು ಗುರುತಿಸುತ್ತಾರೆ. ಹಳೆಯಗನ್ನಡದಲ್ಲಿ ಹಲವಷ್ಟು ಪದಗಳು, ಉದಾಹರಣೆಗೆ ಮಡಂಗ್, ಕಳಂಕ್, ಈ ಪದಗಳನ್ನು ಇಂದಿಗೂ ಯಥಾವತ್ತಾಗಿ ನಾವು ಅರೆ ಭಾಷೆಯಲ್ಲಿ ಬಳಸುತ್ತೇವೆ. ಯಾವುದೇ ಭಾಷೆಯಲ್ಲಿ ಕಾಣಸಿಗದ ಗೈಪ್ ಅಂದರೆ ಸಾರು, ಚೋಂಪ್ ಅಂತ ಹೇಳಿದರೆ ಎರಚು, ನೀಚ್ ಅಂದರೆ ಎತ್ತು ಮುಂತಾದ ಶಬ್ದಗಳ ಬಳಕೆ ಕೂಡ ಅರೆ ಭಾಷೆಯಲ್ಲಿದೆ. ಹಾಗಾಗಿ ನಾನು ಹೇಳಿದ್ದು ಅರೆ ಭಾಷೆ ಅಂದರೆ ಅರ್ಧ ಭಾಷೆ ಅಲ್ಲ. ಪರಿಚಿತರು ಇಲ್ಲಿ ಬಂದ ಕೂಡಲೇ ನನ್ನನ್ನು ಕೇಳಿದರು, ಏನಿದು ಅರೆ ಭಾಷೆ? ಅರೆ ಭಾಷೆ ಎಂದರೆ ಹಳೆ ಭಾಷೆ ಅನ್ನುವ ಅರ್ಥ ನಿಮಗಾಗಿರಬಹುದು ಅಂತ ಭಾವಿಸ್ತೇನೆ. ಪಕ್ಕಾ ಅರೆ ಭಾಷೆಯನ್ನು ಮಾತನಾಡುವ ಭಾಗಮಂಡಲದ ಪ್ರದೇಶದಲ್ಲಿ ಹುಟ್ಟಿದ್ದು ನಾನು. ಆಗೆಲ್ಲ ಅಲ್ಲಿಯ ಭಾಷೆ ಹೇಗಿತ್ತಂದರೆ ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಅರೆಭಾಷೀಕರಣವಾಗಿತ್ತು. ನಾವು ಸ್ಕೂಲ್ಗೆ ಉ ಸ್ಕೂಲ್, ಇ ಸ್ಕೂಲ್ ಅಂತ ಹೇಳ್ತಾ ಇದ್ವಿ. ಯೂನಿಫಾರ್ಮ್ಗೆ ಇನಿಫಾರಮ್ ಅಂತ ಹೇಳ್ತಾ ಇದ್ವಿ. ಟಿಫನ್ ಬಾಕ್ಸಿಗೆ ಟಿಫಿನಿ ಅಂತ ಹೇಳ್ತಾ ಇದ್ವಿ. ಆದರೆ ಇಂದು ಅರೆ ಭಾಷೆ ಕೂಡ ಇಂಗ್ಲೀಷ್ಕರಣವಾಗಿದೆ. ಅರೆ ಭಾಷೆಯ ಬೈಗುಳ ಇನ್ನೂ ಚಂದ, ಅವನ ದೊಂಡೆ ಕಟ್ಟಿಗೆ, ಇವನ ಹುಲಿ ಹೊರ, ನಿನಗೆ ಗುಂಡಿ ತೆಗೆಯುವ ಇಲ್ಲದೆ, ಇಷ್ಟು ಒಳ್ಳೆಯ ಬೈಗುಳವನ್ನು ಸ್ಟುಪಿಡ್ ಈಡಿಯಟ್ಗಳಲ್ಲಿ ಇಂಗ್ಲೀಷ್ಕರಣಗೊಳಿಸಿ ನಾವು ಮುಗಿಸ್ತಾ ಇದ್ದೇವೆ. ಅರೆ ಭಾಷೆಯ ವಿಶಿಷ್ಟತೆ, ವಿಭಿನ್ನತೆ ಇನ್ನೂ ಇದೆ. ಮುಂದಿನ ಕಾಲಾವಕಾಶದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಮಸ್ಕಾರಗಳನ್ನ ಹೇಳ್ತೇನೆ.
5: ಊಡ ಸೇರಿಯೋ ನಿಮಗೆ ಎಲ್ಲರಿಗೂ ನನ್ನ ಪಿರ್ಸತ್ತೋ ನಮಸ್ಕಾರಗಳು. ಒಂದು ಟೆಸ್ಟ್ ಡೋಸ್ ಕೊಟ್ಟದ್ದು ಬ್ಯಾರಿ, ನಾನು ಮಾತಾಡಿದರೆ ನಿಮಗೆ ಅರ್ಥ ಆಗ್ತದೆ ಅಂತ ಹೇಳಿ ನೋಡಲಿಕ್ಕೆ. ಬ್ಯಾರಿ ಬಹಳ ಸುಲಭವಾದಂತಹ ಭಾಷೆ, ಅದನ್ನು ಕಲಿಯುವುದು ಸಹ ಸುಲಭ, ಮಾತನಾಡುವುದು ಸಹ ಸುಲಭ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬರು ಬ್ಯಾಂಕ್ ಅಧಿಕಾರಿಗಳು ಇದ್ದರಂತೆ. ಅವರು ಬ್ಯಾರಿ ಅಧಿಕಾರಿ, ಅವರಿಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಅವರ ಇಬ್ಬರು ಮಕ್ಕಳು, ಆ ಮಕ್ಕಳಿಗೆ ಕನ್ನಡ ಮಾತಾಡಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ಬಂದು ಅಲ್ಲಿ ಬೆಂಗಳೂರಿಗೆ ಹೋದ ಮೇಲೆ ಮಕ್ಕಳಿಗೆ ಕನ್ನಡವನ್ನು ಕಲಿಸಬೇಕು ಅಂತೇಳಿ ಕನ್ನಡವನ್ನು ಅತ್ಯುತ್ತಮವಾಗಿ ಕಲಿಸುವ ಒಂದು ಟೀಚರನ್ನು ಮನೆಯಲ್ಲಿ ಟ್ಯೂಷನ್ ಕೊಡಲಿಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ರಂತೆ. 2 ತಿಂಗಳು ಕಳೆದ ನಂತರ ನನ್ನ ಮಕ್ಕಳು ಎಷ್ಟು ಕನ್ನಡ ಕಲಿತಿದ್ದಾರೆ ನೋಡುವಾಗ, ಇವರ ಮಕ್ಕಳು ಕನ್ನಡ ಕಲಿತದ್ದಕ್ಕಿಂತ ಸುಂದರವಾಗಿ ಆ ಟೀಚರ್ ಬ್ಯಾರಿ ಭಾಷೆಯಲ್ಲಿ ಮಾತನಾಡ್ತಿದ್ದರಂತೆ. ಅಂದರೆ ಬ್ಯಾರಿಗಳು ಸಾಧಾರಣ ತಮ್ಮ ಭಾಷೆಯನ್ನು ಇನ್ನೊಬ್ಬರಿಗೆ ಕಲಿಸುವುದರಲ್ಲಿ ಬಹಳ ನಿಪುಣರು ಅನ್ನುವುದು ಇದರಲ್ಲಿ ಕಾಣುತ್ತದೆ. ಸ್ನೇಹಿತರೆ, ಬ್ಯಾರಿ ಭಾಷೆಗೆ 1500 ವರ್ಷಗಳ ಇತಿಹಾಸ ಇದೆ. ವಿಚಿತ್ರವೆಂದರೆ ಲಿಪಿ ಇಲ್ಲದೆ, ಲಿಖಿತ ಗ್ರಂಥಗಳಿಲ್ಲದೆ, ದಾಖಲೆಗಳಿಲ್ಲದೆ, ಕೇವಲ ಬಾಯಿಯಲ್ಲೇ ಉಳಿದುಕೊಂಡು ಬಂದಂತಹ ಒಂದು ಸುಂದರವಾದಂತಹ ಭಾಷೆ ಬ್ಯಾರಿ ಭಾಷೆ. 1500 ವರ್ಷಗಳ ಇತಿಹಾಸ. ಆದರೆ ಈ ಬ್ಯಾರಿ ಭಾಷೆ ಆಡುವ ಬ್ಯಾರಿಗಳ ಸ್ಥಿತಿ ಕಾಲ ಬದಲಾದಾಗ, ಆಧುನಿಕತೆಯು ಹೊಳೆದಾಗ ಎಲ್ಲಿಯವರೆಗೆ ಬಂದು ಮುಟ್ಟಿತ್ತು ಎಂದರೆ, ಕಳೆದ 50 ವರ್ಷಗಳ ಹಿಂದೆ ಯಾರಾದರೂ ಒಬ್ಬ ನನ್ನನ್ನು ಏ ಬ್ಯಾರಿ ಅಂತ ಹೇಳಿದರೆ ಅದೊಂದು ಬೈಗುಳ, ನನಗೆ ನಾಚಿಕೆ ಆಗುತ್ತಿತ್ತು. ನಾನು ಬ್ಯಾರಿ ಎಂದು ಹೇಳಿಕೊಳ್ಳಲು ನಾನೇ ಹಿಂಜರಿಯುವಂತಹ ಪರಿಸ್ಥಿತಿ ನೋಡಿ. 1986 ಬೆಂಗಳೂರಿನಲ್ಲಿ ಒಂದು ಅಸೋಸಿಯೇಷನ್ ಪ್ರಾರಂಭವಾಗುತ್ತದೆ. ಅಂದರೆ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬ್ಯಾರಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿದ್ದರು. ಸೊ ಅವರು ಪರಸ್ಪರರನ್ನು ಅರಿತುಕೊಳ್ಳಲು, ತಮ್ಮ ಪ್ರಗತಿಯನ್ನು ಸಾಧಿಸಿಕೊಳ್ಳಲು ದ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಹೇಳಿಬಿಟ್ಟು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಆ ಸ್ಥಾಪನೆಗೆ ಚಾಲನೆ ಕೊಟ್ಟ ನಂತರ ಬ್ಯಾರಿ ಎನ್ನುವ ಶಬ್ದ ಒಂದು ಚೂರು ಬಳಕೆಗೆ ಬರ್ತದೆ. ಅವರು ತಮ್ಮ ದಶಮಾನೋತ್ಸವವನ್ನು 1996 ವೈಭವಪೂರ್ಣವಾಗಿ ಬೆಂಗಳೂರಿನಲ್ಲಿ ಆಚರಿಸ್ತಾರೆ. 2 ದಿನದ ಸಮ್ಮೇಳನ, ಬ್ಯಾರಿ ವಿಶ್ವ ಸಮ್ಮೇಳನ. ನಮ್ಮ ಇಬ್ರಾಹಿಂ ಕೋಡಿಜಲ್ರವರು ನನ್ನ ಮುಂದೆ ಕೂತಿದ್ದಾರೆ. ಆ ಸಮ್ಮೇಳನದಲ್ಲಿ ಬಹಳಷ್ಟು ದುಡಿದಂತಹ ಹಿರಿಯ ವ್ಯಕ್ತಿಯವರು. ಆ ಸಮ್ಮೇಳನದ ಸಂದರ್ಭದಲ್ಲಿ ಈ ಬ್ಯಾರಿಗಳಿಗೆ ಒಂದು ರೀತಿ ಅವಲೋಕನ ಪ್ರಾರಂಭವಾಗ್ತದೆ. ಶೇ, ನಮಗೂ ಒಂದು ಭಾಷೆ ಇದೆ, ಆ ಭಾಷೆಯನ್ನು ನಾವು ಕೈಬಿಟ್ಟಿದ್ದೇವೆ, ಆ ಭಾಷೆಯನ್ನು ಏಕೆ ನಾವು ಮತ್ತೆ ಉತ್ತುಂಗಕ್ಕೆ ತರಬಾರದು ಅನ್ನುವಂತಹ ಒಂದು ಆಸೆ ಹುಡುತ್ತದೆ. ಅವರು ಆವಾಗ ಅಲ್ಲಿ ಒಂದು ಸಂಘವನ್ನು ಕಟ್ಟಿಕೊಡ್ತಾರೆ, ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಅಂತೇಳಿ. ಆ ಬ್ಯಾರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘದವರು 1997 ಮಂಗಳೂರಿನಲ್ಲಿ ಒಂದು ಅದ್ಭುತವಾದಂತಹ ಪ್ರಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನವನ್ನು ನಡೆಸ್ತಾರೆ. ಈ ಸಮ್ಮೇಳನಕ್ಕೆ ಆವಾಗ ಬಿ ಎ ಮೊಯ್ದೀನ್ ಸಾಹೇಬ್ರಂತೇಳಿ ಮಾಜಿ ಸಚಿವರಾಗಿದ್ದರು, ದಿವಂಗತರು, ಅವರು ಅದರ ಗೌರವಾಧ್ಯಕ್ಷರಾಗಿದ್ದರು. ಸಮ್ಮೇಳನಾಧ್ಯಕ್ಷರಾಗಿ ಇವತ್ತು ಈ ವೇದಿಕೆಗೆ ಯಾವ ಹೆಸರನ್ನು ನೀವು ಇಟ್ಟಿದ್ದೀರಿ, ಇದೇ ಬಿ ಎಂ ಇದ್ದಿನಬ್ಬನವರು ಪ್ರಪ್ರಥಮ ಬ್ಯಾರಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದರು. ಆ ಸಮ್ಮೇಳನ ನಡೆದಾಗ ಎಲ್ಲ ಕಡೆ ಒಂದು ರೀತಿಯ ರೋಮಾಂಚನ. ಸೊ ಬ್ಯಾರಿ ಇಷ್ಟು ಸುಂದರವಾದ ಭಾಷೆ, ಇದನ್ನು ನಾವು ಬಿಟ್ಟಿದ್ದೇವೆ, ನಾವು ಕನ್ನಡದ ಅಕ್ಷರಗಳನ್ನು ಬಳಸಿ, ಕನ್ನಡದ ಲಿಪಿಯನ್ನು ಬಳಸಿ ಇದನ್ನು ಬರೆಯಬಹುದು ಎನ್ನುವಂತಹ ಒಂದು ಜ್ಞಾನ ಹೊಳಿತದೆ. ಬರವಣಿಗೆ ಇತಿಹಾಸದ ಒಂದು ಪ್ರಾರಂಭ ಆಗ್ತದೆ. ಒಳ್ಳೊಳ್ಳೆಯ ಪುಸ್ತಕಗಳು, ಕವನ ಸಂಕಲನಗಳು, ಕಥಾ ಸಂಕಲನಗಳು, ನಾಟಕಗಳು, ಕವಿಗೋಷ್ಠಿಗಳು ಇಡೀ ಜಿಲ್ಲೆಯಾದ್ಯಂತ ಮಾತ್ರವಲ್ಲ, ನಿಮಗೆ ಗೊತ್ತಿರಲಿ, ಈ ಬ್ಯಾರಿ ಭಾಷೆಯನ್ನು ಮಾತನಾಡುವವರು ಒಂದು ಸಮೀಕ್ಷೆಯ ಪ್ರಕಾರ 35 ಲಕ್ಷ ಜನರಿದ್ದಾರೆ. ಮಾತ್ರವಲ್ಲ, ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ. ಅತಿ ಹೆಚ್ಚಾಗಿ ಹಾಸನ, ಬೆಂಗಳೂರು, ಚಿಕ್ಕಮಗಳೂರು ಮತ್ತು ಬೆಂಗಳೂರಿನಲ್ಲಿದ್ದಾರೆ. ದೇಶ ವಿದೇಶಗಳಲ್ಲೂ ಸಹ ಇದ್ದಾರೆ. ಈ ರೀತಿಯ ಒಂದು ಆಂದೋಲನ ಪ್ರಾರಂಭವಾಗ್ತದೆ. 2ನೇ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಬಂಟ್ವಾಳದಲ್ಲಿ ನಡೀತದೆ. 3ನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಉಡುಪಿಯಲ್ಲಿ ನಡೀತದೆ. 4ನೆಯ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಚಿಕ್ಕಮಗಳೂರಿನಲ್ಲಿ ಅತ್ಯಂತ ವೈಭವಪೂರ್ಣವಾಗಿ ನಡೀತದೆ. ಮತ್ತು ಸರ್ಕಾರದ ಮುಂದೆ ನಾವಿಟ್ಟಂತಹ ಹಕ್ಕೊತ್ತಾಯವನ್ನು ಸರ್ಕಾರ ಸ್ವೀಕರಿಸಿ ನಮಗೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನು ಸಹ ಕೊಡಮಾಡುತ್ತದೆ. ಇವತ್ತು ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ನೀವು ಹೋಗಿ ನೋಡಿದರೆ ಅಲ್ಲಿ ಕಬಾಟುಗಳಲ್ಲಿ ಇಟ್ಟಿರುವಂತಹ ಆ ಬ್ಯಾರಿ ಪುಸ್ತಕಗಳು, ಬ್ಯಾರಿ ಡಿಕ್ಷನರಿ ಸಹ ಇವತ್ತು ಬಂದಿದೆ. 40,000 ಶಬ್ದಗಳನ್ನೊಳಗೊಂಡಂತಹ ಬ್ಯಾರಿ ಇಂಗ್ಲೀಷ್ ಕನ್ನಡ ಡಿಕ್ಷನರಿ ಸಹ ಬಂದಿದೆ. ಬೆಳವಣಿಗೆ ಯಾವ ಹಂತಕ್ಕೆ ಮುಟ್ಟಿದೆ ಅಂತ ಹೇಳಿದರೆ, ನೀವು ನಿಮ್ಮ ಮೊಬೈಲನ್ನು ತೆಗೆದು ಈಗ ಗೂಗಲಿಗೆ ಹೋಗಿ, BARRYINFO.com ಅಂತಲ್ಲಿ ಹೊಡೆದರೆ ಜಗತ್ತಿನಲ್ಲೇ ಪ್ರಪ್ರಥಮವಾದಂತಹ ಬ್ಯಾರಿ ವೆಬ್ಸೈಟ್ ಒಂದು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ವೆಬ್ಸೈಟಿನಲ್ಲಿ ಲೈಬ್ರರಿ ಇದೆ, ಆ ಲೈಬ್ರರಿ ಸೆಕ್ಷನ್ನಿಗೆ ಹೋದರೆ 160 ಒಂದಕ್ಕಿಂತ ಒಂದು ಒಳ್ಳೆಯ ಪುಸ್ತಕಗಳನ್ನು ಆ ಲೈಬ್ರರಿಯಲ್ಲಿದೆ. ಜಗತ್ತಿನಾದ್ಯಂತ ಯಾರೂ ಸಹ ಅದನ್ನು ಓದಬಹುದು. ಕನ್ನಡ ಲಿಪಿಯನ್ನು ಬರೆದದ್ದು. ಕನ್ನಡದಲ್ಲಿ ಬರೆಯುವ ಅನೇಕ ಮುಸ್ಲಿಂ ಸಾಹಿತಿಗಳಲ್ಲಿ ಬ್ಯಾರಿಗಳು ಬಹಳಷ್ಟು ಹೆಸರು ಗಳಿಸಿದವರು. ಫಕೀರ್ ಮೊಹಮ್ಮದ್ ಕಟ್ಪಾಡಿ ಇರ್ಬೋದು, ಬಳುವಾರ್ ಮೊಹಮ್ಮದ್ ಕುಂಜಿ ಅವರಿರಬಹುದು, ಮೊಹಮ್ಮದ್ ಕುಲಾಯಿ ಅವರು ಇರಬಹುದು. ಇಂತಹ ಒಳ್ಳೆಯ ಬರಹಗಾರರು ಸಾಹಿತಿಗಳು ಈ ಬ್ಯಾರಿ ಸಮುದಾಯದಿಂದ ಬಂದಿದ್ದಾರೆ. ಬ್ಯಾರಿ ಇವತ್ತು ಎಲ್ಲರ ಪಾಲಿಗೆ ಒಂದು ಪರಿಚಿತ ಭಾಷೆಯಾಗಿ ಬೆಳೆಯುತ್ತಿದೆ. ಇದು ಎಷ್ಟು ಸುಂದರವಾದ ಭಾಷೆ ಅಂದರೆ, ಮತ್ತು ಇದಕ್ಕೆ ಅಧಿಕೃತವಾಗಿ ಈ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಇವತ್ತು ಬ್ಯಾರಿಗೆ ಒಂದು ಅವಕಾಶ ಸಿಕ್ಕಿದರೆ ಇದೊಂದು ಮಾನ್ಯತೆ ಎಂದು ನಾವು ಭಾವಿಸುತ್ತೇವೆ. ಹಾಗೆ 2 ವರ್ಷಗಳ ಹಿಂದೆ ದಸರಾ ಕವಿಗೋಷ್ಠಿಯಲ್ಲಿ ಸಹ ಬ್ಯಾರಿಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿಗೆ ನಾನು ಒಂದು ಕವಿಯಾಗಿ ಹೋಗಿ ಅಲ್ಲೊಂದು ಕವನವನ್ನು ಹಾಡಿದ್ದೆ. ಆವಾಗ ನನ್ನ ತಲೆಯಲ್ಲಿತ್ತು, ನಾನು ಯಾವ ಬ್ಯಾರಿಯಲ್ಲಿ ಕನ್ನಡ ಕವನ ಹಾಡ್ತೇನೆ, ಅದು ಅಲ್ಲಿಯ ಜನರಿಗೆ ಅರ್ಥವಾಗಬೇಕು ಅಂತೇಳಿ. ಅದರ 2 ಪಾರವನ್ನು ಓದಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಅವತ್ತು ನಾನು ಅಲ್ಲಿ ಮಂಡಿಸಿದಂತಹ ಬ್ಯಾರಿ ಕವನದ ಶೀರ್ಷಿಕೆ ನಂದು ಪಿರ್ಸತ್ತೋ ಕನ್ನಡ, ನನ್ನ ಪ್ರೀತಿಯ ಕನ್ನಡ. ಪಿರ್ಸ ಎಂದರೆ ಪ್ರೀತಿ. ಕನ್ನಡ ಚೆನ್ನೆಂಗೆ ಕನ್ನಡಿ ಪೋಲೆ, ಕನ್ನಡ ಅಕ್ಷರ ಕಣ್ಮಣಿ ಪೋಲೆ, ಕನ್ನಡ ಭಾಷರ ಓರೋರು ಶಬ್ದಂ ಕೃಷ್ಣ ಊದಿಯೋ ಕೊಳಲೂರು ಪೋಲೆ, ಕನ್ನಡ ಭಾಷೆಗೆ ಜೈಚೆಲ್ಲಿ ಕನ್ನಡ ಮೇನಕ್ಕೆ ಮೈಚೆಲ್ಲಿ. ಮೈಚೆಲ್ ಅಂದರೆ ಸಾಕು ಎಂದು ಹೇಳು ಅಂತೇಳಿ. ಬ್ಯಾರಿ ಭಾಷೆಗೂ ಕನ್ನಡ ಅಕ್ಷರ ಕನ್ನಡ ಬ್ಯಾರಿಗೆ ಇಲ್ಲೇ ಮತ್ಸರ, ಕನ್ನಡ ಚೆನ್ನೆಂಗೆ ಕಸ್ತೂರಿ ಪೋಲೆ, ಕನ್ನಡ ನಂಗು ತುತ್ತೂರಿ ಪೋಲೆ, ಕನ್ನಡ ಚೆನ್ನೆಂಗೆ ಜೈಚೆಲ್ಲಿ ಕನ್ನಡ ಮೇ ನಂಗು ಮೈಚೆಲ್ಲಿ. ಕನ್ನಡ ಬಿಟ್ಟು ಬ್ಯಾರಿ ಇಲ್ಲ, ಬ್ಯಾರಿ ಬಿಟ್ಟು ಕನ್ನಡ ಇಲ್ಲ. ನಮಸ್ಕಾರ.
6: ಸಬ್ಜೆಕ್ಟ್ ನನಗೆ ಮೊನ್ನೆ ಒಂದು ಅನುಭವಕ್ಕೆ ಬಂತು. ಒಂದು ಲೇಖನ ಬರೆಯೋ ಸಂದರ್ಭದಲ್ಲಿ ತಾಯಿ ನುಡಿಯಲ್ಲದೆಯೂ ನುಡಿ ತಾಯಿಯ ಸೇವೆಗೈದವರು ಅನ್ನುವಂಥ ಒಂದು ವಿಷಯದ ಬಗ್ಗೆ ಮಾತಾಡುವಾಗ ನಮ್ಮಲ್ಲಿ ಅನೇಕರಿದ್ದಾರೆ. ಈಗಾಗಲೇ ಉಲ್ಲೇಖ ಆಯಿತು, ಮಂಜೇಶ್ವರ ಗೋವಿಂದ ಪೈಗಳು ಪಂಜೆ ಮಂಗೇಶ್ವರಯ್ಯರ ಮನೆ ಮಾತು ಕೊಂಕಣಿ, ಆದರೆ ಅವರು ಬರೆದದ್ದು ಕನ್ನಡದಲ್ಲಿ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು, ಇದಿನೊಬ್ಬರು ಇರ್ಬೋದು ಅಥವಾ ಬಳುವಾರಿ ಇರ್ಬೋದು, ಅವ್ರ ಮನೆ ಭಾಷೆ ಬ್ಯಾರಿ, ಆದರೆ ಅವರು ಬರೆದದ್ದು ಕನ್ನಡದಲ್ಲಿ. ಇನ್ನು ಅನೇಕ ಜನ ತುಳುವರು, ಅದು ಕಯ್ಯಾರ ಕಿಂಜಣರಯ್ಯವರನ್ನು ಮೊದಲುಗೊಂಡು ನಾವು 10 ಜನರನ್ನ ಹೆಸರಿಸ್ಬೋದು. ಆದರೆ ಅವರೆಲ್ಲರ ಮನೆ ಮಾತು ತುಳು ಆದರೂ ಕೂಡ ಅವರು ತಾಯಿ ಭುವನೇಶ್ವರಿಯನ್ನು ಶ್ರೀಮಂತಗೊಳಿಸಿದವರು. ಹಾಗೆ ನಾವು ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಒಂದು, ತುಳುವಿನಲ್ಲಿ ಆಗಬೇಕಾಗಿದ್ದೇನು ಅಂತ ತಾವು ಕೇಳುವಾಗ ಮೊದಲು ನಾವೆಲ್ಲರೂ, ಅದು ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಕನ್ನಡ ಇರ್ಬೋದು, ನಮ್ಮ ಮಾತೃಭಾಷೆಯಲ್ಲಿ ಮಾತಾಡುವುದನ್ನು ನಾವು ರೂಢಿಸಿಕೊಳ್ಬೇಕು. ಯಾಕಂಥೇಳಿದರೆ ಒಂದು ಆಟ ಅಂತ ಸಂಸ್ಥೆ ಇದೆ, ಆಲ್ ಅಮೇರಿಕನ್ ಅಸೋಸಿಯೇಷನ್, ತುಳು ಅಸೋಸಿಯೇಷನ್ ಅಂತ. ಭಾಸ್ಕರ್ ಶರೀಗಾರರು ಅಂತ ಅದರ ಅಧ್ಯಕ್ಷರಿದ್ದಾರೆ, ಅಮೇರಿಕದಲ್ಲಿದ್ದಾರೆ. ಮೊನ್ನೆ ಅವರು ಒಂದು ವಿಷಯದ ಬಗ್ಗೆ ಮಾತಾಡಿದರು ಆನ್ಲೈನಲ್ಲಿ. ಅವರು ಶುರುವಿಗೆ ಮಾಡುವ ಕೆಲಸ ಏನಂದರೆ, ಈ ದುಬೈ, ಕುವೈಟ್, ಅಮೇರಿಕದಲ್ಲಿದ್ದವರು ಅವರಿಗೆ ಇದರ ವಾಸ್ತವ ಅರಿವಾಗಲಿಕ್ಕೆ ಶುರುವಾಗಿದೆ. ಯಾಕಂದರೆ ಅಲ್ಲಿ ಇದ್ದು ಇದ್ದು ಅವರ ಮಕ್ಕಳಿಗೆ ಶುರುವಿಗೆ ತುಳು ಕಲಿಸೋದು. ಆದರೆ ನಮ್ಮ ದುರಂತ ಅಂದರೆ ನಾವು ಮಂಗಳೂರಿನವರು ಅಥವಾ ಕರಾವಳಿಯವರು ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಲಿಕ್ಕೆ ಶುರು ಮಾಡೋದು. ಅನ್ಯಂತ ಭಾವಿಸಬೇಡಿ ಯಾರು ಸಹ, ದಯಮಾಡಿ. ನಾನು ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟು ಬರುವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ, ಅಂದರೆ ಬಡವರು ಇಂಗ್ಲೀಷ್ ಮಾತಾಡಬಾರ್ದು ಅಂತ ಮತ್ತೆ ಇನ್ನೊಂದು ಸಮಸ್ಯೆ ಆಗ್ಬೋದು ಅದು, ಒಬ್ಬರು ವಾಚ್ಮ್ಯಾನ್ ಅವರ ಹೆಂಡತಿ ಪಾಪ ಅವರು ಗುಡಿಸ್ತಾ ಇದ್ದಾರೆ, ಒಂದು ಕಡೆಯಿಂದ ಮಗು ಕಕ್ಕ ಮಾಡ್ತಾ ಉಂಟು. ಮಗುವಿಗೆ ನೀನು ಅಲ್ಲಿ ಕಕ್ಕ ಮಾಡಬೇಡ ಅಂತ ಹೇಳೋದಿಲ್ಲ, ಈ ತಾಯಿ ಕಮ್ಮು ಕಮ್ಮು ಗೋ ಗೋ ಅಂತ ಇಂಗ್ಲೀಷ್ ಕಲಿಸ್ತಾ ಉಂಟು. ಅಂದರೆ ದಯಮಾಡಿ ಕ್ಷಮಿಸಬೇಕು ನಾನು ಈ ಮಾತು ಹೇಳಿದ್ದಕ್ಕೆ. ಅಂದರೆ ನಾನು ತುಳುಗೆ ಏನಾಗಬೇಕು ಅಂತ ಹೇಳುವಾಗ ಅಥವಾ ಕನ್ನಡಕ್ಕೆ ಏನು ಮಾಡಬೇಕು ಅಂತಾದರೆ, ನಮ್ಮ ಭಾಷೆಯನ್ನು ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಅಥವಾ ಮಕ್ಕಳಲ್ಲಿ ಮಾತಾಡುವ ಕೆಲಸ ಶುರುವಿಗಾಗಬೇಕು. ಮತ್ತು ಇನ್ನೊಂದೇನು ಅಂತೇಳಿದರೆ, ನಾವು ಭಾಷೆಗೆ ಅದಾಗಲಿಲ್ಲ, ಇದಾಗಲಿಲ್ಲ, 8ನೇ ಪರಿಚಯದಕ್ಕೆ ಸೇರಲಿಲ್ಲ, ಮತ್ತೊಂದು ಹೀಗೆ ನಾವು ಗಲಾಟೆ ಮಾಡ್ತೀವಿ ಸರಿ. ಆದರೆ ನಮ್ಮ ಭಾಷೆಯನ್ನು ಒಂದು ಅಂತರ್ಜಾಲದಲ್ಲಿರ್ಬೋದು ಅಥವಾ ಒಂದು ಬೇರೆ ಬೇರೆ ವಿಷಯದಲ್ಲಿ ಎಷ್ಟು ನಾವು ಪ್ರಚುರಪಡಿಸ್ತೇವೆ ಅಥವಾ ನಮ್ಮ ಲೇಖನಗಳು, ಬರವಣಿಗೆಗಳು. ಈಗ ನಮ್ಮ ಒಂದು ಆಡು ಭಾಷೆಯಾಗಿ ತುಳು ತುಂಬ ಸಮೃದ್ಧವಾಗಿದೆ, ಸಾಕಷ್ಟು ಸಾಹಿತ್ಯಗಳು ಇವೆ, ಪಾಡ್ದನ ಅಥವಾ ಇತ್ಯಾದಿ. ಆದರೆ ನಮ್ಮ ಯೂನಿವರ್ಸಿಟಿಯ ಒಬ್ಬರು MCA ಡಿಪಾರ್ಟ್ಮೆಂಟ್ನ ಒಬ್ಬರು ರಿಸರ್ಚ್ ಸ್ಕಾಲರು ಸಂಶೋಧನೆ ಮಾಡಬೇಕಾದ್ರೆ ಅವರಿಗೆ ತುಳುವನ್ನು ಅಳವಡಿಸಲಿಕ್ಕೆ, ಅಂತರ್ಜಾಲದಲ್ಲಿ ಅಳವಡಿಸಲಿಕ್ಕೆ ಅವರು ಅನೇಕ ಲೇಖಕರ ಹತ್ರ ದಮ್ಮೆ ಹಾಕಿ ಹೋದರು. ಯಾರು ಅವ್ರ ಪುಸ್ತಕ ಕೊಡಲಿಕ್ಕೆ ತಯಾರಿಲ್ಲ. ಅಂದರೆ ಅವ್ರಿಗೆ ಎಲ್ರಿಗೆ ಭಯ ಏನಂತೇಳಿದರೆ, ತಮ್ಮ ಲೇಖನವನ್ನು ಯಾರಾದರೂ ಕದ್ಕೊಳ್ಬೋದು, ಅಥವಾ ಕೃತಿ ಚೌರಿ ಆಗ್ಬೋದು, ನನ್ನ ಹೆಸರು ಹೋಗ್ಬೋದು ಅಂತ. ಹಾಗಿರುವಾಗ ತುಳುವಿಗೆ ಸಂಬಂಧಪಟ್ಟ ರೆಫರೆನ್ಸ್ಗಳು ಎಲ್ಲಿ ಸಿಗ್ತವೆ? ನಮಗೆ ಅಂತರ್ಜಾಲದಲ್ಲಿ ಬ್ರೌಸ್ ಮಾಡಿದಾಗ ಅಥವಾ ಹುಡುಕಿದಾಗ ನಮಗೆ ತುಳುಗೆ ಸಂಬಂಧಪಟ್ಟ ವಿಚಾರಗಳು ಸಿಗಬೇಕು, ಸಾಹಿತ್ಯವು ಸಿಗಬೇಕು. ಅದು ಮತ್ತು ನಮ್ಗೆ ಸ್ವಲ್ಪ ಮಡಿವಂತಿಗಿದೆ, ದಯಮಾಡಿ ಕ್ಷಮಿಸಬೇಕು ಎಲ್ಲರೂ. ಏನಂತೇಳಿದರೆ, ನಾವು ಈ ತುಳು ಪ್ರೇಮಿಗಳು ಅಂತ ಹೇಳುವ ನಾವು ಕೆಲವರು ಏನು ಮಾಡ್ತೇವೆ ಅಂದರೆ, ನಾವು ಪಕ್ಕ ಒಂದು ತುಳುವಿನಲ್ಲೇ ಮಾತಾಡಲಿಕ್ಕೆ ಹೋಗಿ ಅದನ್ನು ಉಳಿದ ಭಾಷೆಗೆ ಹಂಚುವುದಿಲ್ಲ. ನಮ್ಮ ಒಬ್ಬರು ಧಾರವಾಡದ ಸ್ನೇಹಿತರು ಹೇಳಿದರು, ನೀವು ತುಳುವಿನ ಬಗ್ಗೆ ಕನ್ನಡದಲ್ಲಿ ಹೇಳಿ. ಹಾಗೇನೆಂದರೆ ತುಳು ಭಾಷೆ ಎಲ್ಲ ವಿಷಯಗಳು ಎಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಇಂಗ್ಲೀಷ್ ಬೆಳೆದದ್ದೇನು ಅಂತೇಳಿದರೆ, ತಪ್ಪೇ ಮಾತಾಡಲಿ ಅಥವಾ ಹೇಗೆ ಮಾತಾಡಲಿ, ಇಂಗ್ಲೀಷನ್ನು ಹೇಗೆ ಬೇಕಾದರೆ ಮಾತಾಡಲಿ, ಅವರು ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಧಾರವಾಡದವರು ಕಾರ್ ಕಾರ್ ಆರ್ ಸೈಲೆಂಟ್, ಇವರು ಕಾರು ಬಸ್ಸು, ಇವು ಹೇಗೆ ಬೇಕಾದರೆ ಮಾತಾಡಲಿಕ್ಕೆ ಇಂಗ್ಲೀಷು ಒಂದು ಪರ್ಮಿಷನ್ ಕೊಟ್ಟಿದೆ. ಆ ಕಾರಣಕ್ಕೆ ಅದು ಭಾಷೆ ಬೆಳೆದಿದೆ. ನಮ್ಮ ಭಾಷೆಗೂ ಕೂಡ ಒಂದಷ್ಟು ವ್ಯಾಪ್ತಿ ವಿಸ್ತಾರ ಇವೆಲ್ಲ ನಾವು ಬೆಳೆಸಬೇಕು, ಮತ್ತು ಆ ಭಾಷೆಯ ಜ್ಞಾನ ಸಂಪತ್ತು ಎಲ್ಲ ಕಡೆ ಹರಡಬೇಕು. ಇದು ಮೊದಲು ನಮ್ಮಿಂದ ಆಗಬೇಕು. ಆನಂತರ ನಾವು ಹೇಳ್ಬೋದು ಏನಂದರೆ, ಸರ್ಕಾರ ಅದು ಮಾಡಬೇಕು, ಸರ್ಕಾರ ಇದು ಮಾಡಬೇಕು. ಸರ್ಕಾರ ತನ್ನ ಪಾಡಿಗೆ ಮಾಡುವುದನ್ನು ಮಾಡಿದೆ, ಅಕಾಡೆಮಿ ಮಾಡಿದೆ ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ಸಂಸ್ಥೆಗಳನ್ನು ಮಾಡಿದೆ. ನಮ್ಮಲ್ಲಿ ಸಾಕಷ್ಟು 48 ತುಳು ಸಂಘಟನೆಗಳಿವೆ, ಅವು ಪ್ರಾಮಾಣಿಕವಾಗಿ ದುಡಿತಾ ಇದ್ದಾವೆ. ಆದರೆ ನಮ್ಮ ಭಾಷೆಯನ್ನು ಉಳಿಸುವ ಕೆಲಸ ನಮ್ಮ ಮನೆಯಿಂದ ಆಗಬೇಕು, ಬೇರೆಯವರು ಮಾಡಲಿ ಅಂತ ನಾವು ಮತ್ತೆ ನಿರೀಕ್ಷೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಸರ್.
3: ನಮಗೆ ಕೊಂಕಣಿಯಲ್ಲಿ ಏನಾಗಬೇಕು ಅಂತ ಹೇಳೋದನ್ನು ನಾನು ಮಾಧವ ಅವರ ಮಾತನ್ನು ಮುಂದುವರಿಸ್ತೇನೆ. ಸರ್ಕಾರದ ಬಗ್ಗೆ ನಾವು ಪಟ್ಟಿಯೇ ಕೊಡ್ಬೋದು, ಅದು ಬಹುಶಃ ಈ ಸಂದರ್ಭ ಅಲ್ಲ ಅಂತ ಭಾವಿಸಿಕೊಳ್ತೇನೆ ನಾನು. ಕೊಂಕಣಿ ಅಂತ ಹೇಳುವಾಗ ಒಂದು ಭಾಷೆ ಅಂತ ಹೇಳುವಾಗ ಹೇಗೆ ಸಂಸ್ಕೃತಿ ಬರುತ್ತೆ, ಆ ಸಂಸ್ಕೃತಿ ಒಳಗಿನ ಕೊಂಕಣಿಯ ತಿಂಡಿ ಅಂತೇಳಿದರೆ ಬಹುಶಃ ಅನೇಕ ತಿಂಡಿಗಳು ಇಲ್ಲಿ ಎಲ್ಲರಿಗೆ ಕೂತಲ್ಲೇ ಒಂದು ಸಲ ಬಾಯಲ್ಲಿ ಸಹಜವಾಗಿ ನೋಡಿ ತಲೆ ಅಲ್ಲಾಡಿಸ್ತಾ ಇದ್ದಾವೆ ಮೇಡಮ್. ಅಲ್ಲಿ ಕೊಂಕಣಿ ನಾನು ಇತ್ತೀಚೆಗೆ ಒಂದು ಕಡೆ ಹೋದಾಗ ಆ ಭಾಷೆ ಆಧಾರಿತವಾದಂಥ ಸಂಸ್ಕೃತಿಯ ಒಂದು ತಿಂಡಿಯನ್ನು ಗಮನಿಸಿಕೊಂಡೆ. ಬೇರೆ ಒಂದು ದೇಶದಲ್ಲಿ ಕೊಂಕಣಿಯ ಎಲ್ಲ ತಿಂಡಿಗಳು ಮಾರ್ಕೆಟ್ ಆಗಬೇಕಾಗಿದೆ, ಮಾರ್ಕೆಟೇಬಲ್ ಆಗಬೇಕಾಗಿದೆ. ಅದನ್ನು ನಾವೇ ಮಾಡಬೇಕು, ಪುನಃ ಸರ್ಕಾರಕ್ಕೆ ನಾವು ಅದರಲ್ಲಿ ಡಿಮಾಂಡ್ ಮಾಡೋದಲ್ಲಿ ಅರ್ಥ ಇಲ್ಲ. ಆ ಮೂಲಕವಾಗಿ ಒಂದು ಭಾಷೆಯ ಹಿನ್ನೆಲೆಯ ಶಬ್ದಗಳನ್ನು, ಭಾಷೆಯ ಹಿನ್ನೆಲೆಯ ಸಂಸ್ಕೃತಿಯನ್ನು ಪ್ರತಿಯೊಬ್ಬನ ಕೈಗೆ ಎಟಕುವಂತೆ ಮಾಡಲಿಕ್ಕೆ ಮತ್ತು ಪ್ರತಿಯೊಬ್ಬನ ಒಂದು ಅಗತ್ಯದ ಭಾಗವಾಗಿರುವಂಥ ವಿಷಯದ ಮೂಲಕ ಮಾಡಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿ ಸ್ವಲ್ಪ ದೊಡ್ಡ ಡಿಮಾಂಡ್ ಕೆಲವು ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಉದಾಹರಣೆಗೆ ಕನ್ನಡ ಲಿಪಿಯ ಕೊಂಕಣಿಗೆ ದೇಶವ್ಯಾಪಿಯಾಗಿ ಕೆಲವು ಮಾನ್ಯತೆಗಳು ಸಿಗ್ತಾ ಇಲ್ಲ. ಆ ಬಗ್ಗೆ ಭಾಳ ಚರ್ಚೆಗಳು, ಭಾಳ ಪ್ರಯತ್ನಗಳು ಆಗ್ತಾಯಿದೆ. ಅದು ಈ ವೇದಿಕೆ ಅಂತ ನಾನು ಭಾವಿಸ್ಕೊಳ್ಳೋದಿಲ್ಲ, ಅವುಗಳು ಆಗಲೇಬೇಕು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗೆ ಕನ್ನಡ ಲಿಪಿಯಲ್ಲಿ ಬಳಕೆಯಾಗುವ ಕೊಂಕಣಿಯನ್ನು ಪರಿಗಣಿಸುತ್ತಿಲ್ಲ, ಅದು ಭಾಳ ದೊಡ್ಡ ಒಂದು ಕೂಗು. ಈ ಮೂಲಕವಾಗಿ ಕೇವಲ ದೇವನಾಗರಿ ಲಿಪಿಯಲ್ಲಿ ಬರೆದಿರುವಂಥ ಕೊಂಕಣಿಯನ್ನು ಮಾತ್ರ ಅಲ್ಲಿ ಪರಿಗಣಿಸಲ್ಪಡ್ತಾ ಇದೆ, ಇದು ತಪ್ಪು. ಆದರೆ ಅದನ್ನು ಸರಿಪಡಿಸಬೇಕಾದಂಥ ಸಂದರ್ಭಗಳನ್ನು ನಾವು ಮುಂದೆ ಬಳಸ್ಕೊಳ್ಳೋಣ. ಆದರೆ ಮಾಧವ ಅವರ ಮಾತಿನ ತುಳುವಿನ ಇನ್ನೊಂದು ಭಾಗ ಮುಂದುವರಿಸ್ಕೊಂಡು ಹೇಳ್ತಾ ಇದ್ದೇನೆ. ನಾನು ನಾವು ನನ್ನ ಮನೆಯ ಒಳಗೆ, ಹೊಸ್ತಿನ ಒಳಗೆ ಮತ್ತು ಹೊರಗೆ ಏನು ಮಾಡ್ಬೋದು? ಖಂಡಿತವಾಗಿ ಮಕ್ಕಳಿಗೆ ಭಾಷೆ ಕಲಿಸುವಂಥದ್ದು, ನಮ್ಮ ಮನೆ ಭಾಷೆ ಕಲಿಸುವಂಥದ್ದು ಇವತ್ತು ಬಹಳ ದೊಡ್ಡ ಚಾಲೆಂಜ್ ನಮಗೆ, ಪೇರೆಂಟ್ಸಿಗೆ. ಆ ಚಾಲೆಂಜನ್ನು ನಾವು ಒಂದು ವೇಳೆ ಸಕ್ಸಸ್ಫುಲಿ ಮಾಡಿದ್ರು, ಮನೆ ಹೊರಗೆ ಸಮಾಜ ಆ ಅದನ್ನು ಹೆಚ್ಚು ಪುಷ್ಟೀಕರಿಸ್ತಾ ಇಲ್ಲ. ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ತುಳು ಅಥವಾ ಕೊಂಕಣಿಗಳು, ಕೊಂಕಣಿ ಸಂಘಗಳು, ಎಲ್ಲ ಭಾಷೆಯ ಸಂಘಗಳೆಲ್ಲ ಇದೆ. ಆದರೆ ಅಕಾಡೆಮಿಕಲಿ ಒಂದು ಭಾಷೆ ಯಾವುದನ್ನು ಬಳಸ್ತೇವೆ ಆ ಮೂಲಕ ಹೆಚ್ಚು ನಾವು ನಮ್ಮ ಮಕ್ಕಳು ಅದನ್ನು ಬಳಸ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಚಾಲೆಂಜಿಗೆ ನಾವು ಸಾಂಸ್ಕೃತಿಕ ನೆಲೆಯಲ್ಲಿರುವಂತಹ ಒಂದು ಭಾಷೆಯ, ಇಲ್ಲಿ ನಾನು ಹೇಳುವಂಥದ್ದು ಕೊಂಕಣಿ ಭಾಷೆಯ ಆಹಾರ ಪದ್ಧತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಕೊಂಕಣಿಯ ಡ್ಯಾನ್ಸ್ ಅಂತ ಹೇಳುವಾಗ ನಮಗೆ ಕುಡುಬಿ ಜನಾಂಗದ ಒಂದು ಡ್ಯಾನ್ಸ್ ವಿಶ್ವ ಪ್ರಸಿದ್ಧ, ಅದು ಕುಡುಬಿ ಜನಾಂಗದ ಒಂದು ಮ್ಯೂಸಿಕ್ ವಿಶ್ವ ಪ್ರಸಿದ್ಧ. ಹೋಲಿಯ ಡ್ಯಾನ್ಸ್ಗಳು ಅವುಗಳು ಎಲ್ಲಿ ಆಫ್ರಿಕದ ನೃತ್ಯಗಳು, ಆಫ್ರಿಕಾ ಮೂಲ ಆದ ಕಾರಣ ಒಂದಕ್ಕೊಂದು ಬಹಳ ಅಪ್ಯಾಯಮಾನವಾಗಿ ಅಧ್ಯಾತ್ಮವನ್ನು ಹೊಂದಿಕೊಂಡಿದೆ. ಇವುಗಳಿಗೆ ಪುನಶ್ಚೇತನವನ್ನು ಕೊಡ್ತಾ ಇದ್ದೇವೆ, ಇನ್ನಷ್ಟು ಕೊಡ್ಬೋದು. ಮತ್ತು ಉಳಿದಂತೆ ನಾವು ಭಾಷೆ ಅಂತ ಹೇಳಿದ ಕೂಡಲೇ ಭಾಷೆಯ ಜೊತೆಗಿರುವಂಥ ಜೀವನ ಪದ್ಧತಿಯ ಪ್ರತಿಯೊಂದು ಅಂಶವನ್ನು ಆಧುನಿಕತೆಯನ್ನು ಬೆಳೆಸ್ಕೊಂಡೇ ಜೀವಂತ ಇಡಬೇಕಾಗಿದೆ. ಕಂಪ್ಲೀಟ್ ಈಗಾಗಲೇ ಹೇಳಿದ ಒಂದು ಭಾಷೆಯ ನಾವು ಮಡಿವಂತಿಕೆಯ ಶಬ್ದವನ್ನೇ ನಾನು ಮುಂದುವರಿಸ್ತಾ ಇದ್ದೇನೆ. ಖಂಡಿತವಾಗಿ ಭಾಷೆ ಬೆಳವಣಿಗೆ ಆಗುವಾಗ ಅದು ಬಳಕೆಯಲ್ಲಿ ಇರ್ಬೋದು, ಅದನ್ನು ನಾವು ಇನ್ನೊಬ್ಬನಿಗೆ ಕೊಡುವಾಗ ಇರ್ಬೋದು, ಸಂಪೂರ್ಣ ಆಧುನಿಕತೆಯ ತಂತ್ರಜ್ಞಾನ ಇರ್ಬೋದು ಅಥವಾ ಆಧುನಿಕತೆಯ ಮನಸ್ಥಿತಿ ಇರ್ಬೋದು, ಇವುಗಳ ಮೂಲಕವೇ ಮಾಡಬೇಕು ವಿನಃ ನಾವು ಸಂಕುಚಿತವಾಗಿ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಮಾಡಲೂಬಾರದು ಅಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇದು ಕೊಂಕಣಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಸೈ ಅಂತ ಅನ್ನಿಸ್ಕೊಳ್ತಾ ಇದೆ.
7: ಇಲ್ಲಿ ಬೇರೆ ಭಾಷೆ ಅಂತ ಹೇಳಿ ಅಲ್ಲ, ಇದು ಭಾಷಾ ಬಾಂಧವ್ಯ ಇರುವುದರಿಂದ ನಾನು ಎಲ್ಲ ಭಾಷೆಗಳನ್ನು ಸೇರಿಸಿಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಮಾತನಾಡಿದಂತಹ ಮಹೇಶ್ರವರು ಮತ್ತು ಮಾಧವರವರು ನಮ್ಮ ಕರ್ತವ್ಯಗಳು ನಮ್ಮ ಜವಾಬ್ದಾರಿಗಳನ್ನು ಹೇಳಿದರು. ಆದರೆ ಇಲ್ಲಿ ಸರ್ಕಾರದ ಒಂದು ಪಾಲು ಸಹ ಇದೆ, ಆ ಬಗ್ಗೆ ನಾನು ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಭಾಷಾ ಅಕಾಡೆಮಿಗಳು, ಇದು ಸರ್ಕಾರ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ, ಭಾಷಾ ಅಕಾಡೆಮಿಗಳು. ಅದು ನಮಗೆ ತುಳು ಭಾಷಾ ಅಕಾಡೆಮಿ, ಕೊಂಕಣಿ, ಕೊಡವ, ಬ್ಯಾರಿಯಾರ ಭಾಷೆ, ಇವು ನಮಗೆ ಅಕಾಡೆಮಿಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಅಕಾಡೆಮಿಗಳು ಭಾಷೆಯ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ನಾವು ಅವಲೋಕಿಸಬೇಕಾಗ್ತದೆ. ಕೆಲವು ಕಡೆ ಕೆಲವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಭಾಷೆ ಅಭಿವೃದ್ಧಿ ಆಗ್ತಾ ಇದೆ. ಆದರೆ ಒಂದಂದರೆ ಸರ್ಕಾರ ಅಥವಾ ಸರ್ಕಾರ ನಡೆಸೋರು ಯೋಚಿಸಬೇಕು, ಈ ಅಕಾಡೆಮಿಗಳಿಗೆ ಜನರನ್ನು ನೇಮಿಸುವಾಗ, ಸದಸ್ಯರನ್ನು ನೇಮಿಸುವಾಗ, ಅಧ್ಯಕ್ಷರನ್ನು ನೇಮಿಸುವಾಗ ಅಲ್ಲಿ ರಾಜಕೀಯ ಬರಬಾರದು. ರಾಜಕೀಯ ವ್ಯಕ್ತಿಗಳಿಗೆ ಮಣೆ ಕೊಡುವಂತಹ ಪದ್ಧತಿ ಇದ್ದರೆ ಅದು ಕೊನೆಗೊಳ್ಳಬೇಕು. ಸಾಹಿತ್ಯ ಅಕಾಡೆಮಿಗಳಿಗೆ ಸದಸ್ಯತ್ವ ಅಧ್ಯಕ್ಷತೆಯನ್ನು ಕೊಡುವಾಗ ಅವನು ನಿಜವಾದ ಸಾಹಿತಿ, ಭಾಷೆಯ ಬಗ್ಗೆ ಅಭಿಮಾನ ಇರುವವನು, ಭಾಷೆಯ ಬಗ್ಗೆ ಗೊತ್ತಿರುವವನಾಗಿರಬೇಕು, ಸಾಹಿತ್ಯದ ಬಗ್ಗೆ ಭಾಷೆಯ ಬಗ್ಗೆ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವಂತಹ ವ್ಯಕ್ತಿ ಆಗಿರಬೇಕು. ಇದು ಆಗುವವರು ಸಹ ಎದೆಮುಟ್ಟಿ ಹೇಳಬೇಕು, ಹೌದು ನನ್ನನ್ನು ಇಂತಹ ಒಂದು ಅಕಾಡೆಮಿಯ ಸದಸ್ಯ ಮಾಡಿದ್ದಾರೆ, ನಾನು ಅದಕ್ಕೆ ಅರ್ಹನಿದ್ದೇನಾ ಅಂತೇಳಿ ಅವನು ಕೇಳಿಕೊಳ್ಳಬೇಕು. ಕೇವಲ ಒಂದು ಪ್ರತಿಷ್ಠೆಗಾಗಿ ಒಂದು ಅಕಾಡೆಮಿಯ ಸದಸ್ಯನಾಗುವುದು ಅದು ಸರಿಯಲ್ಲ. ಇದನ್ನು ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಯನ್ನು ಬಳಸಿಕೊಂಡು ಸರ್ಕಾರಕ್ಕೆ ಒತ್ತಾಯಿಸ್ತೇನೆ, ರಾಜಕೀಯವಾಗಿ ಸಾಹಿತ್ಯ ಅಕಾಡೆಮಿಗಳನ್ನು ಹೊರಗಿಡಬೇಕು. ಎರಡನೆಯದು, ಸರ್ಕಾರಗಳು ಬದಲಾದಾಗ ಸಾಹಿತ್ಯ ಅಕಾಡೆಮಿಗಳನ್ನು ರದ್ದು ಮಾಡುವುದು ಅತ್ಯಂತ ಕೆಟ್ಟ ಸಂಪ್ರದಾಯ, ಅದು ಮಾಡಬಾರದು. ಒಂದು ಸರ್ಕಾರ ಬಂತು, ಒಂದು ಸಾಹಿತ್ಯ ಅಕಾಡೆಮಿಯನ್ನು ಮಾಡಿತ್ತು, ಆ ಸರ್ಕಾರ ಬದಲಾಯಿತು, ಅದರ ಅವಧಿ 3 ವರ್ಷ ಇರುತ್ತದೆ, ಸರ್ಕಾರ ಬದಲಾದ ಕೂಡಲೇ ಆ ಅಕಾಡೆಮಿಯನ್ನು ರದ್ದು ಮಾಡುವುದು, ಅವರಿಗೆ ಬೇಕಾದವರನ್ನು ಸದಸ್ಯರನ್ನಾಗಿ ಮಾಡುವುದು, ಇದು ಅತ್ಯಂತ ಕೆಟ್ಟ ಸಂಪ್ರದಾಯ. ಸಾಹಿತ್ಯಕ್ಕೆ ರಾಜಕೀಯ ಇಲ್ಲ. ಸಾಹಿತ್ಯ ಅಕಾಡೆಮಿಗೆ ನಿಜವಾದ ಒಬ್ಬ ಸಾಹಿತಿಯನ್ನು ನೇಮಿಸಿದ ನಂತರ ಅವನನ್ನು ಆ ಹುದ್ದೆಯಿಂದ ಅವನ ಅವಧಿ ಮುಗಿಯುವುದಕ್ಕೆ ಮೊದಲೇ ತೆಗೆಯುವುದೆಂದರೆ ಅದು ಇಡೀ ಸಾಹಿತ್ಯ ಕ್ಷೇತ್ರಕ್ಕೆ ಮಾಡುವಂತಹ ಅಪಮಾನ, ಅದನ್ನು ನಾವು ಖಂಡಿಸಬೇಕು, ನಾನು ಖಂಡಿಸುತ್ತೇನೆ. ಇದು ನನ್ನ ಒಂದನೆಯ ಒಂದು ಬೇಡಿಕೆ. ಎರಡನೆಯದಾಗಿ, ಸಾಹಿತ್ಯ ಅಕಾಡೆಮಿಗಳು ಏನಿದೆ ಅವು ನಮ್ಮ ಭಾಷೆಯ ಕಾರ್ಯಕ್ರಮಗಳನ್ನು ಮಾತ್ರ ಮಾಡಿಕೊಂಡು ಕೂತರೆ ಸಾಲದು, ಕೊಂಕಣಿಯವರು ಕೊಂಕಣಿಯದು ಮಾಡೋದು, ಬ್ಯಾರಿಗಳು ಬ್ಯಾರಿಗಳನ್ನು, ಹಾಗಲ್ಲ. ಕನಿಷ್ಠ ಪಕ್ಷ 1 ವರ್ಷಕ್ಕೆ 2 ಕಾರ್ಯಕ್ರಮಗಳನ್ನಾದರೂ ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಒಟ್ಟು ಸೇರಿ ಒಂದೇ ಕಡೆ ಒಂದೇ ವೇದಿಕೆಯಲ್ಲಿ ಒಂದೇ ಸಭಾಂಗಣದಲ್ಲಿ ಮಾಡಬೇಕು. ಆವಾಗ ಪರಸ್ಪರ ಭಾಷೆಗಳ ಪರಿಚಯ ಆಗ್ತದೆ. ಪರಿಚಯ ಭಾಷೆ ನೋಡಿ, ಇವತ್ತೊಂದು ಸಣ್ಣ ಗೋಷ್ಠಿ, ನೀವು ಸ್ವಲ್ಪ ಜನ ಸೇರಿರ್ಬೋದು, ಆದರೆ ಎಷ್ಟು ಖುಷಿಯಾಯಿತು, 4 ಭಾಷೆಗಳ ಬಗ್ಗೆ ನಮಗೆ ಒಂದು ಅಭಿಮಾನ ಮೂಡಿತು, ಪ್ರೀತಿ ಮೂಡಿತು, ವಿಶ್ವಾಸ ಮೂಡಿತು. ಅದೇ ರೀತಿ ಕನಿಷ್ಠ 2 ಕಾರ್ಯಕ್ರಮಗಳನ್ನು ಎಲ್ಲ ಸಾಹಿತ್ಯ ಅಕಾಡೆಮಿಗಳು ಒಟ್ಟಾಗಿ ಸೇರಿ ಮಾಡುವಂತಹ ಒಂದು ಕೆಲಸ ಆಗಬೇಕು. ಮತ್ತು ಸಾಹಿತ್ಯ ಅಕಾಡೆಮಿಗಳು ಕಾರ್ಯಕ್ರಮಗಳನ್ನು ಮಾತ್ರ ಅಲ್ಲ, ಭಾಷೆಯನ್ನು ಕಲಿಸುವಂತಹ ಕಾರ್ಯ, ಕೆಲವು ಒಂದು ಒಂದು ಶಾಲೆಯ ಅಥವಾ ಒಂದು ಹೈಸ್ಕೂಲಿನ 10 ಹುಡುಗರನ್ನು ನೇಮಿಸಿಕೊಂಡು ಅವರಿಗೆ ನಿಯಮಿತವಾಗಿ ಒಂದು ಭಾಷೆಯನ್ನು ಕಲಿಸುವಂಥದ್ದು, ಕೊಂಕಣಿ ಭಾಷೆ, ಆ ಒಂದು ಬೇರೆ ಭಾಷೆ ಮಾತಾಡುವ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಅವರಿಗೆ ಕೊಂಕಣಿಯನ್ನು ಸ್ವಲ್ಪ ಮಟ್ಟಿಗಾದರೂ ಕಲಿಸುವುದು, ಪರಿಚಯಿಸುವಂತಹ ಕಾರ್ಯಕ್ರಮ ಆಗಬೇಕು. ಇದು ಈ ಸಾಹಿತ್ಯ ಅಕಾಡೆಮಿಗಳು ಅಂದರೆ ಸರ್ಕಾರದ ವತಿಯಿಂದ ಆಗಬೇಕು ಅಂತೇಳಿ ನಾನು ಈ ವೇದಿಕೆಯನ್ನು ಬಳಸಿಕೊಂಡು ಸರ್ಕಾರವನ್ನು ಒತ್ತಾಯಿಸುತ್ತೇನೆ.
8: ಕೊನೆಗೆ ಮಾತಾಡುವ ಪ್ರಾಬ್ಲಮ್ ನಂದು ಅದೇ ಅಷ್ಟೇ ಉಳ್ಕೊಳ್ಳೋದು ನಮಗೆ ಹೇಳಲಿಕ್ಕೆ. ಭಾಷೆ ಹೇಗೆ ಬದುಕುತ್ತೆ ಅಂತ ಹೇಳಿ, ಇವರು 3 ಜನ ಉಪಭಾಷೆಯವರು ಹೇಳಿದ್ರಲ್ಲ, ಅದಕ್ಕಿಂತ ಸ್ವಲ್ಪ ಕೆಳಮಟ್ಟದಲ್ಲಿದ್ದೇವೆ ನಾವು ಅರಿಭಾಷೆಯವರು. ಮೊದಲಿಗೆ ನಮಗೆ ಇಂತಹ

0: ಸಾಧ್ಯ ಆಗೋದಿಲ್ಲ. ಕನ್ನಡದಂತಹ ಕನ್ನಡ ಭಾಷೆಯೇ ಇಂದು ಅವನತಿಗೆ ತೊಡಗಿರುವಾಗ ಇಲ್ಲಿ ನಮ್ಮ ಸಹೋದರ ಭಾಷೆಗಳು, ನಾವು 25 ಲಕ್ಷ ಮಂದಿ ಇದ್ದೇವೆ, 35 ಲಕ್ಷ ಮಂದಿ ಇದ್ದೇವೆ ಭಾಷೆ ಮಾತನಾಡುವವರು ಅಂತ ಹೇಳುವ ಸಂದರ್ಭದಲ್ಲಿ 5-6 ಲಕ್ಷದಷ್ಟೇ ಅರೆಭಾಷೆಯನ್ನು ಮಾತನಾಡುವ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ, ನಮಗೀಗ ಸದ್ಯಕ್ಕೆ ಸಿಕ್ಕಿರುವ 2 ವರ ಅಂತ ಹೇಳಿದ್ರೆ ಅರೆಭಾಷೆ ಅಕಾಡೆಮಿ ಮತ್ತು ಅರೆಭಾಷೆ ಅಧ್ಯಯನ ಪೀಠ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಾನು ನೇರವಾಗಿ ಹೇಳೋದು ಅಂತ ಹೇಳಿದ್ರೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬಂದಾಗ ಅದರ 50% ಭಾಗ ಆಡಳಿತ ವೆಚ್ಚಕ್ಕೆ ಹೋಗುತ್ತೆ. ಉಳಿದ 50%ರಲ್ಲಿ ಮತ್ತೆ 50% ನಾವು ಶಾಮಿಯಾನ ಕುರ್ಚಿ ಪೆಂಡಾಲಿದು ಲೆಕ್ಕವನ್ನು ಕೊಡ್ತೇವೆ. ಭಾಷೆ ಬೆಳವಣಿಗೆಗೆ ಉಳ್ಕೊಳ್ಳೋದು ಉಳಿದ 25% ಮಾತ್ರ. ಸರ್ ಹೇಳಿದ ಹಾಗೆ ಅದರಲ್ಲಿ ನಮ್ಮನ್ನು ನಾವು ಹೈಲೈಟ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ತೇವೆ ಹೊರತು, ಅಕಾಡೆಮಿ ಅಂತ ಹೆಸರು ತಗೊಂಡ ಅಕಾಡೆಮಿಕ್ ಕೆಲಸಗಳು ಎಷ್ಟು ಆಗ್ತವೆ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಅರೆಭಾಷೆ ಅಕಾಡೆಮಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ನಾನು ಅರೆಭಾಷೆಯೊಂದನ್ನೇ ತೆಗೆದುಕೊಂಡು ಹೇಳೋದಾದರೆ, ನಮ್ಮಲ್ಲಿ ಈಗ ಎನ್ಸೈಕ್ಲೋಪೀಡಿಯಾ ಆಗ್ತಾ ಇದೆ, ನಿಘಂಟು ಆಗ್ತಾ ಇದೆ, ಸಾಂಪ್ರದಾಯಿಕ ಪರಿಕರಗಳ ಒಂದು ಪುಸ್ತಕಗಳನ್ನು ಹೊರತರುವ ಪ್ರಯತ್ನ ಆಗ್ತಾ ಇದ್ದಾವೆ. ಅರೆಭಾಷಿಕ ಬರಹಗಾರರು ಮತ್ತು ಓದುಗರನ್ನು ಸೃಷ್ಟಿಸುವ ಕೆಲಸ ಆಗಬೇಕಾಗಿದೆ. ನಾನು ಇಷ್ಟು ಅರೆಭಾಷೆ ಬಗ್ಗೆ ಮಾತಾಡ್ತಾ ಇದ್ದರೂ ಕೂಡ, ಅರೆಭಾಷಿಕ ಜಾನಪದ ಕಲಾವಿದೆಯಾಗಿ ಇದ್ದರೂ ಕೂಡ, ನಾನು ಇಲ್ಲಿವರೆಗೂ ಒಂದು ಅರೆಭಾಷೆ ಕೃತಿಯನ್ನು ಬರಿಸಿಕೊಳ್ಳಲಿಲ್ಲ. ನನಗೂ ಭಯ ಇದೆ, ಓದುಗ ಇದ್ದಾನೋ ಇಲ್ವೋ ನನಗೆ, ನನ್ನ ಕನ್ನಡ ಸಾಹಿತ್ಯವನ್ನು ಓದುವಷ್ಟು ಅರೆಭಾಷಿಕ ಸಾಹಿತಿಗಳು ಇದ್ದಾರೋ ಅನ್ನುವ ಭಯ ಇದೆ ನನಗೆ. ಬಹುಶಃ ಆ ನಿಟ್ಟಿನಲ್ಲಿ ಅರೆಭಾಷೆ ಅಕಾಡೆಮಿಯ ಕೆಲಸ ಅಥವಾ ಅರೆಭಾಷೆಗೆ ಆಗಬೇಕಾದ ಕೆಲಸ ಇದೆ. ಒಂದು ಜಾನಪದ ಕತೆ ಇದೆ ನಮ್ಮಲ್ಲಿ, ಅರೆಭಾಷೆಯಲ್ಲೇ ಹೇಳ್ತೇನೆ, ಅರ್ಥ ಆಗದ ಕಷ್ಟ ಭಾಷೆ ಅಲ್ಲ ಇದು. ಪೂಮಲೆ ಅಂತ ಹೇಳುವ ಹೆಸರು ಯಾಕೆ ಬಾತು ಅಂತ ಹೇಳಿ ರಾವಣ ಸೀತೆನ ಪುಷ್ಪಕ ವಿಮಾನಲ್ಲಿ ಕರ್ಕೊಂಡು ಹೋಗೋಣ ರಾಮಂಗೆ ಗೊತ್ತಾಗ್ಲಿ ಅಂತ ಹೇಳಿ ತಲ್ಲಿದ್ದ ಹೂ ತೆಗೆದು ಕೆಳಗೆ ಹಾಕಿದ್ದ ಗಡ ಆಗ ಅಲ್ಲಿ ಹೋಗಿ ಬೆಟ್ಟದಲ್ಲಿ ಬಿತ್ತು, ಹಾಗಾಗಿ ಅದು ಪೂಮಲೆ ಅಂತ ಹೆಸರು ಪಡ್ತು. ಪೂಮಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆಲ್ಲ. ಹಾಗಾಗಿ ಇಂತಹ ಜಾನಪದ ಕಥೆಗಳನ್ನು ಅರೆಭಾಷೆಯಲ್ಲಿ ಬೆಳಕಿಗೆ ತರುವ ಅವಶ್ಯಕತೆ ಇದೆ. ಮತ್ತೆ ಅರೆಭಾಷೆ, ನಾನು ಆವಾಗಲೇ ಹೇಳಿದೆ, ಜಾತ್ಯಾತೀತವಾಗಿ ಸಮುದಾಯವನ್ನು ಮೀರಿ ಬೆಳೆಯಬೇಕಾಗಿದೆ. ಸುಳ್ಯ ಮತ್ತು ಭಾಗಮಂಡಲ ಪ್ರದೇಶದಲ್ಲಿ ಹೇಗೆ ಅರೆಭಾಷೆ ಬೆಳೆದಿದೆಯೋ ಹಾಗೆ ಒಂದು ನಾಟಕ ಆಗಲಿ, ರಂಗದ ಮೇಲೆ ಪ್ರದರ್ಶನ ಆಗಲಿ, ಯಕ್ಷಗಾನಗಳಾಗಲಿ, ಅವುಗಳು ಅರೆಭಾಷೆಯಲ್ಲಿ ಬರುವ ಅವಶ್ಯಕತೆ ಇದೆ. ರಾಮ ಬಂದು ವೇದಿಕೆ ಮೇಲೆ ಅರ್ಥ ಹೇಳಿದಾಗ ಅರೆಭಾಷೆ ಪುರಾಣದ ಲೆವೆಲ್ಲಿಗೆ ಹೋಗುತ್ತೆ, ಆ ಹಂತಕ್ಕೆ ಏರುತ್ತೆ. ಹಾಗಾಗಿ ನಾವು ಅರೆಭಾಷೆಯನ್ನು ಸದ್ಯಕ್ಕೆ ಎಲ್ಲ ಹಂತದಲ್ಲಿ, ನಾಟಕ, ಚಿತ್ರರಂಗ, ಬರವಣಿಗೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ರೀತಿಯಲ್ಲಿ ತರುವ ಪ್ರಯತ್ನ ಇದೆ. ಕನ್ನಡಕ್ಕೆ ಹೇಗೆ ಅಂತ ಹೇಳಿದರೆ, ನಾನು ಉಪಭಾಷೆಗಳ ಬಗ್ಗೆ ಹೇಳೋದಾದರೆ, ಕನ್ನಡ ಭಾಷೆಗೆ ನಾಟಕಕ್ಕೆ ಒಂದು ಅಕಾಡೆಮಿ ಇದೆ, ಲಲಿತ ಕಲೆಗಳಿಗೆ ಇದೆ, ಸಂಗೀತಕ್ಕೆ ಇದೆ, ಯಕ್ಷಗಾನಕ್ಕೆ ಬೇರೆ ಇದೆ, ಜಾನಪದಕ್ಕೆ ಬೇರೆ ಇದೆ, ಪುಸ್ತಕ ಪ್ರಾಧಿಕಾರಕ್ಕೆ ಇದೆ. ನಮ್ಮ ಅಕಾಡೆಮಿಗಳಿಗೆ ಹಾಗೆ ಅಲ್ಲ, ಎಲ್ಲ ಕೆಲಸವನ್ನು ನಾವೇ ಮಾಡಬೇಕು. ಪುಸ್ತಕದ್ದು, ಸಂಗೀತದ್ದು, ನೃತ್ಯದ್ದು, ಪ್ರಶಸ್ತಿದ್ದು, ಆಡಳಿತದ್ದು ಎಲ್ಲವನ್ನು ನಾವೇ ಮಾಡಬೇಕಾಗುತ್ತೆ. ಹಾಗಾಗಿ ಭಾಷೆಯನ್ನು ನಮ್ಮ ಗಡಿಯಿಂದ ಹೊರಗೆ ತೆಗೆದುಕೊಂಡು ಹೋಗಲಿಕ್ಕೆ ಏನು ಕೆಲಸ ಆಗಬೇಕು ಅದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು. ಕನ್ನಡ, ಅರೆಭಾಷೆ ಮತ್ತು ಎಲ್ಲ ಉಪಭಾಷೆಗಳು ಹೇಗೆ ಬೆಳೆಯುತ್ತವೆ ಅಂತ ಹೇಳಿದ್ರೆ, ಭಾಷೆಯನ್ನು ಬಳಸಿದಾಗ ಮಾತ್ರ. ಭಾಷೆ ಬೆಳೆಯೋದು ಭಾಷೆಯನ್ನು ಬಳಸಿದಾಗ ಮಾತ್ರ ಬದುಕೋದು. ಒಂದು ಭಾಷೆಯ ಅವಸಾನ ಅಂತ ಹೇಳಿದರೆ ಇಡೀ ಒಂದು ನಾಗರಿಕತೆಯ ಅವಸಾನ ಆಗಬಲ್ಲದು. ಭಾಷೆಯನ್ನು ಕೊಲ್ಲೋದು ಬಹಳ ಸುಲಭ, ನಾವೆಲ್ಲರೂ ಭಾಷೆಯನ್ನು ಮಾತನಾಡುವುದನ್ನು ಬಿಟ್ಟರೆ ಆಯಿತು. ಆದರೆ ಭಾಷೆಯೊಂದಿಗಿರುವ ಪರಂಪರೆ, ಸಂಸ್ಕೃತಿ, ಅದನ್ನು ತೆಗೆದುಕೊಂಡು ಹೋಗೋದಿದೆಯಲ್ಲ, ಅದು ನಮ್ಮೆಲ್ಲರ ಜವಾಬ್ದಾರಿ. ಯಾವಾಗ ಬದುಕಿಕೊಳ್ಳುತ್ತೆ ಅಂತ ಹೇಳಿದರೆ, ನಾವೆಲ್ಲರೂ ಬಳಸಿದಾಗ ಆ ಕರ್ತವ್ಯ, ಜವಾಬ್ದಾರಿ ನಮ್ಮಿಂದ ಆಗಬೇಕು ಅಂತ ನಾನು ಹೇಳ್ತಾ ಇದ್ದೇನೆ.
1: ಇಷ್ಟವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಷಾ ಬಾಂಧವ್ಯದ ಬಗೆಗಿನ ವಿಚಾರ ಮಂಡನೆಯನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಚಚ್ಚಾ
1: ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವು ಕರಗಿ ಮಳೆ ಹನಿಯಾಗಿ ಹನಿ ಹನಿ ಎಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರವಾಗಿ

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಇದ್ದಕ್ಕಿದ್ದಂತೆ ಒಂದು ಸದ್ದು ಶೂನ್ಯದಿಂದ ಅಗೋಚರವಾಗಿ ಆವರಿಸತೊಡಗಿತು. ಗುರಿಯಿಲ್ಲದ ಮೂಲವನ್ನರಿಯದ ಈ ಹಂ ಎನ್ನುವ ಸದ್ದು ದಶ ದಿಕ್ಕುಗಳಿಂದಲೂ ಉತ್ಪನ್ನವಾದಂತೆ ಕೇಳಿತು. ಜುಮ್ ಎನ್ನುವ ನಾದವಲಯವೊಂದರ ನಡುವೆ ನಾನು ದುಮ್ಮಿಕ್ಕಿದಂತಾಯಿತು. ಅಗೋಚರವಾದ ಭೀತಿಯೊಂದು ಆ ಅಮೂರ್ತ ಸ್ಪಂದನಕ್ಕೆ ಪ್ರತಿಯಾಗಿ ಹೃದಯದೊಳಗೆ ಮಾರ್ಧನಿಸತೊಡಗಿತು. ಅನೇಕ ಘಟನಾವಳಿಗಳಾಚೆ ಇದಿರಾಗಬಹುದಾದ ಮೃತ್ಯುವಿನ ಇಣುಕು ನೋಟದಂತೆ ಸದ್ದು ಉಕ್ಕತೊಡಗಿತು. ಸದ್ದು ಇನ್ನೂ ದಟ್ಟವಾಯಿತು. ತಲೆನೋವು ಬರುವಂತಾಯಿತು. ತಲೆಯೊಳಗಿಂದಲೇ ಅದು ಹೊಮ್ಮುತ್ತಿದೆಯೋ ಎಂದು ಗಾಬರಿಯಾಯಿತು. ಹಠಾತ್ತನೆ ತಲೆಯೊಳಗೆ ಇನ್ನೊಂದು ಭೀತಿ ರೂಪುಗೊಂಡಿತು. ಮೌಮೌಬಿ ಎಂದು ನನಗೆ ನಾನೇ ಹೇಳಿಕೊಂಡೆ. ಎಂಟನ ಎತ್ತಿಗೆ ಹಗ್ಗ ಕಿತ್ತುಕೊಳ್ಳುವಂತೆ ಜೇನು ಹೊಡೆದುದು ನೆನಪಿಗೆ ಬಂತು. ಚಂಗನೆ ನೆಗೆದು ಗಾಡಿಯೊಳಗಿಂದ ಕಂಬಳಿಯೊಂದನ್ನು ತೆಗೆದುಕೊಂಡು ಮೈತುಂಬ ಮುಸುಗು ಹಾಕಿಕೊಂಡು ಕುಳಿತು ಬಿಟ್ಟೆ. ಸದ್ದು ಹಾಗೆ ಗಾಳಿಯಲ್ಲೆಲ್ಲ ಹಬ್ಬುವಂತೆ ಕಂಡಿತು. ಕಂಬಳಿಗೆ ಸಮೀಪದಲ್ಲೇ ಏನೋ ಜುಯಿಗುಟ್ಟಿದಂತಾಯಿತು. ಕಂಬಳಿಯ ಮುಸುಗೆಲ್ಲಾದರೂ ಕಂಡುಬಿಟ್ಟಿದೆಯೋ ಎಂದು ಒಳಗಿನಿಂದಲೇ ನೋಡಿಕೊಂಡೆ. ಕಂಬಳಿಯ ಗೋರಿಯೊಳಗೆ ಮೃತಾತ್ಮವೊಂದರಂತೆ ಕುಳಿತು ಇಂದ್ರಿಯಗಳಲ್ಲಿ ಕಿವಿಯೊಂದನ್ನೇ ಬಳಸುತ್ತಾ ಹೊರಗಿನ ಜಗತ್ತಿನ ಬಗ್ಗೆ ಯೋಚಿಸತೊಡಗಿದೆ. ಬಹಳ ಹೊತ್ತು ಕುಳಿತಿದ್ದೆ. ಸದ್ದಿನ ಕೊನೆಯ ಸ್ಪಂದನ ಮಾಯವಾಗುವವರೆಗೂ ಕಂಬಳಿ ಮುಸುಗು ತೆಗೆಯಬಾರದೆಂದು ನಿರ್ಧರಿಸಿದ್ದೆ. ಅಷ್ಟರಲ್ಲೇ ಪಕ್ಕದಲ್ಲೇ ಹೆಜ್ಜೆ ಸದ್ದುಗಳು ಕೇಳಿದಂತಾಯಿತು. ಕಂಬಳಿ ತೆರೆಯೋಣೆಂದು ಚಪಲ ಆರಂಭವಾಯಿತು. ಆದರೆ ಗುಯಿ ಸದ್ದು ಇನ್ನೂ ಕಿವಿಯೊಳಗೆ ಗುಂಗಾಡುತ್ತಿತ್ತು. ಕಾಲ್ನಡಿಗೆ ಸದ್ದು ಇನ್ನೂ ಹತ್ತಿರವಾಯಿತು. ಅರೆ, ವಾಟ್ ಇಸ್ ದಿಸ್ ಎಂದು ಕರ್ವಾಲೋ ಮಾತು ಕೇಳಿತು. ಕಂಬಳಿ ತೆಗೆದೆಸಿದೆ. ತಂಗಾಳಿ ತಣ್ಣಗೆ ನುಣ್ಣಗೆ ರೋಮಾಂಚನವಾಗುವಂತೆ ಸುಳಿಯಿತು. ಮಂದಣ್ಣ, ಏನು ಸರ್ ಕಂಬಳಿ ಹೊದ್ಕೊಂಡು? ಕರಿಯಪ್ಪ ನೋಡಿದರೆ ಕರಡಿ ಅಂತ ಏರಿಸೇ ಬಿಡ್ತಾನೆ ಎಂದ. ದೂರದಲ್ಲಿ ಪ್ರಭಾಕರ ಬರುತ್ತಿರುವುದು ಕಂಡಿತು. ಮಾರಾಯ, ಇಲ್ಲೇ ಎಲ್ಲೋ ಕರ್ವಾಲು ಸಾಹೇಬರು ಹೇಳೋ ಮೌಮೌಬಿಗಳು ಇರಬೇಕು ಕಣೋ. ಸಂಪೂರ್ಣ ಸುತ್ತು ಬಂದಂತೆ ಗುಂಗಾಡಿಬಿಟ್ಟವು. ಎಲ್ಲಾದರೂ ಎಂಟನ ಎತ್ತಿಗೆ ಕೊಟ್ಟಂತೆ ಹೊಡೆದ್ರೆ ಕಷ್ಟ ಅಂತ ಕಂಬಳಿ ಮುಸುಗು ಹಾಕಿ ಕುಳಿತು ಬಿಟ್ಟೆ ಎಂದು ವಿವರಿಸಿದೆ. ಕರ್ವಾಲು ಏನೂ ಹೇಳಲಿಲ್ಲ. ಸುಮ್ಮನೆ ಯೋಚನೆ ಮಾಡುತ್ತಾ ಕುಳಿತಿದ್ದರು. ಆನಂತರ, ಇದುವರೆಗೂ ಅವು ದಕ್ಷಿಣ ಅಮೆರಿಕಾ, ನೈಋತ್ಯ ಆಫ್ರಿಕಾದಲ್ಲಿ ಮಾತ್ರ ಇವೆ ಅಂತ ರಿಪೋರ್ಟ್ ಆಗಿತ್ತು ಎಂದೇನೋ ಗೊಣಗಿಕೊಂಡಂತೆ ಕೇಳಿಸಿತು. ಕರಿಯಪ್ಪ ಎಲ್ಲಿ ಎಂದು ಪ್ರಭಾಕರ ಬಂದವನೇ ಕೇಳಿದ. ಎಲ್ಲ ಹೋದನಪ್ಪ ಕೋವಿತಗೊಂಡು? ಕಿವಿನೂ ಅದರ ಜೊತೆನೆ ಹೋದ ಎಂದೆ. ಬಿರಿಯಾನಿ ಕಾರ್ಯಕ್ರಮ ಮರ್ತೇ ಹೋದನೋ ಏನೋ ಎಂದು ಚಿಂತೆಯಿಂದ ಪ್ರಭಾಕರ ಹೇಳಿದ. ಅಯ್ಯ ಬ್ರಹ್ಮಚಾರಿ, ಗರ್ಮಿ ಸಾಮಾನಿಗೆ ಯಾಕ್ಯಾಗಿ ಸಾಯ್ತಿರೋ ಎಂದೆ. ಮಂದಣ್ಣ, ನಾನು ಪ್ರಭಾಕರ ಗೊಳ್ಳನೆ ನಕ್ಕೆವು. ಕರ್ವಾಲು ಮಿಕ್ಕಿ ಮಿಕ್ಕಿ ನೋಡಿದರು. ದಿಗಂತದಲ್ಲಿ ಸೂರ್ಯ ಮುಳುಗಿದ್ದ. ಇನ್ನು ಸಂಜೆ ಬೆಳಕು ಇತ್ತು. ದೂರದಲ್ಲಿ ಕಿವಿ ಬೆಳ್ಳಗೆ ಓಡೋಡಿ ಬರುತ್ತಿರುವುದು ಕಂಡಿತು. ನಾಯಿ ಬಂದುದನ್ನು ಕಂಡು ಕರಿಯಪ್ಪ ಇಲ್ಲೇ ಹತ್ತಿರದಲ್ಲೆಲ್ಲೋ ಇದ್ದಾನೆಂದು ತಿಳಿದೆವು. ಪ್ರಭಾಕರ ಆತುರದಿಂದ ಓ ಕರಿಯಪ್ಪ ಎಂದು ಕೂಗಿದ. ಬಂದೆ ಬಂದೆ ಎಂದು ಸಮೀಪದಲ್ಲೆಲ್ಲಿಂದಲೋ ಉತ್ತರ ಬಂತು. ಕರಿಯಪ್ಪ ಒಂದು ಮೊಲವನ್ನು ಒಂದು ಬಕ್ರವನ್ನು ಹೊಡೆದಿದ್ದ. ಬಟ್ಟೆಯೆಲ್ಲ ಹರಿದುಕೊಂಡಿದ್ದ. ಎಲ್ಲೋ ಬಿದಿರು ಮೆಳೆಯೊಳಗೆ ನುಗ್ಗಾಡಿದ್ದನೆಂದು ಕಾಣುತ್ತದೆ. ಕರಿಯಪ್ಪ ಬಂದವನೇ ಎರಡನ್ನು ದುಪ್ಪನೆ ನೆಲಕ್ಕೆ ಹಾಕಿ, ಮರರೆ ಈ ನಾಯಿ ಸಾವಾಸ ಸಾಕು ಎಂದ. ಯಾಕೋ ಏನಾಯಿತು ಎಂದೆ. ಮಾಡೋದೇನು, ಕಾಣದಿಲ್ವಾ ಎಂದು ಹರಿದು ಜಬ್ಬಾಗಿ ಹೋಗಿದ್ದ ಅಂಗಿ ತೋರಿಸಿದ. ಯಾಕೋ ಏನಾಯ್ತೋ ಎಂದು ಗಾಬರಿಯಿಂದ ಕೇಳಿದೆ.
1: ಏನಿಲ್ಲ, ಮೊಲ ಅಟ್ಟಿಕೊಂಡು ಕಾಡೊಳಗೆ ಹೋಗಿದ್ದು ಕೈಂಕೈ ಅಂತ ಕೂಕ್ಕೋತ ವಾಪಸ್ ಬಂತು. ನಾನು ಏನಾಯ್ತಪ್ಪ ಅಂತ ಕರೆದೆ. ಹತ್ರ ಏನೋ ಬಂತು, ಆದರೆ ನಾಲ್ಕಾರು ಜೇನುಹುಳು ಅದರ ಜೂಲಿನಾಗೆ ಸಿಕ್ಕಾಕ್ಕೊಂಡು ಗುಯಿಂಗುಡ್ತಾ ಇದ್ವು. ಜೇನುಹುಳು ಹೊಡಿತೇನೋ ಅಂತ ಬೇಗ ಬೇಗ ಹುಳಕ್ಕೆ ಪಟ್ಟ ಅಂತ ಹೊಡೆದೆ. ಅವನೇನೋ ನಾನು ಅವನಿಗೆ ಹೊಡೆದೆ ಅಂತ ತಿಳಿದ್ನೋ ಅಥವಾ ಏನಾಯ್ತು, ತಿರುಗಿ ಮೈ ಮೇಲೆ ಬಿದ್ದು ಕಾಲಿಗೆ ಬಾಯಿ ಹಾಕಿ ಅಂಗೆಲ್ಲ ಹರಿದು ರಂಪ ಮಾಡ್ತು ಎಂದು ಹೇಳಿ ಕಿವಿ ಕಡೆಗೆ ನೋಡಿದ. ಕಿವಿ ಮೊಂಡಬಾಲ ಅಲ್ಲಾಡಿಸಿತು. ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಕಿವಿ ಎಂಥ ಶಿಕಾರಿ ಹುಚ್ಚಿನ ನಾಯಿಯಾಗಿತ್ತೆಂದರೆ, ಕೋವಿ ಹಿಡಿದವನನ್ನು ಕಂಡ್ರೆ ಸಾಕು, ಅವನು ಸಾಕ್ಷಾತ್ ಕಳ್ಳನೇ ಆಗಿದ್ದರೂ ಏನಾದರೂ ಉಪಾಯ ಮಾಡಿ ಅವನ ಸ್ನೇಹ ಸಂಪಾದಿಸಲು ಯತ್ನಿಸುತ್ತಿತ್ತು. ಈಗೇಕೆ ಕರಿಯಪ್ಪನಿಗೆ ಬಾಯಿ ಹಾಕಿ ಬಟ್ಟೆ ಹರಿಯಿತೋ ಗೊತ್ತಾಗಲಿಲ್ಲ. ಜೇನನ್ನು ಸಾಯಿಸುವ ಭರದಲ್ಲಿ ಅದಕ್ಕೆ ಬಲವಾಗಿ ಏನಾದರೂ ಹೊಡೆದನೋ ಅಥವಾ ಇನ್ನೇನಾದರೂ ಅವಮಾನ ಮಾಡಿದ್ನೋ ಸರಿಯಾಗಿ ತನಿಖೆ ಮಾಡಲಾಗಲಿಲ್ಲ. ಏಕೆಂದರೆ ಕರಿಯಪ್ಪ ಮತ್ತೆ ಕಚ್ಚುವ ಹೆಜ್ಜೇನುಗಳ ಬಗ್ಗೆ ಕಳವಳಕಾರಕ ವಿಷಯ ತಿಳಿಸಿದ್ದ. ನಾನು ಕರ್ವಾಲರ ಕಡೆಗೆ ನೋಡಿದ್ರ ಕಂಬಳಿ ಹೊದ್ದು ನಾನು ಮುಸುಗು ಹಾಕಿಕೊಂಡಿದ್ದೆ ಯಾಕೆಂದು. ಕಿವಿಗೇನೋ ಮೈಮೇಲೆ ಗೇಣುದ್ದ ಜೂಲಿದೆ ಬಚವಾದ. ನನ್ನನ್ನೇನಾದರೂ ಹಿಡ್ಕೊಂಡಿದ್ರೆ ಎಂದರೆ ಕರ್ವಾಲೋ ಮಂದಣ್ಣನ ಕಡೆ ತಿರುಗಿ, ಇದೇನಯ್ಯ ಇವರೆಲ್ಲ ಹೀಗೆ ಹೇಳ್ತಿದ್ದಾರಲ್ಲ, ಇದ್ಯಾವ ಜೇನುಗಳು ಕೊಂಚ ಪತ್ತೆ ಮಾಡಬೇಕು ಎಂದರು. ದೂರದಲ್ಲೆಲ್ಲೋ ಕಾಳ್ಗಿಚ್ಚು ಎದ್ದಿತೆಂದು ಕಾಣುತ್ತದೆ. ಹಸಿಯ ಎಲೆಗಳು ಸುಟ್ಟ ವಾಸನೆ ಗಾಳಿಯಲ್ಲಿ ಸಣ್ಣಗೆ ತೇಲಿ ಬರುತ್ತಿದ್ದಿತು. ಟಾರ್ಚ್ ಬಿಟ್ಟು ಪ್ರಭಾಕರ ಕಿವಿಯನ್ನು ಪರೀಕ್ಷಿಸಿದಾಗ ಅದು ಕೋಪಗೊಂಡುದಕ್ಕೆ ಕಾರಣ ತಕ್ಷಣ ಗೊತ್ತಾಯಿತು. ಅದರ ಹುಬ್ಬಿನ ಬಳಿ ಮತ್ತು ಮೂಗಿನ ಹತ್ತಿರ ನಿಂಬೆಕಾಯಿ ಗಾತ್ರಕ್ಕೆ ಊದಿಕೊಂಡಿತ್ತು. ಅಲ್ಲಿ ಹೆಚ್ಚು ಕೂದಲಿಲ್ಲದ ಕಾರಣ ಜೇನುಗಳಿಗೆ ಕಚ್ಚಲು ಸಾಧ್ಯವಾಗಿರಬೇಕು. ಅದರ ಅಸಾಧ್ಯ ಉರಿಯಲ್ಲಿ ಕೋಪಗೊಂಡ ಕಿವಿ ಅದನ್ನು ಕರಿಯಪ್ಪನ ಬಟ್ಟೆ ಮೇಲೆ ತಿರಿಸಿತ್ತು. ಕರಿಯಪ್ಪ ಪಲಾವಿನ ಮಸಾಲೆಯನ್ನು ಅರೆದು ಹುರಿದು ಘಾಟು ಎಬ್ಬಿಸುತ್ತಿದ್ದಂತೆ ಕಿವಿಯೂ ಪ್ರಭಾಕರನು ತಮ್ಮ ಆತ್ಮಾಭಿಮಾನವನ್ನು ಕಳೆದುಕೊಂಡು ಅವನ ಗುಲಾಮರಾಗಿ ಹೋದರು. ಪ್ರಭಾಕರ ಕೈತೋಳು ಮಡಿಚಿಕೊಂಡು ಜೊಲ್ಲು ಸುರಿಸುತ್ತಾ ಕರಿಯಪ್ಪನ ಆಜ್ಞಾಧಾರಕನಾಗಿ ಅವನ ಹುಕುಂಗಳನ್ನು ಚಾಚೂ ತಪ್ಪದೆ ಪಾಲಿಸತೊಡಗಿದ. ಕಿವಿ ಬೆಳಿಗ್ಗೆ ಅವನ ಬಟ್ಟೆ ಹರಿದುವುದರಿಂದ ಉಂಟಾದ ವೈಮನಸ್ಯವನ್ನು ಹೇಗಾದರೂ ಪರಿಹರಿಸಿಕೊಳ್ಳಲು ಮೊಂಡು ಬಾಲ ಅಲ್ಲಾಡಿಸುತ್ತಾ ಕರಿಯಪ್ಪ ಪಾತ್ರೆ ತೊಳೆಯ ಹೋದಾಗಿನಿಂದ ಹಿಡಿದು ನೀರು ತರಲು ಹೋದಾಗಿನವರೆಗೆ ಅವನು ಹೋದಲ್ಲೆಲ್ಲ ಬೆಂಗಾವಲಂತೆ ತಿರುಗಿತು. ನಾನು ಕರ್ವಾಲರಿಗೆ ಹೇಳಿದೆ, ಇದೇನು ಸರ್ ಇಲ್ಲೂ ಮೊಮೋ ಬೀಗಳು ಇರೋ ಹಾಗೆ ಕಾಣ್ತವಲ್ಲ ಗ್ರಹಚಾರ. ನಾನು ಆಲೋಚಿಸ್ತಾ ಇದ್ದೇನೆ, ನನಗೆ ಈ ಜೇನಿನ ಗುಣಲಕ್ಷಣಗಳು ಸರಿಯಾಗಿ ಗೊತ್ತಿಲ್ಲ. ಇವು ಮಿಕ್ಕ ಹೆಜ್ಜೇನುಗಳಂತೆ ಅತಿ ಎತ್ತರದ ಮರದಲ್ಲಿ ಹಲ್ಲೆ ಕಟ್ಟೋದಿಲ್ಲ, ಹೆಚ್ಚು ಕಡಿಮೆ ನೆಲಮಟ್ಟದಲ್ಲಿ ಹಲ್ಲೆ ಕಟ್ತವೆ. ಹಾಗಾಗಿ ಯಾವುದಾದ್ರೂ ಪ್ರಾಣಿ ಓಡಾಡಿದರೆ ಮುಂಜಾಗ್ರತೆ ಕ್ರಮವಾಗಿ ಮೊದಲೇ ಕಚ್ಚಿಬಿಡ್ತವೆ ಅಂತ ಒಂದು ಊಹೆ. ಇದರೊಡನೆ ಇನ್ನೂ ಏನೇನೋ ಬಾಹ್ಯ ವಿಶ್ವದ ಸೂಚನೆಗಳು ಜೇನುಗಳ ಮೇಲೆ ವರ್ತಿಸುತ್ತಾವೋ ಯಾರು ಬಲ್ಲರು? ಕೆಲವು ಸಾರಿ ಅಮಾವಾಸ್ಯ ದಿನದಲ್ಲಿ, ಗ್ರಹಣದ ದಿನದಲ್ಲಿ ಈ ಜೇನುಗಳು ಬಹಳ ಉದ್ರಿಕ್ತವಾಗ್ತವಂತೆ ಎಂದು ಹೇಳಿದರು. ಸದ್ಯ ದೇವರ ದಯೆ, ನಮಗೆ ಯಾರಿಗೂ ಕಚ್ಚಲಿಲ್ಲ. ಊರಿನ ಕೀಟಲೆ ಕಾಟ ಬಿಟ್ಟು ಕಾಡಿಗೆ ಬಂದರೆ ಇವು ನಮಗೆ ಒಳ್ಳೆ ಗ್ರಹಚಾರ ಹಿಡಿದಂತೆ ಗಂಟು ಬಿದ್ದಿವೆ ಎಂದು ನಾನು ಗೊಣಗಿದೆ. ಗ್ರಹಚಾರ ಏನಾದರೂ ಪ್ರಭಾವ ಬೀರಬಹುದು ಅಂತ ಈಗ ತಾನು ಹೇಳಿದ್ನಲ್ಲ, ಆದರೆ ದೇವರ ದಯೆ ಎಂದರೆ ಏನಂತ ಗೊತ್ತಾಗಲಿಲ್ಲ. ನೀವು ಆಸ್ತಿಕರು ದೈವಭಕ್ತರು ಎಂದು ಕರ್ವಾಲು ಕೇಳಿದರು. ನಾನು ನಮ್ಮ ಈ ರೀತಿಯ ಲೋಕಾಭಿರಾಮವಾದ ಮಾತು, ಗಹನವಾದ ದೇವರ ಚರ್ಚೆಯ ಕಡೆಗೆ ತಿರುಗಿದ್ದನ್ನು ನೋಡಿ ಚಕಿತನಾದೆ. ನಿಮಗೆ ದೇವರಲ್ಲಿ ನಂಬಿಕೆ ಉಂಟೆ? ನನಗೇನೂ ಆ ಬಗ್ಗೆ ತೀರ್ಮಾನಕ್ಕೆ ಬರಲಿಕ್ಕಾಗಿಲ್ಲ ಎಂದೆ. ಸಾಕ್ಷಾಧಾರ ಇಲ್ಲದ ಯಾವುದನ್ನು ನಾನು ನಂಬೋದಿಲ್ಲ. ದೇವರನ್ನು ನಂಬೋದು ಬಿಡೋದು ಎಲ್ಲ ನಿರುಪಯುಕ್ತ ಚರ್ಚೆ ಎಂದು ಕರ್ವಾಲು ಹೇಳಿದರು. ಹಾಗಾದರೆ ದೇವರು ನಿಮ್ಮೆದುರು ಅವತರಿಸಿದಾಗ ಇವನೇ ದೇವರು ಅಂತ ಹೇಳೋದಕ್ಕೆ ಒಬ್ಬ ಸಾಕ್ಷಿಯನ್ನು, ಆಧಾರ ತೋರಿಸೋದಕ್ಕೆ ಒಬ್ಬ ವಕೀಲನನ್ನು ಕರೆತರಬೇಕನ್ನಿ ಎಂದೆ. ಪ್ರಭಾಕರ ಕರಿಯಪ್ಪ ಎಲ್ಲ ಗಹಗಹಿಸಿ ನಕ್ಕರು.
2: ನಾನು ಕೇಳಿದೆ, ಅಲ್ಲ ಸರ್, ಓತಿಖ್ಯಾತಗಳು ಮನ್ವಂತರದಾಚೆಯ ಹಳೆ ಸ್ವರೂಪದೆಂದು ನಂಬ್ತೀರಿ, ವಿಶ್ವ ಸಂಕೇತಗಳು ಜೇನುಗಳ ಮನಸ್ಸನ್ನು ನಿಯಂತ್ರಿಸುತ್ತವೆ ಅಂತ ನಂಬ್ತೀರಿ, ಅಂದರೆ ಇವೇ ಆಸ್ತಿಕರಿಗೆ ದೇವರ ಅಸ್ತಿತ್ವದ ಸಾಕ್ಷಾಧಾರಗಳಾಗ್ತವೆ ಎಂದೆ. ನೋಡಿ, ದೇವರಿದ್ದಾನೆ ಅನ್ನೋದಕ್ಕೆ ಒಬ್ಬ ಆಸ್ತಿಕ ಏನೇನು ಉದಾಹರಣೆಯನ್ನು ಕೊಡ್ತಾನೋ ಅದನ್ನೇ ಒಬ್ಬ ನಾಸ್ತಿಕನೂ ತನ್ನ ವಾದಕ್ಕೆ ಉಪಯೋಗಿಸ್ತಾನೆ. ಆದ್ದರಿಂದ ಉದಾಹರಣೆಗಳಷ್ಟೇ ಸತ್ಯ, ಅವುಗಳನ್ನು ಉಪಯೋಗಿಸಿಕೊಂಡು ಮಾಡುವ ತೀರ್ಮಾನಗಳೆಲ್ಲ ಭ್ರಾಂತಿ ಎಂದು ಕರ್ವಾಲು ಹೇಳಿದರು. ನಾನು ಕರ್ವಾಲವರಿಗೆ ಕೇಳಬೇಕೆಂದಿದ್ದ ಪ್ರಶ್ನೆ ಜ್ಞಾಪಕಕ್ಕೆ ಬಂತು. ಇನ್ನೇನು ಕೇಳಬೇಕೆನ್ನುವಷ್ಟರಲ್ಲಿ ಕರಿಯಪ್ಪ ಅಡಿಗೆ ಬಿಟ್ಟು ಈ ಕಡೆ ಬಾಯಿ ಹಾಕಿದ. ಅಲ್ಲಯ್ಯ, ದೇವರಿಲ್ಲ ಅಂತಂದರೆ ಇಷ್ಟೊಂದು ಇಚ್ಚಿತ್ರ ಯಾಕಿರಬೇಕಿತ್ತು? 108 ಥರ ಹಕ್ಕಿ, ಹುಳು, ಹುಪ್ಪಟೆ, ಮೈಲ್ಗಟ್ಟಲೆ ಹೋಗಿದ್ದ ಜೇನು ವಾಪಸ್ ಗುಡಿಗೆ ಬರ್ತದಲ್ಲ, ಕಡ್ಡಿ ಹುಳು ಕಡ್ಡಿಗಳ ಮಧ್ಯೆ ಇರೋದು, ಎಲೆ ಹುಳು ಎಲೆಗಳ ಮಧ್ಯೆ ಇರೋದು, ಗೋಸುಂಬೆ ಬಣ್ಣ ಬದಲಿಸಿ ಕಣ್ಣಿಗೆ ಕಾಣ್ದಂಗೆ ಮಾಡ್ಕೊಳ್ಳೋದು, ಇವೆಲ್ಲ ನೋಡಿದರೆ ದೇವರಿಲ್ಲ ಅಂತ. ಅರೆರೆ, ಉರಿ ಜೋರು ಮಾಡಬೇಡಿ, ಅನ್ನ ತಳ ಹೊತ್ತುತ್ತೆ ಪ್ರಭಾಕರಯ್ಯ. ಮಾರಾರ, ನಿಮಗೆ ಬೇಡದ ಕಸುಬು ಅಡಿಗೆ ಕೆಲಸ, ಬನ್ನಿ ಇತ್ಲಾಗಿ ಎಂದು ಕೂಗುತ್ತಾ ಒಲೆ ಕಡೆಗೆ ಓಡಿದ. ನಾನು ಹೇಳಿದೆ, ನರಕ ಇದ್ದರೆ ನೀನು ಇಷ್ಟೊಂದು ಪ್ರಾಣಿ ಕೊಂದಿರೋದ್ರಿಂದ ನಿನಗೆ ಅಲ್ಲೇ ಜಾಗ ಕೊಡ್ತಾನೆ ಕಣೋ ದೇವರು. ಯಾರು ಹೇಳಿದವರು? ಕೊಂದ ಪಾಪ ತಿಂದು ಪರಿಹಾರವಂತೆ, ಅದಕ್ಕೆ ಮತ್ತೆ ಹೊಡೆದ ಮೇಲೆ ಹುರಿತುಂಡು ಮಾಡಿ ತಿನ್ನೋದು. ಆದರೂ ಹೇಗಿದೆಯೋ ಭಗವಂತನ ಬುದ್ಧಿ, ಸುಮಾರು ಪ್ರಾಣಿ ಏಟು ತಿಂದು ಎಲ್ಲೋ ಹೋಗಿ ಸಾಯ್ತವೆ, ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಕೋಳ ಹಾಕಿ ನರಕಕ್ಕೆ ದೂಡಿದರೆ ಎಂದು ಭಗವತ್ ಚಿಂತನೆ ಮಾಡಿದ. ಕರಿಯಪ್ಪ ಅಡ್ಡಹಾದಿ ಹಿಡಿದು ಚಿಂತನೆ ನಡೆಸಿ ಬಿರಿಯಾನಿ ಹಾಳು ಮಾಡುತ್ತಿದ್ದಾನೆಂದು ಬೇಸರಿಸಿ, ಸುಮ್ಮನಿರೋ ಮಾರಾಯ, ನೀನು ಅಡಿಗೆ ಕೆಲಸ ನೋಡು, ಕಾಡಿನಲ್ಲಿ ಎಲ್ಲೋ ಹೋಗಿ ಸತ್ತರೆ ನಾಯಿ ನರಿನಾರೋ ತಿನ್ನಲ್ಲೇನೋ, ಕೊನೆಗೆ ಕೊಳೆತು ಹುಳುವಾದರೆ ಹುಳುನಾದರೂ ತಿನ್ನಲ್ವೇನೋ ಎಂದು ಉಪಾಯ ವೇದ ಅಂತ ಹೇಳಿದ ಪ್ರಭಾಕರ. ನೋಡಿದಿರಾ, ಯಮಧರ್ಮರಾಯನೆದುರು ನಿಮ್ಮನ್ನೇ ಲಾರಿ ಮಾಡ್ಕೊಳ್ತೀನಿ ಪ್ರಭಾಕರಯ್ಯ, ನೀವು ಮಾತ್ರ ನನ್ನ ಏನು ಮಾಡಿದ್ರು ಬಿಟ್ಕೊಡ್ಬಾರ್ದು, ಹೇಳಿದ್ದೀನಿ ಎಂದು ಕರಿಯಪ್ಪ ಪ್ರಭಾಕರನ ವಾದ ಸಾಮರ್ಥ್ಯವನ್ನು ಪ್ರಶಂಸಿಸಿದ. ಅಂತೂ ನಮಗೆ ತೊಂದರೆ ಕೊಡಬಹುದಾಗಿದ್ದ ಗಹನ ವಿಷಯವೊಂದಕ್ಕೆ ಕರಿಯಪ್ಪನ ವಿನೋದ ಬಿಡುಗಡೆ ತಂದಿತ್ತು. ಪ್ರಭಾಕರನು ಕಿವಿಯು ಆದಷ್ಟು ಬೇಗ ಬಿರಿಯಾನಿ ತಿಂದು ಕೊಂದ ಪಾಪವನ್ನು ಪರಿಹರಿಸಿಕೊಳ್ಳಲು ಕಾತರರಾಗಿದ್ದಂತೆ ಕಂಡಿತು. ಕರ್ವಾಲರಿಗೆ, ಅಲ್ಲ ಸರ್, ನನಗೊಂದು ಬಹುಮುಖ್ಯ ಸಂಶಯ ಬಂದುಬಿಟ್ಟಿದೆ. ಜೀವ ವಿಕಾಸದಲ್ಲಿ ಎಲ್ಲ ಬದಲಾವಣೆಯಾಗಿ ಈ ಸರೀಸೃಪಗಳೇ ರೆಕ್ಕೆ ಬುಕ್ಕ ಬೆಳೆಸಿಕೊಂಡು ಬಣ್ಣ ಬಣ್ಣದ ಪಕ್ಷಿ ಸಂಕುಲ ಆಗಿ ಮಂಗಗಳು ಭೂಮಿಗಿಳಿದು ದ್ವಿಪಾದಿಯಾಗಿ ಆಯುಧಗಳನ್ನು ಮಾಡಿ ಯಂತ್ರ ಮಾಡಿ ಯಂತ್ರಗಳನ್ನು ಮಾಡುವ ಯಂತ್ರ ಮಾಡಿ ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಈ ಓತಿ ಯಾಕೆ ಹಾಗೆ ಉಳಿದುಕೊಂಡಿದೆ? ಅದೇನು ಅದರ ಇಚ್ಛೆ ಮೇಲೆ ಹಾಗೆ ಉಳಿಯಿತು ಅಥವಾ ಪರಿಸರ ಅದರ ಮೇಲೆ ಪ್ರಭಾವ ಬೀರಿಲ್ಲವೋ ಎಂದು ಕೇಳಿದೆ. ಏಕೆಂದರೆ ಈ ಪ್ರಶ್ನೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಸಂಶಯವನ್ನು ಸ್ನಿಗ್ಧಗೊಳಿಸುತ್ತಾ ಇತ್ತು. ಕರ್ವಾಲೋ ಈ ಪ್ರಶ್ನೆ ಕೇಳಿದೊಡನೆ ಬಹಳ ಗಂಭೀರವಾದರು. ಕೊಂಚ ದೂರದಲ್ಲಿ ದಗದಗಿಸುತ್ತಿದ್ದ ಬೆಳಕು ಅವರ ಮುಖವನ್ನು ಕತ್ತಲ ಹಿನ್ನೆಲೆಯಲ್ಲಿ ದೇದೀಪ್ಯಮಾನ ಮಾಡಿತ್ತು. ಪುರಾತನ ಮಹರ್ಷಿಯೋರ್ವನ ಮುಖದಂತೆ ಅವರ ಗಡ್ಡ ಮೀಸೆಯ ವದನ ಕಾಣುತ್ತಿತ್ತು.
3: ಇದೊಂದು ಚಿದಂಬರ ರಹಸ್ಯ, ಯಾಕೆ ಜೀವ ವಿಕಾಸ ಪಥದಲ್ಲಿ ಇವು ಮಾತ್ರ ಬದಲಾಗಲಿಲ್ಲ ಎನ್ನುವುದು. ಇದಕ್ಕೆ ಸಮಂಜಸ ಉತ್ತರ ಅದನ್ನು ಹಿಡಿದರೆ ದೊರಕಬಹುದೇನೋ. ಆದರೆ ಸ್ಥೂಲವಾಗಿ ನಾವು ಹೀಗೆ ಊಹೆ ಮಾಡಬಹುದು. ಏಕೆಂದರೆ ಕೆಲವು ಉದಾಹರಣೆಗಳು ನಮಗೆ ವಿಕಾಸ ಪಥದಲ್ಲಿ ಸಿಕ್ಕುತ್ತವೆ. ನೋಡಿ, ಮಾನವನ ಪೂರ್ವಜರು ಮಂಗಗಳೇ, ಆದರೆ ಅವು ಮರದಿಂದ ನೆಲಕ್ಕಿಳಿದು ದ್ವಿಪಾದಿಗಳಾಗಿ ಆಯುಧಗಳನ್ನು ಉಪಯೋಗಿಸುವ ಮಾನವರಾದರು. ಆದರೆ ಗೋರಿಲ್ಲಾ ಮತ್ತು ಚಿಂಪಾಂಜಿಗಳು ಸಹ ನೆಲಕ್ಕೆ ಇಳಿದು ವಾಸಿಸಲಾರಂಭಿಸಿದವು, ಆದರೆ ವಾನರರಾಗಿ ಉಳಿದು ಬಿಟ್ಟವು. ಅವು ಮಾನವರಾಗುವ ದಿಸೆಯತ್ತ ವಿಕಾಸವಾಗಲೇ ಇಲ್ಲ, ಬೇರೆಯೇ ದಿಕ್ಕನ್ನು ಹಿಡಿದು ಬಿಟ್ಟವು. ಇದೊಂದು ನಿಜಕ್ಕೂ ಚಿದಂಬರ ರಹಸ್ಯವೇ ಸರಿ. ಕೋಟಿ ಕೋಟಿ ವರ್ಷಗಳ ಹಿಂದೆ, ಯುಗ ಯುಗಾಂತರಗಳ ಹಿಂದೆ ಏನಾಗಿರಬಹುದೆಂದು ಈಗ ನಾವು ಲೆಕ್ಕ ಹಾಕಿ ಕಲ್ಪನೆ ಮಾಡಬೇಕಾಗಿದೆ. ಮಾನವನ ಪೂರ್ವಜ ಮರದ ಮೇಲೆ ವಾಸಿಸುತ್ತಿದ್ದಾಗ ವಾನರನಂತೆಯೇ ಮುಂಗೈಯನ್ನು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದ, ಮರ ಇರುವುದರಿಂದ ಹಿಡಿದು ಕೊಂಬೆ ಜಿಗಿಯುವುದರವರೆಗೆ. ಆದರೆ ನಮ್ಮ ಕೈಗಳು ಕಾಲುಗಳಿಗಿಂತ ಬಲಾಢ್ಯವಾಗಿಲ್ಲ, ಗಮನಿಸಿದ್ದೀರಾ? ಚಿಂಪಾಂಜಿ ಗೋರಿಲ್ಲಗಳ ಕೈಕಾಲುಗಳಿಗಿಂತ ಉದ್ದ ಮತ್ತು ಬಲವಾಗಿದೆ. ಮಾನವನ ಪೂರ್ವಿಕರು ವಿಕಾಸದ ಯಾವುದೋ ಹಂತದಲ್ಲಿ ಮರದಿಂದ ಕೆಳಕ್ಕಿಳಿದು ಬಿಟ್ಟಿವೆ. ಅನಂತರ ಮುಂಗೈಗಳಿಗೆ ಬಲಪ್ರಧಾನವಾದ ಕೆಲಸ ನಿಂತು ಹೋಗಿವೆ. ಆಯುಧ ಮಾಡುವ, ಉಪಯೋಗಿಸುವ ಮುಂತಾದ ಬುದ್ಧಿಪ್ರಧಾನವಾದ ಕೆಲಸ ಆರಂಭವಾಗಿದೆ. ಆದರೆ ಗೊರಿಲ್ಲಾ, ಚಿಂಪಾಂಜಿ ಇತ್ಯಾದಿ ವಾನರರು ನೆಲಕ್ಕಿಳಿಯುವ ಮನಸ್ಸು ಮಾಡಲು ಕೊಂಚ ತಡ ಮಾಡಿದವೆಂದು ಕಾಣುತ್ತದೆ. ಆದರೆ ಇತಿಹಾಸದ ಮಾನದಂಡದಲ್ಲಿ ಹಲವು ಯುಗಗಳೇ ಕಳೆದಿರಬಹುದು. ಆದರೆ ಆ ವೇಳೆಗಾಗಲೇ ಅವುಗಳ ಮುಂಗೈಗಳು ಕಾಲಿಗಿಂತ ಬಲವಾಗಿ ಉದ್ದವಾಗಿ ಬಿಟ್ಟಿದ್ದು ನೆಲದ ಮೇಲೆ ಅವುಗಳ ವರ್ತನೆಯ ದಿಕ್ಕೇ ಬದಲಾಯಿಸಿಬಿಟ್ಟಿತು. ಮನುಷ್ಯ ಸಂಸ್ಕೃತಿ ನಾಗರಿಕತೆಗಳನ್ನು ನಿರ್ಮಿಸತೊಡಗಿದ್ದ. ಕೈಗಳ ದೌರ್ಬಲ್ಯ ನೀಗೋದಕ್ಕೆ ಆಯುಧಗಳನ್ನು ನಿರ್ಮಿಸಿದ, ಯುದ್ಧಗಳನ್ನು ಮಾಡಿದ. ಚಿಂಪಾಂಜಿಗಳು ಗೋರಿಲ್ಲಗಳು ಆಯುಧಗಳ ಬದಲು ತಮ್ಮ ಬಲಾಢ್ಯ ಕೈಗಳನ್ನೇ ಬಳಸಿದವು. ಇವೆಲ್ಲ ಊಹೆ ಅಷ್ಟೆ, ಬ್ರಹ್ಮಾಂಡದ ಚಿದಂಬರ ರಹಸ್ಯವನ್ನು ತಿಳಿಯೋ ನಮ್ಮ ಯತ್ನ. ಮೂಳೆ ಚೂರುಗಳು, ಶಿಲಾಪದರದಲ್ಲಿ ಸಿಕ್ಕುವ ಪಳೆಯುಳಿಕೆಗಳು, ಉಳಿದು ಇನ್ನೂ ಜೀವಂತವಾಗಿರುವ ಪ್ರಾಣಿಗಳ ರಚನೆ, ಇವನ್ನೆಲ್ಲ ಇಟ್ಟುಕೊಂಡು ಆದಷ್ಟು ಕರಾರುವಕ್ಕಾಗಿ ಯೋಚಿಸಬೇಕು. ಕರ್ವಾಲು ನಾಸ್ತಿಕರಾಗಿ ದೇವರನ್ನು ಅಲಕ್ಷಿಸಿ ಕೆಲವೇ ಹೊತ್ತಿನ ಹಿಂದೆ ಮಾತಾಡಿದ್ದರು. ಈಗ ಅವರ ಮಾತುಗಳು ಕಾಲಾತೀತವಾದ ಉಪನಿಷದ್ ರಹಸ್ಯವನ್ನು ಬೋಧಿಸುವಂತೆ ನಮ್ಮ ಅಂತರಂಗಕ್ಕೆ ತಾಕಿದವು. ಸತ್ಯಾನ್ವೇಷಣೆಯ ಅಗ್ನಿಜ್ವಾಲೆಯಂತೆ ಅವರ ಕಣ್ಣುಗಳಲ್ಲಿ ಬೆಂಕಿಯ ಪ್ರತಿಬಿಂಬ ತಕ್ಕ ತಕ್ಕ ಕುಣಿಯುತ್ತಿತ್ತು. ಬ್ರಹ್ಮಾಂಡದ ಅನೇಕ ಗೋಪ್ಯಗಳನ್ನೊಳಗೊಂಡ ಕಾಲಕೋಶದ ಹಾಗೆ ಈ ಹಾರುವ ಓತಿಯಂಥ ಪ್ರಾಣಿಗಳು, ಅದನ್ನು ಹಿಡಿದರೆ ಬಹುಶಃ ಇನ್ನೂ ಹಲವು ವಿಷಯಗಳು ತಿಳಿಯಬಹುದು. ಬಹುಶಃ ಇವು ಹಕ್ಕಿಯ ಪೂರ್ವಜರಿಗಿಂತ ಮುಂಚೆಯೇ ಹಾರಲೆತ್ನಿಸಿದವು ಏನು? ಹಕ್ಕಿಗಳಿಗೆ ಬರಿಯ ಮುಂಗೈಗಳಿಗೆ ಮಾತ್ರ ಮೂಡಿದ ಗಾಳಿ ಬಡಿಯುವ ರೆಕ್ಕೆ ಇವಕ್ಕೆ ಮುಂಗಾಲಿಗೂ ಹಿಂಗಾಲಿಗೂ ಸೇರಿಸಿ ಬಂದಿತೋ ಏನು? ಯಾವುದೋ ಒಂದು ಅಂಗ, ಯಾವುದೋ ಒಂದು ಕೀಲಿನ ಚಲನೆಯ ಕೋನ ಅಥವಾ ಯಾವುದೋ ಒಂದು ಮೂಳೆಯ ಹೆಚ್ಚಿದ ಉದ್ದ, ಇದರ ವಿಕಾಸದ ಗತಿಯನ್ನು ದಿಕ್ಕನ್ನು ಸಂಪೂರ್ಣವಾಗಿ ಬದಲಿಸಿರಬೇಕು. ಈ ಪ್ರಾಣಿಯನ್ನು ಸಂಧಿಸಿದಾಗ ಬಹುಶಃ ಕೆಲವು ಪ್ರಶ್ನೆಗಳಿಗಾದರೂ ಉತ್ತರ ದೊರೆತಿತ್ತು. ಕರ್ವಾಲು ಮಾತು ಮುಗಿಸಿದ ಆ ನಂತರ ನಾವ್ಯಾರೂ ಮಾತಾಡಲಿಲ್ಲ. ನಮ್ಮ ಮನಸ್ಸಿನಲ್ಲಿ ಕಾಲಪುರುಷನ ಬಗ್ಗೆ ಅತ್ಯಂತ ಸಂಕೀರ್ಣವಾದ
1: ಮಹದಾಲೋಚನೆಗಳು ಕಲ್ಪನೆಗಳು ಭಾಷಾತೀತವಾಗಿ ಮೂಡಿದವು. ಹಾರುವ ಓತಿಯ ಬಗ್ಗೆ ಒಂದು ಬಗೆಯ ಭಕ್ತಿ ಗೌರವಗಳು ಮೂಡತೊಡಗಿದವು. ಕಾಲದ ಅನಂತತೆಯಲ್ಲಿ ಇನ್ನೂ ಯಾವ ಯಾವ ಮನ್ವಂತರಗಳಾಚೆ ಒಯ್ಯಬೇಕಾದ ಏನೇನು ಸಂದೇಶಗಳಿವೆಯೋ ಅದರಲ್ಲಿ ಎಂದು ಯೋಚಿಸಿದಾಗ ಮೈ ಜುಮ್ಮೆ ಎಂದಿತು.
2: ಬೆಳಿಗ್ಗೆ ಎದ್ದಾಗ ಮಂಜು ಅತ್ಯಂತ ದಟ್ಟವಾಗಿ ಬೀಳುತ್ತಿತ್ತು. ಕೈಯನ್ನು ಮುಂಚಾಚಿದ್ರೆ ಹಸ್ತ ಅಂತರ್ಧಾನವಾಗುವಷ್ಟು ಸ್ನಿಗ್ಧವಾಗಿತ್ತು ಮಂಜು. ಎಂಕ್ಟ ಬಂದಾನೆಂದು ಬಹಳ ಹೊತ್ತು ಕಾದೆವು. ಮಂಜು ಕಡಿಮೆ ಆಗಲಿಲ್ಲ, ಎಂಕ್ಟನೂ ಬರಲಿಲ್ಲ. ಅವನು ನೀವೇ ಬಂದರೂ ಆಯಿತು ಎಂದು ಹೇಳಿದ್ದರಿಂದ ಅವನು ಹೇಳಿದ ದಿಕ್ಕಿನ ಕಡೆಗೆ ಮಂಜಿನಲ್ಲೇ ದಾರಿ ತಿರುಗಿಸುತ್ತಾ ನಿಧಾನವಾಗಿ ಸಾಗಿದೆವು. ಎಂಕ್ಟನ ಗುಡಲು ಎಂಕ್ಟ ಹೇಳುವಷ್ಟು ಸಮೀಪದಲ್ಲೇನೂ ಇರುವಂತೆ ಕಾಣಲಿಲ್ಲ. ಮಂಜು ಸಂಪೂರ್ಣ ತಿಳಿಯಾದಾಗ ಬಿಸಿಲು ಚುರುಗುಟ್ಟುವಷ್ಟು ಮೇಲೇರಿತ್ತು. ಎಂಕ್ಟನ ಗುಡಲು ಸ್ವಲ್ಪ ದೂರದಲ್ಲೇ ಜುಳು ಜುಳು ನಾದ ಮಾಡುತ್ತಾ ಹರಿಯುತ್ತಿದ್ದ ಸಣ್ಣ ನದಿಯೊಂದರ ದಡದಲ್ಲಿ ಕಾಣಿಸಿತು. ಮೂರು ಕಮಾನುಕೋಲುಗಳಿಗೆ ಹರಕು ಪರಕು ಚಿಂದಿಗಳನ್ನು ಹೊದಿಸಿ ಆಸರೆಯೊಂದನ್ನು ನಿರ್ಮಿಸಿದ್ದ. ನಾವು ಅದರ ಬಳಿ ಹೋದಾಗ ಒಂದು ಚಿಕ್ಕ ಮಗು ಮಾತ್ರ ಅಲ್ಲಿತ್ತು. ಒಂದು ಕಂತ್ರಿನಾಯಿ ತನ್ನ ಪಕ್ಕೆಲುಬನ್ನು ಬಿಟ್ಟುಕೊಂಡು ನೆಲಕ್ಕೆ ಮೆತ್ತಿಕೊಂಡಂತೆ ಚಪ್ಪಟೆಯಾಗಿ ಬಿದ್ದುಕೊಂಡಿತ್ತು. ನಮ್ಮ ಬರವನ್ನು ಅದು ಸಂಪೂರ್ಣ ಅಲಕ್ಷಿಸಿ ಕಿವಿಯನ್ನೊಮ್ಮೆ ಕೊಡವಿ ಹಾಗೆ ಬಿದ್ದುಕೊಂಡಿತು. ಆದರೆ ಒಂದೆರಡು ನಿಮಿಷ ನಂತರ ಕಾಡೊಳಗೆಲ್ಲೋ ತಿರುಗಲು ಹೋಗಿದ್ದ ಕಿವಿ ಹಿಂತಿರುಗಿ ನಮ್ಮ ಬಳಿಗೆ ಬಂದ ಕೂಡಲೇ ಶವದಂತೆ ಬಿದ್ದಿದ್ದ ಅದಕ್ಕೆ ತಟಕ್ಕನೆ ಪ್ರಾಣಸಂಚಾರವಾಗಿ ಸ್ಪ್ರಿಂಗಿನಂತೆ ನೆಗೆದು ಎದ್ದು ಗುರ್ರನೆ ಕಿವಿಯ ಮೇಲೆ ಏರಿಹೋಯಿತು. ಆದರೆ ಕಿವಿ ಒಳ್ಳೆ ರಾಜಕಾರಣಿ. ಆ ನಾಯಿ ಒಂದೆರಡು ಮಾರು ದೂರವಿರಬೇಕಾದರೆ ತನ್ನೆರಡೂ ತುಟಿಗಳನ್ನು ಮೇಲೆತ್ತಿ ಒಳ್ಳೆ ಹೊಳಪು ಕೊಟ್ಟ ಗರಗಸದಂತಿದ್ದ ಎರಡು ದಂತ ಪಂಕ್ತಿಗಳನ್ನು ಪ್ರದರ್ಶಿಸಿತು. ತನ್ನ ಆಯುಧೋಪಕರಣಗಳ ವಿವರಗಳನ್ನು, ಅವುಗಳ ಉಪಯೋಗದಿಂದ ಮುಂದೊದಗಬಹುದಾದ ದುಷ್ಪರಿಣಾಮಗಳನ್ನು ಅದಕ್ಕೆ ಮನದಟ್ಟಾಗುವಂತೆ ತೋರಿಸಿತು. ಈ ಗಂಭೀರವಾದ ಬಿಳಿಯ ನಾಯಿಯ ಬಳಿಯಿರುವ ಯುದ್ಧೋಪಕರಣಗಳನ್ನು ನೋಡಿದ ಕೂಡಲೇ ಎಂಕ್ಟನ ನಾಯಿಗೆ ಕೊಂಚ ದಿಗಿಲಾಯಿತು. ಜೊತೆಗೆ ಎಂಕ್ಟ ಬೇರೆ ಎಲ್ಲೋ ಹೋಗಿದ್ದಾನೆ, ತಕ್ಷಣ ತನ್ನ ರಕ್ಷಣಾ ನೀತಿಯನ್ನು ಬದಲಿಸಿ ಕೇವಲ ಮರ್ಯಾದೆ ಉಳಿಸಿಕೊಳ್ಳಲು ದೂರದಿಂದಲೇ ಬೊಗಳಿತು. ಕಿವಿ ಕೊಂಚ ಅದಕ್ಕಿಂತ ಎತ್ತರವಾಗಿತ್ತು. ಜೊತೆಗೆ ತನ್ನ ಜೂಳಿನ ಸಹಾಯದಿಂದ ತನ್ನ ಕಾಯದ ಅಳತೆಯನ್ನೂ ದೊಡ್ಡ ಮಾಡಿಕೊಂಡು ಇನ್ನೂ ಗಂಭೀರ ಮುಖಮುದ್ರೆ ಮಾಡಿಕೊಂಡು ಅದರತ್ತ ನಾಲ್ಕು ಹೆಜ್ಜೆ ಹಾಕಿತು. ಎಂಕ್ಟನ ನಾಯಿ ಅಪರಾಧಿ ಮುಖಭಾವ ಹಾಕಿಕೊಂಡಿತು. ಅದಕ್ಕೆ ಅರಿವೇ ಇಲ್ಲದಂತೆ ಅದರ ಚಾವಟಿಯಂಥ ಬಾಲ ಅದರ ಹಿಂಗಾಲುಗಳ ನಡುವೆ ಮಡಚಿಕೊಳ್ಳತೊಡಗಿತು. ಕಿವಿ ಇದೇ ಸಮಯ ಇದರ ಮನಸ್ಥೈರ್ಯ ಕಲಕಲು ಎಂದು, ಏನೆಂದು ಬೈದೆ, ಇನ್ನೊಂದು ಸಾರಿ ಬೊಗಳು ನೋಡೋಣ ಎನ್ನುವಂತೆ ಗುರುಗುಟ್ಟುತ್ತಾ ಅದರ ಬಳಿ ಹೋಯಿತು. ಎಂಕ್ಟನ ನಾಯಿ ಮಲಗಿ ಕಾಲು ಮೇಲೆ ಮಾಡಿ ಅಂಗಾತ ಬಿದ್ದು ಪರಮ ಶರಣಾಗತಿಯನ್ನು ವ್ಯಕ್ತಪಡಿಸಿತು. ಕಿವಿ ಹತ್ತಿರ ಹೋಗಿ ಅದರ ಮರ್ಮಸ್ಥಳದ ವಾಸನೆ ತೆಗೆದುಕೊಂಡು ಅದು ಗಂಡು ನಾಯಿಯೇ ಎಂದು ಸ್ಪಷ್ಟವಾದ ನಂತರ ತೀರಾ ನಿರ್ಲಕ್ಷ್ಯದಿಂದ ಎಂಕ್ಟ ನೇತು ಹಾಕಿದ್ದ ಹಸಿ ಚರ್ಮಗಳ ಸಮನೋಹರ ಸೌರಭವನ್ನು ಆಘ್ರಾಣಿಸಲು ಅತ್ತ ಸಾಗಿತು. ಅಯ್ಯಯ್ಯೋ, ನಮ್ಮ ಚರ್ಮಕ್ಕೆ ಬಾಯಿ ಹಾಕಿತು ಸ್ವಾಮಿ ಎಂದು ಕೂಗುತ್ತಾ ಎಂಕ್ಟ ಕಾಡೊಳಗಿಂದ ಬಂದ. ಕೈಯಲ್ಲಿ ಒಂದು ಮಂಡಲದ ಹಾವಿನ ತಲೆ ಹಿಡಿದುಕೊಂಡಿದ್ದ. ಅದು ಕೈಗೆ ಒಮ್ಮೊಮ್ಮೆ ಗಿರಿಗಿರಿ ಸುತ್ತಿಕೊಳ್ಳುತ್ತಾ ನುಲಿಯುತ್ತಿತ್ತು. ಏನೋ ಎಂಕ್ಟ, ಇದನ್ನೆಲ್ಲಿ ಹಿಡಿದೆಯೋ ಎಂದ ಮಂದಣ್ಣ.
4: ಇಲ್ಲೇ, ನಿನ್ನೇನೆ ನೋಡಿದ್ದೆ, ತಪ್ಪಿಸಿಕೊಂಡು ಓಡೋಗಿತ್ತು ಎನ್ನುತ್ತಾ ನಡುವಿನಿಂದ ಸಣ್ಣ ಚಾಕೊಂದನ್ನು ಎಡಗೈಯಲ್ಲಿ ತೆಗೆದುಕೊಂಡು ಹಲ್ಲಿನಿಂದ ಅದರ ಅಲುಗನ್ನು ಕಚ್ಚಿ ಎಳೆದು ತೆಗೆದು ಬಲಗೈಯಲ್ಲಿ ಹಾವಿನ ತಲೆಯನ್ನು ಭದ್ರವಾಗಿ ಹಿಡಿದು ಚಾಕಿನಿಂದ ಅದರ ತಲೆಯ ಬಳಿ ಉಂಗುರದಂತೆ ಸುತ್ತ ಚರ್ಮವನ್ನು ಕುಯ್ದು ನಮ್ಮೆದುರೇ ಚಾಕನ್ನು ಕೆಳಗೆ ಹಾಕಿ ಕತ್ತರಿಸಿದ ಗುರುತಿನ ಸುತ್ತ ಚರ್ಮ ಹಿಡಿದು ಬಲವಾಗಿ ಹಿಂದಕ್ಕೆ ಎಳೆಯತೊಡಗಿದ. ಚಿಟಿ ಚಿಟಿ ಲಟಿಕೆ ಮುರಿದಂತೆ ಸದ್ದಾಗಿ ಹಾವಿನ ಚರ್ಮ ಕೈಯಿಂದ ಕೈತೋಳು ಎಳೆದುಕೊಳ್ಳುವಷ್ಟು ಸಲೀಸಾಗಿ ಸರ್ರನೆ ಬಾಲದವರೆಗೂ ಕಳಚಿ ಬಿಚ್ಚಿಬಿಟ್ಟಿತು. ಕೆಂಪಾದ ಉದ್ದನೆಯ ಹಾವಿನ ಹಸಿಯ ದೇಹ ಪಟಪಟ ಲಿಬಿಲಿಬಿ ಧೂಳೇಳುವಂತೆ ನೆಲದ ಮೇಲೆ ಒದ್ದಾಡತೊಡಗಿತು. ಎಂಕ್ಟ ಅದನ್ನು ಅತ್ತ ಒಗೆದವ ಚರ್ಮಕ್ಕೆ ಉಪ್ಪು ಹಚ್ಚಲು ಅದರ ಒಳಭಾಗವನ್ನು ಹೊರಬರುವಂತೆ ಮಡಚತೊಡಗಿದ. ನಾನು ಎಂಕ್ಟ ಹಾವಿನ ಚರ್ಮ ಸುಲಿಯುವ ವೈಖರಿಯನ್ನು ಕೇಳಿದ್ದೆ, ಆದರೆ ಕಣ್ಣಾರೆ ನೋಡಿರಲಿಲ್ಲ. ಸಜೀವವಾಗಿ ಹಾವುಗಳು ಚರ್ಮ ಕಳೆದುಕೊಳ್ಳುವುದನ್ನು ನೋಡಿ ಕರ್ವಾಲು ಚಕಿತರಾದರು. ಬೆಳಿಗ್ಗೆ ಬರ್ತೀನಂತ ಹೇಳಿದವ ಯಾಕೋ ಬರಲಿಲ್ಲ ಎಂದು ಮಂದಣ್ಣ ಕೇಳಿದ. ನನ್ನ ಹೆಂಡತಿ ಪಾರೆಸ್ಟು ಗೇಟಿಂದ ತಾವು ಹೋಗಿದ್ದಾಳೆ ಸ್ವಾಮಿ, ಮಗಿನ ನೋಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಎಂದ. ಏನು ನಿನ್ನ ಕಸಬ್ನಾಗೆ ತೊಂದರೆ ಕೊಡ್ತಾರೇನೋ ಫಾರೆಸ್ಟ್ ಅಧಿಕಾರಿಗಳು ಎಂದು ಕೇಳಿದೆ.
5: ಈ ಪಾರೆಸ್ಟ್ ಗೀದಷ್ಟಿಗೆಲ್ಲ ಕೆರೆ ಮಾಡೋಕ್ಕಿಲ್ಲ ಸ್ವಾಮಿ ನಾನು,
4: ಆದರೂ ಆ ಗಾರ್ಡು ಪಾರ್ಡು ಇವರಿಗೆಲ್ಲ ಅಜ್ಜೇನು ತುಪ್ಪ ಉಡದ ಮಾಂಸ ಎಲ್ಲ ಒಂಚೂರು ಕೊಟ್ಟು ಉಸಿಲಿಡ್ಬೇಕಲ್ಲ. ಅದೂ ಅಲ್ಲದೆ ಹೆಣ್ಣು ಮಕ್ಕಳು ಬಿಟ್ಟು ಕಾಡಾಗೆ ಕಾಲ ಮಾಡ್ತಿರ್ತಾರೆ. ಹೆಂಗಸರ ಸೋಕಿ ಬೇರೆ ಇರ್ತದೆ. ಒಬ್ಬೊಬ್ಬರನ್ನ ಒಂದೊಂದು ರೀತಿಯಲ್ಲಿ ಸುಧಾರಿಸ್ಬೇಕಲ್ಲ ಸ್ವಾಮಿ. ಇವೆಲ್ಲ ತಮ್ಮಂಥವರಿಗೆ ಗೊತ್ತಿಲ್ದಿರೋದ ಸ್ವಾಮಿ, ನಾ ಬಾಯ್ಬಿಟ್ಟು ಹೇಳಬೇಕಾ ಎಂದು ಪೋಲಿ ನಗು ಬೀದಿದ. ಅಲ್ಕ ಬಡ್ಡಿ ಮಗ್ನೆ, ಗೊಂಡಾರಣ್ಯದಾಗೂ ನಿನ್ನ ಕಸಬು ನಡೆಸ್ತೀರಿಯಾ ಎಂದು ಮಂದಣ್ಣ ಬೈದ. ಅಯ್ಯೋ, ನಮ್ಮ ಜಾತಿ ಹೆಂಗಸ್ರಿಗೆ ಇದೊಂದು ಚಾಳಿ, ಹೆಚ್ಚಿಗೆ ಜೋರು ಮಾತಾಡಿದರೆ ನನ್ನೇ ಬಿಟ್ಟು ಹೋಗ್ತೀನಿ ಅಂತಾರೆ ಸ್ವಾಮಿ. ಯಾರ್ದೇನು ಹರಿಯಾಕಿಲ್ಲ, ಯಾರ್ದೇನು ಮುರಿಯಾಕಿಲ್ಲ ಅಂತ ನಾನು ಹೆಂಗೋ ಅನುಸರಿಸಿಕೊಂಡು ಕಾಲ ಮಾಡ್ತಿದ್ದೀನಿ. ನನ್ನ ತೊಂದರೆ ನಿಮಗೇನು ಗೊತ್ತು ಎಂದ. ಈಗೇನು, ನೀನು ನಮ್ಮ ಜೊತೆ ಬರ್ತೀಯೋ ಇಲ್ವೋ ಹೇಳು ಎಂದು ಮಂದಣ್ಣ ನಿಷ್ಠುರವಾಗಿ ಕೇಳಿದ. ಬರ್ತೀನಿ, ನೀವು ಮುಂದೆ ನಡೆಯಿರಿ. ಸಂಜೆನೇ ಹೋದಲು ಇನ್ನೂ ಬಂದಿಲ್ಲ, ಬಂದು ಕೂಡಲೇ ಬಂದುಬಿಡ್ತೀನಿ, ನೀವು ನಡೀರಿ ಎಂದ. ಸರಿ, ಇದೇ ದಾರಿಲಿ ಮುಂದೋಗಿರ್ತೀವಿ ಬಾ ಎಂದು ಮಂದಣ್ಣ ಹೇಳಿದ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ ಎಂದು ಎಂಟ ಹಾವಿನ ಚರ್ಮದತ್ತ ಗಮನ ಹರಿಸಿದ. ಒದ್ದಾಡುತ್ತಿದ್ದ ಹಾವು ನಿಧಾನವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಿತ್ತು. ಕರೆಪಣ್ಣ, ನೀ ನಡಿ ಮುಂದೆ ಎಂದು ಮಂದಣ್ಣ ಕೂಗಿ ನಮ್ಮ ಕಡೆ ತಿರುಗಿ ಕಣ್ಣು ಮಿಟುಕಿಸಿ ನಕ್ಕ. ಗರ್ಮಿ ಸಾಮಾನಿನ ದೆಸೆಯಿಂದ ಕರಿಯಪ್ಪನ ರೊಮ್ಯಾನ್ಸ್ ಏನಾದರೂ ಆರಂಭವಾದರೆ ಏನಪ್ಪ ಕತೆ ಎಂದು ನಮಗೆ ಆತಂಕ ಮೂಡಿತು. ಮುಂದೆ ದಾರಿ ಕೊಂಚ ದುರ್ಗಮವಾಗಿ ಕೊರಕಲುಗಳು ಮರದ ಬೇರು ಅನೇಕ ಕಡೆ ಗಾಡಿಯ ಚಕ್ರಕ್ಕೆ ಸವಾಲು ಹಾಕುತ್ತಿದ್ದವು. ಮಂದಣ್ಣ ಹುಷಾರು ಕಣೋ ಕರಿಯಪ್ಪ, ಗಾಡಿ ನಮ್ದಲ್ಲ, ಕೊಡಬೇಕಾದ್ರೆ 108 ಸಾರಿ ಜೋಪಾನ ಹೇಳಿಕೊಟ್ಟಿದ್ದಾನೆ ಬ್ಯಾರಿ ಎಂದು ಕೂಗಿದ. ಅನೇಕ ಕಡೆ ಕೈ ಹಾಕಿ ಚಕ್ರವನ್ನು ಮುಂದೂಡಬೇಕಾಯಿತು. ಒಂದು ಸಾರಿ ಅಂತೂ ಕೆಸರು ನಿಂತಿದ್ದ ಹೊಂಡವೊಂದರ ಆಳ ಗೊತ್ತಿಲ್ಲದೆ ಕರಿಯಪ್ಪ ಗಾಡಿ ಚಕ್ರ ಇಳಿಸಿ ಅದರಿಂದ ಗಾಡಿ ಬಚಾವ್ ಮಾಡಬೇಕಾದ್ರೆ ನಮಗೆ ಸಾಕು ಸಾಕಾಗಿ ಹೋಯಿತು. ನಾವು ಅಷ್ಟೂ ಜನರು ಗಾಡಿಯನ್ನು ಅನಾಮತ್ತಾಗಿ ಎತ್ತಿಯೇ ಮುಂದಿಡಬೇಕಾಯಿತು. ಸುಮಾರು 1.5 ಮೈಲಿ ಎಂಟನ ಗುಡಿಲಿನಿಂದ ಮುಂದೆ ಬರಬೇಕಾದ್ರೆ ನಮಗೆಲ್ಲ ಸಾಕು ಬೇಕಾಗುವಷ್ಟು ದಣಿವಾಗಿ ಚಳಿ ಇದ್ದರೂ ಬೆವರು ಧಾರಾಕಾರವಾಗಿ ಹರಿಯತೊಡಗಿತು.
2: ಗಾಡಿ ನಿಲ್ಲಿಸಿ ಎತ್ತುಗಳಿಗೆ ಹಳ್ಳದ ನೀರು ಕುಡಿಯಲು ಬಿಟ್ಟೆವು. ಕರವಾಲು ಪ್ರಭಾಕರ ಹಳ್ಳದ ನೀರಲ್ಲಿ ಸ್ನಾನ ಮಾಡಲು ಹೊರಟರು. ಮಂದಣ್ಣನು ಸಿದ್ಧನಾಗಿದ್ದ ಸ್ನಾನಕ್ಕೆ. ಅಷ್ಟರಲ್ಲಿ ಕರಿಯಪ್ಪ, 4 ಒಣಸೌದೆ ತರ್ತೀಯೇನೋ ಮಂದಣ್ಣ ಎಂದು ಕೇಳಿಕೊಂಡುದರಿಂದ ಮಂದಣ್ಣ ಕಾಡಿನ ಕಡೆಗೆ ನಡೆದ. ಕರಿಯಪ್ಪ ಗಾಡಿ ಮೇಲೆ ಹತ್ತಿಕೊಂಡು ಏನೇನೋ ಮಾಡ್ತಿದ್ದ. ಗಾಡಿಗೂಟಕ್ಕೆ ನೇತು ಹಾಕಿದ್ದ ಪ್ರಭಾಕರನ ಟ್ರಾನ್ಸಿಸ್ಟರ್ ರೇಡಿಯೋ ಎ ಪ್ಯಾರ್ ಕಿ ಮೊಹಬ್ಬತ್ ಕಿ ಜಿಂದಾಬಾದ್ ಎಂದು ಅತ್ಯಂತ ಅಸಂಬದ್ಧವಾಗಿ ಗೀಳಿಡುತ್ತಿತ್ತು. ಅನೇಕ ವಾದ್ಯಗಳ ಗಲಭೆಯೊಂದಿಗೆ ಹಿಮ್ಮೇಳವೊಂದು ಜಿಂದಾಬಾದ್ ಜಿಂದಾಬಾದ್ ಎಂದು ಕೂಗುತ್ತಿತ್ತು. ಕರಿಯಪ್ಪ ಹರಿದು ಚೂರು ಚೂರಾದ ಬಟ್ಟೆ ಕೆದರಿದ ತಲೆಕೂದಲುಗಳಿಂದ ಸಾಕ್ಷಾತ್ ಕಾಡು ಮಾನವನಂತೆ ಕಂಡ. ಎದುರಿಗೆ ಘನೀಭೂತ ವಾಸ್ತವದಂತೆ ಭೂತಾಕಾರದ ಮರದ ಕಾಂಡಗಳು, ಹಳ್ಳದ ಉದ್ದಕ್ಕೂ ಹಾಸಿದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಕಾಲ ಪ್ರವಾಹದಂತೆ ಸದ್ದಿಲ್ಲದೆ ಅರಿವಿಗೆ ಬರದಂತೆ ಹರಿಯುತ್ತಿದ್ದ ಹಳ್ಳದ ನೀರು, ತಲೆಯೊಳಗೆ ಯಾವುದೋ ಇತಿಹಾಸಪೂರ್ವ ಸೃಷ್ಟಿ ರಹಸ್ಯಗಳ ಬಗ್ಗೆಯ 100 ಕನಸುಗಳು, ಮರದ ಎತ್ತರದಲ್ಲೆಲ್ಲೂ ಬೀಳುತ್ತಿದ್ದ ಬಿಸಿಲು, ಎಲ್ಲವೂ ಸೇರಿ ಮುಂಚಿನಿಂದಲೂ ನನ್ನ ತಲೆಯೊಳಗೆ ಕುಳಿತಿದ್ದ ಗಲಿಬಿಲಿಯನ್ನು ದ್ವಿಗುಣಗೊಳಿಸಿದವು. ನನ್ನ ಸಂವೇದನಾ ಶಕ್ತಿ ಇಂದ್ರಿಯಗಳ ಸೂಕ್ಷ್ಮತೆಯೆಲ್ಲ ಮಂಕಾಗತೊಡಗಿದವು. ನೆರಳಿನಲ್ಲಿ ಎತ್ತರವಾಗಿ ಮೈಲಿಗಲಿನಂತೆ ಬಿದ್ದಿದ್ದ ಬಂಡೆಯೊಂದಕ್ಕೆ ಒರಗಿಕೊಂಡು ದಿಗ್ಮೂಢನಂತೆ ಕುಳಿತಿದ್ದ ನನ್ನ ಮನಸ್ಥಿತಿಯನ್ನರಿತವನಂತೆ ಕಿವಿ ಮೊಂಡುಬಾಲ ಅಲ್ಲಾಡಿಸುತ್ತಾ ಆತ್ಮೀಯವಾಗಿ ಹತ್ತಿರ ಬಂದ. ತನ್ನ ಒದ್ದೆಯಾದ ತಣ್ಣನೆಯ ಮೂಗನ್ನು ನನ್ನ ಕೆನ್ನೆಗೆ ತಾಗಿಸಿದ. ಕಾದ ಕಬ್ಬಿಣ ಮುಟ್ಟಿಸಿದಷ್ಟು ಶಾಕ್ ಆಯಿತು. ಏ ಸುಮ್ಮನಿರೋ ಎಂದು ಗದರಿದೆ. ಕೆಲವೇ ಹೊತ್ತಿನ ಹಿಂದೆ ಎಂಟನ ನಾಯಿಯ ಜನನೇಂದ್ರಿಯದ ಬಳಿ ಕಿವಿಯ ಮೂಗು ಪತ್ತೆದಾರಿ ಕೆಲಸ ಮಾಡಿದ್ದು ಜ್ಞಾಪಕಕ್ಕೆ ಬಂತು. ಕಿವಿ ನನ್ನ ಶಿಷ್ಟಬುದ್ಧಿಗೆ ಬೇಸರಿಸಿ ಮರದಡಿ ಕೊಂಚ ದೂರದಲ್ಲಿ ಕುಳಿತುಕೊಂಡು ನಾಲಿಗೆಯನ್ನು ದವಡೆ ಸಂದಿಯಿಂದ ಹೊರಕ್ಕಿಳಿಬಿಟ್ಟು ಉಸಿರಾಡುತ್ತಾ ವಿಶ್ರಾಂತಿ ತೆಗೆದುಕೊಳ್ಳತೊಡಗಿದ. ಒಂದು ಬಗೆಯ ಸ್ತಬ್ಧತೆ ಆವರಿಸಿತು. ಶಬ್ದವಿರಲಿಲ್ಲವೆಂದಲ್ಲ, ಚಲನೆಯೂ ಇರಲಿಲ್ಲವೆಂದಲ್ಲ, ಆದರೆ ಅವೆಲ್ಲ ಒಂದು ಬಗೆಯ ಜಡತ್ವವನ್ನು, ಸ್ತಬ್ಧ ಸ್ಥಿತಿಯನ್ನು ಮಾತ್ರ ಸಂಕೇತಿಸತೊಡಗಿದ್ದವು. ಸುಮ್ಮನೆ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ತಟತಟ ಸದ್ದಾಯಿತು. ತರಗೆಲೆಯ ಮೇಲೆ ಏನೋ ಉದುರುವ ಸದ್ದು. ಮಂಜಿನ ಹನಿಗಳು ಎಲೆಯ ಮೇಲಿಂದ ಜಾರಿ ಬೀಳ್ತಾ ಇರಬಹುದು, ಆದರೆ ಸೂಕ್ಷ್ಮ ವ್ಯತ್ಯಾಸ ಅದಕ್ಕೂ ಇದಕ್ಕೂ ಇತ್ತು. ಎಲ್ಲೆಲ್ಲೂ ದಪ್ಪವಾಗಿ ಉದುರಿದ ತರಗೆಲೆಗಳು ಹಾಸಿಕೊಂಡಿದ್ದವು. ಎಲ್ಲಿಂದ ಈ ಸದ್ದು ಬರುತ್ತಿದೆ ಎಂದು ತಿಳಿಯಲಿಲ್ಲ. ನನಗೆ ಬೇರಿನ್ನೇನೂ ಕೆಲಸವಿಲ್ಲದರಿಂದ ಸುತ್ತೆಲ್ಲ ಕತ್ತು ತಿರುಗಿಸಿ ನೋಡಿದೆ. ಏನೂ ಕಾಣಲಿಲ್ಲ. ಕಿವಿಗೂ ಈ ಸದ್ದಿನ ಅರಿವಾಯಿತೆಂದು ಕಾಣುತ್ತದೆ. ತನ್ನ ಕಿವಿಗಳನ್ನೇ ರಾಡಾರ್ ಉಪಕರಣಗಳಂತೆ ತಿರುಗಿಸುತ್ತಾ ಸ್ಥೂಲವಾಗಿ ಸದ್ದು ಬರುತ್ತಿದ್ದ ದಿಕ್ಕನ್ನು ಪತ್ತೆ ಮಾಡಿದ. ನಾನು ಕುಳಿತಲ್ಲಿಂದ ಕೆಲವೇ ಮಾರುಗಳ ದೂರದಲ್ಲಿ ತರಗೆಲೆಗಳ ಮೇಲೆ ಅನೇಕ ಕೆಂಪಗಿನ ಚಗಳಿ ಇರುವೆಗಳು ದಿಗ್ಭ್ರಾಂತ ಸ್ಥಿತಿಯಲ್ಲಿ ಓಡಾಡುತ್ತಿದ್ದವು. ತಟಕ್ಕನೆ ನನಗೆ ಹೊಳೆಯಿತು, ಮೇಲಿಂದ ಅವು ತರಗೆಲೆಯ ಮೇಲೆ ಉದುರುತ್ತಾ ಇದೆ ಎಂದು. ಮರದ ಮೇಲೆ ಒಂದು ದೊಡ್ಡ ಚಗುಳಿ ಕೊಟ್ಟೆ ಇತ್ತು. ಆ ಮರದ ಬೇರೆ ಬೇರೆ ಕೊಂಬೆಗಳಲ್ಲೂ ಅನೇಕ ಚಗಳಿ ಕೊಟ್ಟೆಗಳಿದ್ದವು. ಆದರೆ ಇದೇಕೆ ಈ ಗೂಡಿನಿಂದ ಮಾತ್ರವೇ ಇರುವೆಗಳು ಉದುರುತ್ತಿವೆ? ಅರ್ಥವಾಗಲಿಲ್ಲ. ನಿರಾಸಕ್ತಿಯಿಂದಲೇ ಆ ಇರುವೆ ಕೊಟ್ಟೆಯನ್ನು ವೀಕ್ಷಿಸತೊಡಗಿದೆ. ಯಾವುದೋ ಒಂದು ಪ್ರಾಣಿ ಆ ಇರುವೆ ಕೊಟ್ಟೆಯ ತೂತು ಹೊಡೆದು ಅಲ್ಲಿಂದ ಹೊರಬರುತ್ತಿದ್ದ ಇರುವೆಗಳನ್ನು ಬಕಬಕ ತಿನ್ನುತ್ತಿತ್ತು. ಆ ಇರುವೆ ಕೊಟ್ಟೆ ಎತ್ತರದಲ್ಲಿದ್ದುದರಿಂದ ಅದೇನು ಉಡವೋ ಅಳಿಲೋ ಸರಿಯಾಗಿ ಗೊತ್ತಾಗಲಿಲ್ಲ. ಆದರೂ ಕಣ್ಣುಗಳಿಗೆ ಕೆಲಸವಿಲ್ಲದೆ ಅದನ್ನೇ ನೋಡುತ್ತಿದ್ದೆ. ಕ್ರಮೇಣ ಕೊಟ್ಟೆಯ ನಾನಾ ದ್ವಾರಗಳಿಂದ ಬುದುಬುದು ಇರುವೆಗಳು ಹೊರನುಗ್ಗತೊಡಗಿದವು. ತಿನ್ನುತ್ತಿದ್ದ ಪ್ರಾಣಿಯ ಭೋಜನ ಸಾಮರ್ಥ್ಯವನ್ನು ಮೀರಿ ಇರುವೆಗಳು ಪ್ರವಾಹದೋಪಾದಿಯಲ್ಲಿ ಹೊರಕ್ಕೆ ಪ್ರವಹಿಸತೊಡಗಿದವು. ಎಲೆಗಳನ್ನೇ ಬಗ್ಗಿಸಿ ಒಂದಕ್ಕೊಂದರಂತೆ ಹೆಣೆದು ಜೋಡಿಸಿ ಮಾಡಿದ್ದ ಗೂಡು ಈಗ ಸಂಪೂರ್ಣ ಇರುವೆಗಳಿಂದ ಸುತ್ತುವರಿದು ಕೆಂಪಗೆ ಕಾಣತೊಡಗಿತು. ತಿನ್ನುತ್ತಿದ್ದ ಪ್ರಾಣಿಯ ಮೈಕೈಗೆಲ್ಲ ಹತ್ತಿಕೊಂಡವೆಂದು ಕಾಣುತ್ತದೆ. ಯಾಕಂದರೆ ಅದು ಮೈಮೇಲಿಂದಲೇ ಇರುವೆಗಳನ್ನು ಬಿಡಿಸಿ ತಿನ್ನುತ್ತಿದ್ದುದು ಅಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಇರುವೆಗಳ ದಾಳಿ ಮಿಗಿಲಾದುದರಿಂದ ಇನ್ನೇನು ಆ ಪ್ರಾಣಿ ಅಲ್ಲಿಂದ ಪಲಾಯನ ಸೂತ್ರ ಪಠಿಸುತ್ತದೆಂದು ನಿರೀಕ್ಷಿಸಿ ನೋಡತೊಡಗಿದೆ. ಆದರೆ ಆ ಪ್ರಾಣಿ ಇಳಿಯಲೂ ಇಲ್ಲ, ಕೊಂಬೆ ಹತ್ತಿ ಓಡಲೂ ಇಲ್ಲ. ಇರುವೆಗಳ ದಾಳಿ ಮಿತಿ ಮೀರುತ್ತಲೂ ನಾನು ಅವಕ್ಕಾಗುವಂತೆ ಅಲ್ಲಿಂದ ನೆಗೆದು ಸುಯ್ಯನೆ ತೇಲಿ ಸಮೀಪದಲ್ಲಿ ಇದ್ದ ದೊಡ್ಡ ಮರವೊಂದರ ಕಾಂಡದ ಮೇಲೆ ಕುಳಿತು ಸರಸರ ಮರವನ್ನೇರತೊಡಗಿತು. ಅದೊಂದು ಕಂದು ಬಣ್ಣದ ಓತಿಖ್ಯಾತದಂಥ ಪ್ರಾಣಿ ಎಂಬುದಂತೂ ಸುಸ್ಪಷ್ಟವಾಗಿ ಕಂಡಿತು. ಇದೇ ಇಷ್ಟೊಂದು ದಿನ 108 ಕನಸು ಆಲೋಚನೆಗಳನ್ನು ನಮ್ಮಲ್ಲಿ ಪ್ರಚೋದಿಸಿದ ಅದ್ಭುತ ಸರೀಸೃಪ. ಉದ್ವೇಗದಿಂದ ನನ್ನ ಕೈಕಾಲುಗಳಿಗೆ ವಿದ್ಯುತ್ತಾಘಾತವಾದಂತಾಯಿತು. ಬಂಡೆಯ ಬುಡದಲ್ಲಿ ಶಿಲುಬೆಗೇರಿದವನಂತೆ ಕುಳಿತಿದ್ದೆ. ಕೋಟ್ಯಾಂತರ ವರುಷಗಳಾಚೆ ಇಡೀ ಭೂಮಂಡಲದ ಆಳರಸವಾಗಿದ್ದ ಮಹೋರಗಗಳ ವಂಶದ ಆ ಪ್ರತಿನಿಧಿಯನ್ನು ನಾನು ಬಿಡುಗಣ್ಣಿನಿಂದ ನೋಡುತ್ತಿದ್ದೆ. ನಮ್ಮ ಅನ್ವೇಷಣೆಯ ಅಂತಿಮ ಹಂತ ಕರಾಳ ಮೇಘಗಳಿಂದ ಹಠತ್ತಾಗಿ ಉದ್ಭವಿಸುವ ಸಿಡಿಲಿನಷ್ಟು ಅನಿರೀಕ್ಷಿತವಾಗಿ ಸಂಭವಿಸಿತ್ತು. ಅದೊಂದು ಭೂತಾಕಾರದ ಮರ, ಆದ್ದರಿಂದ ಆ ಓತಿ ಚಿಕ್ಕದಾಗಿ ಕಾಣುತ್ತಿತ್ತು. ಪಕ್ಕದ ಮರದಿಂದ ಹಾರಿ ತೇರಿದ ಆ ಓತಿ ಆ ದೊಡ್ಡ ಮರದ ಕಾಂಡದ ಮೇಲೆ ಕೊಂಚ ಎತ್ತರಕ್ಕೆ ಸರಸರ ಹತ್ತಿ ಕುಳಿತು ತನ್ನ ಮೈಕೈಗೆ ಮುತ್ತಿಕೊಂಡು ಇನ್ನೂ ಕಚ್ಚುತ್ತಿದ್ದ ಇರುವೆಗಳನ್ನು ಬಿಡಿಸಿ ಗಬಗಬ ತಿಂದಿತು. ಹಾರಿ ಇಳಿದಾಗ ಬೆಳ್ಳಗೆ ಪೊರೆಯಂತೆ ಕಂಡ ಅದರ ರೆಕ್ಕೆಗಳು ಅದು ಮರದ ಮೇಲೆ ಕೂರುತ್ತಿದ್ದಂತೆ ಅದೃಶ್ಯವಾದವು. ನೋಡುತ್ತಿದ್ದಂತೆಯೇ ಮರವನ್ನೇರಲಾರಂಭಿಸಿತು. ಆಕಾರ ರೂಪಗಳೆಲ್ಲ ಮಂದಣ್ಣನ ವಿವರಣೆ ಮೇರೆಗೆ ಕರ್ವಾಲು ಬರೆದ ರೇಖಾಚಿತ್ರದಂತೆಯೇ ಇತ್ತು. ಆದರೆ ಬಣ್ಣ ಮಾತ್ರ ಮರದ ತೊಗಟೆಯ ಹಿನ್ನೆಲೆಯಲ್ಲಿ ತೊಗಟೆಯ ಪ್ರತಿರೂಪದಂತೆ ಲೀನವಾಗಿತ್ತು. ಅದು ಮರ ಹತ್ತಲಾರಂಭಿಸಿದ ಕೂಡಲೇ ಎಚ್ಚೆತ್ತೆ. ಓತಿಯಿಂದ ದೃಷ್ಟಿ ಕದಲಿಸದೆ ಲೋ ಮಂದಣ್ಣ ಲೋ ಪ್ರಭಾಕರ ಓಡಿ ಬನ್ನಿ ಓಡಿ ಬನ್ನಿ ಮರ ಹತ್ತಾ ಇದೆ ಕರಿಯಪ್ಪ ಓಡಿ ಬಾ ಎಂದು ಕೂಗಿದೆ. ಕರ್ವಾಲೋ ಏನು ಏನು ಎಂದದ್ದು ದೂರದಲ್ಲೆಲ್ಲೋ ಕೇಳಿಸಿತು. ನನ್ನ ಕಣ್ಣುಗಳು ಮೊಳೆ ಹೊಡೆದಂತೆ ಹತ್ತುತ್ತಿದ್ದ ಓತಿ ಕಡೆ ಕೀಲಿಸಿ ಹೋಗಿತ್ತು. ಅಯ್ಯಯ್ಯೋ ಬನ್ನಿ ಸರ್, ಇಲ್ಲೇ ಇದೆ ಆ ಓತಿ ಎಂದು ಗಟ್ಟಿಯಾಗಿ ಕೂಗಿದೆ. ನನ್ನ ಕಣ್ಣುಗಳಿಗೆ ಬೇರೇನು ಕಾಣಿಸುತ್ತಲೇ ಇರಲಿಲ್ಲ. ಕಿವಿಗಳಿಗೆ ಏನೇನೋ ಗಲಿಬಿಲಿ ಸದ್ದು, ಡುಬುಕ್ ಡುಬುಕ್ ಎಂದು ನೀರಲ್ಲಿ ನಡೆದಾಡುವ ಸದ್ದು ಕೇಳಿಸಿತು. ಈ ನಡುವೆ ಓತಿ ನಿಧಾನವಾಗಿ ನಿಶ್ಚಿತ ವೇಗದಲ್ಲಿ ಮೇಲೇರತೊಡಗಿತು. ಓತಿ ಒಂದೊಂದು ಹೆಜ್ಜೆ ಮೇಲೇರಿದಂತೆಯೂ ಅದು ನನ್ನ ಕಣ್ಣೆದುರು ಹಾರಿ ಕುಳಿತಿದ್ದರಿಂದ ಮಾತ್ರ ಅದು ನನಗೆ ಪತ್ತೆಯಾಯಿತೆಂಬುದು ಖಾತರಿಯಾಯಿತು. ಏಕೆಂದರೆ ಮರದ ತೊಗಟೆಯ ಮೇಲೆ ಕೇವಲ ತೊಗಟೆಯಾಗಿ ಅದು ಮುಂದುವರಿಯುತ್ತಿತ್ತು. ಆದ್ದರಿಂದ ದೃಷ್ಟಿ ತೆಗೆದರೆ ಮತ್ತೆ ಅದನ್ನು ಗುರುತಿಸುವುದು ಸಾಧ್ಯವೇ ಇರಲಿಲ್ಲ. ಪ್ರತಿಕ್ಷಣಕ್ಕೂ ಅದು ನನ್ನ ದೃಷ್ಟಿರೇಖೆಯಿಂದ ತಪ್ಪಿಸಿಕೊಂಡ್ರೆ ಎಂಬ ಉದ್ವೇಗ ಜ್ವರದಂತೆ ಉಲ್ಬಣಗೊಳ್ಳುತ್ತಿತ್ತು. ನನ್ನ ಬೆನ್ನ ಹಿಂದೆ ಅಕ್ಕಪಕ್ಕ ಏನೇನೋ ಚಲನೆಯ ಸದ್ದು ಕೇಳಿತು. ಎಲ್ಲರೂ ಓಡಿ ಬಂದರೆಂದು ತಿಳಿದೆ. ಆ ಓತಿಯನ್ನು ಕಣ್ಣು ಮಿಟುಕಿಸದೆ ದೃಷ್ಟಿ ಮಾತ್ರನಾಗಿ ಹಿಂಬಾಲಿಸುತ್ತಿದ್ದೆ. ಯಾವುದೋ ಒಂದು ದಿವ್ಯಕ್ಷಣದಲ್ಲಿ ಸರಿದ ಕಾಲದ ತೆರೆಯನ್ನು ಮತ್ತೆ ಹಿಂದಕ್ಕೆ ಸರಿಯಗೊಡಕೂಡದೆಂಬ ಅಚಲ ನಿರ್ಧಾರದಿಂದ ಬಿಡುಗಣ್ಣಿನಿಂದ ಆ ಓತಿಯನ್ನು ಹಿಡಿದುಕೊಂಡಿದ್ದೆ. ಹಿಂದುಗಡೆಯಿಂದ ಏನು ಏನು ಎಲ್ಲಿ ಎಂದು ಯಾರೋ ಕೇಳಿದರು. ಕರಿಯಪ್ಪನ ಧ್ವನಿಯಂತೆ ಕಂಡಿತು. ನೋಡೋ ಕರಿಯಪ್ಪ, ನಾನು ನೋಡ್ತಿರೋ ಮರನ ಹತ್ತಕ್ಕಾಗುತ್ತಾ? ದುರುಗುಟ್ಟಿಕೊಂಡು ಮರ ನೋಡುತ್ತಾ ಕೇಳಿದೆ ನಾನು.
5: ಯಾವುದು? ಎದುರಿದೆಯಲ್ಲ ಈ ದೊಡ್ಡ ಮರ, ಅದೋ ಆ ಕಡೆ ಇರೋದಾ? ಏ ಅಯೋಗ್ಯ, ಅದು ಇದು ಅಂತ ಪ್ರಶ್ನೆ ಕೇಳಬೇಡ. ಎದುರಿದೆಯಲ್ಲ ದೊಡ್ಡ ಮರ, ಅದೇ. ನಾನು ಅತ್ತಿತ್ತ ನೋಡಿದರೆ ಈಗ ಮುಗಿಯಿತು. ಮುಂದಿನ ಜನ್ಮದಲ್ಲೇ ಅದನ್ನು ಮತ್ತೆ ನಾವು ಭೇಟಿಯಾಗೋದು. ನೋಡಿ, ನಿಮಗೆ ಯಾರಿಗಾದರೂ ಕಾಣ್ತಿದೆಯೋ? ಓ, ಅಲ್ಲಿ ಹತ್ತತಾ ಇದೆ ಈ ದೊಡ್ಡ ಮರನ, ಈ ಭೂತ. 10 ಜನ ತಬ್ಬಿ ಹಿಡಿದರೂ ಸುತ್ತು ಬರೋಲ್ಲ. ಏನಾದರೂ ಹಗ್ಗ ಏಣಿ ಇದ್ದರೆ ಅರ್ಧದವರೆಗೆ ಹತ್ತಿ ಆಮೇಲೆ ಏನಾದರೂ ನೋಡಬಹುದು. ಆಗಲ್ಲ ತಾನೆ, ಸಾಕು, ಬಾಯಿ ಮುಚ್ಚು, ಮಾತು ಬೇಡ. ಮಂದಣ್ಣ ಬನ್ನ. ಇತರರು ಹೆಚ್ಚು ಮಾತಾಡಿದಷ್ಟು ನನ್ನ ಏಕಾಗ್ರತೆಗೆ ಭಂಗ ಉಂಟಾಗುತ್ತದೆಂದು ನನಗೆ ಕೋಪ ಬರ್ತಾ ಇತ್ತು. ಮಂದಣ್ಣ ಹಿಂದುಗಡೆಯಿಂದ ಓ ಎಂದ. ಈಗ ನಾನು ಹೇಳೋದನ್ನು ಗಮನವಿಟ್ಟು ಕೇಳು. ನನ್ನ ಕಣ್ಣು ಕದಲಾಡಕೂಡದು. ಅದು ಮರೆಯಾಯ್ತಂದರೆ ಮುಗೀತು. ಮಂದಣ್ಣ ನೋಡು, ಪಕ್ಕದ ಮರದಲ್ಲಿರೋ ಚಗಳಿಕೊಟ್ಟೆಗೆ ನುಗ್ಗಿ ಇರುವೆ ತಿಂತ ಇತ್ತು. ಇರುವೆ ವಿಪರೀತ ಮುತ್ತಿದ್ರಿಂದ ಹಾರಿ ಬಂದು ಈ ಮರಕ್ಕೆ ಕೂತಿದೆ. ತಡೀರಿ ತಡೀರಿ ಒಂದು ನಿಮಿಷ ಎಂದು ಕರ್ವಾಲೋ ದನಿ ಕೇಳಿತು. ನಾನು ಹೇಳೋದನ್ನೇನೋ ನೋಟ್ ಮಾಡಿಕೊಂಡರೆಂದು ಕಾಣುತ್ತದೆ. ಕರ್ವಾಲೋ ಪ್ರಭಾಕರ್ನಿಗೆ ಯುಸಿ ಅದರ ಆಹಾರಾಭ್ಯಾಸ ಒಂದು ಗೊತ್ತಾಯಿತು. ಅದ್ಭುತ. ಯಾಕಂತ ಹೇಳ್ತೀನಿ, ಈ ಇರುವೆಗಳ ಪೂರ್ವಿಕನೊಬ್ಬ 100 ಮಿಲಿಯನ್ ವರ್ಷದ ಹಿಂದೆ ಪತ್ತೆಯಾಗಿದ್ದಾನೆ ನ್ಯೂ ಜೆರ್ಸಿಯಲ್ಲಿ, ಒಂದು ಅರಗಿನ ಉಂಡೆ ಒಳಗೆ. ಸ್ಟ್ರೇಂಜ್. ಗೋಆನ್ ಗೋಆನ್ ಎಂದರು.
2: ಅರಗಿನೊಳಗೆ? ಏನು ಸರ್ ಅದು? ಏನಿಲ್ಲ, ಇದು ಮರದೊಳಗಿನ ಇರುವೆ ನೋಡಿ. ಮರದ ಅಂಟಿನೊಳಗೆ ಹೇಗೋ ಸಿಕ್ಕಿಕೊಂಡು ಅಂಟು ಉಂಡೆಯಾಗಿ ಬೀಳ್ತು. ಪುರಾತತ್ವ ಶೋಧನೆ ಮಾಡ್ತಾ ಶಿಲಾಪದರದಲ್ಲಿ ಸಿಕ್ಕಿದ ಅರಗಿನ ಉಂಡೆ ಎಕ್ಸ್ರೇ ಮಾಡಿ ನೋಡಿದಾಗ ಈ ಇರುವೆ ಅದರಲ್ಲಿ ಪತ್ತೆಯಾಯಿತು. ಇರಲಿ, ನೀವು ನೋಡ್ತೀರಿ. ಮಂದಣ್ಣ, ಮರದ ಮೊದಲನೇ ಕೊಂಬೆ ಇದೆಯಲ್ಲ ಎಂದೆ. ಹ್ಞೂ ಎಂದ ಮಂದಣ್ಣ. ಅದರ ಮೇಲೆ ತೊಗಟೆ ಬಿರುಕು ಬಿರುಕಾಗಿದೆ ನೋಡು. ಹ್ಞೂ, ಅದರ ಎಡಕ್ಕೆ ಕೊಂಚ ಬಿಸಿಲು ಬಿದ್ದಿದೆಯಲ್ಲ. ಹೌದು, ಅದಕ್ಕಿಂತ 2 ಗೇಣು ಮೇಲೆ. ಏನಾದರೂ ಕಾಣುತ್ತಾ? ಕೊಂಚ ವಿವರವಾಗಿ ದಿಟ್ಟಿಸಿದನೆಂದು ಕಾಣುತ್ತೆ ಮಂದಣ್ಣ. ಒಂದು ಕ್ಷಣ ಬಿಟ್ಟು ಏನು ಕಾಣ್ತಿಲ್ವಲ್ಲ ಎಂದ. ಕರ್ವಾಲೋ ಕೇಳಿದರು, ನಿಮಗೆ ಚೆನ್ನಾಗಿ ಕಾಣ್ತಿದೆಯೋ? ಹ್ಞೂ ಎಂದೆ. ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಆಗಲಿ. ಅದರ ತಲೆ ಮತ್ತು ಕುತ್ತಿಗೆ ಮೇಲೆ ಗರಗಸದಂಥ ಚರ್ಮ ಇದೆಯೋ? ಹ್ಞೂ ಹೌದು. ಅದು ಬಾಲದವರೆಗೂ ಇದೆಯೋ? ಇಲ್ಲ, ಬೆನ್ನಿನವರೆಗೆ ಮಾತ್ರ. ರೈಟ್. ಮುಂದೆ ಅದರ ಕಾಲುಗಳು ಚೆನ್ನಾಗಿ ಕಾಣ್ತಿವೆ? ಹಾಂ ಹೌದು. ತುದಿ ಊಸರವಳ್ಳಿಗೆ ಇರುವ ಹಾಗೆ ಗೊರಸಿನ ಥರ ಏನಾದರೂ? ಇಲ್ಲ, ಉಗುರಿರೋ ಕಾಲಿನಂತೆ ಕಾಣ್ತಿದೆ ಸರ್.
5: ರೈಟ್. ತಲೆ ಕಾಣ್ತಿದೆಯಲ್ಲ?
2: ಹ್ಞೂ ಹೌದು. ನಾಲಿಗೆ ಈಚೆ ಬಿಡ್ತಿದೆಯೋ?
5: ಹ್ಞೂ ಹೌದು.
2: ಹೇಗಿದೆ ನಾಲಿಗೆ? ಹಾಗೆ ಇದೆ. ನೋ ನೋ ನೋ, ಹಾವಿನ ಉಡದ ನಾಲಿಗೆ ಹಾಗೆ ಸೀಳು ನಾಲಿಗೆ?
5: ಇಲ್ಲ ಸರ್, ಸಾಧಾರಣ ನಾಲಿಗೆಯ ಥರ ಅನಿಸುತ್ತೆ.
2: ರೈಟ್, ಯು ಆರ್ ರೈಟ್. ನೀವು ನೋಡ್ತಿರೋದು ನಿಜ.
5: ಏನು ಸರ್, ಸುಳ್ಳು ಹೇಳ್ತಿದ್ದೀನಿ ಅಂತ ಮಾಡಿದ್ದೀರಾ?
2: ಅದರ ಬಗ್ಗೆ ಯೋಚಿಸಿ ಕಲ್ಪಿಸಿ ಹಿಪ್ನೋಟೈಸ್ ಆಗಿಬಿಟ್ರೇನೋ ಅಂತ. ಯಾಕಂದರೆ ನಮಗೆ ಯಾರಿಗೂ ಒಂಚೂರು ಕಾಣ್ತಿಲ್ಲ ಎಂದರು. ನಾನು ಬೇರಾವುದೋ ಲೋಕದಿಂದ ಸುದ್ದಿ ಸಂಕೇತಗಳನ್ನು ಕಳಿಸುತ್ತಿದ್ದೇನೆ ಎಂದೆನಿಸಿತು. ಈ ಬೈನಾಕ್ಯುಲರ್ನಲ್ಲೂ ಏನೂ ಕಾಣ್ತಿಲ್ಲ ಸರ್.
5: ಪ್ರಭಾಕರನ ದನಿ.
2: ಕರ್ವಾಲೋ, ಪ್ರಭಾಕರ್, ಟೆಲಿಲೆನ್ಸ್ ಹಾಕಿ ಅವರು ಹೇಳೋ ಜಾಗದ ಒಂದೆರಡು ಫೋಟೋ ಹೊಡೀರಿ, ಆಮೇಲೆ ಅದನ್ನು ಸರಿಯಾಗಿ ಪರೀಕ್ಷಿಸೋಣ ಎಂದರು. ಪ್ರಭಾಕರ ತನ್ನ ಸರಕುಗಳ ಸದ್ದು ಮಾಡ್ತಿರೋದು ಕೇಳಿಸಿತು. ನನ್ನ ಕಣ್ಣುಗಳು ಆ ಹಾರುವ ಓತಿ ಇದ್ದ ಜಾಗದಲ್ಲಿ ಬಂದಿಯಾಗಿ ಹೋಗಿದ್ದವು. ಪ್ರಯತ್ನಪೂರ್ವಕವಾಗಿ ದೃಷ್ಟಿಸಿ ನನ್ನ ಕಣ್ಣು ನೋಯಲಾರಂಭಿಸಿತು. ಆದರೆ ಹೆಚ್ಚು ಕಡಿಮೆ ಮೋಡಿಗೆ ಒಳಗಾದವನಂತೆಯೇ ಅತ್ತ ನೋಡತೊಡಗಿದ್ದೆ. ಓತಿ ನಿಧಾನವಾಗಿ ಮೇಲುಮೇಲಕ್ಕೆ ಮುಂದುವರಿಯತೊಡಗಿತ್ತು. ನನಗೆ ಇದ್ದಕ್ಕಿದ್ದಂತೆ ಮೇಲುಮೇಲಕ್ಕೆ ಹತ್ತುತ್ತಿದ್ದ ಓತಿಯ ದಿಕ್ಕಿನಲ್ಲಿ ಮರದ ಕಾಂಡದ ಮೇಲೆ ಹಸುರಾದ ಹಾವಸೆ ಹಬ್ಬಿರುವುದು ಕಾಣಿಸಿತು. ತಟಕ್ಕನೆ ಒಂದು ಯೋಚನೆ ಹೊಳೆಯಿತು. ಸರ್ ಎಂದೆ.
5: ಏನು ಎಂದರು ಕರ್ವಾಲು.
2: ಮಂದಣ್ಣ ಪ್ರಭಾಕರ, ನೋಡಿ, ಆ ಮರದ ಕಾಂಡದ ಮೇಲೆ ಬಿಸಿಲು ಬೀಳುವ ಜಾಗದಲ್ಲಿ ಒಂದು ಅರ್ಧ ಮಾರು ಅಗಲಕ್ಕೆ ಹಾವಸೆ ಹಬ್ಬಿದೆಯಲ್ಲ.
5: ಹ್ಞೂ ಹೇಳಿ ಹೇಳಿ.
2: ಅದರ ಹತ್ತಿರ ಹತ್ತಿರ ಬರ್ತಾ ಇದೆ. ನೀವೆಲ್ಲ ಅಲ್ಲೇ ಗಮನಿಸ್ತಾ ಇದ್ರೆ ಹಸಿರು ಹಿನ್ನೆಲೆಯಲ್ಲಿ ನಿಮಗೆ ಅದು ಕಂಡೇ ಕಾಣಬೇಕು. ಹಾಗೂ ಕಾಣದಿದ್ರೆ ನನಗೆ ತಲೆ ಕೆಟ್ಟಿರ್ಬೋದು ಸರ್.
5: ಕರೆಕ್ಟ್.
2: ಪ್ರಭಾಕರ್, ನಿಮ್ಮ ಮೂವಿ ಕ್ಯಾಮರಾ ರೆಡಿ ಮಾಡಿಕೊಳ್ಳಿ, ಟೆಲಿಲೆನ್ಸ್ ಹಾಕಿಕೊಳ್ಳಿ, ಸುಮ್ಮನೆ ಹಾಸುಂಬೆಗೆ ಫೋಕಸ್ ಮಾಡಿ.
5: ಕಮಾನ್ ಕ್ವಿಕ್.
2: ಕರ್ವಾಲು ದನಿ. ಮತ್ತೆ ಎಡಗಡೆಯಿಂದ ಪ್ರಭಾಕರನ ದಡಬಡ. ಚರೆ ತುಂಬಿಕೊಂಡು ಒಂದು ಈಡು ಉಡಾಯಿಸಿಬಿಡಲೇನು ಎಂದ ಕರಿಯಪ್ಪ.
5: ನೋಡ್ ನೋಡ್, ನಿನ್ನ ಬುದ್ಧಿಗೆ ಬೆಂಕಿ ಹಾಕ, ಗೆಟ್ ಔಟ್
6: ನಡಿ, ನೀನು ಅಡಿಗೆ ಮಾಡು.
7: ಗಮಾರ ನೀನು ಗಮಾರ. ಕರ್ವಾಲೋ ಬೈಗುಳ.
6: ಪ್ರಭಾಕರ್, ಬೇಗ ಬೈನಾಕ್ಯುಲರ್ ಕೊಡಿ. ಇಲ್ಲಿ ನಿಮ್ಮ ಕ್ಯಾಮರಾ ಫೋಕಸ್ ಮಾಡಿ.
7: ಸ್ಟಿಲ್ ಕ್ಯಾಮರಾ ಇತ್ತ ಕೊಡಿ.
6: ಇದಕ್ಕೂ ಟೆಲಿಲೆನ್ಸ್ ಹಾಕಿದ್ದೀರಾ?
7: ರೈಟ್.
6: ಶಟರ್ ಸ್ಪೀಡ್ ಅಪ್ಯಾಚರ್ ಸೆಟ್ ಮಾಡಿದ್ದೀರಾ?
7: ಕ್ವಿಕ್, ಗೆಟ್ ರೆಡಿ.
6: ನಾನು ನೋಡುತ್ತಲೇ ಇದ್ದೆ. ವಿಶ್ವದ ಅನಂತ ಶೂನ್ಯದಲ್ಲಿ ಅಪರಿಚಿತ ಗ್ರಹವೊಂದರ ವೀಕ್ಷಣೆಗೆ ಸಿದ್ಧವಾಗುವ ಖಗೋಳ ಯಾತ್ರಿಗಳಂತೆ ಸರಸರ ಎಲ್ಲ ಸಿದ್ಧವಾದರು. ನನ್ನೆದೆ ಓತಿ ಹಾಸುಂಬಿಗೆ ಹತ್ತಿರಾದಂತೆ ದಡಬಡ ಹೊಡೆದುಕೊಳ್ಳತೊಡಗಿತು.
7: ಹತ್ತಿರ ಆಗ್ತಾ ಇದೆ. ಹಾ ಹಾ, ಸುಮಾರು ಒಂದು ಮೊಳ ಇದೆ. ಒಂದಡಿ ಒಳಗೆ, ಈಗ ಅರ್ಧ ಅಡಿ. ಕೊಂಚ ನಿಂತಿದೆ. ಹೊಟ್ಟೆ ತುಂಬಿರೋದ್ರಿಂದ ಓಡಾಟ ಕೊಂಚ ನಿಧಾನ. ಹಾ ಹಾ ಹಾ, ಹೆಜ್ಜೆ ಇಡ್ತಾ ಇದೆ. ಒಂದು ಇಂಚು ದೂರ ಅಷ್ಟೇ ನೋಡಿ. ಹಾಸುಂಬೆ ಎಡಭಾಗದಲ್ಲಿ ಕೊಂಚ ಚೂಪಾಗಿದೆ ನೋಡಿ. ನಮ್ಮ ದೇಶದ ಭೂಪಟಕ್ಕೆ ಗುಜರಾತ್ ಸೇರಿದೆಯಲ್ಲ, ಹಾಗಿದೆ ನೋಡಿ. ಆ ಭಾಗದಲ್ಲಿ ಪ್ರವೇಶಿಸುತ್ತೆ ನೋಡಿ. ಬಂತು. ಅದರ ಮೂಗು ಹಾಸುಂಬೆಯನ್ನು ಮುಟ್ಟಿತು.
6: ರೈಟ್.
7: ಒಮ್ಮೆಲೆ ಕಣ್ಣು ಮುಚ್ಚಿಕೊಂಡು ಮಾನಸಿಕ ಆಯಾಸ ತಡೆಯಲಾರದೆ ಕುಳಿತು ಬಿಟ್ಟೆ. ಓತಿ ಹಸಿರು ಹಿನ್ನೆಲೆಯ ಹಾವಸೆಯನ್ನು ಹತ್ತಿತು. ಕರ್ರ ಎಂದು ಪ್ರಭಾಕರನ ಮೂವಿ ಕ್ಯಾಮರಾ ತಿರುಗತೊಡಗಿತು.
6: ಓ ಮೈ ಗಾಡ್, ಯು ಸಿ
7: ಪ್ರಭಾಕರ, ಕ್ಯಾಮರಾ ಹೆಚ್ಚು ಶೇಕ್.

ಉದ್ವತ್ತಾದ ಬಣ್ಣದ ಹಿನ್ನೆಲೆಯಲ್ಲಿ ಕರಗಿಯೇ ಹೋಯಿತು. ಕರ್ವಾಲೋ ಸ್ತಂಭೀಭೂತರಾಗಿ, ಅರೆ ಹಾರುವ ಓತಿ, ಆದರೆ ರೆಕ್ಕೆಯಲ್ಲಿ? ಎಲ್ಲರೂ ಕುತ್ತಿಗೆಗಳನ್ನು ಕೆಳಗೆ ಮಾಡಿ ನೋವು ಬಂದಿದ್ದ ಮಾಂಸಖಂಡಗಳಿಗೊಮ್ಮೆ ವಿಶ್ರಾಂತಿ ಕೊಟ್ಟೆವು. ಸ್ನಾನ ಮಾಡುತ್ತಿದ್ದ ಕರ್ವಾಲೋ ಪ್ರಭಾಕರ ಹಾಗೆ ಓಡಿ ಬಂದುದರಿಂದ ಬರಿಯ ಲಂಗೋಟಿಯಲ್ಲಿ ನಿಂತಿದ್ರು. ಕರ್ವಾಲೋ ನನ್ನ ಕಡೆ ತಿರುಗಿ, ಆಶ್ಚರ್ಯ, ಕಂಗ್ರ್ಯಾಚುಲೇಷನ್ಸ್ ಎಂದರು. ನಾನು ಕೈಕುಲುಕಿದೆ. ಈಗ ಎಲ್ಲ ಪ್ಲ್ಯಾನ್ ಪ್ರಕಾರ ಕೆಲಸ ಮಾಡಬೇಕು. ನಾನು ಪ್ರಭಾಕರ ಬಟ್ಟೆ ಹಾಕಿಕೊಂಡು ಬರ್ತೇವೆ. ಮಂದಣ್ಣ, ಆ ಓತಿಗೆ ಕಣ್ಣಿಗೆ ಕಾಣದಿದ್ರೂ ಪರವಾಗಿಲ್ಲ, ಮರದಿಂದ ಏನೇ ಹಾರಲಿ, ಹಣ್ಣೆಲೆ ಆದರೂ ನೀನು ಗಮನ ಇಟ್ಟು ನೋಡಬೇಕು. ಪ್ರಭಾಕರ್ ಬನ್ನಿ ಎಂದರು ಕರ್ವಾಲು. ಮಂದಣ್ಣ, ಬಹಳ ಕಷ್ಟ ಇದು ಕಣು, ಇದನ್ನು ಪತ್ತೆ ಮಾಡೋದು. ಎಷ್ಟೊಂದನ್ನು ನಾವು ಕಣ್ಣಿಗೆ ಕಂಡೂ ನೋಡದೆ ಬಿಟ್ಟಿದ್ದೇವೋ ಏನೋ ಎಂದೆ. ಇರಲಿ ಬಿಡಿ ಸರ್, ಈಗ ಸಿಕ್ಕಾಕಿಕೊಂಡಿತಲ್ಲ ಎಂದ ಮಂದಣ್ಣ. ಅಷ್ಟು ಹೊತ್ತಿಗೆ ಸರಿಯಾಗಿ ಎಂಕ್ಟ ಅವನ ಹೆಂಡತಿಯೊಂದಿಗೆ ಮಡಿಚಿದ ಗುಡಾರ ಹೊತ್ತಿದ್ದ ಎತ್ತು ನಾಯಿ ಇತ್ಯಾದಿ ಸಮೇತ ಆಗಮಿಸಿದ. ಕರಿಯಪ್ಪನಿಗೂ ಕಿವಿಗೂ ಅಲ್ಲಿ ನಡೆದುದರ ಅರಿವಾಗಲಿ ಅಲ್ಲೋಲ ಕಲ್ಲೋಲಗಳ ಜ್ಞಾನವಾಗಲಿ ಬುದ್ಧಿಗಮ್ಯವಾದಂತೆ ತೋರಲಿಲ್ಲ. ಕರ್ವಾಲೋರ ಕೈಯಲ್ಲಿ ಗಮಾರ ಎಂದು ಬಯಸಿಕೊಂಡ ಕರಿಯಪ್ಪ ತಣ್ಣಗೆ ಒಣಸೌದೆ ಒಟ್ಟಿ ಬೆಂಕಿ ಮಾಡುತ್ತಾ ಅನ್ನ ಬೇಯಿಸುತ್ತಿದ್ದ. ಕಿವಿ ಅವನ ಒಲೆಯಿಂದ 4 ಮಾರು ದೂರದಲ್ಲಿ ನಿದ್ದೆ ಮಾಡುತ್ತಿದ್ದ. ಮಂದಣ್ಣ ಮರವನ್ನು ದಿಟ್ಟಿಸಿ ಕಾವಲು ಕಾಯಲು ಸುಲಭವಾಗುತ್ತದೆಂದು ನೆಲದ ಮೇಲೆ ಅಂಗಾತ ಬಿದ್ದುಕೊಂಡಿದ್ದ. ಕರ್ವಾಲೋ ಅಲ್ಲಿಗೆ ಪ್ರಭಾಕರನೊಂದಿಗೆ ಬಟ್ಟೆ ಹಾಕಿಕೊಂಡು ಬಂದರು. ಎಂಕ್ಟನು ಮರ ಹತ್ತುವುದರಲ್ಲಿ ಒಳ್ಳೆ ಅಭ್ಯಾಸ ಇರುವವನೆಂದು ಹೇಳಿಕೊಂಡ. ಕರಿಯಪ್ಪ ದೊಡ್ಡ ಮರ ಹತ್ತಲು ಅಸಾಧ್ಯ ಎಂದು ತನ್ನ ಅಸಹಾಯಕತೆಯನ್ನು ತೋರಿದುದರ ಬಗ್ಗೆ ಎಂಕ್ಟ ತನ್ನ ಸಂಪೂರ್ಣ ಸಹಾನುಭೂತಿ ವ್ಯಕ್ತಪಡಿಸಿದ. ಆ ಮರದ ಬೃಹದಾಕಾರವೇ ಅದನ್ನು ಹತ್ತಲು ಇದ್ದ ಏಕಮಾತ್ರ ಅಡ್ಡಿಯಾಗಿತ್ತು. ಎಲ್ಲ ಕುಳಿತು 3 ನಿರ್ಣಯ ಮಾಡಿದರು. ಮೊದಲನೆಯದು, ಮಧ್ಯಾಹ್ನದವರೆಗೆ ಕಾಯುವುದು. ಆವರೆಗೂ ಓತಿ ಆ ಮರದಿಂದ ಅಲ್ಲಾಡದಿದ್ದರೆ ಎರಡನೆಯದಾಗಿ ಅಡಿಯಿಂದ ಬೆಂಕಿ ಮಾಡಿ ಹೊಗೆ ಇಳಿಸುವುದು. ಇವ್ಯಾವುದಕ್ಕೂ ಅದು ಜಗ್ಗದೆ ಹೋದರೆ ಆನಂತರ ಹೇಗಾದರೂ ಮಾಡಿ ಆ ಮರವನ್ನು ಕಡಿದು ಉರುಳಿಸಿಯೇ ಬಿಡುವುದು. ಎಂಕ್ಟನ ಈ ಅಭಿಪ್ರಾಯಗಳಿಗೆ ಕರ್ವಾಲು ಸಮ್ಮತಿಸಿದರು. ನನ್ನನ್ನು ಅಭಿಪ್ರಾಯ ಕೇಳಿದರು. ನಾನು ಸುಮ್ಮನೆ ಆಗಬಹುದೆಂದು ತಲೆಯಲ್ಲಾಡಿಸಿದೆ. ನನ್ನ ಕಣ್ಣುಗಳ ನರಗಳು ಏನೋ ಒಂದು ರೀತಿ ಅಂಕೆ ತಪ್ಪಿದಂತೆ ವ್ಯವಹರಿಸುವ ಹಾಗೆ ಕಂಡವು. ಕಣ್ಣು ತಿಕ್ಕಿಕೊಳ್ಳುತ್ತಾ ತಲೆ ಕೊಡವಿಕೊಂಡೆ. ಯಾಕೆ, ಕತ್ತು ಏನಾದರೂ ಉಳುಕಿತೋ ಎಂದು ಕರ್ವಾಲು ಕೇಳಿದರು. ಇಲ್ಲ ಸರ್, ಬಹಳ ಹೊತ್ತು ತಲೆ ಎತ್ತಿಕೊಂಡು ದಿಟ್ಟಿಸಿದೆ ನೋಡಿ, ಕಣ್ಣು ಸುತ್ತಿ ಬರುವ ಹಾಗೆ ತಲೆ ಜೋಮು ಹಿಡಿದಂತೆ ಆಗ್ತಾ ಇದೆ. ನರಗಳಿಗೆ ಕೊಂಚ ಸುಸ್ತಾಯ್ತದೆಂದು ತೋರ್ತದೆ ಎಂದೆ. ಹಾಗಾದರೆ ಕೊಂಚ ಆರಾಮ ತಗೊಳ್ಳಿ ಎಂದರು. ಕರ್ವಾಲು ಪ್ರಭಾಕರ ಬೈನಾಕ್ಯುಲರ್ ತೆಗೆದುಕೊಂಡು ಮರ ವೀಕ್ಷಿಸ್ತಾ ಇದ್ರು. ಮಂದಣ್ಣ ಮಲಗಿ ಕಾವಲು ಕಾಯುತ್ತಿದ್ದ. ನಾನು ಎಷ್ಟೊಂದು ಏಕಾಗ್ರತೆಯಿಂದ ವೀಕ್ಷಿಸಿದ್ದೇನೆಂದರೆ, ಮರದ ಕಾಂಡದ ಮೇಲೆ ಊಹಿಸಿದ್ದಲ್ಲೆಲ್ಲ ನನ್ನ ಕಣ್ಣು ಒಂದು ಓತಿಯನ್ನು ಸೃಷ್ಟಿಸಿಬಿಡುತ್ತೆ. ಕರ್ವಾಲೋರ ಮುಂದಿನ ಅನ್ವೇಷಣೆಗೆ ನಾನು ಸಂಪೂರ್ಣ ನಿಷ್ಪ್ರಯೋಜಕನಾಗಿದ್ದಂತೆ ಅನಿಸಿತು. ಕರಿಯಪ್ಪ ಅಡಿಗೆ ಸಾಮಗ್ರಿಗಳನ್ನು ಕುದಿಸುತ್ತಾ ಇಳಿಸುತ್ತಾ ಅದರಲ್ಲೇ ಮಗ್ನನಾಗಿದ್ದ. ಎಂಕ್ಟನ ನಾಯಿ ದೂರ ಕುಳಿತು ಭಯದಿಂದ ಕಿವಿಯತ್ತ ಓರೆಗಣ್ಣು ಹರಿಸುತ್ತಿತ್ತು. ನಾನು ಸುಮ್ಮನೆ ಕುಳಿತೆ. ನನ್ನ ಮಟ್ಟಿಗೆ ಅನ್ವೇಷಣೆ ಕೊನೆ ಮುಟ್ಟಿದಂತಾಗಿತ್ತು. ಒಂದು ರೀತಿಯ ಸಮತೋಲ ತಪ್ಪಿದ ಮನಸ್ಥಿತಿಯಂತೂ ನನಗೆ ಖಂಡಿತ ಉಂಟಾಗಿತ್ತು. ಹಾರುವ ಓತಿಯನ್ನು ಕಣ್ಣು ಕೀಲಿಸಿಕೊಂಡು ವೀಕ್ಷಿಸಿದ ಒತ್ತಡದ ಜೊತೆಗೆ ಕರ್ವಾಲು ಹೇಳಿದ ಕಲ್ಪಕಲ್ಪಗಳಾಚೆಯ ಸಮಾಚಾರಗಳು, ವಿಕಾಸ ಪಥದಲ್ಲಿ ನಮ್ಮನ್ನು ರೂಪಿಸಿದ ವಿಚಿತ್ರ ಶಕ್ತಿಗಳು, ಇವುಗಳು ನನ್ನ ತಲೆಯೊಳಗೆ ಗುಂಡಾಡಿ ನನ್ನ ಕಾಲಪ್ರಜ್ಞೆ, ತರ್ಕಬುದ್ಧಿ ಇವುಗಳನ್ನು ಅಸ್ತವ್ಯಸ್ತಗೊಳಿಸಿದವು. ತರೆಗೆಲೆಗಳ ಹಾಸಿಗೆ ಮೇಲೆ ಮಲಗಿ ಕಣ್ಣು ಮುಚ್ಚಿಕೊಂಡೆ. ಕರ್ವಾಲು ಗೋರಿಲ್ಲಾ ಚಿಂಪಾಂಜಿಗಳು ಮಾನವರಿಗಿಂತ ಕೊಂಚ ತಡವಾಗಿ ಭೂಮಿಗಿಳಿದವು ಎಂದು ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಯಾವುದು ತಡ, ಯಾವುದು ಮೊದಲು? ಕಾಲ ದೇಶದ ನಡುವಿನ ಸುಭದ್ರ ವಾಸ್ತವವೊಂದಿದ್ದರೆ ಅದೆಲ್ಲ. ಯಾವ ಅಂತಿಮ ಉದ್ದೇಶವೂ ಇಲ್ಲದ ವಿಕಾಸದ ನಿರಂತರ ಘಟನಾವಳಿಗಳ ನಡುವೆ ಕ್ರಿಯೆಗೆ ಅರ್ಥ ಉದ್ದೇಶ ಇಲ್ಲದೇ ಹೋದ ಸ್ಥಿತಿಯಲ್ಲಿ ಕಾಲವೆನ್ನುವುದು ಇರುವುದೇ? ನಿದ್ದೆ ಬರತೊಡಗಿತ್ತು. ಮಂದಣ್ಣ ಕರ್ವಾಲರಿಗೆ ಏನೋ ಹೇಳುತ್ತಿದ್ದುದು ಅಸ್ಪಷ್ಟವಾಗಿ ಕೇಳುತ್ತಿತ್ತು. ಕೊಂಚ ಹೊತ್ತು ಮಲಗಿದ್ದೇನೆಂದು ತೋರುತ್ತದೆ. ಕರಿಯಪ್ಪ, ಅಯ್ಯ ಅಯ್ಯ ಹೇಳಿ, ಊಟ ಗೀಟ ಬೇಡೇನೋ ಎನ್ನುತ್ತಿದ್ದುದು ಕೇಳಿತು. ಎಚ್ಚರಾಯಿತು. ಎಚ್ಚರಾದಾಗ ಕಣ್ಣೆದುರು ಕಂಡ ದೃಶ್ಯದಿಂದ ಗಾಬರಿಯಾದೆ. ಯಾವುದೋ ಕಾಳಮೇಘದೊಳಗಡೆಯಿಂದ ಮರಗಳು ಮಾನವರು ಉತ್ಪತ್ತಿಯಾಗುತ್ತಿದ್ದಂತೆ ಕಂಡಿತು. ಏನೆಂದು ಪಕ್ಕನೆ ಅರ್ಥವಾಗಲಿಲ್ಲ. ಏನೋ ತೊಂದರೆ ಅನುಭವಿಸಿರಬಹುದೆಂದು ಎದ್ದು ನಿಂತೆ. ನೋಡಿದ್ರೆ ಎಂಕ್ಟ, ಮಂದಣ್ಣ, ಪ್ರಭಾಕರ ಎಲ್ಲ ಸೇರಿ ಮರದಡಿಯ

0: ಅಲ್ಲಿ ಹಸುರೆಲೆ ರಾಶಿ ಮಾಡಿ ಅಸಾಧ್ಯವಾದ ದಟ್ಟ ಹೊಗೆ ಪರ್ವತದಂತೆ ಏಳುತ್ತಾ ಇದೆ. ಹೊಗೆ ಹಾಕಿದ್ರೇನೋ ಎಂದು ಕೇಳಿದೆ ಕರಿಯಪ್ಪನನ್ನು. ಹೌದ್ರಯ್ಯ, ಆದರೆ ಗಾಳಿಗೆ ಹೊಗೆ ಮ್ಯಾಲೆ ಹೋಗದೆ ಇತ್ತ ಮಕಾನೇ ಬರ್ತಿದೆ ನೋಡಿ, ಏನು ಉಸಿರಾಡೋ ಹಂಗಿಲ್ಲ ಎಂದು ಬೈಯುತ್ತ ಕೆಮ್ಮಿದ. ನನಗೂ ಕೆಮ್ಮು ಆರಂಭವಾಯಿತು. ಅಷ್ಟರಲ್ಲಿ ಕರ್ವಾಲು ಬಂದರು. ಹಲೋ, ನಿದ್ದೆ ಆಯ್ತೆ? ಏನು ಸರ್, ಹೊಗೆಯಲ್ಲಿ ಆ ಪ್ರಾಣಿ ಹಾರಿದ್ರೆ ಕಾಣೋದು ಹೇಗೆ? ಹೌದು, ಅದಕ್ಕೆ ಮಂದಣ್ಣನನ್ನು ಕೊಂಚ ದೂರದಿಂದ ನೋಡು ಅಂತ ಗುಡ್ಡದ ಮೇಲೆ ಕಳಿಸಿದ್ದೇನೆ ಎಂದರು. ಬನ್ನಿ ಬನ್ನಿ ಎಂದು ಕರಿಯಪ್ಪ ಎಲೆಗೆ ಏನೇನು ಹಾಕುತ್ತಾ ಕರೆದ. ಹೋಗಿ ಹೋಗಿ ಗೋನ್ ಎನ್ನುತ್ತಾ ಕರ್ವಾಲು ಹೊಗೆಯ ನೀಲಿಗಪ್ಪಿನ ತೆರೆಯೊಳಗೆ ಮರೆಯಾದರು. ನಾನು ಕರಿಯಪ್ಪನ ಬಳಿ ಹೋಗಿ ಎರಡು ತುತ್ತು ಗಂಟಲಿಗಿಳಿಸಿದ್ದೆ. ಇದ್ದಕ್ಕಿದ್ದಂತೆ ಸ್ನಿಗ್ಧ ಹೊಗೆಯೊಳಗಿಂದ ಏನೇನೋ ಕೂಗು ಕೇಳಿಸಿತು. ಬನ್ನಿ ಬನ್ನಿ, ಅದು ಹಾರಿತಂತೆ ಎನ್ನುತ್ತಾ ಕರಿಯಪ್ಪ ಕೈಲಿದ್ದುದನ್ನು ಬಿಸುಟು ಒಂದೇ ಉಸುರಿಗೆ ಹೊಗೆಯೊಳಗೆ ಮರೆಯಾದ. ನಾನು ಯೋಚನೆ ಮಾಡದೆ ಕೈಯಲ್ಲಿದ್ದದನ್ನೇ ಕೆಳಕ್ಕೆ ಹಾಕಿ ಕರಿಯಪ್ಪ ಓಡಿದ ದಿಕ್ಕಿನಲ್ಲಿ ಓಡಿದೆ. ಹೊಗೆಯೊಳಗೆ ಯಂಗ್ಟನ ಹೆಂಡತಿಗೆ ಡಿಕ್ಕಿ ಹೊಡೆಯುವುದು ಎರಡೇ ಗೇಣಿನಲ್ಲಿ ತಪ್ಪಿತು. ಎಡವುತ್ತ ತಡವುತ್ತ ಪ್ರಭಾಕರ ಮಂದಣ್ಣ ಮಾಡುತ್ತಿದ್ದ ಗಲಭೆಯ ದಿಕ್ಕನ್ನು ಅನುಸರಿಸಿ ಒಂದೆರಡು ನಿಮಿಷದೊಳಗೆ ಹೊಗೆಯಿಂದ ಹೊರಬಂದೆ. ಮೊದಲು ನನ್ನ ಕಣ್ಣಿಗೆ ಬಿದ್ದವ ಮಂದಣ್ಣ. ಆ ಮರಕ್ಕೆ ಹಾರಿ ಕುಳಿತಿತು ಎಂದು ಕರ್ವಾಲರಿಗೆ ಒಂದು ಮರ ನಿರ್ದೇಶಿಸುತ್ತಿದ್ದ. ಒಂದು ನಿಮಿಷ ತಾಳಿ, ನಾನು ಮರ ಹತ್ತೀನಿ, ಒಬ್ಬರಿಂದ ಆಗೋ ಕೆಲಸ ಅಲ್ಲ ಇದು ಎಂದು ಎಂಟ ಪಂಚೆ ಕಟ್ಟಿಕೊಳ್ಳತೊಡಗಿದ. ಪಕ್ಕದಲ್ಲೇ ಮರವೊಂದರಿಂದ ಕರಿಯಪ್ಪ ಜಾರಿ ಇಳಿದ. ಕರಿಯಪ್ಪ ಮರವನ್ನು ಜಾರಿ ಇಳಿದವನೇ ಮಂದಣ್ಣನನ್ನು ಎಲ್ಲಿ ಎಂದು ಕೇಳಿ ಅವನು ತೋರಿಸಿದ ಮರವನ್ನು ಚಕಚಕ್ಕ ಹತ್ತತೊಡಗಿದ. ಆಗಲೇ ಮೊದಲ ಬಾರಿಗೆ ಕರಿಯಪ್ಪನ ಮರ ಹತ್ತುವ ಚಳಕವನ್ನು ನಾನು ನೋಡಿದ್ದು. ಅವನು ಹತ್ತುವ ವೇಗವನ್ನು ನೋಡಿ ಮನುಷ್ಯ ಮನಸ್ಸು ಮಾಡಿದರೆ ಏನೂ ಸಾಧ್ಯ ಎಂದೆನಿಸಿತು. ಕರಿಯಪ್ಪ ಇದ್ದಕ್ಕಿದ್ದಂತೆ ನೂರಾರು ಮಿಲಿಯ ವರ್ಷ ಹಿಂದಕ್ಕೆ ಹೋಗಿ ಪೂರ್ವಜರ ಸ್ಥಿತಿಯನ್ನು ತಲುಪಲಿದ್ದಾನೆಂದೆನಿಸಿತು. ನಾವೆಲ್ಲ ನೆಲದ ಮೇಲೆ ಓಡಿದಷ್ಟು ಸರಾಗವಾಗಿ ಅವನು ಮರ ಹತ್ತುತ್ತಿದ್ದ. ಕರ್ವಾಲು, ಮಂದಣ್ಣ ಹಾರೋದಕ್ಕೆ ರೆಡಿಯಾಯಿತು, ನೋಡಿಕೋ, ಎಂಗ್ಟಾ ಗೆಟ್ ರೆಡಿ ಎಂದು ಕೂಗಿದರು. ಮರುಕ್ಷಣ ನನ್ನ ಕಣ್ಣಿಗೆ ಸಣ್ಣ ಚತುಷ್ಪಾದಿಯೊಂದು ಸುಯ್ಯನೆ ಗಾಳಿಯಲ್ಲಿ ತೇಲಿ ಮರದ ಬೊಡ್ಡೆಯೊಂದರ ಬಳಿ ಇಳಿಯುವುದು ಕಾಣಿಸಿತು. ಅದರ ಹೊಟ್ಟೆಯ ಬಳಿ ಬೆಳ್ಳನೆಯ ತೆಳ್ಳನೆಯ ರೆಕ್ಕೆಯೊಂದು ಉದ್ಭವಿಸಿ ತಕ್ಷಣ ಅಂತರ್ಧಾನವಾಯಿತು. ನನಗೆ ಈ ಬಾರಿ ಅತ್ಯಾಶ್ಚರ್ಯವಾಯಿತು. ಏಕೆಂದರೆ ಹಕ್ಕಿಗಳಂತೆ ರೆಕ್ಕೆ ಮಡಚಿಕೊಳ್ಳುವುದಾಗಲಿ ಬಾವಲಿಯಂತೆ ರೆಕ್ಕೆ ಮುರಿದುಕೊಂಡು ರೆಕ್ಕೆ ಸಮೇತ ಕೈ ಕಾಲಾಡಿಸುವುದಾಗಲಿ ನನಗೆ ಕಾಣಲಿಲ್ಲ.
1: ಎಂಗ್ಟಾ ಆ ಮರದ ಬಳಿಗೆ ವೇಗವಾಗಿ ಓಡಿದ. ಅವನೊಡನೆ ಕಿವಿಯೂ ಓಡಿತು. ನಾನು ಬೊಬ್ಬೆ ಹೊಡೆದು ಅದನ್ನು ಕರೆದೆ. ಏಕೆಂದರೆ ಅದೇನಾದರೂ ಹಾರುವ ಓತಿಯನ್ನು ಕೊಂದರೆ ತಿಂದರೆ ಕರ್ವಾಲು ಖಂಡಿತ ಅದಕ್ಕೆ ಮರಣದಂಡನೆ ವಿಧಿಸಿ ಅದರ ಹೊಟ್ಟೆ ಕುಯ್ದು ಹಾಕ್ತಿದ್ರು. ಎಂಗ್ಟ ಆ ಮರದ ಬುಡಕ್ಕೆ ಹೋಗುವ ಮೊದಲೇ ಅದು ಸರಸರ ಮರವನ್ನೇರಿತು. ಎಂಗ್ಟ ಮರವನ್ನು ಕರಿಯಪ್ಪನಷ್ಟೇ ವೇಗವಾಗಿ ಹತ್ತಿದ. ಅಷ್ಟರಲ್ಲಿ ಓತಿ ಮರದಿಂದಲೂ ಹಾರಿ ತೇಲಿಕೊಂಡು ಇನ್ನೊಂದು ಮರದ ಬಳಿ ಇಳಿಯಿತು. ಈ ಹಾರುವ ಸರೀಸೃಪಕ್ಕೆ ಎರಡು ಪ್ರತಿಕೂಲ ಪರಿಸ್ಥಿತಿಗಳಿತ್ತು. ಒಂದು, ಅದು ರೆಕ್ಕೆ ಬಡಿದುಕೊಂಡು ಹಾರಲು ಸಾಧ್ಯವಿಲ್ಲದ ಕಾರಣ ಪ್ರತಿ ಸಾರಿಯೂ ಹಾರಿ ಇನ್ನೊಂದು ಮರದ ಬುಡವನ್ನು ತಲುಪಿ ಮತ್ತೆ ಹಾರಲು ಅದು ಸಾಕಷ್ಟು ಎತ್ತರವನ್ನು ಆ ಮರವನ್ನೇರಿ ಸಾಧಿಸಬೇಕಿತ್ತು. ಎರಡನೆಯದು, ನಾವು ಗುಡ್ಡದ ತಗ್ಗಿನಲ್ಲಿ ಹಾಕಿದ್ದ ಅಗಾಧವಾದ ಹೊಗೆಯ ದೆಸೆಯಿಂದ ಅದು ಗುಡ್ಡದ ಏರಿನ ಕಡೆಗೆ ಹೋಗುತ್ತಿತ್ತು. ಆದ್ದರಿಂದ ಅದಕ್ಕೆ ಕ್ರಮೇಣ ಸಾಕಷ್ಟು ಎತ್ತರವಿರದ ಮರಗಳೇ ಎದುರಾಗುತ್ತಿದ್ದವು. ಎಂಟನೂ ಕರಿಯಪ್ಪನೂ ಮರವನ್ನು ಸರಸರ ಹತ್ತಿ ಅದನ್ನು ಹಾರಿಸುತ್ತಿದ್ದ ಕಾರಣ ನಿಧಾನವಾಗಿ ಅದು ಏರುವ ಎತ್ತರ ಹಾಗೂ ದೂರಗಳು ಕಡಿಮೆಯಾಗತೊಡಗಿದ್ದವು. ಪ್ರಭಾಕರ ತನ್ನ ಮೂವಿ ಕ್ಯಾಮರಾದಿಂದ ಓತಿಯನ್ನು ಅನುಸರಿಸುತ್ತಲೇ ಇದ್ದ. ಚಿತ್ರ ತೆಗೆಯುತ್ತಿದ್ದನೂ ಇಲ್ಲವು. ಅಂತೂ ಅತ್ತಿಂದಿತ್ತ ಇತ್ತಿಂದತ್ತ ಒಂದೇ ಸಮ ಚಡಪಡಿಸುತ್ತಿದ್ದ. ನಾನು ಉದ್ವೇಗದಿಂದ ಓತಿ ಹಾರಿ ಕುಳಿತಂತೆ ಅದರೊಡನೆಯೇ ಓಡುತ್ತಿದ್ದೆ. ಅದರ ರೆಕ್ಕೆ ಎಲ್ಲೆಂಬುದೇ ನನಗೆ ಅರ್ಥವಾಗಲಿಲ್ಲ. ಎಂಟನು ಕರಿಯಪ್ಪನು ನಿಧಾನವಾಗಿ ಆಯಾಸಗೊಳ್ಳುತ್ತಿದ್ದರು. ಓತಿ ಹಾರಿ ಗುಡ್ಡದ ನೆತ್ತಿಗೆ ಸಮೀಪವಾಯಿತು. ಮರಗಳು ತೀರಾ ಚಿಕ್ಕ ಚಿಕ್ಕದಾಗಿದ್ದವು. ಇನ್ನೇನು ಅದು ನಮಗೆ ಶರಣಾಗುತ್ತದೆಂದು ಅನ್ನಿಸತೊಡಗಿತು. ಅಷ್ಟರಲ್ಲಿ ಒಂದು ನೀಳವಾದ ತಾಳೆಮರದ ಬುಡಕ್ಕೆ ಓತಿ ಸುಯ್ಯನೆ ಹಾರಿ ಇಳಿಯಿತು. ನನ್ನ ಮುಖದ ಪಕ್ಕದಲ್ಲೇ ತೇಲಿ ಹೋದುದರಿಂದ ಅದರ ರೆಕ್ಕೆಯ ಇಕ್ಕೆಲದಿಂದ ಬರ್ರನೆ ಬೀಸಿದ ಗಾಳಿ ಸಹ ನನಗೆ ತಾಗಿದಂತಾಯಿತು. ಕರಿಯಪ್ಪ ನೆಲದ ಮೇಲಿದ್ದವನು ತಾರೆಮರದ ಬಳಿಗೆ ಓಡಿ ಸರಸರ ಓತಿಯನ್ನು ಹಿಂಬಾಲಿಸಿ ಮರ ಹತ್ತತೊಡಗಿದ. ಕರಿಯಪ್ಪನಿಗೂ ಅದಕ್ಕೂ ಎರಡು ಮಾರು ಅಂತರವಿತ್ತು. ಕರಿಯಪ್ಪ ತನ್ನ ಶಕ್ತಿಯನ್ನೆಲ್ಲ ಕ್ರೋಢೀಕರಿಸಿ ಕುಪ್ಪಳಿಸಿ ಕುಪ್ಪಳಿಸಿ ಹತ್ತಿದ. ಓತಿಗೂ ಅವನಿಗೂ ಇದ್ದ ಅಂತರ ತೀವ್ರ ಕಡಿಮೆಯಾಗತೊಡಗಿತು. ಕರಿಯಪ್ಪ ಆ ವೇಳೆಗಾಗಲೇ ಆಯಾಸಗೊಂಡು ಜೋರಾಗಿ ಉಸಿರು ಬಿಡುತ್ತಿದ್ದ. ನಾನು ಮರದ ಕೆಳಗಿನಿಂದ ಅವನಿಗೆ ಹುರಿದುಂಬಿಸುವಂತೆ ಕೂಗಿದೆ. ಒಮ್ಮೆ ಕರಿಯಪ್ಪ ತನ್ನ ಬಲಗೈಯನ್ನು ಆದಷ್ಟು ಮೇಲಕ್ಕೆ ಚಾಚಿದ. ಓತಿ ಸರಸರ ಮುಂದುವರೆದು ಅವನ ಕೈಗೆ ಸಿಕ್ಕದಿರಲು ಯತ್ನಿಸಿತು. ಕರಿಯಪ್ಪನ ನೀಡಿದ ಕೈಗೆ ಓತಿಯ ಮೈಜಾರಿ ಮುಂದುವರಿದು ಅದರ ಬಾಲ ಹಿಡಿತಕ್ಕೆ ಸಿಕ್ಕಿಯೇ ಬಿಟ್ಟಿತು. ನಾವೆಲ್ಲ ಒಮ್ಮೆಲೆ ಸ್ತಬ್ಧರಾಗಿ ಹೋದೆವು. ಇದ್ದಕ್ಕಿದ್ದಂತೆ ಕಾಲಪ್ರವಾಹದ ಅಧಮ್ಯ ಗತಿಯನ್ನು ಈಜಿ ಕರಿಯಪ್ಪ ಯುಗಯುಗಾಂತರಗಳ ಹಿಂದಿನ ಕುಣಿಕೆಯೊಂದನ್ನು ಹಿಡಿದುಬಿಟ್ಟಿದ್ದ. ನಾವೆಲ್ಲ ವಿದ್ಯುತ್ತಾಘಾತವಾದಂತೆ ನಿಂತು ಮುಂದೇನಾಗಬಹುದೆಂದು ವೀಕ್ಷಿಸತೊಡಗಿದೆವು. ಆ ಗಲಿಬಿಲಿಯಲ್ಲಿಯೂ ಮೈ ಮರೆಯದವನೆಂದರೆ ಪ್ರಭಾಕರ ಒಬ್ಬನೇ. ಅವನ ಮೂವಿ ಕ್ಯಾಮರಾ ಕರ್ರ ಎಂದು ಸದ್ದು ಮಾಡುತ್ತಿತ್ತು. ಕರಿಯಪ್ಪನೂ ಗಾಬರಿಗೊಂಡಿದ್ದನೆಂದು ತೋರುತ್ತದೆ. ಮುಂದೇನು ಎಂದು ಅವನು ಯೋಚಿಸುತ್ತಿದ್ದನು. ಕರ್ವಾಲು ಎಲ್ಲಿ ಮತ್ತೆ ಗಮಾರ ಎಂದು ಬಯ್ಯುತ್ತಾರೋ ಎಂದು ದಿಗಿಲು ಬಿದ್ದಿದ್ದನು. ಕರ್ವಾಲು ಎಚ್ಚೆತ್ತವರಂತೆ ಕರಿಯಪ್ಪ ಹುಷಾರ್ ಹುಷಾರ್ ಎಂದು ಕೂಗಿದ್ರು. ಎಲ್ಲಿ ಅವನು ಅದನ್ನು ಕೊಲ್ಲುತ್ತಾನೋ ಎಂದು ಭಯಪಟ್ಟರೆಂದು ಕಾಣುತ್ತದೆ. ಕರಿಯಪ್ಪ ಬಹಳ ಇಕ್ಕಟ್ಟಿನಲ್ಲಿದ್ದ. ಒಂದು ಕೈಯಲ್ಲಿ ಮರ ಹಿಡಿದುಕೊಂಡು ಜಾರದಂತೆ ಮರದ ಕಾಂಡ ಅಪ್ಪಿ ಹಿಡಿದು ಇನ್ನೊಂದು ಕೈಯಲ್ಲಿ ಓತಿಯ ಬಾಲ ಹಿಡಿದಿದ್ದ. ಬಹಳ ಹೊತ್ತು ಅವನಿಗೆ ಈ ರೀತಿ ಇರಲು ಸಾಧ್ಯವಿಲ್ಲೆಂದು ನಮಗನಿಸಿತು. ಎಂಟ ಕೆಳಗಿನಿಂದ ಕೂಗಿದ, ನೀವು ಹಂಗೆ ಹಿಡ್ಕೊಳ್ಳಿ ಸ್ವಾಮಿ, ನಾನೂ ಹತ್ತಿ ಬರ್ತೀನಿ. ಓತಿ ತನ್ನೆಲ್ಲ ಶಕ್ತಿಯನ್ನು ಬಿಟ್ಟು ಮುಂದುವರಿಯಲು ಬಾಲ ಜಗ್ಗುತ್ತಿತ್ತು. ಒಮ್ಮೆ ಕರಿಯಪ್ಪ ಅದರ ಬಾಲ ಹಿಡಿದು ಹಿಂದಕ್ಕೆಳೆಯಲು ಯತ್ನಿಸಿದ. ಆವರೆಗೂ ಯಾವುದೇ ಪ್ರತಿರೋಧವನ್ನೂ ತೋರಿಸದೆ ಓಡಲೆತ್ನಿಸಿದ ಓತಿ ಒಮ್ಮೆ ಹಾವಿನಂತೆ ಹಿಸ್ಸೆಂದು ಶಬ್ದ ಮಾಡುತ್ತಾ ಹೆಡೆಯಂತೆ ಕಿವಿಯ ಬಳಿ ಚರ್ಮದ ಪೊರೆಯೊಂದನ್ನು ಬಿಚ್ಚಿತು. ಕರಿಯಪ್ಪ ಒಂದು ಕ್ಷಣ ಗಾಬರಿಯಾದ. ಅದರ ಪಕ್ಕೆಗಳ ಬಳಿಯಿಂದ ಛತ್ರಿಯಂತೆ ಎರಡು ವಿಸ್ತಾರವಾದ ರೆಕ್ಕೆಗಳು ಉದ್ಭವಿಸಿದವು. ಕರ್ವಾಲು ಲುಕ್ ಎಟ್ ದ್ಯಾಟ್ ಎಂದು ಕೂಗಿದರು. ಮತ್ತೊಮ್ಮೆ ಹಿಸ್ಸೆಂದು ಬುಸುಗುಟ್ಟಿ ಅದರ ರೆಕ್ಕೆ ಪಕ್ಕೆಗಳ ಬಳಿ ಅಂತರ್ಧಾನವಾಯಿತು.
2: ಕರ್ವಾಲು ಆಶ್ಚರ್ಯದಿಂದ ಕಿಂಕರ್ತವ್ಯ ಮೂಡದಂತೆ ಇದನ್ನು ನೋಡುತ್ತಾ ಇದ್ದರು. ಇದಕ್ಕೆ ಬಾವಲಿಯಂತಾಗಲಿ ಹಕ್ಕಿಯಂತಾಗಲಿ ಇರುವ ರೆಕ್ಕೆಗಳಿರಲಿಲ್ಲ. ಅದರ ಬದಲು ಪಕ್ಕೆಲುಬುಗಳೇ ವಿಸ್ತಾರಕ್ಕೆ ಕೊಡೆಕಡ್ಡಿಗಳಂತೆ ವಿಸ್ತರಿಸಿಕೊಂಡು ರೆಕ್ಕೆಯಾಗುತ್ತಿತ್ತು. ಆದ್ದರಿಂದಲೇ ನನಗೂ ಮಂದಣ್ಣನಿಗೂ ಕುಳಿತಾಗ ಅದರ ರೆಕ್ಕೆ ಕಾಣಿಸಲಿಲ್ಲ. ಕರ್ವಾಲೋರಿಗೆ ಅದರ ಒಂದೊಂದು ಭಂಗಿ ಒಂದೊಂದು ಸ್ವರೂಪವೂ ಕೂಡ ಸೃಷ್ಟಿ ರಹಸ್ಯದ ಒಂದೊಂದು ಪುಟವನ್ನ ತೆರೆದಂತಿತ್ತು. ಏ ಎಂಕ್ಟ, ಎಲ್ಲಿ ಸತ್ಯೋ ಎಂದು ಕರಿಯಪ್ಪ ಮರದ ಮೇಲಿಂದ ಕೂಗಿದ. ಓ ಬಂದೆ ಬಂದೆ ಎಂದು ಎಂಕ್ಟ ಮರ ಹತ್ತ ತೊಡಗಿದ. ತಮಾಸೆ ನೋಡ್ತಾ ನಿಂತಿದೀಯಾ, ನಂಗಿಲ್ಲಿ ಕೈ ಸೋಲ್ತಾ ಇದೆ ಎಂದು ಕೂಗಿದ ಕರಿಯಪ್ಪ. ಎಂಕ್ಟ ಮರ ಹತ್ತುವ ಸದ್ದಿಗೆ ಓತಿ ಇನ್ನಷ್ಟು ಗಾಬರಿಯಾಯಿತು. ಇನ್ನೊಂದು ಸಾರಿ ಬಲವೆಲ್ಲ ಬಿಟ್ಟು ಬಾಲ ಎಳೆಯಿತು. ಕರಿಯಪ್ಪ ಅಯ್ಯಯ್ಯೋ ನನ್ನ ಕೈ ಬೆವರ್ತಾ ಇದೆ, ಬಾಲ ಜಾಡ್ತದೆ ಎಂದು ಕೂಗಿದ. ಎಂಕ್ಟ ಮರ ಹತ್ತುತ್ತಿದ್ದ. ಕರಿಯಪ್ಪನ ಕೈಯಿಂದ ಓತಿಯ ಬಾಲ ನಿಧಾನವಾಗಿ ನುಸುಳತೊಡಗಿತು. ಬಿಡಬೇಡ ಹಿಡ್ಕೋ ಕರಿಯಪ್ಪ, ಎಂಕ್ಟ ಇನ್ನೇನು ಬಂದ ಎಂದು ನಾನು ಕೂಗಿದೆ. ಕರಿಯಪ್ಪನ ಕೈಯಲ್ಲಿ ಓತಿಯ ಬಾಲದ ತುದಿ ಮಾತ್ರ ಇತ್ತು. ಓತಿ ಬಲವೆಲ್ಲ ಬಿಟ್ಟು ಮುಂದುವರಿಯಲೆತ್ನಿಸಿತು. ಎಂಕ್ಟ ಕರಿಯಪ್ಪನನ್ನು ಸಮೀಪಿಸುವ ವೇಳೆಗೆ ಓತಿಯ ಬಾಲದ ತುತ್ತ ತುದಿ ತುಂಡಾಗಿ ಓತಿ ಸರ್ರನೆ ಮೇಲೇರಿತು. ಕರಿಯಪ್ಪ ಮರ ಹತ್ತಲೆತ್ನಿಸುವಷ್ಟರಲ್ಲಿ ಪಕ್ಕೆಗಳಿಂದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ಸುಯ್ಯನೆ ಹಾರಿ ಬೆಟ್ಟದ ನೆತ್ತಿಯ ಬಂಡೆಗಳ ಗುಂಪೊಂದರ ಬಳಿ ಇಳಿಯಿತು. ಎಂಕ್ಟ ಕರಿಯಪ್ಪ ಇಬ್ಬರೂ ಮರದ ಮೇಲಿದ್ದರು. ಆದ್ದರಿಂದ ಅದೇನಾದರೂ ಮತ್ತೆ ಮರ ಹತ್ತಿದರೆ ನಾವು ಏನೂ ಮಾಡಲಾರದಷ್ಟು ನಿಸ್ಸಹಾಯಕರಾಗಿದ್ದೆವು. ನಾವು ಬಂಡೆಗಳ ಗುಂಪಿನ ಬಳಿಗೆ ಓಡಿದೆವು. ಓತಿ ಕಲ್ಲು ಬಂಡೆಯಿಂದ ಬಂಡೆಗೆ ಕುಪ್ಪಳಿಸಿ ಕುಪ್ಪಳಿಸಿ ಓಡುತ್ತಿತ್ತು. ಬೇರಾವುದೇ ಸಮಯದಲ್ಲಾಗಿದ್ದರೂ ಅದನ್ನು ನಾವು ಹಾರುವ ಓತಿ ಎಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದರ ಕುತ್ತಿಗೆಯ ಬಳಿಯ ಹೆಡೆಯಾಗಲಿ ಪಕ್ಕೆ ಬಳಿಯ ರೆಕ್ಕೆಯಾಗಲಿ ತಿಲಮಾತ್ರವೂ ಗೋಚರಿಸುತ್ತಿರಲಿಲ್ಲ. ಓತಿ ಓಡೋಡಿ ಜಿಗಿಜಿಗಿದು ಗುಡ್ಡದ ತುತ್ತ ತುದಿಯ ಕೋಡುಗಲ್ಲಿನ ನೆತ್ತಿಯನ್ನು ಹತ್ತತೊಡಗಿತು. ಕರ್ವಾಲು ನಿಮ್ಮ ನಾಯನ್ನೊಂದ್ಸಾರಿ ಹಿಂದಕ್ಕೆ ಕರೀರಿ ಎಂದು ಕೂಗಿದರು. ಕಿವಿ ಅದನ್ನು ಹಿಡಿಯಲು ಓಡುತ್ತಿತ್ತು. ಅಷ್ಟರಲ್ಲಿ ಅದು ಕಡಿದಾದ ಕೋಡುಗಲ್ಲನ್ನು ಹತ್ತತೊಡಗಿದ್ದರಿಂದ ಹತ್ತಲಿ ಬಿಡಿ, ಇನ್ನು ಗಾಬರಿಗೆ ಕಾರಣ ಇಲ್ಲ, ಇನ್ನೆಲ್ಲಿಗೆ ಹೋಗುತ್ತೆ ಅದು ಎಂದರು ಕರ್ವಾಲು. ಸುತ್ತೆಲ್ಲ ಗಿಡ್ಡವಾದ ಗಿಡಗಂಟೆಗಳೇ ಇದ್ದುದರಿಂದ ನನಗೂ ಹೌದೆನ್ನಿಸಿ ಉದ್ವೇಗ ತಡೆದುಕೊಂಡು ಏದುಸಿರು ಬಿಡುತ್ತಾ ನಿಂತೆ. ಹಿಂದಿನಿಂದ ಎಂಕ್ಟ ಕರಿಯಪ್ಪ ಇಬ್ಬರು ಓಡೋಡಿ ಬಂದು ನಮ್ಮನ್ನು ಕೂಗಿಕೊಂಡರು. ಕರಿಯಪ್ಪ ಎಲ್ಲಿ ಎಲ್ಲಿ ಎತ್ತಲಾಗಿ ಹೋಯ್ತು ಎಂದು ಕೇಳಿದ. ನಾನು ಕಡಿದಾದ ಕೋಡುಗಲ್ಲನ್ನು ತೋರಿಸಿದೆ. ಓತಿ ಅದನ್ನು ನಿಧಾನವಾಗಿ ಹತ್ತುತ್ತಾ ಅದರ ನೆತ್ತಿಯ ಹತ್ತಿರಾಗುತ್ತಿತ್ತು. ಈ ನಡುವೆ ನಾವು ಗಲಾಟೆ ಗಲಿಬಿಲಿಯಲ್ಲಿ ನಾವೆಲ್ಲಿದ್ದೇವೆ, ಅತ್ತಿತ್ತ ಏನಿದೆ ಎಂಬುದನ್ನು ಗಮನಿಸೇ ಇರಲಿಲ್ಲ. ಬೆಟ್ಟ ಏರುತ್ತಾ ಇದು ಒಂದು ಹತ್ತಿಳಿಯಬಹುದಾದ ಗುಡ್ಡವೆಂಬ ಅಭಿಪ್ರಾಯದಲ್ಲೇ ಓತಿಯನ್ನು ಗಮನಿಸುತ್ತಾ ಓಡೋಡಿ ಬಂದಿದ್ದೆವು. ಆದರೆ ಬೆಟ್ಟದ ನೆತ್ತಿಯನ್ನು ತಲುಪಿದ ಕೂಡಲೇ ನಮಗೆ ಚೆನ್ನಾಗಿ ಮನದಟ್ಟಾಯಿತು. ಇದೊಂದು ಸಮತಟ್ಟಾದ ನೆಲದ ಮೇಲಿಂದ ಎದ್ದಿರುವ ಸಣ್ಣ ಗುಡ್ಡ ಅಲ್ಲ ಎಂಬುದು. ನಾವು ಸುತ್ತಮುತ್ತಲಿನ ಪರ್ವೆಯೇ ಇಲ್ಲದೆ ಹತ್ತಿಳಿದು ಓಡೋಡಿ ಸಹ್ಯಾದ್ರಿಯ ಕೊಟ್ಟ ಕೊನೆಯ ಅಂಚಿಗೆ ಬಂದಿದ್ದೆವು. ನಾವು ಹತ್ತಿದ ಭಾಗದಿಂದ ಅದು ಸಾಮಾನ್ಯ ಗುಡ್ಡದಂತೆಯೇ ಆರಂಭವಾಗಿದ್ದರೂ ಅದರ ಇನ್ನೊಂದು ಮೈ ಕಡಿದಾದ ಸಾವಿರಾರು ಅಡಿ ಆಳವಾದ ಪ್ರಪಾತವಾಗಿತ್ತು. ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ಅಂಚು ಕತ್ತರಿಸಿದಂತೆ ಕೊನೆಯಾಗಿ ಸುಮಾರು 2-3 ಸಾವಿರ ಅಡಿ ಆಳದಲ್ಲಿ ಕಾಡು ಅನೇಕ ಮೈಲಿ ವಿಸ್ತಾರಕ್ಕೆ ಸಮುದ್ರ ತೀರದವರೆಗೆ ಹಬ್ಬಿದ್ದು ಕಾಣುತ್ತಿತ್ತು. ನಾವು ಹಿಂದೆ ಬಿಟ್ಟು ಬಂದ ಸಣ್ಣ ನದಿ ಕೆಳಗೆಲ್ಲೋ ಜಲಪಾತವಾಗಿ ದುಮು ದುಮು ದುಮ್ಮಿಕ್ಕುವುದು ಕೇಳುತ್ತಿತ್ತು. ಓತಿ ನಮ್ಮ ಕೈಗೆ ಸರಿಯಾಗಿ ಸಿಕ್ಕಿಕೊಂಡಿತ್ತು. ಕೋಡುಗಲ್ಲಿನ ಮುಂದೆ ಕಾಲವೇ ಕೊನೆಗೊಂಡಂತೆ ವಿಶಾಲ ಶೂನ್ಯವೊಂದು ಅದಕ್ಕೆ ಇದಿರಾಗಿತ್ತು. ಹಿಂದಕ್ಕೆ ಹಾರಿ ತಪ್ಪಿಸಿಕೊಳ್ಳಲು ಸಾಧ್ಯವಾದ ಚಿಕ್ಕ ಚಿಕ್ಕ ವೃಕ್ಷಗಳ ಸಮೂಹ, ಸುತ್ತ ಸುತ್ತುಗಟ್ಟಿ ನಿಂತಿದ್ದ ನಾವುಗಳು. ಮಂದಣ್ಣ, ಇನ್ನೆಲ್ಲಿಗೆ ಎಪ್ಪೆ ಹಾಕಿ ಓಡೋಗ್ತದೆ ಕಳ್ಳಬಡ್ಡಿ ಮಗಂದು ಎಂದು ಹೇಳಿದ. ಕರಿಯಪ್ಪ, ಮರಯ್ಯ, ಇನ್ನು ಬಾರಿ ಹುಷಾರಾಗಿ ಹತ್ತಬೇಕು. ಹೆಚ್ಚು ಕಮ್ಮಿ ಆಯ್ತಂದರೆ ನಮ್ಮದೊಂದು ಮೂಳೆ ಸಿಗೋದಿಲ್ಲ ಎಂದ. ಕೆಳಗಿನ ಪಾತಾಳ ಗಾಬರಿಗೊಳಿಸುವಂತಿತ್ತು. ಬೆಳಗಿನ ಮಂಜಿನಿಂದ ವಿಪರೀತ ಒದ್ದೆಯಾಗಿದ್ದ ಬಂಡೆಯ ಮೇಲಿನ ಹಾವಸೆಗಳು ಜಾರುತ್ತಿದ್ದುದು ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿತ್ತು. ಎಂಕ್ಟ, ನೋಡೇ ಬಿಡಾನ ಬಿಡಿ ಸೋಮೆ, ಇನ್ನೆಲ್ಲಿಗೆ ಅಂತ ಓಡ್ತದೆ ಅದು, ಅದರಪ್ಪನ ಮನೀಗ ಎಂದ. ಅಂತೂ ಧೈರ್ಯ ಮಾಡಿ ಒಂದು ಕಡೆಯಿಂದ ಎಂಕ್ಟ, ಇನ್ನೊಂದು ಕಡೆಯಿಂದ ಕರಿಯಪ್ಪ ಕೈಕಾಲುಗಳೆರಡನ್ನೂ ಉಪಯೋಗಿಸಿ ಚತುಷ್ಪಾದಿಗಳಂತೆ ಕಪ್ಪೆಗಳೋ ಪಾದಿಯಲ್ಲಿ ತೆವಳುತ್ತಾ ಹತ್ತತೊಡಗಿದರು. ಕರ್ವಾಲು, ನೀವು ಹಿಡಿದಿದ್ರು ಪರವಾಗಿಲ್ಲ, ಅದು ಅಲ್ಲಿಂದ ಕೆಳಗಿಳಿದ್ರೆ ಸಾಕು, ಗಾಬರಿ ಬೇಡ ಎಂದು ಹೇಳಿದರು. ಇಬ್ಬರು ಅರ್ಧ ದೂರ ಕ್ರಮಿಸಿದ್ರು. ಓತಿ ಒಮ್ಮೆ ಗಾಬರಿಯಾಗಿ ಹಿಸ್ಸೆಂದು ಸದ್ದು ಮಾಡಿ ಹೆಡೆ ಬಿಚ್ಚಿ ಮುಚ್ಚಿತು. ಇಳಿಯಲು ಒಮ್ಮೆ ತಿರುಗಿ ನೋಡಿತು. ಇನ್ನೊಮ್ಮೆ ತನ್ನ ಮುಂದೆ ಕೋಟಿ ಕೋಟಿ ಜ್ಯೋತಿರ್ವರ್ಷಗಳವರೆಗೆ ಹಬ್ಬಿದ್ದ ಅನಂತ ಶೂನ್ಯವನ್ನು ನೋಡಿತು. ಕರಿಯಪ್ಪ ಎಂಕ್ಟ ಇಬ್ಬರು ಇನ್ನೊಂದೆರಡು ಮಾರು ಮುಂದುವರಿದರು. ಓತಿ ಇನ್ನೊಮ್ಮೆ ಹಿಸ್ಸೆಂದಿತು. ಆನಂತರ ನಾವೆಲ್ಲ ಅವಕ್ಕಾಗಿ ಸ್ತಂಭೀಭೂತರಾಗುವಂತೆ ನಮ್ಮ ನಂಬಿಕೆಗೆ ಸಂಪೂರ್ಣ ವ್ಯತಿರಿಕ್ತವಾಗಿ ಕೋಡುಗಲ್ಲಿನ ಅಂಚಿನಿಂದ ಪ್ರಪಾತದ ಕಡೆಗೆ ಕುಪ್ಪಳಿಸಿ ಚಿಮ್ಮಿತು. ಅದರ ಪಕ್ಕೆಗಳ ಬಳಿ ಪವಾಡದಂತೆ ಎರಡು ರೆಕ್ಕೆಗಳು ಬೆಳ್ಳಗೆ ಬಿಚ್ಚಿಕೊಂಡವು. ತೇಲಿ ತೇಲಿ ನೀಲಿಯ ಅಸ್ಪಷ್ಟ ಶೂನ್ಯದತ್ತ ಸುಯ್ಯನೆ ಯಾನ ಹೊರಟಿತು. ನಾವೆಲ್ಲ ಹತಾಶರಾಗಿ ಅದು ಇಳಿಯುತ್ತಿದ್ದ ಕಡೆಗೆ ನೋಡುತ್ತಿದ್ದೆವು. ಅದಕ್ಕೆ ದಿಕ್ಕು ಬದಲಿಸಲಗತ್ಯವಾದ ತನ್ನ ಮೂಗಿನ ನೇರಕ್ಕೆ ನೀರಿನಲ್ಲಿ ಮುಳುಗುವಷ್ಟು ನಿಧಾನವಾಗಿ ಗಾಳಿಯಲ್ಲಿ ಸಾಗತೊಡಗಿತು. ಕೊಂಚ ದೂರದವರೆಗೆ ನಾವೆಲ್ಲ ದೃಷ್ಟಿಯಲ್ಲೇ ಅದನ್ನು ಹಿಂಬಾಲಿಸಿದೆವು. ಕೆಳಗೆ ಆಳದಲ್ಲಿ ಬೃಹದಾಕಾರದ ವೃಕ್ಷಗಳು ಗುಂಡು ಸೂಜಿಯ ತಲೆಯಂತೆ ಕಾಣುತ್ತಿದ್ದವು. ಕೊಂಚ ದೂರ ಸಾಗುವುದರೊಳಗೆ ಆ ವಿಚಿತ್ರ ಸರೀಸೃಪ ನಮಗೆ ದೃಷ್ಟಿ ದೂರವಾಗಿ ಶೂನ್ಯದಲ್ಲಿ ಕರಗಿಹೋಯಿತು. ಕರ್ವಾಲು ಒಮ್ಮೆ ನಿಟ್ಟುಸಿರು ಬಿಟ್ಟು, ಹೋಗ್ಲಿ ಬಿಡಿ, ಬ್ಯಾಡ್ ಲಕ್, ಆದರೆ ಏನೂ ಬೇಸರವಿಲ್ಲ ಎಂದರು. ನಿಜಕ್ಕೂ ನಮಗಾರಿಗೂ ಅಷ್ಟೊಂದು ಬೇಸರವೇನೂ ಆಗಿರಲಿಲ್ಲ. ಕಾಲದೇಶದ ಆಚೆಗಿನ ಯಾವುದೋ ವಿಸ್ಮೃತಿಯ ತುಣುಕು ನಮ್ಮೆದುರು ಮಿಂಚಿ ಮತ್ತೆ ಅದೇ ವಿಸ್ಮೃತಿಯಲ್ಲಿ ಲೀನವಾಗಿ ಹೋಗಿತ್ತು. ಹಾರೋ ಪ್ರಯತ್ನದಲ್ಲಿ ಅದು ತಪ್ಪುದಾರಿ ಹಿಡಿಯಿತು ಅಂತ ಕಾಣ್ತದೆ. ಕೈಗಳ ಬದಲು ಪಕ್ಕೆ ಉಪಯೋಗಿಸಿತು ಸರ್, ಅದಕ್ಕೆ ಅದು ಹಾಗೆ ಉಳಿತು. ಮಿಕ್ಕವು ರೆಕ್ಕೆ ಪುಕ್ಕ ಬೆಳೆಸಿಕೊಂಡು ಹಕ್ಕಿಯಾಗಿ ಬಿಟ್ಟವು ಎಂದೆ. ತಪ್ಪು ಸರಿ ಹೇಗೆ ಹೇಳ್ತೀರಿ? ನಮಗೆ ಈ ಕ್ಷಣ ಇಲ್ಲಿ ಹೀಗನ್ನಿಸಿದೆ, ಜೀವ ವಿಕಾಸಕ್ಕೆ ಕೊನೆಯಲ್ಲಿದೆ ಎಂದರು ಕರ್ವಾಲೋ.
3: ಕರ್ವಾಲೋ, ಕೆಪಿ ಪೂರ್ಣಚಂದ್ರ ತೇಜಸ್ವಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡಿದಿ. ಈಗ ಬಂಗಾರ ಬೊಡಿದಿ ಈ ಯಕ್ಷಗಾನದ ಮೂರನೇ ಕಂತು.
1: ಒಂಜಿ ವ್ಯಕ್ತಿ ಆಯ್ನ ನರಮ್ಮನಿಯಾದ ಕುತ್ತಿನ ಜೀವನದ ಪೂರ್ಣತೆ ಬನ್ಪುನ ಬರ್ಪುನೇ ಪವನು ಗೃಹಸ್ಥಾಶ್ರಮ ಬನ್ಪುನ ಚಿತ್ತ ಧರ್ಮೋನ ಆಯ ಆಚರಣೆ ಮಲ್ಪುನದ
2: ಒಕ್ಕ ಏರ ಬಂತೇರು ನರಮಾನಿ ಭಕ್ತಿ ಕಲಕ ರಾಯರ ಕಲ್ತೆ ನೀರ್ದ ನೀಂದಲ ನೀಂದರೆ ಕಲ್ತೆ ಅಂಡ ನರಮಾನಿ ನರಮನಿ ಅದು ಬದುಕರೆ ಕಲ್ತಿ ಜೇನು ಹೊಂಟಿನ
1: ಅಂದು ನರಮನಿ ನರಮನಿ ಆಯ್ಲಕ ಬದುಕೊಡು ಅಂತ ಆ ಗೃಹಸ್ಥಾಶ್ರಮ ಧರ್ಮ ಬನ್ಪುರ ಉಂಟು
2: ಈರ್ವರ ಕುಲ್ಯ ಮೇರೆ
1: ದಾದಾ
2: ನರಮಾನಿ ಏ ನರಮಾನಿ ಗುರ್ತ ತಿಕ್ಕುಜಿಂದಿ ಆನೊಂದು ಬಂಡಿ ಜನೇರಿಡ ಹೊರನಿ ಕುಂಟದಂಗಡಿಗೆ ಖಂಡನೆ ಹೊಡೆದಿರ ಅಡಿಗೆಲ್ಲ ಒಟ್ಟಿಗೆ ಹೋತೇರಿಗೆ ಆ ತರದಾಗ ಖಂಡನೆ ಒಂಚೂರು ಹಂಚು ಹೋಯಿ ಓಲ್ ಉಲಾಯಿ ಪಾಡ್ನ ಒಂದು ಹಂಗಿನಗಂತ ತೂರ್ಲಿಗೆ ನೀರಿಗೆ ಸರಿ ಆಗ್ತಾನ ಅಂದುಕೊಂಡೋಳಿಗೆ ಬರಿ ಚುಂಚುದ್ರೆ ಒಂಚೂರು ಅನುಮಾನ ಅಲ್ಲದ ಅದನ್ನ ಹೆಚ್ಚು ಕಮ್ಮಿ ಆತನ ಮಾಡಿದ್ರು ಈಗ ಅಡ್ಡ ಕಟ್ಟಿನ ಕುಂಟು ಜಾರೆ ಹೇಗೆ ಹಾಲು ನಾಚಿ ಗೆಡಿಸಿದ ಹಂಚು ಹೋಯಲಿಗೆ ಹಿಂದೆ ಎಣ್ಣೆ ಖಂಡನೆ ಇತ್ತು ಬೊಕ್ಕ ಹೋಗಿ ಮಾಡುದು ಅಂತ ನೀನು ಕಟ್ಟಿನವರ ಏರಿಗೆ ಏನೆಲ್ಲ ಗುರ್ತ ತಿಕ್ಕು
1: ನಿಕ್ಕ ಗುರ್ತ ತಿಕ್ಕು ಲೆಕ್ಕ ನಿನ್ನ ಜೀವನ ಈ ಸರಿ ಸಾಧಿಗೆ ಬರ್ಪು ಲೆಕ್ಕ ನೀನು ಮಲ್ಪಡಾಯಿ ನಂಚಿತ್ತಿನ ಕರ್ತವ್ಯ ಎಲ್ಲ ಅಮ್ಮೆ ಅದು ಎಂಕ ಆತು ಜವಾಬ್ದಾರಿ ಐದು ಬೋಡ ಆದ ನಿನ್ನ ಜೀವನ ಈ ತಿದ್ದೊಂದು ಬದುಕೊಡು ನಾಟ ನಿಕ್ಕಿಪ್ಪು ನಂಚಿತ್ತಿನ ಸಾಧಿ ಉಂಜಿ
2: ಹೂವ ಮೇಲೆ
1: ನೀ ಕೊಂಚ ಮದಿಮೆ ಮಲ್ಪಡು ಅಂತ ತೀರ್ಮಾನ
2: ಮಾಡಿದೆ
1: ಮದಿಮೆ ಅಂಡ ಜೀವನ ಈ ಪೂರ ತೆರಿಯ ಲೆಕ್ಕ ಮದಿಮೆ ಆವಂತೆ ಮರಳು ಹುಡುಕುಜಿ ಇನ್ನು ಒಂದು ಪಾತ್ರ ಗೊತ್ತುಂಡ
2: ಮರಳು ಬಿಡೋಣ ಮದಿಮೆ
1: ಮದ್ದ
2: ಮದಿಮೆ ಅಂಡ ಮರಳು ಹುಡುಕುದು
1: ಮರಳು ಹುಡುಕು
2: ಇರೇಗ್ಲ ತುಂಬ ಮರಳು ಜೋರಿತ್ತು
1: ಎನ್ನ ವಿಷಯ ಆಗ್ತಿತ್ತ ಪಾತ್ರ ನಿನ್ನ
2: ಮದಿಮೆ ಆಗ್ತಾರ ಅಂದ್ರೆ
1: ಯಾನ ಮದಿಮೆ ಆತೆ ಯಾನ ಮದಿಮೆ ಆಗ್ತಾ ತುಂಬ ಎಂತ ಯಾನ್ ನಿನ್ನಲ್ಲೇ ಕೈಚಾಳು
2: ಅಪಗ ಇರೇಗ್ ಮರಳಿಕ್ಕಾಳು ಮದಿಮೆ ಐನರ್ ಲೋಕ ಮರಳುದು
1: ಅಯ್ಯೋ ದೇವರೇ ಅಂತ ಅತ್ತು ಮಾರ ಯಾನು ಎಲ್ಲಿಂಚಿಲ್ಲ ಭಾರಿ ಬುದ್ಧಿವಂತೆ ಅಂತ ಈ ಅಂಚತ್ತು ಈ ಒಂಚೂರು ಜೋಕ್ಲಾಟಿಗೆ ಮಲ್ಕೋ
2: ಯಾನು ಒಂದು ದಿನ ಅಜ್ಜರಿ ತೂತಿ
1: ತಾನೆ ಮಲ್ಪುನ ಪನಮಗ ಯಾನು ತೂಪುನ ಬರ್ತುಡಿ ಆರ್ನ ಕಾಲ ಕರಿಯೊಂದು ಬೈದಿನಿ
2: ಅರೆಗೆ ಸರಿ ಇದ್ದಾನೆ
1: ಸರಿ ಇತ್ತಂದ
2: ಈಗಲಿಗೆ ಅಮ್ಮ ಮಗಕ್ಕೆ ಸರಿ ಇದ್ದಾನೆ
1: ಸರಿ ಇತ್ತಂದಿ ಅಣ್ಣ ನಿಕ್ಕ ತೂಪುನ ಯೋಗಜ್ಜಿ ಮಲ್ಲಜ್ಜಿ ತಾನೆ ಮಲ್ಪುನ ಬಣ್ಣ ಐಕ್ಕಬ್ರು ನಾನು ಬಂದ ಅಂದು ಮಲ್ಪುನ ಐಕ್ಯತ್ತ ಮಲ್ಲಜ್ಜಿ ನಿಕ್ಕೊಂಜಿ ಮದಿಮೆ ಮಲ್ಕೊಡು ಅಂತ ತೀರ್ಮಾನ ಮಲ್ತದೆ ಮದಿಮೆಗೆ ಪೊನ್ನುಲನ ಅರ್ಧ ಮಗ
2: ಹೀರೇನ ಆಡ್ತಾರ
1: ಹೌದು
2: ಓಲು ಅಲ್ಪದಾಲು ಏತು ಪ್ರಾಯದಲ್ಲು ಎಂತಲ್ಲಲು ತುಯರ ಪುಂಡಿ ಬೆಳಗುಡದಲ್ಲ ಕೊಲ್ಲಲ್ಲ ಅಥ ಬೈತಡದಲ್ಲ ಕೊಲ್ಲಲ್ಲ ಸಪೂರಲ್ಲ ಪದಪದಲ್ಲ ಕೊಲ್ಲಲ್ಲ ಬಸದಟ್ಟದಲ್ಲ ಕೊಲ್ಲಲ್ಲ ಕೆಂಬುಡದಲ್ಲ ಕೊಲ್ಲಲ್ಲ ಎಂತಲ್ಲಲ್ಲ ಅಮ್ಮರೆ
1: ಅಯ್ಯೋ ದೇವರೇ ಅಲ್ಲೇನ ತುಯ್ಯನ್ನಾಂಡ
2: ಪಕ್ಕ ಜೀವನ ನಾನು ಬೇಕ ಕೊಡ್ಲಿನಿ ಅಂತ
1: ಅಂಚತ್ತೆ ಈ ಕೈ ದೆಕ್ಕದ ಮುಟ್ಟೋಡ ಅಲ್ಲೇನು
2: ಅತಿ ಹೇಸಿಗೆ ಅಣ್ಣ ಅತ್ತಿದ್ದೆ ಮಾತಿದ್ದಲ್ಲ ಕೈ ದೆಕ್ಕದೆ ಆವಡೆ ಕೈ ದೆಕ್ಕಂದೆ ಓವೇನು ಮುಟ್ಟಿರಲ್ಲ ಅಂಚತ್ತೆ
1: ಅಂಚತ್ತೆ
2: ಆಂಡ ಒಂದು ಅಣ್ಣ ಮದುವೆ ನಡೆದಬೇಕು ಅಂತರವನ್ನು ಕಾಪಾಡಿಕೊಳ್ಳಿ ಮಂಡಬೇಕ 500
1: ಸಣ್ಣಬೇಕು ಓಡಿತು ನಾವು ಮಂಡೆ ಹೋಗಿಲ್ಲ ತೊಂದರೆ ಇದ್ದಿ ಬೊಟ್ಟ ನಾವು ಎತ್ತಲ ಮಂಡೆ
2: ಮರಳಿ ಬಂತಾರೆ ಇದ್ರೇಗು ಮೂಜಿ ಮೂಜಿ ಕಾತೆ ಉಂಟು ಆರೋಗ್ಯ ಉಂಡು ಉಸ್ತುವಾರಿ ಉಂಡು ಇಂದು ಪೂರ ಇದ್ದಿದ್ರು ಹೀರೆ ಬಂತಾರು ಅಂತರವನ್ನು ಕಾಪಾಡಿಕೊಳ್ಳಿ ಮಾಡುದು
1: ಅಂತರ ಅವು ಏರೇಗಿ ನಮಕತ್ತು ಬಾಕಿ ದಕ್ಕಲಿಗೆ ಮಾತ್ರ ಇತ್ತ ಬಾಕಿ ದಕ್ಕಲ ಒಂದು ಮದುವೆ ಹಾಕೊಂಡು 5 ಜನ ಮಾತ್ರ ನಮ್ಮ ಮದುವೆಗೆ 5 ಜನ ಇದ್ದು
2: 5 ಸಾವಿರ
1: ನಮ್ಮಕ್ಕೆ ಭಕ್ತನ ಕುಲು ಪೂರ ನಡಪುಣು
2: ಸರಿ
1: ನಮ್ಮಕ್ಕೆ ಪೂರ ಪರೀಕ್ಷೆ ಪೂರ ಇದ್ದು ಗೊತ್ತಾಯ್ತ ಐಕ ಪೊಣ್ಣು ಯಾರು ನಾಡ್ದೀತೆ ಮುಲ್ಪದ ಅರಸುಲ್ ನಮಗಲ್ ವಿದ್ಯಾಧಾರೆ
2: ವಿದ್ಯಾಧಾರೆ
1: ಈಲ ಆಲ್ಲ ಒಟ್ಟಿಗೆ ಐಗುಲ ಮಟ್ಟು ಕಲ್ತನ
2: ಕೊಂಜ
1: ಎಲ್ಲಿಯ ಮಟ್ಟದ ಸಲುಗೆಲ್ಲ
2: ಉಂಟು
1: ಅಂಡ ಇತ್ತ
2: ಮುಟ್ಟಿಗೆಲ್ಲ ದರೆ ಉಂಡು
1: ದರೆ
2: ದರೆ ಉಡ್ಡೆ ವಿದ್ಯಾಧಾರೆ
1: ಹಾ ದರೆ ಪಂಡ ಪುದರಡು ಒಂಜ ಹೊಂದಾಣಿಕೆ ಉಂಟು ಪುದರಡು ಮಾತ್ರ ಹೊಂದಾಣಿಕೆ ಇತ್ತಂಡ ಯಾವುದು ಮಗ ಮನಸ್ಸು ನಿಖಲ ತೀರ್ಮಾನಡು ನಿಖಲ ನಡಕ್ಕೇಡು ಊರೆಟ್ಲ ಹೊಂದಾಣಿಕೆ ಅವರು ಆ ಹೊಂದಾಣಿಕೆ ಮಲ್ತೊಂಡ ಮೇಲೆ ನಿನ್ನವು ರಾಯಬಂಡ
2: ಹಾಲು ಡೋರ್ ಮಲ್ತೊಂಡಲ್ಲ ಯಾಂಡಲ ಮಣಿ ಪರವಲ್ಲಿ
1: ಮಣಿ ಪರವಲ್ಲಿ
2: ಹೊಂದಾಣಿಕೆ
1: ಹೊಂದಾಣಿಕೆ
2: ಹಾಲು ಹಾಕಿಂಡಲ್ಲ ಯಾರು ಕಣ್ಣು ಬುಲಾಯರಿಗೆ ಹೊಂದಾಣಿಕೆ
1: ಅಯ್ಯೋ ದೇವರೇ ಹಾಕುನ ವಿಷಯ ಅತ್ತೆ ಯಾನಿತ್ತ ಎಂಜಿನವನ್ನ ಅರಸುಲಾದ ಮದುವೆ ಮಲ್ತು ಕೊರ್ಪೇರ ಅಂದ್ರೆ ನಮ್ಮ ಕಾಪುನಾಥ ಪುರುಷೋದಿಜ್ಜಿ
2: ಸರಿ
1: ಈಯೇ ಇದ್ದ ಹೋದು ಆಲ್ನ ಮನಸ್ಸನ್ನು ಮರಲು ಮಲ್ತದೆ ಆಲ ನಿನ್ನ ಬೆರಿಯ ಬರ್ಪುಲೆಕ್ಕ ಈ ಮಲ್ಕೋಳು ಮಲ್ಕನ ಅಂದಂದಾಂಡ
2: ಅಲ್ಲ ಬೆರಿಯ ಯಾರು ಎನ್ನ ಬೆರಿಯ ಆಲ್ ಮರಡು
1: ನಿನ್ನ ಬೆರಿಯ ಬರೋಡು ಆಲ್ ಮರಲದು
2: ಬೇಡದೇ ಬೆರಿಯ ಕಿನ್ನಿಲು ಹೋಯ ಅದು ಕಿನ್ನಿಲ್ಲ
1: ಅಯ್ಯೋ ಎಂಚಿನ ಒಂಜಿ
2: ಬೆರಿಯ ಹೋಂಡ
1: ಬೆರಿಯ ಹೋಂಡ ಬರಡು ಭತ್ತನ ಅಂದಂದಾಂಡ ನಿಕ್ಕೊಂಜಿ ಪೊಣ್ಣು ದಿಕ್ಕಂಡ ಮುಲ್ಪದ ರಾಜ್ಯ ಅರಸುಲೆ ಗಾಂಜೋಕ್ಲುಂಡ ಅರಸು ಈ ಮಂತ್ರಿ ಯಾನೆ
2: ಮನೆಯ ಅಳಿಯ ಯಾನೆ ಮಗ
1: ಮಗ ಯಾನ ಮಂತ್ರಿ ಅರಸುಲೈಯೆ ಪೂರ ನಮ್ಮನೆ
2: ಪೂರ ನಮ್ಮನೆ
1: ನಮ್ಮನೆ ನಮ್ಮೇರ್ದ ಪಿದೈ ಓಲ ಫಾರಜ್ಜಿ
2: ಕೂಡ ಮಂತ್ರಿ
1: ಮಂತ್ರಿ ಯಾನೆ ಈ ಜಾಗೆಗೆ ಈ ಅರಸು ಅನ್ಲ ಆ ಜನ ಅರಸು ಅನ್ಲ ಆಲ ಅರಸು ಅನ್ಲ ಮಂತ್ರಿ ಯಾನೆ
2: ಗಾಡಿ ಸರಿ ಮಾಡಿದ್ರು ಕೂಡ ಕಡಬಿಡ್ಲೇಕ ಮೊನ್ನೆ ರಾಜ್ಯರಿಗೆ ಬಂತೆ ಅರೆ ನಿಂತುಕಡ
1: ಅಂಚ ಈ ಆಲ್ನ ಮನಸ್ಸಿನ ಇಂಚ ಒಂದು ತೆರೆದು ಆಲ್ನ ಮನಸ್ಸಿನ ಮರಲದು ಮನಸ್ಸಿನ ಮರಲ ಮಲ್ತದೆ ನಿನ್ನ ನಿನ್ನ ಬೆರಿಯ ಬರ್ಪಲೇಕ ಮಲ್ತದೆ ಬರೋಡ ಆಯ್ನ ಜವಾಬ್ದಾರಿ ನಿನ್ನ
2: ಮಲ್ಲ ಸಮಸ್ಯೆ ಹೇಳ್ತೀವಿ ಒಂದು ವೇಳೆ ಇದು ಈರ್ ಬಣ್ಣಲೆ ಕಾಲ ನೀನು ಮರಲ ಎನ್ನ ಮರಳುಗಾಲ ಒತ್ತೊಂದು ಒಂದು ವೇಳೆ ಮದುವೆ ತಯಾರಾಗಿ ಜೊಡ್ಡಯ್ಯ ಅಂತ ಅದಾವಲ್ ಕೂಡ ಅಂದರೆ ಸಮಸ್ಯೆ ಬೊಕ್ಕಾಯರೆ ಬಲ್ಯತ್ತ
1: ಈ ದಾದ ಮಲ್ಪುವ ಎಂಚಿನ ವಿಷಯ ಅಂದ ಪನ್ಪುನ ಗೊತ್ತಿಜ್ಜಿ ಹಾಲು ಒಟ್ರಾಸ ಮದಿಮೆ ಹೋಗ್ಬೋದು
2: ಒತ್ತು ಜೊಡ್ಡ ಬರ್ತಾರೋ ಒತ್ತು ಜೊಡ್ಡ ಒಮ್ಮೆರೆ
1: ಎನ್ನ ಉದಾಹರಣೆ ದೇತೋನಚ್ಚಿ ಪಣ್ಣನ್ನು ಚೇಂದಕ್ಕೆ ಯಾನ್ ಪಂಡದು ಕೊರ್ನನ್ನು ಮಲ್ಪು

0: ನಿನ್ನೊಟ್ಟಿಗೆ ಯಾನ ಯಾಪಲ ಇತ್ತಿ ನಾನು
1: ನಿಕ್ಕು ಗೊತ್ತಿದ್ದಂಗೆ ಯಾನ ಕೇಳಿದ್ದ ಎಂಕು ಗೊತ್ತಿದ್ದಂಗೆ ನೀ ಕೇಳಿದ್ದ ಪಕ್ಕ ನಮ್ಮ ಗೊತ್ತಿದ್ದೇನೆ ಬಂದಿತ್ತ
0: ಆತೆ ಗೊತ್ತಿದ್ದೇನೆ
1: ಅಂದಂದೆ
0: ದೂರ ಉತ್ತರವನ್ನೇ ಈ ಎಣ್ಣೆಯಿಂದ ಬೈದಿನ ಮಂತ್ರ ನಮಗೆ
2: ಧರ್ಮ ಅದ ಬರ್ತದ ದಾನ ಬರ್ತದ ದಾದ ವಿಚಾರದಾದ

ಮದ ಮನಸಾತ್ರ.

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡೆದಿ ಇದರ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನಿರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ ಹೇ ತುಳು ಬಲಾಡಿ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ಸುಲ್ಮೇಲು ರಮೇಶಣ್ಣ, ಬಾರಿ ಪೊರ್ಲುದ ತುಳುನಾಡದ ಇತ್ತ ಸ್ಥಿತಿಗತಿ ದೂರದ ಮುಂಬೈ ಇತ್ತೇರ್ನಲ್ಲ ನಂದಳಿಕೆ ನಾರಾಯಣ ಶೆಟ್ರು ಬಾರಿ ಪೊರ್ಲುಡು ಈ ಪದಿನ ಮುಡತ್ತೇರು ನಿನ್ನ ಪೊರ್ಲುಡು ರಮೇಶ್ ಚಂದ್ರಲ್ಲ ಪಂತೇರು ಆರ್ನ ಸುರಟ್ಟೆ ನಿನ್ನಂಗ ಕೇನರಿತ್ನ ಬಾಗಿಲ್ಲ ತಿಕ್ಕೆಂಡು ನಿಗ್ಲಿ ಮಾತೆರೆಗಳ ಎಲ್ಲ ಉರಲ್ಕೆ ಎಂದು ಬರು ನಮ್ಮ ದುಂಬುದ ಕಂಡ ಸಾಗುಳಿ ಒಂದ್ಪುನಕ್ಲೇಗ ಉರಲ್ ಪಂಡದಾದಂದು ಗೊತ್ತುಂಡು ಅಂಚಿತ್ ನೊಂಜಿ ಉರಲ್ ನಂಕೋಸ್ಕರ ಶಾಂತರಮಣಿ ಬರೆಯಿನಂಚಿನ ಈ ಪದವನ್ನು ಆತ್ಮರಾಮ್ ಶೆಟ್ಟಿ ಪಂತೇರು ಈ ಪದ್ಯ ಇಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿಡ್ ರಿಲೀಸ್ ಆದಿತ್ತೆಂಡು ನನಕ ಸಂಗೀತ ಏರ್ಕೊಡ್ತೇರು ಪಂಡ ವಿ ಮನೋಹರ್ ನಮ್ಮ ರಾಯಿನ ಕುಡ್ಲದಾರ ಆಯ್ನಂಚಿನ ವಿಟ್ಲದಾರ ಆಯ್ನಂಚಿನ ವಿ ಮನೋಹರ್ ನಿಕ್ ಸಂಗೀತನು ಕೊರ್ತೇರು ಇನಿ ಈ ಪದ ಮುಲ್ಪ ನಿಕ್ಲೆಗೋಸ್ ನಂಕೋಸ್ಕರ ಪಂಡೊಂದುಳ್ಳೇರು ಹರಿಪ್ರಸಾದ್ ಸುರತ್ಕಲ್ ಎಂಡೇರು ಹರಿಪ್ರಸಾದ್ ಸುರತ್ಕಲ್ ಮೇರೆ ಮೋಕಿಡದ್ಕೊನು.

0: ಥ್ಯಾಂಕ್ ಯು.
1: ಸೊಲ್ಮೇಲು ಹರಿಪ್ರಸಾದ್ ಸುರತ್ಕಲ್ ಬೇರೆಗೆ
2: ತುಳುಪದ ರೇಡಿಯೋಡು ವಾ ರೇಡಿಯೋ ಸ್ಟೇಷನ್ ಡಾದುಪ್ಪು ಬತ್ತಿನೆ. ಸುರೂತ ಪದ ಸಿಲೋನ್ ಸ್ಟೇಷನ್, ಸಿಲೋನ್ ಸ್ಟೇಷನ್ ಉಪ್ಪುನು ಶ್ರೀಲಂಕಡ್ ಅಂಡ ಐತ ಆಫೀಸ್ ಇತ್ತಿನ ಮಡ್ರಸ್ಡ್. ಆ ಮಡ್ರಸ್ಡ್ ಸುರೂತ ಒಂಜಿ ತುಳುತ ಪದ ಬತ್ತದಿನಿ ಕೆಮ್ಮಲತ ಬ್ರಹ್ಮ ಈ ಪದ ಪನ್ನಾರ ಏರು ಗೊತ್ತುಂಡ ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ನಂಕೆಂದು ಪೈನಿ ಎಚ್ ಎಂ ಇ ಓಡಿಯೋ ಒಂದು ಪುರ ನಮ್ಮ ಕೇಂದುಪ್ಪ ಎಚ್ ಎಂ ಮಹೇಶ್ ಪಂಡ ನಮ್ಮ ಕಾಸರಗೋಡುದ ಬದಿಯಡ್ಕಡ ಕಾನಪನ್ಪುನ ಜಾಗೆಡ್ ಪುಟ್ಟದು ಬೆಳೆತಿನಾರು ಕರಿ ಮುಜಿ 4 ವರ್ಷದೊಂಬಾರು ಈ ಆರು ದೇಹ ಬಿಡದು ಪೋತೇರು. ತುಳುಕುಬಾಡದು ಮಸ್ತ್ ಪದಕ್ಲೇನು ಪಣ್ಣ ಪದ ಪಣ್ಣಾರು ತುಳುಕ್ತ ಮಸ್ತ್ ಪದಕ್ಲೇನು ಕ್ಯಾಸೆಟ್ ಮಲ್ತಿನಾರು. ಇನಿ ತುಳು ಪದಕ್ಕುಲು ಪೂರ ಇನಿ ಗಜಮುಖನೆ ಗಣಪತಿ ಅವಡೆ ಇಂಚಿತ್ತಿನ ತುಳುನಾಡದ ಕೇಣಂಚಿನ ಪೂರ ಪದಕ್ಕುಲ್ಲ ಓರಿಯೋಡು ಇತ್ತಂಡ ಎಚ್ ಎಂ ಮಹೇಶಿನ ಕೊಡುಗೆ ಮಹತ್ತರವಾಯ್ತನ. ಅಂಚಿತ್ತಿನ ಎಚ್ ಎಂ ಮಹೇಶ್ವರಿನ ಈ ಪೊರ್ತುಡು ನೆನೆತೊಂದು ಕೆಮ್ಮೆಲತ ಬ್ರಹ್ಮ ಈ ಪದನು ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ಪಂತೇರು ಇದನ್ನ ಸಾಹಿತ್ಯ ಬರೆಯನರು ವಿಶ್ವಕುಮಾರ್ ಎಂಬೇರು. ಇತ್ತೆ ನಮ್ಮ ದುಂಬುಡು ರಮೇಶಣ್ಣೆ ರಮೇಶ್ ಚಂದ್ರ ಬುಕ್ಕ ಪ್ರಸಾದ್ ಆಚಾರ್ಯ ಬುಕ್ಕ ಪ್ರಕಾಶ್ ಪಾವಂಜ ಮುಕ್ಲನ್ನ ಒಟ್ಟು ಸೊರೊಟ್ಟು ನಮ್ಮ ಕೆಮ್ಮಲತ ಬ್ರಹ್ಮ.

ಸೊಲ್ಮೇಲು ರಮೇಶಣ್ಣ ಬಕ ಕೂಟದಕ್ಲಿಗೆ ನನದುಂಬುಗು ರಾವಡತ್ತೆಯೇ ವಿಜಯ ಸಾಲೆತ್ತೂರು ಉಂಬೇರ್ನ ರಚನೆಗೆ ಸುಧಾಕರ್ ಶೆಟ್ಟಿ ಬೆಂಗಳೂರು ಉಂಬೇರು ಈ ಪದ ಪಂತೇರು ಇತ್ತೆ ನಮ್ಮ ದುಂಬುಗು ಪ್ರಕಾಶ್ ಪಾವಂಚೆ

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದ ಕೊರ್ನ ಪದರಂಗಿತ ಕಾರ್ಯಕ್ರಮದ ರಡ್ಡನೆ ಹೆಗ್ಗೆ ಕೇಂಡರ್ ನನ್ನ ದುಂಬುದ ಹೆಗ್ಗೆ ಎಲ್ಲದ ತುಳು ಪ್ರಸಾರಡು ಕೇನೊಂದು ಪ್ಲೇ ರೆಡಿಯೂ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ, ನನ್ನದು ಬಗ್ಗೆ ಕೆಲವೊಂದು ತುಳು ಜನಪದ ಪದಕುಲನ್ನು ಕೇನೊಂದು ಬರ್ಕ.

0: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದುಲ್ಲ.
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
3: ನಮಸ್ಕಾರ, ಯಾನ್ ನಿಕಲ್ನ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಲ್ ನರಸಿನ ವಿಂಡಿ ಪಡೀಲ್ ನಿಕರ್ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಜನಪದ ಪದಕುಲಿನ ಕೇನೊಂದು ಬತ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ್ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇಂದಿನ ಮಕ್ಕಳೆಡೆಗೆ ಸಾರಂಗ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡೀಡ್ಸ್ ಸಂಸ್ಥೆ ನಡೆಸುವ ಜೆಂಡರ್ ಚಾಂಪಿಯನ್ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಾವೀಗ ಕೇಳೋಣ.
2: ಕೇಳುಗರೆ, ಇಂದಿನ ಮಕ್ಕಳೆಡೆ ಸಾರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿತ್ಯಶ್ರೀ ಈ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಡೀಡ್ ಸಂಸ್ಥೆಯ ಜೆಂಡರ್ ಚಾಂಪಿಯನ್ ಮಕ್ಕಳು ನಾವು ಕಾರ್ಯಕ್ರಮ ನೀಡುತ್ತಾ ಇದ್ದೇವೆ, ಕೇಳಿ. ಈಗ ಪ್ರಾರ್ಥನೆಯನ್ನು ನಡೆಸಲು ಬರುತ್ತಿದ್ದಾರೆ ಮೌಲ್ಯ, ರಿಷಿಕಾ, ಅಮೃತ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಮ್ಮ ಡೀಡ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನೀಗ ಒಂದಷ್ಟು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನನ್ನ ಹೆಸರು ನಿತ್ಯಶ್ರೀ. ಕರ್ನಾಟಕ ರಾಜ್ಯದಲ್ಲಿ ಡೀಡ್ ಸಂಸ್ಥೆ ಒಬ್ಬ ಯೋಧನಂತೆ ಕೆಲಸ ನಿರ್ವಹಿಸುವಲ್ಲಿ ಮುನ್ನಡೆಯುತ್ತಿದೆ. ಮಹಿಳೆಯರ ಮೇಲಿನ ಲಿಂಗ ಆಧಾರಿತ ತಾರತಮ್ಯ ಮತ್ತು ದೌರ್ಜನ್ಯ ತಡೆಗಟ್ಟುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ. ಕಾನೂನಿನ ಅಡಿಗೆ ಮಹಿಳೆಯರ ಕಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸುಮಾರು 20,000 ಮನೆಗಳಿಗೆ ಭೇಟಿ ನೀಡಿ ಜನರಿಗೆ ಕರಪತ್ರ ನೀಡಿ ಜಾಥಾ ಮತ್ತು ಮನೆ ಮನೆ ಭೇಟಿಯ ಮೂಲಕ ಕಾನೂನು ಮಾಹಿತಿ ಹಾಗೂ ಇಲಾಖೆಯ ಸಹಾಯವಾಣಿಗಳ ಬಗ್ಗೆ ವ್ಯಾಪಕ ಅರಿವು ಮೂಡಿಸಲಾಗಿದೆ ಹಾಗೂ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಲಿಂಗತ್ವದ ಕುರಿತು ಮಹಿಳಾ ಕಾನೂನಿನ ಬಗ್ಗೆ 60% ಅರಿವು ಹೆಚ್ಚಾಗಿದೆ. ಅಲ್ಲದೆ 56% ಮಹಿಳೆಯರು ಕೌಟುಂಬಿಕ ದೌರ್ಜನ್ಯ, ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳ ವಿರುದ್ಧ ಧ್ವನಿ ಎತ್ತಲು ಸಜ್ಜಾಗಿದ್ದಾರೆ. ಇದರಲ್ಲಿ 262 ಪ್ರಕರಣಗಳನ್ನು 6 ಜಿಲ್ಲೆಯ ಡೀಡ್ಸ್ ಮಹಿಳಾ ವಕೀಲರು ನಿರ್ವಹಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ಕೌಟುಂಬಿಕ ದೌರ್ಜನ್ಯ, ಬಾಲ್ಯ ವಿವಾಹ ತಡೆ, ಪೋಕ್ಸೋ ಹಾಗೂ ಆಸ್ತಿ ಹಕ್ಕಿನ ವಿವಾದಗಳಲ್ಲಿ ನ್ಯಾಯ ಒದಗಿಸಲಾಗಿದೆ. ದಕ್ಷಿಣ ಕನ್ನಡದ 20 ಸರಕಾರಿ ಪ್ರೌಢಶಾಲೆ 651 ವಿದ್ಯಾರ್ಥಿಗಳು ಮತ್ತು 4 ಸ್ವಯಂ ಹಾಗೂ ಗ್ರಾಮೀಣ ನಗರದ ಅಂಚಿನ ಪ್ರದೇಶಗಳ ವಲಸ ಕಾರ್ಮಿಕರ ಮಕ್ಕಳು ಸೇರಿದಂತೆ 100 ಹೆಚ್ಚು ಹದಿಹರೆಯದವರು ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದಿಂದ ಪ್ರಯೋಜನ ಪಡೆದಿದ್ದಾರೆ. ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದ ಮೂಲಕ ಲಿಂಗ ಸೂಕ್ಷ್ಮತೆಯ ಅರಿವು ಮೂಡಿಸಲಾಗಿದೆ. ಅಷ್ಟೇ ಅಲ್ಲದೆ ಮಕ್ಕಳು ನಾಯಕತ್ವ ಸಂವಹನ ಕೌಶಲ್ಯದೊಂದಿಗೆ ಲಿಂಗ ಸಮಾನತೆ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಹಾಗೂ ಭವಿಷ್ಯದ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ದಕ್ಷಿಣ ಕನ್ನಡದ 20 ಸರಕಾರಿ ಪ್ರೌಢಶಾಲೆಗಳ 651 ವಿದ್ಯಾರ್ಥಿಗಳು ಮತ್ತು 4 ಸ್ಲಂ ಹಾಗೂ ಗ್ರಾಮೀಣ ನಗರದ ಅಂಚಿನ ಪ್ರದೇಶಗಳ ವಲಸೆ ಕಾರ್ಮಿಕರ ಮಕ್ಕಳು ಸೇರಿದಂತೆ 100 ಹೆಚ್ಚು ಹದಿಹರದವರು ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದಿಂದ ಪ್ರಯೋಜನ ಪಡೆದಿದ್ದಾರೆ. ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದ ಮೂಲಕ ಲಿಂಗ ಸೂಕ್ಷ್ಮತೆಯ ಅರಿವನ್ನು ಮೂಡಿಸಲಾಗಿದೆ. ಅಷ್ಟೇ ಅಲ್ಲದೆ ಮಕ್ಕಳು ನಾಯಕತ್ವ ಹಾಗೂ ಸಂವಹನ ಲಿಂಗ ಸಮಾನತೆಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಹಾಗೂ ಭವಿಷ್ಯದ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಇದಿಷ್ಟು ನಮ್ಮ ಡೀಡ್ ಸಂಸ್ಥೆಯ ಪರಿಚಯ. ಜಾನಪದವು ಹಿಂದಿನ ಕಾಲದಿಂದ ಬಂದ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ, ಅದರಲ್ಲಿ ಹಲವು ಪ್ರಕಟಣೆಗಳಿವೆ. ಗಾದೆ, ಒಗ್ಗಟ್ಟು, ಕತೆ, ಗೀತೆ ಮುಂತಾದವು. ಇದೇ ರೀತಿಯ ಜಾನಪದ ಗೀತೆಯನ್ನು ಹಾಡಲು ಬರುತ್ತಿದ್ದಾಳೆ ನನ್ನ ಗೆಳತಿಯಾದ ಮೌಲ್ಯ.
2: ಹೇ ಲೋಕದ ಕಾಳಜಿ ಮಡತಿನಂತಿ, ನಿಂಗ್ಯಾರು ಬೇಡಂತಾರ ಮಾಡಪ್ಪ ಚಿಂತಿ. ಹೋ ಲೋಕದ ಕಾಳಜಿ ಮಡತಿನಂತಿ, ನಿಂಗ್ಯಾರು ಬೇಡಂತಾರ ಮಾಡಪ್ಪ

0: ಬಾಕಿಲಲ್ಲಿ ನಿಂತಿರುವಾಗ ಗಿಳಿಗಳ ಶಬ್ದ ಹಿಂಗೆ ಕೇಳುತ್ತಿತ್ತು. ಮತ್ತೆ ನಾವು ಅಜ್ಜಿ ಮನೆಯೊಳಗೆ ಹೋಗಿದ್ದೆವು. ಅಜ್ಜಿ ಮನೆಯೊಳಗೆ ಎರಡು ಬೆಕ್ಕಿನ ಮರಿ ಹಿಂಗೆ ಹೇಳುತ್ತಿತ್ತು. ಮತ್ತೆ ನಾವು ತಿಂಡಿ ತಿಂದು ಮಲಗಿದೆವು. ಥ್ಯಾಂಕ್ ಯು.
1: ಈಗ ಕೃಷ್ಣನ ನಾಮವನ್ನು ಸ್ಮರಿಸುತ್ತಾ ಭಕ್ತಿಯ ಸುದೆಯನ್ನು ಹರಿಸಲು ಬರುತ್ತಿದ್ದಾಳೆ ಪ್ರಾರ್ಥನಾ.

0: ಎಲ್ಲರಿಗೂ ನಮಸ್ಕಾರ. ನಾನು ಸಾನ್ವಿ ಭಟ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದು.
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿಮಾತುಗಳನ್ನು ಹೇಳಲು ಬರುತ್ತಿದ್ದಾನೆ ತೇಜಸ್.
2: ಗಾದೆಗಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ, ದಯವೇ ಧರ್ಮದ ಮೂಲವಯ್ಯ, ವಿದ್ಯೆಗೆ ವಿನಯವೇ ಭೂಷಣ, ಒಬ್ಬರ ನೇತ್ರದಾನ ಇಬ್ಬರ ಬಾಳಿಗೆ ಬೆಳಕು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ.
1: ಲೆಕ್ಕ ಎಂದರೆ ಮಕ್ಕಳಿಗೆಲ್ಲರಿಗೂ ಕಷ್ಟ. ಈ ಕಷ್ಟವನ್ನು ಇಷ್ಟವಾಗಿ ಬದಲಾಯಿಸಲು ಗಣಿತ ಪದ್ಯದ ಮೂಲಕ ವಿವರಿಸಲು ಬರುತ್ತಿದ್ದಾಳೆ ನನ್ನ ಸ್ನೇಹಿತೆಯಾದ ಅಮೃತ.

0: ಇಷ್ಟ. ಈ ಒಗ್ಗಟ್ಟನ್ನು ನಡೆಸಲು ಬರುತ್ತಿದ್ದಾರೆ ಅಮೃತ ಹಾಗೂ ಪೃಥ್ವಿ.
1: ಊರಿಗೆ ಎಲ್ಲ ಒಂದೇ ಬೆಡ್‌ಶೀಟ್.
2: ಭೂಮಿ
3: ತಪ್ಪು.
4: ಆಕಾಶ
5: ಸರಿ.
6: ಬಿಳಿ ಪ್ಲೇಟ್ ಅಲ್ಲಿ ಕಪ್ಪು ದ್ರಾಕ್ಷಿ.
2: ಬಾಟಲ್
5: ತಪ್ಪು.
7: ಕಣ್ಣು
8: ಸರಿ.
9: ಕಾಲಿಲ್ಲ ಹೋಗುತ್ತದೆ, ಕಣ್ಣಿಲ್ಲ ಅಳುತ್ತದೆ.
2: ಕಾಯಿನ್
5: ತಪ್ಪು.
7: ಮೋಡ
5: ಸರಿ.
10: ನೀಲಿ ಕೆರೆಯಲ್ಲಿ ಬಿಳಿ ಮೀನು, ನಾನು ಯಾರು?
7: ನಕ್ಷತ್ರ
11: ಸರಿ ಆನ್ಸರ್.
2: ಬಾಟಲ್
12: ತಪ್ಪು ಆನ್ಸರ್.
10: ಐದು ಮನೆಗೆ ಒಂದೇ ಅಂಗಲ್ಲ, ನಾನು ಯಾರು?
7: ಮೂಕು
10: ತಪ್ಪು.
2: ಅಂಗೈ
10: ಸರಿ ಆನ್ಸರ್. ಬಾಯಿಲ್ಲ ಆದರೆ ಎಲ್ಲರ ಜೊತೆ ಮಾತನಾಡುತ್ತೆ, ನಾನು ಯಾರು?
7: ರೇಡಿಯೋ
10: ತಪ್ಪು ಆನ್ಸರ್.
2: ಅಂಗೈ ದೂರವಾಣಿ
10: ಸರಿ ಆನ್ಸರ್. ಅಕ್ಕ ಓದುತ್ತಾಳೆ, ತಂಗಿ ನಡೆಯುತ್ತಾಳೆ.
7: ಕಾಲು
10: ತಪ್ಪು.
2: ಕಣ್ಣು
10: ಸರಿ ಆನ್ಸರ್. ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ನಾನು ಯಾರು?
7: ಮೀನು
10: ತಪ್ಪು ಆನ್ಸರ್.
2: ಗಾಳಿ
10: ಸರಿ ಆನ್ಸರ್. ಒಂದೇ ಬಾಯಿ ಸಾವಿರಾರು ಧ್ವನಿ, ಯಾರ ಧ್ವನಿ ಬೇಕಾದರೂ ನಾನು ಕೊಡುತ್ತೇನೆ, ಯಾರು ಹೇಳಿ?
7: ರೇಡಿಯೋ
10: ಸರಿ.
7: ರೇಡಿಯೋ
10: ಸರಿ ಆನ್ಸರ್.
13: ರೇಡಿಯೋ.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಮಕ್ಕಳ ಹಕ್ಕುಗಳು ಯಾವುದೆಲ್ಲ ಇದೆ ಎಂದು ತಿಳಿದಿದೆಯೇ? ಇಲ್ಲದಿದ್ದರೆ ಈ ಹಕ್ಕುಗಳ ಯಾವುದೆಂದು ತಿಳಿಸಲು ಪದ್ಯದ ಮೂಲಕ ನಾನು ಹಾಗೂ ನನ್ನ ಸಹಪಾಠಿಗಳು ಬರುತ್ತಿದ್ದೇವೆ.

0: ಪ್ಲಾಸ್ಟಿಕ್ ರಿಡಕ್ಷನ್ ಬಗ್ಗೆ ಮಾಹಿತಿ ನೀಡಲು ಬರುತ್ತಿದ್ದಾನೆ ಗೌರವ್.
1: ಪ್ಲಾಸ್ಟಿಕ್ ರಿಡಕ್ಷನ್ ಇಸ್ ಎ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ ಪ್ರೊಟೆಕ್ಟಿಂಗ್ ಅವರ್ ಎನ್ವಿರಾನ್ಮೆಂಟ್. ಪ್ಲಾಸ್ಟಿಕ್ ಈಸ್ ಯೂಸ್ಫುಲ್ ಆ್ಯಂಡ್ ಡೈಲಿ ಲೈಫ್, ಬಟ್ ಟೂ ಮಚ್ ಆಫ್ ಇಟ್ ಕಾಸಸ್ ಪೊಲ್ಯೂಷನ್ ಬಿಕಾಸ್ ಇಟ್ ಡಸ್ ನಾಟ್ ಡಿಕಂಪೋಸ್ ಕ್ವಿಕ್ಲಿ. ಪ್ಲಾಸ್ಟಿಕ್ ವೇಸ್ಟ್ ಆಫ್ಟನ್ ಎಂಡ್ಸ್ ಅಪ್ ಇನ್ ರಿವರ್, ಓಷನ್, ಲ್ಯಾಂಡ್ ಫೀಲ್ಸ್, ಹಾರ್ಮಿಂಗ್ ಎನಿಮಲ್ಸ್ ಆ್ಯಂಡ್ ಡ್ಯಾಮೇಜಿಂಗ್ ನೇಚರ್. ವಿ ಕ್ಯಾನ್ ರಿಡ್ಯೂಸ್ ಪ್ಲಾಸ್ಟಿಕ್ ಬೈ ಯೂಸಿಂಗ್ ಕ್ಯಾರಿಂಗ್ ಕ್ಲೋತ್ ಬ್ಯಾಗ್ಸ್, ಯೂಸಿಂಗ್ ರಿಯೂಸಬಲ್ ಬಾಟಲ್ಸ್ ಆ್ಯಂಡ್ ಕಂಟೇನ್ಸ್, ಆ್ಯಂಡ್ ಅವಾಯ್ಡಿಂಗ್ ಸಿಂಗಲ್ ಯೂಸ್ ಐಟಮ್ಸ್ ಲೈಕ್ ಸ್ಟ್ರಾ, ಕಪ್ ಆ್ಯಂಡ್ ಪ್ಲೇಟ್ಸ್. ರೀಸೈಕಲಿಂಗ್ ಪ್ಲಾಸ್ಟಿಕ್ ಪ್ರಾಪರ್ಲಿ ಆ್ಯಂಡ್ ರೀಯೂಸಿಂಗ್ ಐಟಮ್ಸ್ ವೆನ್ ಎವರ್ ಪಾಸಿಬಲ್ ಆಲ್ಸೋ ಹೆಲ್ಪ್ಸ್ ರಿಡ್ಯೂಸ್ ವೇಸ್ಟ್. ಎವ್ರಿವನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದೀಸ್ ಚೇಂಜ್ ಬೈ ಮೇಕಿಂಗ್ ಸ್ಮಾಲ್ ಚಾಯ್ಸ್ ಎವ್ರಿ ಡೇ. ಇಫ್ ಪೀಪಲ್, ಸ್ಕೂಲ್ ಆ್ಯಂಡ್ ಬಿಸ್ನೆಸ್ ವರ್ಕ್ ಟುಗೆದರ್, ವಿ ಕ್ಯಾನ್ ಕ್ರಿಯೇಟ್ ಅ ಕ್ಲೀನರ್, ಅ ಹೆಲ್ತಿಯರ್ ಪ್ಲಾನೆಟ್.
2: You're listening to Radio Sarang, 107.8 FM.
0: ನಾವೆಲ್ಲರೂ ಒಂದೇ ಎಂದು ಸಾರುವ ಹೆಣ್ಣು ಗಂಡೆಂಬ ಭೇದವನ್ನು ತೊಲಗಿಸುವ ಲಿಂಗ ತಾರತಮ್ಯ ನಾಟಕವನ್ನು ಕೇಳೋಣ. ನಾಟಕದಲ್ಲಿ ಪಾತ್ರವಹಿಸುವವರು ಆಂಕರ್ ಆಗಿ ಪ್ರಿಯಾಂಶ್, ತಾಯಿಯಾಗಿ ಮೌಲ್ಯ, ಅನನ್ಯಳಾಗಿ ಅಮೃತ, ಸುರೇಶ್ ಆಗಿ ಪೃಥ್ವಿ, ಅಜಯ್ ಆಗಿ ತೇಜಸ್, ಅಜ್ಜಿಯಾಗಿ ಪ್ರಾರ್ಥನಾ, ಸೋಮಶೇಖರ್ ಆಗಿ ಗೌರವ್, ಸುಧಾ ಆಗಿ ಧ್ರುವಿಕ, ರೂಪ ಆಗಿ ನಿತ್ಯಶ್ರೀ.
3: ನಮಸ್ಕಾರ ಎಲ್ಲರಿಗೂ. ಮನೆ ಅಂದ ತಕ್ಷಣ ನಮಗೆ ನೆನಪಾಗೋದು ಅಮ್ಮ, ಅಡುಗೆ, ಪ್ರೀತಿ. ಆದರೆ ಅದೇ ಅಡುಗೆ ಮನೆಯಲ್ಲಿ ದಿನವೂ ಬೇವುವ ಹೆಣ್ಣಿನ ದನಿಯು ನಮಗೆ ಕಾಣಿಸುವುದೇ ಇಲ್ಲ. ಬನ್ನಿ, ನಾವೆಂದು ಎಲ್ಲರೂ ಸುರೇಶರವರ ಮನೆಗೆ ಹೋಗೋಣ.
4: ಹಾ, ಬೆಳಗ್ಗೆ 5 ಗಂಟೆಗೆದ್ದರೆ ರಾತ್ರಿ 11 ವರೆಗೆ ಈ ಅಡುಗೆ ಮನೆ ಕೆಲಸ ಮುಗಿಯುವುದೇ ಇಲ್ಲ. ಹಾ, ಸೊಂಟ ಬೇರೆ ನೋವಾಗ್ತಾ ಇದೆ.
5: ಅಮ್ಮ, ನೀನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಆ ಕಡೆ ನೋಡು, ಅಪ್ಪ ಮತ್ತ ಅಣ್ಣ ಇಬ್ರು ಕುಳಿತು ಟಿವಿ ಮತ್ತೆ ಮೊಬೈಲ್ ನೋಡ್ತಿದ್ದಾರೆ. ಅವರಿಗೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗಲ್ವಾ ನಿಂಗೆ?
6: ಏನಮ್ಮ ನನ್ಗೆ ದೊಡ್ಡವಳ ತರ ಮಾತಾಡುತ್ತಿದ್ದೆ? ನಾನು ದಿನವಿಡೀ ಹೊರಗೆ ದುಡಿದು ಬಂದಿದ್ದೇನೆ. ನಿನ್ನ ಅಣ್ಣ ಕೂಡ ನಾಳೆ ಹೊರಗೆ ದುಡಿಯುವವನು. ಗಂಡಸರು ಅಡಿಗೆ ಮನೆಗೆ ಬಂದರೆ ಮನೆಗೆ ಒಳ್ಳೆಯದಲ್ಲ. ರತ್ನ, ಬೇಗ ಕಾಫಿ ತಗೊಂಡು ಬಾ.
7: ಹೌದು ಅನನ್ಯ, ಅಡುಗೆ ಮಾಡೋದು, ಕಸ ಹೊಡೆಯೋದು ಇದೆಲ್ಲ ನಿಮ್ಮ ಅಮ್ಮನ ಕೆಲಸ. ಅದಕ್ಕೆ ಅಂತಾನೆ ದೇವರು ನಿಮಗೆ ಜಾಸ್ತಿ ತಾಳ್ಮೆ ಕೊಟ್ಟಿದ್ದಾನೆ ಅಂತ ಅನ್ನಿಸುತ್ತದೆ. ಹೋಗು, ಅಮ್ಮನಿಗೆ ಸಹಾಯ ಮಾಡು, ಹಾಗೆ ಒಂದು ಲೋಟ ನೀರು ತಂದುಕೊಡು.
5: ಇದೇನಪ್ಪ ಹೀಗೆ? ನಾನು ಕೂಡ ಅಣ್ಣನ ಹಾಗೆ ಕಾಲೇಜಿಗೆ ಹೋಗ್ತೀನಿ, ಓದ್ತೀನಿ. ಅಮ್ಮ ಕೂಡ ನಿಮ್ಮ ಹಾಗೆ ಹೊರಗೆ ಕೆಲಸಕ್ಕೆ ಹೋಗಿ ಮನೆ ಕೆಲಸ ಕೂಡ ಒಬ್ಬರೇ ಮಾಡ್ತಾರೆ.
8: ಏನೋ ಸುರೇಶ, ಮಗಳು ಹೇಳ್ತಿರೋದಲ್ಲಿ ಸುಳ್ಳೇನಿದೆ? ರತ್ನ ಬೆಳಗ್ಗೆ ಎದ್ದು ಆಫೀಸಿಗೂ ಹೋಗುತ್ತಾಳೆ, ಮನೆ ಕೆಲಸಾನೂ ಮಾಡುತ್ತಾಳೆ. ಅವಳಿಗೆ ಸುಸ್ತಾಗಲ್ವಾ? ಹೆಣ್ಣು ಅಂದಕ್ಷಣ ಅವಳೇನೋ ಕಬ್ಬಿಣದ ಮನುಷ್ಯ ಅಂದುಕೊಂಡಿದ್ಯಾ?
4: ಓ, ಯಾರೋ ಬರುವ ಹಾಗಿದ್ದಾರೆ. ಇವ ಸೋಮಶೇಖರ ಅಲ್ವಾ?
9: ಅನನ್ಯ, ನೀನು ಹೇಳಿದ್ದು ಸರಿಯೇ. ನಾನು ಬಿಡುವುದಾಗಲೆಲ್ಲ ನಿಮ್ಮ ಅತ್ತಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ.
5: ಸೂಪರ್! ಆದರೆ ಇದು ಸಹಾಯ ಹೇಗೆ ಆಗುತ್ತೆ ಅಂಕಲ್? ಇದು ಜವಾಬ್ದಾರಿಯ ಹಂಚಿಕೆ ಅಲ್ವಾ?
9: ಅರೆ ಅನನ್ಯ, ನಾನು ಇಲ್ಲಿಯವರೆಗೆ ಎಲ್ಲರೊಂದಿಗೂ ನಿಮ್ಮ ಅತ್ತೆ ಮನೆಯಲ್ಲಿ ಕೆಲಸದಲ್ಲಿ ಸಹಾಯ ಮಾಡ್ತೀನಿ ಅಂತಾನೆ ಹೇಳ್ತಾ ಬರ್ತಿದ್ದೆ. ಆದರೆ ನನಗಿವಾಗ ಅರಿವಾಗ್ತಿದ್ದೆ, ಸಹಾಯ ಅಂತ ಹೇಳೋಕೆ ನಾನು ಬೇರೆಯವರ ಮನೆ ಕೆಲಸ ಮಾಡ್ತಿಲ್ವಲ್ಲ, ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿರೋದು. ಜವಾಬ್ದಾರಿಯ ಹಂಚಿಕೆ
10: ನೋಡಿದ್ರ ಶಿರೀಷವರೇ, ಈ ಸಣ್ಣ ಹುಡುಗಿ ಇವತ್ತು ನಮಗೊಂದು ದೊಡ್ಡ ಪಾಠ ಕಲಿಸಿದಲ್ಲಿ. ಮನೆ ಇಬ್ಬರ್ದಲ್ಲದೆ ಕೆಲಸ ಇಬ್ಬರ್ದಲ್ವಾ?
0: ಹೌದು ಅಂಕಲ್, ಇವತ್ತು ನಮ್ಮ ಕಾಲೇಜಲ್ಲೂ ಇದನ್ನೇ ಹೇಳಿಕೊಟ್ಟರು. ಮನೆ ಕೆಲಸ ಅನ್ನೋದು ಲಿಂಗ ಆಧಾರಿತವಾಗಿರಬಾರದು, ಅದು ಪ್ರತಿಯೊಬ್ಬನಿಗೂ ಗೊತ್ತಿರಲೇಬೇಕಾದ ಸಾಮಾನ್ಯ ಜೀವನ ಕಲೆ.
10: ಸೋಮು, ಇಷ್ಟು ದಿನ ನಾನು ತಪ್ಪು ತಿಳಿದುಕೊಂಡಿದ್ದೆ. ತೋಟದ ಕೆಲಸ ಮಾತ್ರ ನನ್ನದು ಅಂದುಕೊಂಡಿದ್ದೆ. ಆದರೆ ಈ ಮನೆ ನನ್ನದೇ ಅಲ್ವಾ? ನನ್ನ ಹೆಂಡತಿ, ನನ್ನ ಮಕ್ಕಳು,
6: ಎಲ್ಲವೂ ನನ್ನದೇ ಅಲ್ವಾ. ರತ್ನ, ನನ್ನ ಕ್ಷಮಿಸಿ ಬಿಡು, ಇನ್ಮೇಲೆ ನಿನ್ನೊಬ್ಬಳನ್ನೇ ಕಷ್ಟಪಡಿಸುವುದಿಲ್ಲ.
7: ಅನನ್ಯ, ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ. ಇನ್ಮೇಲೆ ಬೆಳಗ್ಗೆ ಎದ್ದು ಅಮ್ಮನ ಜೊತೆ ಸೇರಿ ಅಡುಗೆ ಮಾಡುವುದು ನನ್ನ ಜವಾಬ್ದಾರಿ. ತಗೋ ಅಮ್ಮ, ಈ ಲೋಟ ನೀರು ಕುಡಿ, ನೀನು ರೆಸ್ಟ್ ತಗೋ. ಇವತ್ತಿನ ರಾತ್ರಿ ಅಡುಗೆ ನಾವು ಮಾಡುತ್ತೇವೆ.
5: ಈ ಮಾತು ಕೇಳಿ ನನಗೆ ಅರ್ಧ ಸುಸ್ತು ಹೊರಟೇ ಇತ್ತು ಮಾರೆ. ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನು ಬೇಕು?
3: ಕೇಳುಗರೆ, ಕೇಳಿದ್ರಲ್ಲ, ಮನೆ ಕೆಲಸ ಮಾಡುವುದರಿಂದ ಯಾರು ಸಣ್ಣವರಾಗುವುದಿಲ್ಲ. ಗಂಡಸರು ಮನೆ ಕೆಲಸವನ್ನು ಸಹಾಯ ಎಂದು ಮಾಡದೆ ತಮ್ಮ ಜವಾಬ್ದಾರಿ ಎಂದು ಒಪ್ಪಿಕೊಂಡಾಗ ಪ್ರತಿಯೊಂದು ಮನೆಯು ಸುಂದರವಾಗುತ್ತದೆ.
11: ಜವಾಬ್ದಾರಿ ನಮ್ಮಿಬ್ಬರದು, ಲಿಂಗ ಸಮಾನತೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ.
0: ಇದುವರೆಗೆ ಡೀಡ್ ಸಂಸ್ಥೆಯ ಮಕ್ಕಳ ಕಾರ್ಯಕ್ರಮವನ್ನು ನೀವು ಕೇಳಿದ್ರಲ್ಲ. ನಮಗೆ ಅವಕಾಶ ಮಾಡಿಕೊಟ್ಟ ಸಾರಂಗ ರೇಡಿಯೋದ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಕೇಳುಗರಿಗೆ ಧನ್ಯವಾದಗಳು.

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್.
1: ಇದುವರೆಗೆ ಮಕ್ಕಳೆಡೆಗೆ ಸಾರಂಗ್ ಕಾರ್ಯಕ್ರಮದಲ್ಲಿ ಗೀಡ್ಸ್ ಸಂಸ್ಥೆ ನಡೆಸುವ ಜೆಂಡರ್ ಚಾಂಪಿಯನ್ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ.
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇದೀಗ ಇತ್ತೀಚೆಗೆ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು, ರಾಮಕೃಷ್ಣ ಮಠ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ನಡೆದ ಅಮೃತಗಾಥ ರಾಷ್ಟ್ರೀಯ ಕಥಾ ಕೀರ್ತನೋತ್ಸವ 2022. ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ವೀರರಾಣಿ ಅಬ್ಬಕ್ಕ, ಕೀರ್ತನಕಾರರು ಕಲಾಸಾರಥಿ ಶ್ರೀ ತೋನ್ಸಿ ಪುಷ್ಕಳ್ ಕುಮಾರ್, ಹಿಮ್ಮೇಳದಲ್ಲಿ ಸಹಕಾರ ಶ್ರೀ ಸತ್ಯನಾರಾಯಣ ಐಲ ಹಾಗೂ ಶ್ರೀ ಜಗದೀಶ್ ಉಪ್ಪಳ. ಇದೀಗ ಹರಿಕತೆ ವೀರರಾಣಿ ಅಬ್ಬಕ್ಕ.

0: ಬಹಳ ಸುಂದರವಾದಂಥ ನಮ್ಮ ಭಾರತ ರಾಷ್ಟ್ರದ ಒಂದು ಪ್ರಾರ್ಥನಾ ಗೀತೆ ಇದು. ಬಂಕಿಮಚಂದ್ರ ಚಟರ್ಜಿಯವರು ಬಹಳ ವಿಶೇಷವಾಗಿ ಇದರಲ್ಲಿ ಅರ್ಥವನ್ನು ತುಂಬಿ ಹಾಕಿದ್ದಾರೆ. ನಮ್ಮ ಭಾರತ ಅಂದರೆ ಸಾಮಾನ್ಯದ್ದಲ್ಲ ಅಂತ. ಸುಜಲ ಸುಫಲ ಎರಡೂ ಇದೆ ಇದರಲ್ಲಿ, ಇಡೀ ರಾಷ್ಟ್ರದಲ್ಲಿ ಸುಜಲಾಂ ಸುಫಲಾಂ ಬಹಳ ವಿಶೇಷವಾಗಿರತಕ್ಕಂಥ ಈ ಗೀತೆ. ಶುಭ್ರವಾದ ಜಲ ಸಸ್ಯ ಶ್ಯಾಮಲೆ ಇರತಕ್ಕಂಥ ಈ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ನಮ್ಮ ರಾಷ್ಟ್ರದ ಒಂದು ಪರಿಕಲ್ಪನೆಯನ್ನು ನಾವು ಮಾಡಿದರೆ ಶೀತಲವಾದಂಥ ಸುಗಂಧವಾದಂಥ ಎಲ್ಲ ವಾತಾವರಣ ಗಾಳಿಯನ್ನು ಕೂಡ ನಾವು ಸ್ವೀಕರಿಸಬಹುದಂತ. ಹಾಗೆ ಬೆಳದಿಂಗಳ ಶೋಭೆ ಶೀತಲವಾಗಿರತಕ್ಕಂಥ ಈ ಒಂದು ಯಾವಾಗ ನೋಡಿದ್ರೂ ತಂಪಾದಂಥ ಒಂದು ಆ ಅನುಭವ ಆಗುವಂಥ ರೀತಿಯಲ್ಲಿ ಪ್ರಭಾವ ಬೀರುವಂಥ ನಮ್ಮ ದೇಶದ ಒಂದು ಪರಿಕಲ್ಪನೆಯನ್ನು ಮಾಡಿದ್ದಾರೆ. ಈ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇಂಥ ತಂಪಾದ ಈ ಬೆಳದಿಂಗಳ ಈ ವಿಶೇಷವಾಗಿರತಕ್ಕಂಥ ಪರಿಣಾಮದಲ್ಲಿರತಕ್ಕಂಥ ನಮ್ಮ ರಾಷ್ಟ್ರದ ಎಲ್ಲ ಪ್ರಜೆಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಪುಳಕಗೊಳ್ಳುವ ರೀತಿಯಲ್ಲಿ ಇಲ್ಲಿ ಸುಖದಾಂ ವರದಾಂ ಸುಖ ಸಿಗುವಂಥ ಒಂದು ವಿಶೇಷವೂ ಇಲ್ಲಿದೆ, ವರ ಪ್ರಧಾನವಾಗಿರತಕ್ಕಂಥ ವಿಶೇಷತೆಗಳು ಇಲ್ಲಿ ಇದೆ ಎಂಬಿತ್ಯಾದಿ ಸಂದೇಶಗಳನ್ನು ಈ ಗೀತೆಯಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಾಗಾಗಿ ಅಂತಹ ಒಂದು ಭಾರತ ದೇಶದಲ್ಲಿ ಹುಟ್ಟಿದಂಥ ವೀರ ಮಹಿಳೆ ಅದಿದ್ರೆ ಅದು ರಾಣಿ ಅಬ್ಬಕ್ಕ. ನಮ್ಮ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಕ್ಕಿಗೆ 75 ವರ್ಷ ಆಯಿತು. ಈ ಅಮೃತ ಮಹೋತ್ಸವದ ಪರಿಕಲ್ಪನೆಯಲ್ಲಿ ಇದೊಂದು ಕಾರ್ಯಕ್ರಮ ಯೋಜಿತಗೊಂಡಿದೆ. ಹರಿಕಥಾ ಪರಿಷತ್ತು ಇರಬಹುದು, ಶ್ರೀ ಮಠದವರ ಒಂದು ವಿಶೇಷ ಪ್ರೋತ್ಸಾಹ ಇರಬಹುದು. ಆದರೆ ಸ್ವಾತಂತ್ರ್ಯ ಪೂರ್ವಕ್ಕೆ ಬಹಳ ವಿಶೇಷವಾಗಿರತಕ್ಕಂಥ ಕೆಲವು ಕಥೆಗಳನ್ನು ನಾವು ನೋಡುವಂಥ ಹೋದರೆ ಸಾಧಾರಣ 16ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಪೋರ್ಚುಗೀಸರೊಂದಿಗೆ ಹೋರಾಡಿದಂಥ ಒಂದು ವೀರ ಮಹಿಳೆ. ಹಾಗಾಗಿ ಪೋರ್ಚುಗೀಸರೊಂದಿಗೆ ಹೋರಾಡಿದ್ದು ಯಾರು? ಭಾರತದ ಮಹಿಳೆ, ಅದರಲ್ಲೂ ಕರ್ನಾಟಕದ ಕರಾವಳಿಯ ಮಂಗಳೂರು ಉಳ್ಳಾಲದ ಒಬ್ಬಳು ಮಹಿಳೆ ಅಂತ ಹೇಳುವಾಗ ಇದೊಂದು ನಮ್ಮ ಹೆಮ್ಮೆಯ ಸಂಗತಿ. ನಮಗೆಲ್ಲ ತುಳುವರಿಗೆಲ್ಲ ಒಂದು ಹೆಮ್ಮೆಯ ಸಂಗತಿ ಇರಬಹುದು. ಯಾಕಂತ ಹೇಳಿದ್ರೆ ವೀರರಾಣಿ ಅಬ್ಬಕ್ಕ ಅಂಥೇಳಿ ಇತಿಹಾಸದ ಪುಟದಲ್ಲಿ ಸೇರುವಾಗ ಸ್ವಲ್ಪ ವಿಳಂಬ ಆಗಿರಬಹುದು, ಆದರೆ ಸ್ವಾತಂತ್ರ್ಯ ಪೂರ್ವಕ್ಕೆ ಅದೆಷ್ಟೋ ಹಿಂದೆ ಈ ಪರಕೀಯರ ಮೇಲೆ ಇಷ್ಟೊಂದು ಧೀರತನದಿಂದ ದಿಟ್ಟತನದಿಂದ ಹೋರಾಡಿದ ಮಹಿಳೆ ಬೇರೆ ಯಾರು ಸಿಕ್ಕುವುದಿಲ್ಲ. ಅದೇ ವೀರ ಮಹಿಳೆಯಾಗಿ ರಾಣಿ ಅಬ್ಬಕ್ಕ ಮೂಡುಬಿದರೆಯ ಪ್ರದೇಶವನ್ನಾಳಿದಂಥ ಚೌಟರ ವಂಶದವಳವಳು. ಉಳ್ಳಾಲ ಅವರ ರಾಜಧಾನಿಯಾಗಿತ್ತು. ಮಂಗಳೂರು ಮತ್ತು ಈ ಉಳ್ಳಾಲ ಉಂಟಲ್ಲ, ಇದು ಅರಬ್ಬೀ ಸಮುದ್ರದ ಈ ಒಂದು ಕರಾವಳಿ ವಸಾಹತುಶಾಹಿಗಳಿಗೆ ಬಹಳ ಅವಶ್ಯ ಮತ್ತು ಆಕರ್ಷಣೀಯವಾದಂಥ ಪ್ರದೇಶವಂತೆ. ಆ ಕಾರಣಕ್ಕೆ ಇಲ್ಲಿ ಎಲ್ಲರೂ ಕೂಡ ಅದಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಮೊದಲ ಮಹಿಳಾ ಹೋರಾಟಗಾರ್ತಿ ಭಾರತೀಯಳು ಅಬ್ಬಕ್ಕ ಅಂತ ಹೇಳುವಂತಹದ್ದು. ತೌಳವ ರಾಣಿ ಅದು ಕೂಡ, ಇದು ತುಳುನಾಡು, ಕನ್ನಡ ನಾಡಿನ ಕಡಲ ತಡಿಯಾಗಿದ್ದು ತುಳುನಾಡಾಗಿದೆ ನೋಡಿ, ಎಂತಹ ಹೆಮ್ಮೆ ನಮಗೆಲ್ಲ. ತಿಳ್ಕೊಳ್ಳುವಾಗ ತಿಳಿಯುವಂಥ ಆಸಕ್ತಿ ಬರುವಾಗ ಸ್ವಲ್ಪ ತಡವಾಗಿದೆ. ನಿಜವಾಗಿ ಕೂಡ ಆಳವಾಗಿ ಅಧ್ಯಯನ ಮಾಡಿದರೆ ಈಗಾಗಲೇ ಹುಟ್ಟಿಕೊಂಡಂಥ ಅನೇಕ ಪಠ್ಯಪುಸ್ತಕದಲ್ಲಿರಬಹುದು, ಗ್ರಂಥಗಳಿರಬಹುದು, ಹುಡುಕಾಡಿದಷ್ಟು ಉಂಟು. ಆಹಾ, ಏನೆಲ್ಲ ಕೆಲಸ ಆಗಿದೆ ಅವಳಿಂದ, ಎಷ್ಟು ಧೈರ್ಯದಲ್ಲಿ ಹೋರಾಡಿದ್ದಾಳೆ. ಇಂತಹ ವೀರ ಮಹಿಳೆ ಆ ಕಾಲದಲ್ಲಿದ್ದಳು, ಈ ಕಾಲದಲ್ಲೂ ಬೇಕು. ಈಗ ಅಮೃತ ಮಹೋತ್ಸವ ವರ್ಷದಲ್ಲಿ ನಮ್ಮ ಯುವಕರಿಗೆಲ್ಲ ಹುರಿದುಂಬಿಸುವಂಥ ಈ ಕಾರ್ಯಕ್ರಮ ಬೇಕಾಗಿದೆ. ಸ್ವಯಂ ಪ್ರೇರಣೆಯಿಂದ ದೇಶಭಕ್ತಿ ಮಾಡು, ರಾಷ್ಟ್ರಪ್ರೇಮ ಮಾಡು ಅಂತೇಳಿ ನಾವು ಇನ್ನೊಬ್ಬರು ಹೇಳಿ ನಾವು ಅದನ್ನು ಟ್ಯೂಷನ್ ಕೊಡಲಿಕ್ಕೆ ಆಗುವುದಿಲ್ಲ, ಅದು ಸ್ವಯಂ ಪ್ರೇರಣೆಯಿಂದ ಬರತಕ್ಕಂಥ ವಿಚಾರಗಳು ಅಲ್ವಾ. ಹಾಗಾಗಿ ಇದಕ್ಕೆಲ್ಲ ಯಾವ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ನಮಗೆ ಹಿಂದಿನವರೆಲ್ಲ. ನಮ್ಮಲ್ಲಿ ರಾಷ್ಟ್ರ ಕವಿಗಳು ಅನೇಕರಿದ್ದಾರೆ, ಸಾಹಿತಿಗಳಿದ್ದಾರೆ, ಅವರೆಲ್ಲರೂ ನಾನು ನೆನಪು ಮಾಡುವಾಗ ಗೋಪಾಲಕೃಷ್ಣ ಅಡಿಗರು ಈ ವೀರತನಕ್ಕೆ ಬೇಕಾಗಿ ನಾವು ಸ್ಫೂರ್ತಿಯನ್ನು ಹೇಗೆ ಹೆಚ್ಚಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಹೋರಾಟದ ಆ ಕೆಚ್ಚದೆಯನ್ನು ನಾವು ಬೆಳೆಸಿಕೊಳ್ಳಬೇಕೆಂಬ ಇತ್ಯಾದಿ ವಿಚಾರಧಾರೆಗಳನ್ನು ಒಂದು ಗೀತೆಯಲ್ಲಿ ಬಣ್ಣಿಸಿದ್ದಾರೆ ಅವರು.
1: ಹೊಸ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ, ಹೊಸ ನೆತ್ತ ರುಕ್ಕಿ ಆರಿ ಹೋಗುವ ಮುನ್ನ
0: ಅಡಿಗರು ಹೇಳಿದ್ದು,
1: ಹರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ.

ಏನು ಗೋಪಾಲಕೃಷ್ಣ ಅಡಿಗರು ನಾಡನ್ನು ಕಟ್ಟಬೇಕಿದ್ರೆ, ಇನ್ನೊಬ್ಬರನ್ನು ಹೋರಾಡಬೇಕಿದ್ರೆ ಯಾವ ರೀತಿಯ ಕೆಚ್ಚಿನಿಂದ ಧೈರ್ಯದಿಂದ ಮುಂದೆ ಹೋಗಬೇಕಂತೇಳಿ ಅದು ಸ್ಫೂರ್ತಿಯ ಸೆಲೆಯನ್ನು ಉಂಟು ಮಾಡುವಂತಹ ಸಾಹಿತ್ಯವನ್ನು ಒದಗಿಸಿಕೊಟ್ಟಿದ್ದಾರೆ ನಮಗೆಲ್ಲ. ಹಾಗಾಗಿ ಈ ರೀತಿಯಲ್ಲಿ ಆ ಕಾಲದಲ್ಲಿ ಯಾರು ಕವಿಗಳು ಸ್ಫೂರ್ತಿ ಕೊಡದೆ, ಯಾವ ಸಾಹಿತಿಗಳು ಸ್ಫೂರ್ತಿ ಕೊಡದಂಥ ಈ ಸಂದರ್ಭದಲ್ಲಿ ಯಕಶ್ಚಿತ್ತೊಬ್ಬ ಮಹಿಳೆಯಾಗಿ ತಾನೇ ಧೈರ್ಯವನ್ನು ತಂದುಕೊಂಡು ಪೋರ್ಚುಗೀಸರೊಡನೆ ಹೋರಾಟ ಮಾಡಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ರಾಷ್ಟ್ರಭಕ್ತೆ ಆ ಒಂದು ವೀರರಾಣಿ ಅಬ್ಬಕ್ಕ ಅಂತ ಹೇಳುವಾಗ ನಮಗೆಲ್ಲ ಹೆಮ್ಮೆ ಎನಿಸಿದರೂ ಕೂಡ ಅವಳ ಬಗ್ಗೆ ಸ್ವಲ್ಪ, ಅವಳ ಹೋರಾಟದ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತೇಳಿ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುವುದರ ಮೂಲಕವಾಗಿ ಕಥಾಭಾಗದ ಪೂರ್ವರಂಗ ಪ್ರವೇಶ ಮಾಡೋಣ. ಬೋಲೋ ಭಾರತ್ ಮಾತಾ ಕೀ, ಮೆರವ ಪುರವ ದತಿ

ವಿಶೇಷವಾಗಿರತಕ್ಕಂಥ ಈ ಒಂದು ಸಭೆ ಅಂದರೆ ಅಬ್ಬಕ್ಕನ ಪತಿಯಾಗಿರ್ತಕ್ಕವನೇ ದೊರೆ ಲಕ್ಷ್ಮಪ್ಪ ಬಂಗರಸ. ಮೆರವ ಪುರವದತಿ ಕಂಗೊಳಿಸುತ್ತಿರುವಂಥ ವರ ಮಂಗಳಾಪುರ. ನೋಡಿ, ಮಂಗಳೂರು ಅಂತ ಹೇಳಿದರೆ ಅಷ್ಟು ಒಂದು ಪ್ರಸಿದ್ಧವಾದಂಥ, ರಮಣೀಯವಾದಂಥ, ಆಕರ್ಷಣೀಯವಾದಂಥ ಒಂದು ಊರು ಅಂತ ಹೇಳ್ಬೋದು ನಮಗೆ ಅಲ್ವಾ. ಹತ್ತಿರದಲ್ಲೇ ತಾಯಿ ಶ್ರೀ ಮಂಗಳಾದೇವಿ ಇದ್ದಾರೆ. ಇತಿಹಾಸ ಪ್ರಸಿದ್ಧ ಮಂಗಳಾದೇವಿಯ ದೇವಸ್ಥಾನದ ಮೂಲಕವಾಗಿಯೇ ಮಂಗಳೂರಿಗೆ ಮಂಗಳೂರು ಎಂಬ ಒಂದು ಹೆಸರು ಬಂದಿದೆ ಅಂತೇಳಿ ಕೂಡ ಪ್ರತೀತಿ ಇದೆ. ಅಂಥ ಮಂಗಳೂರು ಅಂತ ಹೇಳಿದರೆ ಅದು ಅರಬ್ಬಿ ಸಮುದ್ರ ಪಕ್ಕದಲ್ಲಿರುವಂಥದ್ದು ಅಲ್ವಾ. ಅದೇ ಉಳ್ಳಾಲು ಕೂಡ ಅರಬ್ಬಿ ಸಮುದ್ರ ಪಕ್ಕದಲ್ಲೇ, ಪಕ್ಕಪಕ್ಕದಲ್ಲಿ ಇರತಕ್ಕಂಥ ನಾಡುಗಳಿದು. ಈ ರೀತಿಯಲ್ಲಿ ದೊರೆ ಲಕ್ಷ್ಮಪ್ಪ ಈ ಮಂಗಳಾಪುರವನ್ನು ಆಳ್ತಾ ಇದ್ದ. ಆ ಸಂದರ್ಭದಲ್ಲಿ ಸಪ್ತಾಂಗ ಸಿರಿಯೊಳಗೆ ವರಸತಿ ಅಬ್ಬಕ್ಕ ಮತ್ತು ಸುತಪುತ್ರಿಯಾಗಿ ಚಂದ್ರಶೇಖರ ಎಂಬ ಪುತ್ರ, ಹಾಗೆ ತಿರುಮಲೆ ಸುಪುತ್ರಿ ಇವರನ್ನೆಲ್ಲ ಪಡೆದುಕೊಂಡು ಬೇಕಾಗಿರತಕ್ಕಂಥ ಮಂತ್ರಿ ಮಾಂಡಲಿಕರನ್ನು ಒಳಗೊಂಡು ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಸಭೆಯನ್ನು ಕೊಟ್ಟಿದ್ದಾನೆ. ಒಂದು ದಿವಸ ಓಲಗವನ್ನು ಕೊಟ್ಟಂಥ ಈ ಸಂದರ್ಭದಲ್ಲಿ ಒಂದು ದಿನ ಅನಿರೀಕ್ಷಿತವಾಗಿ ಈ ಲಕ್ಷ್ಮಪ್ಪ ಬಂಗಾರಸನ ಸಭೆಗೆ ಒಬ್ಬ ಪರಕೀಯ ಚಾರಕ ಬರ್ತಾನಂತೆ.

ತುಕೊಳಲ ಪತ್ರ ದೊಕ್ಕಣೆಯ ಅನೀಕ್ಷಿತವಾಗಿ ಒಬ್ಬ ಬಂದಿದ್ದಾನೆ ಚಾರಕ, ಪರಕೀಯ ಚಾರಕ. ಅವನು ಅವರನ್ನು ಮನ್ನಿಸಬೇಕಲ್ಲ, ಹಾಗೆ ಬೇಕು ಬೇಕಾದ ರೀತಿಯಲ್ಲಿ ಅವರ ಸತ್ಕಾರವನ್ನು ಮನ್ನಿಸುವುದರ ಮೂಲಕವಾಗಿ ಧರಣಿ ಪಾಲಾಚಾರರನ್ನಿಸಿ ವಿಸ್ಮಯದಿ, ಇದೇನು ಪತ್ರ ಅಂಥೇಳಿ ವಿಸ್ಮಯದಿ ಅರಿತುಕೊಳ್ಳಲ ಪತ್ರ ದೊಕ್ಕಣೆಯ ಸಚಿವ ಸಂಕಪ್ಪಯ್ಯನ ಕರೆದು ನೀಡಲು. ಸಚಿವ ಸಂಕಪ್ಪಯ್ಯನ ಕರೆದು ನೀಡಲು, ಆ ಸಚಿವರಲ್ಲಿ ಇದರಲ್ಲಿ ಓದಿ ಹೇಳಬೇಕು, ಅಪರೂಪವಾಗಿ ಬಂದಂಥ ಪತ್ರ. ಏನಿದೆಯಪ್ಪ ಅದರಲ್ಲಿ, ಯಾಕೆ ಬಂತು, ಏನಿದೆ ಅಂತೇಳಿ ನೋಡುವಂಥದ್ದು, ಕೇಳುವಂಥದ್ದು, ಅರಿತುಕೊಳ್ಳುವಂಥದ್ದು ಧರ್ಮ ಅಲ್ವಾ? ಅದಕ್ಕಾಗಿ ಆ ಪತ್ರ ಓಡಲು ಕೊಟ್ಟಾಗ ಅದನ್ನು ಓದ್ತಾ ಇದ್ದಾರೆ ನೋಡಿ, ರಾಜನಿಗೆ ತಿಳಿಯುವ ಹಾಗೆ, ರಾಜಸಭೆಯವರಿಗೆ ಎಲ್ಲರಿಗೂ ತಿಳಿಯುವ ಹಾಗೆ. ಸ್ವಸ್ತಿ ಶ್ರೀ ಮಂಗಳ

ನಿಮ್ಮವರೆಲ್ಲ ಮೊದಲಿನವರೆಲ್ಲ ಇದ್ರು, ಅವರೆಲ್ಲ ಕಪ್ಪ ಕೊಡ್ತಾ ಇದ್ರು ಬೇರೆ ಬೇರೆ ಕಾರಣಕ್ಕೆ ಸೋತು ಅದೀಗ ಬಂದ್ ಮಾಡಿದ್ರಿ ನೀವು. ಹಾ, ಅದಕ್ಕೊಂದು ಕಾಗದ. ಕೆಲವರಿಗೆ ಇದೇ ಕೆಲಸ ಲಾಭ ಎಲ್ಲಿ ಆಗ್ತದೆ, ಒಬ್ಬರು ಯಾರನ್ನು ಹೆದರಿಸಿ ಏನು ಯಾವ ರೀತಿಯಲ್ಲಿ ತಗೊಳ್ಬೋದು, ಇದೇ ರೀತಿಯಲ್ಲಿ ಒಂದು ಕೆಲಸ ಅಲ್ವಾ. ಅದಿರ್ತದೆ ಒಂದೊಂದು ಸ್ವಾಭಾವಿಕವಾಗಿ. ಕಳೆದ ವರ್ಷದ ಕೊಟ್ಟವರು ಈ ವರ್ಷ ಕೊಡಬೇಕೆಂಬುದಲ್ಲಿ ಕೆಲವು ಆಮಂತ್ರಣ ಕೊಡುವಾಗಲೂ ಹಾಗೆ, ಕಳೆದ ವರ್ಷ ಧನ ಸಹಾಯ ಕೊಟ್ಟವರು ಈ ವರ್ಷ ಪ್ರಿಂಟ್ ಮಾಡೋದು ಕಾಗದದಲ್ಲಿ, ಪ್ರಿಂಟ್ ಮಾಡಿ ಅವರಿಗೆ ಕಳಿಸಿ ಅವ್ರಿಗೊಂದು ಟಿಕ್ ಮಾಡೋದು, ಕಳೆದ ವರ್ಷ ನೀವು ಒಂದು ಸಾವಿರ ಕೊಟ್ಟಿದ್ದೀರಿ ಅಂದರೆ ಈ ವರ್ಷ ಕೊಡಿ ಅಂತ ಕೇಳೋದಿಲ್ಲ, ಅವರು ಕಳೆದ ವರ್ಷ ಕೊಟ್ಟಿದ್ದೀರಿ ಅಂತ ಅಷ್ಟೇ ಹೇಳೋದು ಅವರಿಗೆ. ಅದರ ಅರ್ಥ ಈ ವರ್ಷ ಕೊಡಬೇಕಂತ, ಅದೊಂದು ಸೂಚ್ಯ ಅಲ್ವಾ. ಅದೇ ರೀತಿಯಲ್ಲಿ ಹಿಂದಿನವರು ಹೇಗೆ ಮುಂದಿನವರು ಹೇಗೆ ಉಪಾಯದಲ್ಲಿ ಹೇಗೆ ಹಣ ಸಂಗ್ರಹ ಮಾಡುವುದು, ಕಪ್ಪ ಸಂಗ್ರಹ ಮಾಡುವುದು ಎಂಬುದೊಂದು ಯೋಚನೆ ಅಲ್ವಾ. ಒಂದು ಹೋಟ್ಲಲ್ಲಿ ಒಂದು ಬೋರ್ಡ್ ಹಾಕಿಟ್ಟಿದ್ರಂತೆ, ಇಲ್ಲಿ ಯಾರು ಬೇಕಾದರೂ ಎಷ್ಟು ಕುಡಿದು ಎಷ್ಟು ತಿಂದು ಹೋಗ್ಬೋದು, ನಿಮ್ಮ ಮಕ್ಕಳ ಹತ್ರ ಹಣ ತಗೊಳ್ತೇವೆ ಅಂತೇಳಿ. ನೀವು ಕೊಡಲಿಕ್ಕಿಲ್ಲ, ಹಾಗಾಗಿ ಒಂದು ಬೋರ್ಡ್ ಹಾಕಿದ್ದಾರೆ. ಒಬ್ಬ ಹೋದ ಯುವಕ, 400 ರೂಪಾಯಿ ಎಷ್ಟು ತಿಂದ ಒಬ್ಬನೇ. ನೀವು ಯಾರು ಕೂಡ ಇಲ್ಲಿ ಚಾ ತಿಂಡಿ ಮಾಡಿದವರು ಹಣ ಕೊಡಲಿಕ್ಕಿಲ್ಲ, ನಿಮ್ಮ ಮಕ್ಕಳ ಹತ್ರ ನಾವು ತಗೊಳ್ತೇವೆ ಅಂತೇಳಿ ಅಲ್ಲಿ ಬೋರ್ಡ್ ಇರುವಾಗ ಇವ ಸರಿ ತಿಂದ, ನನ್ನ ಹತ್ರ ನಾನು ಕೊಡಲಿಕ್ಕಿಲ್ಲ ಅಲ್ವಾ ಅಂತೇಳಿ ಹಾಗೆ ತಿಂದು ಓ ಅಂತ ತೇಗು ಮಾಡಿಕೊಂಡು ಹೊರಗೆ ಹೋಗುವಾಗ ಹಿಡಿದ್ರು, ಸ್ವಾಮಿ ಬಿಲ್ಲುಂಟಂತ. ಅಯ್ಯ ಬಿಲ್ ಇಲ್ಲ ಅಲ್ಲ, ನಾವು ಕೊಡಲಿಕ್ಕೆ ನಮ್ಮ ಮಕ್ಕಳು ಕೊಡಲಿಕ್ಕೆ. ಅದು ಎಷ್ಟು ನೋಡಿದ್ರೆ ನಾನು 400 ರೂಪಾಯಿ ಎಷ್ಟು ತಿಂದ, ಇದು 800 ಅಂತ ಉಂಟಲ್ಲ ಮರೇ, ಇದೆಂಥದ್ದು? ಅದು ಗೊತ್ತಿಲ್ಲ, ನಿನ್ನ ಅಪ್ಪ ತಿಂದದ್ದು ಅಂತ ಹೇಳಿದ್ರು. ನಿನ್ನ ಅಪ್ಪ ತಿಂದದ್ದನ್ನು ನೀನು ಕೊಡಲಿಕ್ಕೆ, ನೀನು ತಿಂದದ್ದು ನಿನ್ನ ಮಕ್ಕಳು ಕೊಡಲಿ, ಅದು ತೊಂದರೆ ಇಲ್ಲ. ಅಂತೂ ಅವರಿಗೆ ಬರಬೇಕಲ್ಲ, ಅವರು ಬರುವಂಥ ಉಪಾಯವನ್ನು ಅವ್ರು ಮಾಡ್ತಾರೆ ಈ ಉಪಾಯದ ಪ್ರಕಾರ. ಅದೇ ರೀತಿಯಲ್ಲಿ ನಿಮ್ಮವರು ಚಲವಂತೂ ಅಂದು ದುರಾದಿ ಸೋತು ಬರುತಿಹ ಕಪ್ಪಗಳ ತಡೆ ತರವೇ. ಹೌದಾ ಅಲ್ವಾ, ಯಾರಿಗೆ ಗೊತ್ತು? ಲಕ್ಷ್ಮಪ್ಪ ಬಂಗಾರ ಸಿಂಗ್ ಆಶ್ಚರ್ಯ ಆಗಿದೆ ಆ ಪತ್ರ ನೋಡಿ. ಯಾರು ಕೊಟ್ಟದ್ದು, ಹಿಂದಿನವರು ಯಾರು ಕೊಟ್ಟಿದ್ದಾರೆ, ಯಾರಿಗೆ ಗೊತ್ತು ಎಷ್ಟು ಕೊಟ್ಟಿದ್ದಾರೆ ಕಪ್ಪ ಅಂತೂ ಒಂದು ಪತ್ರದಲ್ಲಿ ಉಂಟದು ಭಯ ಪಡುವಾಗೆ ಅಲ್ವಾ. ವಿಸ್ತರಿ ಪಹದನವ ಪಾಲಿಸಲು ಸಮಸ್ತರಿಗೆ ಇದು ಬಲು ಕ್ಷೇಮವು, ಸಮಸ್ತರಿಗೆ ಇದು ಕ್ಷೇಮ ಉಂಟು, ಅದು ಕೊಡಿ ಅಂತೇಳಿ ಹೇಳುವಾಗ ಸ್ವಲ್ಪ ಗಡಗಡ ಶುರುವಾಯಿತು. ಯಾರಿಗೆ? ಲಕ್ಷ್ಮಪ್ಪ ಬಂಗಾರಸರಿಗೆ. ನಿಜವಾಗಿ ಕೂಡ ಒಂದು ರೀತಿಯ ಭಯ, ಕೊಡಬೇಕೋ ಬೇಡವೋ, ಕೊಡದಿದ್ದರೆ ಏನಾಗುತ್ತೋ ಅಂತೇಳಿ. ಧರೆಯ ದೀಪಂ ಮರುಗುತ್ತಲೀ ಸ್ವಲ್ಪ ಮನಸ್ಸಿನಲ್ಲಿ ಖೇದ ಆಯಿತು.

ತಾನು ಕಪ್ಪ ಕೊಡಬೇಕಾಗ್ತದ, ಕೊಡಬಹುದೇ, ಕೊಟ್ಟರೆ ಒಳ್ಳೆಯದ, ಈ ರೀತಿಯಲ್ಲಿ ಒಂದು ರೀತಿಯ ಭಯದಲ್ಲಿಯೇ ಯೋಚನೆ ಮಾಡ್ತಾ ಇರುವಾಗ ಕಪ್ಪ ಕೊಡುವುದೇ ಒಳಿತು ಎಂಬ ಒಂದು ಮನೋಭಾವನೆ ವ್ಯಕ್ತ ಆಗ್ತದೆ. ಅಲ್ಲಿದ್ದವರೆಲ್ಲಾದರೂ ಹೇಳ್ತಾರೆ, ಪತ್ರ ಓದಿದ್ದವರಲ್ಲಿ ಹೇಳ್ತಾರೆ. ಈ ರೀತಿಯಲ್ಲಿ ಆ ವೈಸರಾಯ ಅಂತೋಣಿಯಿಂದ ಬಂದಂಥ ಈ ಪತ್ರಕ್ಕೆ ಒಂದು ರೀತಿಯಲ್ಲಿ ಗೌರವಿಸುವ ನೆಲೆಯಲ್ಲಿ ತನ್ನ ಭಾವನೆಯನ್ನು ವ್ಯಕ್ತ ಮಾಡ್ತಾನಂತೆ ಸಭೆಯಲ್ಲಿ. ಇದು ಪತ್ನಿಯಾಗಿರ್ತಕ್ಕಂಥ ರಾಣಿ ಆ ಅಬ್ಬಕ್ಕನಿಗೆ ತಿಳಿಯಿತು, ಎಲ್ಲೋ ಇದ್ಲು ಅವಳು, ಓಡಿ ಬರ್ತಾಳೆ. ಹೀಗೀಗೆ ಪತ್ರ ಬಂದಿದೆ ಒಂದು ಅನಿರೀಕ್ಷಿತವಾಗಿ, ಹೀಗೀಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ದೊರೆಗಳು ಅಂತ ಹೇಳುವಾಗ ಓಡಿ ಓಡಿ ಬಂದಿದ್ದಾಳೆ.

ವಿಶೇಷವಾದಂಥ ಒಂದು ಆಗಮನದಿಂದ ಅಬ್ಬಕ್ಕ ಬಹಳ ಧೈರ್ಯದಿಂದ ಮಾತಾಡ್ತಾಳೆ. ಯಾಕೆ? ಗಡಮಲ್ಲರು ಇಲ್ಲಿರಲು ಬೇಕಾದಷ್ಟು ಧೈರ್ಯವಂತರು ಪರಾಕ್ರಮಗಳಲ್ಲೆಲ್ಲ ಇದ್ದಾರೆ. ಹಾಗಾಗಿ ಇಂಥ ಪರಾಕ್ರಮದ ಸಂದರ್ಭದಲ್ಲಿ ಭೀತಿಕೊಳ್ಳದಿರಿ. ಯಾರು ಸ್ವ ಯಾರು ಕೂಡ ಅಡಗಿ ಕೂತ್ಕೊಳ್ಬೇಡಿ, ಅವಿತು ಕೂತ್ಕೊಳ್ಬೇಡಿ, ಇಂಥ ಭಯದ ಮಾತುಗಳನ್ನು ಆಡಬೇಡಿ. ಆ ಕುಹಕೆಗಳ ಸ್ವಾರ್ಥಕ್ಕೆ ಏನು ಸ್ವಾರ್ಥ ಇಟ್ಟುಕೊಂಡು ಅವರು ಪತ್ರ ಬರೆದಿದ್ದಾರಾ, ಏನು ಅವರ ಮನಸ್ಸಿನಲ್ಲಿ ಆಲೋಚನೆ ಉಂಟೋ ಅದನ್ನೆಲ್ಲವನ್ನು ಕೂಡ ಕೊಡಲಿಯ ಹಾಕುವೆ ಅದಕ್ಕೆ. ಆ ಎಂದಳಾಗ ಅಬ್ಬಕ್ಕ ಅಷ್ಟು ಧೈರ್ಯ ಕೊಟ್ಟಾಗ ಸ್ವಲ್ಪ ಧೈರ್ಯ ಲಕ್ಷ್ಮಪ್ಪ ಬಂಗಾರಸನಿಗೂ ಕೂಡ ಬಂತು. ಸಭೆಯವರಿಗೆ ಒಂದು ಧೈರ್ಯ ಬಂತು. ಈ ರೀತಿಯಲ್ಲಿ ರಾಣಿ ಅಬ್ಬಕ್ಕ ನುಡಿದಿಲ್ಲ ಅಲ್ವಾ, ಹಾಗಾಗಿ ಅಷ್ಟು ಬೇಗ ನಾವು ಕಪ್ಪವನ್ನು ಕೊಡುವಂಥ ನಿರ್ಧಾರಕ್ಕೆ ಬರಬಾರದಂತ ಯೋಚಿಸಿದಾಗ ಇನ್ನೇನು ನಡೀತದಂತೇಳಿ ಸ್ವಲ್ಪ ನೋಡಿದಾಗ, ಸ್ವಲ್ಪ ಸಮಯ ಕೊಟ್ಟಾಗ ಇಷ್ಟು ಹೊತ್ತಿಗೆ ಆ ವೈಸರಾಯನ ಕಡೆಯವರು ನಮ್ಮೊಳಗೆ ಸ್ವಲ್ಪ ಕೆಲವರು ಹಿತ್ತಾಳೆ ಕಿವಿಯಲ್ಲಿರ್ತಾರೆ ಅಲ್ವಾ, ಹಿತ್ತಾಳೆ ಕಿವಿಯವರಿಗೆ ಸ್ವಲ್ಪ ಹೇಳಿಕೊಂಡು ಅವರಿಗೇನಾದರೂ ಅಭಿಲಾಷೆ ತೋರಿಸಿ ಅಲ್ವಾ, ಆ ರೀತಿಯಲ್ಲಿ ಏನಾದರೂ ಅವರ ಮನಸ್ಸನ್ನು ತಿರುಗಿಸುವಂಥ ವ್ಯವಸ್ಥೆಗಳು ನಡೀತಾ ಇರ್ತದೆ. ಹಾಗಾಗಿ ಈ ಅಬ್ಬಕ್ಕನ ಅಥವಾ ಲಕ್ಷ್ಮಮ್ಮ ಬಂಗರಸನ ಈ ಒಂದು ಮನೆಯಲ್ಲಿರ್ತಕ್ಕಂಥವರನ್ನೇ ಹಿಡ್ಕೊಂಡಿದ್ದಾರೆ ಅವರು ತಮ್ಮ ಕಡೆಗೆ ಬರಲಿಕ್ಕೆ. ಆ ಅಳಿಯನಾಗಿರ್ತಕ್ಕಂಥ ಕಾಮರಾಯನನ್ನು ಹಿಡ್ಕೊಂಡಿದ್ದಾರೆ ಅವರು, ಹಿಡಿದು ಸಂಧಿಸಿ ಅವನ ಎಲ್ಲ ಮನಸ್ಸನ್ನು ತಿರುಗಿಸಿ ಅವರ ಕಡೆಗೆ ಬರುವ ರೀತಿಯಲ್ಲಿ, ಕಪ್ಪವನ್ನು ಕೊಡುವ ರೀತಿಯಲ್ಲಿ ಅವನ ಮನಸ್ಸನ್ನು ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಕಾಮರಾಯ ಎನ್ನತಕ್ಕಂಥವನು ಅವನು ಕೂಡ ಅಬ್ಬಕ್ಕನ ಮಾತನ್ನು ವಿರೋಧಿಸುವ ರೀತಿಯಲ್ಲಿದ್ದಾನೆ ನೋಡಿ. ಅಂದರೆ

ಕುಟಿಲತನವನ್ನು ಬಗೆಯುತ್ತಿರುವುದು ಬೇರೆ ಯಾರು ಅಲ್ಲ, ಅವರ ಕಡೆಯವರು ಪರಕೆಯವರು ಯಾರೇ ಇರಲಿ, ನಮ್ಮವರನ್ನು ಒಳಗಾಕೊಂಡಿದ್ದಾರೆ. ಲಕ್ಷ್ಮಪ್ಪ ಬಂಗಾರಸನ ಅಳಿಯನಾಗಿರ್ತಕ್ಕಂಥ ಈ ಕಾಮರಾಯನನ್ನು ಒಳಗೆ ಹಾಕಿ ಇಳೆಯ ಅಧಿಪಕ್ಕೆ ಅಳಿಯನಾಗಿ ಕುಟಿಲತನವ ಬಗೆಯುತ್ತಿರುವ ಕಾಮರಾಯ ಅವನಿಗೊಬ್ಬ ಮತ್ತೊಬ್ಬ ಇದ್ದಾನೆ ಚೇಲ್ಲ, ಓಡಿ ಓಡಿ ಬರ್ತಿದ್ದಾನೆ. ಅಲ್ಲಿ ಸಭೆಯಲ್ಲಿ ಏನಾಯ್ತು, ಈಚಿದ್ದನ್ನು ಈಚೆ ಹೇಳೋದು, ಈಚಿದ್ದನ್ನು ಆಚೆ ಹೇಳುವವರೆಲ್ಲ ಇದ್ದಾರೆ ಅವರ ಕಡೆಯವರೆಲ್ಲ. ಅವರಿಗೆ ವಿಘ್ನ ಸಂತೋಷಿಗಳು ಅಂತ ಹೆಸರು. ಲಗ್ನ ಸಂತೋಷಿಗಳು ಇದ್ದಾರೆ ಕೆಲವರು ಅಲ್ವಾ. ಲಗ್ನ ಸಂತೋಷಿಗಳಂದರೆ ಆಹಾ, ಇಂತಹ ಒಂದು ಮಠದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಉಂಟು, ಏನು ಒಳ್ಳೆಯದಾಯಿತು, ಒಳ್ಳೆಯದಾಗದಿದ್ದರೂ ಕೂಡ ಒಳ್ಳೆಯದಾಯಿತು ಅಂತೇಳಿ ನೀವು ಹೇಳಬೇಕು ಅಲ್ವಾ. ಆ ರೀತಿಯಲ್ಲಂದರೆ ಅವರು ಲಗ್ನ ಸಂತೋಷಿಗಳು, ಕಾರ್ಯಕ್ರಮ ಒಳ್ಳೆಯದಾಗಲಿ, ಅವರಿಗೆ ಒಂದು ಆಶೀರ್ವಾದ ಮಾಡೋಣ ಅಲ್ವಾ, ಪ್ರೋತ್ಸಾಹ ಕೊಡೋಣ ಅಂತ ಬಂದಿದ್ದೀರಾ, ತುಂಬ ತುಂಬ ಸಂತೋಷ. ಇನ್ನು ಕೆಲವರು ಬಾರದೇ ಅಲ್ಲಿ ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡೋರು ಇದ್ದಾರೆ, ಅದೆಲ್ಲ ಎಂತಕ್ಕೆ ಮಾರಿದೆ ಅವರಿಗೆ ಅದಕ್ಕೆ ಪ್ರಸಂಗ. ಈ ರಾಷ್ಟ್ರೀಯ ಕಥೆಯಲ್ಲ, ಅದರಲ್ಲಿ ವಿಘ್ನ ಸಂತೋಷಗಳು ಕೆಲವರು ಇದ್ದಾರೆ, ಅವರು ಅವರಷ್ಟಕ್ಕೆ ಅವರು ಮಾತಾಡಿದ್ವರು, ಒಂದು ನೋಡೋದಿಲ್ಲ ಕೇಳೋದಿಲ್ಲ ಬಿಡಿ, ಅವರಿಗೆ ಅವರ ಪಾಡಿಗೆ ನಾವು ಬಿಟ್ಟು ಬಿಡುವ. ಹಾಗಾಗಿ ವಿಶೇಷವಾಗಿ ಬಂದು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಕುಟಿಲತನವ ಬಗೆಯುತ್ತಿರಲು ಅಂಥೇಳಿ ಅವನು ಯೋಚನೆ ಮಾಡುವಾಗ ಚಂದಯ್ಯ ಎನ್ನತಕ್ಕಂಥ ಅವನ ಕಡೆಯವನು ಹೋಗಿ ಮೆಲ್ಲ ಹೇಳಿದ್ದಾನೆ, ಪುನಃ ಕೇವಿ ಮುಚ್ಚಿದ ಇದ್ದಾನೆ. ಅಲ್ಲಿ ಲಕ್ಷ್ಮಪ್ಪ ಬಂಗಾರಸರು ಸ್ವಲ್ಪ ಆಲೋಚನೆ ಮಾಡಿದ್ದಾರೆ, ಕಪ್ಪ ಕೊಡುವುದು ಅಥವಾ ಏನಾದರೂ ಪತ್ರಕ್ಕೆ ಮಣ್ಣನ್ನು ಕೊಡುವಂಥ ರೀತಿಯಲ್ಲಿ ಮುಂದೆ ಬಂದಿದ್ದಾರೆ. ಆದರೆ ಅಲ್ಲಿ ರಾಣಿ ಮಧ್ಯಕ್ಕೆ ಬಂದು ಸಾಧ್ಯವೇ ಇಲ್ಲ, ನಾವಿಲ್ವ ನೋಡಿಬಿಡ್ತೇನೆ ಅಂತ ಹೇಳಿದ್ದಾಳೆ ಅಂತೇಳಿ ಮೆಲ್ಲ ಮತ್ತೆ ಪುನಃ ಚುಚ್ಚಿದ ನಾನು ಅಲ್ವಾ. ಉರಿಯುವಲ್ಲಿಗೆ ಮತ್ತೆ ಉಪ್ಪು ಹಾಕಿದ್ದಾಳೆ. ಯಾರು ಆ ಉಪ್ಪು ಹಾಕಿದಂಥ ವ್ಯಕ್ತಿ? ಚಂದಯ್ಯ ಅನ್ನತಕ್ಕಂಥವನು. ಆ ರೀತಿಯಲ್ಲಿ ಹೇಳಿದಾಗ ಮತ್ತು ಕೂಡ ಸಿಟ್ಟು ಬರ್ತದೆ ಕಾಮರಾಯನಿಗೆ. ನೋಡುವ, ಅವಳಿಗೆ ಸಾಯುವ ಕಾಲ, ಯಾಕೆ ಬೇಕಿತ್ತು? ರಾಜನೇ ಈ ರೀತಿಯಲ್ಲಿ ಮನೋ ಪರಿವರ್ತನೆ ಮಾಡುವಾಗ ಇವಳಿಗೆ ಯಾಕೆ ಬೇಕಿತ್ತು ರಾಣಿಗೆ? ಅಯ್ಯೋ, ಸುಮ್ಮನೆ ಕೂತಲ್ಲಿ ಅಡುಗೆ ಮಾಡಿಕೊಂಡು ಬಿಟ್ಟು ಅಥವಾ ಬಟ್ಟೆ ಒಗೆದುಕೊಂಡಿರುವವಳಿಗೆ ಮಧ್ಯಕ್ಕೆ ಬಂದು ಈ ರೀತಿಯಲ್ಲಿ ಉದ್ದಟತನದಿಂದ ಮಾತಾಡ್ತಾಳೆ. ಅವಳಿಗೆ ಸಾಯುವ ಕಾಲ ಅಂತೇಳಿ ಯೋಚನೆ ಮಾಡಿ ಮಂದ ಬುದ್ಧಿಯಿಂದ ರಾಣಿ ಹೀಗೆ ಮಾಡ್ತಾ ಇದ್ದಾಳೆ. ಅವಳಿಗೆ ಬಂತು ವಿನಾಶಕಾಲ ಅಂತೇಳಿ ಜೋರಾಗಿ ಮತ್ತು ಪೌರುಷದ ಮಾತುಗಳನ್ನಾಡಿದಾನಂತೆ. ಇಷ್ಟಾಗುವಾಗ ಈ ಎಲ್ಲ ಘಟನೆಗಳು ವಿದ್ಯಮಾನಗಳು ರಾಣಿಯ ಮನಸ್ಸಿಗೆ ಬರ್ತದೆ, ಇದಕ್ಕೇನಾದರೂ ಮಾಡಬೇಕು. ಪೋರ್ಚುಗೀಸರು ಒಮ್ಮೆ ಉಳ್ಳಾಲ ಕರಾವಳಿಗೆ ಬರ್ತಾರೆ, ಮತ್ತೊಮ್ಮೆ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿನಲ್ಲಿ ಲಕ್ಷ್ಮಪ್ಪ ಬಂಗಾರಸನನ್ನು ಮೊದಲು ಏನಾದರೂ ಹಿಡಿದು ಅವನಿಗೇನಾದರೂ ಒಂದು ಗತಿ ಕಾಣಿಸುವುದು, ಆ ನಂತರ ಆಚೆ ಈಚೆ ಹೋಗುವುದರ ಮೂಲಕ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದು ಅಂತೇಳಿ ಹೋಗುವಾಗ ಇದಕ್ಕೆ ಉಪಾಯವನ್ನು ನಾನು ಒಂದು ಕಡೆಯಲ್ಲಿ ಕೂತೇ ಮಾಡಬೇಕಾಗಿದೆ ಅಂತೇಳಿ ಆಲೋಚನೆ ಮಾಡ್ತಾಳಂತೆ. ಏನು ಮಾಡ್ತಾಳೆ ಆಲೋಚನೆ ಮಾಡ್ತಾಳೆ?

ಎಂದು ನಿರ್ಧರಿಸಿ ರಾಜಧಾನಿಯಾಗಿರ್ತಕ್ಕಂಥ ಉಳ್ಳಾಲಪುರ ಇದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಹೊಂಚು ಹಾಕಲು, ಉಪಾಯವನ್ನು ಹೂಡಲು, ಯೋಜನೆ ಕಟ್ಟಲು ಇದೇ ಸೂಕ್ತವಾದ ಸ್ಥಳ ಅಂತ ಆಲೋಚನೆ ಮಾಡ್ತಾರೆ. ಮೇಲನ್ನ ಉಳ್ಳಾಲಪುರ ವೇಲೆಸೆಂದು ನಿರ್ಧರಿಸಿ ಕೂಡ್ಲೆ ಕೂಡ್ಲೆ ಹೋಗ್ಲಿಕ್ಕೆ ಆಗ್ತದ? ಪತಿಯ ಹತ್ರ ಬರ್ತಾಳೆ, ಅಪ್ಪಣೆ ಆಗ್ಬೇಕಲ್ವ. ಮೆಲ್ಲ ಬಂದು ಪತಿಯ

ಬಹಳ ಸುಂದರವಾಗಿರತಕ್ಕಂಥ ಈ ಒಂದು ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ಬೇಳೆಯನ್ನು ಬೇಯಿಸಿಕೊಳ್ಳಬಹುದು ಅಂಥೇಳಿ ತನ್ನ ಪತಿಯಾದಂಥ ಲಕ್ಷ್ಮಪ್ಪ ಬಂಗಾರಸನ ಬಳಿಗೆ ಬಂದು ಪತಿಯ ಪಾದಕ್ಕೆ ನಮಿಸಿ ಇಂಗಿತವನ್ನು ಎಲ್ಲ ಹೇಳ್ತಾಳೆ. ಹೀಗಿಗೆ ಹೀಗಿಗೆ ನನ್ನನ್ನು ಬಿಟ್ಟುಕೊಡಬೇಕು, ಹಿತದಿ ಕಳುಹು ಉಳ್ಳಾಲಕ್ಕೆ ಆಮ್ಲೆಂಚರ ಪತನಕ್ಕೆ ತಂತ್ರವನ್ನು ಖಂಡಿತವಾಗಿಯೂ ಕೂಡ ನಾನು ಕೈಗೊಂಡು ಎಲ್ಲ ಕೆಲಸ ನಾನು ಮಾಡ್ತೇನೆ, ನನಗೆ ಅಪ್ಪಣೆ ಕೊಟ್ಟರೆ ಸಾಕು, ಯಾಕಂದರೆ ಅದು ಗಂಡನ ಹತ್ರ ಆಗೋದಿಲ್ಲ ಅಂತ ಗೊತ್ತಾಗಿದೆ ಅವಳಿ. ಹಾಗಾಗಿ ತಾನೇ ಮಾಡ್ತೇನೆ ಎಂಬ ಒಂದು ಯೋಚನೆಗೋಸ್ಕರವಾಗಿ ಈ ರೀತಿ ಅಪ್ಪಣೆ ಕೇಳ್ತಾಳಂತೆ, ಉಳ್ಳಾಲಕ್ಕೆ ನನ್ನನ್ನು ಬಿಟ್ಟುಕೊಡಿ, ನಾನು ಮಕ್ಕಳು ಹೋಗ್ತೇವೆ ಅಂತ. ಆವಾಗ ಪತಿ ಹೇಳ್ತಾನೆ, ಅವನಿಗೇನೋ ಭಯ, ತನಗೂ ಭಯ, ಹೆಂಡತಿಯೂ ಕೂಡ ಈ ಒಂದು ದೊಡ್ಡ ಕಷ್ಟದಲ್ಲಿ ಸಿಕ್ಕಿಬೀಳ್ತಾಳೋ ಏನೋ ಅಂತೇಳಿ. ಬೇಡ ಸತಿಯ ಹೋಗಬೇಡ ದುರಂತವು, ದೊಡ್ಡ ದುರಂತ ಆಗಲಿಕ್ಕಿದೆ, ಬೇಡ ಸತಿಯೇ, ಅಬ್ಬಕ್ಕ ಬೇಡ

ನೀ ಯಾಕೆ ಮೂಢ ಬುದ್ಧಿ, ನಿನಗೆ ಯಾಕೆ ಅಷ್ಟು ಮೂಢ ಬುದ್ಧಿಯ ತೋರ್ಪೆ ಏಕೆ ಕಾಡುವ ದುಷ್ಟರು ಹೋರಲೈತಂದರೆ. ಆ ದುಷ್ಟರು ಹೋರಾಟಕ್ಕೆ ಇಳಿದ್ರೆ ನೀನೇನು ಮಾಡ್ತೀವಿ ಒಬ್ಳು ಸಾಧ್ಯ ಉಂಟಾ?

ಯೋಚನೆ ಮಾಡು, ಯೋಚನೆ ಮಾಡಿ ಯಾವಾಗಲೂ ಕೈ ಹಾಕಬೇಕು ಯಾವುದೇ ಕೆಲಸ ಅಂತೇಳಿ ಹೇಳ್ತಾನೆ. ಆದರೆ ಇವಳು ಕೇಳುವುದಿಲ್ಲ. ಖಂಡಿತವಾಗಿ ನನಗೆ ಅಪ್ಪಣೆ ಕೊಡಿ ಒಮ್ಮೆ ಉಳ್ಳಾಲಕ್ಕೆ ಹೋಗಲಿಕ್ಕೆ, ಹಾಗಾಗಿ ಮತ್ತೆ ಎಲ್ಲ ಕೆಲಸವನ್ನು ನಾನು ಮಾಡ್ತೇನೆ. ಹಾಗೆ ಕೂತರೆ ಆಗಲಿಕ್ಕಿಲ್ಲ, ಏನಾಗ್ತದೆ ನೋಡೋಣ, ಎಲ್ಲರೂ ಇದ್ದಾರೆ ನಮಗೆ ಸಹಕಾರಕ್ಕೆ, ನೀವೇನು ಭಯ ಪಡಬೇಡಿ ಅಂತೇಳಿ ಸಮಾಧಾನ ಪಡಿಸಿ ಗಂಡನನ್ನು ಹಬ್ಬಕ್ಕ ಉಳ್ಳಾಲಕ್ಕೆ ಹೊರಡ್ತಾಳೆ. ಮಂತ್ರಿ ನಾರಾಯಣಪ್ಪನು ಕೂಡ ಜೊತೆಗೆ ಸೇರಿಸ್ಕೊಂಡಿದ್ದಾಳೆ. ಸಖಿಯಾಗಿರ್ತಕ್ಕಂಥ ಭಾಗೀರಥಿ ಒಟ್ಟಿಗಿದ್ದಾಳೆ. ಮಕ್ಕಳು ಚಂದ್ರಶೇಖರ ತಿರುಮೆಲೆ ಸಹಿತವಾಗಿ ಆ ಉಳ್ಳಾಲಕ್ಕೆ ಹೋಗ್ತಾರೆ. ಉಳ್ಳಾಲಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇದು ಕೂಡ ಗುಸು ಗುಸು ಗುಸು ಗುಸು ಸುದ್ದಿ ಆಯ್ತು ಯಾರಿಗೆ, ಆ ಹೊಸರಾಯನ ಕೂಟದವರಿಗೆ. ಅವರೆಲ್ಲ ಒಟ್ಟಾಗಿದ್ದಾರೆ, ಅಂತೋನಿ, ಕುತಿನ್ನ ಮತ್ತು ಕಾಮರಾಯ ಇವರ ಕಡೆ ಅವ, ಇವರೆಲ್ಲ ಒಟ್ಟಾಗಿ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಮೀಟಿಂಗ್ ಬಹಳ ಬಹಳ ಒಳ್ಳೇದು. ಯಾವಾಗಲೂ ಮೀಟಿಂಗ್ನಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಾವು ಮೀಟಿಂಗ್ ಮಾಡಿದ್ವಿ ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ಹರಿಕಥಾ ಪರಿಷತ್ನವರು, ಒಳ್ಳೊಳ್ಳೆ ಬಿಸಿ ಬಿಸಿ ಕಾಫಿ ಕುಡಿದು ಈ ಒಂದು ಯೋಚನೆ ಮಾಡಿದ್ದು ನಾವು, ಈ ರಾಷ್ಟ್ರೀಯ ಕಥಾ ಕೀರ್ತನ ಅಲ್ವಾ, ಇಲ್ಲಿದ್ದಾರೆ ಗುರುದಾಸರು ಅಧ್ಯಕ್ಷರು ಅಲ್ಲಿದ್ದೆ, ನಾವೆಲ್ಲ ಬಿಸಿ ಬಿಸಿ ಕಾಫಿ ಕುಡಿದು ನಾವು ಆಲೋಚನೆ ಮಾಡೋದು ಇಂಥ ಒಳ್ಳೆ ಕೆಲಸ ಏನಾಗ್ಬೋದು. ಓಹೋ, ಅಮೃತ ಮಹೋತ್ಸವ ಭಾರತ ದೇಶದ್ದು, ಈ ರೀತಿಯಲ್ಲಿ ಏನಾದರೂ ಒಂದು ರಾಷ್ಟ್ರೀಯ ಕಥಾ ಕೀರ್ತನ ಮಾಡ್ಬೋದೇ ಅಂತೇಳಿ ಆಲೋಚನೆ. ಆದರೆ ಕೆಲವರು ಹಾಗಲ್ಲ, ಬೇರೆ ಪೇಯ ಕುಡಿತ ಏನೋ ಒಂದು ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಅಂತೋನಿ ಕುತಿನ್ನ ಕಾಮರಾಯರು ಏನು ಮಾಡ್ತಾ ಇದ್ದಾರೆ ನೋಡಿ, ಯಾರು ಮನೆ ಹಾಳು ಮಾಡೋ ಆಲೋಚನೆಯನ್ನು ಕೆಲವರು ಮಾಡುವವರು ಇದ್ದಾರೆ. ಹೀಗೆ ಮೀಟಿಂಗ್ ಮಾಡಿಕೊಂಡು

ಯಾವ ರೀತಿಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೂರು ಜನ? ಒಳ್ಳೆ ಕೆಲಸಕ್ಕೂ ಆಗ್ತದೆ ಇಂತಹ ಮೀಟಿಂಗ್ಗಳು, ಕೆಟ್ಟ ಕೆಲಸಕ್ಕೂ ಆಗ್ತದೆ ಎಂಬುದನ್ನು ನಾನು ಹೇಳ್ತಾ ಇರೋದು. ಆಂಟೋನಿ ಕುಟಿನ್ನ ಕಾಮರಾಯರು ಪಿತೂರಿಯನ್ ಮಾಡಲಿಕ್ಕೋಸ್ಕರವಾಗಿ ಮಿತ್ರ ಭಾವದಿಂದ ಮಾತಾಡಿಕೊಂಡು ಮೂವರು ಕೂಡಿ ಪೇಯ ಸೇವಿಸುತ್ತ ಮೋಡಿಯಲ್ಲಿ ಆಂಟೋನಿಯು, ಒಬ್ಬ ಹೇಳ್ತಾನೆ ಕಾಮರಾಯ ಇವರ ಕಡೆ ಅವನು ಅವರೊಟ್ಟಿಗಿದ್ದಾನೆ. ಬೈಲಂಗಡಿ ಮಿತ್ರ ನಿಹುದ, ಒಬ್ಬ ಬೈಲಂಗಡಿಯಲ್ಲಿ ಒಬ್ಬ ಅರಸಿದ್ದಾರೆ ನರಸಿಂಹರಾಯ ಅಂತೇಳಿ, ಅವನನ್ನು ಕರೆಸಿದರೆ ಅವನು ಪರಾಕ್ರಮಶಾಲಿ ವೀರನೂ ಆಗಿದ್ದಾನೆ, ಒಂದು ಕೆಲಸ ಮುಗಿಸುವುದು, ಆಮೇಲೆ ಮುಂದಿನದು ಮತ್ತೆ ನೋಡೋಣಂತೆ. ಹಾಗೆ ವಿಶೇಷವಾಗಿ ಲಕ್ಷ್ಮಪ್ಪ ಬಂಗಾರಸನ ವಧೆಗೆ ಈ ಒಂದು ಕುತಂತ್ರದ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಒಟ್ಟಾಗಿ. ಹಾಗೆ ಈ ಆಲೋಚನೆಗಳು ಮುಗಿದ ನಂತರ ಬೈಲಂಗಡಿ ಮಿತ್ರ ನರಸಿಂಹನನ್ನು ಕರೆಸಿ, ಅದೇ ಪ್ರಕಾರ ಆಗ್ಬೋದು ಅವನು ಬರಲಿ, ಅವನನ್ನು ಕರೆಸುವ, ಎಲ್ಲ ಕೆಲಸ ಅವನಿಗೆ ಕಿವಿಗೆ ಊದುವ, ಎಲ್ಲ ಮಾಡ್ತಾನೆ. ಪರಾಕ್ರಮಶಾಲಿ ಬೇಕಾದಷ್ಟು ಸೈನ್ಯ ಅವನಲ್ಲಿ ಉಂಟು, ನಾವೆಲ್ಲ ಹಿಂದಿನಿಂದ ಅದಕ್ಕೆ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೇರೇಪಣೆಯನ್ನು ಕೊಡುವ ಅಂತೇಳಿ. ಆ ಬೈಲಂಗಡಿ ಅರಸ ನರಸಿಂಹನಯ್ಯನು ಯುದ್ಧಕ್ಕೆ ಬಿಡ್ತಾರಂತೆ. ಹಾಗೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಲಕ್ಷ್ಮಪ್ಪ ಬಂಗಾರಸನ ಈ ಮಂಗಳೂರು ಕಡೆಗೆ ಯುದ್ಧ ಸಾರ್ತಾ ಇದೆ, ಅವರ ಮೂಲಕವಾಗಿ ವಿಶೇಷವಾದಂಥ ಯುದ್ಧದಲ್ಲಿ

0: ಓಡಿದ್ದಾರೆ, ಕೆಲವರು ಸತ್ತಿದ್ದಾರೆ. ಆಮೇಲೆ ಕೊನೆಯದಾಗಿ ಬೈಲಂಗಡ ಅರಸನಿಗೂ ಯುದ್ಧ ಆಗುವಂಥ ಈ ಸಂದರ್ಭದಲ್ಲಿ ಲಕ್ಷ್ಮಪ್ಪ ಬಂಗಾರಸ ಹಾಗೆ ಬೈಲಂಗಡಿಯ ಈ ಒಂದು ನಾರಸಿಂಹರಾಯ ರಾಜ ಬಹಳ ವಿಶೇಷವಾದಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಮ್ಮೆ ಮುಗಿಸಬೇಕಂತೇಳಿ ಬಂದವರು ಲಕ್ಷ್ಮಪ್ಪ ಬಂಗಾರಸನನ್ನು. ಆವಾಗ ಏನಾಯ್ತು,
1: ಕಾತಿಯನೇ ರುತಂದ್ರ ಪರು ಜಯಂಗೆ ಹೊಯ್ದಾಡುತ್ತಿರಲು ಹೋರಾಟ ಆಗ್ತಾ

0: ಕುಟಿನ್ನ ಭೂತಲೇಶನಾಗಿರ್ತಕ್ಕಂಥ ಲಕ್ಷ್ಮಪ್ಪ ಬಂಗಾರಸನನ್ನು ತಿವಿದು
1: ತಂತ್ರದಿಂದ, ಯಾವುದು ನೇರ ನೇರ ಧರ್ಮಯುದ್ಧ ಅಲ್ವೇ ಅಲ್ಲ ಅವರದ್ದು. ಎಲ್ಲಿ ಅಡ್ಡದಾರಿಯಲ್ಲಿ ಬರುವುದು, ಅಡ್ಡದಲ್ಲಿ ಹೋಗುವುದು, ಕುತಂತ್ರದಲ್ಲಿ ಯಾರನ್ನು ಹೇಗೆ ಸೋಲಿಸುವುದು, ಹೇಗೆ ಸಾಯಿಸುವುದು ಎಂಬ ಚಿಂತನೆಯನ್ನು ಮಾಡ್ತಿದ್ದವರು. ಅಯ್ಯೋ, ಅಷ್ಟಾಗುವಾಗ ಬೈಲಂಗಡಿ ರಾಜ ಏನು ಸಾಮಾನ್ಯನಲ್ಲ, ಅವನು ಸ್ವಲ್ಪ ಧರ್ಮವಂತನೇ ಆಗಿರಬಹುದು. ಅವನು ಹೇಳ್ತಾನೆ ಆಚೀಚೆ ನೋಡುವಾಗ, ಏನಾಯ್ತು ತನ್ನ ಬಾಣಕ್ಕೆ ತನ್ನ ಬಿಲ್ಲಿಗೆ ಅಥವಾ ತನ್ನ ಯಾವುದೇ ಒಂದು ಗುಂಡಿಗೆ ಬಲಿಯಾಗಲಿಲ್ಲ, ಇದು ಹೇಗೆ ಸತ್ತಾವ ಅಂತ ನೋಡುವಾಗ ಯಾರೋ ಈ ರೀತಿಯಲ್ಲಿ ತಿವಿದದ್ದು. ಯಾಕೆ ನೀವು ಹಾಗೆ ಮಾಡಿದೆ, ಹಾಗೆ ಮಾಡಬಾರ್ದಿತ್ತು, ನೇರ ನೇರ ಯುದ್ಧ ಮಾಡ್ಬೋದಿತ್ತಲ್ವಾ, ಯಾಕೆ ನೀವು ಈ ರೀತಿಯಲ್ಲಿ ಮಾಡಿದಿರಿ ಅಂತ ಬೈಯುವಾಗ ಹೇಳಿದ್ರಂತೆ, ಹೀಗೆ ಮಾಡದಿದ್ರೆ ನಿಮ್ಮ ಜೀವಕ್ಕೆ ಕುತ್ತು ಬರ್ತಿತ್ತು, ಅದು ನಮ್ಗೆ ಗೊತ್ತಾಯಿತು. ಈ ಥರ ಅವನು ಸಮಾಧಾನ ಮಾಡಬೇಕಾದ್ರೆ ಇನ್ನೊಂದು ಏನಾದರೂ ಮಾತಾಡಬೇಕಲ್ಲ. ಹಾಗಾಗಿ ಒಂದು ವೇಳೆ ಆ ರೀತಿಯಲ್ಲಿ ಅಡ್ಡದಾರಿಯಲ್ಲಿ ಬಂದು ಅವನನ್ನು ಸಾಯಿಸದಿದ್ದರೆ ನಿಮ್ಮ ಸಾವಿಗೆ ಅದು ಕಾರಣವಾಗ್ತಿತ್ತು, ಆ ಕಾರಣಕ್ಕೆ ಅವನನ್ನು ಈ ರೀತಿಯಲ್ಲಿ ನಾವು ಹೊಂದಿದ್ದೇವೆ ಅಂತ ಹೇಳುವಾಗ, ಏನೋ ನಿಮ್ಮ ಇಚ್ಛೆ ಅಂತೇಳಿ ಸುಮ್ಮನಾಗಿದ್ದಾನೆ. ಹಾಗೆ ಈ ರೀತಿಯಲ್ಲಿ ಆ ಲಕ್ಷ್ಮಪ್ಪ ಬಂಗಾರಸ ಮಡಿದಿದ್ದಾನೆ. ಇವನ ಸಾವಿನ ವಾರ್ತೆ ಎಲ್ಲ ರಾಜ್ಯಕ್ಕೆ ಪಸರಿತು, ರಾಜ್ಯವಿಡೀ ಪಸರಿಸು ಸ್ವಾಭಾವಿಕ. ಒಬ್ಬ ರಾಜನೇ ಅರಸನೇ ಸತ್ತು ಬಿದ್ದಾಗ ಮಂಗಳಾಪುರ ಇರಬಹುದು, ಉಳ್ಳಾಲ ಇರಬಹುದು, ಎಲ್ಲ ನಾಡಿಗೆ ಈ ಸುದ್ದಿ ಬಿದ್ದಾಗ ಮಡದಿಯಾಗಿರ್ತಕ್ಕಂಥ ರಾಣಿ ಅಬ್ಬಕ್ಕನ ಈ ಹೃದಯಕ್ಕೆ ಬಿಡುವಾಗ ಏನು ರಾಜ್ಯ ಧರ್ಮಪತ್ನಿ ಅವಳೆ ಅಲ್ವೇ, ಹರ ಹರ ಧ್ವಪ್ಪನೆ ಬಿದ್ದಿದ್ದಾಳೆ. ಕುತಂತ್ರದಲ್ಲಿ ನನ್ನ ಪತಿಯನ್ನು ಈ ರೀತಿ ಕೆಡಹಿದರೆ, ಹರ ಹರ ಎನು ತಲೆ ತಟ್ಟನೆ ಹರಗೆ ಹೊರಗುತ ದುಃಖದಿ ಮರುಗುತ ಗೋಳಿಟ್ಟಳ ರಪನರಸಿ ಗೋಳಿಟ್ಟಳ.

ಅಮಂಗಳದ ಯಾತನೆ ನನಗಾಯಿತು ಸ್ವಾಮಿ. ಯಾಕೆ ವಿಚಾರವನ್ನು ಮೊದಲಾಗಿ ಹೇಳಲಿಲ್ಲ? ಈ ತರ ಪಾಪವನ್ನು ಗೈದನು ದಾತ್ರಿಪ್ಪ ನಿನ್ನೊಡನೆ ನಾನು ಬಾಳದೇ ಹೋದೆನಲ್ವಾ. ದುಃಖಿಸ್ತಾಳೆ, ಎಷ್ಟು ದುಃಖಿಸಿದ್ರೆ ಏನು ಪ್ರಯೋಜನ? ಸತ್ತವರಿಗೆ ಅತ್ತರೇ, ಅತ್ತವರು ಸಾಯರೇ ಎಂಬ ಮಾತುಂಟು. ಹಾಗಾಗಿ ತಡ ಮಾಡಲಿಲ್ಲ. ಇನ್ನಷ್ಟು ನಾವು ಮುಂದೆ ಆಲೋಚನೆಗಳನ್ನು ಮಾಡಬೇಕಾಗಿದೆ. ಲಕ್ಷ್ಮಪ್ಪ ಬಂಗಾರಸನ ಶವ ಸಂಸ್ಕಾರವನ್ನು ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ, ಎಲ್ಲ ಮಂತ್ರಿ ಮಾಂಡಲಿಕರೊಂದಿಗೆ ಸೇರಿ ಮಾಡ್ತಾಳೆ. ನಂತರ ಇನ್ನು ಉಳಿದಂಥ ರೀತಿಯಲ್ಲಿ ಇನ್ನಷ್ಟು ಪಿತೂರಿಯಿಂದ ಮುಂದೆ ಬರ್ತಾರೆ ಅವರು. ಉಳ್ಳಾಲಕ್ಕೆ ದಾಳಿ ಇಡಬಹುದು, ಮಂಗಳೂರಿಗೂ ದಾಳಿ ಇಡಬಹುದು ಎಂಬ ರೀತಿಯಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಸಾಮರಸ್ಯ ರೂಪದಲ್ಲಿ ಸಹಕಾರ ಮಾಡುವವರಿದ್ದರು. ಯಾಕಂತೇಳಿದ್ರೆ ಮುಸಲ್ಮಾನ ನಾಯಕನಾಗಿ ಕುಟ್ಟಿಪೋಕರೆ ಒಂದು ಕಡೆಯಲ್ಲಿ ನೂರಾರು ಮಂದಿಯನ್ನು ಸೇರಿಸಿಕೊಂಡು ಬಂದರೆ ಅಮ್ಮ ನಾವಿದ್ದೇವಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಮೊಗವೀರರಲ್ಲಿ ನಾಯಕನಾಗಿರ್ತಕ್ಕಂಥ ತಿಮ್ಮಮರ ಕಾಲ, ಅವನ ಮೂಲಕವಾಗಿ ಮತ್ತೆ ನೂರಾರು ಮಂದಿ ಬೇಕಾದಷ್ಟು ಜನರನ್ನು ಬಲಕ್ಕೆಲ್ಲ ಪಡೆದುಕೊಂಡಿದ್ದಾರೆ.

ಇದ್ದಾರೆ. ತನ್ನ ಸೈನ್ಯವನ್ನು ಬೆಳೆಸಿಕೊಂಡು ತಯಾರಾಗಿ ಇರುವಂಥ ಈ ಸಂದರ್ಭದಲ್ಲಿ ಇನ್ನೇನು ಎಲ್ಲರೂ ಹೇಳ್ತಾ ಇದ್ದಾರೆ, ಬಂದಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ, ವಿಶೇಷವಾಗಿರ್ತಕ್ಕಂಥ ಪಿತೂರಿಯನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಬಂದರು ಇಲ್ಲಿ ಬಂದರು ಹೊಂಚು ಹಾಕ್ತಾರೆ ಅಂತೇಳಿ ಎಲ್ಲ ಆಲೋಚನೆ ಮಾಡುವಾಗ

ಮನಿಹ ಹೀನ ಜಂಬಕ ಕಾಮರಾಯನ ತಾನೇ ಬಡಿವೆ. ಕಾಮರಾಯ ಈ ರೀತಿಯಲ್ಲಿ ಪಿತೂರಿ ಮಾಡುವುದರ ಮೂಲಕವಾಗಿ ಲಕ್ಷ್ಮಪ್ಪ ಬಂಗಾರಸನನ್ನು ಕೊಂದು ಬಿಟ್ಟಿದ್ದಾರೆ. ಹಾಗಾಗಿ ನುಡಿಯ ಕೇಳುತ್ತ ರೋಷಧಿ ರಾಣಿ ಎಂದಳು ಮ್ಲೇಂಚರೊಡನಿಯ ಹೀನ ಜಂಬಕ ನಂಬವನೇ ಇದ್ದಾನೆ.

ಸತ್ಯವನ್ನು ಮಾಡ್ತಾ ಇದ್ದಾನೆ. ರಾಣಿಯ ಬಳಗವೇ ಎಲ್ಲ ಒಟ್ಟಾಗಿ ತಡ ಮಾಡುವುದರಲ್ಲಿ ಇನ್ನು ಹೋರಾಟಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಇರಬೇಕು ಅಂತೇಳಿ ಯೋಚನೆ ಮಾಡಿ ಹೋರಾಟ ಆರಂಭ ಆಗ್ತದೆ. ಒಟ್ಟಿನಲ್ಲಿ ಏನು ಅವರ ಧ್ಯೇಯ? ಪರಕೀಯರದ್ದು, ಪೋರ್ಚುಗೀಸರದ್ದು. ಉಳ್ಳಾಲದಲ್ಲಿ, ಮಂಗಳೂರಿನಲ್ಲಿ ಇರಬಹುದು, ವ್ಯಾಪಾರ ನಡೆಸಲಿಕ್ಕೋಸ್ಕರವಾಗಿ ಪೌಳಿ ಕಟ್ಟುವುದಕ್ಕೆ ಅವಕಾಶ ಬೇಕು ಅಂತ ಅಷ್ಟೇ. ಮತ್ತೇನೋ ಹಿಂದಿದ್ದೇನೋ ಅಂತ ಕಪ್ಪ ಬಂದರೆ ಬರಲಿ ಅಂತೇಳಿ ಕಪ್ಪ ಕೊಡಬೇಕು ಅಂತೇಳಿ ಈ ರೀತಿಯಲ್ಲಿ ತಮ್ಮ ವ್ಯಾಪಾರ ವಹಿವಾಟಿಗೆ ಒಂದು ಅವಕಾಶ, ಆಮೇಲೆ ಬೇಕಾಗಿರ್ತಕ್ಕಂಥ ಕಪ್ಪವನ್ನು ಕೊಡುವಂಥದ್ದು. ಇದಿಷ್ಟೇ ಒಂದು ಯೋಚನೆಯಲ್ಲಿ ಸ್ವಾರ್ಥದಿಂದ ಅವರೆಲ್ಲ ಯುದ್ಧಕ್ಕೆ ಬೇಕಾಗಿರ್ತಕ್ಕಂಥ ಪಿತೂರಿಯನ್ನು ಹೋಗ್ತಾ ಇದ್ದಾರೆ. ಆವಾಗ ಇನ್ನು ಯುದ್ಧ ಮೇಲಿಂದ ಮೇಲೆ ಅವರು ಸೂಚ್ಯವಾಗಿ ಮಾಡ್ತಾ ಹೋಗುವಾಗ ಚಂದಯ್ಯ ಎಂಬಾತ ಸರಸದ ಮೂಲಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದ್ದಾರೆ ನೋಡಿ, ಸರಸದ ಮೂಲಕವಾಗಿ ಭಾಗೀರಥಿಯ ಬಳಿ ಬಂದು ಅಲ್ಲಿ ಕೂಡ ಯುದ್ಧದಲ್ಲಿ ಅವನು ಸಾವನ್ನಪ್ತಾನಂತೆ. ಮಂತ್ರಿ ನಾರಣಪ್ಪಯ್ಯ ಯುದ್ಧಕ್ಕೆ ಹೋಗಿದ್ದಾನೆ, ಆ ಮೂಲಕ ಕುಟಿನ್ನೋ ಪಲಾಯನ ಮಾಡಿದ್ದಾನೆ. ಸಾಮಾನ್ಯರಲ್ಲ, ಉಳ್ಳಾಳದ ರಾಣಿ ಅಬ್ಬಕ್ಕನ ಕಡೆಯಲ್ಲಿ ಇರತಕ್ಕಂಥವ್ರು ಸಾಮಾನ್ಯರಲ್ಲ, ಎಲ್ಲ ವೀರರೇ ಆಗಿದ್ದಾರೆ, ಎಲ್ಲ ಧೈರ್ಯವನ್ನೇ ತುಂಬಿದ್ದಾಳೆ ಎಲ್ಲರನ್ನೂ ಕೂಡ ಅಲ್ವಾ. ಆ ರೀತಿಯಲ್ಲಿ ಕುಟಿನ್ನೋ ಪಲಾಯನ ಮಾಡಿದ್ದಾನೆ ಅಂತೆ. ಆವಾಗ ಇನ್ನೇನು ಚಂದ್ರಶೇಖರನಿಗೂ ಕಾಮರಾಯನಿಗೂ ಕೂಡ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಆ ಕಾಮರಾಯ ಇಷ್ಟೆಲ್ಲ ಪಿತೂರಿ ಮಾಡಿದ್ದೆಲ್ಲ ಸೆರೆ ಹಿಡಿದು ಬಿಟ್ಟಿದ್ದಾನಂತೆ. ಅವ ಸೆರೆ ಹಿಡಿದು ಬಿಟ್ಟಿದ್ದಾನೆ ನೋಡಿ. ಇನ್ನೂ ಅನೇಕರನ್ನು ಬಂಧನ ಮಾಡಿಬಿಟ್ಟಾಳೆ ರಾಣಿ ಅಬ್ಬಕ್ಕೇನು. ಸಾಮಾನ್ಯಳೆಲ್ಲ ಎಲ್ಲರನ್ನೂ ಸೇರಿಸಿಕೊಂಡು ಮಾಡುವಂತಹ ಯುದ್ಧ ಆದ್ದರಿಂದ ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರವನ್ನು ನೀಡುವುದರ ಮೂಲಕವಾಗಿ ಅತಿ ಧೈರ್ಯದಿಂದ ಸಾಕಷ್ಟು ಮಂದಿಯನ್ನು ಸೆರೆ ಹಿಡಿದಿದ್ದಾರೆ. ಈ ವಿಷಯವನ್ನು ಗಡಗಡ ಶುರುವಾಗಿದೆ ಅವರಿಗೆ, ವೈಸರಾಯ ಈ ಪಂಗಡದವರಿಗೆ. ಕುತಿನ್ನರು ಏನು ಮಾಡ್ತಾರೆ, ಕೂಡಲೇ ಅಲ್ಲಿ ಗೋವೆಯ ಡಿಸೋಜರಿಗೊಂದು ದೂರು ಕೊಟ್ಟಿದ್ದಾರೆ. ಇವ್ರ ಕಡೆಯವರು ಸಹಕಾರ ಬೇಕಿದ್ದರೆ ಮೊದಲು ಬೈಲಂಗಡಿಯವ್ರನ್ನು ಕರೆಸಿದ್ರು, ಆಮೇಲೆ ಗೋವೆಯ ಡಿಸೋಜರಿಗೆ. ಗೋವೆಯ ಡಿಸೋಜರಿಗೆ ಕರೆ ಕೊಟ್ಟರೆ ಅವರಿಂದ ಪ್ರಯೋಜನ ಆಗ್ತದೆ ಅಂತೇಳಿ ಹೇಳುವುದರ ಮೂಲಕವಾಗಿ ಗೋವೆಯ ಡಿಸೋಜರು ಕೂಡ ಇವ್ರ ಹಾಗೆ ಅಲ್ವಾ, ಎಲ್ಲ ಪಿತೂರಿಯಲ್ಲೇ ಮೋಸ ಮಾಡುವುದು ಹೇಗೆ, ಪಿತೂರಿ ಮಾಡುವುದು ಹೇಗೆ, ಉಪಾಯದಲ್ಲಿ ಯಾವ ರೀತಿಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಿ ನಮ್ಮ ಸ್ವಾರ್ಥವನ್ನು ಬೇಳೆ ಬೇಯಿಸಿಕೊಳ್ಳುವುದಂತೇಳಿ ಆಲೋಚನೆ ಮಾಡುವಂಥ ಒಬ್ಬರು ಗೋವೆಯ ಡಿಸೋಜರಿದ್ದಾರೆ. ಅವರಿಗೆ ಕುಟಿನ ದೂರು ಕೊಡ್ತಾರೆ. ಈ ದೂರು ಕೊಡುವುದೇ ತಡ ಡಿಸೋಜರು ಕೂಡ ಬಂದಿದ್ದಾರೆ ಅವರ ಸಹಾಯಕ್ಕಂತೆ. ನುಡಿಯ ಕೇಳುತ್ತಾ ಕೆರಳಿ ಸೋಜರು, ನುಡಿಯ ಕೇಳುತ್ತಾ ಕೆರಳಿ ಸೋಜರು, ಪಡೆಯ ಕಳುಹುಯ ಪತ್ರ ಸಹಿತಲೆ, ಪಡೆಯ ಕಳುಹುಯ ಪತ್ರ ಸಹಿತಲೆ, ಬಿಡದೆ ಬಾಗುವ ತಂತ್ರದಲ್ಲಿ ಸೆರೆಯ ಬಿಡಿಸೆಯ, ಬಿಡದೆ ಬಾಗುವ ತಂತ್ರದಲ್ಲಿ ಸೆರೆಯ ಬಿಡಿಸೆ. ಇವರು ಉಪಾಯ ಮಾಡುವುದೆಂಥದ್ದಂತ ಹೇಳಿದ್ರೆ ಸೆರೆಯಲ್ಲಿ ಬಿಡಿಸಬೇಕು ನಮ್ಮವರನ್ನೆಲ್ಲ, ಅಷ್ಟೇ ಅಲ್ವಾ, ಅದಕ್ಕೊಂದು ಉಪಾಯ ಮಾಡುವ, ಅದಕ್ಕೊಂದು ತಂತ್ರ ಉಂಟು ನನ್ನ ಹತ್ರ ಅಂತೇಳಿ. ನುಡಿಯ ಕೇಳುತ್ತಾ ಸೋಜ, ಅದಕ್ಕೆ ಬೇಕಾಗಿರಕ್ಕಂಥ ತಯಾರನ್ನು ಮಾಡ್ತಾನಂತೆ. ಏನು ಮಾಡ್ತಾನೆ, ಕೂಡಲೇ ಒಂದು ಪತ್ರ ತಯಾರು ಮಾಡ್ತಾನೆ ಉಳ್ಳಾಳದ ರಾಣಿಗೆ. ಮೆಲ್ಲ ಉಪಾಯದಲ್ಲಿ ನಮ್ಮವರನ್ನೆಲ್ಲ ಸೆರೆಯಲ್ಲಿ ಮೊದಲು ಬಿಡಿಸೋಣ, ಆಮೇಲೆ ನೋಡೋಣ ಅಂತೇಳಿ

ಬೇಡ ನಮಗೆ, ಹಾ ಮತ್ತೆ ಸಾಟಿಯಲ್ಲಿ ಕಪ್ಪವೂ ಬೇಡ, ಈ ನೆಲವೂ ಬೇಡ. ಒಂದು ಪತ್ರ ನಿನಗೆ ಬರ್ದದ್ದೀಗ ಅಂತೇಳಿ ಆ ಪತ್ರದಲ್ಲಿ ಓದ್ತಾ ಇದ್ದಾಳೆ. ಯಾರು? ಉಳ್ಳಾಳದ ರಾಣಿ. ಪತ್ರ ಬರ್ದಾಯ್ತು, ಬಂದಾಯ್ತು, ಓದ್ತಾ ಇದ್ದಾಳೆ. ಓಹೋ, ಹೊರಡಿ ಸೋಜರು ಗೌರವ ನಮನ, ಗೌರವ ನಮನದಿಂದ ಒಂದು ಪತ್ರ ಬರೆದಿದ್ದಾರೆ ಅಂತೇಳಿ ನೋಡುವಾಗ, ಈ ಪತ್ರದಲ್ಲಿ ನಮಗೆ ಕಪ್ಪವೂ ಬೇಡ, ನಿಮ್ಮ ನೆಲವೂ ಬೇಡ, ಹಾ ಇನ್ನು ಇದ್ದವೂ ಮಾಡಿದೆ, ನಮ್ಮ ಸುದ್ದಿ ನೀವು ಬರಬೇಡಿ, ನಿಮ್ಮ ಸುದ್ದಿ ನಾವು ಬರುವುದಿಲ್ಲ, ನಮ್ಮಷ್ಟಕ್ಕೆ ನಾವು ಆಯಿತಾ ಆಗ್ಬೋದಾ ಅಂತೇಳಿ ಹೇಳುವಾಗ, ಯಾರಿಗೆ ಬೇಡ ಆಯಿತು, ಬೇರೆ ಯಾರಾದ್ರೂ ಅದು ಗೊತ್ತುಂಟು ನಮಗೆ ಅಂತ ಹೇಳ್ತಿದ್ರು. ಆದರೆ ಉಳ್ಳಾಲದ ರಾಣಿ ತವುಳವ ರಾಣಿ ಅವಳು, ಇದು ತವುಳವ ಮಣ್ಣಿನ ಗುಣ ನಮ್ಮದೆಲ್ಲ ಅಲ್ವಾ, ತವುಳವ ಮಣ್ಣಿನ ಗುಣದವಳಾದ್ರಿಂದ ಇವಳ ಕುತಂತ್ರದ ಪತ್ರ ಅದು ಅರ್ಥ ಆಗಿದೆಯೋ ಅವಳಿಗೋ ಅರ್ಥ ಆಗಲಿಲ್ಲ ಗೊತ್ತಿಲ್ಲ, ಮಾನವೀಯ ಗುಣದಲ್ಲಿ ಈ ಮಣ್ಣಿನ ಗುಣದಲ್ಲಿ ತವುಳವ ರಾಣಿಯಾಗಿ ಬಂಧಿಸಿದವರನ್ನೆಲ್ಲ ಬಿಟ್ಟು ಬಿಡ್ತಾಳೆ, ಬಂಧಿಸಿದಂಥ ಎಲ್ಲ ವೀರಾದಿ ಯೋಧರನ್ನೆಲ್ಲ ಬಿಟ್ಟು ಬಿಡ್ತಾಳೆ. ಆವಾಗ ಇನ್ನೇನು ಅದೇ ಬೇಕಾದ ಇವರಿಗೆ, ಈ ಕುತಂತ್ರದ ಒಂದು ಪತ್ರ ಅದು, ಅದರಲ್ಲಿ ನಂಬುವ ಹಾಗೆ ನಂಬಿಕೆ ಬರುವ ಹಾಗೆ ಕೆಲವರಿಗೆಲ್ಲ ಪತ್ರ ಹಾಕಿ ಏನಾದರೂ ಒಂದು ಮೋಸ ಮಾಡುವಂತೆ. ಈ ಮೋಸವೂ ಕೂಡ ಆ ಕುತಿನ್ನ ವೈಸರಾಯ ಬಳಗಕ್ಕೆ ವಿಶೇಷವಾಗಿ ಡಿಸೋಜರ ಮೂಲಕವಾಗಿ ನಡೆಯಿತು. ಇನ್ನೇನು ಮೆಲ್ಲ ಹೋದವರು ಸುಮ್ಮನೆ ಕೂತಿದ್ದಾರಾ, ಆಯ್ತಪ್ಪ ಅವ್ರ ಮನೆಗೆ ಹೋದ್ರಂತೆ ಸುಡ್ದಲ್ಲ. ಇದು ನಿಜವಾಗಿಯೂ ಕೂಡ ಉಳ್ಳಾಳದ ರಾಣಿಗೆ ಅವರ ಮೋಸ ಎಲ್ಲ ಗೊತ್ತಿತ್ತು. ನನ್ನ ಗುಣ ನನ್ನ ಸೌಜನ್ಯವನ್ನು ನಾನು ತೋರಿಸಿದ್ದೇನೆ ಅಷ್ಟೇ, ವಿನಃ ಬಂಧನದ ಬಿಡಿ ಹೋಗಿ ಆಗದೆ ಸಾಯಿರಿ, ಎಲ್ಲಿಯಾದರೂ ಬದುಕಿ ಸಾಯಿರಿ ಅಂತೇಳಿ ಆಮೇಲೆ ಈ ರೀತಿಯಲ್ಲಿ ಬಿಟ್ಟುಕೊಟ್ಟಿದ್ದಾಳೆ ಅಷ್ಟೇ ವಿನಃ. ನೋಡಿದಾಗ ಶುರುವಾಯಿತು ಮತ್ತೆ ದೂರದಿಂದ ಯುದ್ಧ ಶುರುವಾಯಿತು. ಆರಂಭ ಮದ್ದು ಗುಂಡುಗಳ ರಾತ್ರಿ ದಾಳಿ ಶುರುವಾಗಿದೆ. ಹಾ ಒಂದೊಂದೇ ಗುಂಡು ಬಿತ್ತು, ಅಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಯಾರದ್ದು ಯಾರಿಗೆ ಗೊತ್ತು, ಮೊನ್ನೆ ಬಿಟ್ಟು ಹೋದವ ಮೊನ್ನೆ ಇಲ್ಲಿ ಸೆರೆಯಲ್ಲೆಲ್ಲ ಬಿದ್ದು ಹೋದವರೇ ಆಗಿರ್ಬೋದಾ ಅಂತ ನೋಡುವಾಗ, ಅದೇ ಬದಿಯಿಂದ ಅವರದ್ದೇ ಆಗಿರತಕ್ಕಂಥ ವಿಚಾರ ಆ ಗುಂಪಿನ ಒಂದು ಪಿತೂರಿಗಳಿಂದ ಮಾಡ್ತಾ ಇದೆ. ಇಷ್ಟಾಗುವಾಗ ಗೊತ್ತಾಯಿತು, ಅದೇ ವಿರೋಧಿ ಬಣದಿಂದ ನಮಗೆ ಗುಂಡುಗಳು ಬೀಳ್ತಾ ಇವೆ, ಅಮ್ಮ ತಡ ಮಾಡುವುದೆಲ್ಲ ತಯಾರಾಗಬೇಕಂತೇಳಿ ಎಲ್ಲ ಹೇಳ್ತಾ ಇದ್ದಾರಂತೆ. ತುರ್ತು ಪರಿಸ್ಥಿತಿಯನ್ನು ಅರಿತಂಥ ಅಬ್ಬಕ್ಕ ಯುದ್ಧವನ್ನೇ ಘೋಷಣೆ ಮಾಡ್ತಾ ಇದ್ದಾಳೆ. ಮಗ ಚಂದ್ರಶೇಖರ ಸಹಿತ ಅನೇಕರು ಆ ಯುದ್ಧವನ್ನು, ಇವರ ಯುದ್ಧ ಅವರ ಯುದ್ಧ, ಬಹಳ ವಿಶೇಷವಾಗಿರತಕ್ಕಂಥ ಯುದ್ಧಗಳು ನಡೆಯುತ್ತಿರುವಂತಹ ಹೊತ್ತಿನಲ್ಲಿ ಚಂದ್ರಶೇಖರನು ಸಾವನ್ನಪ್ತಾನೆ. ಈ ಘೋರ ದಾಳಿ ಅರಿತು ಧೀರರೆಲ್ಲರನ್ನು ಹೋರಲೆಂದು ಕರೆಸುವಂಥ ವಿಷಯ, ಎಲ್ಲ ಧೀರರು ಬರಬೇಕು. ಇನ್ನು ಇಷ್ಟಕ್ಕೆ ನಿಲ್ಲಿಸುವುದಲ್ಲ, ಮದ್ದುಗೊಂಡುಗಳನ್ನೆಲ್ಲ ಬಿಸಾಡ್ತಾ ಇದ್ದಾರೆ ಅವರು. ದೂರದಿಂದ ಬಹಳ ಹತ್ತಿರದಲ್ಲಿ ಬರುವ ರೀತಿಯಲ್ಲಿ ಅವರನ್ನು ಬಿಸಾಡ್ತಾ ಇರುವಂಥ ಈ ಮದ್ದುಗೊಂಡುಗಳು ಬರ್ತಾ ಇದೆ. ಆ ರೀತಿಯಲ್ಲಿ ಹಡಗಿನ ಮೂಲಕವಾಗಿ ಬಂದು ಮದ್ದುಗೊಂಡುಗಳನ್ನು ಬಿಸಾಡುವಾಗ, ಇದಕ್ಕೆ ಎಲ್ಲರೂ ಕೂಡ ಧೈರ್ಯವಾಗಿ ನಾವೆಲ್ಲ ಮುಂದೊತ್ತಿ ಹೋಗಬೇಕಾದ್ರೆ ಇವರಲ್ಲಿ ಏನುಂಟು, ಅಷ್ಟೇನು ಸಲಕರಣೆಗಳು ಇರಲಿಲ್ಲ ಅವರಷ್ಟು, ಆದರೆ ತಡಮಾಡಿಲ್ಲ, ಧೈರ್ಯ ಇದೆ ಉಳ್ಳಾಳದ ರಾಣಿ ಅಬ್ಬಕ್ಕನ ಈ ಧೈರ್ಯ, ಈ ಸ್ಥೈರ್ಯದಿಂದ ತನ್ನಲ್ಲಿರತಕ್ಕಂಥ ಮಂತ್ರಿ ಇರಬಹುದು, ಮಂಡಲಿಕರು ಇರಬಹುದು, ಎಲ್ಲ ಸೈನಿಕರಿಗೂ ಕೂಡ ಪ್ರೇರಣೆಯನ್ನು ಕೊಟ್ಟಿದ್ದಾಳೆ, ಧೈರ್ಯವನ್ನು ತುಂಬಿದ್ದಾಳೆ. ಘೋರ ದಾರಿಯನ್ನು ಆ ದಾಳಿಯನ್ನು ಮಾಡಲೇಬೇಕೆಂಬ ದೃಷ್ಟಿಯಲ್ಲಿ ಧೀರರೆಲ್ಲರನ್ನೂ ಹೋರಲೆಂದು ಕರೆಸ್ತಾ ಇದ್ದಾಳೆ. ರಣಕ್ಕೆ ಬನ್ನಿ ಬನ್ನಿ, ಅವರೇನು ಮದ್ದುಗುಂಡುಗಳನ್ನು ಬಿಸಾಡ್ತಾ ಇದ್ದಾರಲ್ಲ, ಪಂಜಿನ ಮೆರವಣಿಗೆಯನ್ನು ಮಾಡೋಣ. ಈಗ ವಿಶೇಷವಾಗಿ ಸೂಟೆ ಕಟ್ಟಿ ಈ ಕತ್ತಲೆಯಲ್ಲಿ ರಾತ್ರಿಯಲ್ಲಿ ಅವರು ಯುದ್ಧ ಮಾಡ್ತಾ ಬಂದಿದ್ದಾರಲ್ಲ, ಇನ್ನು ತಡ ಮಾಡುವುದಲ್ಲ, ಬೇಕಾಗ್ತಂಥ ಬೆಂಕಿಯ ಯುದ್ಧವನ್ನು ನಾವು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ವೃಷಿ

ಸೋಮನಾಥನನ್ನು ನೆನೆಯುವುದರ ಮೂಲಕವಾಗಿ ವೀರ ವೇಷದಿಂದ ಆ ಬೆಂಕಿಯ ಸೂಟೆಗಳನ್ನು ಮಾಡಿಕೊಂಡು ಹಡಗಿಗೆ ಬಿಸಾಡಲಿಕ್ಕೆ ಶುರು ಮಾಡಿದ್ದಾರೆ. ಉರಿಷಿಕೆ ದಾಳಿಯ ತಂತ್ರವನರಿತು ಇರುಳಲಿ ಹೋರಲು ಬರದೊಳೆ ಸಯುತ ಪಂಜಿನ ಧೀವಟಿ ಕರೆಯುತ ಧೀರರ ರಣಕನಿಗೆ ಬನ್ನಿ ಬನ್ನಿ. ರಾತ್ರಿ ಹೊತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ವೀರರಾಣಿ ಅಬ್ಬಕ್ಕ ತನ್ನ ಸೈನ್ಯವನ್ನಿಟ್ಟುಕೊಂಡು ಆ ಪರಕೀಯರಾಗಿರತಕ್ಕಂಥ ಪೋರ್ಚುಗೀಸರಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆವಾಗಲೂ ಕೂಡ ಕುತಂತ್ರ, ಆವಾಗಲೂ ಕೂಡ ಕುತಂತ್ರ, ಎಲ್ಲವೂ ಕೂಡ ಕುತಂತ್ರದಲ್ಲೇ ಸಾಧನೆ ಮಾಡಿದ್ದಾರೆ ವಿನಃ ಧೈರ್ಯವಾಗಿ ನೇರವಾಗಿ ಎದುರಿಸುವಂತಹ ಶಕ್ತಿ ಈ ಅಬ್ಬಕ್ಕಳನ್ನು ಅವರಿಗೆ ಇರಲಿಲ್ಲ ಎಂಬುದಕ್ಕೆ ನಿದರ್ಶನ. ಶರಣು ಶರಣೆನು ತಾಗ ಬಾಗುವ ತರದಿ ನಟನೆಯ ಗೈದು ಬವನ. ಶರಣು ಅಂದಾಗ ನಮ್ಮ ಭಾರತೀಯರ ಒಂದು ದೊಡ್ಡ ಗುಣ ಅದೇ, ಕ್ಷಮಿಸಿದ್ದೇನಂತೆ ಅಲ್ವಾ, ಇದು ನಮ್ಮ ಭಾರತೀಯರ ಗುಣ. ಸ್ವಾಮಿ ಕ್ಷಮಿಸಬೇಕು ಅಂತ ಹೇಳಿದಾಗ ಕ್ಷಮಿಸ್, ಅವ ಯಾವ ರೀತಿಯಲ್ಲಿ ಕ್ಷಮಿಸಬೇಕು ಅಂತ ಕೇಳಿಕೊಂಡಿದ್ದಾನೆ, ಆಚೆ ಹೋಗುವಾಗ ಅವನು ಏನಾದರೂ ಮಾಡ್ತಾನೆ ಅಂತೇಳಿ ಅಂಥ ಗುಣದವರೇ ಇದ್ದಾರೆ. ಹಾಗಾಗಿ ಶರಣು ಶರಣಿರುತ್ತಾಗ ಬಾಗುವ ತೆರದಿ ನಟನೆಯ ಗೈದು ಯುದ್ಧ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ, ಈ ಬದಿಯಲ್ಲಿ ವೀರ ರಾಣಿ ಅಬ್ಬಕ್ಕನು ಕೂಡ ಹೋರಾಟವನ್ನು ಮಾಡುತ್ತಿರುವ ಹೊತ್ತಿನಲ್ಲಿ ಒಬ್ಬ ಹತ್ತಿರ ಬಂದವ, ಶರಣು ಶರಣು ಅಮ್ಮ ನಟನೆಯ ಗೈದು ಮ್ಲೇಚ್ಚನೋರ್ವ ಧರೆಗೆ ಬಿದ್ದಲಗನ್ನು ಮೆಲ್ಲ ಎತ್ತಿದ್ದಾನೆ ಪಿಡಿದು.

ಥಪ್ಪನೆ ಬಿದ್ದಿದ್ದಾಳೆ ವೀರರಾಣಿ. ಆಹಾ, ಈ ರೀತಿಯಲ್ಲಿ ಓಹೋ ಶರಣು ಶರಣು ಎಂದು ನನ್ನನ್ನು ರಕ್ಷಿಸಬೇಕು ಅಂತೇಳಿ ಬೇಡಿಕೊಂಡು ಬಂದವನನ್ನು ಸ್ವಲ್ಪ ಮುಖ ನೋಡುವ ಹೊತ್ತಿನಲ್ಲಿ ಅಡ್ಡದಲ್ಲಿ ಬಂದು ಈ ರೀತಿ ಮಾಡಿದನಲ್ಲ ಅಂಥೇಳಿ ಬಹಳ ಬೇಸರವಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಮೋಸ. ವಿರೋಧಿಗಳಲ್ಲಿ ಹಲವರ ನಾಶವಾಗಿ ಹೋಯಿತು, ಹಲವರ ಪಲಾಯನವಾಗಿ ಹೋಯಿತು, ಆಮೇಲೆ ಹಲವರ ಬಂಧನ ಮಾಡಿದ್ದಾಳೆ. ಎಂಥ ಧೈರ್ಯ ವೀರರಾಣಿಗೆ! ಕ್ಷಣ ಕ್ಷಣಕ್ಕೂ ಮೋಸದಿಂದಲೇ ಏನೇನೋ ಮಾಡ್ತಾ ಮಾಡ್ತಾ ಹೊಟ್ಟ ಅಬ್ಬಕ್ಕಳ ಹೋರಾಟ. ಆಹಾ, ಭಾರತದ ವೀರ ಮಹಿಳೆಯ ಇತಿಹಾಸ ಪುಟದಲ್ಲಿ ಸೇರುವುದಕ್ಕೆ ಈ ರೀತಿ ಯಾರಿಗೂ ಕೂಡ ನಿಜವಾಗಿ ಆ ವೀರ ಮಹಿಳೆ ಆ ಇತಿಹಾಸ ಪುಟಕ್ಕೆ ಸೇರುವಂಥವಳಾಗ್ತಾಳೆ ಅಲ್ವಾ, ಸಂಶಯವೇ ಇಲ್ಲ ಅದಕ್ಕೆ. ಆ ರೀತಿಯಲ್ಲಿ ಪ್ರಾಣ ಹೋಗುವ ಮುನ್ನ ಅಲ್ಲಿದ್ದವರನ್ನು, ಅಲ್ಲಿದ್ದ ಸೈನಿಕರನ್ನು ಹತ್ತಿರ ಕರೆದಿದ್ದಾಳಂತೆ ವೀರರಾಣಿ.

ಧೀರ ದಿಟ್ಟತನದಿಂದ ಪೋರ್ಚುಗೀಸರೊಡನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟ ಮಾಡಿ ಅದರ ಜೊತೆಗೆ ನಮ್ಮ ತವಳವರಾಣಿಯಾಗಿ ಮಾನವೀಯತೆ ಮತ್ತು ಸಾಮರಸ್ಯ ಇದಕ್ಕೆಲ್ಲದಕ್ಕೂ ಕೂಡ ಆದರ್ಶಪ್ರಾಯಳಾಗಿ ಮೆರೆದಂಥ ಭಾರತೀಯ ಮಹಿಳೆ ವೀರರಾಣಿ ಅಬ್ಬಕ್ಕನ ಚರಿತ್ರೆ ಮಾಡಿಸಿದವರಿಗೆ ಮಾಡಿದವರಿಗೆ ಕೇಳಿದವರಿಗೆಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಎನ್ನುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮಂಗಳ ಜಯ.

0: ಬೋಲೋ ಭಾರತ್ ಮಾತಾ ಕೀ.
1: ಇದುವರೆಗೆ ಇತ್ತೀಚೆಗೆ ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹರಿಕಥಾ ಪರಿಷತ್ ರಿಜಿಸ್ಟರ್ ಮಂಗಳೂರು, ರಾಮಕೃಷ್ಣ ಮಠ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಅಮೃತಗಾಥ ರಾಷ್ಟ್ರೀಯ ಕಥಾ ಕೀರ್ತನೋತ್ಸವ 2022 ಈ ಕಾರ್ಯಕ್ರಮದಲ್ಲಿ ನಡೆದ ಹರಿಕತೆ ವೀರರಾಣಿ ಅಬ್ಬಕ್ಕ. ಕೀರ್ತನಕಾರರು ಕಲಾಸಾರಥಿ ಶ್ರೀ ತೋನ್ಸೆ ಪುಷ್ಕಳ್ ಕುಮಾರ್, ಹಿಮ್ಮೇಳದಲ್ಲಿ ಸಹಕಾರ ಶ್ರೀ ಸತ್ಯನಾರಾಯಣ ಐಲಾ ಹಾಗೂ ಜಗದೀಶ್ ಉಪ್ಪಳ. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8.
6: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
7: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
8: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆಯಾಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ?
9: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ, ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ.
5: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ഹലോ ഹായ് നമസ്കാരം അസ്സലാമു അലൈക്കും. കേട്ടോണ്ടുള്ള ഇത് റേഡി സാരംഗം 07.8 FM. ഇത് രംഗ് രംഗ്രോ ജീവന. എല്ലാവരും ഒന്നിത്ത് ഒട്ടേത്തും ഉണ്ടോ ഏകൈക വിശേഷ നേർ പ്രസാരത്തെ കാര്യക്രമമേ. ഇത് മൈക്കാൽ തബൽക്ക കാര്യക്രമം. സോ എപ്പം വേറെ വേറെ ബിസിയെ തൊട്ടുക വേറെ വേറെ വിചാരങ്ങളൊട്ടുക കുറേ മാഹിത്യങ്ങളൊട്ടുക കൂടെ പുറത്ത് വന്നോട്ടിന്ന്. സോ അതുപോലെ നിങ്ങളുടെ മുണ്ടിണ്ടിന്ന് നിങ്ങൾക്ക് കൂടെ ഞങ്ങളൊട്ടിക്ക് മുണ്ടുണ്ട് കൂടെ ഇന്നാറ് ബഹുശ ഇണ്ടത്തെ ഞങ്ങളെ മൈക്കാൽ തബൽക്ക കാര്യക്രമത്തിൽ ഓർവ ബിരുന്ദർ കൂടെ ഞങ്ങളൊട്ടിക്ക ഉണ്ട്. ഈ ബിരുന്ദർ ആറ് കേട്ടുണ്ടായെങ്കിൽ ഞങ്ങളെ ആധുനിക ബാരി സാഹിത്യത്തോ ഒരു മുതല ശിഷ്ട കവിയുണ്ട് കൂടെ ചില അനേക ബേറെ ബേറെ ഭാഷകളും കൂടെ ബഹുഭാഷാ സാഹിത്യം കൂടെ ആയിട്ടുള്ളെങ്കിത്തോ ബി എ സംഷുദ്ദീൻ മടിക്കേരി ഇയാൾ ഞങ്ങളൊട്ടിക്കുണ്ടു. സോ അയാളുടെ ബഗ്ഗെ ഒരു തെല്ല് ഞങ്ങൾ തെരിയണം അവർ. സോ അയാളുടെ ബഗ്ഗെ ഒരു ഇൻട്രോ ഞങ്ങൾ കേട്ടോണ്ട് പറവാ.
1: ഇണ്ടത്തു ബിരുന്ദർ ഹെരിയ ബഹുഭാഷാ സാഹിത്യ ബി എ സംഷുദ്ദീൻ മടിക്കേരി ഇയാൾ ബാരി സാഹിത്യ ക്ഷേത്രത്തിൽ അനേക കൊടുകെ കൊടുത്തോ ആൾ. അനേക ബാരി ഭാഷകളും കവന തുറച്ചിസിത്ത് ആധുനിക ബാരി സാഹിത്യത്തോ മുതല ശിഷ്ടകവി ചെന്ത് ഗുരുത്തിസിര് സന്തകവി കനകദാസരോ മോഹന തരംഗിനി കാവ്യത്തു ബാരി ഭാഷക്ക് അനുവാദിസിര് ഇയാണ്ടു പുതിയ ബാരി പാട്ടുങ്ങ ബാരി ഭാഷരോ പ്രപ്രഥമ കാസറ്റ് ആയിട്ട് അപാര ജനപ്രിയത്തെ എടുത്തിടല്ലാണ്ട് ഇണ്ടുകും ആൽമാട്ടു ബായിൽ കേട്ടുകൊണ്ട് വന്നിട്ടുണ്ടോ. ഇയാളുടെ ബാരി പാട്ടുകളോ കാസറ്റ് ബാരി ഭാഷരോ പ്രപ്രഥമ ഒരു കാസറ്റ് കൂടെ ആയിട്ട് അപാര ജനപ്രിയ എടുത്തിടല്ലാണ്ട് ഇണ്ടുകും ആൽമാർഡ് ബായിൽ കേട്ടോണ്ട് വന്നിട്ടുണ്ടോ. കർണാടക ബാരി സാഹിത്യ അക്കാദമി ഇപ്പുറത്തേക്ക് പറത്തു കുറന്നോ ബാരി കന്നഡ ഇംഗ്ലീഷ് നിഘണ്ടറോ മൂന്ന് സമ്പാദകരില് ഏലും ഒരാളേറ്റിക്കര് ബേറെ ബേറെ മോത്തലും ബാരി കവിഗോഷ്ഠികളോ പിന്നെ വിചാര സങ്കീർണത്തോ അധ്യക്ഷത കൂടെ വഹിച്ചിര് അനേക പത്രികകളും ബുക്കുകളും ബാരി ഭാഷയിൽ കഥ കവന ലേഖനങ്ങളോ പ്രകടന കൂടെ ആക്കിര് കർണാടക ബാരി സാഹിത്യ അക്കാദമി രചനയായപ്പ അതിലോ ഫസ്റ്റോ സദസ്യരായിട്ട് 3 വർഷ സേവ കൂടെ ആക്കിര് നൂറാറ് ലേഖനങ്ങൾ എഴുതിയോ ഇയാൾ. ഇയാളുടെ ലേഖനങ്ങൾ രാജ്യ പിന്നെ ജില്ലാ മട്ടത്തോ ബേറെ ബേറെ പത്രികകളും പിന്നെ ആകാശവാണിയിലും പ്രസാരയിര് അനേക കവനങ്ങളോ രചന ആക്കിട്ട് അത് കവന സങ്കലനത്തിലും പ്രകടായിര് 3 നാടകങ്ങൾ 4 റേഡിയോ നാടകങ്ങൾ 25 ആറ് ബീതി നാടകത്തോ രചിച്ചിട്ട് നിർദ്ദേശിച്ചിര് ഇയാൾ അനേക ഭാഷകളും അനേക കൃത്യങ്ങളോ എഴുതിര് വിശിഷ്ട ബാരി ജനാംഗ ചെല്ലോ സംശോധനാത്മക ബുക്കു സംബന്ധ കഥാസങ്കലന പരിവർത്തന മുസ്ലിം ജനപദ കഥകളും ഇങ്ങനെ തുടങ്ങിയ അനേക കൃത്യങ്ങളും നമുക്ക് കാണുക സാധ്യാവരു. ഇയാൾ പത്രകർത്തനായിട്ടും സേവ സല്ലിച്ചിര് ബംഗളൂരുടെ സഞ്ജീവാണി പത്രികയിലെ ഉപസമ്പാദകായിട്ട് മടിക്കേരിയുടെ ശക്തി ദിനപത്രികയുടെ സഹായക സമ്പാദകായിട്ട് കൊടകു ജില്ലാ പത്രകർത്തരു സംഘത്തു സ്ഥാപകരില് ഓർവ കൂടെ ആയിരിക്കര് തന്റെ 6ാം തരഗതിയിലെ വിദ്യാർത്ഥി ആയിട്ടിന്നപ്പമേ നാടക രചന ആക്കിര് നിർദ്ദേശന അഭിനയ ആക്കിയോണ്ടിന്ത് സുമാറു 150 ആറ് നാടകത്തില് അഭിനയ ആക്കിര് 120 ആറ് നാടകത്തു നിർദ്ദേശന കൂടെ ആക്കിര് ഇയാളുടെ കന്നഡ പറ ചട്ടുവടിക്ക് നോക്കു പോയെങ്കിൽ അനേക ഉണ്ട് ദൂരദർശനത്തില് കന്നഡ കാര്യക്രമ പ്രസാര ആവണം ചെന്ത് ജില്ലയിൽ നടന്നു ചളവലിരോ നേതൃത്വം കൂടെ വഹിച്ചിത്തിന്ത് ഗോകാക് ചളവലിരോ മുൻചൂണി നായകരില് ഓർവ ജില്ലാ സമിതിയുടെ പ്രധാന കാര്യദർശി കൂടെ ആയിട്ടിന്ത് കൊടകു ലേഖക കലാവിതരോ ബളകത്തോ സ്ഥാപകരിലും കൂടെ ഓർവ അതിലെ അധ്യക്ഷനായിട്ടും സേവ സല്ലിച്ചുകൊണ്ട് പേര് ഇയാളുടെ വൃത്തി ജീവനത്തെ ബഗ്ഗെ നോക്കു പോയെങ്കിൽ പത്രകർത്തനായിട്ട് 14 വർഷ സേവ സല്ലിച്ചിര് അതേപോലെ ശിക്ഷകനായിട്ട് 6 വർഷ സേവ സല്ലിച്ചിര് ജില്ലാ സാക്ഷരതാ സമിതി കാര്യദർശിയായിട്ട് ജില്ലരോ സാക്ഷരതാ പ്രമാണത്തോ ശേഖര തുമ്പറോ ഗടി ദാട്ടിസുകും 10 വർഷങ്ങളോ സേവ കൂടെ സല്ലിച്ചിര് കഴിഞ്ഞ 10 വർഷത്തിലിട്ട് രാജ്യമട്ടത്തോ സമ്പർമൂല വ്യക്തിയായിട്ട് ബേറെ ബേറെ ക്ഷേത്രത്തിൽ സേവ സല്ലിച്ചിര് ഇങ്ങനെ ബേറെ ബേറെ ക്ഷേത്രത്തിൽ സേവ സല്ലിച്ചോ ഇയാൾക്ക് കന്നഡ പറ ചട്ടുവടിക്കായിട്ടും കൊടകു ജില്ലാ ആഡളിത്വ പരമായിട്ട് കന്നഡ രാജ്യോത്സവ പ്രശസ്തി കൂടെ കിട്ടിര് സാഹിത്യ സേവകായിട്ട് മരഗോഡിൽ നടന്നു കന്നഡ സാഹിത്യ സമ്മേളനത്തിൽ സമ്മാനം കൂടെ നടന്നത് കർണാടക ബാരി സാഹിത്യ അക്കാദമിയോ 2014-15 സാലോ ഗൗരവ പ്രശസ്തി കൂടെ കിട്ടിയത് അനേക സമ്മാനങ്ങൾ കൂടെ ഇയാൾക്ക് നടന്നത് ഇങ്ങനത്തെ ഹിരിയ ബഹുഭാഷാ സാഹിത്യ ഇന്നത്തെ ഞങ്ങളും മൈക്കാൽ തബൽക്ക കാര്യക്രമത്തിലുണ്ട് വരൂ അയാളുടെ ജീവന അയാൾ നടന്നു വന്നു തീരു അയാൾ ബേറെ ബേറെ ക്ഷേത്രത്തെ കുറിത്തങ്കത്തോ കൊടുക്കെ അത് എല്ലാത്ത ബഗ്ഗെ ഇന്ന് ഞങ്ങൾ പൽക്ക പറയുക.
0: യെസ് സർ, ഇന്നത്തെ മൈക്കാൽ തബൽക്ക കാര്യക്രമത്തിക്ക് നിങ്ങൾക്ക് ആത്മീയമായിട്ടുള്ളെങ്കിലത്തെ ഒരു സ്വാഗതം. യെസ് സർ, ഒട്ടേറെയത്ത് നമുക്ക് നോക്കു പോയിന്റ് കണ്ടായെങ്കിൽ ഒരു ഹിരിയ ബഹുഭാഷാ സാഹിത്യ ഞങ്ങളെ ആധുനിക ഒരു ബാരി സാഹിത്യത്തെ മുതൽ ശിഷ്ടകവിയുണ്ട് കൂടെ പേരെടുത്ത ഒന്ന് நல்ல ஒரு சாகித்தி கூட நீங்கள் நாங்களே இந்த காரியக்ரமத்தில் கூட உள்ளார். ஒட்டாரைத்து நான் ஸ்டார்டிங்கில் நான் நீங்கள்ட்ட கேட்க உள்ளே எழுந்திருக்கேன் டைம் வந்து நீங்களே பால்யத்துவ கால மடிக்கேரி. ஆ மடிக்கேரியில் உள்ள இங்கேத்தோ அப்பத்தை நீங்கள் ஒரு ஜீவனை இப்போ நீங்கள் மைக்காத்தில் பந்து கூட நெலிசிறாரு. பட்டு ஆ ஒரு பால்யத்தில் இருந்த இங்கேத்தோ ஆ ஒரு தொலைப்புங்க அதில் நீங்கள் சொல்ல போகிறேன்ட்டு எந்திரி சொல்ல இஷ்டப்படுறேன்.
2: நண்டோ மூலராய பஸ்மே, நான் மூத்திங்கிறது கிழவாட்டி குமே நண்டோ அப்பா உமா காக்கா மாதிரிலாம் மடிக்கேரிக்கு ஷிஃப்ட் ஆயிரு.
0: ஷிஃப்ட் ஆயிரு
2: நல்ல காக்கா கான்ட்ராக்டர். ஸோ அயலொட்டிக்கு நாங்கள் எல்லாரும் போயிடலாம். நண்டோ காக்கா மூணு காக்கா மாறு இதே நாங்கள் மூணு ஆங்கிலே ஒரு பெண் எல்லாருக்கும் ஃபேமிலி அவ்வளோ போயிருந்தாங்க. இது மூணு ஃபேமிலியோ எல்லா மக்களும் நாங்களும் சுமார் 36 மக்கள் நீட்டிட்டு போனாங்க. ஸோ நாங்களாம் ஒட்டிகே அவடைய நாங்கள் பால்யத்தை ஒட்டிகே கழிஞ்சாங்க அவடைய மடிக்கேரியில். பால்யா செல்றது வரி கொசின்னு பால்யா அதே நான் இப்போ நான் செல்றேன்.
0: லைஃப்ல இருக்க பிறகு தெரிஞ்சு நோக்கி டைம்க்கு அதே திறமை மஜிலுங்க நினைக்கணும்.
2: அப்போ கஷ்டங்கிட்டு கொசிந்து இப்போ காசுண்டு கொசி இல்லை
0: கொசி இல்லை.
2: ஸோ அப்போத்தோ நாங்கள் எத்தனை கஷ்டம் ஆகிட்டு இருந்துட்டு இருந்தீங்க கூட அது நிற்கும் வெள்ள பாரி கொசி உடைப்போம் நாங்கள். அப்போ நான் ஸ்கூல் அவடையும் போது ஹிந்துஸ்தானி ஸ்கூல் உண்டு முன்சிபாலிட்டி ஸ்கூல் அது.
0: ஓகே.
2: ஸோ அதில் நான் படித்தோம். அவடைய நாங்கள் 4 ஆண் மக்கள் 8 பெண் மக்கள் ஸ்கூல் அப்பமே அப்பமே பெண் மக்கள்
0: நாலே செல்டேன்
2: ஐக்கு நான் பைக்கு மண்ணா காமிச்சேன். ஐக்கு நான் சேர்ந்துட்டு நானும் ஓடிடுவேன். இதை போயிட்டு எல்லாம் பிடிச்ச வந்து இருந்துட்டு நான் கடிக்க பறத்தாயிட்டேன். ஒரு அடி அடிச்சதே ஐம்போய் சிரிக்க வந்து. ஸோ இங்க தப்பின்ன நண்டோ ஒரு லக்கி நான் ஏபிசியத்தில் சேர்ந்தேங்க வந்தோம். பாரதி சுத்தா கொஞ்சம்ல நெடுக்கல்ல கூட்டது மேலே வயலு தறி இதெல்லாம் எழுதி அயல் அயலு நண்டோ டீச்சர்
0: மோதி
2: அவங்களுக்கு நண்ட பெங்கம்மாரு நாங்கள் எல்லாம் வச்சுட்டிருந்தா நண்ட பெங்கம்மாரு பாட்டு பாட்டு
0: வேண்டியிருந்தார்.
2: அதில் பாரி ஃபேமஸ் பாட்டு யாச்சிருந்தீங்க ராயரு பந்தர்
0: மாவட்டம் மனைவி நான் அது கேட்க ஒன்று கூட பண்ணேன். ஆ பாட்டில் நீத்த நீங்க ஒரு சாகித்யத்தை அபிருச்சி கூட ஒரு சைடில் வெளிநோட்டு போயிட்டு சொல்றேன் கிட்ட ஒரு பழக்க கேட்கும். ஸோ இதே தர நேரம்
2: கரெக்ட் ஆ பாட்டு ஆறு எழுதிரோ இருந்து கொஞ்சம் நல்ல தாத மாதிரி பாட வேண்டியிருந்தார். அது அது செம்மையாக பாட்டுங்க சபினத்தை பாட்டுங்க ஆட்டு இதாகட்டும் எல்லாம் இப்போ நாங்கள் ஃபேமிலியில ஒரு வாத்தாவரணம் எழுத்து சேர்ந்தேங்க எல்லாருக்கும் ஓதுற பாரி இஷ்டம் புக் ஓதுற சேர்ந்தேங்க பாரு கிட்டி கிட்டி பேப்பர் எந்த கிட்டங்க உள்ள நாங்கள் எடுத்து ஓதி
0: ஓட்டியிருந்தேன்.
2: எத்தனை தோல் சேர்ந்தேங்க நண்டோ பெங்கல் மாதிரி ஓதிரோ ஒருத்தி மாத்திரம் வெளிய சிறிய பெண்கள் மாத்திரம் 5 கிளாஸில் ஓதிடுறோம். பாக்கி எல்லாம் ஜெண்டு 3 நண்டோ ஒரு பெண்கள் கதீஜான்ட்டு ஐமா இப்பா ஒரு 5 முன்னோரும் ஐமுக ஒரு 7 டிக்கும் அப்பா இப்போ 75 6 ஐமனாக்கு இதெல்லாம் நான் எழுதியிருக்கிற நோக்கில் எழுதிச்சேன் காட்டு முன்னாக்க அதிர்ப்பாயிருத்தாக்கு இந்த சேர்ந்தங்க ஒன்றும் அங்கத்தோ கவனங்க பேரி கன்னடா மலையாளம் பின் ஒன்றும் காகுணிதா ஒரு தெல்லும் மிஸ்டேக் இல்லை கன்னடா 3 கிளாஸில் படித்தவரும் அதில் பின்ன நாங்கள் நாங்கள் ஃபேமிலியிலே அதில் பப்ளிஷ் ஆக்கினாங்க. அது புக்கும் ஆயிடு கதீஜா கவனங்களும் சேர்ந்துட்டு பாரி கொசி ஆயிடு எல்லாரும் அதை நோக்கிட்டு பாரி சந்தத்தை கவனங்க பேரி கன்னடா பின் இதில் சே அவர் அப்பா நாங்கள் புக் ஓதிண்டிக்கும்போது நான் உண்மை போயிட்டல ஸ்கூலுக்கு போயிட்டல ஐமா நாளோட பண்ணோம் இது வந்துடலாம் இது வந்துடலான் ஒரு புக் படிச்சு கேட்டு கேட்டுக்கிட்டு ஐமா ஓத படிச்சது.
0: ஓகே ஓகே. அப்போ நீங்களே எல்லா ஒரு கூட்டமே நீங்கள் ஒரு ஃபேமிலி ஆரோப்பத்துலேருந்து
2: ஆரோப்பத்துலேருந்து இல்லை எத்தனை சேர்ந்தங்க நாங்களோ அகா அப்பா மாதிரி ஃபேமஸ் அப்பா மடிக்கேரியில் ஸோ நாங்கள் எவ்வளோ போயிருந்தோம் நாங்கள் நக்கு கையில் ஒரு புக் ஒரு பேப்பரை தந்து ஓதி இதில் ஆனே ಸೊ ನನ್ನ ಕಾಕದಪ್ಪಲ್ಲ ಎಸ್ ಎಲ್ ಸಿಲಿ ರ್ಯಾಂಕ್ ಬಂತು ಕಾಕ. ಪಡಿಪುಡಿದ್ರು ಭಾರಿ ಹುಷಾರು ಕಾಲೇಜಲ್ಲಿ ಇದ್ರು ಎಲ್ಲ ಹತ್ರ ಹೋಗ್ತಾರೆ ನಲ್ಲೋ ಭಾರಿ ಫೇಮಸ್ ಐತೆ. ಸೊ ಕಾಕ ಯಾರದಕ್ಕೆ ಪ್ರೇರಣೆ ಆ್ಯಕ್ಚುಲಿ
0: ಅವರು ನಿಮಗೆ ಮಡಿಕೇರಿ ಫ್ಯಾಮಿಲಿ ಕೂತು ನಿಮಗೆ ಮದರ್ ತಂಗಿ ಐತಿಂತೆ
2: ಬಟ್ ಅವಡ ಕನ್ನಡ ತಿನ್ನ ಕೊಡವ ಇದು ಜಂಡು
0: ಅದೇ ಅದೇ
2: ಅವಡೆ ಜಂಡು ಪಡ್ಚೆ ನಾನು ಅವಡೆ.
0: ಓಕೆ ಖಂಡಿತ ಮಾಡಿ ಅದೆಲ್ಲ ಕೇಕು ಮತ್ತು ಭಾರಿ ಖುಷಿ ಕೂಡ ಅವ್ರೆ ಹೆಂಚನಿಗೆ ಆ ಪತ್ತೆ ಆ ಬಾಲ್ಯ ತುಲಂಕಿತ ವಾತಾವರಣ ನಲ್ಲಿ ನಂಗೆ ಬೆಳ್ಳಿಯೊಂಟು ಬರ್ಬೋದು ಅದೇ ವಾತಾವರಣದಲ್ಲೂ ಕೂಡ ನಂಗೆ ಬೆಳ್ಳಿಯೊಂಟು.
2: ಅಂಜನೇ ಕ್ಲಾಸಲ್ಲಿ ನಾನು ಕಾರಂತಡು ಕುವೆಂಪುಡು ಇಲ್ಲೆಲ್ಲರೂ ಬುಕ್ಕ ಕಾದಂಬರಿ ಓದಿಟ್ಟಿದ್ದೆ. ಅಪ್ಪ ಭಾರಿ ಇಂಟ್ರೆಸ್ಟ್ ನನಗೆ ಆ ನರಸಿಂಹಯ್ಯರವ್ರ
0: ಪತ್ತೆ ನಿಮಗೆ ಸಾಹಿತ್ಯದ ಅಭಿರುಚಿ ಆ ಸಂದರ್ಭದಲ್ಲಿ ನಿಮಗೆ
2: ಬೆಳ್ಳಿಯೊಂಟು ಅಪ್ಪ ಮೇಡು ನಾಲ್ಕು ಆರನೇ ಕ್ಲಾಸ್ಲಿ ನಾನು ಪಾಠ ಇಲ್ದಿ ಅವರು ನಾಟಕ ಇದೆಯೇ ಅವ್ರ ನಾಟಕ ಹಾಕಿಟ್ಟು ನಾನು ಸ್ಕೂಲ್ ಡೇಗೆ ಆ ನಾಟಕ ನಾನೇ ಡೈರೆಕ್ಟರ್ ನಾನೇ ಹೀರೋ. ಅದ್ರ ಪಿನ್ನೆ ಪ್ರತಿ ವರ್ಷ ನಾನು ಸ್ಕೂಲ್ ಡೇಲಿ ಎಲ್ಲ ನಾಟಕ ಹಾಕೊಂಡಿದ್ದೇನೆ.
0: ಓಕೆ ಖಂಡಿತ ನಿಮ್ಮ ಚರಿಯದಲ್ಲಿ ಎತ್ತರಮ್ಮ ಬುಕ್ ಕೂಡ ಓದಿ ಅಂಟಿದ್ದಾರೆ ನಿಂಕು ಏದು ಸಾಹಿತಿ ಮಾರಂಟು ನಿಂಕು ಚೊಮ್ಮೆ ಲೈಕ್ ಆಯ್ ಅಂಟಿದ್ದಾರೆ
2: ಕುವೆಂಪು ಶಿವರಾಮ್ ಕಾರಂತರ ಕಾದಂಬರಿ ಇನ್ನು ಪೆಂಡಿಂಗ್ ಅಲ್ಲಿ ತ್ರಿವೇಣಿ.
0: ಓಕೆ ಓಕೆ ಆಮೇಲೆ ಕಾದಂಬರಿ ಜಾಸ್ತಿ ಐತೆ ನಿಮಗೆ ಓದಿ ಉಂಟು ಕೂಡ ಇದ್ದಾರೆ ಅಲ್ಲೆ. ಸೊ ಅದೇ ಸಂದರ್ಭದಲ್ಲಿ ನಿಮ್ಮ ಸ್ಕೂಲ್ ಡೇ ಆ ಅವರ ಸಂದರ್ಭದಲ್ಲೂ ನಾಟಕ ಅದಕ್ಕೆ ನಿರ್ದೇಶನ ಹಾಕರು ಅದಕ್ಕೆ ಅಭಿನಯ ಹಾಕರು. ಸೊ ಅದ್ರ ನಿಮ್ಗೆ ಅವರು ಕುಂಪಾಯರ ಆ ಅವರು ನಿಮ್ಗೆ ಪ್ರತಿಭರೆ ಮುನ್ನೂರು ಕುಂಪಾಯರ ವರ್ಷಿಟ್ಲೆ ಇನ್ನೊಂದು ನಾನು ಕೇಳ್ಕೊಬಿಲ್ಲ ಎಂದ್ರೆ ಚಂದ್ರೆ ನಿಮ್ಮ ಒಲಿಮನೆಯ ಕ್ಲಾಸ್ ಲೆಂದಮ್ಮ ಇನ್ನಪ್ಪ ಅವರು ಕತೆ ಕೂಡ ಇಲ್ದಾರ ಮಸನದ ಮನೆ ಅಂದ್ರೆ ಅದು ನಿಮಗೆ ಎಲ್ದಿತ್ತು ಅವರು ಕ್ಷೇತ್ರತ್ಗೆ ಅವ್ರ ಮತ್ತು ಕೊಡ್ಕ್ರಾರ ಹಂಗಾದ್ರೆ ಕಾಟದ ಬುಟ್ಟಿಗೆ ಇಟ್ಟದ್ ಬಿಡ್ರಾರ. ಸೊ ಅದ್ರ ಇನ್ಸಿಡೆಂಟ್ ಚಲಮ್ ಎಂದ್ರೆ
2: ಅದೇ ಅದು ಅವ್ರ ಪೇಪರ್ ಕಡ್ತೀಯ ನಾನು ಅದು ರಿಜೆಕ್ಟ್ ಹಾಕ್ಯಾರಂಗ ಅದಕ್ಕಿಂತ ನಾನು ಪ್ರಜಾಮಂತ್ರದ ಕಡ್ತೀಯ
0: ಅದು ನಾಟಕಮ್ಮ ಕವನಮ್ಮ
2: ಕತೆ
0: ಕತೆ
2: ಮಸಣದ ಮನೆ
0: ಮಸಣದ
2: ನಾನು ಪಿನ್ನ ಅಂದ್ರೆ ಪ್ರಜಾಮಂತ್ರದ ಕಡ್ತೀಯ ಕರ್ತಮಂತ್ರ ಲೆಟರ್ ಇದೆಯೇ ಇದು ನೀವು ಇದಕ್ಕೆ ಯೋಗ್ಯತೆ ಉಂಟು ಹಂಗೆ ಪ್ರಕಟ ಹಾಕೋರು ಇಲ್ಲ ಅಂಟಾಗಿ ವಾಪಸ್ ಕಟ್ತಾರೆ ತೊಂದರೆ ಬೇಡ ಕಾಟದ ಡಬ್ಬೆ ಇಡೋರು ಉಂಟು ಅಲ್ಲಿ ಅವ್ರು ಲೆಟರ್ ಇತ್ತು ಮನಮೂರ್ತಿ ಅಕ್ಕಪ್ಪ ಅಪ್ಪ ಅಲ್ಲಿ ಸಂಪಾದಕ ಇಟ್ಟಿದ್ದೆ ಆ ಲೆಟರ್ ಅತ್ತರ ಜೋಕಿಲಿ ಎಡ್ತು ಬಿಚ್ಚಿದ್ದೆ ನಾನು ಬೆಂಗಳೂರು ನನ್ನ ಸೂಟ್ ಕೇಸ್ ಕಟ್ಟಿ ಬೈತಿ ಅದ್ರಲ್ಲಿ ಲೆಟರ್ ಹೋಯ್ತು ಅತ್ತರ ಚಂದ ಇಲ್ಲದಿ ಅಂತ ಲೆಟರ್ ಅವರು ಇನ್ಸ್ಪೈರೇಷನ್ ಹಾಕೊಂಡ್ಪೋಲೆ ನಾಲ್ಕು ಭಾರಿ ಪ್ರೇರಣೆ ಅಂತ ಲೆಟರ್ ನೀನೆಲ್ಲ ಎಲ್ದಂಡ ನಿನ್ನ ಕತೆ ಭಾರಿ ಚಂದ ಉಂಡು ಈ ಬಯಸಲ್ಲಿ ಎಲ್ಲದಿ ಇತ್ತರ ನಲ್ಲೆ ಉಂಡಲ್ಲೇ ಇದು ಎಲ್ಲೂ ಇಲ್ಲದೆ ನಿಮಗೆ ನಲ್ಲ ಸ್ಕೋಪ್ ಉಂಟು ಚಂದ್ರೆ ಜಂಡು ಪುಟ ಇಲ್ಲದಿರು ಅವ್ರ ಚರ್ಕೋಗು ಎನ್ಕರೇಜ್ ಹಾಕೋಗ ಹೇಳಿ ನನಗೆ ಭಾರಿ ಇದಾಯ್ತು ಅದ್ರಲ್ಲಿ ಆ ಲೆಟರ್ ಮಾತ್ರ ನಾಲ್ಕು ಇಪ್ಪು ಬಿಚ್ಚಿರಿ ನಾನು ಆ ಸ್ಟೋರಿ ಬುಕ್ ಇಪ್ಪು
0: ಅಂದ್ರೆ ಜೀವನದಲ್ಲಿ ಚೊಮ್ಮೆ ಪ್ರೇರಣಾ ವ್ಯಕ್ತಿ ಅಂತೂ ಕೂಡ ಚೊಮ್ಮೆ
2: ಖಂಡಿತ
0: ಬಾಲ್ಯದಲ್ಲಿ ಸ್ಕೂಲ್ ರಿಟರ್ನ್ ಸಂದರ್ಭದಲ್ಲಿ ಅವರು ಶಿಕ್ಷಕ ಅಯಲು ಕೂಡ ನಿಂಕೋರು ಪ್ರೇರಣೆ ಭಾರತಿ ಸುಧಾ ಅಯಲು ಕೂಡ ಪ್ರೇರಣೆ ಐತಿ ಅಂತ ಪಿನೊಮ್ಮೆ ಎಲೆ ವರ್ಷದಲ್ಲಿ ಈ ಪ್ರೇರಣೆಯಲ್ಲೂ ಕೂಡ ನಿಂಕು ಮುನ್ನೂರು
2: ಕಾಲೇಜಲ್ಲಿ ಕಾಲೇಜಲ್ಲಿ ಪ್ರೇರಣೆ ಚೆಲ್ಲಗೊಳ್ಳೆ ಬಟ್ ಆರಾಮಿತ್ರ
0: ಆರಾಮಿತ್ರ
2: ಅಯಲು ನನ್ನ ಲೆಕ್ಚರ್ ಐಟಿ.
0: ಓ ಹೋ ಹೋ
2: ಸೊ ಅದರ ಇನ್ಸಿಡೆಂಟ್ ಭಾರಿ ಅವರು ತಮಾಷೆ ಇನ್ಸಿಡೆಂಟ್ ಅದನ್ನು ಅಲ್ಲಿ ಫಸ್ಟ್ ಬಂತು ಕಾಲೇಜ್ ಬಂದಪ್ಪ ನಾವು ಗೊತ್ತಿಲ್ಲ ಇಲ್ಲ ಅಂದ್ಬಿಟ್ಟು ಬಂತು ಬಂದ ಪ್ರತಿನಲ್ಲ ಗಲಾಟೆ ಹಾಕಿದ್ರೆ ಅಲ್ಲಿ ಜೋರು ಹಾಕಿಸಿ ಅಲ್ಲದೇ ಪಾಟಿತ್ತು ಅಟೆಂಡೆನ್ಸ್ ಬಿಳ್ಕೊಂಬು ಎಲ್ಲರ ಪ್ರೆಸೆಂಟ್ ಚೆನ್ನಾಗಿ ಅವ್ರ ಪೇರು ಬಿಳ್ಕೊಂಬ ಅವನು ನಾನೇ ಸಹ ಚೆನ್ನ ಯಾಕೆ ಎಂತ ಅವನೇ ಪಾಟಿ ಪಡೆಯಿತು ನೀನೆ ಹೌದಾ ನೀನೆ ಹೇಗೆ ಹೇಳ್ತೀಯ ನೀನೆ ಎಲ್ಲ ಹಾಕಿಟ್ಟು ಎಲ್ಲ ಆಯ್ತು ಎಲ್ಲ ಹೇಳ್ಪಿನ್ನೆ ಆಯ್ತು ಅದಾಯ್ತು ನಾನೇ ಅದಕ್ಕೆ ಅಲ್ಲಿ ಚೇಂಬರ್ಗೆ ಹೋಯ ಅದಕ್ಕೆ ಗೊಂತಾಯ್ತಪ್ಪ ಇಲ್ಲ ಹನ್ನೆರಡು ಪೋಯ್ ಪೋಯ್ಟು ಪಾಲ್ಕೊಂಡು ಸಾರಿ ಸರ್ ಟೆಲ್ ಚೆನ್ನ ಅಪ್ಪ ಇಲ್ಲಿ ಚೆಂತ ಇಲ್ಲ ನನಗೆ ಅಲ್ಲಿ ಹೇಳಿದ್ರು ಬೆಂಗಳೂರಲ್ಲಿ ಮಡಿಕೇರಿ ಹುಡುಗರು ಭಾಳ ರಫು ಅವ್ರ ಜೊತೆಲಿ ನೀವು ಭಾಳ ಸ್ಟ್ರಿಕ್ಟ್ ಆಗಿರಬೇಕು ಇಲ್ಲದಿದ್ರೆ ಅದು ನಿಮ್ಮನ್ನೇ ತಿಂದು ಬಿಡ್ತಾರೆ ಅವ್ರಂತೆಲ್ಲ ಹೇಳಿದ್ರು ಅದಕ್ಕಾಗಿ ನಾನು ಹಾಗೆ ಅಂಟಿಪಿದ್ದೆ ಭಾರಿ ಕ್ಲೋಸ್ ಆಯ್ತೆ ನಾವು ಭಾರಿ ಎತ್ತರ ಕ್ಲೋಸ್ ಇದ್ದಂಗೆ ಗೋಕಾಕ್ ಚಳವಳಿ ಯಾವ ಟೈಮ್ಲು ಅಲ್ಲಿ ಪಿನ್ನ ಎಸ್ ಜಿ ಸಿದ್ದರಾಮಯ್ಯ
0: ಓಕೆ
2: ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಆಯ್ತಿಂತಿಲ್ಲ ಅಲ್ಲಿ ನನ್ನ ಭಾರಿ ಕ್ಲೋಸ್ ಚೆಂಗೆ ಹಿಂಗೆಲ್ಲ ನಾವು ಬ್ಯಾಕ್ ನಿಂದಿಟ್ಟು ನಾವು ಸಪೋರ್ಟ್ ಹಾಕ್ಯಾಂಗ ಅಪ್ಪ
0: ಆ ಸಂದರ್ಭದಲ್ಲಿ ಸಪೋರ್ಟ್ ಹಾಕ್ಯಂ
2: ಅದ್ರ ಹಿಂದೆ ಕೂಡ ಎಸ್ ಸಿ ಸಿದ್ದರಾಮಯ್ಯ ನಾನು ಆ ಕಾಲೇಜ್ ಲೆಕ್ಚರ್ಸ್ ಅಲ್ಲಿ ಕೂಡ ಅವ್ರು ನಾಟಕ ಹಾಕಿದ್ದ ಕ್ರಾಂತಿ ಬಂತು ಕ್ರಾಂತಿ ಲಂಕೇಶ್ವರ್
0: ಎಸ್. ಓಕೆ ಅವರು ಕಾಲರ್ ಉಂಡು ಆರಂಟು ಕೇಕು ಅಲ್ಕೋರಿ ಅವನಕ್ಕು ಆರು
3: ಹಲೋ
0: ಹಲೋ
3: ಅಸ್ಸಲಾಮು ಅಲೈಕುಮ್.
0: ವಾಲೇಕುಮ್ ಸಲಾಂ ಯಾರಿದೆ?
3: ನಾನು ಎಚ್ ಮೊಹಮ್ಮದ್ ವೇಣೂರು ಉಂಟು.
0: ಎಚ್ ಮೊಹಮ್ಮದ್ ವೇಣೂರು ಪಲ್ಕವರಿ ಇದೆ ಸರ್ ನಂಗಲೊಟ್ಟಿಗೆ ಸರ್ ಅಂದ್ರು ಸಂಶೋಧನೆ ಮಾಡ್ಲಿಕ್ಕೆ
4: ನೀವು ಪೇರೆಲ್ಲ ಕೇಟ್ರೆ
2: ಓಕೆ
4: ನೀವು ಇಪ್ಪ ತೆಲ್ಲು ಸಂದರ್ಶನ ಕೇಟೆ ನಂತರ ಬೇರೆ ತೆಲ್ಲು ಸ್ವರ್ತ
0: ಹೋಗುಂಡು ಬಿಡುಗಡೆ ನೀವು ಕೇಟಾರಲ್ಲ ಅದೇ ಮುಖ್ಯ
4: ನೀವು ಇಪ್ಪ ಅವರು ಲೇಖನ ಹೇಳ್ತಿದ್ರೆ ಅವನು ಆಯಲ್ಲಿ ನೀವು ನಲ್ಲ ಇರೋ ಆಯಿಲ್ ನಲ್ಲವರು ಕಲ್ಲಾಸಿ ಬಿಟ್ಟಿಟ್ಟಿತ್ತು ನೀವು ಬಿಡಿಯೋ ಲೇಖಕ ಲಾವಡಾಲ್ಕೆ ಅಂತ ಸಮ ಸಮ ನೀರಿಲ್ಲ ಅದು ನಾನು ನಾಟಕ ಹಾಕಿ ಆಕ್ಟ್ ಹಾಕಿ ನಾಟಕ ಹೇಳ್ತಿಯಾಕೆ ಚೆನ್ನಾಗಿ ಅಪ್ಪ ನಾಗಲು ಧಾರ್ಮಿಕ ಗುರುಗ ಪ್ರಸ್ತಾನ ಮಾಡಿ ನೀವು ಒಂದು ಅಬ್ಜೆಕ್ಷನ್ ಹಾಕಿದಾರಾ ಪ್ರೋತ್ಸಾಹ ಇಲ್ಲ
2: ಯಾರು ಅಬ್ಜೆಕ್ಷನ್ ಹಾಕಿಲ್ಲ ಪ್ರೋತ್ಸಾಹ ಇಲ್ಲ ನಂಡ ಹಲ್ಗ ನಾದಿಂದ ಅದ್ರ ಬಗ್ಗೆ ಯಾರು ಎಂದು ಚೆಂದಿಟ್ಟೇ ಇಲ್ಲ ಚೆಂದಿಟ್ಲೆ
0: நான் முகமது வேணூர் உண்டு அயில் கூட நீங்கள் அப்ரிஷியேட் ஆகிட்டு உண்டு நிச்சயம் நீங்கள் சொம்மேலுக்கு நீங்க நீங்களே ஒரு பரிச்சயத்தை கூட சொம்மேலுக்கு உண்டு கண்டிப்பாக அது நீங்கள் கவனத்தில் ஐட்டிக்கோ நாடகத்தில் ஐட்டிக்கோ அதுவா எண்ணித்தர நீங்கள் ஒரு மூலத்தக பத்திரக்கர்த்தை கூட நான் கூட கேட்கும் நான் எதிர்ந்துருச்சேன் நீங்கள் மூலத்த ஒரு பத்திரக்கர்த்தா ஒரு நல்ல ஒரு சாகித்ய கூட வைக்கும் பின்னோடு சைடில் ஒரு நல்ல ஒரு நாடகக்கார கூட வைக்கும் ஏது க்ஷேத்திரத்தில் ஐத்திக்கிற நீங்கள் ஃபஸ்ட்டு ஹெஜ்ஜை நீங்கள் வைச்சிரோ
2: காலேஜ் இது பேப்பர்
0: பேப்பர்
2: நான் எஸ்எஸ்சியில் கும்பமே அவரோட சக்தி பேப்பர் சக்தி இப்போ உண்டது இப்போ வரைய இப்போ அது கொடுக்க ஸ்டாண்டர்ட் பேப்பர் அதே
0: ஓகே
2: ஸோ நண்டு மூத்தோனும் அங்கே ஆஃபீஸ்லே ரூம் காலேஜ் போட்டிருக்கும் அது தான் அதில் நல்லோ அதில் அதில் எடிட்டரே நல்ல காக்க பாரு ஹெல்ப் ஆகிடு காலேஜ் ஃபீஸ் கெட்டு இதெல்லாம் கோபால் கிருஷ்ணான்ட்டு ஸோ அவட நான் இருந்தேன் அப்பா ஒரு ஸ்டேட் லெவலில் ஒரு ஸ்போர்ட்ஸ் அந்த ஈவெண்ட் ஆகிட்டு அப்பா அவட அது ரிப்போர்ட்டாக்கோ அவர் இருந்துட்டல அப்போ நான் அவட போய் போயப்பா ஹோகோ நீன் ஹேக பெரிச்சல் ஹோ ரிப்போர்ட் மாடோன்ட்டு நான் போய் போயிட்டு எழுதிய பண்ணிட்டு ரெக்கார்ட் பாரி கவுசியத்தை எனக்கு ஸோ அது நண்ட பத்திரக்கர்த்தி ஃபஸ்ட் ஸ்டெப் அதில் பின்ன காலேஜிலேக்கும் ஒம்மே நான் காக்கோட சங்கை திருவிக்ரமாச்சன்ட்டு ஒரு வீக்லி ஸ்டார்ட் ஆகி ஸோ அதில் நான் சப்மிட் ரைட்டும் சொல்லாக்கி ஃபஸ்ட்டு நான் அது 300 ரூபாய் சம்பளம் பாரி வெளியே போய் சேர்ந்தேன் அப்பா அது
0: ஓகே ஓகே ஓகே எஸ் ஓகே இதுக்கு சம்மந்தப்பட்டது அநேக விசாரங்கள் கண்டித்தமாயிட்டு நீங்களொட்டிக்கு முண்டனே அவர் ஸ்ரோத்திரங்களே நீங்களும் கூட கோலாக்க நீங்கள் நாங்களொட்டிக்கு பிஏ சம்சுதீன் மடிக்கேரி என்று ஒரு நல்ல ஒரு ஹெரிய சாகித்ய கூட வைக்கும் அதிலொட்டிங்க நீங்கள் முண்டுறேன்ட்டு கண்ட டைம் நாங்களொட்டிக்கு இந்த காரியக்கிரமத்தில் நீங்கள் கோலாக்கணும் நாங்கள் சங்கே 6364 ஜெண்டு சொன்ன 4 ஒலிம்போ 6364204949 இவ் ஒரு சங்கைக்கு நீங்கள் கோலாக்குறோன்ட்டு சொன்னோம் ஒரு சிறிய ஒரு விராமம் எடுத்துட்டு ஸோ அதுக்கு நான் காரியக்கிரமம் முந்து வருகிறது கேட்டோன் வருவது ரெடி சாரங்கும் 07.8 FM இது ரங்கு ரங்குரோ ஜீவன

0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
1: ശ്രോത്രങ്ങളെ കേട്ടോണ്ടുള്ളവർ, ഇത് റേഡി സാരംഗ് 107.8 FM രംഗ് രംഗ് റോ ജീവന ഇന്നത്തെ മൈക്കാത്ത പുലക്ക കാര്യക്രമത്തിൽ ഞങ്ങളൊട്ടിക്കുള്ളത് ബിരുദർ ബി എ സംശുദ്ദീൻ മടിക്കേരി ഹിരിയ ബഹുഭാഷാ സാഹിത്യ കൂടവക്കു. സോ അയലൊട്ടിക്കെ അയലോ ജീവന അയൽ നടന്നു വന്ന തീരു അയൽ കൊടുത്തെത്തോ കൊടുക. സോ ഇതൊക്കെ സംബന്ധപ്പെട്ടത് ഞങ്ങൾ മുണ്ടുണ്ട് കൂടെ വന്നിട്ടുള്ള സർ ഒട്ടാരത്തെ ഞങ്ങളെ ശ്രോത്രമാരും കേട്ടോണ്ടിക്കുവാറ് നിങ്ങളൊരു കവന ഫസ്റ്റ് കേട്ടിട്ടായി നല്ലിന്നുണ്ട്. അപ്പം ആ ഒരു കവനത്തിലെ അങ്കോർത്തല്ലേ ആള് ആറ് എന്ത് ഏത് നിങ്ങളെ കവന പാട്ടുങ്ങ ഓടോടെല്ല കേട്ടാറ് അത് എല്ലാം കൂടെ തകണ്ടു പോകും. സോ ഒരു ഒരു കവന ഞങ്ങളുടെ ശ്രോത്രമാർക്കൊന്നും
2: ഇത് ഈ കവന ഭാരി ഫേമസ് ആയ കവന നിങ്ങളുടെ തോട്ടത്തിൽ കളിക്കുമ്പോൾ പാട്ടുകാരല്ല.
1: ഓക്കെ,
2: ഇത് ഇതര സാഹിത്യത്തെ ഗമനം കൊടുത്തേ കഴിക്കുന്നുണ്ടോ, വോയിസ് ധ്വനിക്ക് ഗമനം കൊടുക്കൂടെ വേണ്ട ധനിക്ക്. സോ ഈ പാട്ട് നാ പാടേ. തെങ്ങട തോട്ടത്ത് കളിക്കുമ്പോ കാത്തുക ഇലങ്ങല പാറുമ്പോ പേടിച്ചിട്ട് നീ നണ്ട് പുളിപ്പിട്ട് നണ്ട് അറുകി പിടിച്ചത് നനപ്പുണ്ടാ. ചന്തത്ത ചിട്ടങ്ങ പാറുമ്പോ പിടിക്കുക ഓടിട്ട് നീ ബൂനല്ലേ വയത്തിട്ട് നിൻ്റെ നിപ്പാട്ടുമ്പോ അർസത്ത് നക്കേ നീ അടിച്ചല്ലേ. ഗുലാബി പൂങ്ങലെ കണ്ടപ്പ കൊയ്ഞ്ഞിട്ട് നിക്ക് നാ തന്നല്ലേ ആ പൂങ്ങലെ എടുത്തോണ്ട് ഓടിയവളു നീനേ നിക്കത് നെനപ്പില്ലേ. തെങ്ങട തോട്ടത്ത് കളിക്കുമ്പോ കാത്തുക ഇലങ്ങല പാറുമ്പോ പേടിച്ചിട്ട് നീ നണ്ട് പുളിപ്പിട്ട് നണ്ട് അറുകി പിടിച്ചത് നെനപ്പുണ്ടാ. സാലക് പോകാണ്ടെ ഒരു നാല് കടലിട അറുകില് ചുത്തുമ്പോ നിണ്ടുമ്മ നോക്കിട്ട് ജണ്ടാലേ പിടിച്ചിട്ട് അടിച്ചത് നെനപ്പുണ്ടാ. നാനേ രാജാ നീരാനി പൊയ്യട രാശിയെ ആലുമാറ് ആയിട്ടിന്നോ നാലുങ്ങളെ എപ്പോലും നാമറക്കാലേ. തെങ്ങട തോട്ടത്ത് കളിക്കുമ്പോ കാത്തുക ഇലങ്ങല പാറുമ്പോ പേടിച്ചിട്ട് നീ നണ്ട് പുളിപ്പിട്ട് നണ്ട് അറുകി പിടിച്ചത് നെനപ്പുണ്ടാ.
1: നല്ലൊരു സാഹിത്യത്വം അർത്ഥഗർഭിതമായിട്ടുള്ള എനിക്ക് ഒരു സാഹിത്യം എന്നുവെച്ചാൽ ഇത് ചെറിയ കൊതവ് കൂടെ ഞങ്ങൾ കേട്ടോണ്ടിരുന്ന എനിക്ക് ഒരു പാട്ട് കൂടെ വെക്കും. പക്ഷെ സാഹിത്യം ആരെഴുതിരണ്ട് കൂടെ ഗുന്തായുണ്ടില്ല അത് ബഹുശ ഉണ്ടായെങ്കിലും നമുക്ക് ഗുന്തായിത് സാഹിത്യം അതിർത്ത് അത് നിങ്ങൾ വേണ്ടി. സോ നിങ്ങളെ ബായിലെ നിങ്ങൾ എഴുതിയ എഴുത്തിലെ അത് ഞങ്ങൾക്ക് കേൾക്കുമ്പോൾ ഇനിയും കൂടെ തെളിച്ചമ്മ കൃഷി കൂടെ ആയിട്ടുണ്ട്. ഞങ്ങളുടെ ശ്രോത്രമാർക്ക് കൂടെ കണ്ടിത്തമായിട്ട് ഇതൊക്കെ സംബന്ധപ്പെട്ടത് നിങ്ങൾ കോളാക്കിയത് കുറിച്ചല്ല. അതേപോലെ ഇങ്ങനത്തെ എത്രമാ കവനങ്ങൾ കൂടെ ബാരിയിൽ കൂടെ നിങ്ങൾ എഴുതിയോണ്ട് കൂടെ വന്നിരാറ്. സോ ബാരി അല്ലാണ്ട് കന്നഡ ഭാഷയിലും ഇന്നിത്തര ഭാഷയിലും കൂടെ ഏതേത് ഭാഷയിലെല്ലാം നിങ്ങൾ കവനങ്ങൾ പ്രകടനം ആക്കിയാറ്?
2: ബാരി അല്ലാണ്ട് കന്നഡ പിന്നെ കുടവ,
1: കന്നഡ പിന്നെ കുടവ.
2: ഹിന്ദിയിലെ രണ്ട് പാട്ടുകൾ അത് പണ്ട് കോളേജിലിരിക്കുമ്പോൾ.
1: ഓക്കെ,
2: കോളേജിലിരിക്കുമ്പോൾ അതൊന്നും ഫിലിം ട്യൂൺ ഫിലിം പാട്ട് പണ്ടല്ലേ ആ ട്യൂണിൽ കന്നഡത്തിൽ
1: എഴുതിയോണ്ടിരുന്നു.
2: പിന്നെ എഴുതലും ചെമ്മ പാട്ട് അത് ബുക്ക് ആക്കുന്നുണ്ട്. എൻ്റെ മൂത്തവന് ഭാരി ഒത്തയക്കുള്ള അവനക്ക് ഭാരി ഇഷ്ടം അപ്പത്തമ്മ പാട്ടുകള അതിനുമേ ഒരു ബുക്ക് ആക്കുന്നുണ്ട്. പക്ഷെ നാ അപ്പം കൊണ്ടല്ലേ ഏത് ബുക്ക് പ്രിന്റ് ആക്ക പോയിട്ടില്ല. എന്ത് പ്രിന്റ് ആക്കണം? പ്രിന്റ് ആക്കി അങ്ങനെ മേ വെച്ചിടണം, വെറുതെ പൈസ ചെലവാക്കിയിട്ട് ചെന്നു. അതിൽ പിന്നെ ഇപ്പൊ പബ്ലിക്കേഷൻസ് എല്ലാം ശ്രമിച്ചിട്ടില്ല. അതിൽ പിന്നെ അങ്ങനെ
1: പിന്നൊന്നും നിങ്ങൾ പത്രകർത്തരായിട്ടും ചമ്മ നയിച്ചിരാറ്. സോ ഒരു സൈഡിൽ നിങ്ങൾ ഫസ്റ്റ് ക്ഷേത്രം കൂടെ പത്രകർത്ത ആ ഒരു ഫീൽഡിൽ ഞാൻ വന്നിട്ട് ചെന്ന് ചെന്നാറ് നിങ്ങൾ എന്ത് എക്സ്പീരിയൻസ് ആവും നിങ്ങൾക്ക് ഒരു പത്രകർത്തനെ ഇത് ഏതെല്ലാം എക്സ്പീരിയൻസ് ഉണ്ട് നിങ്ങളുടെ ആ സന്ദർഭം?
2: ചമ്മയുണ്ട് അങ്ങനത്തെ എക്സ്പീരിയൻസ്. വിശേഷമായിട്ട് ഒന്നു അവിടെ ശക്തിയിൽ സഹായക സമ്പാദക ആയിട്ടിരുന്നു.
1: ഓക്കെ,
2: അപ്പൊ നാന്ന് പിന്നെ രാജേന്ദ്ര ചേട്ടൻ സമ്പാദകടെ മൂന്നും അയാണ് പിന്നെ ഫോറസ്റ്റ് ഗാർഡ് മൂന്നാലും ഒരു കാർഡ് ഒഴുക പോയിരുന്ന.
1: ഓക്കെ,
2: അവിടെ ചെന്ന് കുറെ ഒന്ന് ആനയെ ചത്തു പോയിട്ട് ആറക്കൊന്നുറാകാതെ അതിന് ബഗ്ഗെ വറുതി ആക്കൊണ്ട് പോയി നന്ന.
1: ഓക്കെ,
2: പോയിട്ട് ആ ചത്താനയുടെ ഫോട്ടോയിൽ എടുത്തിട്ട് കാർഡ് ഉൾക പിന്നെ പോയിട്ട് ഇരിക്കുമ്പോൾ രണ്ട് മുട്ടിന്ന് ഫോറസ്റ്റ് ഗാർഡും പിന്നെ രാജേന്ദ്ര രണ്ടാൾ ആനയെ ചെന്ന രത്തര ചെന്നിട്ട് ഒരു ഓട്ടം പോയിട്ടുണ്ട്. നമുക്കൊന്നും ഞാൻ ഇങ്ങനെ നോക്കിട്ടില്ലേ രണ്ട് എതിർ നിന്നിട്ട് ആന എതിർ ചെറിയ ഒരു തന്നീരോ കൊലയല്ല ജരി ഒരു ജരി അതിനപ്പുറം ആന ഒരു ജണ്ടടി ദൂരം അത്രമേ അത് സൊണ്ടിൽ ഇങ്ങനെ ഇട്ടെങ്കിൽ നാം കിട്ടുന്നത്. நான் ஹயலே இல்லை, நான் வந்து கேமரா எடுத்து போட்டோ எடுத்துட்டோம்ல, ஒத்தர் தூரம் போய் கார்டு ஓடி வந்துட்டு நான் பலிச்சு போய் வாபஸ் விராஜ்பேட்ல ஒரு ஹாஸ்டல் ஒரு காலேஜ் சர்வோதய டீச்சர்ஸ் ட்ரைனிங் காலேஜ் அவட ஒரு பெண்ணு ஜென்மூன் பெண் மக்கள் அங்கே ஒரு பெண்ணு நக்கு என்ன மெசேஜ் தந்தாங்க, உட ஹாஸ்டல் பாரி காம்பவுண்ட் பாடிட்டு கண்டியில் போயிட்டு போட்டோ எடுத்துட்டு சென்னைக்கு ஒரு ரூம் ரெண்டு மூணு நாளைக்கு மொத்த ரூம் எட்டாலே ஒரு ரூம்
1: இட்டுறாங்க.
2: சமயம் இல்லை ஸோ அதில் நான் ஃபோட்டோ எடுத்துகிட்டு நல்ல ஒரு ரிப்போர்ட் ஆக்கிட்டு லங்கேஷும் கிடைச்சி, அப்போ லங்கேஷ் ஒரு ரிப்போர்ட் ஆகிட்டிருந்தாங்க.
1: ஓகே ஓகே.
2: பட் லங்கேஷ் டீட்டெயில் ஆகிறாரு.
1: ஓகே.
2: நான் சுமார் போட்டோம் ஆயிசூல் நீ கடைசி தெரியல நோடுவான், நீங்கள் கடைசி தெரியல நோடுவான் பேங்க் அப்படின்னு எழுதி கேட்டுலேருந்து நான் இத்தர் தொழில் கொடுத்தது.
1: ஓகே ஓகே ஓகே.
2: எனக்கு நீங்கள் லங்கேஷ் அங்கே தெரியல பாரு இதாக்கலாம். பட் அதே போல் ஏழு அசிஸ்டேட் அவட வந்துட்டேன், அசிஸ்டேட் வந்தப்ப நான் அதில் இன்டர்வியூக்கு காலத்தே போயிருந்தேன். நாங்கள் அதில் நோக்க வச்சுருந்துட்டு போகும்போது ரூமில் அவர் இல்லை இல்லை யாரும் மல்லிதாரட்டி இந்த ரூம் கட்டாரு. அப்படி போய் பார்த்து சடனு பயில் தான் நடக்கும்போது உங்களுக்கு ஒரு பெண்ணிங்க கிடந்துட்டு உண்டு, இத்தனை கல்லோட பாட்டிலுங்க எல்லாம் மேலுண்டு, இதில் தான் இட்டு பேப்பர் லங்கேஷில் அது இட்டு பின்ன ஒரு திங்கள் பின்ன அது சேட்டு மடிக்கடி வந்தது. வந்தப்போ நானும் அனுப்பியிருந்தேன். அப்போ இப்போ நிறைய பேர் சேலம் ஓ சம்சுத்தி நீனே இல்லை ரெண்டு பகிட்டு பேப்பரில் பட் வேற எந்த சந்திக்கல பாவம் அத்தனைமே நீனே லிட்டரும் நக்கு கொசை தெரியல அப்படி வேற இல்லைங்க எத்தனை ஜோரம் எந்த ஆக்காத்தரும் ஆக்கிட்டல அது ஒரு
1: ஓகே. இங்கே ஒரு பத்திரகர்த்தை நைத்திக்கும் போது வேற வேற சவாலுங்க கூட ஒரு எதிரி சொல்ற கண்டிப்பாக இருக்கும் கூட பண்ணு இந்த ஒரு ஃபீல்டு புட்டேன்
2: புட்டோன்ட்டல அதுக்கு நான் இந்த எனக்கு சாட்சரத்தை ஆந்தோல்ல பார்த்து
1: ஓகே
2: சாட்சரத்தை ஆந்தோல்ல பார்த்தப்போ அந்தக்கு பாரி இன்ட்ரெஸ்ட் ஆகுது இருந்துச்சு எனக்கு அது நக்கு ஒன்றும் ஆல்மோர் ஒட்டிகே சுரக்கும் போட்டது
1: ஓகே.
2: பின்ன நண்டு எல்லோ கிணாவும் அதில் தீர்க்க சாதி ஆகிடும் நான் கைத்து ஆல்மார்ட்டை கூட்டிட்டு ஆல்மார்க்கு எந்த வாக்க அவ்வளோ சொன்னது அதுவும் எந்த சின்னங்க விசேஷம் அதுக்கு ஆறு திங்கள் மட்டும் ஒரு செக்ரட்டரி அங்கே இதாக ஆறு ஆக்க வைக்கல அது கவர்மெண்ட் ப்ரோக்ராம் அது ஆக்சுவலி டிசி அதில் அத்தியக்ஷா. ஸோ பிரதி ஒரு மீட்டிங்கில் ஆறு ஆறு பேசி எல்லாரும் ஆறு செலக்ட் ஆக வைக்கல. ஸோ லாஸ்ட்டுக்கு நண்டு பேர் பண்ணப்போ யுனானிமஸ்லி நண்டு செலக்ட் ஆகிறாங்க செக்ரட்டரியேட். அதில் பின் இடீ இந்தியத்தில் பத்து வருஷம் செக்ரட்டரியேட் தான் நடத்தினேன். எல்லாரும் நடுவில் விட்டு வேறு வெரைட்டி இருந்தேன் கண்டினியூஸ் நர்த்தனே செலக்ட்ரேட் அதுதான். ஸோ அது எனக்கு பாரி குசி தந்தது அதுவும் அனுபவங்கள் பாரி உண்டு.
1: ஒரு 90% இடத்துல அதில் முன்னோருக்கும் போன்ற ஒரு பிரயத்னம் கூட ஆக்கிறார் என்று நான் கேட்டேன்.
2: பாரி பாரி நல்ல ப்ரோக்ராம் அது அது அது அதுக்கு பின்ன முந்தோரிக்கா கல்வி முந்தோரிக்கை சிக்ஷான்ற வந்து கல்விக்கா கேந்திரண்டாக்கியாரு அது பின்ன பென்ன கவர்மெண்ட் அதை விட்டு விட்டு பட் அது கண்டினியூக்கே போய் பாரி நல்ல இப்போ மகிளா சுவசாய சங்கத்தில் வந்துடல பெண்ணுக்கு இத்தனை ஸ்ட்ரென்த்தன் ஆக்கியமே
1: சாட்சரத்தை
2: இன்டைரக்டாக டக்கிடாது.
1: ஸோ இங்கே நோக்கு போயிட்டு கண்டே வேறு வேறு க்ஷேத்திரத்தில் கூட தன்னை சேவனை சேவை இருந்துருண்டு. ஸோ அது நீங்கள் ஆக்கியோண்டு கூட வந்துடாருன்னு கூட சொல்லலாம். பின்னாடி சைடில் நான் கேட்க இஷ்டப்படுற எந்திரிச்சேன்ட்டேன் இங்கே இப்போ நீங்கள் மடிக்கேரியில் கூட உள்ளார் நீங்கள் கூட கன்னடா கொடவா பாஷையில் கூட நீங்கள் ஆயத்தரோட சாகித்ய க்ஷேத்திரத்தில் நெய்ச்சோண்டு போவான் பட் பேரி கூட ஒரு சைடில் நீங்கள் ஆய்க்கி ஆக்கிறார் அது எந்த
2: பேரி அது பாரி விசேஷம் சொன்னீங்கன்னாங்க. நானும் டி கே தியாகராஜன் அவனும் லங்கேஷ்லேயும் தான் லியாக்கத்தாலின்ட்டு நாங்கள் மூணு நாளும் நாங்கள் டூக்கே செஞ்சு வந்து பழக்க வேண்டிக்கும் போவோம். அவனு கேட்டா தியாகராஜன்ட்டா அல்லனோ நீ பாஷையில் ஏனும் ஹாடுகேட்டுகளும் ஏன் இல்லை நீ யாக்கி பரிவாருன்ட்டு பொக்கல்லேன்ட்டு நான் கோயித்து அங்கே எழுதி பாட்டிது ஆறு ஆட்டோட தொட்டியில் ஆசைந்துட்டு ஒரு பாட்டு ஃபஸ்ட் எழுதி அதில் பிறந்த போதும்போது குசை தங்கும்போது கேட்கும்போது அங்கே இது எழுதிட்டேன் அந்த மூடு பண்ணதுக்கு ஒரு பத்து பாட்டு எழுதினாங்க எல்லாரும் கேட்கும்போது நண்டு கசின் ஷெரீஃப் கேசட்டாக கொண்டாங்க அங்கனே பிடிச்சிட்டு மைசூர் ஆர்கெஸ்ட்ரா தங்களை கூட்டிய வந்துட்டு ஒரு சர்ச் இதில் ஹால் அதில் ரெக்கார்ட் ஆக்கிட்டு பாரி எஃபர்ட் எடுத்துற மாத்திரம் அது பாரி
1: எஸ்
2: அதோட மைக்காத்துல டவுன் ஹாலில் நாங்கள் அதில் விடுகடை ஆக்கோம். அப்துல் காதர் மேயர் இருந்து அயல் அதில் ரிலீஸ் ஆக்கியோம். அதில் போஸ்டர்கள் இடம் ரொம்ப குதிரோலி அவடோட எல்லாம் பேரிங்கள் அடிக்க போனாருந்தாங்க நாங்கள் போஸ்டர்ல கேட்டு பேரண்டிடான்ட்டு அப்போ வேறே சென்னைங்க ஒரு கீழே இருமையுது ಲೈಕ್ ಬ್ಯಾರಂಟಿ ಅಂಡ ಮಾಪ್ಲ ಪಾಟೆಂಟ್ ಇಡೋರು ಉಂಟು. ನಾನು ಕ್ಯಾರ್ ಹಾಕಿಟ್ಲೆ ಬ್ಯಾರಂಟಿ ಹಾಕ್ಯ
1: ಬ್ಯಾರಿ ಪಾಟೆಂಟ್
2: ಎಸ್ ಅಪ್ಪ ಸುಧಾತಲ್ ಉದಯವಾಣಿ ಎಲ್ಲ ಪೇಪರ್ಲ ನಲ್ಲ ಪಬ್ಲಿಸಿಟಿ ತಂಗಾರ.
1: ಎಸ್ ಓಕೆ.
2: ಸೊ ಭಾರಿ ಚಂದ ಐತೆ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಏಮೋ ಸಾರಾಭೂಬಕ್ಕರು ಬಂದದ್ದು ಐಮ ಐಮಡ ಮಾಪ್ಲ ಜಂಡಾಲು ಬಂದಾರ ನೋಕೋಕ ಪ್ರೋಗ್ರಾಮ್ ಭಾರಿ ಚಂದ ಐತೆ. ಅದ್ರ ಕ್ಯಾಸ್ಟ್ ಅವ್ರ ಆರ್ಕೆಸ್ಟ್ರಾ ಐತೆ ಅದೇ ಪಾಟಗಳೇ ಕಲಾವಿದರೆಲ್ಲ ಪಾಡಿದ್ದಾರೆ. ಇನ್ನಾದ್ರೂ ವಿಶೇಷ ಚೆನ್ನಾಗ ಪಾಡಿಗಳು ಅವ್ರು ಬ್ಯಾರೂ ಇಲ್ಲ. ಯಾಕತ್ತೆ ಅವರು ಸಾಹೇಬು ಉರ್ದು ಭಾಷಿಕ ಇನ್ನು ಪಾಕಿನಂಗೆಲ್ಲ ಹಿಂದೂ ಮಾ ಭಾರಿ ಚಂದ ಪಾಡಿದ್ರೆ ಮಾತ್ರ ಅರ್ಥ ಭದ್ರಾವತಿ ಲೋಕನಾಥ ಮಾತ್ರ ಇನ್ನು ಅಮಿತಾ ತಿನ್ನ ಬೇಬಿ ಚಂದಿಟ್ಟು ಜಂಡ. ಸೊ ಅದು ಆಯ್ತು. ಬಟ್ ರೆಕಾರ್ಡಿಂಗ್ ಹತ್ತಿರ ನಲ್ಲ ಇಟ್ಲೇ ಅದು ಇಪ್ಪ ಪಾಡೆ ರೀ ರೆಕಾರ್ಡಿಂಗ್ ಹಾಕೊಂಡು ಚಳ್ಳೂರು ಬಿಸಿ ಬಂದು ಉಂಟಾದ್ರೆ ವಾಪಸ್ ಬ್ಯಾರೆ ಹಾಕೊಂಡು ವಿಜುವಲೈಸ್ ಹಾಕಿಟ್ಟು ಹಾಕ ಚಂದಿಟ್ಟು.
1: ಅತ್ತರಿಗೂ ಅದು ಅವರು ಮಹತ್ವ ಇರ್ತದೆ ಅಂತ ಆ ಸಂದರ್ಭಕ್ಕೆ ಅದರು ಕ್ಯಾಶೆಟ್ ಅಪ್ಪ ಪರ್ತ ಬಂಡೆ ಚಂದ್ರ ಕಂಡ್ರೆ ಅದು ಭಾರಿ ಅವರು ಇದೈತಿ
2: ಅದು ಬಂದಪ್ಪ ಭಾರಿ ಇದೈತೆ ಎಲ್ಲ ಮಾತು ಭಾರಿ ಪೇರೆ ಹಿಡ್ತಾರೆ.
1: ಓಕೆ.
2: ಅದು ರಿಲೀಸ್ ಆಗಿ ಪಿತ್ಯಾಂಡೆ ಅದರ ಡೂಪ್ಲಿಕೇಟ್ ಕ್ಯಾಶೆಟ್ ಆಯ್ತು ಫುಟ್ಪಾತ್ ಬಿತ್ತು.
1: ಓಕೆ. ಸೊ ಆ ಪಾಟಿಂಗ್ ಕ್ಯಾಸೆಟಿಂಗ್ ಇಪ್ಪಂಗ್ ಕೂಡ ಲಭ್ಯ ಉಂಟ
2: ಉಂಡು ಕ್ಯಾಸೆಟಿಂಗ್ ಇಲ್ಲ ಇಟ್ಟಿಕ್ಕ ಬೇನಂಗೆ ಕೊಡಕ ಪಾಟಿಂಗ್ ಎಲ್ಲ ಉಂಡು. ಬಟ್ ಅದ್ರ ನಂಗೆ ವಿಜುವಲೈಸ್ ಹಾಕೊಡೋ ಅವ್ರ ಪ್ರೋಗ್ರಾಮ್ ಉಂಡು.
1: ಓಕೆ.
2: ಅದ್ರ ಸೀನ್ ಎಲ್ಲ ಹಾಕಿಟ್ಟೆ ಪಾಟಿಗೆ ಬೇರೆ ಬೇರೆ ರೆಕಾರ್ಡ್ ಹಾಕುವ
1: ಸದ್ಗುರು ಪಿನೋರು ರೂಪದಲ್ಲಿ ಮೆರುಗು ಮೆರುಗು ಕೊಡ್ಕೊಂಡು ಹೋಗಿ ಚಂತ ಚಲ್ರೆ ಅವ್ರ ಅಭಿಪ್ರಾಯ ನಿಮಗೆ. ಎಸ್ ಓಕೆ. ಏನು ಎತ್ತರ ನಿಮ್ಗೆ ಬುಕ್ಕು ಪ್ರಕಟ ಹಾಕಿರ ಬ್ಯಾರಿಲೆ ಪಿನೊಂದು ನೋಕೋ ಪಾಯಿಂಟ್ ಕಂಡ್ರೆ ಬ್ಯಾರಿ ಇಂಗ್ಲೀಷ್ ನಿಘಂಟು ಆದರೆ ಮೂರು ಸಂಪಾದಕರಲ್ಲಿ ನಿಮಗೂ ಕೂಡ ಓರ್ವ
2: ಇಶ್ಲಂಗೋಡು ಪಿನ್ನೆ ಅಬ್ದುಲ್ ರಹಮಾನ್
1: ಅದು ಇರ್ತೊಂಬಂಡಿ ಎಂದ್ರೆ ಉದ್ದೇಶ ಅಂತ ಪಿನ್ನ ಅದಕ್ಕೆ ಬೇನಾಯ ಮೇಹನತಿ ಏ ರೂಪದಲ್ಲಿ ಇರ್ತಾರೆ.
2: ಅದು ಅಕಾಡೆಮಿಲಿ ಅದು ತೀರ್ಮಾನ ಐತೆ ಹಿಂದಿ ಚೆನ್ನಾಗಿ ನಂಗಲೋ ಬ್ಯಾರಿ ಎಲ್ತ್ಕಾರರು ಮಗು ಕನ್ನಡತ್ವ ಪದಂಗ ಪರ್ಯಾಯ ಪದಂಗ ಬ್ಯಾರಿಲಿಕ್ಕಿಟ್ರೆ ಭಾರಿ ಕಷ್ಟ ಉಂಟು ಎಂದ್ರೆ ಚೆಂದಿಟ್ಟು ಯಾಕೆಟ್ಟು ಅವ್ರು ಡಿಕ್ಷನರಿ ಬೇನು ಚೆನ್ನ ನಾನು ಹಾಕಿಟ್ಟು ಅವರು ಕಮಿಟಿ ಆಗೈತೆ ಪ್ರೊಫೆಸರ್ ವಿವೇಕ ರೈ ಅಲ್ಲೂ ಕಮಿಟಿಲಿಂತ ಸಲಹಾ ಸಮಿತಿಲಿ ಪಿನ್ನೆ ಇಲ್ಲಿ ಉಪಾಧ್ಯಾಯ ಅಲ್ಲ ಸುಶೀಲ ಉಪಾಧ್ಯಾಯ ಏನಿಟ್ಲಪ್ಪ ಎಮ್ಮ ಪಿನ್ನೆ ಮರ್ಚಿತಪ್ಪ ಪಿನ್ನೆ ನಾವಡ ಪ್ರೊಫೆಸರ್ ನಾವಡ ಎಲ್ಲ ಇದ್ದಾರೆ. ಹಾಗೆ
0: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ಇದಾಗಿತ್ತು ಅವರು ಸಲಹಾ ಸಮಿತಿ ಹಾಕಿಟ್ಟು ಸಂಪಾದಕ ಮಂಡಳಿ ಹಾಕಿಟ್ಟು ಡಿಕ್ಷನರಿ ಹಾಕಿತ್ತು ಹಾಕುಂಬೋ ನಂಗೆ ಆರಂಭತ್ಲ ಹತ್ತಿರ ಇದಾಯ್ತಲ್ಲ ನಂಗೆ ಪಿನ್ನೆ ಪಿನ್ನೆ ನೋಕುಂಬೋ ಭಾರಿ ಭಾರಿ ಭಾರಿ ಕಷ್ಟ ಆಗ್ತಿದ್ದ ನಂಗೆ ಮೂನಾಲು ದೇಶಿಟ್ಟು ಆಫೀಸಲ್ಲಿ ಅದು ಚೆನ್ನಾಗಿ ನಂಗೆ ಒಪ್ಪ ಅವರು ವರ್ಡ್ ಇಡ್ತಂಗೆ ಆ ವರ್ಡ್ಗೆ ಒರೇ ಏರಿಯತ್ತಲ್ಲ ಬೇರೆ ಬೇರೆ ಏರಿಯ ಬೇರೆ ಬೇರೆ ಉದಾಹರಣೆಗೆ ಕಲ್ಲ ರೇಷಲ್ಡರ್ ಬಾತ್ರೂಮ್ಗೂ ನಂಗಲ್ಲೋಡೆ ಕುಳಿಕೊಟ್ಟಿಗೆ ಹೇಳ್ಯಾರ ಇದು ಕೊರೆ ಮತ್ತು ಬೆಂದ್ರೊಟ್ಟಿಗೆ ಹೇಳ್ಯಾರ
1: ಬೆಂದ್ರೊಟ್ಟಿ.
2: ಸೊ ಈ ಇದುಂಡಲೆ ಇದ್ರೆಲ್ಲತ್ತೆ ನಂಗೆ ದೇಶಿಟ್ಟು ಹಾಕೊಂಡು ಹಾಕೊಂಡು ಹಾಕೊಂಡು ಪೋಂಬುಂಡಲೆ ನಂಗೆ ಅವರು ಒರು ವರ್ಷದೊಳಗೆ ತೀರುಂಡು ಬೇರ್ಚದು ಜಂಡು ವರ್ಷ ಚಿಲ್ಲರೆ ಇಡ್ತಾ ವಾರದಕ್ಕೆ ಮೂರು ನಾಲ್ಕು ನಾನು ಬಂದುಂಟಿದ್ದೆ ಬಂದು ದಚ್ಚಿಟ್ಟು ಆಫೀಸಲ್ಲಿ ದಚ್ಚಿಟ್ಟು ನಂಗೆ ಹಾಕೊಂಡಿದ್ದ ಭಾರಿ ಮೆಹನತ್ ಹಾಕ್ಯಾರ ಮಾತ್ರ ಅವ್ರು ಇನ್ನ ಪಾವ ಅವ್ರ ಅದ್ರ ಟೈಪ್ ಹಾಕಿಡೋನು ಎಲ್ಲ ದಚ್ಚಿಟ್ಟು ಅಧ್ಯಕ್ಷ ಹನೀಫ್ ಅಯ್ಯನು ಕೂಡ ಭಾರಿ ಮೆಹನತ್ ಇರ್ತೈತೆ ಅಯ್ಯನು ಬಂದು ದಚ್ಚು ಇತ್ತು. ಬಟ್ ಎಲ್ಲರೂ ಎಫರ್ಟ್ಲ ಆಯ್ತು ಅದು ಮಾತ್ರ ಭಾರಿ ಚಂದ ಇತ್ತು ಆಯ್ತದೆ. ಬಟ್ ಅದು ಆಯಲ್ ಪಿನ್ನೆ ನಮಗೆ ಅದರ ಫೀಲ್ ಆಯ್ತು ಅಂದ್ರೆ ಚೆನ್ನಾಗಿ ಬ್ಯಾರಿ ಕನ್ನಡ ತಕ್ಕನ್ನ ಕನ್ನಡ ಬ್ಯಾರಿ ನಮಗೆ ಬೇರ್ಮಯ ಆಗೈತಿ ಅಂತ. ಸೊ ಅದು ಇಪ್ಪ ನೋಕೊಂಡು ಹೆಂಗೆ ಹಾಕೊಂಡ್ರೆ ಬಟ್ ನಾನು ಶುರು ಹಾಕಿಡೆ ಆ ಅಕ್ಷರ ತಿಂದ್ರು ನಾನು ಇಪ್ಪ ಹಾಕಿಟ್ಟು ಕನ್ನಡ ತಗೋ. ಸೊ ಅದು ಬಟ್ ನಾ ಕೊರ್ತೋಗಿ ಹಾಕಾವಲ್ಲ ಭಾರಿ ಕಷ್ಟ. ಸೊ ಅದು ನೆಕ್ಸ್ಟ್ ಅಕಾಡೆಮಿಗೆ ನೋಕೊಂಡು ಹೆಂಗೆ ಚೆಂದಿಟ್ಟು ಬಟ್ ನಾ ಕೊರ್ತಾನೆ ಹಾಕೋವಲ್ಲ ಬಟ್ ಅದು ಭಾರಿ ಆಗೈತೆ ಉಂಟು ಇದು ಚೆನ್ನಾಗೆ ನಂಗೆ ಎಲ್ದುಂಬೋ ಚೊಮ್ಮೆ ಪದಂಗ ಕನ್ನಡ ಕನ್ನಡದ ಪದಂಗ ಅದಕ್ಕೆ ಬ್ಯಾರಿಲಿ ಎಂದೂ ಕಿಟ್ಲೆ ಇನ್ನಿಟ್ಟಿಕ್ಕು ಇಪ್ಪ ಇಲ್ಲ ಇಪ್ಪ ನಾನು ಸರಿ ಉದಾಹರಣೆ ಚೆಂಡೆ ಬನಿಯನ್ಗೆ ನಂಗೆ ಗಂಜಿಪುರ ಹಾಕಿ ಚೆನ್ನಾಗಿ ನಂಗೆ ಕಾಲೇಜ್ ಪೂಂಡರ್ತೋರು ಗಂಜಿಪುರ ಹಾಕಿ ಚೆನ್ನಾಗಿ ಇಪ್ಪ ನಂಗೂ ಬಿಟ್ರಾದ್ರೆ ನಂಗೂ ಬನಿಯನ್ ಇಟ್ಟೆ ಚಲೋ ಸುರು ಹಾಕಿಡ ಹಿಂಗೆ ಎತ್ತರ ವರ್ಡ್ಗೆ ಪೋಯಿಟಿಕ್ಕು. ಸೊ ಇದಕ್ಕೆ ನಂಗೆ ಎಲ್ಲ ಗೊಂತಾವನ್ನಟ್ಟೆ ಹಂಗೆ ಕನ್ನಡ ಬ್ಯಾರಿ ಡಿಕ್ಷನರಿ ಭಾರಿ ಆಗೈತಿ ಅಂತ ಇಪ್ಪ ನಾ ಕಾಯಿಂಟ್ ಉಂಟು.
1: ಎಸ್ ಓಕೆ. ಅದನ್ನು ಮುಖ್ಯವಾಗಿಟ್ಟು ಬೇನೆ ಬೇನೆ ಅವರು.
2: ಓಕೆ.
1: ಎಸ್ ಪಿನೋಡ್ ಸೈಡ್ ನಂಗೆ ನೋಕೋಬೋದು ಅಂದ್ರೆ ನಿಮ್ಮ ಕನ್ನಡ ಸಾಹಿತ್ಯದ ಗೈತುಕ್ಕು ಅಥವಾ ಕನ್ನಡ ಚಟುವಟಿಕೆಯಲ್ಲೂ ಕೂಡ ಅನೇಕ ಪಾತ್ರನೂ ಕೂಡ ನಿಮಗೆ ವಹಿಸಿಕೊಂಡು ಪೋಯಿರಾರೆ. ಸೊ ಅದ್ರ ಬಗ್ಗೆ ಬರ್ತಲ್ಲ ಚಲೋ.
2: ನಾನು ಕನ್ನಡದ ಪಕ್ಕ ಅಭಿಮಾನಿ ಸೇರಿದ್ದುಂಟು.
1: ಓಕೆ.
2: ಅಂದರೆ ಕನ್ನಡದ ಅವಡೆ ಫಸ್ಟ್ ಚೆನ್ನಾಗಿ ದೂರದರ್ಶನ ಬಂದಪ್ಪ ದೂರದರ್ಶನ ಕನ್ನಡ ಪ್ರೋಗ್ರಾಮ್ ಎಂದು ಇಂದಿಟ್ಲೆ ಅಪ್ಪ ಎಲ್ಲ ಮತ್ತು ಕನ್ನಡ ಪ್ರೋಗ್ರಾಮ್.
1: ಅವರು ಕಾಲರ್ ಉಂಡು ಹಾರಂಡ್ರೆ ಕೇಕುವ. ಸೊ ಹಲೋ.
3: ಹಲೋ ಸರ್ ನಮಸ್ತೆ. ಜಯಪ್ರಕಾಶ್ ಶಿಕ್ಕೂರ್.
1: ಜಯಪ್ರಕಾಶ್ ಶಿಕ್ಕೂರ್ ಅವರೇ ಮಾತನಾಡಿ ಸರ್.
3: ಸರ್ ನಮಸ್ತೆ ಸರ್.
2: ನಮಸ್ತೆ ನಮಸ್ತೆ ಹೇಳಿ ಸರ್.
3: ನಿಮ್ಮ ಬಗ್ಗೆ ಗೊತ್ತಾಯ್ತು, ತಿಳಿದು ಖುಷಿ ಆಯ್ತು ನೀವು ಇವತ್ತು ಸಾರಂಗಿ ಬಂದದ್ದು.
1: ಎಸ್.
3: ಅದೇ ತೆಂಗಲೆ ತೋಟ ತೋಟಲ್ಲಿ ಕಡಿ ತುಂಬು ಕಾರ್ತಿಕೆ ಎಲೆ ಎಲ್ಲ ಪಾರುಂಬು ಹಾಡು ಒಳ್ಳೇದಿತ್ತು ಸರ್.
1: ಅರ್ಥ ಆಯ್ತಾ ಸರ್ ಅದ್ರದ್ದು?
2: ಅರ್ಥ ಆಯ್ತಾ ನಿಮಗೆ?
3: ಸರಿ ಅಲ್ಲ, ಹೌದೌದು, ತೆಂಗಿನ ತೋಟದಲ್ಲಿ ಆಟ ಆಡುವಾಗ ಗಾಳಿಗೆ ಎಲೆ ಎಲ್ಲ ಹಾರುವಾಗ.
1: ಹೌದೌದು.
3: ಮತ್ತೆ ನೀವು ಗೋಕಾಕ್ ಚಳುವಳಿಯ ಬಗ್ಗೆ ಹೇಳಿದಿರಿ, ಅದರಲ್ಲಿ ಕೂಡ ಭಾಗವಹಿಸಿದಿರಿ ಅಂತ. ಆ ಬಗ್ಗೆ ಅದು ಯಾಕೆ ನಡೆಯಿತು ಒಂದಷ್ಟು ಸಂಕ್ಷಿಪ್ತವಾಗಿ ಹೇಳ್ಬಹುದಾ ಸರ್? ನಾನು ರೇಡಿಯೋದಲ್ಲಿ ಕೇಳ್ತೇನೆ.
1: ಖಂಡಿತ,
3: ಧನ್ಯವಾದಗಳು.
1: ಧನ್ಯವಾದ. ಎಸ್, ಗೋಕಾಕ್ ಚಳುವಳಿ
2: ಅಂದ್ರೆ ಗೋಕಾಕ್ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಫಸ್ಟ್ ಗೋಕಾಕ್ ವರದಿ ಮಾಡೋದೆಲ್ಲ ವಿರೋಧ ಮಾಡಿದ್ರು, ಇಲ್ಲ ಅವರು ಕನ್ನಡ ವಿರೋಧವಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಅದು ಗೋಕಾಕ್ ವರದಿ ಬಂದ ನಂತರ ಅದು ಕನ್ನಡ ಪರವಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಜಾರಿಗೆ ತರಬೇಕು ಅಂತ ಮಾಡಿದ್ರು. ಆಗ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದರು, ಅವರನ್ನು ತರಲಿಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಹಾಗಾಗಿ ಎಲ್ಲ ಕಡೆಯಲ್ಲೂ ಚಳವಳಿ ತೀವ್ರ ಆಗ್ತಾ ಬಂತು. ರಾಜ್ಕುಮಾರ್ ಅವರು ಕೂಡ ಹೇಳಿದ್ರು, ಎಲ್ಲರೂ ಹೇಳಿದರು ಆ ಚಳವಳಿಗೆ. ಸೊ ಕೊಡಗು ಜಿಲ್ಲೆಯಲ್ಲಿ ನಾನು ಮತ್ತು ಟಿ ಪಿ ರಮೇಶ್, ಆಮೇಲೆ ನಮ್ಮ ಇವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ತಮ್ಮ ಕೆಎಂ ಬೋಪಯ್ಯ ಅಂತಿದ್ರು ಅವರು, ನಾವು ಕೆಲವರು ಸೇರಿ ಒಂದು ಮೀಟಿಂಗ್ ಮಾಡಿ ಇಡೀ ಜಿಲ್ಲೆಯಲ್ಲಿ ಆ ಗೋಕಾಕ್ ಚಳವಳಿಯನ್ನು ನಾವು ಕೈಗೆ ತಗೊಂಡ್ವಿ. ಮೈಸೂರಿಂದ ರಾಮದಾಸ್ ಅವರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ರು. ಹಾಗೆ ಕೊಡಗಿನಲ್ಲಿ ಭಾಳ ತೀವ್ರವಾಗಿ ಆ ಚಳವಳಿ ನಡೀತು. ಗುಂಡೂರಾವ್ ಅವರು ಅಲ್ಲಿಗೆ ಬರೋ ಸಮಯದಲ್ಲಿ ಒಂದು ಅವ್ರದ್ದೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಅಂತೇಳಿ ಅವರು ಕೊಡಗಿಗೆ ಬರೋ ಸಮಯದಲ್ಲಿ ನಾವು ಅವರನ್ನು ವಿರೋಧಿಸಬೇಕು ಅಂತೇಳೆಲ್ಲ ತೀರ್ಮಾನ ಮಾಡಿದ್ವಿ. ಆದರೆ ರಾತ್ರಿ ಬಂದು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ರು ಅವರು. ಆದರೆ ನಮ್ಮ ಅದು ರಮೇಶ್ ಅಂತ ಹೇಳಿ, ಟಿ ಪಿ ರಮೇಶ್ ಅಂತ ಹೇಳಿ, ಅವನು ಒಳ್ಳೆ ಹೋರಾಟಗಾರ, ಅವರು ಮತ್ತು ಇನ್ನೆರಡು ಮೂರು ಜನ ಕೈಗೆ ಸಿಗದೆ ತಪ್ಪಿಸ್ಕೊಂಡ್ರು. ಬೆಳಿಗ್ಗೆ ಅವರು ಗುಂಡ್ರಾವ್ ಅವರು ಮಡಿಕೇರಿ ಎಂಟರ್ ಆದ ಕೂಡಲೇ ಅವರು ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಅವರು ಕೂಡ ಅರೆಸ್ಟ್ ಆದರು. ಆಗ ಸೊ ಅದು ಭಾಳ ತೀವ್ರವಾಗಿ ಇಡೀ ಕೊಡಗಿನಲ್ಲಿ ನಾವು ಪಂಜಿನ

0: ಭಾರಿ ಖುಷಿ ಆಯ್ತು. ಇಪ್ಪತ್ತು ಪೆಣ್ಮಕ್ಕ ಚೊಮ್ಮೆಯಿಂದ ಆಣ್ಮಕ್ಕ ಕೊರಡಿಯಿಂದ ಭಾರಿ. ಹಂಗಾಗು ಎಲ್ಲೋ ಗೊಂತಿಲ್ಲಂಗ ಕೂಡ ಚೊಮ್ಮೆ ಬಿಸಂಗೆ ಇನ್ನೂ ಹಂಗ ಗುಂತುಂಡಲ್ಲೇ ಚಂದಿಟ್ಟು ಭಾರಿ ಖುಷಿ ಆಯ್ತು ನಾಕ. ಸೊ ಆ ಇಂಟ್ರೆಸ್ಟ್ ಉಂಡು ಹಂಗು. ಬಟ್ ಅದಕ್ಕೆ ಅವರು ಸರಿಯಾಗಿ ಅವರು ತೆರು ಕಾಟುಂಪನು ಅದು ಐಕಟ್ಟು ಅಧ್ಯಯನ ಪೀಠ ಅಕಾಡೆಮಿ ಈ ತರಫ್ಲು ಸೊರ ಹಾಕೋನು ಅವ್ಡು ಉಂಟು ಅವ್ಡು ನಾಕ ಅಧ್ಯಯನ ಪೀಠ ತಂದು ನಾನು ಮೆಂಬರ್ ಆಯ್ತಿದ್ದೆ. ಚೊಮ್ಮೆ ಸೊರಂಗ ಆಯ್ಡು. ಬಟ್ ಅವರು ಅಧ್ಯಯನಕ್ಕೆ ಸಂಬಂಧಪಟ್ಟಪತ್ತವರು ಅದು ವಿಶೇಷ ಆಯ್ತು. ನಾನು ಪಂಡಲುಂಡು ಚೆನ್ನೈ ಚೆನ್ನಾಗಿ ಬಯಸಾಯಂಗ ಉಳ್ಳಾರಲ್ಲ ತಂಗಳ ಬ್ಯಾರಿನಲ್ಲಿ ಅಂಗಳೊಟ್ಟ ಪೋಯ್ಟು ಪಲಕ ಬರೇನು ಅಂಗಳೊಟ್ಟ ಉಳ್ಳು ನಾಲೆಜ್ ತಂಗ ಎತ್ತೋನು ಎತ್ತರೇ ಪದಂಗ ಹಂಗ ಗುಂತಿಕ್ಕು ಎತ್ತರೆ ಬಿಸಿಯಂಗ ಗುಂತಿಕ್ಕು ಅದರೆಲ್ಲ ಎಡ್ತವನು. ಚೊಮ್ಮೆಲ್ಲ ಮರ್ಚಿಪೋಯಾರು. ಇಪ್ಪಮೇ ಲೇಟ್ ಆಯ್ಡು. ಇನ್ನೂ ಲೇಟ್ ಹೊಡೆಯಕ್ಕೆ ಮುನ್ನೂಲ ಅದರಲ್ಲ ನಾನು ಹೇಳ್ತೀರಿ ಕಲೆಕ್ಟ್ ಹಾಕಿ ಬೇಕು ಚೆಲ್ಲದು ಅಕಾಡೆಮಿಗೂ ನಾನು ಚೆಂದರೆ ಅಧ್ಯಯನ ಪೆಟ್ಟು ಚೆಂದರೆ ನೋಕೋನು ಎಪ್ಪ ಅದು ಇದಕ್ಕೆ ಬಂಡ ಚೆಂದ
1: ಪರಿಸಿಲ್ಲ. ನಾನು ಅದೇ ಕೇಳ್ಕೋಗಿಲ್ಲ ಅಂದ್ರೆ ಚೆನ್ನಾಗಿ ಇಪ್ಪ ಎತ್ತರ ಜನಪದ ಕಥೆನ ಕೂಡ ಬಟ್ ಆದರೆ ಕ್ರೋಢೀಕರಣ ಕ್ರಂಕಿತವರು ಮನಸ್ಸು ಕೂಡ ಒರೆಸಿ ಇದು ಕೊಡ್ತೋಂಟಿಲ್ಲ.
0: ಇಪ್ಪ ಕೊರೆಯಲ್ಲ ಹಾಕಿಡಾರ ಅದ್ರೆ ಪಾಟಂಗ್ ಇದು ಹಾಕಿಡಾರೆ. ಬಟ್ ಅದು ಮೇಯವಲ್ಲ ಅದು ಪಂಡ ಎಲ್ಲ ಪರ್ತು ಬರ್ನು ಐಕೆ ನಾ ಚೆಲ್ಲು ಪಂಡತ್ತ ತಲೆಮಾರು ಹಾಲು ಮಾರಿದಂಗ ಪಿಡಿಕೋನು
1: ಪಿಡಿಕೋನು.
0: ಇಪ್ಪಮ್ಮೆ ಪೋಯ್ಡಾರು. ಇಪ್ಪೆಲ್ಲ 7 ವರ್ಷ ದಾಟಿಂಗೆಲ್ಲ ಬಾರಿ ಕಷ್ಟ ಆಕಿಟ್ರದು. ಹೆಂಗೂ ಇಪ್ಪ ಉಲ್ಲಂಗಲ್ಲಂಗ ಅಟ್ಲೀಸ್ಟ್ ಬಿಟ್ಟು ಕಾಂಟ್ಯಾಕ್ಟ್ ಹಾಕಿ ಅವ್ರು ಕೊರಿಯಂಗು ಕಿಟ್ಟು ಚೆಲ್ಡದು ನಂದು ಅಭಿಪ್ರಾಯ.
1: ಅಭಿಪ್ರಾಯ ಅಂತ ಚೆಲ್ಲ ಇನ್ನೊಂದು ನಾನು ಕೇಳ್ಕೋಗಿಲ್ಲ ಅಂದ್ರೆ ಚೆನ್ನಾಗಿ ಇಪ್ಪ ನಂಗೆಲೆ ಯುವಕುಮಾರ್ ಬಾಲಕಾರ್ ಸೊ ಅವ್ರ ಸೈಡ್ಲಿ ಇಂಡು ಓದ್ರೆ ಬಗ್ಗೆ ಇಲ್ಲ ಅವ್ರ ಆಸಕ್ತಿ ಇಂಡೆಲ್ಲ ತಲ್ಲ ಚೊಮ್ಮೆ ಕೊರಡಿ ಇಂಡೆಲ್ಲ ಮೊಬೈಲಲ್ಲೇ ಏದಾ ಇಂಬಂದ ಕನ್ನಡಾಗಿ ಮಾತ್ರ ನೋಡ್ಕೊಂಡ್ರು ಒಳ್ಳೇದಕ್ಕೆ ಕೂಡ ಇಟ್ಟಿಕ್ರಿ. ಅವ್ರ ಸೈಡ್ಲಿ ಕನ್ನಡ ಬುಕ್ರೆ ಓದ್ರದ್ದು ಕೂಡ ಚೊಮ್ಮೆ ಕೊರಡಿ ಆಯಿಂಟುಂಟು. ಈ ಸಂದರ್ಭದಲ್ಲಿ ಬ್ಯಾರಿಗೆ ಎನಿ ಕೊಡ್ಕೋಗು ಆಸಕ್ತಿ ಕೊಡ್ಕೋರ ಚೊಲ್ರಂಕೆ ತೋರು ಪ್ರಶ್ನೆ.
0: ಅದಕ್ಕೆ ನಾನು ಚೆನ್ನೈ ಅಧ್ಯಯನ ಪೀಠ ಅಕಾಡೆಮಿಯಲ್ಲಿ ನಾನು ಅದೇ ಚೆನ್ನೈ ಚೆನ್ನಾಗಿ ನಂಗಲೋ ಗಮನ ಪೋನ ಇದೀಪ್ಪ ಇವಡಿಗೆ ಚೆನ್ನಾಗಿ ಹೈಸ್ಕೂಲ್ ಮಕ್ಕಳು. ಸೊ ಹೈಸ್ಕೂಲ್ ಲೆವೆಲ್ಲೇ ಮಕ್ಕಳಿಗೂ ಕವಿಗೋಷ್ಠಿ ಕಮ್ಮಟ ಕಥಾ ರಚನೆ ಲೇಖನ ಎದುರಾಗನೆ ಇದ್ರ ಬಗ್ಗೆ ಎಲ್ಲ ಹಂಗ ಇದಾಕಿ ಉಪಯೋಗ ಅವ್ರು ಇಂಟ್ರೆಸ್ಟ್ ಬಂದಂಗ ಆ ಲೆವೆಲ್ ಇದು 20 ಬರ್ತು ಬಂದಂಗಲ್ಲೂ ಪ್ರಯೋಜನ ಇಲ್ಲ. ಆ ಬಾಲ್ಯ ಉಂಡಲ್ಲ ಅದ್ರಲ್ಲಿ ಪ್ರೈಮರಿ ಸ್ಟೇಜ್ ಇರ್ಕಾನ ಹೈಸ್ಕೂಲ್ ಸ್ಟೇಜ್ ಆ ಸ್ಟೇಜ್ ಇರೋ ಮಕ್ಕಳಿಗೂ ನಂಗೆ ತಲೆ ಅದು ಅಂಗಳ ಮೇಲೆ ಗಮನ ಕೊಡ್ತಂಗೆ ಯಾಕೋ ಸಾಧ್ಯ ಉಂಟು ಉಂಟು ಆಡೋದು ನಾಕ್. ವಿಶೇಷ ಆಗಿ 20 ಪೆಣ್ಮಕ್ಕ ಭಾರಿ ಇಂಟ್ರೆಸ್ಟ್ ಉಂಟು
1: ಸೋಶಿಯಲ್ ಮೀಡಿಯಾ ಬಂದ ಇಲ್ಲಿ ಚೊಮ್ಮೆ ಎಲ್ದ್ರೆ ರೂಪದಲ್ಲಿ ಬಂದ್ರೆ ಬಟ್ ಆ ಎಲ್ದ್ರೆ ಶಬ್ದಂಗಲೇ ಕ್ರೋಢೀಕರಣ ಕೊರತೆ ಉಂಟು. ಹೆಂಚನಂಗೆ ಅದಕ್ಕೆ ಸಂಬಂಧಪಟ್ಟ ಇಪ್ಪ ಕನ್ನಡದಲ್ಲಿ ಹಂಗೆ ಎಲ್ದೋ ಎಲ್ದೋ ಎಂಟು ಪಾಯಿಂಟ್ ಆ ಪದ ಬಳಕೆ
0: ಇಲ್ಲ. ವಿಶೇಷ ಇಟ್ಟಿಪ್ಪ ನೀಂಗ ಪಲಕೊಡೋದು ನಾನು ಆರೋತಾರೆ ಪಲಕೊರಿ ಚೊಮ್ಮೆ ಪದಂಗ ಕನ್ನಡದ ಬಂದು
1: ಬಂತು
0: ಎಲ್ಲಿ ಚೆನ್ನಾಗಿ ಬ್ಯಾರಿ ಕಿಟ್ಲೆ ನಂಗು ಐಕೆ ನಾ ಚೆನ್ನ ಬ್ಯಾರಿ ಕನ್ನಡ ಅಲ್ಲ ಕನ್ನಡ ಬ್ಯಾರಿ ಡಿಕ್ಷನರಿ ನಿಘಂಟು ನಂಗೂ ಭಾರಿ ಆಗೈತೆ ಉಂಡು ಇಪ್ಪ ಅಂಟು. ಅಪ್ಪ ಆ ಕನ್ನಡದಕ್ಕೆ ಪರ್ಯಾಯ ಪದ ಏನು ರೋಚನೆ ಉದಾಹರಣೆ ನೀವು ಚೆಲ್ಲಂಗೆ ಉಪಯೋಗಿಸುವುದು ಉಪಯೋಗ ಅದಕ್ಕೆ ಬ್ಯಾರಿ ಪದ ಏನು ನೋಡಿ ನಕ್ಕು ಗೊತ್ತಿಂದಿಟ್ಲೆ ನಕ್ಕದ ಚಿಂತನ ಹಂಸಮಲ್ಲಾರು ಗಲಸು ರೋಚನೆ ಅಷ್ಟು ಗಲಸು ರೋಚನೆ ಅಷ್ಟು ಏನು ಉಂಡು ಪದಂಗ ಗಲಸದ ಚೆಲ್ಲಾರು. ಬಟ್ ಈ ಗಲಸ ಉಪಯೋಗ ಚೆಲ್ಲಿಟ್ಟು ಆನೆ ಚೊಮ್ಮೆ ಪದಂಗ ಉಂಡು ಅದೆಲ್ಲ ಬಿಟ್ಟು ಪೋಯ್ಡು ಅದೆಲ್ಲ ನಂಗೆ ಪಾಡೆ ತೇಟಿ ಕೇಳ್ಕೊ ಎಡ್ತಿಟ್ಟು ಅದ್ರ ರೆಕಾರ್ಡ್ ಹಾಕೊಂಡು ನಂಗೆ ಆ ಸ್ವರ ಅವನಿಪ್ಪ ಅದು ಭಾರಿ ಮುಖ್ಯ ಅಂತ ನಾ ಕಾಯಿಂಟು ಉಂಡಿಪ್ಪ.
1: ಎಸ್ ಓಕೆ ಖಂಡಿತಮ್ಮ ಆಯ್ತು. ಆ ರೂಪದಲ್ಲಿ ಆಯ್ತು ಕನಟೆ ಆ ಕ್ರೋಢೀಕರಣ ಹಾಕಿ ಬೀಚಂಟ ಹೆಂಗೆ ನಂಗೆ ಮುಂದಂತ ತಲೆಮಾರು
0: ಅಟ್ಲೀಸ್ಟ್ ಅದಕ್ಕೆ ಪರ್ಯಾಯ ಪದ ಎಂದ್ರು ಉಂಟು ನಂಗೆ ತೇಡಿಬೇಕು ಕನ್ನಡದಲ್ಲಿ ಅವ್ರು ಏನಂಗ ಅವ್ರು ವರ್ಡ್ ಇದ್ದಂಗೆ ಅದಕ್ಕೆ ಬೇರೆ ಇಲ್ಲ ಅಂಟ ಹೆಂಗೆ ಅವ್ರು ಪರ್ಯಾಯ ಪದ ಎಂದ್ರು ಬೇರೆ ಹಿಡ್ಕಮ್ಮ ಪದ ಅಂಟು. ಉದಾಹರಣೆಗೆ ಚೆಲ್ಡಂಟ ಹೆಂಗಿಪ್ಪ ಕಿರಣ ಐಕೆ ನಾನೇ ಅವ್ರ ಪದ ಉಂಡಾಕಿ ಬೆಳ್ಞಾರು ಅಂಟು
1: ಬೆಳ್ಞಾರು
0: ಬೆಲ್ ಕಿರಣ ಅವರು ಜ್ಞಾರು ಬೆಳಕಿನ ಕಿರಣ ಬೆಳ್ಞಾರು ಅಂಟು. ಹಂಗೆ ಸಾಹಿತ್ಯ ಮಾರ್ಲ ದಿಚ್ಚಿಟ್ಟು ಅವರು ತಲೆ ತಲೆ ಓ ಇಂದ್ರ ಓಡ್ಬಾಟಿ
1: ಓಡ್ಬಾಟಿ ಅಂತ
0: ಪದಂಗ ಕಿಟ್ಟು ನಂಗು ಪುದಿ ಪುದಿ ಪದ ಸೃಷ್ಟಿ ಹಾಕೋಣ
1: ಅದಕ್ಕೆ ಮನಸ್ಸಿಗೆ ನಂಗೆ ಕೊಡ್ಕೊ
0: ಅದಕ್ಕೆ ದೇಕೋನು ನಾನು ದಿಚ್ಚಿಟ್ಟು ಹಾಕೋಣ ಸರ್ ಅದು ಆರೆಂಗೂ ಇಡ್ತೋಣ ಜವಾಬ್ದಾರಿ ಅದೇ ಅಕಾಡೆಮಿ ಅಧ್ಯಯನ ಪೀಠಮ್ಮ ಆರೆಂಗೂ ಹಾಕೋಣ ಅದ್ರೆ.
1: ಎಸ್ ಓಕೆ ಖಂಡಿತ. ಹೆಚ್ಚಿನಾಗಿ ಇಪ್ಪ ಎತ್ತರಮ್ಮ ನಿಂಗೆ ಚಂದ ಪೋಲಮ್ಮ ಹೈಸ್ಕೂಲ್ ವಿದ್ಯಾರ್ಥಿ ಮಾರು ಕೂಡ ಇಟ್ಟಿಕ್ಕು ಅಥವಾ ಹಿಂಡತೆ ಯುವಶಕ್ತಿ ಇಟ್ಟಿಕ್ಕು. ಸೊ ಅಂಕ ವರ್ಷ ಇರ್ಲಿ ಇಂಗಂಥ ಕ್ಷೇತ್ರದ ಸಾಹಿತ್ಯ ಕ್ಷೇತ್ರದಲ್ಲಿ ಬರ್ನು ಅದ್ರಲ್ಲಿ ಎಂದ್ರಾಯ ಒಂದು ಹಾಕೊಂಡು ಚೊಲ್ರ ಅಂಕಿತವ್ರ ಮನಸ್ಸು ಕೂಡ ಇಕ್ರಿ. ಬಟ್ ಅಂಕ ನೇರಾಯ ರೂಪದಲ್ಲೂ ಲಂಕಿತವರು ತೆರು ಕೆಟ್ಟಿಲ್ಲ ಅವರು ವೇದಿಕೆ ಕೆಟ್ಟಿಲ್ಲ
0: ವೇದಿಕೆ
1: ಅಂಕೋರು ಸಂದೇಶ ನಿಂಗೆ ಎಂದ್ರೆ ಚೊಲ್ಲೋಗು ಇಷ್ಟಪಡ್ತೀನಿ
0: ಸಂದೇಶ ಇತ್ತರೇ ನಾ ಚೊಲ್ಲೋ ಚೆನ್ನಾಗಿ ಒಂದು ನೀವು ಕಾಲೇಜಲ್ಲಿ ಸ್ಕೂಲ್ ಪ್ರೋಗ್ರಾಮ್ ಆಗ್ಬೋ ಆ ಎತ್ತರೆ ಬ್ಯಾರಿ ನೋಕರು ಬ್ಯಾರಿ ಪಾಠ ಪಾಡೋಮ್ಮ ಅವರು ಬ್ಯಾರಿ ನಾಟಕ ಹಾಕೊಡಮ್ಮ ಇದು ಟ್ರೈ ಹಾಕೋರು ಒಂದು ಪಿನ್ನೆ ಬ್ಯಾರಿ ಅವರು ಕವಿಗೋಷ್ಠಿ ಎಂದೇಗು ನೀವು ಸ್ಕೂಲ್ ಯೂನಿಯನ್ ತರಫ್ಲೇ ಹಾಕೋರು ನೀವು ನೀವು ಅದಕ್ಕೆ ಅಕಾಡೆಮಿ ಯಾರು ಹಾಕೊಂಡಿಲ್ಲ ಅದಕ್ಕೆ ಹಾಕೊಂಡ್ರೆ ಹೆಂಗೆ. ಸೊ ಸ್ಕೂಲೇ ಕವಿಗೋಷ್ಠಿ அதுவும் ஒரு சிறிய விசார சங்கீரணம் இது. நாங்கள் ஆக்கிட்டு இருந்தோம். நாங்கள் லேக்கக கலாவிதர் பழகத்தில் மடிக்கேரியில் திங்களுக்கு ஒருக்கா ஒரு ஒரு ஸ்கூலில் ஒரு ஒரு ப்ரோக்ராம் ஆக்கியிருந்தோம். அதே மக்களோ கவி கோஷ்டி ஆக்கிடுமா, இல்லைங்க எந்த ஒரு சப்ஜெக்ட் கொடுத்துட்டு அங்கே பழக்க வரும் பழக்கிடுமா, இன்னும் ஆக்கியிருந்தோம். அது இப்போ நாங்கள் பேரி மக்களும் அது ஆக்கப்பட்டீங்க உண்டாலே, அது பாரிய ஒரு நல்ல ரிசல்ட் தண்டா.
1: ஓகே, கண்டித்தமாயிட்டும் ரிசல்ட் தண்டே.
0: கண்டித்தா கண்டித்தா.
1: எஸ் ஓகே. ஒட்டாரை தனக்கு நோக்கு போயினுக்கிறேன். நீங்களே சாகித்ய க்ஷேத்திர கன்னடத்துக்கு கொடுத்தங்க தோறு கொடுக்கிட்டு இதெல்லாம் நோக்க போகும்போதுக்கு கண்டித்தமாயிட்டும் நீங்கள் சும்மே அதில் எக்ஸ்பீரியன்ஸ் எடுத்துட்டு கூட உள்ளார் எடுத்துறாரு அனுபவிச்சார் அதில் எல்லாம். பின்னோடு சைடில் நீங்கள் கொடவை பாஷை கொடவ பாஷைக்கு சம்மந்தப்பட்டது அதிலும் நீங்கள் புக்கு எழுதிட்டு வந்துறாரு.
0: புக் எழுதிட்டு ஒரு நாலஞ்சு பாட்டுங்க எழுதுறாரு.
1: பாட்டுங்க எழுதிறாரு அத்தனைமே.
0: பின்ன லேக்கணம் எழுதிறேன்.
1: லேக்கணம் எழுதிறாரு.
0: விசார சங்கீரணத்தில் விசார மண்டலம் ஆக்கியிருக்காங்க.
1: பின்ன ஜில்லையில் கூட தூரதர்ஷனத்தில் கூட கன்னட இதுக்கு
0: தூரதர்ஷனத்தில் பின்ன ஆகாஷவாணியில் ப்ரோக்ராம் சொன்னேன்
1: கொடுத்துட்டுள்ளார்.
0: மைசூரு பெங்களூர்லும்
1: கொடுத்துறாரு. எஸ் ஓகே. ஒட்டார இது நீங்களே ஹி ஒரு க்ஷேத்திரத்தில் நீங்கள் தொடக்கிசி கொண்டுள்ளது கூட சும்மா எனக்கு வரி ஒரு குஷி கூட சொல்ல. பின்னொரு நீங்கள் ஒரு கவனம் நாங்கள் சோத்திரமாருக்கு சொல்லக்கு இஷ்டப்படுறேன்ட்டா ஏது கவனம் சொல்லக்கு இஷ்டப்படுறாரு.
0: ஓகே போஷா, இது நக்கு பாரிஷ்டத்தோ கவனம் இது.
1: ஓகே,
0: இது நான் பாடலை, இது ஓதுறேன். இது பாட கவனம்.
1: எஸ் ஓகே.
0: ஆறு ஆட்டிடோ தொட்டிலா இது ஏக்கினாவுடோ கட்டிலா, ஏது துக்கத்தோ கர்த்தப்பூவுடோ கண்ணு தண்ணீடோ நுரையலா, ஆரோ பிர்சத்தோ முறிஞ்சோ மனசிடோ கடைடோ நிமிஷத்தை நொம்பலா, பெல்த்தோ மோடா இது தீனோ போலுடோ தீரத்தாசைடோ பாயிலா, பெல்த்தோ லங்கத்தோ புத்து மக்கங்க பேலி கடந்துட்டு நடனாரு, நொறஞ்சோ நீலிட உம்மா சிரிக்கும்போ மோந்தி சிமினிங்க பிடிச்சித்து, நீலி மாஞ்சித்து பெல்ப்பு போயித்து காத்து காத்து காடு காத்துக்கு பிறந்துத்து, நெல்த்தோ பயரிடோ பெச்ச காத்துக்கு கடல காசகு மடங்கிது. இது மோடத்தை பகி சொன்னோம். பெல்த்தோ லங்கத்தை புத்து மக்கங்க பேலி கடந்துட்டு நடந்தாரு, நொறஞ்ச நீலிட உம்மை சிரிக்கும்போ மோந்தி சிமினிங்க பிடிச்சித்து, நீலி மாஞ்சித்து பெல்ப்பு போயித்து காடு காத்துக்கு பிறந்தது, நெல்த்தோ பயரிடோ பெச்ச காத்துக்கு கடல் அகாசகு மடங்கிது, மின்னு செடியிலுக்கு பூமி பிறந்துத்து மோட கரகிட்டு ஒழுகித்து, தண்ணி தண்ணின்ட்டு காத்தோண்டிக்கும்போ சம்பு விஷயத்தை சென்னுத்து, உனக்கு பூமியிலும் சிரிக்கை நுரஞ்சத்து பொலைங்க ஜீயத்து கழிச்சித்து, எஞ்சி பூலுட சிம்மை தெருக்கு மின்னு பெல்கரு காட்டித்து, ஆறு ஆட்டுட தொட்டிலா இது ஏக்கினாவுட கட்டிலா.
1: எஸ் ஓகே, அதில் சாராம்ச நீங்கள் சொந்த போட வரும்.
0: இது இத்தனை சின்னங்க ஆறு ஆட்டிட தொட்டிலா சின்னங்க தொட்டில் ஆட அகாசுள்ள மோடா அந்த தொட்டில போல கண்டு, இது ஏக்கினாவோட கட்டிலா, ஏது துக்கத்தோ கர்த்தப்பூவுடோ கண்ணு தண்ணிடம் நிறையலா, கர்த்த மோடம் மலிடம் மோடம், ஆரோ பிர்சத்தோ முறிஞ்ச மனசுடோ கடையிட நிமிஷத்தை நம்பலமா இது குந்தில்லைன்ட்டு, அது பெல்த்த மோடாட்டின்னு பின்னாங்க விடலை. ஸோ பெல்த்த மோட இது தீனோ போலுடோ தீரத்தோ ஆசைடோ பாயிலா சொல்றது, பெல்த்தோ லங்கத்தோ புத்து மக்கங்க அதே அதே மோடங்க பேலி கடந்துட்டு நடந்தாங்க மோடங்கெல்லாம் சதுரி போய்த்து நொறஞ்ச நீலிட உமா உமா சின்ன அகாசை சிரிக்கும்போது மோந்தி சிமினை சின்னங்க நிஷ்கத்திரங்க நட்சத்திரம் பிடிச்சு மோந்தி சிமினிங்க பிடிச்சித்து நீலி மாஞ்சித்து பெல்ப்பு போயித்து காடு காத்துக்கு பிறந்தது, நெல்த்தோ பயரோட பெச்ச காத்துக்கு சின்னங்க இது ருத்தமான இதோடது பெச்ச காத்துக்கு கடல் அகாசகு மடங்கித்து ஆவியாயிட்டு தண்ணி ஆவியாயிட்டு மோடாயிட்டு போய்த்து மேல், மின்னு செடியிலுக்கு பூமி பிறந்தது மோட கருகிட்டு ஒழுகித்து மழை பண்ணுது, மின்னு செடியிலுக்கு பூமி பிறந்துட்டு மோட கருகிட்டு ஒழுகித்து, தண்ணி தண்ணின்ட்டு காத்தோண்டிக்கும்போ சம்பு விஷயத்தை சேர்ந்துது மழை வந்துட்டு எல்லாம் சம்பாக்கிது, உனக்கு பூமியில சிரிக்க நுழைஞ்சது சின்ன மழை பரம்போ பொலைங்க ஜீயத்து கழிச்சித்து, எஞ்சி பூலோட சிம்மை தெருக்கு மின்னு பெல்கரு காட்டி.
1: நல்ல ஒரு அர்த்தகர்பித்தான் ஒட்டாரை திங்கத்தை நல்ல நல்ல கவனம் எழுதுறன்று கனண்டாயங்கு ஒருத்த கவியாகணுன்ட்டு கனண்டாயங்கு அவனுக்கு அவனுக்கு வேணாயது என்றே
0: ஓது ஓதும் ஓது ஓது ஓது ஓது எப்போத்தர ஓதிட்டு இனத்தர நமக்கு அதை கிட்டும் ஏதும் ஆகட்டும் எல்லாத்தையும் ஓதணும்
1: பிரச்சி ஒன்று கூட
0: எல்லாம் ஓதணும் அது வேறு வேறு கதை கவனம் கதைமுறை இலக்கணம் எழுது பண்ணி கட்டும் ஓதணும் ஓதிட்டு இந்த தோறும் அவ்வளோ நாலேஜ் யாரோ கட்டியாக பண்ணு பின்ன நாங்கள் எழுதுறோம் ஸ்பூர்த்தி கூட பண்ணு செம்மேல உள்ளார் இல்லை அங்கே குந்தில நான் எழுதாச்சு எத்தனையாவது நான் நல்ல முத்தோலே உதாரணம் நான் சொல்லிட்டோம் எல்லோ வருஷத்து வயசில் எழுதிட்டு அத்தாசிரி சந்தத்தை பாட்டுங்க கதையும் எழுதிரு. நான் அதை வந்து சுதாசி கடத்தணும்னு இல்லைப்பா.
1: ஓகே ஓகே. ஒட்டரை இது இப்போ நீங்கள் இத்தரெல்ல சாகித்ய க்ஷேத்திரத்தில் கூட தொடர்ச்சிட்டு கூட வந்துட்டு உள்ளார். எப்போ இங்கே நீங்கள் மனசு செய்கிறேன் ஈ க்ஷேத்திர பேண்டப்பா நான் நண்ட பாடிக்கு நான் தைச்சது போட்டுறேன் அங்கே தெரிந்த எங்கள் மனசு எப்போ எங்கே
0: போக இல்லை எப்போ இல்லை பாரி கொசி தந்தது அந்த மனசுக்கு சமாதானம் தந்தது சாகித்யம். எஸ் ஈ க்ஷேத்திரம் சாகித்யா இப்போ இந்த பத்திரிகை உத்தியமா இந்த ஜண்டு.
1: ஓகே கண்டிப்பா என்ன எங்க அது நமக்கு ஒரு சோறு தந்துடலன்ட்டா எங்க நமக்கு ஒரு மனசுக்கு ஒரு
0: கண்டிப்பா
1: நல்ல ரூபத்தில் இல்லை.
0: இப்போத்தரை நான் எந்த எங்கே பேஜாரம் எங்கே மூடிலன்ட்டு எங்கே பாட்டு கேட்டுட்டு பாட்டு ஓதி வந்துட்டு நினைக்கிறேன் பாட்டா எந்த எங்கே பாட்டு கேட்டுட்டு இல்லை எங்க ஓதி வந்துட்டு ஆ ஓதி வந்துட்டு இந்த போலமே எல்லாம் மறக்கட்டும் எனக்கு.
1: எஸ் ஓகே. ஒரு காலர் உண்டு அரண்டு கேக்கு. ஹலோ
2: ஹலோ
1: ஹலோ
2: ஹலோ நமஸ்தே
1: நமஸ்தே நமஸ்தே யார மாத்த நடத்திருவது? ಮಂಜೇಶ್ವರ ವರ್ಕಾಡಿಯಿಂದ ದಾಮೋದರ ಅವರೇ ಹೇಳಿ ನಮ್ಮ ಸರ್ ಇದ್ದಾರೆ.
0: ಹೇಳಿ ಹೇಳಿ ನಮಸ್ತೆ ನಮಸ್ತೆ ನಮಸ್ತೆ ಹೇಳಿ.
2: ಅದೇ ಸರ್ ನಿಮ್ಮ ಎಲ್ಲ ಕವನ ಬ್ಯಾರಿ ಕವನ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು.
0: ಧನ್ಯವಾದ ಧನ್ಯವಾದ.
2: ಮಾತುಕತೆಯನ್ನು ಕೇಳ್ತಾ
1: ಇದ್ದೀನಿ ನಿಮ್ಮ ಮಾತುಗಳನ್ನು. ತುಂಬಾ ಸಂತೋಷ ನೀವು ಕೇಳ್ತಾ ಇದ್ದೀರಿ.
2: ನಮ್ಮ ತಾರಂಗ ರೇಡಿಯೋಕ್ಕೆ ಅತಿಥಿಯಾಗಿ ಬಂದಿದ್ದೀರಿ.
0: ನಿಮಗೂ ಧನ್ಯವಾದಗಳು ಕೇಳಿದ್ದಕ್ಕೆ.
1: ಎಸ್ ಓಕೆ ಥ್ಯಾಂಕ್ ಯು ದಾಮೋದರ ವರ್ಕಾಡಿ ಅವರೇ. ನಾಳೆ ಕಾರ್ಯಕ್ರಮಕ್ಕೆ ಟೈಮ್ ಕೂಡ ತಿಂದು ಬಂತು. ಸೊ ಅದೇ ಪೋಲೆ ಇನ್ನೊರು ಕಾಲರ್ ಉಂಟು. ಹಲೋ
3: ನಮಸ್ತೆ ನಾನು ಕುಸುಮಾಕರ್.
1: ನಮಸ್ತೆ ನಮಸ್ತೆ ಕುಸುಮಾಕರ್ ಕೊಟ್ಟಾರ.
3: ನಮಸ್ತೆ
0: ನಮಸ್ತೆ ನಮಸ್ತೆ ಕುಸುಮಾಕರ್.
3: ಒಂದು ಗಂಟೆ ಕಾರ್ಯಕ್ರಮ ಕೇಳಿದೆ, ಫೋನ್ ಮಾಡಿ ಸ್ವಲ್ಪ ಲೇಟ್ ಆಯ್ತು, ಬಿದ್ದಿತ್ತು. ಮತ್ತೆ ನೀವದೇ ಲಾಸ್ಟ್ ಹೇಳಿದ್ರಲ್ಲ ಕವಿತೆ ಎಲ್ಲ ಬರೀಲಿಕ್ಕೆ ತುಂಬಾ ಓದ್ಬೇಕು ಅಂತ.
1: ಹೌದೌದು
3: ಹೌದು. ಅದು ಕೆಲವು ಈ ಕಾಲದಲ್ಲಿ ಎಂತ ಯಾರಾದ್ರೂ ಬರಕೊಟ್ಟದನ್ನು ಕೊಂಡೋಗಿ ಸ್ಟೇಜ್ ಅಲ್ಲಿ ಓದ್ತಾರೆ ಅರ್ಧ ಅರ್ಧ ಕವಿಗಳು.
0: ನೀವು ಹೇಳಿದಾಗ ಒಂದು ಪ್ರಸಂಗ ನೆನಪಾಯ್ತು ಸರ್ ನನಗೆ. ನನ್ನ ಒಬ್ಬ ಸ್ನೇಹಿತ ಮೈಸೂರಿಂದ ಫೋನ್ ಮಾಡಿದ, ಒಬ್ಬ ಲೆಕ್ಚರರ್. ಇಲ್ಲಿ ಒಂದು ಸಿಂಗಿಂಗ್ ಕಾಂಪಿಟೇಷನ್ ಇತ್ತು ಅಲ್ಲ, ಅವ್ರು ಹೇಳಿದ್ರು.
3: ಮತ್ತೆ ಅದೇ ನಿಮ್ಮದು ಮಾತಾಡು ಅಂತ ಆಯ್ತು, ತುಂಬಾ ಖುಷಿ ಆಯ್ತು ಬಂದದ್ದು.
0: ಓಕೆ ಓಕೆ ಥ್ಯಾಂಕ್ ಯು
3: ಥ್ಯಾಂಕ್ ಯು
1: ಥ್ಯಾಂಕ್ ಯು. ಎಸ್ ಓಕೆ. ಇನ್ಸಿಡೆಂಟ್
0: ಅದೇ ಚೆನ್ನಾಗಿ ಮೈಸೂರ್ಲು ನನ್ನ ಲೆಕ್ಚರ್ ಫೋನ್ ಹಾಕಿದ್ ನಾನು ಚೆನ್ನಾಗಿ ಅಂತ. ಇಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಆಗ್ತಾ ಇದೆ, ಒಂದು ಹುಡುಗಿ ಒಂದು ಹಾಡು ಹಾಡಿದ್ಲು, ನೀನು ಬರೆದ ಹಾಡು, ಅದು ಯಾರ್ದೋ ಹೆಸರು ಹೇಳಿ ಅವರು ಬರೆದ ಹಾಡು ಅಂತ ಹೇಳಿ ಹಾಡ್ತಾ ಇದ್ದಾರೆ. ನಾನು ಕಾಲೇಜಲ್ಲಿ ಕುಂಬಿ ಇಲ್ದಿದ್ದು.
1: ಓಕೆ. ಆ ರೂಪದಲ್ಲಿ ಕೂಡ ಅವ್ರೆ ಅವ್ರು ಕವನ ಹೇಳ್ದಿರ್ತಕ್ಕಂಥ ಅದಕ್ಕೆ ಟೈಮ್ ಕೊಡ್ಕೊನು, ಮೈಂಡ್ ಕೊಡ್ಕೊನು, ಅವ್ರ ಸೈಲ್ ಅದಕ್ಕೆ ಬೇನಾ ಉಂಟು ಲಂಕಿತ ವಾತಾವರಣ ಕ್ರಿಯೇಟ್ ಕೂಡ ಹಾಕೋಣ. ಸೊ ಅತ್ತರ ಕಷ್ಟ ಬಂತು ಹೇಳ್ದಿರಂಕಿತ ಅವ್ರ ಕವನ ಇನ್ನೊರಾಲು ಓದ್ ಬತ್ತಗು ಆ ಅವರು ಕೃತಿ ಚೌರಿ ಅನ್ನೋದಕ್ಕೆ ಚೊಮ್ಮೆ ಬೇಜಾರು ಕೂಡ ಖಂಡಿತ ಕೂಡ ಅವರು. ಸೊ ಒಟ್ಟಾರೆ ಇತ್ತು ನಂಗೆ ಇಂಡತೆ ಕಾರ್ಯಕ್ರಮದಲ್ಲಿ ಪಿರಿಸ ಬೀಚಿತ ಬಂದರೇ ಆ ಕೇರಿಗೆ ಎಂದ್ರೆ ಚೊಲ್ಲಗೆ ಇಷ್ಟಪಟ್ಟರೆ
0: ನಾನು ಹೇಳಿದ್ರೆ ನಾಲ್ಕು ಬಾರಿ ಖುಷಿ ಐತೆ ನೀವು ಸಾರಂಗ ಇದ್ರಲ್ಲಿ ಬ್ಯಾರಿಗೆ ಇತರ ಅವ್ರು ಒತ್ತು ಕೊಡ್ತುಟ್ಟು ಹಾಕೊಂಡ್ರು. ಅವರಲ್ಲಿ ಉಡೆ ಆಕಾಶವಾಣಿ ಕೂಡ ಬ್ಯಾರಿ ಇಲ್ಲ, ಮಡಿಕೇರಿಯಲ್ಲಿ ಬ್ಯಾರಿ ವಾರ್ತೆ ಉಂಟು, ಮಡಿಕೇರಿ ಆಕಾಶವಾಣಿ ಉಡೆ ಇಲ್ಲ. ಬಟ್ ಸಾರಂಗ ಇದ್ರ ಎನ್ಕರೇಜ್ ಕೊಡ್ತುಟ್ಟು ಭಾರಿ ಖುಷಿ ಐತಿ. ಎಲ್ಲ ಬ್ಯಾರಿಗಳ ತರಫ್ಲು ನೀವು ಒಂದು ನಂದಿ ಚೆಂದಟ್ಲೆ ನಾನು. ಇನ್ನೆ ಅದೇ ಇದರ ಉಪಯೋಗ ಅವನು ಈ ಎಲ್ಲ ಬ್ಯಾರಿಂಗು ಇದರ ಕೇಕನು ಇದ್ರ ಇನ್ವಾಲ್ವ್ ಅವನು, ನೀವು ಸಪೋರ್ಟ್ ಹಾಕನು, ನೀವು ಸಪೋರ್ಟ್ ಹಾಕಿಂಗೆ ಖಂಡಿತ ಇದು ಬ್ಯಾರಿ ಲ್ಯಾಂಗ್ವೇಜಿಗೆ ಭಾರಿ ಅವರು ನಲ್ಲ ಹೆಲ್ಪ್ ಆಗೋದು ಸೆಳ್ಳೋದು ನನ್ನ ಅಭಿಪ್ರಾಯ.
1: ಎಸ್ ಓಕೆ. ಈ ಅವ್ರ ಕಾರ್ಯಕ್ರಮಕ್ಕೆ ಪಿರಿಸ ಬಿಚ್ಚಿತ್ತು ನಿಮಗೆ ಬಂದರಲ್ಲಿ ಅದಕ್ಕೂ ಕೂಡ ನಿಮಗೆ ಕಲ್ಪನೆ
0: ವಿಚಯಕ್ಕೆ ನಿಮಗೂ ನನ್ನ.
1: ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಶ್ರೋತೃ ಮರ ಇದೆ ಇಂಡತ ಮೈ ಕಲ್ತಬಲ್ ಕಾರ್ಯಕ್ರಮದ ಬಿರಂದರ್ ನಂಗೊಟ್ಟಿಗೆ ಇನ್ನು ಬಿ ಎ ಸಂಶೋಧನ ಮಡಿಕೇರಿ. ಸೊ ಐಲ್ಡೊಟ್ಟಿಗೆ ಐಲ್ಡೊ ಜೀವನ ಇಲ್ಲಿ ನಡೆದು ಬಂದಿರು ಐಲ್ ಕೊಡ್ತಂಕೆ ತೋ ಕೊಡುಗೆ ಅದೇ ಕನ್ನಡ ಐಟಿಕ್ಕು ಬ್ಯಾರಿ ಐಟಿಕ್ಕು ಕೊಡವ ಭಾಷೆ ಕೂಡ ಐಟಿಕ್ಕು ಇನ್ನಿತರ ಬೇರೆ ಬೇರೆ ಭಾಷೆಲ್ಲೂ ಕೂಡ ಇಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಕೃಷಿ ಹಾಕೊಂಡು ಕೂಡ ಪೋಯಿರು. ಸೊ ಐಲ್ಡ್ ಬಗ್ಗೆ ಇಂಡತೆ ಕಾರ್ಯಕ್ರಮದಲ್ಲೂ ಕೂಡ ನಂಗೆ ಬೀಳ್ಚಿರು. ಅದೇ ಪೋಲೆಮೆ ಐಲ್ಡೊಟ್ಟಿಗೆ ನಂಗೆ ಮುಂಡಿಯಂಟು ಕೂಡ ಬಂದ. ಸೊ ಇದು ಇಂಡತೋ ಮೈಕಾತ ಬಲಕ ಕಾರ್ಯಕ್ರಮದ ಬಿರಂದರ ಐಟಿನ ಕಿತ್ತು ಬಿ ಎ ಸಂಶೋಧನೆ ಮಡಿಕೇರಿಗೆ ನಂಗೆ ಕೃತಜ್ಞತೆ ಕೂಡ ಚೆಂದ ಉಂಟು. ಇಂಡತೆ ಕಾರ್ಯಕ್ರಮದ ನಂಗೆ ಮುಕ್ತಾಯ ಹಾಕೊಂಡಿಲ್ಲ. ನೆಕ್ಸ್ಟ್ ಬಳ್ಳಿ ಆಸೆ ಫಿನೋರು ಅತಿಥಿಗಳೊಟ್ಟಿಗೆ ಮೈಕಾತ ಬಲಕ ಕಾರ್ಯಕ್ರಮದಲ್ಲಿ ಕಿಟ್ಟ. ಸೊ ಅದರವರೆಗೂ ಕೇಟೊಂಡಿಕರು ಇದೆ ರೇಡಿ ಸಾರಂಗ್ 107.8 FM ರಂಗ್ ರಂಗ್ರು ಜೀವನ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ ಎಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು.

0: प्रत्येक पिढी ताळू माळू कार्यक्रम स्वागत मुकलो उलो एका आमच्या संगता पळवया. हॅलो नमस्कार.
1: हॅलो नमस्कार. उलय का रत्ना शेट्टी?
0: रत्ना शेट्टी उलया उलया, कशा आहात तुम्ही?
1: मॅडम नमस्ते.
0: मॅडम हंगसर असा मॅडम उलया. नमस्ते
1: मॅडम. नमस्ते
2: नमस्ते नमस्ते मॅडम.
1: ಅಲ್ಲ ಒಳ್ಳೆ ಕಷ್ಟ ಪಡ್ತಿದ್ದೀರಿ, ಮತ್ತೆ ಕೊರೋನಾ ಟೈಮ್ ಅಲ್ಲೆಲ್ಲ ತುಂಬಾ ಸಹಾಯ ಮಾಡಿದ್ದೀರಿ. ನಿಮ್ಮ ಎಲ್ಲ ಕಥೆಯನ್ನ ನಮ್ಮ ಸ್ಟುಡಿಯೋಗೆ ಬಂದು ಹಂಚಿಕೊಂಡಿದ್ದೀರಿ, ತುಂಬಾ ಖುಷಿ ಆಯ್ತು ಕೇಳಿ. ಸ್ಟುಡಿಯೋಗೆ ಬಂದಿಷ್ಟು ಮಾತನಾಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
0: ರತ್ನಶೆಟ್ಟಿ ಅವರು ಇದೇ ರೀತಿ ಕರೆ ಮಾಡ್ತಾರೆ. ಮುಗುಶನ ತುಂಬ ಇವ್ಲೋ ಕೊರೋನಾ ತುಂಬ ಅವಕಾಶ ಸಹ ಇಲ್ಲೋ ವೇಳ ಸಹ ಹಂಗಸರ್ ಮುಕ್ಲಿಕ್ಕೆ ಸಾತ್ ಮೀನುಟ ಮಾತುರ್ಲಿ ಅಂತ ಬೈ ಮೀನಾಟೆಲ್ಲಿ ರೇಡಿಯೋ ಸಾರಂಗ ಕೈಲಿ ಸಿಶಿ ದೊಗಾಯಿಬುರ್ಗಿ ಹಂಗತ್ತ ಸಿಕ್ತಾ ಅಲೋಷಿಯಸ್ ಕಾಲೇಜಿಗೆ ಅಂತ ಶಿಕೋನಾ ಸರ್ ಶಮಂಟಸನ ಅಲೋಷಿಯಸ್ ಸಂಸ್ಥೆ ಸಲೋಂಚ ಯಾ ಸ್ಟುಡಿಯೋ ಅಂತ ತುಂಬ ಆಯಿಲಿ ಆತ ಆ ತುಂಬ ಸೊಜಿನಿ ಯಾವುದು ಸೊ ಅನ್ಬೋಗ್ ತುಂಬ ಒಂಟನ್ ಕಾಣಿಗಿಲ್ಲ ಮೀನಾ ಬಾಯ್ ಖುಷಿ ಎಂಬೋಗಿಲ್ಲ ತುಕ.
2: ಫಸ್ಟ್ ಆಫ್ ಆಲ್ ಅವನು ತುಕ ಥ್ಯಾಂಕ್ಸ್ ಮುಂಟ ರೋಷನ್ ತುಮೆ ಮಕ್ಕ ಕೌಕಸ್ ಕರ್ದಿಲ್ಲ ಹಂಗ ಅವೆ ಕೆಲ್ ಲಿಂಕಮ್ಮ ಯಾ ಲೋಕಮ್ಮ ಕರ್ದ ಕುಂಕು ಅವ ಏದೊಳ ಮನಸ್ಸರ್ ಕಿಂಚ ಸೋಷಿಯಲ್ ಮೀಡಿಯಾ ಅಂತ ಅಮಿ ಅಮಿ ಪ್ರಚಾರ ಕೊರೋನ ಪಣ ತುವೆ ಆಸ್ ತುಜಾ ಥ್ರೂ ತನ ಆಸ್ ಮಿಯ ಸಗ್ಲ್ಯಾಂಕ ಕಳ್ಳ ತುಕ ದೇವ್ ಬರೆ ಗರ ಮುಂಟ.
0: ಓಕೆ ಪೊಲೀಸ್ ಅಂತ ಅವನು ತುಮಕ ಮಸ್ತು ಸಪೋರ್ಟ್ ಸಹ ಸಂಗತ್ ಮೇಲ್ಟ ಮುಂಟ ಆಯ್ತು ವಿಶೇಷ ಅವನು ಸೈತಿ ಪೊಲೀಸ್ ಸ್ಟೇಷನ್ ಹಚ್ಚ ಈಗ ಮುಂಟ ಇನ್ಸ್ಪೆಕ್ಟರ್ ಸಂಗ್ಪುರ ಯಾ ಎಸ್ ಐ ಸಂಗ್ಪುರ ಯಾ ದೂಸರೆ ದೂಸರೆ ಸಂಗತ ಸಹ ಕಿತೆ ಮುಂಟ
2: ಪೊಲೀಸಂಸು ಸಂಗತ ಸಹ ಮಕ್ಕ ಕಿತೆ ಮಳಾರ ಅವಿ ತಂಕ ಮಸ್ತು ಹೆಲ್ಪ್ ಕರ್ತ ಮಳಾರ ತಂಚಿ ಕಿಂಚಿ ಕೇಸ್ ಅಸ್ಲರ್ ಮರ್ಜರ್ ಟೈಮರ್ ತಂಕ ಸಾಕ್ಷಿ ಮಿಳ್ಳಂತ ತೆದಳ ತೈ ಮಕ್ಕ ಕಾಲ್ ಕರ್ತತ್ ಆಮೆ ಓಸಾಚೆ ಪಟ್ಟ ತೆದಳ ಮಗಿರ ಮಕ್ಕ ಕೋಟಾ ಕೇವು ಸುಂಕಸ್ತ ದೋನಿಯಾ ತೀನ್ ಪುಟಿ ತಶೆ ಮುಂಟನ ಆಮೆ ಪೂರ ಸ್ಟೇಷನ್ ಮ್ಯಾಂಗ್ಳೂರ್ ಚ ಸಡಾವತ್ ಸ್ಟೇಷನ್ ಆಮೆ ಹೆಲ್ಪ್ ಕೆಲ ನಂಕ ತಶೆ ತೇಯ್ ಮಕ್ಕ ಹೆಲ್ಪ್ ಕರ್ತತ್ ತಶೆ ಪೊಲೀಸ್ ಅನ್ಸೋಣಿ ಮುಜೋ ಸಂಗತ್ ಲಕ್ಷಿಲೇನ ಸಾಮಣಿಯತ್.
0: ಓಕೆ ತೈ ತುಕ ವೈ ಅತ ತುಕ ತೊಡೆ ಪೊಟೆ ಸೂಸೈಡ್ ಅಲ್ಲಿ ಕೇಸ್ ಅತ ಬಹುಶಃ ಜಂಗ್ಪುರ ತ್ಯಾ ಟೈಮ್ ಅರತ ಏಕ ಕುಟುಂಬ ಸಂಗಾಸ್ ಜಾಯ್ ತೊ ಮೆಲ್ಲೋ ಗೆಲ್ಲೋ ಯಾ ಕಂಚೆ ಕಾರಣ ಕತ್ತಿರ ಗೆಲ್ಲೋ ಗೊತ್ತನ ಪುಣ ತೊಡೆ ಪೊಟೆ ಜೈತೆ ರೀಸನ್ ಆಗ ಲೋಕನ್ ಮತ್ತ ವಿಶೇಷ ಅವನು ತುಮಚೆ ತೈರಿ ಅಂತ ಏಕ ದಿಸ್ತಾರ ನಟ ಏಕ್ಲೋ ಸರ್ತನ ತೈ ತುಕ ಮಸ್ತು ಏಕ ಕಷ್ಟಾಂಜೆ ಜಾಲೆ ಕಿತೆ ತ್ಯಾ ಕುಟುಂಬ ಸಂಭಾಳಿಜಿ ವಿಶೇಷ ಅವನು ತೊ ತೊರ ನಟ ಮೆಲ್ಲೆ ಕಾರಣ ಅಂಕೊಂಗ್ ಗೊತ್ತನ ಅಶೆ ಮುಂಟಸನ ಕಷ್ಟ ಸಿಚುವೇಶನ್ ಅದು ಹ್ಯಾಂಡಲ್ ಕತ್ತ
2: ಆಮಿ ತ್ಯಾ ವಿಷಯ ತಂಚೆ ಕಡೆ ಕಾಯಿ ಉಲೇನ ಮಳಾರ ತೊಕೊಸೊ ಮೆಲ್ಲೋ ಆಮಿ ತೇ ಬಿಲ್ಕುಲ್ ಇಸಾರ್ನ
0: ತಂಚೆ
2: ಪರ್ಸನಲ್ ಕಿತೆ ಮಳಾರ ಆಮಿ ತೇ ಇಸಾರ್ಲೆ ಕೊಡ್ಲಿ ತ್ಯಾ ಘರ್ಷಾಂಗಿ ಅಣಿಕೆ ಬೇಜಾರಾಯ್ ಬೋಕ್ತ ಆಮಿ ತಂಚೆ ಒಟ್ಟು ಅಸ್ಚೆ ತ್ಯಾ ಟೈಮರ್ ಆಮಿ ಒಗೆ ಇತ್ರ ಅವನು ತಂಚೆ ಒಟ್ಟು ಅಸ್ಚೆ ತಂಕ ಸಂಗಾತ್ ದಿವ್ ತಿತ್ಲೆ ಸೊಡ್ಲೆ ರಾವ್ ದುಸ್ರೆ ಕಾಯಿ ತ್ಯಾ ಟೈಮರ್ ಅವ್ ಕಿಂಚೆ ಆಮಿ ಉಲ್ಲೋ ಕುಸನ ಆಮಿ ಉಲ್ಲೋ ಕಿನೂಸ್
0: ಪೋಸ್ಟ್ ಮಾರ್ಟಮ್ ಹೆಲ್ಪ್ ಮೋರಲ್ ಸಪೋರ್ಟ್ ಸಹಾಯ ಪಟ್ಟ ಅಂದ್ರೆ ಮೋರ್ನ ಚಿವಿಲೆ ವರೆ ಖರ್ಚೆ ಮಂಟ ಹಂಗಸರ್ ತುಂಬ ಸಹಾಯ ಪಟ್ಟ ನನಗೆ ಅಮ್ಕ ಗೊತ್ತು ಹಂಗಸರ್ ಜೈತೆ ಸಮಸ್ಯೆ ಯಾ ಸಮಾಜದಿಂದ ಸಾತ್ ಜೈತೆ ರೀತಿ ಗಡಿತ ಯಾ ಸಮಾಜದಿಂದ ಸಾತ್ ಬಹುಶಃ ಬಹುತೊಡೆ ಮಾ ಚಿಂತ ಅವೆ ಜೀವನ ಜೀವಿತ ವ್ಯರ್ಥ ಖರ್ಚೆ ಬದಲಾಕ ಫಕತ್ ಜೀವನ ಜೀವಿತ ವ್ಯರ್ಥ ಖರ್ಚೆ ಬದಲಾ ತ್ಯಾ ಜೀವಿತ ನಾವೆ ಕಿತೆ ತರ ಇಲ್ಲೇ ಮುನಿಕರ್ ಸಗ್ಳಂಗ್ ಕೊರ್ ಕಿತ್ಯಾಕ ಮಕ ಏಕ ಜಲ್ ಮಾತಾಡ್ತಾನ ಮಿಸ್ ಅಮಾಸ ಮುಜಾ ಕುಟುಂಬ ಸಂಭಾಳಿಜೆ ತ್ಯಾ ಕುಟುಂಬ ಅವೆ ಮುಖಾರ ಹೊರಜೆ ತಂಕ ಪ್ರಥಮ ಆದ್ಯತೆ ದೀಜೆ ಮನ ತಾಚೆ ಸಂಗತ ಸಮಾಜ ಮುಳ್ಳೆ ಸೆಕೆಂಡ್ ಸೆಕ್ಟರ್ ಎತ್ತ ಮುಂಜೆ ಆಮಿ ಜೀವಿ ಜಾವನ ಸಹ ತೀನ್ ಟಯರ್ ಚಿಕ್ಕಿ ಎಕ್ಕೆ ಪೊಯ್ಲ ಟಯರ್ ಮುಂಜೆ ಫಸ್ಟ್ ಟಯರ್ ಮುಂಟ ಆಮಿ ತಕ್ಕ ತೆ ಮುಜೆ ಅನಿ ಮುಜೆ ಕುಟ ದೂಸರೆ ಟಯರ್ ಸಮಾಜ ಅನಿ ತಿಸರೆ ಟಯರ್ ಓ ಸಂಸಾರ ವಶ ಮಂಟಸ್ತನ ಸಂಸಾರ ಆಗ ತುಕಪ್ಪ ಒಂಕೋ ಸಜ ಮಸ್ತು ಸಾಧನ ಕರ್ಜಿ ಹಂಗ ತಂತ ಪಾವಚೆ ತೆ ಉಸಾರ ಸದ್ಯ ದಕ್ಟೆ ಟಯರ್ ಆತಿ ಕೇಕ್ ದೋರ್ಲೆ ಒಯ್ಲಿ ಪುಣ ಬೇಸ್ ತುಜೆ ಕುಟ ಆಮ್ ತುಜೆ ಸಂಭಾಳ್ಯ ಪರ ಮಾ ತುಕ ಅನೇಕ ಹಂತ ಕೊಸು ಆತ ವಶ ಮಂಟಸ್ತನ ತಿನಿ ಸಂಗತ ಗಲ್ನ ತುವೆ ಪ್ರಯತ್ನ ಕರ್ನ ಸಾಯ್ ಸಂಭಾಳ್ನ ಸಾಯ್ ಸಪೋರ್ಟ್ ತುಕ ಮೆಲ್ಟ ತುಜೆ ಕುಟುಂಬ ಅಂತ ಅವನು ತುಜೆ ಹುರ್ಗಿ ಅಂತ ಅವನು ತುಜೆ ವಾಡೆ ಆತ ಅವನು ಯಾ ತುಜ ಆಪ್ತ ಮುನ್ಷ ಅಂತ ಅವನು ವಶ ಮಂಟಸ್ತನ ತಂಕ ಯಾಕೆ ತುಂಬ ಕಷ ದೇವ್ ಬರೇ ಕೊರ ಮುನ ಶತ ಯಾ ತುಜ ಜೀವಿತ ಇಂಪ್ಯಾಕ್ಟ್ ಗಲ್ಲೆ ತೊಡೆ ಮುನ್ಷ ಅಂತ ತುಜೆ ಉಲ್ಲೇಖ ಸಂಗ್ವೇಸ್ ಕೊನೆ ಪೂರ ತುಕ ಯಾಕೆ ಸಂಗಾತ ದೇಲ ಪಟ್ಲ
2: ಏಕ ಅವ್ನ್ ಗಡಿತ್ ಸಂಗ್ತ ಏಕ್ ಪಟ್ಟಿ ಅವ್ನ್ ಕಮ ಆಕೈತನ ಫಳ್ನೀರ್ ಫಳ್ನೀರ್ ಕಮ ಆಕೈತನ ಏಕ್ ಆಕ್ಸಿಡೆಂಟ್ಸ್ ಅವನು ಬುರ್ಗ್ಯಾಣಿ ಅವ ಈ ಪಡ್ಲಿ ಅಂತ ಕೊಣ್ಣಿನ ಅಂತ ಕೊಣ್ಣಿ ಖಾಲಿ ಫೋಟೋ ಕಟ್ಟದ ಶಿವೈ ಏಕ ತೊಡಿ ವರ್ಷದಲ್ಲಿ ಅಂತಿ ರೀಸೆಂಟ್ನೇಯೇ ಅವೇ ಕಾಲಂಗಿಲೆ ಮುಜ ಸ್ಕೂಟರ್ ಸೈಡಿಂದ ದೋರ್ಲೆ ಹೆಲ್ಮೆಟ್ ಅಣಿಪುರ ದೋರ್ಲೆ ಕೀ ಕಣ್ಗಿಲೆ ಅಣಿ ತಂಕ ಇಮಿಡಿಯೇಟ್ ಅವೇ ರಿಕ್ಷಾರ್ಗಲ್ ಯೂನಿಟಿ ಹಾಸ್ಪಿಟಲ್ ಆಗವೇ ಅಡ್ಮಿಟ್ ಕೆಲ ತೀ ಮಕ್ಕ ನೆಕ್ಸ್ಟ್ ಡೇ ತಂಗಿ ಮಳೆಯರ್ ಕರೆಕ್ಟ್ ಜಾಲೆ ಅವ್ರ ಅಂತ ತನಿ ಮಕ್ಕ ಕಾಲ್ ಕೆಲೆ ಮಳೆ ನಾವು ಹಾಸ್ಪಿಟಲ್ ಮುಜಂತ ನಂಬರ್ ದೇವನ ಇಲ್ಲಿ ತಶೆ ತೀ ಮಳೆ ತಾನಿ ಸಂಗಲ್ನೆ ತೆ ಉಪ್ಕರ ಟೋನಿಯ ಸಬಳೆ ತೆ ಅಮ್ಕ ಟೆಂತ್ ಅಜೂನಿಯ ಸಮಕ मागीर एक कोविड टायमार हांवें सांगले पळय हांव तांचे घरा वचून जेवण दितलें तिणें गळगळे रडली ती ती म्हणली म्हजो लग्गी म्हजो भाऊ आसा म्हज्या घरा येवं ना तूं त्या पयस तन तुज्या दुवेक कण येवन तुजें भुरगें ल्हान जाल्यार आयलां पळय तें म्हाका अजूनय म्हज्या काळजांत आसा पळय आर्ट टचींग थोडी उतरां पळय तेन्ना म्हाका तें देवाचे आशिर्वाद
0: सो हर एकल्याच्या जिनयेंत अनुभव आसा हर एकल्याच्या जिनयेंत संगती आसात हर एकल्याच्या जिनयेंत सांगचें मस्त आसता कित्याक हर एक मनीस वेगळो जावन आसा आमी म्हणटा दादलो आनी स्त्री म्हणटा मात्र ताका ताचें तालेंत तशें पूण हर एक मनीस त्या तालेंता सांगात झुजता ह्या ताका दिल्ले देणगी सांगात झुजोवन तो समाज हे कितें तरी दिवंक आशिता जेन्ना तें एक आनी एक व्यक्ती पारखिता तेन्ना ते समाजेंत बुळवण देणे जाता म्हणटासतना बाय मीना टेलेस आज आमची सांगता ताळो उमाळो कार्यक्रमांत सैरीन जावन हांगासर भाग घेतलो उलयली जायत ते खुशी जाली तिचे सांगता तिणें उतरां उलयल्लीं आमकां आयकून आनी आयचें कार्य तिणें सोबयलें बाय मीना हांगासर तुका देव बरें करूं म्हणचे पयलें आखरेचें कितें तरी उतरां उलोवं
2: हांव देव बरें करूंक आशिता फस्ट ऑफ ऑल म्हज्या न्हवऱ्याक विदाउट तसो सपोर्ट हांवें इतलें काम करूंक साध्य ना तो भियेता वय पूण जाल्यार म्हाका तसो मस्तो सपोर्ट आसा आनी एक हांव म्हजो गुरू म्हणू येत आयवन डिसोजा ताचे तान हांव मस्तो शिकल्या इतलें धैर्य मेळाचें जाल्यार ताची एक काल म्हणटात
0: मार्गदर्शन
2: मार्गदर्शन तशेंच जे आर लोबो युटिका रमनाथ राय हांकां पुरो हांव देव बरें करूंक म्हणून सांगूंक शकता
0: ओके ताणें तुका मार्गदर्शन
2: मार्गदर्शन
0: ओके तर मीना बाय परत एक पावटी तुका रेडिओ सारंगाच्या निर्देशक बापा तर्फेन आनी आयकोप्या तर्फेन सकड मोगाच्या मनशां तर्फेन देव बरें करूं म्हणटा हो दीस तुवें सोबयलोय तुज्या उतरांनी हो दीस तुवें बरो केलोय तुज्या भगणांनी हो दीस तुवें संभ्रमीत केलोय तुज्या मेलपंक्त्याच्या उतरांनी आनी सांगतास आयच्या ह्या ताळो उमाळो कार्यक्रमांत भाग घेवन थोड्यांक तरी ते प्रेरण जावचें बरें तांच्या जिवितांत ते लिपोवन आसले म्हणच्या की धैर्य नासलेले एक तालेंट आसा जाल्यार ते धैर्यान तेणी फुडें कर आमी थोड्यांक वावुरच्या खातीर एक प्रेरण जावं दी म्हणल्या खातीर तुवें अवकाश करून दिल्ल्या खातीर तुका रेडिओ सारंगा तर्फेन परत एक पावटी हांव देव बरें करूं म्हणटा आनी हो वेळ सोबयल्या परत एक पावटी अभिवंदन अर्पिता
2: देव बरें करूं कृष्ण तुमकां
0: तर मुगाचे आयकोवपी न्हू आमचो ताळो उमाळो आंकडो संपोवचो वेळ आतां आयला परत मेळटा येवच्या मंगळारा दीस आनी एक नव्या सैऱ्या सांगता आनी एक नव्या व्यक्ती सांगता तोड वरेक एकत्रावर रेडिओ सारंग 107.8 FM ही जावन आसा रंगरंग आळजनी समेस्त
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳುಗರೆ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರಾ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮವನ್ನು, ಬೇರೆ ಬೇರೆ ಡಾಕ್ಟರ್ಗಳು ಬರ್ತಾರೆ, ನಮಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾರೆ, ಬೇರೆ ಬೇರೆ ರೋಗಗಳಿಗೆ ಸಂಬಂಧಪಟ್ಟು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನು ನೀಡ್ತಾರೆ. ಇವತ್ತಿನ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಿರ್ತೇವೆ ಅಥವಾ ಯಾವ ವಿಷಯದ ಬಗ್ಗೆನ ಮಾಹಿತಿಯನ್ನು ಇವತ್ತಿನ ಡಾಕ್ಟರ್ ನೀಡಲಿಕ್ಕಿದ್ದಾರೆ ಅನ್ನೋದನ್ನು ನಾವು ನೋಡೋದಿದ್ರೆ, ಇವತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಸ್ತನ್ಯಪಾನ ಅಂತ ಹೇಳ್ಬೋದು. ನ್ಯೂ ಬಾರ್ನ್ ಬೇಬಿ ಆ್ಯಂಡ್ ಫೀಡಿಂಗ್ ಅಂತ ಇದನ್ನು ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ. ಈಗ ನವಜಾತ ಶಿಶು, ಈಗ ಹುಟ್ಟಿದ ಕ್ಷಣ ಮಗುವನ್ನು ನವಜಾತ ಶಿಶು ಅಂತ ಹೇಳ್ಬೋದು, ಅಥವಾ ಇಷ್ಟು ಸಮಯದವರೆಗೆ ಆ ಮಗುವಿಗೆ ನವಜಾತ ಶಿಶು ಅಂತ ಹೇಳ್ತೇವೆ. ನಂತರ ಆ ಮಗುವಿನ ಒಂದಿಷ್ಟು ತಿಂಗಳುಗಳು ಕಳೆದ ನಂತರ ಬೇರೆ ಬೇರೆ ರೀತಿಯಲ್ಲಿ ಆ ಮಕ್ಕಳನ್ನು ಕರೆಯುತ್ತೇವೆ. ಆದರೆ ಈ ನವಜಾತ ಶಿಶು ಅಂತ ಹೇಳಿದಾಗ ಅಥವಾ ಆಗತಾನೆ ಹುಟ್ಟಿದ ಮಗುವಿನ ಆರೈಕೆಯನ್ನು ಹೇಗೆ ಮಾಡಬೇಕು ಅಥವಾ ಅದಕ್ಕೆ ಸ್ತನ್ಯಪಾನವನ್ನು ಹೇಗೆ ಮಾಡಬಹುದು ಅಥವಾ ಫೀಡಿಂಗನ್ನು ನಾವು ಹೇಗೆ ಮಾಡಬೇಕು ಮಾಡಬಹುದು, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇರುವಂತಹ ವೈದ್ಯರು, ಮಕ್ಕಳ ತಜ್ಞರಿವರು, ಡಾಕ್ಟರ್ ಸುಕನ್ಯಾ ಅವರಿದ್ದಾರೆ. ಶ್ರೀನಿವಾಸ್ ಹಾಸ್ಪಿಟಲಲ್ಲಿ, ಶ್ರೀನಿವಾಸ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸುರತ್ಕಲ್ನಲ್ಲಿ ಸ್ವತಃ ಒಂದು ಕ್ಲಿನಿಕ್ಕನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಕಳೆದ 4 ವರ್ಷಗಳಿಂದ ಈ ಒಂದು ಮಕ್ಕಳ ತಜ್ಞರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಸುಕನ್ಯಾ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ,
0: ಹೇಗಿದ್ದೀರಾ?
1: ಚೆನ್ನಾಗಿದೆ.
0: ಮಳೆ ಹೇಗಿದೆ?
1: ತುಂಬಾ ಜಾಸ್ತಿ.
0: ಓಕೆ, ಮಳೆ ಜಾಸ್ತಿಯಾಗಿ ಮಕ್ಕಳಿಗೆ ರಜೆ ಕೂಡ ಸಿಕ್ಕಿದೆ ಇವತ್ತು ಕೂಡ ಅಲ್ವಾ? ಓಕೆ ಡಾಕ್ಟರ್, ನಾವಿವತ್ತು ಮಾತಾಡುವಂತಹ ವಿಚಾರ ಏನು ಅಂದರೆ, ನ್ಯೂ ಬಾರ್ನ್ ಬೇಬಿ ಅಥವಾ ನವಜಾತ ಶಿಶು, ಅದೇ ರೀತಿ ನವಜಾತ ಶಿಶುವಿನ ಜೊತೆಗೆ ಸ್ತನ್ಯಪಾನವನ್ನು ಮಾಡುವಂಥದ್ದು ಹೇಗೆ ಅಥವಾ ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟು ಇವತ್ತು ನಾವು ಮಾತಾಡ್ಲಿಕ್ಕಿದ್ದೇವೆ. ಈಗ ನಾನು ಹೇಳ್ತಾ ಇದ್ದೆ ನವಜಾತ ಶಿಶು ಅಂದರೆ ಆಗತಾನೆ ಹುಟ್ಟಿದ ಮಗು ಅಂತ ಹೇಳಿ, ಆದರೆ ಅದಕ್ಕೂ ಮುಂದೆ ಹೇಳೋದಿದ್ರೆ, ಈಗ ನವಜಾತ ಶಿಶು ಅಂದರೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನ ಮಗುವಿಗೆ ನವಜಾತ ಶಿಶು ಅಂತ ಅಥವಾ ನ್ಯೂ ಬಾರ್ನ್ ಬೇಬಿ ಅಂತ ಹೇಳ್ತೇವೆ?
2: ನಾವು ಈಗ ಜನ್ಮಿಸಿದ ಮಗು ಇರ್ತದಲ್ಲ, ಆ ದಿನದಿಂದ 1 ತಿಂಗಳಿನವರೆಗೆ 30 ದಿವಸದವರೆಗೆ ಆ ಮಗುವನ್ನು ನವಜಾತ ಶಿಶು ಅಂತ ಹೇಳ್ತೇವೆ. ಅದರ ನಂತರ ನಾವು ಅದನ್ನು ಮಗು ಅಂತ ಕರೆಯೋದು. ನವಜಾತ ಶಿಶು ಒಂದು ಸ್ಪೆಸಿಫಿಕ್ ಏಜ್ ಗ್ರೂಪ್. ಯಾಕೆ ಅಂತ ಹೇಳಿದ್ರೆ, ಅವರದ್ದು ಬಾಡಿ ಫಿಸಿಯಾಲಜಿ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್. ಅವರ ಬಾಡಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ಹಾಗಾಗಿ ಫೀಡಿಂಗ್ ಇಂದು ಪ್ರಾಮುಖ್ಯತೆ ತುಂಬಾ ಜಾಸ್ತಿ ಇರ್ತದೆ. ಅದಲ್ಲದೆ ಅವರ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಎಲ್ಲ ತುಂಬಾ ಫೀಡಿಂಗ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ತಾಯಿ ಸರಿಯಾಗಿ ಎದೆ ಹಾಲು ಕುಡಿಸೋದು ಅಥವಾ ಹಾಲು ಸರಿಯಾಗಿ ಟೈಮ್ ಟೈಮಿಗೆ ಕೊಟ್ಟರೆ ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತದೆ, ಅಲ್ಲದಿದ್ರೆ ಸ್ವಲ್ಪ ಕಾಂಪ್ಲಿಕೇಶನ್ ರಿಸ್ಕ್ ಜಾಸ್ತಿ ಇರ್ತದೆ. ಅಲ್ಲದೆ ಇಮ್ಯುನಿಟಿ ಸಹ ತುಂಬಾ ಕಡಿಮೆ ಇರ್ತದೆ ಅವರಿಗೆ, ಹುಟ್ಟಿದ ಮಕ್ಕಳಿಗೆ ಅವ್ರದ್ದು ಇಮ್ಯುನಿಟಿ ಸಿಸ್ಟಮ್ ಇಸ್ ಸ್ಟಿಲ್ ಡೆವಲಪಿಂಗ್. ಹಾಗಾಗಿ ಇಮ್ಯುನಿಟಿ ಕಾರ್ಯದಲ್ಲಿ ಸಹ ನಾವು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗ್ತದೆ.
0: ಸ್ವಚ್ಛತೆಯನ್ನ ಅಥವಾ ಕ್ಲೀನಿನೆಸ್ ಅನ್ನ ಕೂಡ ತುಂಬಾ ಕಾಪಾಡಬೇಕಾಗುತ್ತೆ. ಯಾಕಂದ್ರೆ ನೋಡಬಹುದು ನಾವು ಮಗುವನ್ನ ನೋಡ್ಲಿಕ್ಕೆ ಬರ್ತಾರೆ, ಎಲ್ಲೆಲ್ಲಿಂದಲೂ ಬರ್ತಾರೆ, ಬಂದು ಎತ್ತಿಕೊಳ್ತಾರೆ. ಅದಕ್ಕಿಂತ ಸ್ವಲ್ಪ ಸ್ಯಾನಿಟೈಸರ್ ಅನ್ನೆಲ್ಲ ಹಾಕೊಂಡು ಅಥವಾ ಸ್ವಚ್ಛವಾಗಿ ಮಗುವನ್ನ ಏನು ಹಿಡ್ಕೊಂಡ್ರೆ ಒಳ್ಳೇದು ಅಂತ, ಎತ್ತಿಕೊಂಡ್ರೆ ಒಳ್ಳೇದು ಅಂತ. ಓಕೆ, ಈಗ ಇನ್ನೊಂದು ವಿಚಾರ, ಈಗ ಡಾಕ್ಟರ್, ಈಗ ಹೆಚ್ಚಾಗಿ ನಾವು ನೋಡ್ತಿರ್ಬೇಕಾದ್ರೆ ಹುಟ್ಟಿದ ಮಗುವಿಗೆ, ಆಗತಾನೆ ಹುಟ್ಟಿದ ಮಗುವಿಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳೆಲ್ಲ ಬರುತ್ತೆ. ಕೆಲವು ಹೊಟ್ಟೆಯಲ್ಲಿರುವಾಗಲೇ ಆ ಮಗುವಿಗೆ ಕಾಯಿಲೆಗಳಿರಬಹುದು, ಶುಗರ್ ನಂತ ಕಾಯಿಲೆಗಳು ತಾಯಿಯಿಂದ ಮಗುವಿಗೆ ಬರುವಂತದ್ದು, ಅಥವಾ ಈ ಒಂದು ಏನು ಜಾಂಡಿಸ್ ಅಂತ ಹೇಳ್ತೇವೆ, ಇಂತ ಎಲ್ಲ ಕಾಯಿಲೆಗಳು, ಇದರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈಗ ಶುಗರ್ ಆಗಿರ್ಬೋದು, ಜಾಂಡಿಸ್ ಆಗ್ಬಹುದು, ಏನ್ ಹೇಳ್ತೀರಾ ಇದರ ಬಗ್ಗೆ?
2: ಆಕ್ಚುಲಿ ಮಗು 9 ತಿಂಗಳು ಹೊಟ್ಟೆಲಿರುವಾಗ ಆರೈಸುವುದು ತಾಯಿ. ಸೊ ತಾಯಿಯ ಹಲವಾರು ಹೆಲ್ತ್ ಕಂಡೀಷನ್ಸ್ ಮಗುಗೆ ಸಹ ಅಫೆಕ್ಟ್ ಆಗ್ಬೋದು. ಬಟ್ ಸುಮಾರಷ್ಟು 2 to 3 days ಏನಿರ್ತದೆ ಮಗು ಹುಟ್ಟಿದ ನಂತರ, ಅದೊಂದು ವಲ್ನರಬಲ್ ಪೀರಿಯಡ್ ಆಗ್ತದೆ. ಬಿಕಾಸ್ ಮಗು ಹೊಟ್ಟೆ ಒಳಗಿನ ವಾತಾವರಣದಿಂದ ಹೊಟ್ಟೆ ಹೊರಗಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂತ ಸಮಯ. ಆ ಸಮಯದಲ್ಲಿ ಕೆಲವೊಂದು ಏರುಪೇರು ಆದಾಗ ಶುಗರ್ ಕಡಿಮೆ ಆಗ್ಬೋದು. ಒಂದು 90% ಮಕ್ಕಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ನಮಗೆ ಕಾಣೋದಿಲ್ಲ. ಒಂದು ಟ್ರಾನ್ಸಿಷನಲ್ ಪ್ರಾಬ್ಲಮ್ಸ್ ತರ ಒಂದವರು ಶಿಫ್ಟ್ ಆಗ್ತಾ ಇರ್ತಾರೆ ಹೊಟ್ಟೆ ಇರಲಿರುವ ವಾತಾವರಣದಿಂದ ಇವಾಗ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ಸ್ ಕಾಣ್ತದೆ ಹೊರತು ಮೇಜರ್ ಆಗಿರೋ ಪ್ರಾಬ್ಲಮ್ಸ್ ನಮಗೆ ಕಾಣೋದು ಒಂದು 10-15% ಬೇಬೀಸ್ ಅಲ್ಲಿ ಮಾತ್ರ. ಅದು ಸಹ ಕೆಲವೊಮ್ಮೆ ಮೈಲ್ಡ್ ಪ್ರಾಬ್ಲಮ್ಸ್ ಇರ್ತದೆ, ಅಗ್ರೆಸಿವ್ ಆಗಿ ಟ್ರೀಟ್ಮೆಂಟ್ ಬೇಕಾಗುತ್ತಿಲ್ಲ. ಅದರಲ್ಲಿ ತುಂಬಾ ಕಾಮನ್ ಆಗಿ ನಾವು ನೋಡುವ ಪ್ರಾಬ್ಲಮ್ಸ್ ಏನು ಅಂದ್ರೆ ಜಾಂಡಿಸ್, ನ್ಯೂ ಬಾರ್ನ್ ಜಾಂಡಿಸ್ ಅಂತ ಹೇಳ್ತೇವೆ, ಶಿಶು ಕಾಮಾಲೆ ಅಂತ ಸಹ ಹೇಳ್ತೇವೆ. ಅದರದ್ದು ತುಂಬಾ ಪ್ರಮುಖವಾದ ಕಾರಣ ಏನು ಅಂತಂದ್ರೆ, ಮಗು ಹೊಟ್ಟೆಯಲ್ಲಿದ್ದಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತಾಯಿಯೇ ಪ್ಲಸೆಂಟಾಯಿಂದ ಆಗ್ತದೆ. ಹಾಗಾಗಿ ಮಗುವಿನ ಆರ್ ಬಿ ಸಿ ಏನಿರ್ತದೆ, ಸೈಜ್ ತುಂಬಾ ದೊಡ್ಡದಿರ್ತದೆ. ಅದು ಮಗು ಹುಟ್ಟಿದ ನಂತರ ಆ ಸೈಜ್ ಕಡಿಮೆ ಆಗ್ತಾ ಬರ್ತದೆ. ಆ ದೊಡ್ಡ ಸೈಜ್ ಆರ್ ಬಿ ಸಿ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ತಾ ಬರ್ತದೆ, ಟ್ರಾನ್ಸಿಷನ್ ಆಗ್ತಾ ಹೋಗ್ತದೆ ನಾರ್ಮಲ್ ಸರ್ಕ್ಯುಲೇಷನ್. ಆ ಪ್ರಾಸೆಸ್ ಅಲ್ಲಿ ಕೆಲವೊಮ್ಮೆ ಮಗುವಿಗೆ ಜಾಂಡಿಸ್ ಆಗ್ತದೆ. ಆ ಜಾಂಡಿಸ್ ಅಲ್ಲಿ ಸಹ 90% ಜಾಂಡಿಸ್ ತಂತಾನೆ ಕಡಿಮೆ ಆಗ್ತದೆ, ಫೀಡಿಂಗ್ ಸರಿಯಾಗಿ ಕೊಟ್ರೆ. ಕೆಲವೊಂದು ಕಾರಣದಲ್ಲಿ ಮಾತ್ರ ಜೆನೆಟಿಕ್ ಕಂಡೀಷನ್ಸ್ ಇದ್ದಾಗ ಜಾಂಡಿಸ್ ಗೆ ಬೇರೆ ಟ್ರೀಟ್ಮೆಂಟ್ ಬೇಕಾಗ್ಬೋದು. ಅಲ್ಲದೆ 90% ಕೇಸಸ್ ಅಲ್ಲಿ ಫೀಡಿಂಗ್ ಸರಿಯಾಗಿ ಕೊಟ್ರೆ ಜಾಂಡಿಸ್ ಇಂದ ಪ್ರಮಾಣ ಹೆಚ್ಚಾಗುವುದಿಲ್ಲ. ನಾರ್ಮಲ್ ಜಾಂಡಿಸ್ ಅಂತ ಏನ್ ಹೇಳ್ತೇವೆ, ಫಿಸಿಯೋಲಾಜಿಕಲ್ ಜಾಂಡಿಸ್, ಅದರಲ್ಲಿ ಟೆನ್ಷನ್ ಮಾಡುವ
0: ಅವಶ್ಯಕತೆ ಇರುವುದಿಲ್ಲ. ಓಕೆ ಓಕೆ ಓಕೆ, ಆ ರೀತಿ ಬರುತ್ತೆ ಅಂತ ಕೆಲವು ಹೇಳ್ತಾರೆ. ಏನಂದ್ರೆ ಡಾಕ್ಟರ್ಗಳು ಹೇಳುವಂತದ್ದು, ಬ್ಲಡ್ ಗ್ರೂಪ್ಗಳು ಬೇರೆ ಬೇರೆ ಇದ್ರು ಕೂಡ ಜಾಂಡಿಸ್ಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರಂತೆ ಅಂತ ಹೇಳ್ತಾರೆ. ಅಂದ್ರೆ ತಾಯಿಯ ಬ್ಲಡ್ ಗ್ರೂಪ್ ಅದೇ ರೀತಿ ತಂದೆಯ ಬ್ಲಡ್ ಗ್ರೂಪ್ ಬೇರೆ ಬೇರೆ ಆಗಿದ್ದು, ಅಥವಾ ತಾಯಿಯ ಬ್ಲಡ್ ಗ್ರೂಪ್ ಹಾಗೂ ಮಗುವಿನ ಬ್ಲಡ್ ಗ್ರೂಪ್ ಬೇರೆ ಬೇರೆ ಆಗಿದ್ದಾಗ ಆ ರೀತಿ ಒಂದು ಏನು ಜಾಂಡಿಸ್ಗಳು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ, ಫೋಟೋಥೆರಪಿ ಮಾಡ್ತಾರಾ ಹೇಗೆ?
2: ಸೊ ಬ್ಲಡ್ ಗ್ರೂಪ್ ಇನ್ ವಿಷಯ ನೀವು ಕೇಳಿದ್ರಲ್ಲ, ಅದರಲ್ಲಿ ಎರಡು ರೀತಿಯ ಸಮಸ್ಯೆ ಇರ್ತದೆ. ಕೆಲವೊಮ್ಮೆ ಒಂದಿಷ್ಟು ಬ್ಲಡ್ ಗ್ರೂಪ್ಸ್ ನಮಗೆ ಕಂಪ್ಯಾಟಿಬಲ್ ಅಂತ ಹೇಳ್ತೇವೆ. ತಾಯಿದು ಸಪೋಸ್ ಎ ಪಾಸಿಟಿವ್ ಇತ್ತು, ಮಗು ಇದು ಬಿ ಪಾಸಿಟಿವ್ ಇತ್ತು, ಆಗ ನಮಗೆ ಅಷ್ಟು ಪ್ರಾಬ್ಲಮ್ಸ್ ಕಾಣಿಸೋದಿಲ್ಲ. ಸಪೋಸ್ ತಾಯಿಯಲ್ಲಿ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದೆ, ಆಗ ತಾಯಿಯಲ್ಲಿ ಎ ಗ್ರೂಪ್ ಇದು ಸಹ ಆಂಟಿಬಾಡೀಸ್ ಇರ್ತದೆ, ಬಿ ಗ್ರೂಪ್ ಇದು ಸಹ ಇರ್ತದೆ. ಮಗು ಕೇವಲ ಎ ಪಾಸಿಟಿವ್ ಆದಾಗ ತಾಯಿಯ ಬಿ ಪಾಸಿಟಿವ್ ಆಂಟಿಬಾಡೀಸ್ ಇದರಲ್ಲಿ ಫೈಟ್ ಮಾಡ್ತದೆ, ಆಗ ಸ್ವಲ್ಪ ಜಾಂಡಿಸಿನ ರಿಸ್ಕ್ ಜಾಸ್ತಿ ಆಗ್ತದೆ. ಸೊ ತಾಯಿಯ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಇದ್ದಾಗ ಅಥವಾ ಆರ್ ಎಚ್ ನೆಗೆಟಿವ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ, ತಾಯಿಯ ಬ್ಲಡ್ ಗ್ರೂಪ್ ಓ ನೆಗೆಟಿವ್ ಅಥವಾ ಎ ನೆಗೆಟಿವ್ ಅಥವಾ ಬಿ ನೆಗೆಟಿವ್ ಅಥವಾ ಎ ಬಿ ನೆಗೆಟಿವ್ ಆ ರೀತಿ ನೆಗೆಟಿವ್ ಇದ್ದು ಬೇಬಿ ಮಗು ಇದು ಪಾಸಿಟಿವ್ ಇದ್ದಾಗ ಆಗ ಸಹ ರಿಯಾಕ್ಷನ್ ಉಂಟಾಗಿ ಜಾಂಡಿಸ್ ಆಗ್ಬಹುದು. ಸೊ ಇದೆರಡು ಕಂಡೀಷನ್ ಅಲ್ಲಿ ಮಾತ್ರ ಬ್ಲಡ್ ಗ್ರೂಪ್ ಇಂದು ಮೇಜರ್ ಇನ್ಕಂಪ್ಯಾಟಿಬಿಲಿಟಿ ಬರುತ್ತೆ. ಕೆಲವೊಮ್ಮೆ ಮೈನರ್ ಬ್ಲಡ್ ಗ್ರೂಪ್ ಅಂತ ಹೇಳ್ತೇವೆ, ಅದರಲ್ಲಿ ಸಹ ಇನ್ಕಂಪ್ಯಾಟಿಬಿಲಿಟಿ ಬರುವಂತ ಚಾನ್ಸಸ್ ಇರ್ತದೆ. ಆ ರೀತಿ ಬ್ಲಡ್ ಗ್ರೂಪಿನ ವಿಷಯ ಬಂದಾಗ ಮೋಸ್ಟ್ಲಿ ಆರ್ ಎಚ್ ನೆಗೆಟಿವ್ ಅಂತ ಇದ್ದಾಗ ತಾಯಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ, ಆಂಟಿಡಿ ಅಂತ. ಅದು ಹೆದರುವಂತ ಸಮಸ್ಯೆ ಏನಲ್ಲ, ಫಸ್ಟ್ ಪ್ರೆಗ್ನೆನ್ಸಿ ಆದ್ಮೇಲೆ ಇಂಜೆಕ್ಷನ್ ಕೊಟ್ಟಾಗ ಮತ್ತೆ ಪುನಃ ಪ್ರೆಗ್ನೆನ್ಸಿ ಆದಾಗ ಮಗುವಿಗೆ ರಿಸ್ಕ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಅದಲ್ಲದೆ ಯೂಶಲಿ ಜಾಂಡಿಸ್ ಲೆವೆಲ್ನ ಅನುಸಾರವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಕೆಲವೊಮ್ಮೆ ಮೈಲ್ಡ್ ಜಾಂಡಿಸ್ ಇದ್ರೆ ನಾವೇನು ಸಹ ಟ್ರೀಟ್ಮೆಂಟ್ ಕೊಡುದಿಲ್ಲ, ಫ್ರೀಕ್ವೆಂಟ್ ಆಗಿ ಫೀಡ್ ಮಾಡಿಸಿದ್ರೆ ಸಾಕು. ಕೆಲವೊಮ್ಮೆ ಜಾಸ್ತಿ ಆದ್ರೆ ನಾವು ಲೈಟ್ ಥೆರಪಿ ಅಂತ ಕೊಡ್ತೇವೆ, ಫೋಟೋ ಥೆರಪಿ ಅಂತ ಹೇಳ್ತೇವೆ. ಅದರಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಜಾಂಡಿಸ್ ಎಕ್ಸ್ಕ್ರೀಷನ್ ಅನ್ನ ನಾವು ಎನ್ಹ್ಯಾನ್ಸ್ ಮಾಡ್ತೇವೆ. ಬೇಬಿ ಮೂತ್ರದಲ್ಲಿ ಮತ್ತು ಮೋಷನಿನಲ್ಲಿ ಎಲ್ಲ ಜಾಂಡಿಸಿನ ಅಂಶ ಏನಿರ್ತದೆ ಅದು ಕ್ಲಿಯರ್ ಆಗ್ತದೆ. ಅಷ್ಟೇ.
0: ಓಕೆ, ಒಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ರೆ. ಓಕೆ, ಲಸಿಕೆ ಬಗ್ಗೆ ನಾವು ಮಾತಾಡ್ತಿದ್ದೇವೆ ಅಥವಾ ನಾವು ಇಂಜೆಕ್ಷನ್ ಅದರ ಬಗ್ಗೆ ನಾವು ಮಾತಾಡ್ತಿದ್ದೇವೆ, ಈಗ ಏನ್ ಹೇಳ್ತೀರಾ ಈ ಒಂದು ಇಂಜೆಕ್ಷನ್ ಲಸಿಕೆಗಳ ಬಗ್ಗೆ, ಆಗ ತಾನೇ ಹುಟ್ಟಿದ ಮಗುವಿನಿಂದ ಹಿಡಿದು ತಿಂಗಳು ತಿಂಗಳು ಇರುವಂತ ಒಂದಿಷ್ಟು ಲಸಿಕೆಗಳು?
2: ನೋಡಿ, ಲಸಿಕೆಗಳು ಒಂದು ಗಿಫ್ಟ್, ನೀವು ಮಗುವಿಗೆ ಕೊಡುವ ಒಂದು ಗಿಫ್ಟ್. ಮಗುವಿದ ಏನಾಗ್ತದೆ, ಮುಂಚೆ ನಮ್ಮ ದೇಶದಲ್ಲಿ ಎಷ್ಟೊಂದು ಮಕ್ಕಳ ಡೆತ್ ಆಗ್ತಾ ಇತ್ತು ಸುಮಾರು ಇನ್ಫೆಕ್ಷನ್ ಇಂದಾಗಿ. ಈಗ ನನ್ನ ಇವತ್ತಿನ ಈ ಅಪರ್ಚುನಿಟಿ ನಾನು ಹೇಳುದೇನಂದ್ರೆ, ಲೋವೆಸ್ಟ್ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಇನ್ ಕರ್ನಾಟಕ ಇಸ್ ದಕ್ಷಿಣ ಕನ್ನಡ ಜಿಲ್ಲೆ. ದಟ್ ಇಸ್ ಬಿಕಾಸ್ ಆಫ್ ದಿ ಅವೇರ್ನೆಸ್, ಇಲ್ಲಿಯ ಜನಕ್ಕಿರುವ ಅವೇರ್ನೆಸ್, ಆರೋಗ್ಯದ ಬಗ್ಗೆ ಸ್ವಲ್ಪ ಮಾಹಿತಿ ಹೆಚ್ಚಿರೋದ್ರಿಂದ, ಎಲ್ಲ ಲಸಿಕೆಗಳನ್ನು ಟೈಮ್ ಟೈಮ್ ಆಗಿ ತಗೊಳ್ಳೋದ್ರಿಂದ ಕವರೇಜ್ ಸಹ ಜಾಸ್ತಿ ಉಂಟು. ಹಾಗಾಗಿ ಮಕ್ಕಳಿಗೆ ಉಂಟಾಗುವ ಡಿಸೀಸಸ್ ಸಹ ಇಲ್ಲಿ ಸ್ವಲ್ಪ ಕಡಿಮೆ ಉಂಟು. ಅದೊಂದು ತುಂಬಾ ಒಳ್ಳೆ ವಿಷಯ. ಸೊ ಲಸಿಕೆಗಳು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸುಮಾರಷ್ಟು ಮಕ್ಕಳಿಗೆ ಈ ಕಾಯಿಲೆ ಬಂದಾಗ ಅವರು ಸ್ಕೂಲಿಂದ ತಪ್ಪಿಸ್ಕೊಳ್ತಾರೆ, ರಿಕವರ್ ಆಗ್ಬಹುದು. ತುಂಬಾ ಜನ ನಾರ್ಮಲ್ ಆಗಿ ರಿಕವರ್ ಆಗ್ಬಹುದು. ಕೆಲವೊಬ್ರು ಕೇಳ್ತಾರೆ ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಯಾಕೆ ಕೊಡಿಸ್ಬೇಕು, ಚಿಕನ್ ಪಾಕ್ಸ್ ಬಂದೋದ್ಮೇಲೆ ಇಮ್ಯುನಿಟಿ ಸಿಗ್ತದೆ ಅಂತ ಹೇಳ್ತಾರೆ. ಬಟ್ 90% ಮಕ್ಕಳಿಗೆ ಚಿಕನ್ ಪಾಕ್ಸ್ ಬಂದು ಹೋಗ್ತದೆ, ಬಟ್ ಆ 10% ಮಕ್ಕಳಿಗೆ ಕಾಂಪ್ಲಿಕೇಶನ್ ಆಗುವ ಚಾನ್ಸ್ ಇರ್ತದೆ. ಆ 10% ಮಕ್ಕಳು ಸಹ ಯಾಕೆ ಅವ್ರ ಲೈಫ್ ನ ರಿಸ್ಕ್ ಮಾಡ್ಬೇಕು ಆ ಡಿಸೀಸ್? ಅದನ್ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನಮ್ಗೆ ಆಲ್ರೆಡಿ ಅಪರ್ಚುನಿಟಿ ಇರುವಾಗ ನಾವು ಪ್ರೊಟೆಕ್ಟ್ ಮಾಡ್ಬೇಕು. ಅಲ್ಲದೆ ಮಗುವಿಗೆ ಇದು ಒಂದು ರಕ್ಷಾ ಕವಚದ ತರ, ಯಾವುದೇ ಡಿಸೀಸ್ ಅವರನ್ನ ಎಂಟರ್ ಆಗಿ ಅವರಿಗೆ ಡಿಸೀಸ್ ಹಿಂಸೆ ಕೊಡದೆ ಇರೋ ತರ ನಾವು ಮುಂಚೆನೆ ಅವರಿಗೆ ಲಸಿಕೆ ಕೊಡ್ಬೇಕು. ಮತ್ತೆ ಆ ಟೈಮಿಗೆ ನಾವು ಸ್ಪೆಸಿಫಿಕ್ ಆಗಿ ಲಸಿಕೆ ಯಾಕೆ ಕೊಡುವುದಂದ್ರೆ, ಮಗುವಿನ ಇಮ್ಯುನಿಟಿ ಹೇಗೆ ಹೇಗೆ ಡೆವಲಪ್ ಆಗ್ತದೆ, ಹಾಗೆ ಯಾವ ಯಾವ ಡಿಸೀಸ್ ಅವರಿಗೆ ಯಾವ ಯಾವ ಟೈಮ್ ಇಂದ ಅಫೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ನೋಡ್ಕೊಂಡು ಅದರ ಅನುಗುಣವಾಗಿ ಅವರ ಏಜ್ ಗೆ ತಕ್ಕಂಗೆ ನಾವು ಲಸಿಕೆ ಕೊಡ್ತೇವೆ. ಹುಟ್ಟಿದ ತಕ್ಷಣ ನಾವು ಕೊಡುದು ಮೋಸ್ಟ್ಲಿ BCG ಅನ್ನೋ ಒಂದು ವ್ಯಾಕ್ಸಿನ್. ಅದು ಯಾಕೆ ಅಂತಂದ್ರೆ, ಅದು ಟ್ಯೂಬರ್ಕ್ಯುಲೋಸಿಸ್ ಪ್ರಿವೆಂಟ್. ನಮ್ಮ ದೇಶದಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಮುಂಚೆ ತುಂಬಾ ಜಾಸ್ತಿ ಇತ್ತು, ಈಗ ಲಕ್ಕಿಲಿವಿಯರ್ ಆನ್ ದ ಸ್ಟೇಜ್ ಆಫ್ ಎಲಿಮಿನೇಷನ್ ಅಂಡ್ ಇರಾಡಿಕೇಶನ್ ಆಫ್ TB. ಅದ್ ಯಾಕೆ ಸಾಧ್ಯ ಆದದ್ದು ಅಂದ್ರೆ, ಹುಟ್ಟಿದ ಮಗುವಿಗೆ ನಾವು ಲಸಿಕೆ ಕೊಡ್ತಾ ಇದ್ವಿ. ಫಸ್ಟ್ ದಿನದಿಂದಲೇ TB ಆರ್ಗಾನಿಸಮ್ ಅನ್ನೋದು ಮಗುವಿಗೆ ಹಾನಿ ಮಾಡಬಾರದು ಅಂತ ಫಸ್ಟ್ ಹುಟ್ಟಿದ ತಕ್ಷಣ 24 hours ಅಲ್ಲಿ ನಾವು ಟಿ ಬಿ ಪ್ರೊಟೆಕ್ಷನ್ ಕೊಡ್ತೀವಿ, ಪೋಲಿಯೋ ಪ್ರೊಟೆಕ್ಷನ್ ಕೊಡ್ತೀವಿ, ಆನಂತರ ಹೆಪಟೈಟಿಸ್ ಬಿ ಕೊಡ್ತೀವಿ. ಹೆಪಟೈಟಿಸ್ ಬಿ ಸಹ ಯಾಕೆ ಕೊಡ್ತೇವೆ ಅಂದ್ರೆ, ಕೆಲವೊಮ್ಮೆ ತಾಯಿಯ ಹೆಪಟೈಟಿಸ್ ಬಿ ಪಾಸಿಟಿವ್ ಇದ್ದಾಗ ಮಗುವಿಗೆ ಬರುವ ರಿಸ್ಕ್ ಇರ್ತದೆ, ಅಲ್ಲ ಹೊರಗಡೆ ಯಾರಿಗಿದ್ಯಾ ಅಂತ ಹೇಳಿಕ್ ಬರೋದಿಲ್ಲ. ಸೊ ಕೆಲವೊಮ್ಮೆ ಸ್ಕಿನ್ ಕಾಂಟ್ಯಾಕ್ಟ್ ಇಲ್ಲ ಸೀರಮ್ ಕಾಂಟ್ಯಾಕ್ಟ್ ಏನಾದ್ರು ಆದ್ರೆ ಮಗುವಿಗೆ ಬರುವ ರಿಸ್ಕ್ ತುಂಬಾ ಜಾಸ್ತಿ ಇರ್ತದೆ. ಹಾಗಾಗಿ ನಾವು ಮಗುವಿಗೆ ಹುಟ್ಟಿದ ತಕ್ಷಣ ಪ್ರೊಟೆಕ್ಟ್ ಮಾಡೋದು ಈ ಲಸಿಕೆ. ಬರ್ತಾ ಬರ್ತಾ ಬರ್ತಾ ಮಗುವಿಗೆ ಯಾವ ಯಾವ ಡಿಸೀಸಸ್ ಇಂದ ರಿಸ್ಕ್ ಇರ್ತದೋ ಅದರ ಅನುಗುಣವಾಗಿ ನಾವು ಅವರಿಗೆ ಲಸಿಕೆ ಕೊಡ್ತಾ ಹೋಗ್ತೀವಿ.
0: ಓಕೆ ಓಕೆ. ಈಗ ಅಂದ್ರೆ ಅದನ್ನ ಸ್ವಲ್ಪ ವಿವರವಾಗಿ ಹೇಳುತ್ತಿದ್ರೆ, ಈಗ ಹುಟ್ಟಿದಾಗ ಬಿ ಸಿ ಜಿ ಕೊಡ್ತೇವೆ, ನಂತರ ಒಂದೂವರೆ ತಿಂಗಳಿಗೆ ಎರಡೂವರೆ, ಯಾವೆಲ್ಲ ಲಸಿಕೆಗಳನ್ನ ಕೊಡ್ತೀವಿ? ಈಗ ಒಂದೂವರೆ ತಿಂಗಳಲ್ಲಿ ಎರಡೂವರೆ ತಿಂಗಳ ಯಾವೆಲ್ಲ ಲಸಿಕೆಗಳನ್ನ ಕೊಡ್ತೀವಿ?
2: ಒಂದೂವರೆ ಮತ್ತೆ ಎರಡೂವರೆ ಮೂರುವರೆ ತಿಂಗಳಲ್ಲಿ ನಾವು ಹೇಳುದು ಪ್ರೈಮರಿ ಸೀರೀಸ್ ಆಫ್ ಇಮ್ಯುನೈಸೇಷನ್. ಅದ್ರಲ್ಲಿ ನಾವು ಕೊಡೋದು ಡಿ ಪಿ ಟಿ ಅಂತ, ಡಿಪ್ತೇರಿಯಾ ಪರ್ಟುಸಿಸ್ ಟೆಟನಸ್, ಹಿಮೋಫಿಲಸ್ ಇನ್ಫ್ಲೂಯೆನ್ಸ, ಪಿ ಸಿ ವಿ, ಐ ಪಿ ವಿ ಅಂತ ಇಂಜೆಕ್ಟೇಬಲ್ ಪೋಲಿಯೋ ವ್ಯಾಕ್ಸಿನ್, ಮತ್ತೆ ರೋಟಾವೈರಸ್. ಇದನ್ನ ನಾವು ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಲ್ಲಿ ಕೊಡ್ತೀವಿ. ಡಿ ಪಿ ಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವ್ಯಾಕ್ಸಿನ್. ಡಿಪ್ತೇರಿಯಾ ಅನ್ನೋದು ಗಂಟಲಲ್ಲಿ ಸಹ ರೋಗ ಆಗ್ತದೆ, ಪರ್ಟುಸಿಸ್ ಅನ್ನೋದು ತುಂಬಾ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಕೆಮ್ಮು ಬರ್ತದೆ. ಮುಂಚಿನ ಕಾಲದಲ್ಲಿ ಅದು 90 days ಕೆಮ್ಮು ಅಂತ ಹೇಳ್ತಾರೆ. ಒಮ್ಮೆ ಅದು ಕೆಮ್ಮು ಮಕ್ಕಳಿಗೆ ಬಂದ್ರೆ 90 days ವರೆಗೂ ಮಕ್ಕಳು ಸ್ಕೂಲಿಗೆ ಹೋಗುದು ಅಥವಾ ಅವ್ರದ್ದು ಶೈಕ್ಷಣಿಕ ಎಲ್ಲ ಅಫೆಕ್ಟ್ ಆಗ್ತದೆ. ಬಟ್ ಲಕ್ಕಿಲಿ ನಾವ್ ಡೇಸ್ ವಿ ರೇರ್ಲಿ ಗೆಟ್ ಟು ಸಿ ಸಚ್ ಕೇಸಸ್ ಥ್ಯಾಂಕ್ಸ್ ಟು ಇಮ್ಯುನೈಸೇಷನ್. ಸೊ ಆ ಸೀರೀಸ್ ಕೊಡ್ಬೇಕು ಇಮ್ಯುನೈಸೇಷನ್. ಅಲ್ಲದೆ ಟೆಟನಸ್, ಮುಂಚೆ ಟೆಟನಸ್ ಇಂದ ಸಹ ತುಂಬಾ ಮಕ್ಕಳದು ಡೆತ್ ಆಗ್ತಾ
0: ಇತ್ತು.
2: ಈಗ ನಾವು ಅದನ್ನ ಫುಲ್ ಇರಾಡಿಕೇಟ್, ಈಗ ನಿಯೋನೆಟಲ್ ಟೆಟನಸ್ ಇಲ್ಲ ನಮ್ಮ ದೇಶದಲ್ಲಿ, ಅತ್ಯಂತ ಗರ್ವ ಪಡುವ ವಿಷಯ. ಸೊ ಹಾಗಾಗಿ ನಾವು ಕರೆಕ್ಟ್ ಆಗಿ ಆ ವ್ಯಾಕ್ಸಿನ್ಸ್ ಕೊಡುವಾಗ ಅವರಿಗೆ ತುಂಬಾ ಡಿಸೀಸ್, 90% ಈಗ ಇನ್ಫೆಕ್ಷಿಯಸ್ ಡಿಸೀಸಸ್ ಕಡಿಮೆ ಆಗಿದೆ. ಈಗ ನೀವು ಯಾವುದೇ ಕ್ಲಿನಿಕ್ ಗೆ ಹೋದ್ರು, ಥ್ಯಾಂಕ್ಫುಲಿ ಬೈ ಗ್ರೇಸ್ ಆಫ್ ಗಾಡ್, ನಾವು ಇನ್ಫೆಕ್ಷನ್ ಇರೋ ಮಕ್ಕಳು ತುಂಬಾ ಕಡಿಮೆ. ಈಗ ಅಲರ್ಜಿ ಜಾಸ್ತಿ ಆಗಿದೆ, ಆದ್ರೆ ಇನ್ಫೆಕ್ಷನ್ ತುಂಬಾ ಕಡಿಮೆ ಆಗಿದೆ, ಹೈಜೀನ್ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗಿದೆ, ಆನಂತರ ಲಸಿಕೆಗಳು ಸಹ ಎಲ್ಲರೂ ಟೈಮ್ ಟೈಮ್ ಆಗಿ
0: ತಗೊಳ್ತಾ
2: ಇದ್ದಾರೆ. ಹಾಗಾಗಿ ತುಂಬಾ
0: ಈಗ ಎಲ್ಲ ಕಡೆಗಳಲ್ಲಿ ಸಿಗುತ್ತೆ, ಅಂದ್ರೆ ಪ್ರೈವೇಟ್ ಆಗಿಯೂ ಗವರ್ಮೆಂಟ್ ಕೂಡ ನೀಡ್ತಾ ಇದೆ, ಸರ್ಕಾರ ಕೂಡ ಲಸಿಕೆಗಳನ್ನ ನೀಡ್ತಾ ಇದೆ. ಹಾಗಾಗಿ ಎಲ್ಲರೂ ಅದರ ಬಗ್ಗೆ ಎಚ್ಚೆತ್ತುಕೊಳ್ತಾರೆ.
2: ಸರ್ಕಾರ ಆಲ್ಮೋಸ್ಟ್ 90% ಲಸಿಕೆಗಳನ್ನ ಕೊಡ್ತದೆ, ಒಂದು 10% ಎಕ್ಸ್ಟ್ರಾ ಲಸಿಕೆಗಳು ಏನಿರ್ತದೆ ಕೆಲವೊಂದು ಡಿಸೀಸಸ್ ಗೆ, ಅದನ್ನ ಮಾತ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುದಿಲ್ಲ, ಅದನ್ನ ಮಾತ್ರ ನೀವು ಬೇರೆ ಕಡೆ ಕವರ್ ಮಾಡ್ಕೊಳ್ಬಹುದು. ಬಟ್ ಮೆಜಾರಿಟಿ ಆಫ್ ದ ಡಿಸೀಸಸ್, ಯಾವ್ದಾವ್ದು ಲೈಫ್ ಥ್ರೆಟನಿಂಗ್ ಡಿಸೀಸಸ್ ಅಂತ ಹೇಳ್ತೀವಲ್ಲ, ಅದಕ್ಕೆಲ್ಲ ಸರ್ಕಾರದ ಕಡೆಯಿಂದ ವ್ಯಾಕ್ಸಿನ್ಸ್ ಫ್ರೀಯಾಗಿ ಅವೈಲೇಬಲ್
0: ಇಲ್ಲ. ಓಕೆ, ಅದೊಂದು ಒಳ್ಳೆ ವಿಚಾರ. ಯಾಕಂದ್ರೆ ಕೈಗೆಟಕುವ, ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಹಾಕಿಕೊಳ್ಳಿಕ್ಕೆ ಹಣದ ಸಮಸ್ಯೆ ಇರಬಹುದು, ಆರ್ಥಿಕವಾಗಿ ಸಮಸ್ಯೆಗಳಿರಬಹುದು, ಆದ್ರೆ ಸರ್ಕಾರ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿದೆ ಅಂತ. ಓಕೆ, ಅದು ಲಸಿಕೆಗೆ ಬಗ್ಗೆ ಆಗಿತ್ತು. ಈಗ ನಾವು ನ್ಯೂ ಬಾರ್ನ್ ಬೇಬಿ ಅಂತ ಹೇಳಿದಾಗ, ಆಗ ತಾನೇ ಹುಟ್ಟಿದ ಮಗು, ಅದನ್ನ ಏನು ಅದರ ಕ್ಲಿನಿನೆಸ್ ಅನ್ನ ಕಾಪಾಡಿಕೊಳ್ಳುವಂಥದ್ದು ಅಥವಾ ಅದನ್ನ ಬೆಚ್ಚಗಿರಿಸುವಂಥದ್ದು, ಈಗ ಸ್ವಾಡಲ್ ಮಾಡ್ತೇವೆ ನಾವು ಅದನ್ನ, ಕ್ಲೋತ್ ಅಲ್ಲಿ ಸ್ವಾಡಲ್ ಮಾಡ್ತೇವೆ, ಕಟ್ಟಿ ಬಟ್ಟೆಯಲ್ಲಿ ಕಟ್ಟುದು ಅಂತ ಹೇಳ್ತೇವೆ, ಅದು ಯಾಕೆ ಮಾಡ್ತಾರೆ ಅಂತದ್ದು.
2: ಸೊ ಸ್ವಾಡಲ್ ಅನ್ನೋದು ಏನು ಅಂತಂದ್ರೆ, ಮಗು ನಮ್ಮ ಎಂತ ಯುಟ್ರಸ್ ಅಲ್ಲಿ ಗರ್ಭಾಶಯದಲ್ಲಿ ಹೇಗೆ ಯಾವ ಪೊಸಿಷನ್ ಅಲ್ಲಿ ಇರ್ತದೆ ಮಗು ಅಂತ ನಾವು ಆಲೋಚನೆ ಮಾಡ್ತೀವಿ. ಮಗು ಇದ್ದದ್ದು ಬೆಚ್ಚಗೆ, ಎರಡು ಕೈ ಎದೆ ಹತ್ರ ತಕೊಂಡ್ ಬಂದು ಕಾಲು ಸಹ ಮಡಚಿದ ಪೊಸಿಷನ್ ಅಲ್ಲಿ ಮಗು ಇರ್ತದೆ. ಸೊ ಆ ಪೊಸಿಷನ್ ಅಲ್ಲಿ ಮಗುಗೆ ತುಂಬಾ ಅತ್ಯಂತ ಸೇಫ್ಟಿ ಫೀಲ್ ಆಗ್ತದೆ ಆ ಪೊಸಿಷನ್ ಅಲ್ಲಿ. ಅದಲ್ಲದೆ ಮಗು ಹುಟ್ಟಿದ ನಂತರ ನಮ್ಗೆ ಏನಾಗ್ತದೆ, ಫಸ್ಟ್ 2-3 days ಆ ಮಗುವಿಗೆ ಅದೇ ಕಂಫರ್ಟ್ ಝೋನ್ ಅಲ್ಲಿ ನಾವ್ ಇಟ್ಟಾಗ ಏನಾಗ್ತದೆ, ಮಗು ಸೈಕೊಲಾಜಿಕಲಿ ಸಹ ನಾನಿನ್ನು ಅಮ್ಮನ ಮಡಿಲಲ್ಲಿದ್ದೇನೆ ಅಂತ ಆ ಫೀಲಿಂಗ್ ಅಲ್ಲಿ ಬಂದು ಎಲ್ಲ ನ್ಯೂಟ್ರಿಷನ್ ಏನಿರ್ತದೆ ಮಗುವಿಗೆ ಚೆನ್ನಾಗಿ ಅಸಿಮಿಲೇಟ್ ಆಗ್ತದೆ, ಅಂದ್ರೆ ಮಗು ಎಲ್ಲ ನ್ಯೂಟ್ರಿಷನ್ ಅನ್ನು ಪಾಸಿಟಿವ್ ಆಗಿ
0: ತಗೊಳ್ತದೆ.
2: ಅದಲ್ಲದೆ ಎನರ್ಜಿ ವೇಸ್ಟ್ ಆಗುದಿಲ್ಲ, ಕೈ ಕಾಲೆಲ್ಲ ನಾವು ಕವರ್ ಮಾಡಿ ಮಾಡದೆ ಹಾಗೆ ಇಟ್ಟರೆ ಚಳಿ ಬಂದಾಗ ಮಗು ನಡುಗ್ತದೆ, ಬಿಸಿ ಆದಾಗ ಮಗು ಬೆವರ್ತದೆ. ಸೊ ಇದೆಲ್ಲ ಎನರ್ಜಿ ವೇಸ್ಟ್ ಆಗ್ತದೆ ಮಗುವಿಗೆ. ಸೊ ನಾವು ಸ್ವಾಡಲ್ ಮಾಡಿ ಇಟ್ಟಾಗ ಏನಾಗ್ತದೆ, ಅವರಿಗೆ ಕೊಡುವಂತ ನ್ಯೂಟ್ರಿಷನ್ ಎಲ್ಲ ಅವರ ಗ್ರೋತ್ ಗೆ ಯೂಸ್ಫುಲ್
0: ಆಗ್ತದೆ.
2: ಸೊ ಹಾಗಾಗಿ ಟೆಂಪರೇಚರ್ ಕಂಟ್ರೋಲ್ ಫಸ್ಟ್ 1 ವಾರದಿಂದ 10 ದಿವಸದವರೆಗೂ ಮಗುವಿಗೆ ಅಷ್ಟು ಚೆನ್ನಾಗಿ ಗೊತ್ತಾಗುದಿಲ್ಲ, ಅವ್ರ ಬಾಡಿ ಇನ್ನು ಇಮ್ಮೆಚ್ಯೂರ್ ಇರ್ತದೆ. ಅದಲ್ಲದೆ ಮುಂಚೆ ಕೆಲವೊಂದು ಬೇಬಿಸ್ ಪ್ರೀ ಟರ್ಮ್ ಆಗಿ ಹುಟ್ಟುತ್ತವೆ ಸಮಯಕ್ಕೆ ಮುಂಚೆ, ಆ ಮಕ್ಕಳಿಗೆ ಈ ಸ್ವಾಡ್ಲಿಂಗ್ ಮತ್ತೆ ಟೆಂಪರೇಚರ್ ಕಂಟ್ರೋಲ್ ಅತ್ಯವಶ್ಯವಾಗಿರ್ತದೆ. ಯಾಕಂದ್ರೆ ಕ್ಯಾಪ್ ಸಹ ಹಾಕ್ಬೇಕು, ನೀವು ಸಾಕ್ಸ್ ಹಾಕ್ಬೇಕು, ತುಂಬಾ ವಾರ್ಮ್ ಆಗಿರ್ತದೆ. ನೀವು ಎಷ್ಟು ಬೆಚ್ಚಗೆ ಇಡ್ತೀರಾ ಅಷ್ಟು ಅವ್ರದ್ದು ನ್ಯೂಟ್ರಿಷನ್ ಇಂಪ್ರೂವ್ ಆಗ್ತದೆ, ಬ್ರೆಸ್ಟ್ ಫೀಡಿಂಗ್ ರೇಟ್ಸ್ ಇಂಪ್ರೂವ್ ಆಗ್ತದೆ, ಮತ್ತೆ ಮಗುವಿನ ಆರೋಗ್ಯ ಸಹ ತುಂಬಾ ಚೆನ್ನಾಗಿ.
0: ಇದು ಎಷ್ಟು ತಿಂಗಳವರೆಗೆ ಮಕ್ಕಳನ್ನ ಆ ರೀತಿ ಬೆಚ್ಚಗಿರಿಸಬಹುದು ಅಂತ ಹೇಳಿ?
2: ಸ್ವಾಡಲ್ ಮಾಡೋದು ನಾವು ಕಂಟಿನ್ಯೂಸ್ ಆಗಿ ರೆಕಮೆಂಡ್ ಮಾಡೋದಿಲ್ಲ, 1 month ವರೆಗೂ ಸಾಕು. ಅದಾದ ನಂತರ ಮಗು ಹೊರಗಡೆ ಕ್ಲೈಮೇಟಿಗೆ ಮತ್ತೆ ಹೊರಗಡೆ ಇದಕ್ಕೆ ಅಡಾಪ್ಟ್ ಆಗ್ತದೆ, ಅಡ್ಜಸ್ಟ್ ಆಗ್ತದೆ. ಸೊ ಆಗ ಅವಶ್ಯಕತೆ ಇಲ್ಲ. ಫಸ್ಟ್ ಒನ್ ಮಂತ್ ಯಾಕೆ ಹೇಳಿದ್ರೆ, ಆ ಮಂತ್ ಅಲ್ಲಿ ಮತ್ತೆ ಫಸ್ಟ್ 10-14 ಡೇಸ್ ಅಲ್ಲಿ ಮಗುವಿನ ನಿದ್ರೆ ತುಂಬಾ ಇಂಪಾರ್ಟೆಂಟ್. ಮಗುವಿಗೆ ಇರುವುದು ಎರಡೇ ಕೆಲಸ, ಹಾಲು ಕುಡಿಯುದು ಮತ್ತು ನಿದ್ರೆ, ಅದರಲ್ಲಿ ಮಾತ್ರ ಗ್ರೋತ್ ಆಗ್ತದೆ. ಸೊ ಆ ನಿದ್ದೆನ ನಾವು ಯಾವುದೇ ರೀತಿ ಡಿಸ್ಟರ್ಬ್ ಮಾಡ್ಲಿಕ್ಕೆ ಇಲ್ಲ. ಸೊ ಮಗುವಿಗೆ ಯಾವ್ಯಾವ ಕಂಡೀಷನ್ ಅಲ್ಲಿ ನಿದ್ದೆ ಜಾಸ್ತಿ ಮಾಡಿಸಬಹುದು, ಸ್ವಾಡ್ಲಿಂಗ್ ಇಸ್ ಒನ್ ಥಿಂಗ್, ಕ್ಯಾಪ್ಸ್ ಹಾಕುದು ಇನ್ನೊಂದು. ಬೆಚ್ಚಗಿಟ್ಟಾಗ ನಾವು ಸಹ ಬೆಚ್ಚಗಿದ್ದಾಗ ಬೇಗ ಮಲಗ್ತೇವೆ, ನಿದ್ದೆ ಒಳ್ಳೆ ಬರ್ತದೆ. ಸೊ ಮಗುವಿಗೆ ಸಹ ಡಿಸ್ಟರ್ಬೆನ್ಸ್ ಆಗದೆ ಒಳ್ಳೆ ಕಂಫರ್ಟಬಲ್ ನಿದ್ದೆ ಆದ್ರೆ ಗ್ರೋತ್ ಸಹ ಚೆನ್ನಾಗಾಗ್ತದೆ, ಫೀಡಿಂಗ್ ಸಹ ಚೆನ್ನಾಗಾಗ್ತದೆ.
0: ಓಕೆ, ಇನ್ನು ವಿಷಯಕ್ಕೆ ಬರುತ್ತಿದ್ರೆ, ನಾವು ಮಗುವನ್ನ ಸ್ನಾನ ಮಾಡಿಸುವಂತ, ಇದು ಸಣ್ಣ ಮಗುವನ್ನ, ನವಜಾತ ಶಿಶುವನ್ನ ಸ್ನಾನ ಮಾಡಿಸುವುದು ಎಷ್ಟು ದಿನದ ನಂತರ ಅಥವಾ ಯಾವ ರೀತಿ ಅದರ ಸ್ನಾನ ಮಾಡಿಸುವಂತ ರೀತಿ ಎಲ್ಲ ಹೇಗೆ ಅಂತ.
2: ಹೌದು, ಸೊ ಮಗುವಿದು ನಾವು ಡಿಸ್ಚಾರ್ಜ್ ಮಾಡುವಾಗ ಏನ್ ಹೇಳ್ತೇವೆ ಅಂತಂದ್ರೆ, ಮಗುವಿನ ತೂಕ ಕೆಲವೊಮ್ಮೆ ಪ್ರೀಟರ್ಮ್ ಮಗು ಇದ್ದಾಗ ನಾವು ಹೇಳಿದ್ರೆ 2.5 kg ಆಗುವವರೆಗೂ ನೀವು ಸ್ನಾನ ಮಾಡಿಸ್ಬಿಡಿ ಅಂತ. ಯಾಕಂದ್ರೆ ನಾವು ನೀರಿನ ಟೆಂಪರೇಚರ್ ಏನಿರ್ತದೆ, ತುಂಬಾ ತಣ್ಣಕ್ಕೆ ಇದ್ರೆ ಮಗುಗೆ ನಡಕ ಬರ್ತದೆ, ಅಥವಾ ನೀರಿನಲ್ಲಿ ಟೆಂಪರೇಚರ್ ಫ್ಲಕ್ಚುಯೇಷನ್ ಆಗುವಾಗ ಮಗು ಇದು ಕ್ಯಾಲರೀಸ್ ಎಲ್ಲ ವೇಸ್ಟ್ ಆಗ್ತದೆ, ಎನರ್ಜಿ ವೇಸ್ಟ್ ಆಗ್ತದೆ ನಡಕ ಬಂದಾಗ. ಸೊ ನಾವು 2.5 kg ವರೆಗೂ ಸಜೆಸ್ಟ್ ಮಾಡೋದಿಲ್ಲ. ಅಲ್ಲದಿದ್ರೆ ಅಂಬಲಿಕಲ್ ಕಾರ್ಡ್ ಬೇರೆ ಇರ್ತದಲ್ಲ, ಅದು ಫುಲ್ ಆಗಿ ಉದುರುವವರೆಗೂ ಅದನ್ನ ವೆಟ್ ಮಾಡಿದ್ರೆ ಅಲ್ಲಿ ಸಹ ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದು 10-13 ಡೇಸ್ ಅಲ್ಲಿ ಯೂಶಲಿ ಕಟ್ ಆಫ್ ಆಗಿ ಬೀಳ್ತದೆ, ತಂತಾನೆ ನ್ಯಾಚುರಲ್ ಆಗಿ ಬೀಳ್ತದೆ. ಅದರ ನಂತರ ನಾವು ಸ್ನಾನ ರೆಕಮೆಂಡ್ ಮಾಡ್ತೇವೆ. ಅಲ್ಲಿಯವರೆಗೆ ಮಗುವಿಗೆ ಸ್ನಾನ ಮಾಡಿಸೋದು ನಾವು ರೆಕಮೆಂಡ್ ಮಾಡುದಿಲ್ಲ. ಜಸ್ಟ್ ಸ್ಪಾಂಜ್ ಇಂದ ಬೇಕಿದ್ರೆ ಒರೆಸಬಹುದು, ತುಂಬಾ ಬೆವರು ಬಂದಿದ್ರೆ ಅಥವಾ ಮಗು ಗಲೀಜಾಗಿದ್ರೆ ಸ್ಪಾಂಜ್ ಇಂದ ಜಸ್ಟ್ ಎಲ್ಲೆಲ್ಲಿ ಗಲೀಜಾಗಿದೆ ಅಲ್ಲೆಲ್ಲ ವೈಪ್ ಮಾಡಿದ್ರೆ ಸಾಕು. ಅದಲ್ಲದೆ ಮಗುವಿಗೆ ಫಸ್ಟ್ ವೀಕ್ ಫಸ್ಟ್ 10 ಡೇಸ್ ನಾನು ಅವಾಯ್ಡ್ ಮಾಡಿಸಿದ್ರೆ ಆಗ್ತದೆ. ಒಮ್ಮೆ ಕಾರ್ಡ್ ಬಿದ್ದ ನಂತರ ಆ ಏರಿಯಾ ಡ್ರೈ ಆಗ್ತದಲ್ಲ, ಆಗ ಸ್ನಾನ ಮಾಡಿಸಿದ್ರೆ ಆಗ್ತದೆ.
0: ಓಕೆ, ಅಷ್ಟು ದಿನಗಳವರೆಗೆ ಕಾಯಬೇಕಾಗುತ್ತೆ. ಅದೇ ರೀತಿ ಪ್ರೀಟರ್ಮ್ ಬೇಬಿ ಆದ್ರೆ ಇನ್ನು ಕೂಡ ಕಾಯಬೇಕು.
2: ಮತ್ತೆ ಅವರಿಗೆ ಸ್ನಾನದ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಅವರಿಗೆ ಎಲ್ಲಿಂದ ಜರ್ಮ್ಸ್ ಕಂಟಾಮಿನೇಷನ್ ಇರುವುದಿಲ್ಲ. ಮತ್ತೆ ಅವರು ಹುಟ್ಟುವಾಗ ನಾರ್ಮಲ್ ಡೆಲಿವರಿ ಆಗ್ಲಿ, ಸಿಸೇರಿಯನ್ ಡೆಲಿವರಿ ಆಗ್ಲಿ, ಅವರಿಗೊಂದು ರಕ್ಷಾ ಕವಚ ಇರ್ತದೆ. ಹೆಲ್ದಿ ಬ್ಯಾಕ್ಟೀರಿಯಾ ಏನ್ ಹೇಳ್ತೇವೆ ತಾಯಿಯದು, ಅದು ಸಹ ಮಗುಗೆ ಸಿಗ್ತದೆ. ಅದಲ್ಲದೆ ಅವ್ರ ಸ್ಕಿನ್ ಮೇಲೆ ಸ್ವಲ್ಪ ಸ್ಟಿಕಿ ಸ್ಟಿಕಿ ತರದ್ದು ಬೆಣ್ಣೆ ತರ ಅದು ಇರ್ತದೆ, ಅದು ಅವರಿಗೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದೊಂದು ಕೋಟ್ ಮಾಡ್ತದೆ ಸ್ಕಿನ್ ಅಲ್ಲಿ ಯಾವ್ದು ಇನ್ಫೆಕ್ಷನ್ ಬರದೇ ಇರೋ ಹಾಗೆ, ಹಾಗೆ ಟೆಂಪರೇಚರ್ ಫ್ಲಕ್ಚುಯೇಷನ್ ಸಹ ಆಗದೆ ಇರೋ ಹಾಗೆ, ಮತ್ತೆ ಸ್ಕಿನ್ ಒಳ್ಳೆ ಮಾಯಿಶ್ಚರೈಸ್ ಆಗಿ, ಅದು ತುಂಬಾ ಬೆನಿಫಿಷಿಯಲ್. ನಾವು ಸ್ನಾನ ಮಾಡಿಸಿದ ತಕ್ಷಣ ಅದೆಲ್ಲ ಹೋಗಿ ಬರ್ತದೆ. ದೇವರು ಸೃಷ್ಟಿಸಿದ ಸೃಷ್ಟಿಯನ್ನು ನಾವು ಸ್ನಾನ ಮಾಡಿಸಿ ಇಲ್ಲ ತೆಗೆಯುವಾಗ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಆಗ್ತದೆ.
0: ಖಂಡಿತ ಖಂಡಿತ,
2: ಹಾಗಾಗಿ ಅವಾಯ್ಡ್ ಮಾಡೋದು ಒಳ್ಳೆ.
0: ಓಕೆ, ಅಷ್ಟು ಬೆನಿಫಿಟ್ ಇದೆ ಅದರಿಂದ ಅಲ್ವಾ. ಓಕೆ, ಈಗಾಗಲೇ ಹೇಳ್ತಾ ಇದ್ರೆ, ಈಗ ಮಗು ಮಲಗುತ್ತೆ, ಇಷ್ಟು ಗಂಟೆ ಮಲಗಬೇಕು, ಎಷ್ಟು ದಿನಕ್ಕೆ ಎಷ್ಟು ಗಂಟೆ ಮಲಗಬೇಕು ಮಗು?
2: ಒಂದು ಹುಟ್ಟಿದ ನವಜಾತ ಶಿಶು ಫೀಡಿಂಗ್ ಅಲ್ಲದೆ ಬೇರೆ ಸಮಯದಲ್ಲಿ ಒಂದು 18-17 ಗಂಟೆವರೆಗೂ ಬರೀ ನಿದ್ದೆನೆ ಮಾಡಬೇಕು.
0: ಓಕೆ,
2: ಐಡಿಯಲಿ ರೆಕಮೆಂಡೇಶನ್.
0: ಆದ್ರೆ ಕೆಲವು ಮಕ್ಕಳು ಮಲಗುದಿಲ್ಲ.
2: ಹೌದು, ಮಲಗುದಿಲ್ಲ ಯಾಕೆ ಹೇಳಿದ್ರೆ, ಕೆಲವೊಮ್ಮೆ ಫೀಡಿಂಗ್ ಸರಿಯಾಗುದಿಲ್ಲ, ಫೀಡಿಂಗ್ ಇಶ್ಯೂಸ್ ಇರ್ತದೆ. ಅಲ್ಲದಿದ್ರೆ ಬೇಬಿಗೆ ಕಂಫರ್ಟ್ ಇರುವುದಿಲ್ಲ. ಈಗ ನಾವು ಮಲಗಿಸಿರ್ತೇವೆ ಯಾವುದೋ ಪೊಸಿಷನ್ ಅಲ್ಲಿ ಮಲಗಿಸಿರ್ತೇವೆ, ಇಲ್ಲ ಡೈಪರ್ ಹಸಿ ಇರ್ತದೆ, ಏನೋ ಒಂದು ಕಾರಣದಿಂದಾಗಿ ಕೆಲವೊಮ್ಮೆ ಮಕ್ಕಳು ಮಲಗುದಿಲ್ಲ. ತುಂಬಾ ರೇರ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ, ಜ್ವರ ಇದ್ರೆ ಸಹ ಮಗು ಮಲಗುದಿಲ್ಲ. ಅದಲ್ಲದೆ 90% ಮಕ್ಕಳು ಹುಟ್ಟಿದ ನಂತರ ಕರೆಕ್ಟ್ ಆಗಿ ಟೈಮ್ ಟೈಮಿಗೆ ಫೀಡ್ಸ್ ಕೊಟ್ಟು ಅವ್ರದ್ದು ಡೈಪರ್ಸ್ ಎಲ್ಲ ಚೇಂಜ್ ಮಾಡಿ ಅವರಿಗೆ ಪೊಸಿಷನ್ ಅಲ್ಲಿ ವಾರ್ಮ್ ಆಗಿ ಇಟ್ಟರೆ ದೇ ವಿಲ್ ಸ್ಲೀಪ್, ಮೋಸ್ಟ್ ಆಫ್ ದೆಮ್ ವಿಲ್ ಸ್ಲೀಪ್. ಇನ್ನೊಂದೇನ್ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಡೇ ಅಂಡ್ ನೈಟ್ ಕನ್ಫ್ಯೂಷನ್ ಅಂತ ಹೇಳ್ತೇವೆ. ಎಲ್ಲರೂ ಹೇಳುದು ಮಗು ರಾತ್ರಿ ಎಲ್ಲ ಕೂಗ್ತದೆ, ದಿನ ಎಲ್ಲ ಮಲಗ್ತದೆ ಅಂತ. ಸೊ ಏನಾಗ್ತದೆ, ತಾಯಿಯ ಹೊಟ್ಟೆಯಲ್ಲಿದ್ದಾಗ, ಗರ್ಭಾಶಯದಲ್ಲಿದ್ದಾಗ ತಾಯಿ ಯಾವಾಗ ಆಕ್ಟಿವ್ ಇರ್ತಾರೆ, ಡೇ ಟೈಮ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಸೊ ಆ ಟೈಮ್ ಅಲ್ಲಿ ತಾಯಿ ಓಡಾಡುವಾಗ ಮಗುವಿಗೆ ಸಹ ಜೆಂಟಲ್ ನೀವು ಶುಷ್ ಅಂತ ಮಗುಗೆ ಎತ್ತಿ ಎತ್ತಿ ಆಡಿಸ್ತಾ ಇರ್ತೀವಿ, ಆ ರೀತಿ ಕಂಟಿನ್ಯೂಸ್ ಮಗುಗೆ ಮೂವ್ಮೆಂಟ್ ಆಗ್ತಾ ಇರ್ತದೆ ಹೊಟ್ಟೆಯಲ್ಲಿ. ಆ ಟೈಮ್ ಅಲ್ಲಿ ಮಗುಗೆ ಸ್ಲೀಪ್ ಇಂಡ್ಯೂಸಿಂಗ್ ಆಗಿ ಮಗು ಒಳ್ಳೆ ನಿದ್ದೆ ಮಾಡ್ತದೆ. ರಾತ್ರಿ ಟೈಮ್ ಅಲ್ಲಿ ನಿಮ್ದು ಮೂವ್ಮೆಂಟ್ ಇರುದಿಲ್ಲಲ್ಲ, ಹಾಗಾಗಿ ಮಗುಗೆ ಏನು ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತ ನಿದ್ದೆ ಕಡಿಮೆ ಆಗ್ತದೆ. ಅದೇ ರೀತಿ ಹುಟ್ಟಿದ ನಂತರ ಸಹ ಅದೇ ಸೈಕಲ್ ಕಂಟಿನ್ಯೂ ಆಗ್ತದೆ, ಹಗಲೊತ್ತು ಜಾಸ್ತಿ ನಿದ್ದೆ, ರಾತ್ರಿ ಹೊತ್ತು ಕಡಿಮೆ ನಿದ್ದೆ. ಹಾಗಾಗಿ ಸೂರ್ಯನ ಕಿರಣ ಏನ್ ಬರ್ತದಲ್ಲ, ಸ್ವಲ್ಪ ಡೇ ಅಂಡ್ ನೈಟ್ ಅವರಿಗೆ ತೋರಿಸಿದ್ರೆ ಆಗ ಮಕ್ಕಳಿಗೆ ಡೇ ಅಂಡ್ ನೈಟ್ ಅವ್ರ ಬ್ರೈನ್ ಸಹ ಪ್ರೊಸೆಸ್ ಮಾಡ್ತದೆ. ಸ್ಲೋ ಆಗಿ ಸ್ಲೀಪ್ ಹಾರ್ಮೋನ್ಸ್ ನೈಟ್ ಅಲ್ಲಿ ಜಾಸ್ತಿ, ಡೇ ಅಲ್ಲಿ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಸೊ ಅದು ಸಹ ನೀವು ಸ್ಲೋ ಆಗಿ ಗ್ರಾಜುವಲ್ ಪ್ರೊಸೆಸ್, ಅದನ್ನ ರಶ್ ಮಾಡ್ಲಿಕ್ಕಿಲ್ಲ. ಬಟ್ ಡೈಲಿ ಸೂರ್ಯನ ಕಿರಣ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗ್ತದೆ, ದಿಸ್ ಇಸ್ ದ ಡೇ ಟೈಮ್, ರಾತ್ರಿ ಹೊತ್ತು ದಿಸ್ ಇಸ್ ದ ನೈಟ್ ಟೈಮ್ ಅಂತ. ಸ್ಲೋ ಆಗಿ ಅವ್ರ ಕಂಡೀಷನ್ ಆಗಿ ನಾರ್ಮಲ್ ಸ್ಲೀಪಿಗೆ ಹೋಗ್ತಾರೆ.
0: ಓಕೆ ಓಕೆ, ಅದ ರೀತಿ ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದಾರೆ ಡಾಕ್ಟರ್, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ಜಯಪ್ರಕಾಶ್ ಶೇಖರ್ ಮಾತಾಡೋದು.
0: ಜಯಪ್ರಕಾಶ್ ಶೇಖರ್, ಕಾರ್ಯಕ್ರಮಕ್ಕೆ ಸ್ವಾಗತ, ಹೇಳಿ ಸರ್.
3: ಧನ್ಯವಾದ ಡಾಕ್ಟರ್. ನಮಸ್ತೆ.
2: ನಮಸ್ತೆ, ಹೇಳಿ.
3: ಸಣ್ಣ ಮಕ್ಕಳಿಗೆ ಎಷ್ಟು ವರ್ಷದವರೆಗೆ ಎದೆ ಹಾಲು ಕೊಡ್ಬೇಕು ಮತ್ತು ಇರುವವರೆಗೆ 2-3 ವರ್ಷದವರೆಗೂ ಕೊಡ್ಬಹುದಾ ಅಂತ ಹೇಳಿ ಒಂದು ಪ್ರಶ್ನೆ. ಮತ್ತು ಸಣ್ಣ ಮಕ್ಕಳಿಗೆ ಜನ್ಮದಿನ ಆಚರಿಸುವಾಗ ಎಲ್ಲ ಈ ಕೇಕ್ ಕಟ್ ಮಾಡುವಾಗ ಒಬ್ಬರ ಬಾಯಿಯಿಂದ ಒಬ್ಬರಿಗೆ ಏಂಜಲ್ ಅನ್ನು ಕೊಡ್ತಾರೆ, ಹೇಳ್ತಾರೆ ನಾವು ಪ್ರೀತಿ ಹಂಚೋದು ಅಂತ ಹೇಳಿ. ರೋಗ ಹಂಚುವ ಅಪಾಯ ಇದೆಯಾ ಡಾಕ್ಟ್ರೆ? ಈ ಬಗ್ಗೆ ನಾನು ರೇಡಿಯೋದಲ್ಲಿ ಕೇಳ್ತೇನೆ.
0: ಧನ್ಯವಾದಗಳು.
2: ತುಂಬಾ ಒಳ್ಳೆ ಪ್ರಶ್ನೆ, ಥ್ಯಾಂಕ್ ಯು. ಸೊ ಅವರ ಮೊದಲನೇ ಪ್ರಶ್ನೆ ಆಗಿತ್ತು, ಎಷ್ಟು ವರ್ಷದವರೆಗೂ ಬ್ರೆಸ್ಟ್ ಫೀಡಿಂಗ್ ಸ್ತನ್ಯಪಾನ ಮಾಡಿಸ್ಬೋದು ಅಂತ. ಸೊ ನಾವು ಹೇಳುದು 2 ಇಯರ್ಸ್ ವರೆಗೂ ನಾವು ರೆಕಮೆಂಡ್ ಮಾಡ್ತೇವೆ. ಬಟ್ 6 ಮಂತ್ಸ್ ನಂತರ, ಮಗುವಿಗೆ 6 ತಿಂಗಳಾದ ನಂತರ ಸ್ತನ್ಯಪಾನ ಮಾತ್ರ ಮೇನ್ ಫುಡ್ ಆಗ್ಬಾರ್ದು ಅವರಿಗೆ. ಆ ಟೈಮಲ್ಲಿ 6 ಮಂತ್ಸ್ ವರೆಗೂ ಎದೆ ಹಾಲ್ ಇಸ್ ದ ಬೆಸ್ಟ್ ಫುಡ್. ಅವರಿಗೆ ಮಗುಗೆ ಬೇಕಾಗಿರೋ ರಿಕ್ವೈರ್ಮೆಂಟ್ಸ್ ಎಲ್ಲ ಎದೆ ಹಾಲಿಂದ ಸಿಗ್ತದೆ. 6 ಮಂತ್ಸ್ ಆದ್ಮೇಲೆ ಅವರಿಗೆ ಸ್ಲೋ ಆಗಿ ಐರನ್, ಕ್ಯಾಲ್ಸಿಯಂ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ, ರಿಕ್ವೈರ್ಮೆಂಟ್ಗಿಂತ ಎದೆ ಹಾಲಲ್ಲಿ ಕಡಿಮೆ ಸಿಗ್ತದೆ. ಆ ಟೈಮಲ್ಲಿ ನಾವು ಸಾಲಿಡ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಅದರ ನಂತರ ಅವರಿಗೆ ಮೇಜರ್ ಏನಿರ್ತದೆ, ಎದೆ ಹಾಲಿಂದಾನೇ ಬರ್ತಾ ಇರ್ತದೆ 1 ವರ್ಷದವರೆಗೂ ನ್ಯೂಟ್ರಿಷನ್. ಮಧ್ಯೆ ಮಧ್ಯದಲ್ಲಿ ಸಾಲಿಡ್ ಸಹ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗ್ತದೆ. ಅದ ನಂತರ 1 ಇಯರ್ ಆದ್ಮೇಲೆ ಯಾವಾಗಾದ್ರೂ 1-2-3 ಫೀಡ್ಸ್ ಇಸ್ ಓಕೆ, ಬಟ್ ಕಂಟಿನ್ಯೂಸ್ ಬರೀ ಎದೆ ಹಾಲು ಕುಡಿಸುವಾಗ ಮಗು ಸಾಲಿಡ್ ಫೀಡ್ಸ್ ನ ಕಡಿಮೆ ತಗೊಳ್ತದೆ. ಆ ನಂತರ ಅವ್ರು ದೊಡ್ಡವರಾದ್ಮೇಲೆ ಫುಡ್ ಅಲ್ಲಿ ಸ್ವಲ್ಪ ರಿಲಕ್ಟೆನ್ಸಿ ಬರ್ತದೆ, ನಂಗೆ ಈ ಫುಡ್ ಬೇಡ, ಆ ಫುಡ್ ತಿನ್ನೋದಿಲ್ಲ, ನಾನು ಬರೀ ಇದೇ ತಿನ್ನೋದು ಅದೇ ತಿನ್ನೋದು ಅಂತ ಮಕ್ಕಳು ತುಂಬಾ ಸೆಲೆಕ್ಟಿವ್ ಆಗಿ ಬಿಡ್ತಾರೆ. ಹಾಗಾಗಿ ಫೀಡಿಂಗ್ 2 ಇಯರ್ಸ್ ವರೆಗೂ ಕಂಟಿನ್ಯೂ ಮಾಡಬಹುದು ಮದರಿಗೆ ಕಂಫರ್ಟಬಲ್ ಆಗಿದ್ರೆ. ಕೆಲವೊಮ್ಮೆ ವರ್ಕಿಂಗ್ ಮದರ್ಸ್ ಇರ್ತಾರೆ, ಅವರಿಗೆ 2-3 ಇಯರ್ಸ್ ವರೆಗೂ ಫೀಡಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ತುಂಬಾ ನಿರಾಶೆ ಪಡುವಂತ ಅವಶ್ಯಕತೆ ಇಲ್ಲ. ಎಷ್ಟು ತಿಂಗಳು ಆಗ್ತದೆ ಅಷ್ಟು ತಿಂಗಳು ಹ್ಯಾಪಿಯಾಗಿ ಫೀಡ್ ಮಾಡ್ಬೇಕು, ಅದೊಂದು ಬಾಂಡಿಂಗ್ ಪ್ರಾಸೆಸ್. ಅದಾದ ನಂತರ ಅವರಿಗೆ ಕಷ್ಟ ಆಗ್ತಾ ಇರೋದಂದ್ರೆ ಸಾಲಿಡ್ಸ್ ಇಂದ ಟೇಕ್ ಓವರ್ ಮಾಡಿ ಫೀಡಿಂಗ್ ಫ್ರೀಕ್ವೆನ್ಸಿನ ಕಡಿಮೆ ಕಡಿಮೆ ಮಾಡ್ತಾ ಬರ್ಬೋದು. ಆಮೇಲೆ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ರೆ,
0: ಹೌದು, ಈಗ ಮಗುವಿನ ಹುಟ್ಟು ಹಬ್ಬ ಎಲ್ಲ ಆಚರಿಸುವಾಗ ಕೇಕ್ ಎಲ್ಲ ಕಟ್ ಮಾಡ್ತಾರೆ, ಆ ಕೇಕ್ ಅನ್ನೇ ಮಗುವಿಗೆ ಎಂಜಲ್ ಅನ್ನೇ ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ಕೊಡುವಂತದ್ದು, ಅದೆಲ್ಲ ಎಷ್ಟು ಸರಿ ಅಂತ?
2: ಅದು ರೆಕಮೆಂಡ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಕೇಕ್ ಕಟ್ ಮಾಡುವಾಗ್ಲೂ ಸಹ ಸ್ಪೂನ್ ಇಂದ ಕಟ್ ಮಾಡಿ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ತಿನ್ಸಬಹುದು. ಫಸ್ಟ್ ಆಫ್ ಆಲ್ ಕೇಕ್ ಕಟ್ ಮಾಡೋದ್ರಲ್ಲೇ ನನಗೆ ಸ್ವಲ್ಪ ಇದು ಉಂಟು. ಕೇಕ್ ಕಟ್ ಮಾಡೋದು ದೊಡ್ಡವರಿಗಾಗಿ, ಮಗು ಏನು ಕೇಕ್ ಕೇಳುದಿಲ್ಲ, ನಾವೇ ನಾವು ಮಗುವಿಗೆ ಹೇಳ್ಕೊಡುದು ನಾವು ಕೇಕ್ ಕಟ್ ಮಾಡುವ ಅದು ಮಾಡುವ ಇದು ಮಾಡುವ. ಕೇಕ್ ಅಲ್ಲಿ ಇರುವ ಶುಗರ್ ಅಂಶ
0: ಹೌದು ಅಷ್ಟು ಒಳ್ಳೇದು ಕೂಡ ಅಲ್ಲ.
2: ಅಲ್ಲ, ಶುಗರ್ ನಾವು ರೆಕಮೆಂಡೇ ಮಾಡುದಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿಯಂದ್ರೆಲ್ಲ ಹೇಳ್ತಾರೆ, ನೀವು ಚಿಕ್ಕವರಿದ್ದಾಗ ನಾವು ಶುಗರ್ ಕೊಡ್ತಾ ಇದ್ವಿ ಏನಾಗಿಲ್ಲಲ್ಲ ಅಂತ. ಆಗಿನ ಇನ್ಗ್ರೀಡಿಯೆಂಟ್ಸ್ ತುಂಬಾ ಕ್ಲೀನ್ ಇರ್ತಾ ಇತ್ತು. ಮತ್ತೆ ಆಗ ನಾವು ಚಿಕ್ಕವರಿದ್ದಾಗ ಕೇಕ್ ಅಂದ್ರೆ ನಮ್ ವರ್ಷಕ್ಕೆ ಒಮ್ಮೆ ಮನೇಲಿ ಬರ್ತಡೇ ಬಂದ್ರೆ ಮಾತ್ರ. ಈಗ ಆ ತರ ಇಲ್ಲ, ಕೇಕ್ ಅಂದ್ರೆ ಪ್ರತಿದಿನ ಬೇಕರಿಗೆ ಹೋಗಿ ತಗೊಂಡ್ಬರುವಂತ ಕೆಪಾಸಿಟಿ ಎಲ್ಲರಿಗೂ ಸಹ ಉಂಟು. ಸೊ ಹಾಗಾಗಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಉಂಟು. ಸೊ ಹಾಗಾಗಿ ದ ಓನ್ಲಿ ವೇ ಟು ಸ್ಟಾಪ್ ಇಟ್ ಇಸ್ ಟು ಟೋಟ್ಲಿ ಸ್ಟಾಪ್ ಇಟ್. ಅದಕ್ಕೆ ಕೇಕ್ ಫಸ್ಟ್ ಆಫ್ ಆಲ್ ರೆಕಮೆಂಡೇ ಮಾಡುದಿಲ್ಲ. ಒಂದ್ ವೇಳೆ ಕೇಕ್ ಕಟ್ ಮಾಡಿದ್ರು ಸಹ ಅವರವರಿಗೆ ಅವರವ್ರ ಸ್ಪೂನ್ ಇಂದ ತಕೊಂಡು ತಿಂದು ಸ್ಪೂನ್ ಅನ್ನ ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಹೇಳ್ಬೇಕು, ಹೊರತು ಒಬ್ರಿಗೊಬ್ರು ಹಂಚೋದು ತುಂಬಾ ತುಂಬಾ ತಪ್ಪು. ಬಿಕಾಸ್ ಮಕ್ಕಳ ಇಮ್ಯುನಿಟಿ ಕಡಿಮೆ ಇರ್ತದೆ. ಅಲ್ಲದಿದ್ರೆ ಸ್ಕೂಲಿಗೆ ಹೋಗುವ ಮಕ್ಕಳು ಸಹ 4-5 ವರ್ಷದವರೆಗೆ ಅವರ ಬಾಯಿ ಮತ್ತೆ ಮೂಗಿನಲ್ಲಿ ಹಲವಾರು ಕೀಟಾಣು ಇರ್ತದೆ, ಮೈಕ್ರೋಬಿಯಲ್ ಆರ್ಗನಿಸಮ್. ಅದು ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ. ಸೊ ಅದನ್ನ ಫುಲ್ಲಿ ಅವಾಯ್ಡ್ ಮಾಡ್ಬೇಕು.
0: ಖಂಡಿತ, ಜಯಪ್ರಕಾಶ್ ಶೇಖರ್ ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಬಾರಿ ಒಳ್ಳೆ ರೀತಿಯಲ್ಲಿ ಹೇಳಿದ್ರು, ಅದರ ಒಳ್ಳೆಯ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಓಕೆ ಡಾಕ್ಟರ್, ಈಗ ನಾವು ಅದೇ ಮಗುವಿನ ನಿದ್ದೆಯ ಬಗ್ಗೆ ಮಾತಾಡ್ತಿದ್ದೇವೆ, ಇಷ್ಟು ಗಂಟೆಗಳ ಕಾಲ ಮಗು ನಿದ್ದೆ ಮಾಡಬೇಕು ಅಂತ ಹೇಳಿ. ಈಗ ಪ್ರಾರಂಭದಲ್ಲಿ ಮಗುವಿಗೆ 2 ಗಂಟೆಗೊಮ್ಮೆ ಹಾಲು ಉಣಿಸಬೇಕು ಅಂತ ಹೇಳ್ತಾರೆ, ಅದು ಯಾವ ಕಾರಣಕ್ಕೆ ಅಂತ ಹೇಳ್ಬೋದು?
2: ಸೊ ಹುಟ್ಟಿದ ಮಗುವಿನ ಹೊಟ್ಟೆಯ ಸೈಜ್ ಏನಿರ್ತದೆ ಅಂದ್ರೆ ಒಂದು ನೆಲ್ಲಿಕಾಯಿಯಷ್ಟು ಸೈಜ್ ಮಾತ್ರ ಇರ್ತದೆ.
0: ಹೌದು,
2: ಜಸ್ಟ್ ಹುಟ್ಟಿದ ಮಗುವಿನ ಸೈಜ್. ಸೊ ಆಗ ಏನಾಗ್ತದೆ, ತಾಯಿಗೆ ಎದೆ ಹಾಲು ಸಹ ಫಸ್ಟ್ 2-3 ದಿವಸದಲ್ಲಿ ಅಷ್ಟೇ ಬರ್ತದೆ, 5-10 ml ಮಾತ್ರ ಬರುತ್ತೆ. ಸೊ ಅಷ್ಟು ಫೀಡ್ ಮಾಡಿಸುವಾಗ ಅದು ನೀವು ನೆಕ್ಸ್ಟ್ ಹಾಲು ಕೊಡುವಾಗ ಹೊಟ್ಟೆಯಲ್ಲಿ ಕೆಪಾಸಿಟಿ ಇರೋದೇ 10 ml. ಸೊ ಅದು ಹೊರಗಡೆ ಬಂದ್ಬಿಡುತ್ತೆ ಮತ್ತೆ ಅದು. ಸೊ ಮಗುವಿಗೆ ಇನಿಷಿಯಲ್ ಫ್ಯೂ ಡೇಸ್ ಏನಿರ್ತದೆ, ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಪಟ್ಟನೆ ಹಾಲು ಬರ್ತದೆ, ಈ ಕಡೆಯಿಂದ ಮೋಷನ್ ಹೋಗಿಬಿಡ್ತದೆ. ಸೊ ಶುಗರ್ ಮೆಟಬಾಲಿಸಮ್ ಆಗ್ಲಿಕ್ಕೆ ಅಷ್ಟು ಟೈಮ್ ಸಿಕ್ಕುದಿಲ್ಲ. ಹಾಗಾಗಿ ನಾವು 2-2 ಅವರ್ಸ್ಗೊಮ್ಮೆ ಫೀಡ್ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇವೆ, ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡ್ಲಿಕ್ಕೆ. 1 ವಾರ 10 ದಿವಸದ ನಂತರ ಮಗುವಿನ ಶುಗರ್ ಲೆವೆಲ್ಸ್ ಮತ್ತೆ ಹೊಟ್ಟೆ ಸೈಜ್ ಸ್ವಲ್ಪ ದೊಡ್ಡದಾಗ್ತದೆ, ಪೇರೆಕಾಯಿ ಅಂತ ಹೇಳ್ತೇವಲ್ಲ, ಆ ಸೈಜ್ ಆದಾಗ ಒಂದು 15-20 ml ನ ಹೋಲ್ಡ್ ಮಾಡಬಹುದು ಮಗುವಿನ ಹೊಟ್ಟೆ. ಸೊ ಅವಾಗ ಸ್ವಲ್ಪ ಶುಗರ್ ಲೆವೆಲ್ಸ್ ಬೆಟರ್ ಆಗ್ತದೆ. ಆಗ 3 ಗಂಟೆಗೊಮ್ಮೆ ಫೀಡ್ ಮಾಡಿಸಿದ್ರು ಸಹ ಸಾಕು. ಆ ನಂತರ 1 ತಿಂಗಳ ನಂತರ ಮಗು ಯಾವಾಗ ಕೇಳ್ತದೆ ಆವಾಗ ಫೀಡ್ ಮಾಡಿಸ್, ಫೀಡಿಂಗ್ ಆನ್ ಡಿಮ್ಯಾಂಡ್ ಅಂತ ಹೇಳ್ತೇವೆ. ಸುಮ್ನೆ ನಾವು ಫೋರ್ಸ್ ಮಾಡಿ ಮಗುವಿಗೆ ಫೀಡ್ ಮಾಡಿಸ್ಬಾರ್ದು. ಫೀಡಿಂಗ್ ಮತ್ತೊಂದು ವಿಷಯ ಏನು ಅಂತಂದ್ರೆ, ಫೀಡಿಂಗ್ ಇಸ್ ಎ ಟೈಮ್ ವೇರ್ ಮದರ್ ಅಂಡ್ ಬೇಬಿ ಕನೆಕ್ಟ್ ವಿತ್ ಈಚ್ ಅದರ್. ಸೊ ಮದರ್ ಆಲ್ಸೋ ಶುಡ್ ಬಿ ಹ್ಯಾಪಿ, ಬೇಬಿ ಆಲ್ಸೋ ಶುಡ್ ಬಿ ಹ್ಯಾಪಿ. ಮದರಿಗೂ ಟೆನ್ಷನ್ ಮಾಡಿ ಹಾಲು ಕುಡಿಸು ಹಾಲು ಕುಡಿಸು ಅಂತ ಬೇರೆಲ್ಲ ಹೇಳಿ ಟೆನ್ಷನ್ ಮಾಡಿ ಕುಡಿಸೋದು ಅಲ್ಲ. ಮಗುವಿಗೆ ಸಹ ಹತ್ತ ತಕ್ಷಣ ಫೀಡ್ ಮಾಡಿಸೋದು ತಪ್ಪು, ಹಲವಾರು ಕಾರಣ ಇರ್ತದೆ ಅದೆಲ್ಲ ನೋಡಿ.
0: ಅಳುವುದಕ್ಕೆ ಬೇರೆ ಬೇರೆ ಕಾರಣಗಳು,
2: ಬೇರೆ ಬೇರೆ ಕಾರಣ ಇರ್ತದೆ ಅದೆಲ್ಲ ರೂಲ್ ಔಟ್ ಮಾಡಿ ಫೀಡಿಂಗ್ ಪ್ರಾಬ್ಲಮ್ ಇದ್ದಾಗ ಮಾತ್ರ ಫೀಡಿಂಗ್. ಸುಮ್ ಸುಮ್ನೆ ಮಗು ಅತ್ತಾಗೆಲ್ಲ ಫೀಡ್ ಕೊಡುವಾಗ ಮಗುವಿಗೆ ಸಹ ಇರಿಟೇಷನ್
0: ಆಗ್ತದೆ.
2: ಸೊ ಹಾಗಾಗಿ
0: ಓಕೆ, ಮನೆಯಲ್ಲಿರುವವರು ಕೂಡ ಹೇಳ್ತಾರೆ ಮಗು ಅತ್ತಾಗ ಅದು ಹಸಿವಿಗೆ ಅಳ್ತದೆ ಅಂತ ಹೇಳಿ ಫೀಡಿಂಗ್ ಮಾಡು ಫೀಡಿಂಗ್ ಮಾಡು. ಅದರ ಬದಲಾಗಿ ಅದು ಅಳುವ ಕಾರಣಗಳೇನು ಅಂತ ನಾವು ನೋಡ್ಕೊಂಡು
2: ಚೆಕ್ ಲಿಸ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಮಗು ಕಂಫರ್ಟಬಲ್ ಇದೆಯಾ ಇಲ್ಲ, ಸೆಕೆಂಡ್ ಮಗುವಿನ ಡೈಪರ್ ಎಲ್ಲ ಕರೆಕ್ಟ್ ಟೈಮಿಗೆ ಚೇಂಜ್ ಆಗಿದೆಯಾ ಇಲ್ಲ ಅಂತ, ಮಗು ಇರುವ ರೂಮಿನ ಟೆಂಪರೇಚರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ, ಮಗುವಿಗೆ ಲಾಸ್ಟ್ ಫೀಡ್ ಯಾವಾಗ ಕೊಟ್ಟಿದ್ದು ಅಂತ. ಮತ್ತೊಂದಿಷ್ಟು ಹಂಗರ್ ಕ್ಯೂಸ್ ಅಂತ ಹೇಳ್ತೇವೆ. ಮಗುವಿಗೆ ಹಶು ಆದ್ರೆ ಮಗು ತಾನೇ ತೋರಿಸುತ್ತೆ, ನಾವು ತಿಳ್ಕೊಳ್ತೇವೆ ಮಗುವಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ. ಬಟ್ ಹುಟ್ಟಿದಾಗಿಂದನೇ ಮಕ್ಕಳಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಎಷ್ಟು ಡೆವಲಪ್ ಇರ್ತದೆ ಅಂದ್ರೆ, ಮತ್ತೊಂದು ಮಗು ಅಳುವಾಗ ಈ ಮಗು ಸೆನ್ಸ್ ಮಾಡಿ ಈ ಮಗು ಸಹ ಅಳ್ತದೆ. ಎಂಪತಿ ಅಂತ ಹೇಳ್ತೇವೆ ನಾವು, ಕೈಂಡ್ನೆಸ್,
0: ಎಂಪತಿ ಅಲ್ಲ ಎಂಪತಿ,
2: ಎಂಪತಿ. ಇನ್ನೊಂದು, ಇನ್ನೊಬ್ರು ನೋವಲ್ಲಿದ್ದಾಗ ರೆಸ್ಪಾಂಡ್ ಮಾಡುವಂತ ಇನ್ ಕೆಪಾಸಿಟಿ ಹೈಯರ್ ಫಂಕ್ಷನ್ ಇರ್ತದೆ, ಹುಟ್ಟಿದ ಮಗುವಿಗೆ ಸಹ ಇರ್ತದೆ. ಇನ್ನೊಂದು ಮಗು ಅಳುವಾಗ ಈ ಮಗು ರೆಸ್ಪಾನ್ಸ್ ಅಲ್ಲಿ ಅಳ್ತದೆ, ಓ ನಿಂಗೆ ಏನೋ ದುಃಖ ಆಗ್ತಾ ಉಂಟ ಅಂತ. ಅಷ್ಟು ಇಂಟೆಲಿಜೆಂಟ್ ಕ್ರಿಯೇಚರ್ಸ್ ನ್ಯೂ ಬಾರ್ನ್ಸ್, ನಾವು ಅವರಿಗೆ ಹಾಗೆ ಹೇಳುದು ಅವ್ರಿಗೆ ಗೊತ್ತಾಗುದಿಲ್ಲ. ಬಟ್ ಅವರಿಗೆ ಹಶು ಆದಾಗ ಅವರೇ ಒಂದಿಷ್ಟು ಕ್ಯೂಸ್ ಅಂತ ತೋರಿಸ್ತಾರೆ, ಕೈಯನ್ನು ಚೀಪುದು ಅಥವಾ ತುಂಬಾ ಬ್ಲಿಂಕ್ ಮಾಡುದು ಅಥವಾ ಲಿಪ್ಸ್ ಅನ್ನು ಆ ಕಡೆ ಈ ಕಡೆ ಮಾಡುದು, ಟಂಗನ್ನ ಹೊರಗೆ ಹಾಕುದು. ಸೊ ದಟ್ ಈಸ್ ಅ ಸೈನ್ ದಟ್ ನಂಗೆ ಈಗ ಫೀಡ್ಸ್ ಕೊಡಿ ಅಂತ. ಸೊ ಆ ಹಂಗರ್ ಕ್ಯೂಸ್ ಬಗ್ಗೆ ಎಲ್ಲರೂ ತಿಳ್ಕೊಳ್ಬೇಕು, ಆ ಚಾರ್ಟ್ ಅನ್ನ ಒಮ್ಮೆ ಓದ್ಬೇಕು. ಆ ಓದಿ ಮಗು ಆ ರೀತಿ ಮಾಡ್ತಾ ಇದೆ, ದಟ್ ಮೀನ್ಸ್ ಬೇಬಿ ಇಸ್ ಹಂಗ್ರಿ. ಅದಲ್ಲದೆ ಬೇರೆ ಕಾರಣವಶಾತಿಗೆಲ್ಲ ಒಂದ್ ಗಂಟೆ ಆಗಿರ್ತದೆ ಫೀಡ್ ಮಾಡಿಸಿ, ಮಗು ಆದ ತಕ್ಷಣ 20 ಜನ ಒಂದು ಫೀಡ್ ಮಾಡಿಸು ಅಂತ ಅಮ್ಮನಿಗೆ ಸ್ಟ್ರೆಸ್
0: ಮಾಡ್ಬಾರ್ದು.
2: ಓಕೆ
0: ಓಕೆ, ಒಳ್ಳೆ ವಿಷಯ. ಈಗ ಫೀಡಿಂಗ್ ಮಾಡುವಂತ ಇನ್ನೊಂದು ವಿಚಾರ ಕೇಳ್ಬೇಕಿಲ್ಲ ಡಾಕ್ಟರ್, ಏನಂದ್ರೆ ಇದನ್ನ ಈ ವಿಚಾರವನ್ನು ನಾವು ಮಾತಾಡ್ಲಿಲ್ಲ. ಮಗುವಿಗೆ ಹಾಲು ನೀಡುವಂತ ಸಂದರ್ಭ ಪ್ರಾರಂಭದ ಹಾಲು, ನಾವು ಫಸ್ಟ್ ಮಿಲ್ಕ್ ಅಂತ ಹೇಳ್ತೇವೆ, ಅದನ್ನ 1 ಗಂಟೆ ಒಳಗೆ ಕೊಡಬೇಕು ಅಂತ ಹೇಳ್ತಾರೆ. ಅದರ ಇಂಪಾರ್ಟೆನ್ಸ್ ಏನಿದೆ ಅಂತ.
2: ಸೊ ನಾವು ನೀವು ಲಸಿಕೆಗಳ ಬಗ್ಗೆ ಕೇಳಿದ್ರೆ,
0: ಹೌದು,
2: ಮಗುವಿಗೆ ಸಿಗುವ ಫಸ್ಟ್ ಲಸಿಕೆ ಅಂತ ಗೊತ್ತುಂಟ, ಈ ಫಸ್ಟ್ ದಿವಸದಲ್ಲಿ ಬರುವ ಹಾಲು, ಅದರಲ್ಲಿ ಎಷ್ಟು ಇಮ್ಯುನೋಗ್ಲೋಬಿಲಿನ್ಸ್ ಪ್ಯಾಕ್ಡ್ ಇರ್ತದೆ ಅಂತ ಹೇಳಿದ್ರೆ, ಮದರಿಗೆ ಲೈಫ್ ಅಲ್ಲಿ ಯಾವ್ಯಾವ ಇನ್ಫೆಕ್ಷನ್ ಆಗಿರ್ತದೆ ಅದಕ್ಕೆಲ್ಲ ಮದರ್ ಇಮ್ಯುನಿಟಿ ಪ್ರೊಡ್ಯೂಸ್ ಮಾಡಿರ್ತಾರಲ್ಲ, ಮದರಿನ ಬಾಡಿಯಲ್ಲಿರುವ ಇಮ್ಯುನೋಗ್ಲೋಬಿಲಿನ್ಸ್ ಎಲ್ಲ ಇದ್ರಲ್ಲಿ ಸಿಕ್ರೆಟ್ ಆಗ್ತದೆ. ಇಟ್ ಈಸ್ ಲೈಕ್ ಲಿಕ್ವಿಡ್ ಗೋಲ್ಡ್ ಅಂತ ಹೇಳ್ತೇನೆ, ಸ್ವರ್ಣ ತರ ಅದು, ಅಷ್ಟು ಇಂಪಾರ್ಟೆಂಟ್ ಮಗುವಿಗೆ. ಸೊ ಫಸ್ಟ್ 2 ಡೇಸ್ ಒಂದೇ ಹನಿ ಬರ್ಲಿ ಎರಡೇ ಹನಿ ಬರ್ಲಿ ಅದನ್ನ ಮಗುವಿಗೆ ಕಂಪಲ್ಸರಿ ಆಗಿ ಕೊಡ್ಬೇಕು. ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಈಗ ಡೆಲಿವರಿ ಆದ ತಕ್ಷಣ ಮಗುವಿಗೆ ಎದೆ ಮೇಲೆ ಹಾಕುವ ಸಿಸ್ಟಮ್ ಈಗ ಸ್ಟಾರ್ಟ್ ಎಲ್ಲ ಕಡೆ ಆಗಿದೆ. ದಟ್ ಇಸ್ ವೆರಿ ಗುಡ್. ಮಗುವಿಗೆ ಎಷ್ಟು ಕೆಪಾಸಿಟಿ ಇರ್ತದೆ ಅಂದ್ರೆ, ಅದು ಕ್ರಾಲ್ ಮಾಡಿ ಹೋಗಿ ಎದೆಯನ್ನು ಚೀಪಿ ಹಾಲು ತಕೊಳ್ತದೆ, ಆ ರೀತಿ ಇರ್ತದೆ ಆಕ್ಚುಲಿ ಮಗುವಿಂದ ಎನರ್ಜಿ. ಸೊ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡ್ತಾರೆ, ಅದು ಏನಂತ ಕಂಟಾಮಿನೇಟೆಡ್ ಮಿಲ್ಕ್, ಒಳ್ಳೆ ಮಿಲ್ಕ್ ಅಲ್ಲ ಅಂತ ಡಿಸ್ಕಾರ್ಡ್ ಮಾಡೋ ತುಂಬಾ ಪದ್ಧತಿಗಳಲ್ಲಿ ಉಂಟು. ಬಟ್ ತುಂಬಾ ದೊಡ್ಡ ಮಿಸ್ಟೇಕ್, ಅದು ಕಂಪಲ್ಸರಿ ಮಗುವಿಗೆ ಹೋಗ್ಲೇಬೇಕು.
0: ಇಟ್
2: ಇಸ್ ಲೈಕ್ ಅನ್ ಫುಲ್ ಗೋಲ್ಡ್. ಇಮ್ಯುನೋಗ್ಲೋಬುಲಿನ್ ಇಂಜೆಕ್ಷನ್ಸ್ ಎಲ್ಲ ಕೊಡೋದಕ್ಕಿಂತ ಆ ಫಸ್ಟ್ 2 ಡೇಸ್ ಅಲ್ಲಿ ನೀವು ಹಾಲು ಕೊಟ್ರೆ ಮಗುವಿಗೆ ಎಷ್ಟು ರೋಗ ನಿರೋಧಕ ಶಕ್ತಿ ಜಾಸ್ತಿ
0: ಆಗ್ತದೆ. ಇದು ಮೊದಲ ಹಾಲು ಅಥವಾ ತಾಯಿಯ ಮೊದಲ ಹಾಲಿನ ಬಗ್ಗೆ. ಈಗ ಇನ್ನು ಕೆಲವು ತಾಯಂದ್ರಲ್ಲಿ ಏನಂದ್ರೆ ಹಾಲಿನ ಸಮಸ್ಯೆ ಇರುತ್ತೆ, ಎದೆ ಹಾಲು ಬರುವುದಿಲ್ಲ ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಇದಕ್ಕಿರ್ಬೋದು. ಒಂದು ಏನು ಹೇಳ್ತಿದ್ರೆ ಅಂದ್ರೆ ಸ್ಟ್ರೆಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ಸ್ಟ್ರೆಸ್ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಈ ಮೊದಲಿಗೆ ಏನು ತಾಯಿಗೆ ಎದೆ ಹಾಲು ಇಲ್ಲ ಅಂತ ಹೇಳಿದಾಗ ಮಗು ಜೋರಾಗಿ ಅಳುವಂಥದ್ದು ಇಂಥದೆಲ್ಲ ಸನ್ನಿವೇಶಗಳು ನಡೀತಾ ಇರ್ತದೆ, ಇದರ ಬಗ್ಗೆ ಏನು ಹೇಳ್ತೀರಾ ನೀವು? ತಾಯಿಯಲ್ಲಿ ಎದೆ ಹಾಲು ಹೆಚ್ಚಿಸಬೇಕು ಅಥವಾ ಅದರ ಬಗ್ಗೆ ಎಲ್ಲ ಏನ್ ಹೇಳ್ತೀರಿ?
2: ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ, ಮಗುವಿನ ಡೆಲಿವರಿ ಆದ ತಕ್ಷಣ ತಾಯಿಗೆ 200 ml 100 ml ಹಾಲು ಬರುವುದಿಲ್ಲ. ತಾಯಿಯ ಬಾಡಿ ಸಹ ಮಗುವಿನಿಗೆ ಎಷ್ಟು ಬೇಕಾಗ್ತದೆ ಅಷ್ಟು ತಾಯಿ ಬಾಡಿ ಪ್ರೊಡ್ಯೂಸ್ ಮಾಡ್ತದೆ, ಅಷ್ಟು ಬಾಡಿಯಲ್ಲಿ ಫಂಕ್ಷನ್ಸ್ ಇರ್ತದೆ. ಸೊ ಹುಟ್ಟಿದ ಮಗುವಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಬರ್ತಾ ಇರ್ತದೆ. ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ಏನಿರ್ತದೆ ಅಂದ್ರೆ ಮಗು ಗಡಿ ಗಡಿ ಕುಡಿಸ್ಬೇಕು, 30-40 ml ಕುಡಿಸ್ಬೇಕು ಅಂತ, ಅದು ಫಸ್ಟ್ ಡೇ ಆಗುದಿಲ್ಲ, ಗ್ರಾಜುವಲ್ ಪ್ರಾಸೆಸ್.
0: ಓಕೆ, ಮಾತಾಡೋಣ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಪೂರ್ಣಿಮಕ್ಕ ಸಾಲತೋಳಿಂದ. ಹೇಳಿ ಹೇಳಿ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ, ಹೇಳಿ.
4: ಹಲೋ.
2: ಹಾ ಹೇಳಿ. ನಮಸ್ತೆ.
4: ಹಲೋ ನಮಸ್ತೆ ಡಾಕ್ಟರ್.
2: ಹಾ ಹೇಳಿ,
0: ಕೇಳಿಸ್ತಾ ಇದೆ?
4: ಕೇಳಿಸ್ತಾ ಇಲ್ಲ, ಸ್ವಲ್ಪ ಎಲ್ಲ ಕೇಳಿಸ್ತಾ ಇದೆ.
0: ಹೌದಾ? ಈಗ
2: ನಮಸ್ತೆ.
4: ಇವಾಗ ಕೇಳಿಸಿದೆ.
0: ಹಾ ಓಕೆ ಓಕೆ, ಹೇಳಿ.
4: ನಾನಂದ್ರೆ ಹೇಳುದು, ಮಗುವನ್ನು ಮಲಗಿಸುವಾಗ ಅಂದ್ರೆ ಮಗುವಿನ ಸುರಕ್ಷತೆ ದೃಷ್ಟಿಯಿಂದ ಯಾವ ಭಂಗಿಯಲ್ಲಿ ಉತ್ತಮ ಅಂತ ಅಂದ್ರೆ ಬೆನ್ನಿನ ಮೇಲೆ ಎಲ್ಲ ಮಲಗಿಸ್ತಾರಲ್ಲ ಆತರ, ಮತ್ತೊಂದು ಮಗುವಿಗೆ ಹಾಲು ಕೊಟ್ಟ ನಂತರ ಬೇಗಿಸುದು ಇದೆಯಲ್ಲ ಅದು ಯಾಕೆ ಅವಶ್ಯಕತೆ ಇದೆ ಅಂತ. ಮತ್ತೊಂದು ಇದು ಮಗುವಿನ ಆರೈಕೆಯಲ್ಲಿ ತಂದೆ ಮತ್ತು ಕುಟುಂಬದ ಇತರ ಸದಸ್ಯರ ಪಾತ್ರ ಅಂದ್ರೆ ತಾಯಿಗೆ ಮಾತ್ರ ಜವಾಬ್ದಾರಿ ಹೊರಿಸಿರ್ತಾರಲ್ಲ.
2: ರೇಡಿಯೋದಲ್ಲಿ
4: ಉತ್ತರ ಕೇಳ್ತೇನೆ.
0: ಮೊದಲ ಪ್ರಶ್ನೆ ಏನ ಕೇಳಿದರೆ ಅವ್ರು ಯಾವ ಪೊಸಿಷನ್ ಅಲ್ಲಿ ಮಗುವನ್ನ ಮಲಗಿಸಬೇಕು ಅಂತ ಹೇಳೋದು.
2: ಸೊ ಮಗುವನ್ನು ಮುಂಚೆ ಕಾಲದಲ್ಲೆಲ್ಲ ತೊಟ್ಟಿಲಲ್ಲಿ ಮಲಗಿಸುವುದು, ಆ ನಂತರ ಸೀರೆಯಲ್ಲಿ ಕಟ್ಟಿದ ಜೋಳಿಗೆಯಲ್ಲಿ ಮಲಗಿಸುವಂತದ್ದು ಅದೆಲ್ಲ ಇರ್ತಾ ಇತ್ತು. ಬಟ್ ಈಗ ರೆಕಮೆಂಡೇಶನ್ಸ್ ವೈಸ್ ಅದರಲ್ಲಿ ಕೆಲವೊಮ್ಮೆ ಮಗು ಟರ್ನ್ ಆದ್ರೆ ಇಂತ ಸೀರೆಯಲ್ಲಿ ಕಟ್ಟದಲ್ಲಿ ಉಸಿರು ಕಟ್ಟುವಂತ ರಿಸ್ಕ್ ತುಂಬಾ ಜಾಸ್ತಿ ಇರ್ತದೆ. ಅದಲ್ಲದೆ ತೊಟ್ಟಿಲಲ್ಲಿ ನಾವು ಪಿಲ್ಲೋಸ್ ಟಾಯ್ಸ್ ಎಲ್ಲ ಇಡ್ತೇವಲ್ಲ, ಅದು ಸಹ ಮಗು ಬೈ ಚಾನ್ಸ್ ಟರ್ನ್ ಆದ್ರೆ ಪಿಲ್ಲೋಸ್ ಏನಾಗ್ತದೆ ಸಫೋಕೇಟ್ ಮಾಡ್ತದೆ, ಗಾಳಿ ಆಗುದು, ಹಾಗಾಗಿ ಕಷ್ಟ ಆಗ್ತದೆ. ಸೊ ಮಗುವಿಗೆ ಸೇಫ್ ಸ್ಲೀಪ್ ಪ್ರಾಕ್ಟೀಸಸ್ ಅಂತ ಹೇಳ್ತೇವೆ. ಮಗುನ ಕರೆಕ್ಟ್ ಆಗಿ ಹೇಗೆ ಮಲಗಿಸ್ಬೇಕು, ನಾವ್ ಹೇಗೆ ಮಲಗ್ತೀವಿ ಸ್ಟ್ರೈಟ್ ಆಗಿ ತಲೆ ಮೇಲೆ ಫೇಸ್ ಮಾಡುವ ಹಾಗೆ ಸುಪೈನ್ ಪೊಸಿಷನ್ ಅಂತ ಹೇಳ್ತೀವಿ. ಮಗುವನ್ನು ಸಹ ಅದೇ ಪೊಸಿಷನ್ ಅಲ್ಲಿ ಮಲಗಿಸ್ಬೇಕು, ಯಾಕಂದ್ರೆ ಗಾಳಿ ಕರೆಕ್ಟ್ ಆಗಿ ಆಡ್ತದೆ, ಉಸಿರಾಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗುದಿಲ್ಲ. ಸೊ ಸ್ಟ್ರೇಟ್ ಆಗಿ ಮಲಗಿಸ್ಬೇಕು, ತಲೆ ಭಾಗ ಮೇಲೆ ನೋಡ್ತಾ ಇರ್ಬೇಕು, ಉಲ್ಟಾ ಮಲಗಿಸ್ಬಾರ್ದು ಆಯ್ತಾ. ಆಮೇಲೆ ಪಿಲ್ಲೋ ಅದೆಲ್ಲ ಅವಶ್ಯಕತೆ ಇರೋದಿಲ್ಲ, ಚಿಕ್ಕ ಸಾಫ್ಟ್ ಪಿಲ್ಲೋ ಬೇಕಿದ್ರೆ ತುಂಬಾ ಚಿಕ್ಕದು ತಲೆ ಕೆಳಗಡೆ ಇರಬಹುದು, ಅದಲ್ಲದೆ ಬೇರೆ ಏನು ಅವಶ್ಯಕತೆ ಇಲ್ಲ. ಮಗು ಮಲಗುವ ಸುತ್ತಮುತ್ತದಲ್ಲಿ ಯಾವುದೇ ರೀತಿಯ ಟಾಯ್ಸ್ ಮತ್ತೆ ಚಿಕ್ಕ ಗುಂಡು ಗುಂಡು ಪಿಲ್ಲೋಸ್ ಅದೆಲ್ಲ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಕೊಡ್ತಾರೆ, ಬಟ್ ಅದೆಲ್ಲದನ್ನ
0: ಇಟ್ಟರೆ ತಲೆ ಶೇಪ್ ಬರ್ತದೆ,
2: ಅದೆಲ್ಲ ಅವಶ್ಯಕತೆ ಇಲ್ಲ. ಒಂದು ತಿಂಗಳವರೆಗೂ ಮಗು ಸ್ಟ್ರೇಟ್ ಆಗಿ ಮಲ್ಕೊಳ್ಬೇಕು. ಒಂದು ತಿಂಗಳ ನಂತರ ಸ್ವಲ್ಪ ಕುತ್ತಿಗೆಗೆ ಪವರ್ ಬೇಕಾಗುವಾಗ ಟಮ್ಮಿ ಟೈಮ್ ಅಂತ ಹೇಳ್ತೇವೆ, ಅದು ಕೊಟ್ರೆ ತಲೆ ಶೇಪ್ ನಾರ್ಮಲ್ ಆಗ್ತದೆ. ಅದಕ್ಕೆ ಯಾವುದೇ ರೀತಿಯ ಪಿಲ್ಲೋ ಬೇಡ, ಕಂಟಿನ್ಯೂಸ್ ಇದೇ ತರ ಮಲಗಿಸೋದಲ್ದೇನೆ ಫೀಡಿಂಗ್ ಕೊಟ್ಟ ನಂತರ ಸ್ವಲ್ಪ ಪೊಸಿಷನ್ ಚೇಂಜ್ ಮಾಡಿದ್ರು ಸಹ ಇಲ್ಲಿ ಶೇಪ್ ಎಲ್ಲ ಸರಿ ಹೋಗ್ತದೆ. ಸೊ ಯಾವುದೇ ರೀತಿಯ ಸ್ಪೆಷಲ್ ಪಿಲ್ಲೋಸ್ ಇಂದ ಅವಶ್ಯಕತೆ ಇಲ್ಲ. ಮಲಗಿಸುವಾಗ ಕರೆಕ್ಟ್ ಆಗಿ ಟೈಟ್ ಕ್ಲೋದಿಂಗ್ ಎಲ್ಲ ಹಾಕಿ ಸ್ವಾಡಲ್ ಮಾಡಿಸಿ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ, ಆಮೇಲೆ ಸ್ವಾಡಲ್ ಏನ್ ಅವಶ್ಯಕತೆ ಇಲ್ಲ, ನಾರ್ಮಲ್ ಆಗಿ ಮಲಗಿಸಿದ್ರೆ ಆಯ್ತು. ರೂಮ್ ಟೆಂಪರೇಚರ್ ನಾರ್ಮಲ್ ಇಟ್ಟು ಯಾವುದೇ ರೀತಿಯ ಸುತ್ತದಲ್ಲಿ ಫ್ರೀ ಬಟ್ಟೆ ಅಥವಾ ಟಾಯ್ಸ್ ಇದ್ದು ಮೂಗಿಗೆ ಉಸಿರು ಕಟ್ಟುವಂತದ್ದು ಏನಾದ್ರು ಸಮಸ್ಯೆ ಆಗುದಾದ್ರೆ ಆತರ ಫ್ರೀ ಲೈಯಿಂಗ್ ಆಬ್ಜೆಕ್ಟ್ಸ್ ಯಾವುದು ಸಹ ಇರಬಾರ್ದು ಮಗುವಿನ ಕ್ರೆಡಲಲ್ಲಿ. ಆಮೇಲೆ ಸೀರೆಯ ತೊಟ್ಟಿಲಲ್ಲಿ ಎಲ್ಲ ಮಲಗಿಸುವುದು ರೆಕಮೆಂಡ್ ಮಾಡುದಿಲ್ಲ, ಯಾಕಂದ್ರೆ ಮಲಗಿಸಿ ನಾವು ಹೋಗ್ತೇವೆ ಮಗು ಏನಾದ್ರು ಟರ್ನ್ ಆದ್ರೆ ಉಸಿರು ಕಟ್ಟಲಿಕ್ಕೆ. ಮುಂಚೆ ಎಲ್ಲ ಕಾಟನ್ ಸೀರೆ ಮಾತ್ರ ಜನ ಉಡ್ತಾ ಇದ್ರು, ಅದ್ರಲ್ಲಿ ಅವಾಗ್ಲೂ ಸಹ ಸ್ವಲ್ಪ ಗಾಳಿ ಬರ್ತದೆ. ಬಟ್ ಈಗಿನ ಸಿಂಥೆಟಿಕ್ ಸೀರೆಗಳಲ್ಲಿ ನೀವು ಮೂಗಿಗೆ ಹತ್ರ ಬ್ಲಾಕ್ ಆದ್ರೆ ಮಗುವಿಗೆ ಉಸಿರಾಡುವುದಿಲ್ಲ, ಹಾಗಾಗಿ ಆ ಸೀರೆ ಕಾನ್ಸೆಪ್ಟೇ ಹೋಗಿದೆ, ಬೇಕಾಗಿಲ್ಲ. ನಾರ್ಮಲ್ ಆಗಿ ಬೆಡ್ ಮೇಲೆ ಸಹ ಮಲಗಿಸ್ಬೋದು, ಬಟ್ ತಲೆ ಮೇಲೆ ಮಾಡಿಸಿ ಮಲಗಿಸಿದ್ರೆ ಆಗ್ತದೆ. ಇಟ್ ಇಸ್ ದ ಫಸ್ಟ್ ಟೈಮ್. ಸೆಕೆಂಡ್ ಕ್ವೆಶನ್ ಅವ್ರು ಏನ್ ಕೇಳಿದ್ರು,
0: ಸೆಕೆಂಡ್ ಕ್ವೆಶನ್ ಬರ್ಪಿಂಗ್ ಮಾಡುವಂತ ತೇಗು ತೆಗೆಸುವಂತ.
2: ಸೊ ಬರ್ಪಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಗು ಸ್ತನದಿಂದ ಹಾಲು ತಕ್ಕೊಳ್ಳುವಾಗ ಮಗು ಏನ್ ಮಾಡ್ತದೆ, ಬಾಯಿ ಓಪನ್ ಮಾಡಿರ್ತದಲ್ಲ, ಸೊ ಅಲ್ಲಿ ಇಲ್ಲಿ ಲೀಕ್ ಇರ್ತದೆ, ಸ್ವಲ್ಪ ಫುಲ್ ನಿಪ್ಪಲ್ ನ ಕವರ್ ಮಾಡುದಿಲ್ಲ. ಆ ಟೈಮ್ ಅಲ್ಲಿ ಏನಾಗ್ತದೆ, ಸೈಡ್ ಇಂದ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋಗ್ತದೆ. ಆ ಗಾಳಿ ಸಹ ಹೊಟ್ಟೆ ಒಳಗಡೆ ಹೋದಾಗ ಸ್ಟಮಕ್ ಅಲ್ಲಿ ಅರ್ಧ ಗಾಳಿ ತುಂಬಿ ಅರ್ಧ ಮಾತ್ರ ಮೇಲ್ಕಿರ್ತದೆ. ಸೊ ಆಗ ಏನಾಗ್ತದೆ, ಮಗು ಮಲ್ಕೊಂಡಾಗ ಅದು ರೀಫ್ಲೆಕ್ಸ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಅಲ್ಲದೆ ಮಗುವಿಗೆ ಸಹ ಗ್ಯಾಸ್ ಇದ್ದಾಗ ಕಿರಿಕಿರಿ ತುಂಬಾ ಜಾಸ್ತಿ ಆಗ್ತದೆ. ಹಾಗಾಗಿ ಬರ್ಪಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತೆಗೆಯೋದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಆ ಗಾಳಿ ಹೋದಾಗ್ಲೇನೆ ಮಗು ಸಹ ಕಂಫರ್ಟಬಲ್ ಆಗಿ ಮಲಗುತ್ತೆ, ಮತ್ತೆ ನೆಕ್ಸ್ಟ್ ಫೀಡ್ ಗೆ ರೆಡಿ ಆಗ್ತದೆ. ದಟ್ ಇಸ್ ಇಂಪಾರ್ಟೆಂಟ್. ಸೊ ಬರ್ಪಿಂಗ್ ಅಲ್ಲಿ ಸಹ ಸುಮಾರು ಟೆಕ್ನಿಕ್ಸ್ ಉಂಟು. ಸೊ ಅದರಲ್ಲಿ ಕರೆಕ್ಟ್ ಆಗಿ ಗ್ರಾವಿಟಿಗೆ ಅಗೇನ್ಸ್ಟ್ ನಾವು ತಟ್ಟಿ ರಬ್ ಮಾಡಿದಾಗ ತೇಗ್ ಬರ್ತದೆ. ಆಗ ನೀವು ನೋಡಬಹುದು ಮಗು ಸಹ ತುಂಬಾ ರಿಲೀಫ್ ಅಲ್ಲಿ ಇರ್ತದೆ ಒನ್ಸ್ ಅದು ಬರ್ಪ್ ಆದ್ಮೇಲೆ. ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಟ್ ಲೀಸ್ಟ್ ಇನಿಷಿಯಲ್ ಫ್ಯೂ ಡೇಸ್ ಬರ್ಪಿಂಗ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್.
0: ಇನ್ನೊಂದು ಪ್ರಶ್ನೆ ಏನ ಕೇಳಿದ್ರು, ಮಗುವಿನ ಆರೈಕೆಯಲ್ಲಿ ತಂದೆ ಹಾಗೂ ಮನೆಯವರ ಪಾತ್ರ ಹೇಗಿದೆ ಅಂತ. ಹೇಗೆ ಅಂತ,
2: ಸೊ ಮಗುವಿನ ಆರೈಕೆಯಲ್ಲಿ ತಾಯಿದೆಷ್ಟು ಪಾತ್ರ ಇರ್ತದೋ ಈ ಫ್ಯಾಮಿಲಿ ಮೆಂಬರ್ಸ್ ಮತ್ತೆ ತಂದೆ ಸಹ ಅಷ್ಟೇ ಜಾಸ್ತಿ ಪಾತ್ರ ಇರ್ತದೆ. ಈಗ ನಾವು ಹೇಳುದು ಮಗು ತಾಯಿ ಹತ್ರ ಇರುವಾಗ ಮಗುಗೆ ಗೊತ್ತುಂಟು ತಾಯಿ ಹತ್ರ ನಾನು ಬಂದಾಗ ನಂಗೆ ಫೀಡಿಂಗ್ ಸಿಗ್ತದೆ, ಕಂಫರ್ಟ್ ಸಿಗ್ತದೆ ಅಂತ. ಅದೇ ರೀತಿ ಮಗು ತಂದೆ ಹತ್ರ ತೋಳಿನಲ್ಲಿ ಇರುವಾಗ ಮಗುಗೆ ಸೇಫ್ಟಿ ಫೀಲ್ ಆಗ್ತದೆ. ಹಾಗಾಗಿ ಒಂದು ರಿಸರ್ಚ್ ಸಹ ಮಾಡಿದ್ದಾರೆ, ಮಗು ತಾಯಿಯ ಇದ್ರಲ್ಲಿರುವಾಗ ಎಷ್ಟು ಸೇಫ್ ಆಗ್ತದೆ, ಆಮೇಲೆ ತಂದೆಯಲ್ಲಿರುವಾಗ ಎಷ್ಟು ಜಾಸ್ತಿ. ತಂದೆಗಳು ಸಹ ಇನ್ವಾಲ್ವ್ ಆದಾಗ ಮಕ್ಕಳಿಗೆ ಫೀಡಿಂಗ್ ರೇಟ್ಸ್ ಸಹ ತುಂಬಾ ಜಾಸ್ತಿ ಉಂಟು. ಬಿಕಾಸ್ ತಾಯಿಗೆ ಸಹ ರೆಸ್ಟ್ ಸಿಗ್ತದೆ, ರೆಸ್ಟ್ ಸಿಕ್ಕಾಗ ಅವ್ರ ಮೆಂಟಲ್ ಸ್ಟೇಟಸ್ ಇಂಪ್ರೂವ್ ಆಗಿ ಅವ್ರ ಹಾಲ್ ಪ್ರೊಡಕ್ಷನ್ ಸಹ ಚೆನ್ನಾಗಾಗ್ತದೆ. ಸೊ ತಾಯಿ ಫೀಡ್ ಮಾಡಿದಾಗ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ಈ ತೇಗೆ ತೆಗೆಯುವ ಕೆಲಸ ಉಂಟಲ್ಲ, ಇದು ತಂದೆ ಅಂದಿರು ಮತ್ತೆ ಅಜ್ಜಿ ಅಂದಿರು ಎಲ್ಲ ಸಹ ಸೇರಿ ಅಮ್ಮನಿಗೆ ಸಹ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಬೇಬಿಗೆ ಮಸಾಜ್ ಸಹ ತಂದೆ ಫೀಡಿಂಗ್ ಬಿಟ್ಟು ಎಲ್ಲ ಸಹ ತಂದೆ ಮಾಡಬಹುದು. ಡೈಪರ್ ಚೇಂಜ್ ಮಾಡಬಹುದು, ಮಸಾಜ್ ಮಾಡಬಹುದು, ತೇಗ್ ತೆಗಿಸಬಹುದು, ಹಾಡ್ ಹೇಳ್ಬಹುದು, ಮಲಗಿಸಬಹುದು, ಎಲ್ಲ ಸಹ ಮಾಡಬಹುದು. ಸೊ ಫೀಡಿಂಗ್ ಒಂದು ಬಿಟ್ಟು
0: ತಾಯಿಗೂ ಸ್ವಲ್ಪ ವಿಶ್ರಾಂತಿ ಸಿಕ್ಕಿದ ಹಾಗೆ ಆಗ್ತದೆ, ಯಾಕಂದ್ರೆ ಆ ಸಮಯದಲ್ಲಿ ವಿಶ್ರಾಂತಿ ಅಗತ್ಯ ಜಾಸ್ತಿ ಇರುತ್ತೆ.
2: ಹೌದು. ಇನ್ನೊಂದು ವಿಷಯ ಏನು ಅಂದ್ರೆ ತಾಯಿಯ ಸ್ಲೀಪ್ ಸಹ ತುಂಬಾ ಮುಖ್ಯ. ತುಂಬಾ ಜನ ಏನ್ ಅನ್ಕೊಳ್ತಾರೆ, ತಾಯಿ ತಾಯಿಯ ಕೆಲಸವರೇ ಹಾಲ್ ಕುಡಿಸುವುದು ಅಂತ ಹೇಳ್ತಾರೆ. ದಟ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ತಾಯಿ ಸಹ ಡೆಲಿವರಿ ಆದ್ಮೇಲೆ ಶಿ ಗೋಸ್ ಥ್ರೂ ಸೋ ಮಚ್. ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸೇರಿಯನ್ ಆಗ್ಲಿ, ಒಂದು ಬಾಡಿಯಲ್ಲಿ ಅಷ್ಟು ಚೇಂಜಸ್ ಬಂದಾಗ ಅವ್ರ ಬಾಡಿಗೆ ಸಹ ಟೈಮ್ ಬೇಕು ರಿಕವರ್ ಆಗ್ಲಿಕ್ಕೆ. ಇನ್ನೊಂದು ನಾವು ಹೇಳುದು ನೈಟ್ ಫೀಡಿಂಗ್ ಜಾಸ್ತಿ ಕೊಡಿ ಅಂತ. ಸೊ ನೈಟ್ ಅಲ್ಲಿ ತಾಯಿ ಫೀಡ್ ಕೊಡುವಾಗ ಆಲ್ರೆಡಿ ಒಂದು ಹಾಫ್ ಆನ್ ಅವರ್ ಟು ಒನ್ ಅವರ್ ಒಂದು ನಾಲ್ಕು ಫೀಡ್ ಕೊಟ್ಟರು ಸಹ ಅವ್ರದ್ದು 6 ಗಂಟೆ ನಿದ್ದೆ ಕಡಿಮೆ ಆಗ್ತದೆ. ಸೊ ಅದ್ರ ನಂತರ ಅವ್ರು ಬರ್ಪಿಂಗ್ ಸಹ ಮಾಡಿದ್ರೆ 1 ಗಂಟೆ ಎಕ್ಸ್ಟ್ರಾ ಹೋಗ್ತದೆ. ಸೊ ನಾನು ಸಜೆಸ್ಟ್ ಮಾಡೋದೇನಂದ್ರೆ, ತಾಯಿ ಫೀಡ್ ಮಾಡಿದ ನಂತರ ತಂದೆ ಅಥವಾ ಬೇರೆ ಅಜ್ಜಿ ಅಂದ್ರೆ ರೊಟೇಷನ್ ಬೇಸಿಸ್ ಅಲ್ಲಿ ಬರ್ಪ್ ಎಲ್ಲ ಮಾಡಿಸಿ ಮಗುವಿಂದ ಆರೈಕೆ ಅವರು ಡೈಪರ್ ಎಲ್ಲ ಚೇಂಜ್ ಮಾಡೋದು ಮಲಗಿಸೋದು ಮಾಡಿದ್ರೆ ತಾಯಿಗೆ ಸಹ ಎದೆ ಹಾಲು ತುಂಬಾ ಚೆನ್ನಾಗಿ ಬರ್ತದೆ. ತಾಯಿ ಮೆಂಟಲ್ ಸ್ಟೇಟಸ್ ಸಹ ತುಂಬಾ ಖುಷಿಯಾಗಿರ್ಬೋದು, ಮತ್ತೆ ಫ್ಯಾಮಿಲಿಯಲ್ಲಿ ಸಹ ಒಂದು ಹಾರ್ಮೋನಿ ಇರ್ತದೆ. ಇಲ್ಲದಿದ್ರೆ ತಾಯಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ ಆ ಟೈಮಲ್ಲಿ.
0: ಓಕೆ, ನಿಜವಾಗ್ಲೂ ಇದು ಅಗತ್ಯ, ಯಾಕಂದ್ರೆ ತಾಯಂದಿರಿಗೆ ಅಂತಹ ಒಂದು ಸಹಾಯದ ಅಗತ್ಯ ಆ ಸಂದರ್ಭಗಳಲ್ಲಿ ಇರುತ್ತೆ ಅಂತ. ಇನ್ನೊಂದು ಏನಂದ್ರೆ ಡಾಕ್ಟರ್, ಈಗ ಫೀಡಿಂಗ್ ಬಗ್ಗೆ ನಾವು ಮಾತಾಡ್ತಿರ್ತೇವೆ, ಈಗ ಒಂದು ಮಗುವಿಗೆ ಫೀಡ್ ಮಾಡಬೇಕಾದ್ರೆ ಎಷ್ಟು ಹೊತ್ತಿನವರೆಗೆ, ಅಂದ್ರೆ ಒಂದು ಒಮ್ಮೆ ಫೀಡ್ ಮಾಡುವಾಗ ಎಷ್ಟು ಹೊತ್ತಿನವರೆಗೆ ಮಾಡಬೇಕು ಅಂತ?
2: ಒಂದ್ ಸರ್ತಿ ಫೀಡ್ ಮಾಡುವಾಗ ಸ್ಟಾರ್ಟ್ ಒಂದು ಎರಡು ಸ್ಥಾನ ಇರ್ತದಲ್ಲ, ಫಸ್ಟ್ ಸ್ಥಾನದಲ್ಲಿ ನಾವು ಫೀಡ್ ಒಂದ್ ಸೈಡ್ ಮಾಡಬೇಕು. ಒಂದು 15-20 ಮಿನಿಟ್ಸ್ ಮಿನಿಮಮ್ ಅಂತ ಹೇಳ್ತೇವೆ, ಮ್ಯಾಕ್ಸಿಮಮ್ 30 ಮಿನಿಟ್ಸ್ ವರೆಗೂ ಮಾಡಬಹುದು. ಈ ಕಡೆ ಮತ್ತೆ ಆ ಕಡೆ ಟೋಟಲ್ ನಿಮ್ಮ ಫೀಡ್ ಡ್ಯೂರೇಷನ್ ಇರುತ್ತದೆ 30-45 ಮಿನಿಟ್ಸ್ ವರೆಗೂ ಇರಬೇಕು ಮಿನಿಮಮ್.
0: ಇನ್ನೊಂದು ವಿಚಾರ ಏನಂದ್ರೆ, ಈಗ ಮಕ್ಕಳಿಗೆ ವಿಟಮಿನ್ D3 ಡ್ರಾಪ್ಸ್ ಕೊಡ್ತಾರೆ, ಪ್ರತಿದಿನ ಅದನ್ನ ಕೊಡ್ಲಿಕ್ಕಿದೆ, 1 ವರ್ಷದವರೆಗೆ ಕೊಡಬಹುದು. ಅದೇ ರೀತಿ ಇನ್ನೊಂದು ವಿಚಾರ ಏನಂದ್ರೆ, ಆಗತಾನೆ ಹುಟ್ಟಿದ ಮಗುವನ್ನ ಬಿಸಿಲಲ್ಲಿ ಹಿಡಿದುಕೊಳ್ಳುವಂತೆ, ಬಿಸಿಲಿಗೆ ಹಿಡ್ಕೊಳ್ಳುವಂತೆ, ಎಳೆ ಬಿಸಿಲಿಗೆ, ಬೆಳಗಿನ ಬಿಸಿಲಿಗೆಲ್ಲ, ಅದರಲ್ಲಿ ಎಷ್ಟು ಸಹಾಯಕಾಗುತ್ತೆ? ಅದು ಈಗಲೂ ಮಾಡಬಹುದು ಅಥವಾ ಅದರಲ್ಲಿ ಏನಾದರೂ ಬದಲಾವಣೆಗಳು, ಅಂದ್ರೆ ಮೊದಲಿನಿಂದಲೂ ಮಾಡ್ತಾ ಇದ್ರು ಆ ರೀತಿ, ಅದರ ಬಗ್ಗೆ ಏನ್ ಹೇಳ್ತೀರಾ?
2: ಸೊ ಅದರಲ್ಲಿ ವಿಟಮಿನ್ ಡಿ ಫಸ್ಟ್ ಆಫ್ ಆಲ್ ಹೇಳ್ತೇನೆ. ವಿಟಮಿನ್ ಡಿ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಎದೆ ಹಾಲಿನಲ್ಲಿ ವಿಟಮಿನ್ ಡಿ ನ ಅಂಶ ತುಂಬಾ ಕಡಿಮೆ ಇರ್ತದೆ, ಹಾಗಾಗಿ ನಾವು 1 ವರ್ಷದವರೆಗೂ, ಮತ್ತೆ 1 ವರ್ಷದಲ್ಲಿ ಬೋನ್ ಗ್ರೋತ್ ಸಹ ಮ್ಯಾಕ್ಸಿಮಮ್ ಆಗ್ತಾ ಇರ್ತದೆ ಮಗುವಿದು, ಬೋನ್ ಇದು ಡೆನ್ಸಿಟಿ ಎಲ್ಲ, ಹಾಗಾಗಿ ಅದಕ್ಕೆ ವಿಟಮಿನ್ ಡಿ ಅತ್ಯವಶ್ಯ. ಅಲ್ಲದೆ ವಿಟಮಿನ್ ಡಿ ಇದಲ್ಲದೆ ಇಮ್ಯುನಿಟಿ ಸಹ ಬೂಸ್ಟ್ ಮಾಡ್ತದೆ. ಸೊ ವಿಟಮಿನ್ ಡಿ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಟಮಿನ್. ಅಲ್ಲದೆ ತುಂಬಾ ತಾಯಂದ್ರಲ್ಲಿ ಅದು ಡೆಫಿಷಿಯನ್ಸಿ ಸಹ ಇರ್ತದೆ, ನಾವು ಹೊರಗಡೆ ಸೂರ್ಯನ ಕಿರಣದಲ್ಲಿ ಈಗ ಹೋಗೋದೇ ಕಡಿಮೆ ಆಗಿದೆ. ಅಲ್ಲದಿದ್ರೆ ಸನ್ಸ್ಕ್ರೀನ್ ಸಹ ಹಾಕ್ತೇವೆ, ಫೇಸ್ ಸಹ ಕವರ್ ಮಾಡ್ತೇವೆ, ಫುಲ್ ಕ್ಲೋತ್ಸ್ ಹಾಕ್ತೇವೆ. ಸೊ ಸೂರ್ಯನ ಕಿರಣದಲ್ಲಿ ನಮಗೆ ಸಿಕ್ಕು ನಾವು ವಿಟಮಿನ್ ಡಿ ಸಿಂಥಸೈಸ್ ಮಾಡೋದು ತುಂಬಾ ಕಡಿಮೆ ಆಗಿದೆ. ಎಲ್ಲರಿಗೂ ಒಂದು ಲೆವೆಲ್ ಆಫ್ ಡೆಫಿಷಿಯನ್ಸಿ ಇರ್ತದೆ, ಬಟ್ ನ್ಯೂ ಬಾರ್ನ್ ಅಲ್ಲಿ ನಾವು ರಿಸ್ಕ್ ತಕೊಳ್ಳಿಕ್ ಆಗುತ್ತಿಲ್ಲ, ಅವ್ರಿಗೆ ಕಂಪಲ್ಸರಿ ಆಪ್ಟಿಮೈಸ್ ಮಾಡ್ಬೇಕು. ಎದೆ ಹಾಲು ಆಲ್ರೆಡಿ ಎಲ್ಲ ಕೊಡ್ತದೆ ಎಕ್ಸೆಪ್ಟ್ ವಿಟಮಿನ್ ಡಿ ಮತ್ತು ವಿಟಮಿನ್ ಕೆ. ಸೊ ವಿಟಮಿನ್ ಕೆ ಹುಟ್ಟಿದ ತಕ್ಷಣ ನಾವು ಇಂಜೆಕ್ಷನ್ ಕೊಡ್ತೇವೆ ಮಗುಗೆ, ವಿಟಮಿನ್ ಡಿದು ಡ್ರಾಪ್ಸ್ ಕೊಡ್ತೇವೆ. ಇನ್ನೊಂದು ನೀವು ಕೇಳಿದ್ದು, ಡಿ ಡ್ರಾಪ್ಸ್ 1 ವರ್ಷದವರೆಗೂ ಕೊಡಲೇಬೇಕು ಕಂಪಲ್ಸರಿಯಾಗಿ, ಯಾವುದೇ ದಿನಕ್ಕೂ ತಪ್ಪಿಸು ಆಗಿಲ್ಲ, ಅದರಿಂದ ಮಗುಗೆ ತುಂಬಾ ಬೆನಿಫಿಟ್ಸ್ ಇರ್ತದೆ. ಇನ್ನೊಂದು ನೀವು ಕೇಳಿದ್ದು ಎಳೆ ಬಿಸಿಲಿನ ಬಗ್ಗೆ. ಸೊ ಎಳೆ ಬಿಸಿಲು ಒಳ್ಳೇದು, 2-5 ಮಿನಿಟ್ಸ್ ಆದ್ರೆ ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಎಲ್ಲಿ ಬರ್ತದೆ ಅಂದ್ರೆ, ಬಿಸಿಲು ಒಳ್ಳೇದಂತ ತಿಳ್ಕೊಂಡು ತುಂಬಾ ಜನ ತುಂಬಾ ಹೊತ್ತು ಮಗುನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ತಾರೆ. ಆಗ ಮಾಡಿದಾಗ ಆ ಹೀಟ್ಗೆ ಮಗುವಿನಲ್ಲಿ ಇರುವ ಕ್ಯಾಲರೀಸ್ ಎಲ್ಲ ಕಡಿಮೆ ಆಗ್ತದೆ, ಬೆವರ್ ಬರ್ತದೆ, ನೀವು ಕೊಟ್ಟಿದ್ದ ಫೀಡಿನ ಎನರ್ಜಿ ಎಲ್ಲ ಅದರಲ್ಲೇ ಹೋಗ್ತದೆ. ಕೆಲವೊಮ್ಮೆ ತುಂಬಾ ಜಾಸ್ತಿ ಶಾಖ ಇದ್ದಾಗ, 49-48 ಡಿಗ್ರೀಸ್ ಎಲ್ಲ ಇದ್ದಾಗ ಮಗುವಿಗೆ ಹೀಟ್ ಸ್ಟ್ರೋಕ್ ಆಗುವ ಚಾನ್ಸಸ್ ಸಹ ಇರ್ತದೆ, ಯಾಕಂದ್ರೆ ಅವ್ರ ಬಾಡಿಲಿ ನೀರಿನ ಅಂಶ ಜಾಸ್ತಿ ಉಂಟು. ಬಿಸಿಲಿಗೆ ಇಟ್ಟಾಗ ನೀರೆಲ್ಲ ಇವಾಪೊರೇಟ್ ಆದ್ರೆ ಮಗು ಬೇಗ ಡಲ್ ಆಗಿಬಿಡ್ತದೆ. ಹಾಗಾಗಿ ಎಳೆ ಬಿಸಿಲು ಓಕೆ, 5-10 ಮಿನಿಟ್ಸ್ ಅರ್ಲಿ ಮಾರ್ನಿಂಗ್, 6:30 ಸೂರ್ಯನ ಫಸ್ಟ್ ಕಿರಣ ಆದದ್ದು ಎಲ್ಲ, ದಟ್ ಇಸ್ ಅಬ್ಸಲ್ಯೂಟ್ಲಿ ಓಕೆ. ಮಗುವಿಗೆ ಡೇ ಅಂಡ್ ನೈಟ್ ಗೊತ್ತಾಗ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ, ಹುಟ್ಟಿದ ಮಗುವನ್ನ 1.5 ತಿಂಗಳವರೆಗೂ ಮನೆಯಿಂದ ಹೊರಗಡೆನೆ ಕರ್ಕೊಂಡು ಬರುದಿಲ್ಲ, ತಾಯಿನೂ ಹೊರಗೆ ಬರುದಿಲ್ಲ, ಮಗುನೂ ಹೊರಗೆ ಬರುದಿಲ್ಲ, ಬಾಣಂತಿ ಹೊರಗೆ ಬರಬಾರ್ದು ಅಂತ ಹೇಳಿ ಅವ್ರನ್ನ ಒಂದೇ ರೂಮಲ್ಲಿ ಕೋಣೆಯಲ್ಲಿ ಡಾರ್ಕ್ ಕೋಣೆಯಲ್ಲಿ ಇಟ್ಬಿಡ್ತಾರೆ. ಆತರ ಮಾಡಬಾರ್ದು, ಅದರಿಂದ ಅವ್ರ ಮೆಂಟಲ್ ಹೆಲ್ತ್ ಸಹ ಅಫೆಕ್ಟ್ ಆಗ್ತದೆ. ಹಗಲ್ ಆಗ್ತಾ ಇದೆಯಾ, ರಾತ್ರಿ ಆಗ್ತಾ ಇದೆಯಾ, ಅದು ಡಿಫ್ರೆನ್ಸಿಯೇಷನ್ ತಾಯಿಗೂ ಗೊತ್ತಾಗಬೇಕು, ಮಗುಗೂ ಗೊತ್ತಾಗ್ತದೆ.
0: ಖಂಡಿತ. ಸೊ ದಟ್ ಇಸ್ ಓಕೆ. ಇದು ಏನು ಸ್ತನ್ಯಪಾನದ ಬಗ್ಗೆ ಅಥವಾ ಏನು ಮಕ್ಕಳಿಗೆ ಎಲೆ ಬಿಸಿಲನ್ನು ತೋರಿಸುವ ಬಗ್ಗೆ ನಾವು ಮಾತಾಡ್ತಿರ್ತೇವೆ. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ, ಈಗ ನಾವು ಹೇಳ್ತೇವೆ ನಾವು ತಾಯಿಯ ಹಾಲೇ ಶ್ರೇಷ್ಠ, ತಾಯಿಯ ಹಾಲಿನ ನಂತರ ಬೇರೆ ಯಾವುದೂ ಇಲ್ಲ, ಮಗುವಿಗೆ ತಾಯಿ ಹಾಲೇ ಅತಿ ಉತ್ತಮ ಅತಿ ಶ್ರೇಷ್ಠ, ಅದೇ ರೀತಿ ಅಮೃತಕ್ಕೆ ಸಮಾನ ಅಂತ. ಇತ್ತೀಚಿನ ವರದಿಯ ಪ್ರಕಾರ ಏನಂದರೆ, ಒಂದು ನಾವು ಪಾಟ್ನಾದ ಬಿಹಾರದ ಆಚೆಗೆ ಒಂದು ತಾಯಿಯಲ್ಲಿ ಯುರೇನಿಯಂ ಪತ್ತೆ ಆಗಿದೆ ಎದೆ ಹಾಲಲ್ಲಿ ಅಂತ. ಈ ಬಗ್ಗೆ ಏನು ಹೇಳ್ತೀರಾ ನೀವು?
2: ತಾಯಿಯ ಹಾಲು ಅತ್ಯುತ್ತಮ, ಅಮೃತ ಹೌದು, ಅದಕ್ಕೆ ಬೇರೆ ದೇರ್ ಇಸ್ ನೋ ಅದರ್ ಸ್ಟೇಟ್ಮೆಂಟ್. ಬಟ್ ಕೆಲವೊಮ್ಮೆ ಕಂಡೀಷನ್ಸ್ ಅಲ್ಲಿ ತಾಯಿಯ ಹಾಲು ನಾವು ಡಾಕ್ಟರ್ಸ್ ಆಗಿ ನಾವೇ ಹೇಳ್ತೀವಿ ಕೊಡಬೇಡಿ ಮಗುವಿಗೆ ಅಂತ. ಕೆಲವೊಮ್ಮೆ ಮಗುವಿನಲ್ಲಿ ಹಾಲು ಡೈಜೆಸ್ಟ್ ಮಾಡುವಂತ ಎನ್ಝೈಮ್ಸ್ ಏನಿರ್ತದೆ ಅದು ಜೆನೆಟಿಕಲಿ ಆಬ್ಸೆಂಟ್ ಇರ್ತದೆ, ಮಗುವಿಗೆ ಅದು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನ ನಾವು ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ ಕೆಲವೊಂದು ಡಿಸೀಸಸ್ ಅಲ್ಲಿ, ಕೆಲವೊಮ್ಮೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಸಹ ಹೇಳ್ತೇವೆ. ಸೊ ಮಗುವಿಗೆ ಹಾಲು ಡೈಜೆಷನ್ ಮಾಡುವಂತ ಕೆಪಾಸಿಟಿನೇ ಇರುವುದಿಲ್ಲ, ಅದು ಕೊಟ್ಟರೆ ಉಲ್ಟಾ ಮಗುವಿಗೆ ಜಾಂಡಿಸ್ ಮತ್ತೆ ಬೇರೆ ಬೇರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಸಹ ಇರ್ತದೆ. ಆ ಟೈಮಲ್ಲಿ ಮಾತ್ರ ನಾವೇ ನಿಮ್ಗೆ ಸಜೆಸ್ಟ್ ಮಾಡ್ತೇವೆ, ಇದು ಹಾಲು ಕೊಡಬೇಡಿ ಬೇರೆ ಕೊಡಿ ಅಂತ ನಾವೇ ರೆಕಮೆಂಡ್ ಮಾಡ್ತೇವೆ. ಅದು ತುಂಬಾ ಕಡಿಮೆ, 1% to 2% ಅಷ್ಟೇ, ಅಥವಾ 98% to 99% ಕೇಸಸ್ ಅಲ್ಲಿ ಎದೆ ಹಾಲೆ ಅತ್ಯುತ್ತಮ ಹಾಗೂ ಶ್ರೇಷ್ಠ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಮತ್ತೆ ಯುರೇನಿಯಂ ಅಂಶ ಪತ್ತೆ ಆಗಿದ್ ನೀವು ಹೇಳಿದ್ರಿ, ಇತ್ತೀಚಿನ ದಿನಗಳಲ್ಲಿ ಯುರೇನಿಯಂ ಅಷ್ಟೇ ಅಲ್ಲ, ನಾವು ಬಳಸಿ

0: ಮಾರ್ನಿಂಗ್ ಹೇಳಿ.
1: ಇದು ಮಾತಾಡುವಾಗ ಕೇಳ್ತಾ ಇದ್ದೆ ಮಾತಾಡೋದು. ಇದು ನಾನೇನ್ ಹೇಳೋದಂದ್ರೆ, ಈ ಕೆಲ್ಸಕ್ಕೆ ಹೋಗುವವರು ಮತ್ತೆ ಬೇಗ ಡೆಲಿವರಿ ಆಗಿ ಮತ್ತೆ ಆದಷ್ಟು ಬೇಗ ಹೋಗ್ತಾರೆ ಕೆಲವರು, 4 ತಿಂಗಳಲ್ಲಿ 6 ತಿಂಗಳಲ್ಲಿ ಎಲ್ಲ.
0: ಹೌದು.
1: ಅದರಲ್ಲಿ ಈ ಈಗ ಮನೆಯಲ್ಲಿ ಫುಡ್ ಎಲ್ಲ ತಯಾರಿಸಿ ಕೊಡೋದು ಒಳ್ಳೇದು ಅಂತ ಎಲ್ಲರೂ ಹೇಳ್ತಾರೆ. ಅದು ಯಾವ್ದು ಕೊಡ್ಬಹುದು? ಈ ಮೆಡಿಕಲ್ ಇಂದ ಅದು ಇದು ಈಗ ತುಂಬಾ ಬಂದಿದೆ, ಅದನ್ನು ಕೊಡುವುದಕ್ಕಿಂತ ಈ ಮನೆಯಲ್ಲಿ ಯಾವ್ದು ತಯಾರು ಮಾಡಿ ಕೊಡ್ಬಹುದು ಅಂತ. ಮತ್ತೊಂದು, ಈ ಕೆಲವು 7 ತಿಂಗಳಲ್ಲಿ ಡೆಲಿವರಿ ಆಗ್ತದೆ ಅವರಿಗೆ, ಮಗು ಹುಟ್ಟುವಾಗಲೇ ಹಳದಿ ರೋಗ ಅಂತ ಜಾಂಡಿಸ್ ಎಲ್ಲ ಬಂದಿದೆ, ಅದು ಯಾವುದರಲ್ಲಿ ಬರುವುದು ಅಂತ ನನ್ನ 2 ಪ್ರಶ್ನೆ. ಬೇರೆದಲ್ಲಿ ಕೇಳ್ತೇನೆ. ಒಳ್ಳೆದಾಗಿ
0: ಓಕೆ ಓಕೆ ಓಕೆ ಥ್ಯಾಂಕ್ ಯು. ಓಕೆ, ಎರಡು ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡನೇ ಪ್ರಶ್ನೆಗೆ ಮೊದಲಿಗೆ ಉತ್ತರ ಕೊಟ್ಟಿದ್ದೀರಿ ಅಂತ ಅಂದ್ಕೊಳ್ತೀನಿ, ಅದು ಕೂಡ ಮತ್ತೊಮ್ಮೆ ಹೇಳ್ಬೋದು. ಆದರೆ ಅವರು ಇನ್ನೊಂದು ವಿಚಾರ ಏನಂದ್ರೆ ಹೇಳುದಂದ್ರೆ, ಈಗ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದ ಮೇಲೆ ಅಂದರೆ ಕೆಲವೊಮ್ಮೆ ನಾವು ಮನೆಯಲ್ಲೇ ಅದನ್ನು ತಯಾರಿಸ್ತೇವೆ, ಇನ್ನು ಕೆಲವರು ಮಾರ್ಕೆಟಿಂದ ಅಂದರೆ ಮೆಡಿಕಲಿಂದ ಎಲ್ಲ ತಂದು ಕೊಡ್ತಾರೆ, ಅದು ಎಷ್ಟು ಉತ್ತಮ ಅಥವಾ ಮನೆಯಲ್ಲೇ ಹೇಗೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಮಾರ್ಕೆಟಿಂದ ತಂದದ್ದು ಅದು ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಆಗ್ತದೆ. ಆ ಫ್ಯಾಕ್ಟ್ರಿಯಲ್ಲಿ ಹೈಜೀನ್ ಸ್ಟ್ಯಾಂಡರ್ಡ್ಸ್ ನಮಗೆ ಹೇಳಲಿಕ್ಕೆ ಬರೋದಿಲ್ಲ.
1: ಹೌದು.
0: ಕೆಲವೊಮ್ಮೆ ಹಿಡನ್ ಶುಗರ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಪ್ರೊಸೆಸ್ ಮಾಡುವಾಗ ಕೆಲವೊಮ್ಮೆ ಶುಗರ್, ನೋ ಆ್ಯಡೆಡ್ ಶುಗರ್ ಅಂತ ಹೇಳ್ತಾರೆ, ಮತ್ತು ಕೆಲವೊಮ್ಮೆ ಹಿಡನ್ ಶುಗರ್ ಸಹ ಇರ್ತದೆ. ನಾನು ರೆಕಮೆಂಡ್ ಮಾಡೋದು ಆ್ಯಸ್ ಎ ಪೀಡಿಯಾಟ್ರಿಷಿಯನ್, ಮನೆಯಲ್ಲಿ ನಾವು ಕ್ಲೀನಾಗಿ ಏನು ಅಡುಗೆ ಮಾಡ್ತೇವಲ್ಲ ಅದು. ಸೊ ನೀವು ಸ್ಟಾರ್ಟ್ ಮಾಡುವಾಗ 6 ಮಂತ್ಸ್ ಬರ್ತಡೇ ಕಂಪ್ಲೀಟ್ ಆಗ್ತದಲ್ಲ, ಹಾಫ್ ಬರ್ತಡೇ ಅಂತ ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಉಂಟು. ಸಿಕ್ಸ್
1: ಹೌದು.
0: ಮಂತ್ಸ್ ಆದ ತಕ್ಷಣ ಒಂದು ಬರ್ತಡೇ ಮಾಡ್ತಾರೆ, ಆ ಬರ್ತಡೇಯಲ್ಲಿ ಅನ್ನಪ್ರಾಶನದ್ದು ಏನಿರ್ತದೆ
1: ಹೌದು.
0: ಅದನ್ನು ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್, ನಾವು ಬಾಯಿಗೆ ತುರುಕುದಲ್ಲ, ಮಗುವಿನ ಮುಂದೆ ಒಂದಿಷ್ಟು ವೆರೈಟಿ ಆಫ್ ಫುಡ್ ನೀವು ಇಡಬೇಕು.
1: ಓಕೆ.
0: ಮ್ಯಾಶ್ಡ್ ರೈಸ್, ಮ್ಯಾಶ್ಡ್ ದಾಲ್, ತುಪ್ಪ, ಮೊಸರು, ಬೆಣ್ಣೆ, ಇದೆಲ್ಲ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ಮಾಡಿದ್ದು, ಇದೆಲ್ಲ ಇಟ್ಟರೆ ಮಗುಗೆ ಇಂಟ್ರೆಸ್ಟ್ ಬರ್ತದೆ ಫುಡ್ಡಿನ ಮೇಲೆ. ಅದು ನೆಕ್ಕಿ ನೋಡ್ತದೆ, ಟೇಸ್ಟ್ ಮಾಡಿ ನೋಡ್ತದೆ, ಇಷ್ಟ ಇಲ್ಲದಿದ್ರೆ ಉಗುಳ್ತದೆ. ಸೊ ಮಗುವಿಗೆ ಆ ಎಕ್ಸ್ಪ್ಲೋರೇಷನ್ ತುಂಬ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಮಗುವಿಗೆ ಅನ್ನಪ್ರಾಶನ ಅಂದ ತಕ್ಷಣ ನಾವೇ ಕೈಯಲ್ಲಿ ಮಿಕ್ಸ್ ಮಾಡಿ ಬಾಯಲ್ಲಿ ಹಾಕ್ತೀವಿ. ಅಲ್ಲಿಂದಾನೆ ನೆಗೆಟಿವ್ ಅಸೋಸಿಯೇಷನ್ ಮಗುಗೆ ಸ್ಟಾರ್ಟ್ ಆಗ್ತದೆ, ಇವ್ರು ಏನೋ ನನ್ನ ಬಾಯಲ್ಲಿ ಹಾಕ್ತಾ ಇದ್ದಾರೆ ಅಂತ. ಮಗುಗೆ ಆ ಸೇಫ್ಟಿ ಬರೋದಿಲ್ಲ. ಮಗು ಫಸ್ಟ್ ಆಫ್ ಆಲ್ ಪ್ಲೇ ಮಾಡಿ ಆ ಫುಡ್ ಜೊತೆ ಟೆಕ್ಸ್ಚರ್ ನೋಡಿ ಆ ನಂತರ ಬಾಯಿಗೆ ಹಾಕೊಳ್ಬೇಕು. ಇವತ್ತು ನಂಗೆ ಈಗ ಅಪರ್ಚುನಿಟಿ ಸಿಕ್ಕಿದೆ, ನಾನು ಇನ್ನೊಂದು ವಿಷಯ ಹೇಳಬೇಕು. ತುಂಬಾ ಜನ ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಏನು ಅಂದ್ರೆ, ಮಗುಗೆ ಟೈಮೇ ಕೊಡೋದಿಲ್ಲ ತಿನ್ಲಿಕ್ಕೆ. ಅದು ನಮ್ಮ ಬ್ಯುಸಿ ಲೈಫ್ ಇಂದನು ಹೌದು, ಅದಲ್ಲದೆ ಮಗುವಿಗೆ ಏನಾಗ್ಬೇಕು ಅಂದ್ರೆ ಮಗುವಿಗೆ ಗೊತ್ತಾಗ್ಬೇಕು ನನ್ನ ಬಾಯಲ್ಲಿ ಹಾಕೊಂಡ್ರು ಏನಾಗುದಿಲ್ಲ ಅಂತ. ಸೊ ಮಗು ತಾನಾಗೆ ಕೈಯಿಂದ ಬಾಯಲ್ಲಿ ಫುಡ್ ತಗೋಬೇಕು, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಸ್ಪೂನ್ ಅಲ್ಲಿ ಕಂಟಿನ್ಯೂಸ್ ಫೀಡ್ ಮಾಡೋದಲ್ಲ, ಒಂದು 45 ಮಿನಿಟ್ಸ್ ನೀವು ಫೀಡಿಂಗ್ ಬಿಟ್ರೆ ಮಗುವಿಗೆ, ಅದ್ರಲ್ಲಿ ಒಂದು 15-20 ಮಿನಿಟ್ಸ್ ವೇಟ್ ಮಾಡಿ ಮಗು ಮುಂದೆ ಫುಡ್ ಇಟ್ಟು, ಮಗು ಏನಾದ್ರು ಇಂಟ್ರೆಸ್ಟ್ ತೋರಿಸ್ತದ, ನೋಡ್ತದ, ಅದನ್ನ ಬಾಯಿಗೆ ಹಾಕ್ತದ ಅಂತ. ಹಾಕ್ಲಿಲ್ಲ ಅಂದ್ರೆ ಆಗ ಸ್ಲೋ ಆಗಿ ಕತೆ ಹೇಳಿ ಏನಾದ್ರು ಹೇಳಿ ಕೊಡಿ. ಮೊಬೈಲ್ ಅಂತರೂ ತೋರಿಸ್ಲೇಬಾರ್ದು, ಅದು ಫಸ್ಟ್ ಆಫ್ ಆಲ್. ಸೆಕೆಂಡ್, ಪ್ಯಾಕೇಜ್ಡ್ ಫುಡ್ಸ್ ತಗೊಂಡ್ಬರ್ಬೋದು ಅಂತ ಕೇಳಿದ್ರು, ತುಂಬಾ ಅವೈಲೇಬಲ್ ಉಂಟು, ಆದ್ರೆ ನಾನು ರೆಕಮೆಂಡ್ ಮಾಡೋದಿಲ್ಲ. ನೀವು ಮನೆಯಲ್ಲೇ ಮಾಡಿರು, ನೀವೇನ್ ತಿಂತಾ ಇದ್ದೀರಲ್ವಾ, ಇವಾಗ ನೀವು ಅನ್ನ ಸಾರು ತಿಂತಾ ಇದ್ರೆ ಬೇಳೆ ಸಪರೇಟ್ ಮಾಡಿ, ಮಸಾಲ ಎಲ್ಲ ಹಾಕ್ಬೇಡಿ, ಬರೀ ಬೇಳೆ ಅನ್ನ ಸೇರಿಸಿ ಬೇಯಿಸಿ. 6 to 8 whistles ಆದ್ಮೇಲೆ ಅದು ಮ್ಯಾಶಿ ಆಗ್ತದಲ್ಲ,
1: ಹೌದು,
0: ಅದ್ರಲ್ಲಿ ಹಾಲು ಮಿಕ್ಸ್ ಮಾಡಿ ಇಲ್ಲ ಮೊಸರು ಮಿಕ್ಸ್ ಮಾಡಿ ತುಪ್ಪ ಮಿಕ್ಸ್ ಮಾಡಿ ಕೊಡಿ. ಫಸ್ಟ್ ಡೇಕ್ಕೆ 2-3 ಸ್ಪೂನ್ ಮಾತ್ರ ತಗೊಳ್ಳೋದು ಮಗು 6 ತಿಂಗಳಲ್ಲಿ. ಆ ನಂತರ ಒಂದು ವಾರ ಬಿಟ್ಟು ನೀವು ವೆಜಿಟೇಬಲ್ಸ್ ಏನ್ ಬರ್ತದೆ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಸ್ಟೀಮ್ ಮಾಡಿ ಅದನ್ನ ಮ್ಯಾಶರ್ ಇಂದ ಮ್ಯಾಶ್ ಮಾಡಿ ರೈಸ್ ಒಟ್ಟಿಗೆ ಮಿಕ್ಸ್ ಮಾಡಿ ಕೊಡಿ. ಸೊ ನೀವು ಮನೇಲಿ ಏನೇನು ಅವೈಲೇಬಲ್ ಇದೆ ಅದು ಕೊಟ್ಟರೆ ಸಾಕು, ಹೊರಗಡೆಯಿಂದ ಕೊಂಡು ತಂದು ಕೊಡುವಂತ ಅವಶ್ಯಕತೆ ಏನು ಇಲ್ಲ.
1: ಇಲ್ಲ. ಓಕೆ ಓಕೆ, ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
1: ಹಲೋ
2: ಹಲೋ
1: ಹಲೋ ನಮಸ್ತೆ.
2: ನಮಸ್ತೆ, ಮೊಹಮ್ಮದ್ ಏನವ್ರು ಮಾತಾಡ್ತಾ ಇದ್ದೇನೆ.
1: ಹೇಳಿ ಹೇಳಿ ಸರ್.
2: ಏನಂದ್ರೆ ಡಾಕ್ಟರ್ ನಮಸ್ಕಾರ.
0: ನಮಸ್ತೆ, ಗುಡ್ ಮಾರ್ನಿಂಗ್.
2: 2 ಪ್ರಶ್ನೆ ಇದೆ ಅಂದ್ರೆ, ಏನಂದ್ರೆ ಈ ಹುಟ್ಟಿದಾಗ ಮಗುವಿನ ತೂಕ ಉಂಟಲ್ಲ, ಅದು ಅವರ ಆರೋಗ್ಯದ ಮೇಲೆ ಬರ್ತದ, ಎಷ್ಟು ಇರಬೇಕು ಅಂತ ಅವ್ನು ಹೇಳ್ಬೇಕು ಮತ್ತು ಒಳ್ಳೇದು ಅಂತ. ಮತ್ತೇನಂದ್ರೆ ಈಗ ಮಗು ಹುಟ್ಟಿದ ಕೂಡಲೇ ಮನೆಯಲ್ಲಿ ನೀವು ಹೇಳಿದ್ದೀರಿ ಸ್ಟ್ರೈಟ್ ಮಲಗಿಸ್ಬೇಕಂತ, ಆ ರೂಮಿನಲ್ಲಿ ತುಂಬಾ ಲೈಟ್ ಹಾಕ್ತಾರೆ ಕೆಲವರು, ಶೋ ಈಗೆಲ್ಲ ಶೋ ಅಲ್ಲ, ಆ ಲೈಟ್ ಇದ್ರೆ ಆ ಮಗುವಿಗೆ ಒಳ್ಳೇದ, ಅದು ಕಣ್ಣಿಗೆ ಏನು ಇಫೆಕ್ಟ್ ಆಗ್ಬಹುದಾ, ಅದಕ್ಕೆ ಯಾವ ರೀತಿಯ ಲೈಟ್ ಒಳ್ಳೇದಂತ ಹೇಳ್ಬೇಕು.
1: ಓಕೆ, ಧನ್ಯವಾದಗಳು ಸರ್. ಓಕೆ, 2 ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು, ಮಗುವಿನ ತೂಕ ಹುಟ್ಟುವಾಗ ಇರುವಂತ ತೂಕ ಹೇಗಿರ್ಬೇಕು ಅಥವಾ ಯಾವ ಯಾವ ವಯಸ್ಸಲ್ಲಿ ಯಾವ ರೀತಿ ತೂಕಗಳು ಇರಬೇಕು. ಇನ್ನೊಂದು ಲೈಟ್ ಬಗ್ಗೆ ಕೇಳಿದ್ದಾರೆ, ಏನು ಎಲ್ಲ ಕಡೆಗಳಲ್ಲಿ ಲೈಟ್ ಹಾಕ್ತಾರೆ ಮಕ್ಕಳಿಗೆ, ಅದೆಷ್ಟು ಎಫೆಕ್ಟ್ ಆಗುತ್ತೆ ಮಕ್ಕಳ ಮೇಲೆ.
0: ಫಸ್ಟ್ ಆಫ್ ಆಲ್ ತೂಕ ಮಗು ಹುಟ್ಟುವ ಸಮಯದಲ್ಲಿ ಇವಾಗ 9 ತಿಂಗಳಿನ ಮಗುವಿನ ತೂಕ ಬೇರೆ ಇರ್ತದೆ, 7 ತಿಂಗಳಿನ ಪ್ರೀಟಮ್ ಬೇಬಿ

0: ತೂಕ ಬೇರೆ ಇರ್ತದೆ. ಬಟ್ ಹುಟ್ಟಿದ ನಂತರ ಪ್ರೀಟರ್ಮ್ ಬೇಬಿಗೆ ಮತ್ತೆ ನಾರ್ಮಲ್ ಬೇಬಿಗೆ ಸಹ ನ್ಯೂಟ್ರಿಷನ್ ಇಸ್ ಆಲ್ಮೋಸ್ಟ್ ಸೇಮ್. ಅವ್ರದ್ದು ಫೀಡಿಂಗ್ ಸಿಗುದು ಬ್ರೆಸ್ಟ್ ಮಿಲ್ಕ್. ಪ್ರೀಟರ್ಮ್ ಬೇಬಿಯ ತಾಯಿಯ ಎದೆ ಹಾಲಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ, ಟರ್ಮ್ ಬೇಬಿಯಲ್ಲಿ ಬೇರೆ ಕಂಟೆಂಟ್. ತಾಯಿಯ ಸ್ಥಾನದಲ್ಲಿ ಉತ್ಪತ್ತಿಯಾಗುವ ಹಾಲು ಎಂತ ಮಿರಾಕಲ್ ಅಂತ ಹೇಳಿದ್ರೆ, ಆ ಮಗುವಿಗೆ ಏನ್ ರಿಕ್ವೈರ್ಮೆಂಟ್ ಇರ್ತದೆ ಅದರ ಪ್ರಕಾರ ತಾಯಿಯ ಹಾಲು ಉತ್ಪನ್ನ ಆಗ್ತದೆ. ನಾವು ಫ್ಯಾಕ್ಟ್ ಇಲ್ಲಿ ರೆಡಿ ಮಾಡ್ಲಿಕ್ಕೆ ಸಹ ಆಗುದಿಲ್ಲ ಆರೋಗ್ಯ. ಸೊ ಮಗುಗೆ ಏನ್ ಬೇಕೋ ಅದೇ ಸಿಗ್ತದೆ. ಸೊ ಅವರಿಗೆ ಆ ಟೈಮಲ್ಲಿ ಸ್ಲೋ ಆಗಿ ಗ್ರಾಜುವಲ್ ಆಗಿ ಗ್ರೋತ್ ಆಗ್ತದೆ. ಇವಾಗ ಪ್ರೀಟರ್ಮ್ ಬೇಬಿ ಹುಟ್ಟಿದಾಗ 2 kg ಇದ್ದ ಬೇಬಿಯ ಗ್ರೋತಿಗೂ 3 kg ಇದ್ದ ಬೇಬಿಯ ಗ್ರೋತಿಗೂ ವ್ಯತ್ಯಾಸ ಬರ್ತದೆ. ಬಿಕಾಸ್ ಇವ್ರದ್ದು ಸ್ಟಾರ್ಟಿಂಗ್ ಪಾಯಿಂಟ್ 3 kg ಉಂಟು, ಇವ್ರದ್ದು 2 kg ಉಂಟು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಕೊಡುವ ಟೈಮ್ ಏನಂದ್ರೆ 2 years ವರೆಗೂ, 2 years ವರೆಗೂ ಕ್ಯಾಚ್ ಅಪ್ ಟೈಮ್ ಅಂತ ಹೇಳ್ತೇವೆ. ಆ ಟೈಮಲ್ಲಿ ಕಡಿಮೆ ತೂಕ ಇರುವ ಮಕ್ಕಳಿಗೆ ನಾವು ಅಡಿಷನಲ್ ಆಗಿ ಮಲ್ಟಿವಿಟಮಿನ್ ಅಥವಾ ವಿಟಮಿನ್ ಡಿ ಡ್ರಾಪ್ಸ್ ಅದು ಎಕ್ಸ್ಟ್ರಾ ಆ್ಯಡ್ ಮಾಡಿ, ಕ್ಯಾಲ್ಶಿಯಂ ಅದೆಲ್ಲ ಆ್ಯಡ್ ಮಾಡಿ, ಐರನ್ ಅದೆಲ್ಲ ಆ್ಯಡ್ ಮಾಡಿ ಇವರನ್ನ ಸಹ ಅದೇ ರೇಸಿಗೆ ತಕೊಂಡು ಹೋಗ್ತೇವೆ. ಇಬ್ರು ಸಹ ಒಂದೇ ರೇಸಲ್ಲಿ ಹೋಗ್ತಾರೆ. ಬಟ್ ಹುಟ್ಟಿದಾಗ ಫಸ್ಟ್ 10 days ಏನಾಗ್ತದೆ, ನೀರಿನಂಶ ಎಲ್ಲ ಹೋಗಿ ಒಂದು 10% ವೆಯ್ಟ್ ಲಾಸ್ ಆಗ್ತದೆ. 10-14 ದಿನದಿಂದ ಮತ್ತೆ ವೆಯ್ಟ್ ಗೇನ್ ಸ್ಟಾರ್ಟ್ ಆಗ್ತದೆ. ಸೊ ಅವಾಗ ಸ್ಟಾರ್ಟ್ ಆಗುವಾಗ ಪ್ರತಿದಿನ ಒಂದು 20-30 grams ಜಾಸ್ತಿ ಆಗ್ತದೆ. ಆಮೇಲೆ 6 ಆಗುವಾಗ ಆಲ್ಮೋಸ್ಟ್, ಹುಟ್ಟಿದ ತೂಕ 3 kg ಇದ್ರೆ 6 ಆಗುವಾಗ ಅದು ಆಲ್ಮೋಸ್ಟ್ 6 kg ಆಗ್ತದೆ. 2 kg ಇದ್ರೆ ಅದು 4 kg ಆಗ್ತದೆ. ಸೊ ಆ ರೀತಿ ಡಬಲ್ ಟ್ರಿಪಲ್ ಆಗ್ತಾ ಆಗ್ತಾ ಹೋಗ್ತದೆ.
1: ಓಕೆ ಓಕೆ, ಖಂಡಿತ ಇವರು ಕೇಳಿರುವಂತ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು.
0: ಇನ್ನೊಂದು ಪ್ರಶ್ನೆ ಲೈಟ್ಸ್.
1: ಹೌದು ಹೌದು.
0: ಸೊ ಮಗುವಿನ ಮಲಗಿಸುವಾಗ ಲೈಟ್ಸ್, ಇನ್ನೊಂದೇನು ಅಂತಂದ್ರೆ ಮಗುವಿಗೆ ಮಲಗಿಸುವಾಗ ತುಂಬಾ ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ನಾವು ಮಲಗಿಸಬಾರ್ದು. ಫುಲ್ ಕತ್ತಲ ಕೋಣೆ ಮಾಡಿ ಫುಲ್ ಸೌಂಡ್ ಇರದೇನೆ ಎಲ್ಲಿ ಸಹ, ಆಮೇಲೆ ನಮ್ಮ ಮಗು ಮಲಗುದೇ ಇಲ್ಲ ಕತ್ತಲ ಕೋಣೆ ಇಲ್ಲದೆ, ಆ ತರ ಮಾಡಬಾರ್ದು. ಮಗುವಿಗೆ ಇನ್ನೊಂದು ಏನಂತಂದ್ರೆ, ಏನೇನು ಡೈಲಿ ಆಕ್ಟಿವಿಟೀಸ್ ನಡೀತಾ ಇದೆ ಅದರಲ್ಲಿ ಡಿಸ್ಟರ್ಬ್ ಮಕ್ಕಳು ಆ ತರ ಆಗುದಿಲ್ಲ. ಆದಷ್ಟು ಸೌಂಡ್ ಕಡಿಮೆ ಮಾಡಬಹುದು, ಬಟ್ ನಾವು ಮಾತಾಡೋದು ನಿಲ್ಸುದು ಅದೆಲ್ಲ ಅವಶ್ಯಕತೆ ಇಲ್ಲ. ಮಗು ಇಸ್ ಯೂಸ್ ಟು ಸ್ಲೀಪಿಂಗ್, ಮಗು ಮಲ್ಕೊಳ್ತದೆ, ಅದಕ್ಕೇನು ಟೆನ್ಷನ್ ಇಲ್ಲ. ಲೈಟ್ ಸಹ ತುಂಬಾ ಬ್ರೈಟ್ ಲೈಟ್ ಹಾಕಿದ್ರೆ, ಇವಾಗ ನಾವು ಸಹ ಮಲಗುವಾಗ ಬ್ರೈಟ್ ಲೈಟ್ ಹಾಕಿದ್ರೆ ನಮ್ಗೆ ಸಹ ನಿದ್ದೆ ಡಿಸ್ಟರ್ಬ್
1: ಆಗ್ತದೆ.
0: ಸೊ ಮಲಗುವ ಸಮಯದಲ್ಲಿ ಲೈಟ್ ಆಫ್ ಮಾಡಿ, ಮಲಗಿದ ನಂತರ ಬೇಕಿ ನಿಮ್ಗೆ ಏನಾದ್ರು ಕೆಲಸ ಇದ್ರೆ ಚಿಕ್ಕ ಲೈಟ್ ಹಾಕೊಳ್ಬಹುದು. ಅದಲ್ಲದೆ ನಿಮ್ಗೆ ಬ್ರೈಟ್ ಲೈಟ್ಸ್ ಹಾಕೋದು ಅವಶ್ಯಕತೆ ಇಲ್ಲ. ಇನ್ನೊಂದು ಬ್ರೈಟ್ ಲೈಟ್ ಇದ್ದಾಗ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಮೆಲಟೋನಿನ್ ಅನ್ನುವ ಸ್ಲೀಪ್ ಹಾರ್ಮೋನ್ ಏನ್ ಪ್ರೊಡ್ಯೂಸ್ ಆಗ್ಬೇಕು, ಅದಕ್ಕೆ ಕನ್ಫ್ಯೂಷನ್ ಆಗ್ತದೆ. ಲೈಟ್ ಹಾಕಿದ ತಕ್ಷಣ ಏನ ಸೋ ಇವರೇನೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬ್ರೈನ್ ಸ್ಲೀಪ್ ಮೋಡ್ ನ ಸ್ವಿಚ್ ಆಫ್ ಮಾಡಿ ಆಕ್ಟಿವ್ ಮೋಡ್ ನ ಸ್ಟಾರ್ಟ್ ಮಾಡ್ತದೆ. ಹಾಗಾಗಿ ಲೈಟ್ಸ್ ಅವರ್ ಡಿಮ್ ಮಾಡಬೇಕು. ಡಿಮ್ ಲೈಟ್ಸ್ ಯೂಸ್ ಮಾಡಬಹುದು, ಅದಲ್ಲದೆ ವಾರ್ಮ್ ಲೈಟ್ಸ್ ಅಂತ ಹೇಳ್ತಾರೆ ಅದು ಯೂಸ್ ಮಾಡಬಹುದು. ಬಟ್ ಬ್ರೈಟ್ ಲೈಟ್ ಟ್ಯೂಬ್ ಲೈಟ್ ಹಾಕಿ ಮಗುನ ಮಲಗಲಿಕ್ಕೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು.
1: ಅಷ್ಟೇ. ಓಕೆ, ಮೊಹಮ್ಮದ್ ವೇಣೂರ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ, ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತಾ. ಇನ್ನು
0: ಮತ್ತೆ ಇನ್ನೊಂದು, ಇದಕ್ಕೆ ಮುಂಚೆ ಕಾಲರ್ ಒಂದು ಡೌಟ್ ಕೇಳಿದ್ರು, ತಾಯಿ 6-4 ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ, ಅದು ಸಹ ನಾನು ಹೇಳ್ಬೇಕಂತ ಇದ್ ಮಾಡ್ತೇನೆ. ಸೊ 6 ವರೆಗೂ ಬ್ರೇಕ್ ತಗೊಳ್ಳೋದು ವೆರಿ ಗುಡ್, ಬಟ್ 6 ಕೆಲವೊಮ್ಮೆ ಆಗುತ್ತಿಲ್ಲ, ಕೆಲವೊಂದು ಜಾಬ್ಸ್ ಅಲ್ಲಿ ಇದು ಡಿಮ್ಯಾಂಡಿಂಗ್ ಆಗ್ತದೆ, ಅವಾಗ ತಾಯಿಗೆ ಕಷ್ಟ ಆಗ್ತದೆ. ಆಗ ಏನ್ ಮಾಡ್ಬೇಕು ಅಂದ್ರೆ, ತಾಯಿಗೆ ಕೆಲ್ಸಕ್ಕೆ ಹೋಗೋ ಮುಂಚೆ ಒಮ್ಮೆ ಫೀಡ್ ಮಾಡಿಸಿ ಹೋಗ್ಬೋದು. ಕೆಲ್ಸಕ್ಕೆ ಮುಂಚೆ ಒಮ್ಮೆ ಫೀಡ್ ಮಾಡಿಸಿ ಹೋಗ್ಬೋದು ಎದೆ ಹಾಲು. ಅದರ ನಂತರ ಎಕ್ಸ್ಟ್ರಾ ಹಾಲು ಏನಿರ್ತದೆ ಅದನ್ನ ಪಂಪ್ ಮಾಡಿ ತೆಗಿಬಹುದು. ಬ್ರೆಸ್ಟ್ ಪಂಪ್ಸ್ ಈಗ ಅವೈಲೇಬಲ್ ಉಂಟು ನಮ್ಗೆ, ಅದರಲ್ಲಿ ಪಂಪ್ ಮಾಡಿ ನೀವು ಸ್ಟೀಲ್ ಇದು ಬಾಕ್ಸ್ ಇರ್ತದಲ್ಲ, ನಾನು ಪ್ಲಾಸ್ಟಿಕ್ ಸಜೆಸ್ಟ್ ಮಾಡೋದಿಲ್ಲ, ಸ್ಟೀಲ್ ಇದು ಬಾಕ್ಸ್ ಇರ್ತದಲ್ಲ, ಆ ಸ್ಟೀಲ್ ಇದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇರ್ಬೋದು. ನೀವು ಅದೇ ಸಾರಿ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟರೆ 8 ಅದು 6-8 hours ನಾರ್ಮಲ್ ಆಗಿ ಇರ್ತದೆ. ಸೊ ನೀವು ಕೆಲಸದಿಂದ ಬರುವವರೆಗೂ ಮನೆಯಲ್ಲಿ ತಂದೆ ಅಥವಾ ಅಜ್ಜಿ ಯಾರಾದ್ರೂ ಇದ್ದವ್ರು, ಕೇರ್ ಟೇಕರ್ ಮಗುವಿಗೆ ಒಬ್ರು ಇರ್ತಾರಲ್ಲ, ಅವ್ರು ಅದನ್ನ ಚಮಚದಿಂದ ಅಥವಾ ಬಟ್ಟಲಿನಿಂದ ಅಥವಾ ಪ್ಯಾಲಡ ಅಂತ ಬರ್ತದೆ ಅದರಿಂದ ಕುಡಿಸ್ಬೋದು. ಮತ್ತೆ ಅವ್ರು ಲಂಚ್ ಬ್ರೇಕಿಗೆ ಬರುವಾಗ ಬೇಕಿದ್ರೆ ಫೀಡ್ ಮಾಡ್ಬೋದು, ಇಲ್ಲದ್ರೆ ಸಂಜೆ ಬರುವಾಗ ಫೀಡ್ ಮಾಡ್ಬೋದು. ಹೇಗಿದ್ರು 6 ಆಗುವಾಗ ಅವರಿಗೆ ಸಾಲಿಡ್ ಸಹ ಸ್ಟಾರ್ಟ್ ಆಗಿರ್ತದೆ. ಸೊ ಬೆಳಗ್ಗೆ ತಾಯಿ ಕೆಲಸಕ್ಕೆ ಹೋಗೋ ಮುಂಚೆ ಒಂದು ಫೀಡ್ ಕೊಡುವಾಗ ಒಂದು 11-12 ಸುಮಾರು ಸಾಲಿಡ್ಸ್ ಅಲ್ಲಿ ಏನಾದ್ರು ಒಂದು ಮ್ಯಾಶ್ಡ್ ರೈಸ್, ಮ್ಯಾಶ್ಡ್ ಬನಾನಾವು, ಯಾವ್ದಾದ್ರು ಒಂದು ಫ್ರೂಟ್ ಅಥವಾ ರೈಸ್ ಕೊಟ್ಟಾಗ 1.5-2 ವರೆಗೂ ಅವರಿಗೆ ಹೊಟ್ಟೆ ತುಂಬಿರ್ತದೆ. 2 ನೀವು ಎಕ್ಸ್ಪ್ರೆಸ್ ಮಾಡಿದ ಮಿಲ್ಕ್ ಕೊಡ್ಬೋದು. ಆ ನಂತರ 4 ಹೇಗಿದ್ರು ತಾಯಿ ವಾಪಸ್ ಮನೆಗೆ ಬರ್ತಾರೆ, ಆಗ ಮತ್ತೆ ಫೀಡಿಂಗ್ ಕೊಡ್ಬೋದು. ಮತ್ತೆ ಸಂಜೆ ಒಂದು ಸ್ನ್ಯಾಕ್ ಕೊಟ್ಟು ರಾತ್ರಿ ಮತ್ತೆ ಫೀಡಿಂಗ್. 6 ಆಲ್ಮೋಸ್ಟ್ ಫೀಡಿಂಗ್ ಫ್ರೀಕ್ವೆನ್ಸಿ ಸಹ ಸ್ವಲ್ಪ ಕಡಿಮೆ ಆಗ್ತದಲ್ವಾ, ಸೊ ಸಾಲಿಡ್ಸ್ ಇಂದ ಆ ಗ್ಯಾಪ್ ನ ಬ್ರಿಡ್ಜ್
1: ಮಾಡಬಹುದು.
0: ಆ ಟೈಮಲ್ಲಿ ಸುಮ್ನೆ ಫಾರ್ಮುಲಾ ತಗೊಂಡ್ ಬರೋದು, ನಾನು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂತ ಫಾರ್ಮುಲಾ ಕೊಡೋದು ಅದ್ರದ್ದು ಅವಶ್ಯಕತೆ ಇಲ್ಲ. ನಿಮ್ಗೆ ಎದೆ ಹಾಲು ಬರ್ತಾ ಇರ್ತದೆ, ಪಂಪ್ ಮಾಡಿ ಸ್ಟೋರ್ ಮಾಡಿ ಬೇರೆಯವ್ರಿಗೆ ಹೇಳಿ ಹೋಗ್ಬೋದು.
1: ಓಕೆ, ಫಾರ್ಮುಲಾದ ಬಗ್ಗೆ ಹೇಳುವಾಗ ಒಂದು ಪ್ರಶ್ನೆ ನೆನಪಾಯ್ತೇನಂದ್ರೆ, ಫಾರ್ಮುಲಾ ಅನ್ನುವಂಥ ಈಗ ಕೆಲವು ಏನಾಗುತ್ತೆ ಅಂದರೆ ತಾಯಿಯಲ್ಲಿ ಎದೆ ಹಾಲು ಕಡಿಮೆ ಇದ್ದಾಗ ಫಾರ್ಮುಲಾ ಕೊಡಿ ಅಂತ ಡಾಕ್ಟರ್ಗಳೇ ಸಜೆಸ್ಟ್ ಮಾಡ್ತಾರೆ. ಈಗ ಅದು ಎಷ್ಟರ ಮಟ್ಟಿಗೆ ಸರಿ, ಈಗ ಅದು ಯಾವಾಗ ನಿಲ್ಲಿಸಬೇಕು, ಅಥವಾ ಫಾರ್ಮುಲಾ ಅದೇ ರೀತಿ ಬ್ರೆಸ್ಟ್ ಫೀಡಿಂಗ್ ಇರುವಂಥ ವ್ಯತ್ಯಾಸಗಳು ಏನು ಇರುತ್ತೆ ಅಂತ?
0: ಸೊ ಫಾರ್ಮುಲಾ ಫೀಡಿಂಗ್ ಮತ್ತು ಬ್ರೆಸ್ಟ್ ಫೀಡಿಂಗ್, ಆಬ್ವಿಯಸ್ಲಿ 100% ಬ್ರೆಸ್ಟ್ ಫೀಡಿಂಗ್ ಇಸ್ ದ ಬೆಸ್ಟ್ ಚಾಯ್ಸ್. ಕೆಲವೊಮ್ಮೆ ತಾಯಿಗೆ ಕೆಲವೊಂದು ಕಂಡೀಷನ್ಸ್ ಇರ್ತದೆ, ನಿಪ್ಪಲಲ್ಲಿ ಸಮಸ್ಯೆ ಇರ್ತದೆ, ಅಥವಾ ಇನ್ಫೆಕ್ಷನ್ ಆಗಿರ್ತದೆ, ಅಥವಾ ಅಲ್ಲಿ ಸ್ಕಿನ್ನಲ್ಲಿ ರಕ್ತ ಬರ್ತಾ ಇರ್ತದೆ, ಏನಾದ್ರು ಒಂದು ಪ್ರಾಬ್ಲಮ್ ಇರ್ತದೆ, ಆ ಟೈಮಲ್ಲಿ ಮಾತ್ರ ಡಾಕ್ಟರ್ಸ್ ಹೇಳ್ತಾರೆ ಅವಾಯ್ಡ್ ಮಾಡಲಿಕ್ಕೆ ಬ್ರೆಸ್ಟ್ ಮಿಲ್ಕ್. ಆ ಥರ ಇದ್ದಾಗ ಮತ್ತೆ ನಾನು ಹೇಳಿದಾಗೆ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್ ಅಂತ ಹೇಳ್ತೇವೆ, ಕೆಲವೊಮ್ಮೆ ಹಾಲು ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಸಹ ಇರೋದಿಲ್ಲ ಮಗುವಿಗೆ, ಆ ಟೈಮಲ್ಲಿ ಮಾತ್ರ ನಾವು ಬೇರೆ ಫಾರ್ಮುಲಾ ಹೇಳ್ತೇವೆ. ಸೊ ಆ ಟೈಮಲ್ಲಿ ಮಾತ್ರ ಫಾರ್ಮುಲಾ ಕೊಡಲಿಕ್ಕೆ, ನಮ್ದು ಗೋಲ್ ಏನಿರ್ತದೆ ಅಂದರೆ ಫಾರ್ಮುಲಾ ಕೊಡುವಾಗ ಆದಷ್ಟು ಬೇಗ ಮಗುವನ್ನು ವಾಪಸ್ ಬ್ರೆಸ್ಟ್ ಮಿಲ್ಕಿಗೆ ಶಿಫ್ಟ್ ಮಾಡೋದು. ಸ್ವಲ್ಪ ದಿವಸ ತಾಯಿಗೆ ಏನು ಆಪರೇಷನ್ ಆಗಿದೆ, ಏನೋ ಸೆಪ್ಸಿಸ್ ಆಗಿದೆ, ಇನ್ಫೆಕ್ಷನ್ ಉಂಟು, ಫೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ತಾಯಿ ICU ಅಲ್ಲಿ ಇದ್ದಾರೆ, ಆ ಟೈಮಲ್ಲಿ ಫಾರ್ಮುಲಾ ಕೊಡಿ, ಬಟ್ ತಾಯಿಗೆ ಹುಷಾರಾದ ತಕ್ಷಣ ಎದೆ ಹಾಲಿಗೆ ಶಿಫ್ಟ್ ಮಾಡಿ. ದಟ್ ಇಸ್ ದ ಕಾನ್ಸೆಪ್ಟ್. ಬಟ್ ಕೆಲವೊಮ್ಮೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ರೇರ್ಲಿ ತಾಯಿಗೆ ಎದೆ ಹಾಲೇ ಬರುವುದಿಲ್ಲ, ತುಂಬಾ ರೇರ್ ಅದು, ಬಟ್ ಆ ರೀತಿ ಆದಾಗ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಬಟ್ ಇನ್ನೊಂದೇನಂತಂದ್ರೆ, ಒಂದು ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡುವ ತಾಯಿಗೆ ಎದೆ ಹಾಲು ಕೊಡುವ ತಾಯಿಗೆ ಡಿಫ್ರೆನ್ಸಿಯೇಷನ್ ನಾವು ಮಾಡಬಾರ್ದು. ಅವ್ರಿಗೆ ಹೀ ಅಳಿಸೋದು, ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀರಾ, ಅಯ್ಯೋ ನಿಮ್ಮ ಮಗುಗೆ ಇದು ಕೊಡ್ತಾ ಇದ್ದೀರಾ ಅಂತ ಹೇಳೋದು ತುಂಬಾ ತುಂಬಾ ತಪ್ಪು. ನೀವು ಎದೆ ಹಾಲೇ ಕೊಡ್ಲಿ, ಫಾರ್ಮುಲಾ ಮಿಲ್ಕಿ ಕೊಡ್ಲಿ, ವಾಟ್ ಎವರ್ ಕಂಡೀಷನ್ಸ್ ಅದರಿಂದ ಕೊಡ್ತಾ ಇರ್ತಾರೆ, ಬಟ್ ಅವರಿಗೆ ಮಾನಸಿಕವಾಗಿ ಯಾವುದೇ ರೀತಿ ನಾವು ಕಮೆಂಟ್ಸ್ ಪಾಸ್ ಮಾಡಬಾರ್ದು. ಬಿಕಾಸ್ ಎರಡರಲ್ಲೂ ಆಲ್ಮೋಸ್ಟ್ ಫಾರ್ಮುಲಾ ಮಿಲ್ಕ್ ತಯಾರಿಸಿದ್ದು ಬ್ರೆಸ್ಟ್ ಮಿಲ್ಕಿಗೆ ಕ್ಲೋಸ್ ಇದು ಆಗೋ ತರನೇ ಮಾಡಿರೋದು. ಸೊ ಅದರಲ್ಲಿ ಸಹ ಟ್ರಾನ್ಸಿಷನ್ ಅಲ್ಲಿ ಓಕೆ, ಟೈಮ್ ಬಿಂಗಿಗೆ ಕೊಡ್ಬೋದು, ಏನು ಕೊಡದೇ ಇರೋದಕ್ಕಿಂತ ಫಾರ್ಮುಲಾ ಮಿಲ್ಕ್ ಕೊಡೋದು ತುಂಬಾ ಒಳ್ಳೇದು. ಸೊ ಅದು ಕೊಡ್ತಾ ಹೋಗ್ಬೋದು, ಬಟ್ ಆದಷ್ಟು ಬೇಗ ಎದೆ ಹಾಲಿಗೆ ಶಿಫ್ಟ್ ಮಾಡೋದು ಒಳ್ಳೇದು. ಈಗ ಎದೆ ಹಾಲಿಂದ ತಾಯಿಗೆ ಸಹ ತುಂಬಾ ಬೆನಿಫಿಟ್ಸ್ ಉಂಟು, ಓವೇರಿಯನ್ ಕ್ಯಾನ್ಸರ್ ಇಂದ ರಿಸ್ಕ್ ಕಡಿಮೆ ಆಗ್ತದೆ, ಸುಮಾರು ಹೆಲ್ತ್ ಕಂಡೀಷನ್ ಇದು ರಿಸ್ಕ್ ಕಡಿಮೆ ಆಗ್ತದೆ. ಸೊ ತಾಯಿಗೆ ಸಹ ಬೆನಿಫಿಟ್ ಉಂಟು, ಬಟ್ ಕೆಲವೊಮ್ಮೆ ಕೊಡ್ಲಿಕ್ಕೆ ಆಗುತ್ತೆ, ಆ ಟೈಮಲ್ಲಿ ಮಾತ್ರ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಅದರಲ್ಲಿ ಸಹ ಪ್ರೀಟರ್ಮ್ ಬೇಬಿ, ಸಮಯಕ್ಕೆ ಮುಂಚೆ ಡೆಲಿವರಿ ಆಗುವ ಬೇಬಿ ಇರ್ತದೆ, ಅದಕ್ಕೆ ಬೇರೆ ಫಾರ್ಮುಲಾ ಬರ್ತದೆ, ಟರ್ಮ್ ಬೇಬಿಗೆ ಬೇರೆ ಫಾರ್ಮುಲಾ ಬರ್ತದೆ, ಮತ್ತೆ 6 ತಿಂಗಳವರೆಗೂ ಬೇರೆ ಫಾರ್ಮುಲಾ ಬರ್ತದೆ, 6 ತಿಂಗಳ ನಂತರ ಬೇರೆ ಫಾರ್ಮುಲಾ. ಸೊ ಅದಕ್ಕೆ ಅನುಗುಣವಾಗಿ ನೀವು ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ರೆ ಅದಕ್ಕೆ ಅನುಗುಣವಾಗಿ ಚೇಂಜ್
2: ಮಾಡ್ಬೇಕು.
0: ಮತ್ತೆ ಇನ್ನೊಂದೇನ್ ಪ್ರಾಬ್ಲಮ್ ಆಗ್ತದೆ ಫಾರ್ಮುಲಾ ಮಿಲ್ಕ್ ಕೊಡುವಾಗ ಅಂದ್ರೆ, ಅದನ್ನ ಬಾಟ್ಲ್ ಅಲ್ಲೇ ಕೊಡ್ತಾರೆ ತುಂಬಾ ಜನ, ಅದು ನೆಸೆಸಿಟಿ ಇಲ್ಲ, ಮಿಕ್ಸ್ ಮಾಡಿ ಆನಂತರ ಸ್ಪೂನ್ ಅಲ್ಲಿ ಕೊಡ್ಬೋದು, ಇಲ್ಲ ಪ್ಯಾರಡ್ ಅಲ್ಲಿ ಸಹ ಕೊಡ್ಬೋದು, ಇಲ್ಲ ನಿಮ್ಗೆ ಬಾಟಲ್ಲೇ ಕೊಡ್ಬೇಕು, ನಮ್ಗೆ ಆಗ್ತಾ ಇಲ್ಲ, ಅದ್ರಲ್ಲಿ ತುಂಬಾ ಟೈಮ್ ತಗೊಳ್ತಾರೆ, ನಾವು ಬಾಟಲ್ಲೇ ಕೊಡ್ಬೇಕು ಅಂತ ಹೇಳಿದ್ರೆ, ಈಗ ನಿಪ್ಪಲ್ಸ್ ಅಲ್ಲಿ ಸಹ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಪ್ಪಲ್ಸ್ ಬಂದಿದೆ, ಬಾಟಲ್ ಇದೆ ನಿಪ್ಪಲ್ ಬರ್ತದೆ, ಅದ್ರಲ್ಲಿ ನ್ಯಾಚುರಲ್ ಫ್ಲೋ ನಿಪ್ಪಲ್ ಅಂತ ಬರ್ತದೆ, ಅದ್ರಲ್ಲಿ ಏನಾಗ್ತದೆ ಮಗುಗೆ ಎದೆ ಹಾಲು ಹೇಗೆ ಸಿಗ್ತದೋ ಎಳೆದಾಗ ಗಂಡು ಇದೆ ಅಂತ ಚೀಪಿದಾಗ ಮಾತ್ರ ಸಿಗುವ ಎದೆ ಹಾಲು, ಅದೇ ರೀತಿ ಸ್ಲೋ ನಿಪ್ಪಲ್ ಅಲ್ಲಿ ಮಗು ಸಕ್ ಮಾಡಿದಾಗ ಮಾತ್ರ ಎದೆ ಹಾಲು ಬರ್ತದೆ. ಸೊ ಅದನ್ನ ಮಗು ಸಿಟಿಂಗ್ ಪೊಸಿಷನ್ ಅಲ್ಲಿ ಬಾಟಲ್ ನ ಹಾರಿಜಾಂಟಲ್ ಆಗಿ ಇಡಬಾರ್ದು, ವರ್ಟಿಕಲ್ ಆಗಿ, ಸರಿ ವರ್ಟಿಕಲ್ ಅಲ್ಲ ಹಾರಿಜಾಂಟಲ್, ಸ್ವಲ್ಪ ಕೆಳಗಡೆ ಇಡ್ಬೇಕು, ಅಂದ್ರೆ ಮಗು ಎಳ್ದಾಗ ಮಾತ್ರ ಹಾಲು ಬರ್ತದೆ, ಆ ರೀತಿ ಆದಾಗ ಮಾತ್ರ ತಾಯಿ ಓಕೆ ಆದಾಗ ತಾಯಿ ಎದೆ ಹಾಲು ಚೀಪ್ಲಿಕ್ಕೆ ಮಗು ಕೆಪಾಸಿಟಿ. ನೀವು ಈ ರೀತಿ ಮಗುವಿನ ಬಾಯಲ್ಲೇ ಹಾಲು ಕೊಟ್ರೆ ಆಗ ಮಗುವಿಗೆ ಅದು ಅಭ್ಯಾಸ ಆಗಿಬಿಡ್ತದೆ, ಆಮೇಲೆ ಎದೆ ಹಾಲು ಚೀಪ್ಲಿಕ್ಕೆ ಮಗುವಿಗೆ ಕೆಪಾಸಿಟಿ ಇರುತ್ತೆ. ಸೊ ಹಾಗೆ ಕೊಡುವಾಗ್ಲೂ ಸಹ ಕೆಲವೊಂದು ಟೆಕ್ನಿಕ್ಸ್ ಉಂಟು, ಆ ಟೆಕ್ನಿಕ್ಸ್ ನ ಫಾಲೋ ಮಾಡಿ ಆ ರೀತಿಯಲ್ಲಿ ಕೊಟ್ರೆ ಮತ್ತೆ ಎದೆ ಹಾಲಿಗೆ ಸ್ವಿಚ್ ಮಾಡೋದು ತುಂಬಾ ಈಸಿ ಆಗ್ತದೆ.
2: ಓಕೆ, ತುಂಬಾ ಚೆನ್ನಾಗಿ ಮಾಹಿತಿಯನ್ನು ನೀಡ್ತಾ ಇದ್ರೆ ಡಾಕ್ಟರ್. ಈಗ ನವಜಾತ ಶಿಶುವಿನ ಆರೈಕೆ ಹೇಗೆ ಅಥವಾ ಸ್ತನ್ಯಪಾನವನ್ನು ಮಾಡೋದು ಹೇಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ, 10:58 ಆಯ್ತು, 1 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ, ಆದ್ರೂ ಮಾತಾಡೋದಕ್ಕೆ ಇನ್ನೂ ಕೂಡ ಇತ್ತು, ಒಂದಷ್ಟು ವಿಷಯಗಳು ಬಾಕಿ ಆಗಿದೆ, ಆದ್ರೂ ಕೂಡ ಸಾಕಷ್ಟು ವಿಷಯಗಳನ್ನು ನಾವು ಕವರ್ ಮಾಡಿದ್ದೇವೆ ಅಂತ ಅಂದ್ಕೊಳ್ತಾ ಇದೆ. ಕೊನೆಯದಾಗಿ ಈಗ ಹೊಸ ತಾಯಂದಿರಿದ್ದಾರೆ ಅಥವಾ ಸ್ತನ್ಯಪಾನ ಮಾಡುವಂತಹ ತಾಯಂದಿರಿದ್ದಾರೆ, ಅವರಿಗೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಮೆಸೇಜ್ ಅನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ?
0: ಫಸ್ಟ್ ಆಫ್ ಆಲ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಗುಗೆ ಬರ್ತ್ ಕೊಡೋದು ಇಟ್ ಇಸ್ ಅ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ಇನ್ ಲೈಫ್, ಒಂದು ಇಟ್ ಇಸ್ ನಾಟ್ ಪಾಸಿಬಲ್ ಬೈ ಎವ್ರಿ ಒನ್. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಸೆಕೆಂಡ್ ಆಫ್ ಆಲ್, ಇಷ್ಟು ಅಡ್ವಾನ್ಸ್ ಟೆಕ್ನಾಲಜೀಸ್ ಎಲ್ಲ ಉಂಟು, ಸೊ ಯಾವುದೇ ರೀತಿಯಲ್ಲಿ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ. ಹಾಲು ಕಡಿಮೆ ಬಂದರೂ ಟೆನ್ಷನ್ ಮಾಡಬಾರ್ದು, ಹಾಲು ಬರದೇ ಇದ್ರೂ ಟೆನ್ಷನ್ ಮಾಡಬಾರ್ದು. ನೀವು ಜಸ್ಟ್ ಹೋಗಿ ಒಂದು ಡಾಕ್ಟರ್ನ ಮೀಟ್ ಆಗಿ ಅವರ ಸಲಹೆ ತಕೊಂಡ್ರೆ ಅವ್ರು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾರೆ, ಯಾವ ರೀತಿ ಫೀಡಿಂಗ್ ಮಾಡ್ಬೋದು, ನಿಮ್ಗೆ ಈ ಸಮಸ್ಯೆ ಆಗ್ತಿದ್ರೆ ಅದಕ್ಕೇನು ಸೊಲ್ಯೂಷನ್ ಇದೆ. ಮತ್ತೆ ಫೀಡಿಂಗ್ ಸಹ ತುಂಬ ಜನ ಲೈಟ್ ಆಗಿ ತಗೊಳ್ತಾರೆ, ಏನಾದರೂ ತಿನ್ನಿಸ್ಬೋದಂತ, ಬಟ್ ಮಗುವಿನ ಏಜ್ಗೆ ತಕ್ಕ ಹಾಗೆ ಫೀಡಿಂಗ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಎಂಫೋಸಿಸ್ ಏನ್ ಕೊಡ್ಬೇಕು ಅಂತ ಹೇಳ್ತೇನೆ ಅಂದ್ರೆ, ಮಗು ಹೊಟ್ಟೆಲಿರುವ 9 ತಿಂಗಳು ಹೊಟ್ಟೆಯಿಂದ ಹೊರಗೆ ಬರುವ ನಂತರ ಏನ್ ಸಮಯ ಉಂಟು, 1000 days ಆಫ್ ಲೈಫ್ ಅಂತ ಹೇಳ್ತೇವೆ. ಆ 1000 days ಮಗುವಿನ ಡೆವಲಪ್ಮೆಂಟ್ ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಮಗು ದೊಡ್ಡವರಾದ್ಮೇಲೆ ನೀವು ಅವರಿಗೆ ಯಾವುದೇ ಸ್ಕೂಲಿಗೆ ಹಾಕಿ, ಕಾಲೇಜಿಗೆ ಹಾಕಿ, ಎಲ್ಲ ಹಾಕಿ, ಬಟ್ ಆ 1000 days ಅಲ್ಲಿ ನೀವು ಅವರಿಗೆ ಕೊಡುವ ನ್ಯೂಟ್ರಿಷನ್, ಅವರಿಗೆ ಕೊಡುವ ಆರೈಕೆ, ಅವರಿಗೆ ಕೊಡುವ ಸೈಕೊಲಾಜಿಕಲ್ ಬಾಂಡಿಂಗ್ ಏನಿರ್ತದೆ, ತಾಯಿ ಮಗುವಿದು, ತಂದೆ ಮಗುವಿದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಒಂದು ಮಗುವಿದು, ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ನೀವು ಆಮೇಲೆ ಏನೇ ಮಾಡಿ ಫಸ್ಟ್ 1000 days ಅಲ್ಲಿ ನಿಮ್ದು ಏನ್ ಬಾಂಡಿಂಗ್ ಇರ್ತದಲ್ಲ ಅದು ಅತ್ಯವಶ್ಯ. ಸೊ ಫೀಡಿಂಗ್ ವಿಷಯದಲ್ಲೂ ಮಗುಗೆ ಹಸುವಾದಾಗ ನೀವು ಫೀಡ್ ಕೊಟ್ಟು ಮಗುವಿಗೆ ನಾರ್ಮಲ್ ಆಗಿ ಅದಕ್ಕೆ ಸಿಟ್ಟು ಬರೋ ಎಂತ ಆಗ್ತದೆ ಅಂದ್ರೆ, ಮಗುವಿಗೆ ನೀವು ಟೈಮಿಗೆ ಫೀಡ್ ಕೊಡಿದ್ರೆ ಸಿಟ್ಟು ತುಂಬಾ ಜಾಸ್ತಿ ಬರ್ತದೆ. ಆಮೇಲೆ ಟ್ರಸ್ಟ್ ಇಶ್ಯೂಸ್ ಸಹ ಡೆವಲಪ್ ಆಗ್ತದೆ, ನಂಗೆ ಇವ್ರು ಹಾಲು ಕೊಡ್ತಾ ಇಲ್ಲ ಟೈಮಿಗೆ ಅಂತ ಕೋಪ ಬರ್ತದೆ. ಸೊ ಅದನ್ನೆಲ್ಲ ನಾವು ಫಸ್ಟ್ 1000 days ಅಲ್ಲಿ ಕರೆಕ್ಟ್ ಆಗಿ ಫೀಡ್ ಮಾಡಿ, ಕರೆಕ್ಟ್ ಆಗಿ ಡೆವಲಪ್ಮೆಂಟ್ ಮಾಡಿದ್ರೆ, ಸ್ಕ್ರೀನ್ ಕೊಡದೇನೆ ನಾರ್ಮಲ್ ಡೆವಲಪ್ಮೆಂಟ್ಸ್ ಎಲ್ಲ ಮಾಡಿ ಕರೆಕ್ಟ್ ಲಸಿಕೆ ಹಾಕ್ಸಿದ್ರೆ, ಪೇರೆಂಟಿಂಗ್ ಇಸ್ 90% ಡನ್ ಇನ್ ಫಸ್ಟ್ 1000 days. 3 years ಆದ್ಮೇಲೆ ದೇರ್ ಇನ್ ದ ಸ್ಕೂಲ್, ಆಗ ನಿಮ್ದು ಪೇರೆಂಟಿಂಗ್ ಜಾಬ್ ತುಂಬಾ ಕಡಿಮೆ ಆಗ್ತದೆ. ಬಟ್ ಈ ಫಸ್ಟ್ ಫ್ಯೂ ಡೇಸ್ ಏನಿರ್ತದಲ್ಲ, ಒಂದು ಮನೆಗೆ ಬುನಾದಿ ಹಾಕಿದ ಹಾಗೆ. ಸೊ ಅದರಲ್ಲಿ ನೀವು ಯಾವುದೇ ರೀತಿಯ ಟೆನ್ಷನ್ ಮಾಡಬೇಡಿ. ನಿಮ್ಗೆ ಏನೇ ಡೌಟ್ ಇದ್ರೂ ನಿಮ್ಮ ಪೀಡಿಯಾಟ್ರಿಷನ್ ಹತ್ರ ಡಿಸ್ಕಸ್ ಮಾಡಿ ಯಾವುದಕ್ಕೂ ಟೆನ್ಷನ್ ಬೇಡಿ. ಯಾವುದೇ ಕಂಡೀಷನ್ ಇದ್ರು, ಯಾವುದೇ ಕಾಯಿಲೆ ಇದ್ರು, ಈಗ ಮೆಡಿಕಲ್ ರಿಸರ್ಚ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಪ್ರತಿಯೊಂದು ಡಿಸೀಸಿಗೂ ಟ್ರೀಟ್ಮೆಂಟ್ ಉಂಟು. SMA ಅಂತ ಡಿಸೀಸ್ ಮುಂಚೆ ಅದು ಡಿಸೀಸ್ ಬಂದ್ರೆ ಇನ್ನೇನು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ, ಅಂತ ಮಕ್ಕಳಿಗೆ ಸಹ ಈಗ ಒಂದು ಇಂಜೆಕ್ಷನ್ ಕೊಟ್ರೆ ಅವ್ರು ನಾರ್ಮಲ್ ಆಗ್ತಾರೆ. ಸೊ ಯಾವುದೇ ರೀತಿ ಡಿಸೀಸ್ ಅಥವಾ ಯಾವುದೇ ರೀತಿ ಡಯಾಗ್ನೋಸಿಸ್ ನಿಮ್ಗೆ ಬಂದರೂ ಸಹ, ಅದ್ರ ಪರ್ಟಿಕ್ಯುಲರ್ ಡಾಕ್ಟರ್ನ ಹೋಗಿ ಮೀಟ್ ಮಾಡಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಆಗ್ತದೆ. ಯಾವುದೇ ರೀತಿ ಟೆನ್ಷನ್ ಬೇಕಿಲ್ಲ. ಮತ್ತೆ ತಾಯಿಯ ಮನಸ್ಥಿತಿ ಪ್ರಕಾರ ಅವರಿಗೆ 6 ತಿಂಗಳು ರಜೆ ಸಿಕ್ಕರೆ ಒಳ್ಳೇದು, ಸಿಗದೇ ಇದ್ರೂ ಸಹ ಅವರಿಗೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಸುತ್ತಮುತ್ತಲಿರುವವರು ಯಾಕೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಹೋಗ್ಬೇಡ, ಆ ರೀತಿ ಡಿಸ್ಕರೇಜ್ ಮಾಡುವ ಬದಲು ಅವ್ರವ್ರಿಗೆ ಏನ್ ಹೆಲ್ಪ್ ಮಾಡೋಕ್ಕಾಗ್ತದೆ ಅದನ್ನ ನೋಡಿಕೊಂಡು, ಮಗುವಿಗೆ ಫೀಡಿಂಗ್ ಅಲ್ಲೋ ಅಥವಾ ಬೇರೆ ಏನಾದ್ರೂ ಕತೆ ಹೇಳೋದು ಅಥವಾ ಮಗು ಜೊತೆ ಟೈಮ್ ಪಾಸ್ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು, ಅದೆಲ್ಲ ಇಂಪಾರ್ಟೆಂಟ್ ಆಗ್ತದೆ. ಸೊ ಸಪೋರ್ಟಿವ್ ಏನಿರ್ತದೆ ಅವ್ರ ಸುತ್ತಮುತ್ತಲಿನ ವಾತಾವರಣ, ಅದನ್ನ ಆದಷ್ಟು ಒಳ್ಳೆ ಪಾಸಿಟಿವ್ ರೀತಿಯಲ್ಲಿ ಇಡೋದು ಸಜೆಸ್ಟ್ ಮಾಡ್ತೇನೆ.
1: ಓಕೆ ಡಾಕ್ಟರ್, ತುಂಬ ಉತ್ತಮವಾದಂಥ ಮಾಹಿತಿಯನ್ನು ನೀಡಿದ್ದೀರಾ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಸಾಕಷ್ಟು ಜನರಿಗೆ ಈ ಮಾಹಿತಿಗಳು ಒಳ್ಳೆ ರೀತಿಯ ಒಂದು ಪೂರಕ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಲೈವನ್ನು ಕೇಳ್ತಾ ಇದ್ದಾರೆ ಅಥವಾ ಯಾರೆಲ್ಲ ಈ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ ಅವರಿಗೆ ಇಷ್ಟರವರೆಗೆ ಬಂದು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೆ ಡಾಕ್ಟರ್ ಸುಕನ್ಯಾ ಅವರು ಮಕ್ಕಳ ತಜ್ಞರು, ನವಜಾತ ಶಿಶುವಿನ ಆರೈಕೆ ಹಾಗೂ ಸ್ತನ್ಯಪಾನ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಇವತ್ತಿನ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ತುಂಬ ಉತ್ತಮವಾದಂತಹ ಮಾಹಿತಿಯನ್ನು ನೀಡಿದ ಅವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಹಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕಿದೆ, ಅಥವಾ ತಜ್ಞ ವೈದ್ಯರು ಕೂಡ ಇರ್ತಾರೆ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
1: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರೇ, ನಾನಿದ್ದೀನಿ ಆರ್ಜೆ ಎಡವಡ್ ಇವತ್ತಿನ ಹೃದಯರಾಗ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಜೊತೆ ಈಗ ಸ್ಟುಡಿಯೋದಲ್ಲಿ ಒಬ್ರು ಅತಿಥಿ ಕೂಡ ಹಾಜರಿದ್ದಾರೆ. ಇವರು ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅಂತ, ಆಯುರ್ವೇದ ವೈದ್ಯೆ, ಕವಯತ್ರಿ, ಗಡಿನಾಡ ಕಲಾವಿದೆ, ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ಕಾಸರಗೋಡು ಈ ಸಂಘಟನೆಯನ್ನು ಕಟ್ಟಿಕೊಂಡು ಹಲವಾರು ಪ್ರತಿಭೆಗಳಿಗೆ ಇವರು ಅವಕಾಶ ಕೊಡ್ತಾ ಇದ್ದಾರೆ. 226 ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಇವರು ಮೆಚ್ಚಿದ್ದಾರೆ. ಪ್ರಕೃತಿ ಎನ್ನುವ ಕಮಲ ಸಂಕಲನ ಕೂಡ ಪ್ರಕಟಿಸಿದ್ದಾರೆ. ಹಲವಾರು ರೀತಿಯಲ್ಲಿ ಈ ಮಕ್ಕಳಿಗೆ ಏನು ಅವರ ಸಾಂಸ್ಕೃತಿಕ ಬೆಳವಣಿಗೆಗೆ ಅವಕಾಶಗಳನ್ನು ಕಲ್ಪಿಸಿದ್ರ ಜೊತೆಗೆ ಇವರು ಕಾಸರಗೋಡಿನ ಚೂರಿಪಲ್ಲ ಎಂಬಲ್ಲಿ ಸ್ವಂತ ಆಯುರ್ವೇದ ಆಸ್ಪತ್ರೆ ನಿರ್ಮಿಸಿ ದಿನದ 24 ಗಂಟೆಯು ಹಗಲಿರುಳು ಜನರ ಸೇವೆ ಮಾಡಿದ್ದಾರೆ. ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ನಡೆಸಿದ್ದಾರೆ. ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಚಿಕಿತ್ಸೆ, ಹಾಗೆ ದೂರವಾಣಿ ಮುಖಾಂತರ ಆರೋಗ್ಯ ಸಲಹೆ ಹಾಗೂ ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ. ಒಂದು ಗಡಿನಾಡಿನಲ್ಲಿ ಇದ್ದುಕೊಂಡು ಕನ್ನಡದ ಒಂದು ಉಳಿವಿಕೆಗಾಗಿ, ಕನ್ನಡದ ಬೆಳವಣಿಗೆಗಾಗಿ ಹಲವಾರು ರೀತಿಯಲ್ಲಿ ಇವರು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಬಗ್ಗೆ ಹೇಳೋದಾದರೆ ತುಂಬ ಇದೆ, ತುಂಬ ವಿಷಯಗಳಿವೆ. ಇವರ ಜೊತೆ ಮಾತಾಡಿ ಇವರಲ್ಲಿ ಇವರ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ವಾಣಿಶ್ರೀ ಕಾಸರಗೋಡು ಅವರೇ, ಇವತ್ತಿನ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ನಮಸ್ತೆ.
1: ವಾಣಿಶ್ರೀ ಅವರೇ, ನೀವು ಕವಯತ್ರಿ ಹಾಡ್ತೀರಿ. ಈಗ ಒಂದು ಭಕ್ತಿ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಶುರು ಮಾಡೋದಾದರೆ ಯಾವ ಭಕ್ತಿ ಗೀತೆಯನ್ನು ಹಾಡ್ತೀರಿ?
2: ನನ್ನ ಮಾವನವರಾದ ಪೊಟ್ಟಿಪಲ್ಲ ಕೀರ್ತಿಶೇಷ ಆಶುಕವಿ ನಾರಾಯಣ್ ಭಟ್ ಇವರು ರಚಿಸಿದ ಮಧುರ ಗಣಪ ಎಂಬ ಕೃತಿಯ ಹಾಡನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದೇನೆ.
1: ನಿಮಗೆ ಮಧುರ ಹತ್ತಿರ?
2: ಹೌದು.
1: ನಿಮ್ಮ ಊರು ಮಧುರ?
2: ನೆಲ್ಲಿಕಟ್ಟೆ, ಚೂರಿಪಳ್ಳದ. ಮಧೂರು ಶ್ರೀ ಮದನಂತೇಶ್ವರ ದೇವಸ್ಥಾನದಲ್ಲಿ ನಮ್ಮ ಸಂಸ್ಥೆಯ ಪ್ರಥಮ ಕಾರ್ಯಕ್ರಮವನ್ನು ನಡೆಸಿದ್ದೆವು. ಹಾಗಾಗಿ ಇಂದು ಇಲ್ಲಿ ಮಧುರ ಗಣಪ ಆ ಕೃತಿಯ ಪೊಟ್ಟಿಪಲ್ಲ ನಾರಾಯಣ್ ಭಟ್ ಅವರು ಕನ್ನಡ ಹೋರಾಟಗಾರರು, ಕಯ್ಯಾರ ಕಿಂಜಣರ ಇವರ ಶಿಷ್ಯರು. ಹೌದು, ಅವರ ಕೃತಿಗೆ ಕಯ್ಯಾರ ಕಿಂಜಣರೇ ಅವರು ಮುನ್ನುಡಿ ಬರೆದಿದ್ದರು. ಹಾಗಾಗಿ ಇದೊಂದು ಸಂತಸದ ಸಮಯ.
1: ಸರಿ, ಪ್ರಥಮ ಏನು ಕಾರ್ಯಕ್ರಮದಲ್ಲಿ ನೀವು ಪ್ರಥಮವಾಗಿ ಹಾಡಿದಂಥ ಹಾಡು ಅಲ್ವಾ?
2: ಹೌದು.

0: ಒಲಿಯೋ ಸಿದ್ಧಿ ವಿನಾಯಕ ನೀನೊಲಿಯೋ.
1: ಓಕೆ, ಒಂದೆರಡು ಸಾಲುಗಳಲ್ಲಿ ಮಧುರಿನ ನಿಮ್ಮ ಊರಿನ ದೇವಸ್ಥಾನದ ಬಗ್ಗೆ ಒಂದು ವಿನಾಯಕನಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಒಂದು ಮುನ್ನುಡಿಯನ್ನು ನೀವು ಕೂಡ ಹಾಡಿದ್ರಿ. ಓಕೆ, ಈ ಸಾಹಿತ್ಯದ ಒಡನಾಟ ಹೇಗೆ ಶುರುವಾಯಿತು? ಮೊದಲು ಯಾವುದು ಆಯುರ್ವೇದ ಕಲ್ತರ ಸಾಹಿತ್ಯದ ಒಡನಾಟದಲ್ಲಿದ್ದೀರಾ? ಹೇಗೆ, ಯಾವುದು?
0: ಸುಳ್ಯ KBG ಆಯುರ್ವೇದ ಕಾಲೇಜಲ್ಲಿ ಆಯುರ್ವೇದ ವಿದ್ಯಾಭ್ಯಾಸ ಮಾಡಿದ್ದೆ. ಅಲ್ಲಿ ಕಲಿಯುತ್ತಿರುವಾಗಲೇ ಸಾಹಿತ್ಯದ ಬಗ್ಗೆ ಒಲವಿತ್ತು. ಮದುವೆಯಾದ ನಂತರ ನನ್ನ ಮಾವನವರ ಆ ಕವನಗಳನ್ನೆಲ್ಲ ಓದಿ ಅದೇ ಒಂದು ಸ್ಫೂರ್ತಿಯಾಯಿತು ಕವನ ಬರೆಯೋಕೆ. ನನ್ನ ಪ್ರಕೃತಿ ಎಂಬ ಚುಟುಕು ಪುಸ್ತಕದಲ್ಲಿ ಕೃತಿಯಲ್ಲಿ ನಾನು ಬರೆದ ಹಲವಾರು ಕವನಗಳಿವೆ. ಮಾವನವರು ಆಶುಕವಿ, ಸ್ಥಳದಲ್ಲೇ ಕವನ ಬರೆಯುತ್ತಿದ್ದರು. ದಿನ ಕವನಗಳನ್ನು ಓದುವುದು, ಕನ್ನಡದ ಬಗ್ಗೆ ಮಾತಾಡುವುದು, ಹೀಗೆ ಹೋರಾಟದ ಮನೋಭಾವ ಅವರಿಗಿತ್ತು. ಅದೇ ನಮಗೆ ಈಗ ಸ್ಫೂರ್ತಿ. ಕನ್ನಡ ಕಾರ್ಯಕ್ರಮಗಳನ್ನು ಈಗ ಕಾಸರಗೋಡಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ ಕನ್ನಡ ಕಾಸರಗೋಡಿನಲ್ಲಿ ಅಳಿವಿನ ಅಂಚಿನಲ್ಲಿದೆ. ಕನ್ನಡ ಭಾಷೆ ಮುಂದೆ ಕಾಸರಗೋಡಲ್ಲಿ ಉಳಿಯಲೇಬೇಕು ಎಂಬ ನಿಟ್ಟಿನಲ್ಲಿ ನಾವು ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಘ ರಿಜಿಸ್ಟರ್ಡ್ ಕಾಸರಗೋಡನ್ನು ಕಳೆದ 4 ವರ್ಷದ ಹಿಂದೆ ಸ್ಥಾಪಿಸಿದ್ದೆವು. ಈಗ ನಿರಂತರ ಕನ್ನಡ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದೇವೆ. ಕಾಸರಗೋಡಿನಲ್ಲಿ ಈ ಕನ್ನಡ ಎಂಬ ಹೆಸರು ಇಟ್ಟುಕೊಂಡು ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಸಂಸ್ಥೆ ನಮ್ಮದೊಂದೇ ಎಂದು ಹೇಳಲು ಬಹಳ ಹೆಮ್ಮೆ. ಮಾತ್ರವಲ್ಲದೆ ಇದು ನಮ್ಮ ಮನೆಯಲ್ಲೇ ಈಗ ಸ್ವಂತ ವೇದಿಕೆಯನ್ನು ನಿರ್ಮಿಸಿದ್ದೇವೆ, ಸುಸಜ್ಜಿತ ವೇದಿಕೆ. ವೇದಿಕೆ ನಿರ್ಮಿಸಿ ಅಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಯೂ ಆಯಿತು. ಇನ್ನು ಮುಂದೆಯೂ ನಿರಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವ
1: ಚಿಂತನೆ ಇದೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
2: ಹಲೋ, ನಮಸ್ತೆ.
1: ನಮಸ್ತೆ, ಹೇಳಿ.
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ವಿ. ಸರಿ,
1: ಏನು ಹೇಳಿ? ಇವತ್ತು ಹೃದಯ ರಾಗದಲ್ಲಿ ನಮ್ಮ ಇವರು ಇದ್ದಾರೆ, ವಾಣಿಶ್ರೀ ಅವರು. ಮಾತಾಡಿ ಅವರ ಜೊತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ.
2: ಹಲೋ,
1: ಹೇಳಿ
0: ಹೇಳಿ,
1: ನಿಮ್ಮ ಹೆಸರು ಹೇಳಿ.
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡಿದ್ವಿ ಮೇಡಮ್.
0: ಹಾ, ಸರಿ ಹೇಳಿ ಸರ್.
1: ಪರಿಚಯ ಇದೆ?
2: ಪರಿಚಯ ಇಲ್ಲಮ್ಮ. ಸರಿ.
1: ಇಲ್ವಾ?
2: ಇಲ್ಲ. ನಾವು ಸತ್ತು ಕೇಳುವುದು ಈಗ ಅವ್ರದ್ದೊಂದು ಹೃದಯ ರಾಗ ಉಂಟು ಅಂತ ಹೇಳಿ ಮಾಡ್ತಾ ಇರೋದು ಈಗ.
1: ಸರಿ, ಧನ್ಯವಾದಗಳು ಕರೆ ಮಾಡೋದಕ್ಕೆ.
0: ಮುಂದಿನ ಗುರಿ ಏನಂದ್ರೆ ಕಾಸರಗೋಡನ್ನು ಕನ್ನಡ ನಾಡು ಮಾಡುವುದು. ಹಾಗೆ ನೆಲ್ಲಿಕಟ್ಟೆ ಸಮೀಪ ಚೂರಿಪಳ್ಳ ಎಂಬಲ್ಲಿ ನಮ್ಮ ಸ್ವಂತ ಆಯುರ್ವೇದಿಕ್ ಆಯುರ್ವೇದ ಆಸ್ಪತ್ರೆ ಇದೆ. ಅಲ್ಲಿ 24 ಗಂಟೆಗಳ ನಿರಂತರ ವೈದ್ಯಕೀಯ ಸೇವೆ ನಡೆಸುತ್ತಾ ಬಂದಿದ್ದೇವೆ. ನನ್ನ ಪತಿದೇವರು ಡಾಕ್ಟರ್ ಗಿರೀಶ್, ಇವರು ಆಯುರ್ವೇದ ವೈದ್ಯರು. ಹಾಗೆ ಇವರ ಸಂಪೂರ್ಣ ಸಹಕಾರದಿಂದ ಇಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಸಾಧನೆ ಮಾಡಲು ಸಾಧ್ಯವಾಯಿತು.
1: ಮಾತ್ರವಲ್ಲದೆ 226
0: ಸೇವಾ ರೂಪದ ಕಾರ್ಯಕ್ರಮ. ಎಲ್ಲೂ ನಾವು ಧನ ಸಹಾಯ ಎಲ್ಲೂ ಕೇಳಿಲ್ಲ.
1: ಮಕ್ಕಳ ಎಷ್ಟು ಮಕ್ಕಳಿದ್ದಾರೆ ನಿಮ್ಮ ತಂಡದಲ್ಲಿ?
0: 500 ಕಲಾವಿದರು.
1: ಕಲಾವಿದರು
0: 500ಕ್ಕಿಂತಲೂ ಜಾಸ್ತಿ. ಕುಂದಾಪುರದಲ್ಲೂ ಇದ್ದಾರೆ, ಉಡುಪಿಯಲ್ಲೂ ಇದ್ದಾರೆ, ಮಂಗಳೂರಲ್ಲೂ ಇದ್ದಾರೆ, ಗೋಕರ್ಣದಲ್ಲಿ, ಬಾಂಬೆ, ಹೀಗೆ ಎಲ್ಲಾ ಕಡೆ ಅಲ್ಲಲ್ಲಿ ನಮ್ಮ ಕಲಾವಿದರು ಇದ್ದಾರೆ,
1: ನಮ್ಮ ತಂಡದ ಕಲಾವಿದರು ಇದ್ದಾರೆ.
0: ಹೌದು,
1: ಅಲ್ಲಿ ಕರೆ ಬಂದಾಗ ಅಲ್ಲಿಯ ಕಲಾವಿದರನ್ನು ಒಟ್ಟು ಸೇರಿಸಿ ನಿಮ್ಮ ಕಲಾವಿದರನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲ ಕಾರ್ಯಕ್ರಮ ಕೊಡ್ತಾ
0: ಇದ್ದಾರೆ. ಇಲ್ಲಿಯ ಕಲಾವಿದರು ಬೇರೆ ಕಡೆ ಬರ್ತಾ ಇದ್ದಾರೆ.
1: ಸರಿ, ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ ಸರ್, ನಮಸ್ತೆ.
1: ನಮಸ್ತೆ, ನಮಸ್ತೆ. ವಾಣಿಶ್ರೀ ಅವರಿದ್ದಾರೆ, ಮಾತಾಡಿ. ತಮ್ಮ ಹೆಸರು?
3: ನಾನು ಅಮ್ಮನಿ, ಕಾರ್ಕಳ.
1: ಅಮ್ಮನಿ, ಕಾರ್ಕಳದಿಂದ.
0: ಹೇಳಿ
3: ಡಾಕ್ಟರ್ ವಾಣಿಶ್ರೀ ಮೇಡಮ್ ಅವರಿಗೆ ನಮಸ್ತೆ.
0: ನಮಸ್ತೆ.
3: ನನಗೆ ನಿಮ್ಮ ಹಾಡು ಭಕ್ತಿಗೀತೆ ತುಂಬಾ ಇಷ್ಟ ಆಯ್ತು, ಪ್ರಾರ್ಥನಾ ಗೀತೆ ತರ ಇತ್ತು, ಇಂಪಾಗಿ ಹಾಡಿದ್ದೀರಿ. ಮತ್ತೆ ಮೇಡಮ್, ನಾನು ಡಾಕ್ಟರ್, ನಾನು ನಿಮ್ಮನ್ನು ಫೇಸ್ಬುಕ್ ಅಲ್ಲಿ ನೋಡಿದಾಗೆ ಉಂಟು.
0: ಹೌದು
3: ಹೌದೌದು, ನೋಡಿದ್ದೀನಿ, ಮತ್ತೆ ಲೈಕ್ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತೇನೆ. ಮತ್ತೆ ನೀವು ಕನ್ನಡದ ಪರ ಹೋರಾಟ ಮಾಡೋದಂದ್ರೆ, ನೀವು ಈಗಾಗ್ಲೇ ಹೇಳಿದ್ದೀರಿ ಕಾಸರಗೋಡಿನಲ್ಲಿ ಕನ್ನಡ ಭಾಷೆ ಅಳಿವಿನಂಚಿನಲ್ಲಿದೆ ಅಂತ, ಇದನ್ನು ಉಳಿಸ್ಲಿಕ್ಕೆ ನೀವು ಪ್ರಯತ್ನ ಪಡುವುದು ತುಂಬಾ ಸಂತೋಷದ ವಿಷಯ ಅಂತ.
0: ಒಂದೊಂದು ದಿನ ನಾವು ಅದೇ ಮಾಡೇ ಮಾಡ್ತೇವೆ, ಕಾಸರಗೋಡನ್ನು ಕನ್ನಡ ಅಂದ್ರೆ ಕನ್ನಡ ಅಲ್ಲಿ ನಾಶ ಆಗ್ಲಿಕ್ಕೆ, ಕನ್ನಡ ಭಾಷೆಯಲ್ಲಿ ನಾಶ ಆಗ್ಲಿಕ್ಕೆ ನಾವು ಬಿಡುದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಮೂಲೆ ಮೂಲೆಯಲ್ಲಿ, ಕಾಸರಗೋಡಿನ ಮೂಲೆ ಮೂಲೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತೇವೆ, ನಮ್ಮ ಮನೆಯಲ್ಲೇ ಮಾಡ್ತೇವೆ. ಯಾವ ಕಲಾವಿದರು ಬರಬಹುದು ನಮ್ಮ ಮನೆಗೆ, ತಮ್ಮ ಕಲೆಯನ್ನು ಪ್ರಸ್ತುತಗೊಳಿಸಬಹುದು, ಆ ಮೂಲಕ ತಾಯಿ ಭುವನೇಶ್ವರಿಯ ಸೇವೆ ಮಾಡಬಹುದು.
3: ತುಂಬಾ ಸಂತೋಷ. ಮತ್ತೆ ನಿಮ್ಮ ಇವಾಗ ಒಂದು ಕವನವನ್ನು ಹೇಳ್ಬೋದು ಅಂತ ನಾನು ಎಣಿಸಿದ್ರೆ, ನೀವು ಕಾರ್ಯಕ್ರಮದ ಮಧ್ಯದಲ್ಲಿ ಒಂದು ಯಾವ್ದಾದ್ರು ಬರವಣಿಗೆಯನ್ನು ಒಂದು ನಿಮ್ಮ ಸ್ವಂತ ಒಂದು ಇದರಿಂದ ಹೇಳಿದ್ರೆ ನಾವು ಕೇಳಲಿಕ್ಕೆ ಸದಾ ಸಿದ್ಧ ಇದ್ದೇವೆ.
0: ಕವನ ಅಂತ ಹೇಳುವಾಗ ಒಂದು ನನ್ನ ಪುಸ್ತಕವೇ ಇದೆ, ಕೃತಿ ಪ್ರಕೃತಿ, ಮತ್ತೆ ಇನ್ನು 300 ಕವನಗಳು ರೆಡಿ ಇದೆ, ಅಂದ್ರೆ ಅದು ತಯಾರಿದೆ, ಪುಸ್ತಕ ಆಗ್ಲಿಲ್ಲ ಅದರದ್ದು. ಇನ್ನೀಗ 2-3 ಪುಸ್ತಕ ಮಾಡುವಷ್ಟು ಕವನ ತಯಾರಿದೆ, ಅದನ್ನ ಮಾಡ್ಲಿಕ್ಕಿದೆ. ನಿಮ್ಗೆ ಯಾವ್ದರ ಬಗ್ಗೆ ಅಂದ್ರೆ ಕವನ, ಯಾವ ವಿಷಯದ ಬಗ್ಗೆ ಅಂದ್ರೆ ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆಯೂ ಬರೆದಿದ್ದೇವೆ, ಎಲ್ಲ ವಿಷಯದ ಬಗ್ಗೆಯೂ ನಾವು ಬರೆದಿದ್ದೇವೆ, ಯಾವ್ದು ಬೇಕಿದ್ರು ಓದ್ಬಹುದು.
3: ಮತ್ತೆ ನಂಗೆ ತುಂಬಾ ಖುಷಿ ಆಯ್ತು ಇವತ್ತು
0: ನೀವು ಹಾಗೆ ಕೇಳಿದ ಕಾರಣ ನಾನೊಂದು ಇದೇ ಹೇಳ್ತೇನೆ ಕನ್ನಡದ ಬಗ್ಗೆ ಕವನ. ಈಗ ಎಷ್ಟು ನಮ್ಮಲ್ಲಿ ಕನ್ನಡದ ಕಿಚ್ಚು ಇದೆ ಅಂದ್ರೆ, ಕಡಿದೊಗೆದರು ನಾಲಿಗೆಯ ಬಿಡದೆ ಕನ್ನಡ ವಾಣಿ, ಕೆಡದೆ ಉಲಿಯುವ ಶಪಥ ಮರೆಯಲುಂಟೆ, ಗಡಿಯಾಚೆ ಮಾಂತ್ರಿಕರ ತಡೆ ಇದ್ದರೂ ಮುರಿದು ಅಡಿಯ ನಿಡುವೆವು ನಮ್ಮ ನಾಡ ಬಡಿಯ ಗಂಟೆ. ಇದು ಅಂದ್ರೆ ಅಂದ್ರೆ ನಮ್ಮ ಉಸಿರು, ನಮ್ಮ ಇರುದೆ, ನಮ್ಮ ಹೃದಯ. ಈಗ ಇರುದೆ ಅಂದ್ರೆ ಕನ್ನಡಕ್ಕಾಗಿ ಅಂತ, ಮುಂದೆ ನಾನು ನನ್ನ ಬದುಕಿನುದ್ದಕ್ಕೂ ಕನ್ನಡದ ಕೆಲಸಗಳನ್ನೇ ಮಾಡ್ತಾ ಇರುದು, ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸುದಿಲ್ಲ. ಅಂದ್ರೆ ನಮ್ಮ ಜೀವ, ಭಾವ, ಉಸಿರು, ತನು, ಮನ, ಎಲ್ಲವನ್ನು ಕನ್ನಡಕ್ಕಾಗಿ ಸಮರ್ಪಿಸಿ ಆಗಿದೆ. ಅಲ್ಲಿ ಇಲ್ಲಿ ದನ, ಈಗ ನಮ್ದು ಅವರಿಷ್ಟು ಎಷ್ಟು ಕೊಡ್ತಾರೆ, ಇವರೆಷ್ಟು ಕೊಡ್ತಾರೆ, ಅದೆಲ್ಲ ಬೇಡ ನಮಗೆ, ಯಾರ ಸಹಾಯ ಏನು ಬೇಡ, ನಮ್ಮದೇ ಆದ ಸ್ವಂತ ಖರ್ಚಲ್ಲಿ ಮುಂದೆಯೂ ಕನ್ನಡ ಕಾರ್ಯಕ್ರಮ ಮಾಡುದು. ಈಗ 226 ಕಾರ್ಯಕ್ರಮಗಳನ್ನು ಸ್ವಂತ ಇದ್ರಲ್ಲೇ ಮಾಡಿದ್ದು. ಯಾರ ನಮ್ಮ ಇಲ್ಲಿ ಗಡಿ ಪ್ರಾಧಿಕಾರದವರ ಇದು ಕೇಳಲಿಲ್ಲ, ಕನ್ನಡ ಸಂಸ್ಕೃತಿ ಇಲಾಖೆಯ ಹಣವನ್ನು ನಾವು ಕೇಳಲಿಲ್ಲ. ನಮ್ಮ ಸಂಸ್ಥೆಯ ಬ್ಯಾಂಕ್ ಅಕೌಂಟೇ ಇಲ್ಲ, ಓಪನೇ ಆಗ್ಲಿಲ್ಲ. ಅಂದ್ರೆ ಅಲ್ಲೆಲ್ಲ ಕೊಡ್ಬೇಕು ಅಂದ್ರೆ ನಮ್ಗೆ ಬ್ಯಾಂಕ್ ಅಕೌಂಟ್ ಬೇಕು. ನಮ್ದು ಇದುವರೆಗೆ ಅಂದ್ರೆ ಅದ್ರಲ್ಲಿ ಬಂದದ್ದು ರಿಜಿಸ್ಟರ್ ಆಗಿದೆ, ಅದಾಗಿದೆ, ಇನ್ನು ಅದೆಲ್ಲ ಮಾಡ್ಬೇಕಷ್ಟೇ. ಅಂದ್ರೆ ಬೇರೆ ಇದೆ ಅಂದ್ರೆ ನಮ್ಮ ಸ್ವಂತ ಖರ್ಚಲ್ಲಿ ದುಡಿಯುವುದು, ದುಡಿದ ದುಡ್ಡನ್ನೆಲ್ಲ ಕನ್ನಡ ಕಾರ್ಯಕ್ರಮಗಳಿಗೆ.
1: ನಮ್ಮ ಅಮ್ಮನಿಯವರ ಊರಲ್ಲಿ ಕಾರ್ಯಕ್ರಮ ಕೊಡ್ತೀರಾ, ನಿಮ್ಮ ಮಕ್ಕಳನ್ನು ಕರ್ಕೊಂಡು?
0: ಎಲ್ಲಿ ಅವರದ್ದು ಹೇಳಿದ್ದು?
1: ಅಮ್ಮನಿಯವರು, ಅವರು ಕಾರ್ಕಳದಿಂದ.
0: ಕಾರ್ಕಳದಲ್ಲಿ ನಾವು ಮಾಡಿದ್ದೇವೆ, ಅಲ್ಲಿ ಶೇಖರ ಅಜೇಕರ್, ಡಾಕ್ಟರ್ ಶೇಖರ ಅಜೇಕರ್ ಇದ್ರಲ್ಲ, ಅವರು ನಮ್ಗೆ ಅಲ್ಲಿ ಕಾರ್ಕಳದಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು, ಅವಕಾಶ ಕೊಟ್ಟಿದ್ರು. ಈಗ ಅವರು ಇಲ್ಲ, ಅದನ್ನು ಅವರು ನಮ್ಮ ಸಂಸ್ಥೆಯನ್ನು ಮೇಲೆ ತಂದಿದ್ದಾರೆ, ಅವರನ್ನು ಅವರಿಗೆ ನಾವು ನಮ್ಮ ಸಂಸ್ಥೆ ಚಿರಋಣಿ.
1: ಮಕ್ಕಳನ್ನು ಕರ್ಕೊಂಡು ಬಂದು ಅವಕಾಶ ಇದ್ರೆ ನಿಮ್ಮ ಊರಲ್ಲಿ ಕೂಡ ಕಾರ್ಯಕ್ರಮ ಕೊಡಕ್ಕೆ ರೆಡಿ.
0: ಅವರು ಹೇಳಿದ್ರೆ ಎಲ್ಲಿಯಾದ್ರೂ ಕಾರ್ಯಕ್ರಮ ಇದ್ರೆ ನಾವು ನಾವು ಬರುವ ಅಲ್ಲಿಗೆ.
1: ಕೊನೆಯಲ್ಲಿ ಕೊನೆಯಲ್ಲಿ ಅವರ ನಂಬರ್ ಕೊಡ್ತೇವೆ
3: ನಿಮಗೆ.
1: ಧನ್ಯವಾದಗಳು. ಓಕೆ, ಅಮ್ಮನಿಯವರು ಕರೆ ಮಾಡಿದರು, ಅವರು ಕೂಡ ನಿಮ್ಮ ಕವಿತೆ ಕೂಡ ಚೆನ್ನಾಗಿತ್ತು ಅಂತ ಹೇಳಿದರು. ಹಾಗೆ ಆಯುರ್ವೇದ ಏನು ಆಸ್ಪತ್ರೆ ಕೊಟ್ಟಿದ್ದೀವಿ.
0: ಹೌದು, ಅದು ನಮ್ಮ ಸ್ವಂತ ಆಯುರ್ವೇದ ಆಸ್ಪತ್ರೆ ನಿರ್ಮಿಸಿ, ಅಲ್ಲೂ ಹಾಗೆ 24 ಗಂಟೆಯು ಸೇವೆ ಇದೆ.
1: ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
4: ನಮಸ್ತೆ ನಮಸ್ತೆ
1: ನಮಸ್ತೆ, ಯಾರು ಮಾತಾಡೋದು?
4: ಸತೀಶ್ ಕಯ್ಯಾರ್.
1: ಸತೀಶ್ ಕಯ್ಯಾರ್, ನಿಮ್ಮ ಕಾಸರಗೋಡಿಂದ ಇವರು ಇವತ್ತು ವಾಣಿಶ್ರೀ ಅವರು ಬಂದಿದ್ದಾರೆ.
4: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
4: ಅಲ್ಲ, ನಾನು ಅವ್ರು ನೋಡಿದ್ದೇನೆ. ಹೌದು, ಯಾವತ್ತು ಒಂದ್ಸಲ ಜೋಡಕಲ್ಲಲ್ಲಿ ಕೈಯಾರ ಚಿನ್ನನಡೆಯವರ ಊಟ ಹಬ್ಬದೊಂದು ಬಂದಿದ್ರು.
0: ಒಂದು ಕಾರ್ಯಕ್ರಮ, ಮೊದಲ ಕಾರ್ಯಕ್ರಮ ಒಂದು ಕೊಟ್ಟಿದ್ದೆವು, ಅಂದ್ರೆ ಕೈಯಾರ ಕಿಂಜನರಯ್ಯವರ ಮೊದಲ ಕಾರ್ಯಕ್ರಮ ನಮ್ದು. ಅವರ ಊರಲ್ಲಿ ಕಲ್ಕೂರ ಪ್ರತಿಷ್ಠಾನದವರು ಇದ್ರು, ಮತ್ತೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಸರಿ, ಅವರು ಹಾಡಾಡಿದ್ರು, ಮತ್ತೆ ಅಲ್ಲಿ ನೃತ್ಯಕ್ಕೆ ಅವಕಾಶ ಇರ್ಲಿಲ್ಲ, ಅಂದ್ರೆ ಅದು ವೇದಿಕೆ ಎಲ್ಲ ಸರಿ ಇರ್ಲಿಲ್ಲ. ನಾವು ಹಾಡಾಡಿ ಅಲ್ಲಿ ಇದ್ ಮಾಡಿ ಕಾರ್ಯಕ್ರಮ ಕೊಟ್ಟಿದ್ದೆವು. ಒಂದು ಗಂಟೆ ಸುಭಾಷಿಣಿ ಚಂದ್ರ ಅವರು ನಮ್ಮ ಸಂಸ್ಥೆಯ ಮಹಿಳಾ ಕಲಾವಿದರು, ಯಕ್ಷನೃತ್ಯ ಎಲ್ಲ ಮಾಡ್ತಾರೆ.
4: ನಿಮ್ಮನೆಲ್ಲ ಅವರು ಹೇಳ್ತಿದ್ರು, ನನ್ನ ಜೊತೆ ಮೊದ್ಲೇ ಹೇಳ್ತಿದ್ರು.
0: ಹೌದಾ,
4: ನಾನು ಅವ್ರ ಜೊತೆ ಹೋಗ್ತೇನೆ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ.
0: ಸಾಹಿತಿಗಳು ನಮ್ಮ ಸಂಸ್ಥೆಯ ಹೆಮ್ಮೆಯ ಕಲಾವಿದರವರು, ಮಹಿಳಾ ಕಲಾವಿದೆ, ಒಂದು ಅಗಣಿತ ಸ್ತ್ರೀ ಶಕ್ತಿ ಅಂತ ಹೇಳ್ಬೋದು. ಅಂದ್ರೆ ಸಾಹಿತ್ಯ, ಹಾಡು, ನೃತ್ಯ, ಬಹುವಿಧ ಕಲಾವಿದೆ. ನಮ್ಮ ಕಾರ್ಯಕ್ರಮ ಎಲ್ಲಿದ್ರು ಬರ್ತಾರೆ ಸಮಯ ಇದ್ರೆ. ಹಾಗೆ ನಮ್ಮವರು, ನಮ್ಮಲ್ಲಿ ಮಹಿಳಾ ಕಲಾವಿದರು ಎಲ್ಲಾ ವಯೋಮಾನದ ಕಲಾವಿದರು ಇದ್ದಾರೆ. ಅದಲ್ಲಲ್ಲಿ
1: ಇವರು ಕೂಡ ಹಾಡಾಡ್ತಾರೆ, ಸತೀಶ್ ಕಯ್ಯಾರ.
0: ಹೌದಾ?
4: ಅವತ್ತು ಅಲ್ಲಿ ಬಂದು ನಾನು ಹಾಡಿದ್ದೆ, ಅವರೇ ನಮ್ಗೆ ಅವಕಾಶವನ್ನು ಮಾಡಿಕೊಟ್ಟದ್ದು ಸುಭಾಷಿಣಿ ಅವರು.
0: ಹೌದಾ,
4: ಇಂತ ಒಂದು ಕಾರ್ಯಕ್ರಮ ಇದೆ ನಮ್ಮ ಕಿಂಜನರಿಗಳ
0: ಹಾಡುಗಾರರಾದ್ರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ, ಕನ್ನಡ ಕಾರ್ಯಕ್ರಮದಲ್ಲಿ, ಬೇರೆ ಕಡೆ ಇದ್ರೆ ನಾವು ಫೇಸ್ಬುಕ್ ಅಲ್ಲಿ ಹಾಕ್ತೇವೆ.
4: ಕಾಸರಗೋಡು ಕನ್ನಡ ಭವನ ಅಲ್ಲಿಗೆ ಕೂಡ ಬಂದಿದ್ದೆ ನಾನು ಒಂದ್ಸಲ, ಅಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಇತ್ತು, ಅಲ್ಲಿ ಕೂಡ ಬಂದಿದ್ದೆ ಒಂದ್ಸಲ.
0: ಹೌದಲ್ಲ, ಬೇರೆ
1: ಓಕೆ, ಖಂಡಿತ ಅವಕಾಶ ಇದ್ರೆ ಅವರು ನಂಬರ್ ಕೊಡ್ತಾರೆ.
4: ಸರಿ ಸರಿ ಸರಿ, ಓಕೆ
0: ಮ್ಯಾಮ್, ಧನ್ಯವಾದ.
1: ಈಗಲೇ ಕೊಡ್ತೀರಾ ನಂಬರ್?
0: ಆ ನಂಬರ್ ನಂದು,
4: ಕಾರ್ಯಕ್ರಮದ ಕೊನೆಯಲ್ಲಿ ಇದ್ರೆ ಒಳ್ಳೇದಾಗ್ತದೆ.
1: ಸರಿ ಸರಿ,
0: ಕೊಡ್ಬೋದು ಎರಡು.
1: ಸರಿ ಸರಿ, ಓಕೆ. ಹಾಗೆ ಕೊನೆಯಲ್ಲಿ ನಿಮ್ಮ ಏನಾದರೂ, ಎಲ್ಲಿಯಾದರೂ ಏನಾದರೂ ನಮ್ಮ ಕೇಳಿದವರು ತಮ್ಮ ಊರಲ್ಲಿ ಕಾರ್ಯಕ್ರಮ ಕೊಡೋಕೆ ಇದ್ದರೆ ನಿಮ್ಮನ್ನು ಸಂಪರ್ಕಿಸ್ಬೋದು. ಆಯುರ್ವೇದ ಆಸ್ಪತ್ರೆ ಎಷ್ಟು ವರ್ಷ ಆಯ್ತು ಕಟ್ಟಿ?
0: ಅದಾಯ್ತು, ಈಗ ಒಂದು 15 ವರ್ಷದ ಮೇಲಾಯ್ತು.
1: ಏನೆಲ್ಲ ಸೌಲಭ್ಯ ಇದೆ?
0: ಮತ್ತೊಂದು ವಿಷಯ ಇಲ್ಲಿ ಹೇಳಲೇಬೇಕು, ನಮ್ಮದೇ ಆದ ಒಂದು ಪೊಟ್ಟಿಪಲ್ಲ ಎಂಬಲ್ಲಿ ಒಂದು ಸತ್ಯನಾರಾಯಣ ಭಜನಾ ಸಂಘ ಇದೆ, ಮಂದಿರ ಸಂಘವೂ ಇದೆ, ಮಂದಿರವೂ ಇದೆ. ಅಲ್ಲಿ ನನ್ನ ಮಾವನವರು 30 ವರ್ಷಗಳಿಂದ ತಿಂಗಳ ಒಂದು ಶನಿವಾರದೊಂದು ಭಜನೆ ಮತ್ತು ವಾರ್ಷಿಕೋತ್ಸವ ನಡೆಸ್ತಾ ಬಂದಿದ್ರು 30 ವರ್ಷದಿಂದ. ಅದನ್ನೀಗ ನಾವು ಪುನಃ ಮುಂದುವರಿಸ್ತೇವೆ. ಅಲ್ಲಿಯೂ ನಮ್ಮ ಅಂದರೆ ಅಲ್ಲೂ ನಮಗೊಂದು ವೇದಿಕೆ ಇದೆ ಅಂತ. ಈಗ ನಮ್ಮ ಮನೆಯಲ್ಲೇ 2 ವೇದಿಕೆ ಇದೆ ಮಾತ್ರ, ನಮ್ಮ ಮನೆಯಲ್ಲೇ. ಈಗ ಏಕಕಾಲದಲ್ಲಿ 3 ಕಡೆ ಕಾರ್ಯಕ್ರಮ ಮಾಡುವಷ್ಟು ನಮ್ಮಲ್ಲಿ ಒಂದು ವೇದಿಕೆ ಸೌಲಭ್ಯವಿದೆ, ಮನೆಯಲ್ಲಿ ಮತ್ತು ಸತ್ಯನಾರಾಯಣ ಭಜನಾ ಮಂದಿರದಲ್ಲಿ. ಅದೊಂದು ಒಂದು ವಿಷಯ, ಅದೊಂದು ಹೆಮ್ಮೆ ನಮಗೆ. ವೇದಿಕೆ ನಮ್ಮಲ್ಲೇ ಇದೆ ಅಂತಂದ್ರೆ, ಇಲ್ಲಿ ವೇದಿಕೆ ವೇದಿಕೆ ಅಂತ ಬೇರೆ ಕಡೆ ಹೋಗಿ ಕೇಳಿ ಸಿಕ್ಕಿದ್ರೆ ನಮಗೆ ಖುಷಿ. ಅದಲ್ಲದೆ ಮನೆಯಲ್ಲೂ ಮಾಡಬಹುದು, ಈಗ ಇವತ್ತು ಬೇಕಿದ್ರೆ ಇವತ್ತು ಕಾರ್ಯಕ್ರಮ, ನಾಳೆ ಆದ್ರೆ ನಾಳೆ, ಹಾಗೆ ದಿನಕ್ಕೆ 2 ಕಾರ್ಯಕ್ರಮ. ಮತ್ತೊಂದು ನಮ್ಮ ಸಂಸ್ಥೆಯ ಒಂದು ದೈವಾನುಗ್ರಹದಿಂದ ನಡೆಯುವ ಸಂಸ್ಥೆ ಅಂದ್ರೆ, ಇಲ್ಲಿ ನಾವು ಹೇಳಿದಾಗ ಅಂದ್ರೆ ಯಾವುದು ಇಲ್ಲ, ಎಲ್ಲ ನಾವು ಶಿವನ ಭಕ್ತೆ, ನಾನು ಶಿವನ ಅನುಗ್ರಹದಿಂದ ಎಲ್ಲ ನಡೀತಾ ಇರೋದು. ಹಾಗೆ ಪ್ರತಿಯೊಂದರಲ್ಲೂ ಯಶಸ್ವಿ, ನಾವು ಎಲ್ಲಿ ಕಾಲಿಟ್ಟಲ್ಲಿ ಅಂತ ಹೇಳುದಿಲ್ವ, ಏನು ಮಾಡಿದ್ರು ಅಲ್ಲಿ ಕಾರ್ಯಕ್ರಮಕ್ಕೂ ಯಾವ ಕಲಾವಿದರ ಕೊರತೆ ಇಲ್ಲ, ಮತ್ತೆ ವೇದಿಕೆಗೂ ಕೊರತೆ ಇಲ್ಲ, ಯಾವುದಕ್ಕೂ ನಮ್ಮಲ್ಲಿ ಕೊರತೆ ಎನ್ನುವುದು ಇದುವರೆಗೆ ಬರಲಿಲ್ಲ. ಮತ್ತೊಂದು ವಿಘ್ನಗಳು ಹೇಳುದು, ನಮ್ಮ ಸಂಸ್ಥೆಗೆ ಈ 226 ಕಾರ್ಯಕ್ರಮದಲ್ಲೂ ಯಾವುದೇ ವಿಘ್ನ ಬರಲಿಲ್ಲ. ಮತ್ತೊಂದು ನಮ್ಮದು ಎಂತ ಅಂದ್ರೆ, ನಮ್ಮ ಕನ್ನಡ ಸಂಸ್ಥೆ ನಾವು ಮಾಡುವ ಕಾರ್ಯಕ್ರಮಗಳನ್ನು ಮೆಚ್ಚಿ, ಅಂದ್ರೆ ತಾಯಿ ಭುವನೇಶ್ವರಿಗೆ ಸೇವೆ ಸಲ್ಲಿಸುವುದನ್ನು ಮೆಚ್ಚಿ ಹಲವಾರು ಕಲಾವಿದರು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಈಗ ಪುತ್ತೂರ ಸಂಗಮ್ ಪುತ್ತೂರು ಅವರು ನಮ್ಮ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾತ್ರವಲ್ಲದೆ ಇದು ಅಂತಾರಾಷ್ಟ್ರೀಯ ನೃತ್ಯ ಕಲಾವಿದೆ ಲಕ್ಷ್ಮಿ ತೆರದಾಳಮಠ, ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅಷ್ಟು ಬಿಜಾಪುರದಿಂದ ಕಾಸರಗೋಡಿಗೆ ಬಂದು ಕಾರ್ಯಕ್ರಮ ನೀಡಿದ್ದಾರೆ, ಕೊಟ್ಟಿದ್ದಾರೆ, ಮುಂದೆಯೂ ಕೊಡ್ತಿದ್ದಾರೆ, ಕೊಡ್ಲಿಕ್ಕೆ ತಯಾರಿದ್ದಾರೆ ಅಂತ. ಹಾಗೆ ನಮ್ದೊಂದು ಸಂಸ್ಥೆ ಅಂದ್ರೆ ಇಲ್ಲಿಗೆ ಕಾಸರಗೋಡಿಗೆ ಮಾತ್ರ ಮೀಸಲಾಗಿಲ್ಲ, ಎಲ್ಲೂ ಈಗ ಒಂದು ಕಾರ್ಯಕ್ರಮ ಇದ್ರೆ ಎಲ್ಲಿಯವರು ಬಿಜಾಪುರದವರು ಬರ್ಬಹುದು, ಮಂಗಳೂರಿನವರು ಬರ್ಬಹುದು. ಹೌದು, ಮತ್ತೆ ಉಡುಪಿಯವರು ಹುಲಿ ಕುಣಿತ ಎಲ್ಲ ಮಾಡುವವರು ಇದ್ದಾರೆ. ಹಾಗೆ ಇದೆಲ್ಲ ನಮಗೊಂದು ಶಿವ ಕೊಟ್ಟ ವಾರ ಅಂತ ಹೇಳಿದ್ರೆ ತಪ್ಪಿಲ್ಲ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ವಿಶಿಷ್ಟತೆಯನ್ನು ಕೊಡ್ತಾ ಇದ್ದೇವೆ.
1: ನಿಮ್ಮ ಪುಸ್ತಕಕ್ಕೆ, ಕವನ ಸಂಕಲನಕ್ಕೆ ಪ್ರಕೃತಿ ಅಂತ ಹೆಸರಿಟ್ಟಿದ್ದೀರಿ. ಪ್ರಕೃತಿಯಲ್ಲಿ ಏನಿದೆ? ಪ್ರಕೃತಿಯಲ್ಲಿ ತುಂಬಾ ಇದೆ, ನಾವು ವಾಸಿಸುವುದೇ ಪ್ರಕೃತಿ.
0: ಆಯುರ್ವೇದ ಆಸ್ಪತ್ರೆಯ ಪ್ರಕೃತಿ, ನಮ್ಮ ಆಯುರ್ವೇದ ಆಸ್ಪತ್ರೆ ಹೆಸರು ಪ್ರಕೃತಿ.
1: ಹಾಗೆ ನಿಮ್ಮ ಕವನ ಸಂಕಲನದ ಹೆಸರು?
0: ಹೌದು. ಮತ್ತೆ ನಮ್ಮಲ್ಲಿ ವಿಶಾಲವಾದ ಪ್ರಕೃತಿ ಇದೆ, ಅಂದ್ರೆ ಉದ್ಯಾನವನ. ನಮ್ಮ ಮನೆಯಲ್ಲಿ ಧನ್ವಂತರಿ, ಶ್ರೀ ಧನ್ವಂತರಿ ದೇವರ ಮೂರ್ತಿ ಇದೆ. ಆಮೇಲೆ ಅದೇ ಇದು ಸಣ್ಣ ಉದ್ಯಾನವನ, ಪ್ರಕೃತಿ ಆತರ ಅದೆಲ್ಲ ಇರುವ ಕಾರಣ ಪುಸ್ತಕಕ್ಕೂ ಅದ್ರ ಇದು ಪುಸ್ತಕದ ಫೋಟೋ ಕೂಡ ನಮ್ಮ ಮನೆಯ ಉದ್ಯಾನವನದ್ದು. ಆತರ
1: ಪ್ರಕೃತಿಯಲ್ಲಿ ಯಾವೆಲ್ಲ ಕವಿತೆಗಳು?
0: ಇಲ್ಲಿ ಆರೋಗ್ಯ ಕವನ ಇದೆ, ಮತ್ತೆ ಇದು ನಿಸರ್ಗದ ಬಗ್ಗೆ, ಜೀವನದ ಎಲ್ಲ ಆಗು ಹೋಗುಗಳ ಬಗ್ಗೆ, ಮತ್ತೆ ಕನ್ನಡದ ಬಗ್ಗೆ.
1: ಒಟ್ಟು ಎಷ್ಟು ಕವಿತೆ ಇದೆ
0: ಇಲ್ಲಿ? ಇದರಲ್ಲಿ 224 ಅಷ್ಟೇ ಇದೆ, 258 ಕವನ ಇದೆ. ಹಾಗೆ ಆಮೇಲೆ ಇದೊಂದು ಹೇಳಲೇಬೇಕು ನಾನು, ನಮ್ಮದು ಇದು ಮೊದಲ ವೇದಿಕೆ ನನಗೆ ಒದಗಿಸಿಕೊಟ್ಟದ್ದು ಪಿಂಗಾರ ಸಾಹಿತ್ಯ ಬಳಗದ ಅಧ್ಯಕ್ಷರಾದ ರೇಮಂಡಿ ಕೋನ ತಾಕೋಡೆ. ಪ್ರಥಮ ವೇದಿಕೆಯಲ್ಲಿ ಅಧ್ಯಕ್ಷರಾಗುವ ಸುಯೋಗ ನನ್ನದಾಗಿತ್ತು, ಸಾಹಿತ್ಯದ ಪ್ರಥಮ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನ. ಅದು ಮಂಗಳೂರಲ್ಲಿ ನಡೆದ. ಮತ್ತೆ ನಮ್ಮ ಸಾಹಿತ್ಯ ಗುರುಗಳು ಮಂಗಳೂರಿನವರೇ, ಡಾಕ್ಟರ್ ಸುರೇಶ್ ನೆಗಳಗುಳಿ. ಅವರು ಮತ್ತೆ ಇದು ಕಿರೀಟ ಹೊತ್ತವರಿಗೆ ಕಿರುಕುಳ ತಪ್ಪಿದ್ದಲ್ಲ ಅಂತ ಹೇಳ್ತಾರಲ್ಲ, ಆತರ ನಮಗೂ ಈಗ ಜೀವನದಲ್ಲಿ ಹಲವು ಕಷ್ಟಗಳು ಎದುರಾಗಿತ್ತು. ಅಂದ್ರೆ ಕಷ್ಟಗಳು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನಡೆಸುವಾಗ, ಆದ್ರೆ ಅದನ್ನೆಲ್ಲ ನಾವು ಕಷ್ಟ ಅಂತ ನೆನೆಸಲಿಲ್ಲ. ಅದೆಲ್ಲ
1: ಕೆಲವರು
0: ಶತ್ರುಗಳು ಆತರದವರು ಇರ್ಬೋದು, ಆತರದೆಲ್ಲ ಇದಿದೆ.
1: ವೈದ್ಯಕೀಯ ರಂಗ ಅಂದ್ರೆ ಅದು ಈಗ
0: ಅದು ಈ ರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ಈ ತರ ನಾನು ಹೇಳುದು. ಮತ್ತೆ
1: ವೈದ್ಯಕೀಯ ರಂಗ ಅಂದ್ರೆ ಅದರಲ್ಲಿ ಏನು ದುಡ್ಡು ಸಂಪಾದನೆ ಮಾಡೋದಾದ್ರೆ ತುಂಬಾ ಅವಕಾಶ ಇದೆ. ನೀವು ಅದನ್ನು ಬಿಟ್ಟು ಸಾಹಿತ್ಯದ ಹಿಂದೆ ಹೋಗ್ತೀರಿ, ಮಕ್ಕಳಿಗೆ ಪ್ರತಿಭೆಗೆ ಅವಕಾಶ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ, ಊರೂರು ಸುತ್ತಾ ಇದ್ರಿ, ಮತ್ತೆ ನೀವು ಕೂಡ ನೃತ್ಯ ಮಾಡ್ತೀರಿ. ನಿಮಗೆ ವಯಸ್ಸು ಕೇಳ್ಬೋದು? ನಿಮ್ಮ ವಯಸ್ಸು?
0: ನಾವು
1: 44 ಈ ವಯಸ್ಸಲ್ಲಿ ಕೂಡ ನೃತ್ಯ ಎಲ್ಲ ಮಾಡ್ತೀರಿ, ಏನು ನಿಮ್ಗೆ ಯಾಕೆ ಇದಿಲ್ಲ? ಒಂದು ಆಯುರ್ವೇದ ಆಸ್ಪತ್ರೆಯನ್ನು ಚೆನ್ನಾಗಿ ನಡ್ಕೊಂಡು ಹೋದ್ರೆ ಏನಾದ್ರೂ ದುಡ್ಡು ಮಾಡಿಕೊಂಡು ಹಾಯಾಗಿರ್ಬೋದಲ್ಲ ಅಂತ ಹೇಳುವವರು ಇಲ್ವೋ?
0: ಹೌದು, ಈಗ ನಾವು ಮಾಡಿದ ಖರ್ಚಲ್ಲಿ ಒಂದು ಮನೆ ಕಟ್ಬೋದಿತ್ತು, ಅಷ್ಟು ಖರ್ಚು
1: ಮಾಡಿದ್ದೇವೆ.
0: ಒಂದು ಕಾರ್ಯಕ್ರಮ ನಡೆಸುದಷ್ಟು ಸುಲಭ ಅಲ್ಲ.
1: ಒಂದು
0: ಅಂದ್ರೆ ನಮ್ದ್ರಲ್ಲಿ ಕಾರ್ಯಕ್ರಮ
1: ಕಡಿಮೆ ಅಂದ್ರೆ ಒಂದು 30 ಕಲಾವಿದರನ್ನು ಕರ್ಕೊಂಡು ಹೋದ್ರೆ
0: ಹೌದು
1: ಆಯ್ತಲ್ಲ, ಅವರಿಗೆ ಖರ್ಚು 4,000-5,000.
0: ಮತ್ತೆ ಪ್ರತಿ ಕಾರ್ಯಕ್ರಮದ ನಂತರ ಕಲಾವಿದರಿಗೆ ನಾವು ಗೌರವ ಸ್ಮರಣಿಕೆ ಕೊಡ್ತಾ ಬಂದಿದ್ದೇವೆ, ಕೆಲವೊಂದು ಕಡೆ ಗೌರವಧನ ಕೊಡ್ತಾ ಬಂದಿದ್ದೇವೆ. ಹಾಗಾಗಿ ಅದೆಲ್ಲ ಅಷ್ಟು ಸುಲಭದ್ದೇನಲ್ಲ ಕಾರ್ಯಕ್ರಮ ನಡೆಸುದಂತ. ಆದ್ರೆ ಅದನ್ನೆಲ್ಲ ನಾವು ಕಷ್ಟ ಅಂತ ಇದೇ ಮಾಡದೆ ಒಂದು ಶ್ರಮ, ಕಠಿಣ ಪರಿಶ್ರಮದಿಂದ ಈಗ ಒಂದು ನಮ್ಮ ಸಂಸ್ಥೆ ಈಗ
1: ಒಳ್ಳೆಯ ಉಪಯೋಗಕ್ಕಾಗಿ ಜನರ ಸಮಾಜಕ್ಕೆ ಬೇಕಾಗಿ.
0: ಮತ್ತೆ ಕಲಾವಿದರಿಂದಲೂ ನಾವು ಯಾವುದೇ ಧನ ಸಹಾಯ ಇದುವರೆಗೂ ಕೇಳಲಿಲ್ಲ. ಅಂದ್ರೆ ಕೆಲವರು ಇಲ್ಲಿ ವೇದಿಕೆಗೆ ದುಡ್ಡು ಕೇಳ್ತಾರೆ, ಒಂದು ವೇದಿಕೆಗೆ, ಆ ತರದ್ದು ಇಲ್ಲ. ನಾವು ಅವರನ್ನು ಪ್ರಪಂಚಕ್ಕೆ, ಜಗತ್ತಿಗೆ ಪರಿಚಯಿಸುವ
1: ಕೆಲಸವನ್ನು
0: ಪ್ರತಿಭೆಗೊಂದು ಮಾಡಿ
1: ಅವರು ಬೆಳೆಯಲು ನೀವು ಅವಕಾಶ ಕಲ್ಪಿಸ್ತಾ ಇದ್ದೀರಿ.
0: ಹೌದು.
1: ನಿಮ್ಗೆ
0: ಮತ್ತೊಂದು ನಮ್ದು ಕ್ರೀಡಾ ಕ್ಷೇತ್ರದ್ದು ಹೇಳಲೇಬೇಕಾಗ್ತದೆ. ಅಂದ್ರೆ ಈಗ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಆರೋಗ್ಯ ಬೇಕು, ಅವಕಾಶ ಬೇಕು, ಅದೆಲ್ಲ ಬೇಕಲ್ಲ. ಹಾಗೆ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಕಲ್ಲಡ್ಕ ಶಾಲೆಯಲ್ಲಿ, ಶ್ರೀರಾಮ ಪ್ರೌಢಶಾಲೆಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿ ಗಳಿಸಿದ್ದೆ.
1: ಅದೇ ನೀವು 100, 200, 400 ಮೀಟರ್
0: ಹರ್ಡಲ್ಸ್ ಅದೆಲ್ಲ, ಹಾಗೆ ಅದೊಂದು ಕ್ರೀಡಾ ಕ್ಷೇತ್ರದಲ್ಲಿ ಅವತ್ತದು ಮುಂಚೂಣಿಯಲ್ಲಿರುವುದು ಇವತ್ತೊಂದು ಈ ಕಾರ್ಯಕ್ರಮಕ್ಕೂ ಸ್ಫೂರ್ತಿ ಅನ್ಬಹುದು. ಸ್ಫೂರ್ತಿಯಿಂದ ಹೆಚ್ಚು ಅದೊಂದು ಬಲ ಕೊಟ್ಟಾಗೆ, ಯಾಕೆಂದ್ರೆ ಈಗ 44 ವರ್ಷದಲ್ಲಿ ಒಂದು ಸಂಘಟನೆ ಮಾಡಿ ಅಲ್ಲಿ ಇಲ್ಲಿ ದೂರ ದೂರ ಕಾರ್ಯಕ್ರಮಕ್ಕೆ ದಿನಕ್ಕೆ 3-4 ಕಾರ್ಯಕ್ರಮ ಮಾಡಿಕೊಂಡು ಅದೆಲ್ಲ, ಅದಕ್ಕೆಲ್ಲ ಒಂದು ಆರೋಗ್ಯ ಅದೆಲ್ಲ ಬೇಕೇ ಬೇಕು. ಮೊದಲು ಸ್ಪೋರ್ಟ್ಸ್ ಕ್ರೀಡಾ ಕ್ಷೇತ್ರದಲ್ಲಿ ಇದ್ದ ಕಾರಣ
1: ಆರೋಗ್ಯ ಚೆನ್ನಾಗಿದೆ. ಮತ್ತು ಆಯುರ್ವೇದ
0: ಹೌದು, ಮತ್ತೊಂದು ಸಾಹಿತ್ಯ ಕ್ಷೇತ್ರದಲ್ಲಿ
1: ಕೂಡ ಚೆನ್ನಾಗಿದೆ
0: ಹೌದು. ಮತ್ತೆ ಇದು ಇದರಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ್ದೆ. ಅದಾದ ನಂತರ ಆ ಕ್ಷೇತ್ರದಲ್ಲಿ ನಾವು ಇಬ್ಬರು ಮೇಧಾವಿ ವ್ಯಕ್ತಿಗಳ ಕವನ ಸಂಕಲನವನ್ನು ಬಿಡುಗಡೆ ಮಾಡಿದ್ದೆವು. ಅದು ಪಡುಗಡಲಿನಿಂದ ಎಂಬ ಕೃತಿ, ನಾಗರಾಜ್ ಕಾರ್ವಿ ಕಂಚುಗೋಡು ಅವರ ನುಡಿತೇರು ಪ್ರಖ್ಯಾತದಲ್ಲಿದೆ, ಈಗ ಪ್ರಖ್ಯಾತಿ ಪಡೆದಿದೆ. ಮಾತ್ರವಲ್ಲದೆ ಇವರು ಡಾಕ್ಟರ್ BS ಮಂಜುನಾಥ್ ಸರ್ಕಾರದ ಉಪ ಕಾರ್ಯದರ್ಶಿ ಸಾರಿಗೆ ಇಲಾಖೆ, ಅವರ ಭಾವಜೀವಿಯ ಅನುಭಾವ ಲಹರಿ ಎಂಬ ಕವನ ಸಂಕಲನವನ್ನು ಕುಪ್ಪಳ್ಳಿಯಲ್ಲಿ ಬಿಡುಗಡೆ ಮಾಡುವ, ಲೋಕಾರ್ಪಣೆ ಮಾಡುವ
1: ಮನೆ
0: ಅಲ್ಲಿ ಅವರ ಕವನ ಸಂಕಲನವನ್ನು ಲೋಕಾರ್ಪಣೆ ಮಾಡುವ ಸುಯೋಗ ಭಾಗ್ಯ ನನ್ನ ಲಭಿಸಿದೆ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಕವನ ಮತ್ತೆ ಹಲವಾರು ಕಾರ್ಯಕ್ರಮಗಳಲ್ಲಿ ಅಧ್ಯಕ್ಷರಾಗಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುವುದು ಒಂದು ಖುಷಿ ಕೊಟ್ಟಿದೆ.
1: ನಿಮಗೆ ಒಂದು ರಾಜ್ಕುಮಾರ್ ಹಾಡು ತುಂಬ ಇಷ್ಟ, ಅದು ಕೂಡ ನಲಿಯುತ್ತ ಹೃದಯ ಹಾಡಿ
0: ಹಾಡಬಹುದು. ನಾನು ನೋಡಿದ ಪ್ರಥಮ ಸಿನಿಮಾವೇ ಹೃದಯ ಹಾಡಿತ್ತು. ಈಗ ನಾನು ಇದೇ ಸಂದರ್ಶನಕ್ಕಾಗಿ ಹೃದಯ ರಾಗ, ಹಾಗೆ
1: ಸಂದರ್ಶನ ಅದು ಕೂಡ ನಮ್ಮ ಸಾರಂಗಿನಲ್ಲಿ ಮಾಡುವಂತದ್ದು.
0: ಹಾಗೆ ನಿಮ್ಗೆಲ್ಲ ಎಷ್ಟು ಕೃತಜ್ಞತೆ ಹೇಳಿದ್ರೆ,
1: ನಾವು ಅಂದ್ರೆ ನಾವು ಪ್ರತಿಭಾವಂತರನ್ನು ಯಾರು ತೆರೆಮರೆಯಲ್ಲಿ ಇದ್ದವರನ್ನೆಲ್ಲ ಹುಡುಕಿಕೊಂಡು ಮೆರೆಸುವಂತ ಇದು ಹೃದಯ ರಾಗ. ಯಾಕಂದ್ರೆ ಮತ್ತೆ ಅವರು ಮರೆಯಬೇಕು, ಈಗ ತೆರೆಮರೆಯಲ್ಲಿದ್ದರೂ ಕೂಡ ಮತ್ತೆ ಅವರು ಮರೆಯಬೇಕು, ಮರೆಯಬಾರದು, ತೆರೆಮರೆಯಲ್ಲಿದ್ದವರನ್ನು ಮರೆಯಬಾರದು, ಅದು ಅವರು ಮರೆಯಬೇಕು, ಮರೆಯುವಂತೆ ಆಗಬೇಕು ಅನ್ನೋದು ಉದ್ದೇಶದಿಂದ ಈ ಹೃದಯ ರಾಗದಲ್ಲಿ ನಾವು ಇಂಥ ಪ್ರತಿಭೆಗಳನ್ನು ಹುಡುಕಿಕೊಂಡು ಪರಿಚಯ ಮಾಡಿ ಕೊಡ್ತಾ ಇದ್ದೀವಿ. ಒಂದು ನಿಮ್ಮ ಮಾತು ಕೇಳಿ ನಮಗೆ ಖುಷಿ ಆಯಿತು. ನೋಡಿ, ನಿಮಗೆ ಏನು ಅವಕಾಶ ಕೊಟ್ಟದ್ದು ನಮ್ಮ ಸಾರಂಗ್ ಹೃದಯ ರಾಗ. ಮತ್ತೊಂದು ಏನೋ ಹೇಳಿದ್ರಲ್ಲ,
0: ಅದೇ ನಮ್ಮನ್ನು ಗುರುತಿಸಿದ್ದು ನೀವೇ ಮೊದಲ ಬಾರಿಗೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ. ಹಾಗೆ ನಿಮ್ಮ ಈ ಒಂದು ಗುರುತಿಸುವಿಕೆ ಇದು, ಇದಕ್ಕಾಗಿ ನಮ್ಮ ಸಂಸ್ಥೆ ಎಂದಿಗೂ ನಿಮಗೆ ಚಿರಋಣಿ ಅಂತ ಹೇಳಿಕೆ. ಮತ್ತೆ ನೀವು ಈ ಮೂಲಕ ನಮ್ಮ ಕನ್ನಡ ಕಾರ್ಯಕ್ರಮ
1: ನೋಡಿದ್ದು ಹೃದಯ ಹಾಡಿತ್ತು,
0: ಹೃದಯ ಹಾಡಿ
1: ಸಂದರ್ಶನಕ್ಕೆ ಬಂದದ್ದು ಹೃದಯ ರಾಗ.
0: ಹಾಗೆ ಹೃದಯ ಎಂಬ ಶಬ್ದಕ್ಕೂ ನಮ್ಮ ನಮ್ಮ ಜೀವನದಲ್ಲಿ ಒಂದು
1: ಹೌದು ತುಂಬಾ ಹತ್ತಿರ, ಹೃದಯ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ.
0: ಈಗ ನಾವು ಹೃದಯವನ್ನು ಕನ್ನಡಕ್ಕಾಗಿಯೂ ಮೀಸಲಾಗಿಟ್ಟಿದ್ದೇವೆ. ಹಾಗೆ
1: ಸರಿ, ಈ ಹಾಡನ್ನು ಹಾಡಬಹುದೇ ಒಂದೆರಡು ಲೈನ್?
0: ನಲಿಯುತ್ತ ಅದು ಬೇರೆ, ನಾನು ಜನಪದ ಎಲ್ಲ ಹಾಡ್ತೇನೆ, ಇದು ಹಾಡ್ಬೋದು. ಹೀಗೆ ಹಾಡ್ತೇನೆ, ನಲಿಯುತ್ತ ಹೃದಯ ಹಾಡನ್ನು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ.

0: ಇದು ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ.
1: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು. ಕೆಳಗರೆ ನಮ್ಮ ಇವತ್ತಿನ ಹೃದಯರಾಗದ ಅತಿಥಿಯಾಗಿ ವಾಣಿಶ್ರೀ ಕಾಸರಗೋಡು ಇವರು ಇದ್ದಾರೆ. ನೀವು ಕೂಡ ಇವ್ರ ಜೊತೆ ಮಾತಾಡಬಹುದು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ಹಲೋ
1: ಹಲೋ, ನಮಸ್ತೆ.
2: ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ
2: ಸರ್, ನಾನು ಸಿಟಿ ಚಂದ್ರಶೇಖರ್ ಅಭಿಜನಲ್ಲಿ ಮಾತಾಡ್ತಾ ಇರೋದು.
1: ಹೇಳಿ ಹೇಳಿ.
2: ಮೊದಲಿಗೆ ಕವಿತ್ರಿ ಅವರಿಗೆ ನಮಸ್ಕಾರಗಳು.
3: ನಮಸ್ತೆ.
2: ಅಂದ್ರೆ ಕನ್ನಡ ಅಂದ್ರೆ ತುಂಬಾ ಬಹಳ ಇಷ್ಟ ಮೇಡಮ್ ಕನ್ನಡ ಅಂದ್ರೆ.
3: ಹೌದಾ?
2: ನಾನು ಕನ್ನಡದ ಅಪ್ಪಟ ಅಭಿಮಾನಿ, ರಾಜ್ಕುಮಾರ್ ಅಭಿಮಾನಿ. ಮತ್ತೆ ಕನ್ನಡ ಅಂದ್ರೆ ನನ್ಗೆ ನಾ ಮಾತಾಡ್ಬೇಕಾದ್ರೆ ಒಂದು ಇಂಗ್ಲಿಷ್ ಪದ ಬಳಸಲ್ಲ ಮೇಡಮ್.
3: ಹೌದಾ?
2: ಆದಷ್ಟು ಕನ್ನಡನ ಹುಡುಕ್ತೀನಿ ಪದಗಳ. ಈ ಹೃದಯ ರಾಗ ಕಾರ್ಯಕ್ರಮ ಇದೆಲ್ಲ ತುಂಬಾ ಹೃದಯದಿಂದ ಮಾಡುವಂತ ಮಾತುಗಳು ತುಂಬಾ ಅರ್ಥಪೂರ್ಣ ಆಗಿರುತ್ತೆ ಮೇಡಮ್. ಅದು
3: ಹೌದು.
2: ಕನ್ನಡಕ್ಕಾಗಿ ನಮ್ಮ ಬಹಳಷ್ಟು ಮಹನೀಯರು ಇದು ಮಾಡಿದರೆ, ನಮ್ಮ ರಾಜ್ಕುಮಾರ್ ಅಣ್ಣರು ಕನ್ನಡಕ್ಕೋಸ್ಕರ ಅವರು ಚಳುವಳಿಯನ್ನೇ ಮಾಡಿದ್ರು. ಕನ್ನಡಕ್ಕೋಸ್ಕರ ಗೋಕಾಕ್ ಚಳುವಳಿಯನ್ನೇ ಮಾಡಿದ್ರು. ಚಳುವಳಿಗೆ ಧುಮುಕಿ ಅವರು ಒಂಥರ ಕನ್ನಡನ ಉಳಿಸೋಕ್ಕೋಸ್ಕರ ಎಲ್ಲ ಬಾರಿ ಹೋರಾಟ ಮಾಡಿದ್ರು ಮೇಡಮ್.
3: ಹೌದು. ಈಗ ನಾವು ಕಾಸರಗೋಡಲ್ಲಿ ಅದೇ ತರ
2: ಕಾಸರಗೋಡು ಉದಾಹರಣೆಗೆ ಬಂದ ಕಾಸರಗೋಡು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಬಂದಾಗ ಅದು ಕರ್ನಾಟಕದಲ್ಲಿ ಇತ್ತು ಮೇಡಮ್. ಅದು
3: ಹೌದು.
2: ಆ ಕಾಸರಗೋಡು ಕೆಲವು ಆ ಕಡೆ ಭಾಗಗಳೆಲ್ಲ ಇದು ಕೆಲವು ಭಾಗಗಳು ಕರ್ನಾಟಕದಲ್ಲಿ ಇತ್ತು. ಆಮೇಲೆ ಇತ್ತೀಚೆಗೆ ಆ ಕಡೆಗೆ ಹೋಗ್ಬಿಟ್ಟು ಅದೊಂದು ಬೇಜಾರ ಸಂಗತಿ ನಮ್ಗೆ.
3: ತುಂಬಾ ಬೇಜಾರ.
2: ಗಡಿನಾಡು ಅಂದ್ರೆ ಗಡಿ ಅಂದ್ರೆ ಸಾಮಾನ್ಯವಾಗಿ ಗಡಿಯಲ್ಲಿ ಅಂದ್ರೆ ಅದೊಂಥರ ಗಡಿ ಅಂದ್ರೆ ಎಲ್ಲಾ ಭಾಷೆನೂ ಮಿಕ್ಸ್ ಇರುತ್ತೆ.
3: ಹೌದು.
2: ಹಾಗಾಗಿ ಗಡಿನಾಡಲ್ಲಿ ಸ್ವಲ್ಪ ಕಷ್ಟನೇ ಎಲ್ಲ
3: ಮಾಡ್ಬೇಕಾದ್ರೆ
2: ಗಡಿನಾಡಲ್ಲಿ.
3: ಹೌದು. ಈಗ ಕಾಸರಗೋಡಲ್ಲಿ ಕನ್ನಡಿಗರಿಗೆ ಬದುಕಲಿಕ್ಕೆ ತುಂಬಾ ಕಷ್ಟ. ಅಂದ್ರೆ ಭಾಷೆ ಇಲ್ಲದ ಮೇಲೆ ಅಲ್ಲಿ ಅದು ಆ ಬದುಕು
2: ಗಡಿ ಪ್ರದೇಶಗಳಲ್ಲಿ ನಾವು ಬಾಳ್ಬೇಕಾದ್ರೆ ಸ್ವಲ್ಪ ಅಸಹನೀಯ ಅಸಹನೀಯ ಪರಿಸ್ಥಿತಿ ಇರುತ್ತೆ. ಒಂಥರ ಕ್ರಿಶ್ಚಿಯನ್ಗೂ ಸ್ವರ್ಗ ಇದ್ದಂಗೆ.
3: ಹೌದು.
2: ಈ ಬೆಳಗಾಮ ಕಡೆನೂ ಸ್ವಲ್ಪ ಅಷ್ಟೇ. ಮರಾಠಿಗರು ಅದು ಇದು ಇರ್ತಲ್ಲ, ಸ್ವಲ್ಪ ದಬ್ಬಾಳಿಕೆ ಅದು ಇದು ಇರ್ತದೆ. ನಾವು ಬಹಳ ಹೋರಾಟ ಜೀವನ ಒಂದು ಹೋರಾಟ ಅನ್ನೋ ತರ ಆಗ್ಬಿಡು.
3: ಹೌದು.
2: ಹಾಗಾಗಿ ಮತ್ತೆ ಸರ್ಕಾರಗಳು ಸರಿಯಾಗಿ ಕ್ರಮಗಳು ತಗೊಳ್ಳಲ್ಲ.
3: ಹೌದು.
2: ಹಾಗಾಗಿ ಬಾರಿ ಗಡಿಗಳಿರೋದು ಬಾರಿ ಜನಗಳು ಬಹಳ ತೊಂದರೆ ಆಗ್ತಾ ಇದೆ
3: ಸದ್ಯದ ಪರಿಸ್ಥಿತಿಯಲ್ಲಿ. ಈಗ ನಾವು ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ನಡೆಸ್ತಾ ಕನ್ನಡ ಎಂಬ ಅದು ಭಾಷೆ
2: ಸಂಘಟನೆಗಳು ಇದೆಯಲ್ಲ ನಮ್ಮ ಕರವೇ ಸಂಘ, ಅವೆಲ್ಲ ಕೆಲ ಹೋರಾಟ ಮಾಡ್ಬೇಕು ಮೇಡಮ್.
3: ಹೌದು.
2: ಬೆಳಗಾಮಲ್ಲಿ ಕೆಲವು ಕನ್ನಡ ಪರ ಸಂಘಟನೆಗಳು ಇರೋದ್ರಿಂದಲೇ ಕನ್ನಡಿಗರಿಗೆ ಒಂದ್ ಸ್ವಲ್ಪ ರಕ್ಷಣೆ ಸಿಗ್ತಾ ಇರೋದು.
3: ಹೌದು.
2: ಅಲ್ಲೇನಾದಾಗ ಎಲ್ಲ ದಾವಿಸ್ ಹೋಗ್ಬಿಡ್ತಾರೆ ಎಲ್ಲ ಸಂಘದವರೆಲ್ಲ.
3: ಹೌದು.
2: ಅವಾಗ ಒಂದ್ ಸ್ವಲ್ಪ ವಾತಾವರಣ ತಿಳಿಯಾಗುತ್ತೆ.
3: ಹೌದು.
2: ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ.
3: ಅದೇ, ಇನ್ನು ಮುಂದೆ ಏನಾದ್ರೂ ಒಂದು ಮಾಡ್ಬೇಕು ಈಗ ಕಾಸರಗೋಡಲ್ಲಿ.
2: ಹೌದು ಮೇಡಮ್, ಮಾಡ್ಬೇಕು. ಅಲ್ಲಿ ಏನ ಜನಗಳು ಏನಪ್ಪಾ ಕನ್ನಡಿಗರೆಲ್ಲ ಒಗ್ಗಟ್ಟಾಗ್ಬೇಕು ಮೇಡಮ್.
3: ಹೌದು.
2: ಅಲ್ಲಿರೋರು
3: ಬಸ್ಸಲ್ಲಿ ಬೋರ್ಡ್ಗಳನ್ನು
2: ಅಲ್ಲಿರೋ ಒಗ್ಗಟ್ಟಾಗಿ
3: ನಾಮಫಲಕ
2: ನಮ್ಮ ನಮ್ಮ ಸಂಘಟನೆಗಳನ್ನ ಸಹಾಯ ಹಸ್ತ ತಗಬೇಕು ಅವರು.
3: ಹೌದು.
2: ಅವಾಗ ಸರಿ ಆಗುತ್ತೆ.
0: ಸರಿ ಸರಿ.
2: ಆಮೇಲೆ ಕನ್ನಡಕ್ಕೋಸ್ಕರ ಕನ್ನಡದ ಒಂದು ಒಳ್ಳೆ ಹಾಡು ಹೇಳಿ ಮೇಡಮ್.
3: ಹೇಳ್ಬಹುದು. ಕವನವನ್ನ ಹೇಳ್ಬೇಕಾ? ಕವನ
2: ಇವನ್ ಕವನ ಹೇಳಿ ಮೇಡಮ್. ಈ ನಮ್ಮ ಕುವೆಂಪು ಅವರೆಲ್ಲ ಬರ್ತಿದ್ದಾರೆ.
3: ಅಲ್ಲ, ನಾನೇ ಬರ್ದದ್ದು ಹೇಳ್ಬೇಕು.
2: ನೀವು ಬರ್ದಿದ್ದು ಹೇಳಿ, ಯಾವ್ದಾರ ಒಂದು ಒಳ್ಳೇದು ಹೇಳಿ, ನಾ ಕೇಳಕತ್ತೀವಿ.
0: ಓಕೆ, ಧನ್ಯವಾದಗಳು.
2: ಧನ್ಯವಾದಗಳು ಸರ್.
3: ಹೇಳ್ಬೇಕಾ ಅವರಿಗೆಂದು ಕನ್ನಡದ್ದು? ಕಣ್ಣರಳಿದೆ, ಕರ್ಣ ಚಾಚಿದೆ, ನಾಸಿಕವು ಅರಸುತ್ತಿದೆ. ಕನ್ನಡಮ್ಮನ ನೋಡಲು, ಅಂದದ ನುಡಿಯ ಕೇಳಲು, ಶ್ರೀಗಂಧದ ಪರಿಮಳ ಸವಿಯಲು. ಕನ್ನಡದ ಕೂಗಿಗೆ ಓಗೊಡುತ್ತಾ, ಕನ್ನಡದ ದೀವಿಗೆ ನಾವು ಬೆಳಗುತ್ತಾ, ತಾಯಿ ನುಡಿಯ ಸೊಬಗನ್ನು ಉಳಿಸುತ್ತಾ, ಕಟ್ಟೋಣ ಕನ್ನಡ ನಾಡನು, ಬೆಳೆಸೋಣ ಕನ್ನಡ ನುಡಿಯನು. ನಾಡು ನುಡಿಯ ರಕ್ಷಣೆಗಾಗಿ, ಸಾಹಿತ್ಯ ಸಂಸ್ಕೃತಿಯ ಏಳಿಗೆಗಾಗಿ, ಕನ್ನಡ ಭಾಷೆಯ ಪ್ರಚಾರಕ್ಕಾಗಿ ಮೀಸಲಾಗಿರಲಿ ನಮ್ಮತನ, ಹರಿಸಬೇಕಿದೆಯತ್ತ ನಮ್ಮ ಗಮನ. ಗಡಿಯನ್ನು ಮೀರಿದ ಭಾವವದು ಕನ್ನಡದೊಳಗಿರೋ ಸಂಸ್ಕೃತಿಯು. ತಾಯಿ ನುಡಿಯಲ್ಲಿದೆ ಸಂಭ್ರಮವು, ಹೃದಯವ ತುಂಬಿದೆ ಕನ್ನಡವು. ಎಲ್ಲೆಡೆ ಹರಡಲಿ ಈ ಭಾಷೆಯು. ಜೈ ತಾಯಿ ಭುವನೇಶ್ವರಿ. ಕನ್ನಡದ ವಾಣಿನ ಕನ್ನಡತಿ ರಾಣಿ, ಹೊನ್ನಡೆಯ ಮರೆಯದಿಹ ಚೆನ್ನೊಲವ ಪಾಣಿ. ಕಸಿದ ಕನ್ನಡ ನಾಡು, ಬೆಸೆದ ಕಾಸರಗೋಡು, ಹುಸಿಯಲ್ಲ ನಾವೆಲ್ಲ ಹೊಸೆದ ಕನ್ನಡದವರು. ಜೈ ತಾಯಿ ಭುವನೇಶ್ವರಿ.
0: ಬಹಳ ಚೆನ್ನಾಗಿ ಒಂದು ಕವಿತೆಯನ್ನು ಹಾಗೆ ನಿಮ್ಮ ಜೊತೆ
3: ನಮ್ಮ ಉಪಾಧ್ಯಕ್ಷರು, ಸಂಸ್ಥೆಯ ಉಪಾಧ್ಯಕ್ಷರು ಅಚ್ಯುತ ಭಟ್
1: ಅವರು ಬಂದಿದ್ದಾರೆ. ಓಕೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
4: ಹಲೋ ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
4: ನಾನು ರತ್ನಶೆಟ್ಟಿ. ಮೇಡಮ್ ನಮಸ್ತೆ.
3: ನಮಸ್ತೆ ಮೇಡಮ್.
4: ಅಲ್ಲ, ಚೆನ್ನಾಗಿ ಮಾತನಾಡಿದ್ರಿ ಇಲ್ಲಿ ಬಂದು. ಎಲ್ರಿಗೊಂದು ಆಸೆ ಉಂಟು ನೋಡಿ ಮೇಡಮ್, ಏನಂದ್ರೆ ಮನ್ ಕಿ ಬಾತ್ ಅಂದ್ರೆ ನಮ್ದೊಂದು ಮನಸ್ಸಿನ ಮಾತನ್ನು ಹೇಳಿಕೊಡ್ಬೇಕು ಅಂತ.
3: ಹೌದು
4: ಅಲ್ಲ, ಹಾಗೆ ನೀವೊಂದು ಬಂದು ಇಲ್ಲಿ ಹೇಳಿಕೊಂಡದ್ ನಮ್ಗೆ ತುಂಬಾ ಖುಷಿ ಆಯ್ತು. ಆದ್ರೂ ನಿಮ್ಗೊಂದು ಖುಷಿ ಅಲ್ಲ ಅದ್ರಿಂದ?
3: ಅದೇ ಹೌದು, ನಿಮ್ಮತ್ರ ಹೇಳಬೇಕು ಅಲ್ವಾ? ಯಾಕಂದ್ರೆ ಇಲ್ಲಿ ನಾವು ತಂದೆ ಮನೆ ನಮ್ದು ಇಲ್ಲಿ ಪುತ್ತೂರು ಮಾಣಿ, ಇಲ್ಲಿಂದ ಕಾಸರಗೋಡಿಗೆ ಮದುವೆ ಆಗಿ ಬಂದದ್ದು. ಆಮೇಲೆ ಇಲ್ಲಿಯ ಭಾಷೆ ಇದು ಸಮಸ್ಯೆಗಳನ್ನು ನೋಡ್ತಾ ಇರುವಾಗ ನಮ್ಗೆ ಇಲ್ಲಿ ಏನಾದ್ರೊಂದು ಮಾಡ್ಲೇಬೇಕು ಅಂತ. ಅಂದ್ರೆ ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲ, ಮಲಯಾಳ ಮಾತಾಡ್ಕೊಂಡು ಹೀಗೆ ಇದ್ರೆ ಆಗ್ಲಿಕ್ಕಿಲ್ಲಲ್ಲ, ಏನಾದ್ರೊಂದು ಮಾಡ್ಬೇಕು. ಅದಕ್ಕೋಸ್ಕರ ನಮ್ಮ ಜೀವನವನ್ನೇ ಅಂದ್ರೆ ಇಲ್ಲಿ ನಾವು ಊಟ ತಿಂಡಿ ಬಿಟ್ಟು ಯಾವುದನ್ನು ನಮ್ಮ ಆರೋಗ್ಯವನ್ನು ನಾವು ಲೆಕ್ಕಿಸದೆ ನಾವೀಗ ದುಡಿತಾ ಇರೋದು. ಅಂದ್ರೆ ನಿದ್ರೆ ಮಾಡ್ಲಿಕ್ಕೆ ಸರಿ ಆಗುದಿಲ್ಲ, ನಿಮಗೆ ಗೊತ್ತಲ್ಲ. ಕಾರ್ಯಕ್ರಮ ಅಂತ ಹೊರಟ್ರೆ ನಾವ್ ಅದ್ರಲ್ಲೇ ಇದ್ ಮಾಡ್ಬೇಕಾಗ್ತದೆ. ಒಂದ ಬಿಡ್ಬೇಕು, ಒಂದ ಮಾಡ್ಬೇಕು ಆತರ. ಮತ್ತೆ ಒಂದು ನಿರಂತರತೆ ಬೇಕು. ಈಗ ನೋಡಿ, ಈಗ ಅಲ್ಲಿ ನಿಂತ್ರಾಗ್ಲಿಕ್ಕಿಲ್ಲ ಅಂತ ಕಾರ್ಯಕ್ರಮ. ಈಗ ಮಾಡ್ತಿದ್ರೆ ಅದನ್ನು ನಿಲ್ಲಿಸದೆ ಅದು ಮಾಡ್ತಾ ಹೋಗ್ಬೇಕು. ಮುಂದುವರಿಸ್ಬೇಕು ಅಂತ ಇದ್ರೆ ನಾವು ನಮ್ಮ ಇದು ಎಲ್ಲ ಬೇರೆ ಹೇಳುದಿಲ್ಲ, ಅದನ್ನೆಲ್ಲ ತ್ಯಾಗ ಮಾಡ್ಬೇಕಾಗ್ತದೆ ಅಂತ. ಇದ್ರೆ ಎಲ್ಲವನ್ನು ತ್ಯಾಗ ಮಾಡ್ಬೇಕು. ನಾವು ನಮ್ಮದಂತ ಮಾಡ್ತಾ ಹೋದ್ರೆ ಈ ಕೆಲಸ ಆಗುದೇ ಇಲ್ಲ.
4: ಹೌದು, ಸರಿ ಆಯ್ತು ಸರ್. ಮೇಡಮ್ ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಮಾತನ್ನೆಲ್ಲ ಹೇಳಿಕೊಂಡದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಗೆ.
3: ತುಂಬಾ ನಿಮ್ಗೂ ತುಂಬಾ ಧನ್ಯವಾದ.
1: ಅವ್ರು ಕೂಡ ಹೇಳ್ತಾ ಇದ್ದಾರೆ, ನೀವು ಒಂದು ಕನ್ನಡಕ್ಕಾಗಿ ಅಂತ ಒಂದು ತ್ಯಾಗವನ್ನು ಮಾಡ್ತಾ ಇದ್ದೀರಿ, ಹಣ ಕೂಡ ದುಡ್ಡು ಕೂಡ ಖರ್ಚು ಮಾಡ್ತಾ ಇದ್ದೀರಿ. 226 ಕಾರ್ಯಕ್ರಮಗಳು ಅದು ಉಚಿತವಾಗಿ ರಾಜ್ಯಾದ್ಯಂತ ಕಾಸರಗೋಡು ಹೊರ ರಾಜ್ಯಗಳಲ್ಲಿ ಕೂಡ ನೀಡುವಂಥದ್ದು ಮುಂಬೈ ಅಂತ ನೋಡಿ, ಅದು ಬಹಳ ನಿಜವಾಗಿ.
3: ಈಗ ಹಲವಾರು ಕಲಾವಿದರಿಗೆ ನಾವು ಭುವನೇಶ್ವರಿ ತಾಯಿ ಭುವನೇಶ್ವರಿ ಸಂಸ್ಥೆ ವೇದಿಕೆ
1: ಒಂದು 500 ಜನರ ಪ್ರತಿಭಾವಂತರಿಗೆ ಒಂದು ಅವಕಾಶ ಕಲ್ಪಿಸ್ತಾ ಇದ್ದೀರಿ, ವೇದಿಕೆ ಕಲ್ಪಿಸ್ತಾ ಇದ್ದೀರಿ. ಸರಿ,
3: ಇನ್ನು ಮುಂದೆಯೂ ಅದು ವೈದ್ಯಕೀಯ ಸೇವೆಯ ಜೊತೆಗೆ ಯಾವುದನ್ನು ಬಿಡ್ಲಿಕ್ಕಿಲ್ಲ. ಹಲವರು ಕೇಳ್ತಾರೆ ನೀವು ಹೀಗೆ ಕಾರ್ಯಕ್ರಮ ಮಾಡಿದ್ರೆ ಇದು ಇದು ರೋಗಿಗಳಿಗೆ ಯಾವಾಗ ಮದ್ದು ಕೊಡುದು ಅಂದ್ರೆ ಹೀಗೆ ಕೇಳ್ತಾರಲ್ಲ, ಆತರ ನೀವು ಪ್ರಾಕ್ಟೀಸ್ ಬಿಟ್ರ ಆತರ ಕೇಳಿದ್ರೆ ಇಲ್ಲ, ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಂಡು ಈಗ ಕಾರ್ಯಕ್ರಮ ಇದ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾರ್ಯಕ್ರಮ ಇದ್ರೆ ಸಂಜೆ ಮನೆಗೆ ಬಂದು ಆಮೇಲೆ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗುದು. ಹಾಗೆ ವೈದ್ಯಕೀಯ ಸೇವೆ ಜೊತೆಗೆ ಸಾಂಸ್ಕೃತಿಕ, ಅದರ ಜೊತೆಗೆ ಮನೆಯಲ್ಲಿ ಅದೇ ಮಕ್ಕಳಿದ್ದಾರೆ, ಪ್ರಣಮ್ಯ ಪ್ರಖ್ಯಾತ ಅಂತ ಇಬ್ರು ಮಕ್ಕಳು ನಮ್ಗೆ.
1: ಏನು ಮಾಡ್ತಾ ಇದ್ದಾರೆ
3: ಅವರು? ಮಗ 10th class, ಮಗಳು ಇನ್ನು ಬಿ ಫಾರ್ಮ ಮಾಡುದು, ಸೆಕೆಂಡ್ ಪಿ ಯು ಸಿ ಆಯ್ತು. ಮೆಡಿಕಲ್ ಲೈನ್ ಇದೆ, ಅದು ಮೆಡಿಸಿನ್ಗೆ ಸಂಬಂಧಪಟ್ಟದ್ದೇ. ಹಾಗೆ ಮನೆಯಲ್ಲಿ ಗೃಹಿಣಿಯಾಗೂ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅದೆಲ್ಲವನ್ನು ನಿಭಾಯಿಸಿಕೊಂಡು ಬರಲಿಕ್ಕೆ ಆ ಶಿವ ನಮಗೆ ಆರೋಗ್ಯ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಪರಮಾತ್ಮ ಶಿವ, ಇಲ್ಲಿ ಪರಮಾತ್ಮ ಶಿವನನ್ನು ನಾವು ನೆನೆಸಲೇಬೇಕು. ಕಾರಣ ನಮ್ಮದು ಸಂಸ್ಥೆಯ ಪ್ರಥಮ ಕಾರ್ಯಕ್ರಮ, ನೃತ್ಯ ಕಾರ್ಯಕ್ರಮವನ್ನು ನಾವು ನೀಡಿದ್ದೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ. ಶತ ಸಂಭ್ರಮವನ್ನು ಶಿವನ ಸನ್ನಿಧಿಯಲ್ಲಿ ಆಚರಿಸಿದ್ದೆವು. ಹಾಗೆ 200th ಕಾರ್ಯಕ್ರಮವನ್ನು ನಾವು ಶಿವನ ಸನ್ನಿಧಿಯಲ್ಲಿ ಆಲಂಗೋಡ್ಲಲ್ಲಿ ನಡೆಸಿದ್ದೆವು. ಹಾಗೆ ಇದು ನಮ್ಮ ಸಂಸ್ಥೆ ಅಂತ ಹೇಳುವುದಕ್ಕಿಂತಲೂ ಹೆಚ್ಚು ನಾವು ಹೇಳ್ತಾ ಬರುವುದೇ ಹೀಗೆ, ಶಿವ ಸಾಕ್ಷಾತ್ ಪರಮಾತ್ಮ ಶಿವ ನಡೆಸುವ ಸಂಸ್ಥೆ ಅಂತ. ಅದು ಅದಕ್ಕೊಂದು ಬಲವಾದ ಕಾರಣ ಇದೆ ಹೇಳಲಿಕ್ಕೆ. ಯಾಕೆಂದ್ರೆ ಸಂಸ್ಥೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗೆಲುವನ್ನು ಸಾಧಿಸ್ತಾ ಹೋಗ್ತಾ ಇರುವ ಕಾರಣ ಇಲ್ಲಿ ದೈವಶಕ್ತಿಯಿಂದಲೇ ಇದು ನಡೆಯುವುದು ಅಂತ. ಮನುಷ್ಯರಾಗಿ ನಮ್ಮದೇನಿಲ್ಲ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗ ಆರೋಗ್ಯ ಬೇಕು, ದುಡ್ಡಿದ್ರೆ ಸಾಲದಲ್ಲ, ಆರೋಗ್ಯವೂ ಬೇಕಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ. ಅದು ಎಲ್ಲ ಕೂಡಿ ಬರುದು ದೈವ ಅನುಗ್ರಹ ಇದ್ರೆ ಮಾತ್ರ ಅಲ್ವಾ. ಹಾಗೆ ಈಗ ಮತ್ತೊಂದು ದೈವಾನುಗ್ರಹ ನಮ್ಮ ಮನೆಯಲ್ಲೇ ವೇದಿಕೆ, ಅದೆಲ್ಲ ಯಾರಿಗೂ ಮಾಡ್ಲಿಕ್ಕೆ. ಈಗ ಕಾಸರಗೋಡಲ್ಲಿ ಹೀಗೆ ಇದು ನಿರಂತರ ಕನ್ನಡ ಎಂದ ಹೆಸರಿಟ್ಟುಕೊಂಡು ಹೀಗೆ ವೇದಿಕೆಯನ್ನು ನಿರ್ಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದು ನಮ್ಮದೊಂದೆ ಅಂತ. ಮತ್ತೆ ಬೇರೆ ಯಾವ ಸಂಸ್ಥೆಗೂ ಒಂದು ಕನ್ನಡ ಅಂತ ಹೆಸರಿಟ್ಟುಕೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವ ಒಂದು

0: ನದ್ದೊಂದು ಜನಪದ ಗೀತೆ,
1: ಜನಪದ ಹಾಡನ್ನು ಹಾಡ್ತೀರಿ. ಹಾಡಿ.
2: ಅಟ್ಟಕ್ಕೆ ಏಣಿಯಾಸೆ, ಬೆಟ್ಟಕ್ಕೆ ಬೀದಿರಾಸೆ, ಹೆಣ್ಣು ಮಕ್ಕಳಿಗೆ ತವರಾಸೆ. ಹೆಣ್ಣು ಮಕ್ಕಳಿಗೆ ತವರಾಸೆ ಮಾದೇವ, ನಿನ್ನಾಸೆ ನಮಗೆ ಅನುಗಾಲ. ಕೋಟೆಯ ಮನೆಯೊಳೆ ಕೋಗಿಲೆ ದನಿಯೋಳೆ, ರಾಟೆವಾಲೆಯ ಕಿವಿಯೋಳೆ, ರಾಟೆವಾಲೆಯ ಕಿವಿಯೋಳೆ, ಕೆಣಕಾತಿ ದಾಟಿ ಬರಲಾರೆ ದನಿ ತೋರೆ. ಹೊತ್ತು ಮುಳುಗಿದರೇನು, ಕತ್ತಲಾದರೆ ಏನು, ಅಪ್ಪ ನಿನ್ ಬಳಿಗೆ ಬರುವೇವು, ಅಪ್ಪ ನಿನ್ ಬಳಿಗೆ ಬರುವೇವು ಮಾದೇವ. ಮುತ್ತಿನ ಬಾಗಿಲ ತೆರೆದೀಡು, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ, ಮಹಿಷಾಸುರನ

0: ತಾಯಿ ಚಾಮುಂಡಿಯ ಸೇವೆಗೆಂದು ಬಾಳೆ ಬಾಗಿದವು. ಒಂದು ಅರ್ಥಗರ್ಭಿತ ಕವನವನ್ನು ಈಗ ವಾಚಿಸ್ತೇನೆ. ಮೇಲೆ ಗಿರಿಶಿಖರದಲ್ಲಿ ಬಾಹುಬಲಿಯು ನಿಂತಿರಲು ತ್ಯಾಗಗಳ ಅರ್ಥಗಳನ್ನು ತಿಳಿಸೋಣು ಬಾ. ಸ್ವಾರ್ಥ ಸಿಕ್ಕುಗಳ ನಡುವೆ ಸುಳಿಯದೆ ಬಿಡುಗಡೆಯ ಸುಖವನ್ನು ಅನುಭವಿಸೋಣ ಬಾ. ಅಂದರೆ ಇಲ್ಲಿ ತ್ಯಾಗ ಮಾಡಬೇಕು ಅಂತ ಹೇಳೋ ಒಂದು ಅರ್ಥದಲ್ಲಿ ನನ್ನ ಕವನವನ್ನು ಈಗ ಹೇಳಿದ್ದೇನೆ. ಮತ್ತೊಂದು, ಬೋಧಿ ವೃಕ್ಷದ ಕೆಳಗೆ ಧ್ಯಾನ ಮಾಡುತ್ತಿದ್ದಾಗ ಜ್ಞಾನೋದಯವಾಯಿತು ಬುದ್ಧನಿಗೆ. ಆದರೆ ಈ ಕಲಿಯುಗದಲ್ಲಿ ನಮ್ಮನ್ನು ನಾವೇ ಅರಿಯಬೇಕು. ಬುದ್ಧ ನಾವಾಗದಿದ್ದರೂ ಬದ್ಧರಾಗಿ ನಡೆಯೋಣ ಎಂದು ಇಲ್ಲಿ ಎಲ್ಲರಿಗೂ ಹೇಳಲು ಇಚ್ಛಿಸುತ್ತೇನೆ. ಗುಡ್ಡ ಬೆಟ್ಟ ಊರಲ್ಲಿ ಸೇದೆ ಬಾವಿ ನೀರಲ್ಲಿ ಮಲ್ಲಯ್ಯ ದೇವರನ್ನು ಮರಿಬಾರದು. ಮರಿತರಕ್ಕೆ ಮರಿವಿಲ್ಲಿ ಮಾತೊಂದ ಹೇಳುತ್ತೇನೆ, ಕೂಡಲೇಶ್ವರನ ಬಿಡಬಾರದು, ಬಿಟ್ಟು ಮೂಡನಾಗಬಾರದು. ಗುರುವಿನ ಮಂತ್ರ ನಿನಗೊಂದು ಹೇಳುತ್ತೀನಿ, ಸಾಧೂರ ಮಂಟಕ್ಕೆ ಹೋಗಬಾರದು. ಹೋಗದರೆ ಹೋಗಬೇಡಿ ಮಾತೊಂದ ಹೇಳುತ್ತೇನೆ, ಗಾಂಜಾ ತಂಬಾಕು ಸೇದಬಾರದು.
1: ಓಕೆ, ಭಾಳ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಿಮಗೆ ನಿಜವಾಗಿ ಏನು ಆಗಬೇಕಂತ ಕನಸಿತ್ತು? ಆಯುರ್ವೇದ ವೈದ್ಯ ಅಲ್ಲದಿದ್ರೆ ಏನಿತ್ತು ಬೇರೆ ಆಪ್ಷನ್? ಏನಿತ್ತು
0: ಯಾವುದು ಅಂದರೆ, ನಮ್ಮ ಪ್ರೌಢಶಾಲೆಯ ಅಧ್ಯಾಪಕರು ಶ್ರೀ ಚಂದ್ರಶೇಖರ್ ಭಟ್ ಅವರು ಫಲಿತಾಂಶ ನೋಡಿ ನೀವು ಆಯುರ್ವೇದ ಇದೆ ವ್ಯಾಸಂಗ ಮಾಡೋದು ಒಳ್ಳೆಯದು ಅಂತ ಹೇಳಿದರು. ಅದರ ಮೊದಲು ನಾವೀಗ ಈ ವೈದ್ಯಕೀಯ ವೃತ್ತಿಗೆ ಬರ್ತೇವೆ ಅಂತ ಇದೆಯಲ್ಲ, ಯಾಕೆಂದರೆ ಅಷ್ಟೇ ಅದಕ್ಕೆ ದುಡ್ಡು ಬೇಕು ಕಲೀಲಿಕ್ಕೆ, ಅಷ್ಟೆಲ್ಲ ನಮ್ಮಲ್ಲಿ ಇರಲಿಲ್ಲ ಅವತ್ತು. ಮತ್ತು ಅದು ಹೇಗೋ ನಡೆಯುತ್ತದು, ವಿದ್ಯಾರ್ಥಿ ವೇತನಗಳು ಬಂದಿದ್ದೆವು. ಈ ಸಂದರ್ಭದಲ್ಲಿ ಅಪ್ಪ ಅಮ್ಮನನ್ನು ನೆಲೆಸಲೇಬೇಕು. ಇಲ್ಲಿ ಪುತ್ತೂರು ಸಮೀಪ ಮಾಡಿ ಎಂಬಲ್ಲಿ ಅಪ್ಪ ಈಶ್ವರ ಭಟ್, ಅಮ್ಮ ದೇವಕ್ಕಿ, ಅವರ ಸಂಪೂರ್ಣ ಸಹಕಾರವಿದೆ ನನಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಲಿ. ಎಲ್ಲ ಕ್ಷೇತ್ರದಲ್ಲೂ ಇಂದು ಇಷ್ಟು ಸಾಧನೆ ಮಾಡಬೇಕೆಂದರೆ ಅವರೇ ಮೊದಲ ಸ್ಫೂರ್ತಿ,
1: ಅವರೇ ನಮಗೆ ಇನ್ಸ್ಪಿರೇಷನ್.
0: ಹೌದು ಹೌದು, ಪ್ರೇರಣೆಯು ಹೌದು. ಹಾಗೆ ಇನ್ನು ಮುಂದಿನ ನಮ್ಮ ಕಾರ್ಯಕ್ರಮ ಎಲ್ಲ ಹೇಳಬೇಕು ಅಂತ ಇದ್ರೆ, ಮನೆಯಲ್ಲಿ ಈಗ ನಿರಂತರ ಕಾರ್ಯಕ್ರಮಗಳು ನಡೆದು, ಮನೆಯ ಸ್ಥಳೀಯ ಕಲಾವಿದರಿದ್ದಾರೆ ಕನ್ನಡ ಗೊತ್ತಿರುವವರು, ಅವರನ್ನೆಲ್ಲ ಸೇರಿಸಿಕೊಂಡು ನಾವು ಕನ್ನಡ ಮಾಡ್ತಾ ಹೋಗುದು. ಅಂದ್ರೆ ನಾವಿಲ್ಲಿ ಕನ್ನಡವನ್ನು ಬಿಡುವ ಮಾತೇ ಇಲ್ಲ. ಈಗ ವೇದಿಕೆ ಸಿಗದಿದ್ರು ನಮ್ಮ ಮನೆಯಲ್ಲಿ ಕನ್ನಡ ಕಲಾವಿದರನ್ನು ಕರೆಸಿ ನಾವು ಕಾರ್ಯಕ್ರಮ ಮಾಡಿ ಆ ಮೂಲಕ ತಾಯಿ ಭುವನೇಶ್ವರಿಗೆ ಸೇವೆ ಮಾಡೋದು. ಆ ಸೇವೆ ತಾಯಿ ಭುವನೇಶ್ವರಿ ಅವರನ್ನು ಸ್ವೀಕರಿಸಿ ಅವರು ಮುಂದೊಂದು ದಿನ ಇದು ಕಾಸರಗೋಡಲ್ಲಿ ಬದಲಾವಣೆ ಮಾಡಬಹುದು ಎಂಬ ಸಂಪೂರ್ಣ ವಿಶ್ವಾಸ ಇದೆ, ನಂಬಿಕೆ ಇದೆ.
1: ಕನ್ನಡ ಪ್ರೀತಿಯನ್ನು ಉಳಿಸುವ
0: ಅಂತೂ ನಮಗೆ ಕನ್ನಡ ಬಿಟ್ಟು ಇರ್ಲಿಕ್ಕೆ ಆಗುದಿಲ್ಲ ಅಂತ. ಈಗ ಮಲಯಾಳ ಮಾತಾಡಿಕೊಂಡು ಮತ್ತೆ ಇದು ಇದೆಲ್ಲ ಬಿಟ್ಟು ಒಂದು ಕ್ಷಣವೇ ಇರ್ಲಿಕ್ಕೆ ಆಗುದಿಲ್ಲ. ನಮ್ಗೆ ನಿರಂತರತೆ ಬೇಕು ಈ ಕನ್ನಡ ಮಾತು, ಅದರಲ್ಲಿ ಮಾತ್ರ ತೃಪ್ತಿ ಇರುದು.
1: ಸುಮನಸ್ಕರಣ ಸೇರಿಸಿಕೊಂಡು
0: ಹೌದು, ಈಗ ಹಲವರು

0: ಮಾಡ್ತಾರೆ ಈ ಕಾರ್ಯಕ್ರಮ ಮಾಡಿ ಏನು ಪ್ರಯೋಜನ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ ನಿಮಗೇನು, ಅದು ನಮ್ಮ ಆತ್ಮತೃಪ್ತಿಗೆ ನಾವು ಮಾಡುದು, ಅದರಲ್ಲಿ ನಮ್ಗೆ ಫಲಿತಾಂಶ ಸಿಕ್ಕಿದೆ ಅಂದ್ರೆ ನಮ್ಮ ಮನಸ್ಸಿಗೊಂದು ತೃಪ್ತಿ, ಬೇರೆ ಎಲ್ಲ ಇದ್ರಲ್ಲೂ ನಮ್ಗೆ ಗೆಲುವು ಸಿಕ್ಕಿದೆ ಅಂತ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ ನಮಗೆ ದೈವಾನುಗ್ರಹದಿಂದ ನಾವು ಬೇರೆಲ್ಲ ಪಡೆದುಕೊಂಡಿದ್ವಿ, ಅದು ನಮ್ಗೆ ಮಾತ್ರ ಗೊತ್ತು ಅಂತ ಹೇಳುದಿಲ್ವಾ. ಹಾಗೆ ಅದರ ಲಾಭ ಏನು ಅಂತ ಹೇಳಿದ್ರೆ ಅದು ನಮ್ಗೆ ಗೊತ್ತು. ಹಾಗೆ ಮುಂದೆಯೂ ಈ ಕಾರ್ಯಕ್ರಮ ಮಾಡುದು ನಾವು ಬಿಡುದಿಲ್ಲ, ಮತ್ತೆ ನಾವು ಕರ್ನಾಟಕದಲ್ಲಿಯೂ ಕಾರ್ಯಕ್ರಮ ಮಾಡುವ ಯೋಜನೆ ಇದೆ ನಮ್ಮ ಮನೆಯಲ್ಲೂ, ಹಾಗೂ ಕಾಸರಗೋಡಿನ ಮೂಲೆ ಮೂಲೆಯಲ್ಲಿ ಅಲ್ಲೂ ವೈದ್ಯಕೀಯ ವೃತ್ತಿಯು ನಡೀತಾ ಹೋಗ್ತದೆ ಪ್ರತಿಯೊಂದು. ಮತ್ತೆ ಕವನಗಳು ಹಾಗೆ ಇನ್ನೀಗ ಅದೇ ಆಗ ಹೇಳಿದಾಗೆ 300ರ ಮೇಲೆ ಕವನ ಇದೆ, ಅದು ಸಾಧ್ಯ ಆದ್ರೆ ಒಂದು ಪುಸ್ತಕ ಮಾಡಬೇಕು. ಮತ್ತೊಂದು ನಮ್ಮ ಮಾವನವರ ಆದರ್ಶ ಪಾಲಿಸಿಕೊಂಡು ಅವರಿಗೂ ನುಡಿನಮನ ಕಾರ್ಯಕ್ರಮಗಳನ್ನು ನಿರಂತರ ಮಾಡ್ತಾ ಬರ್ತಾ ಇದ್ದೇವೆ ಪ್ರತಿ ವರ್ಷವೂ. ಮತ್ತೆ ಅವರ ಹೆಸರಲ್ಲೂ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಬಂದಿದ್ದಾರೆ ಇಲ್ಲಿ ಬೆಂಗಳೂರಿನ ಶ್ಯಾಮ್ ಭಟ್ ಅಂತ ಹೇಳುವರು, ಬದಿಯಡ್ಕಲ್ಲಿ ಮಾವನವರ ಹೆಸರಿನಲ್ಲಿ ಕಳೆದ 4 ವರ್ಷದಿಂದ. ಹಾಗೆ ಅದನ್ನು ಮಾವನವರ ಆದರ್ಶಗಳನ್ನು ಮತ್ತು ಪಾಲಿಸಬೇಕು ಅಂತ ನಾವು ಕಾರ್ಯಕ್ರಮಗಳ ಜೊತೆಗೆ ವಿದ್ಯಾರ್ಥಿ ವೇತನದ ಜೊತೆಗೆ ಇನ್ನೂ ಬೇರೆ ಬೇರೆ ಯೋಜನೆಯನ್ನು ಹಮ್ಮಿಕೊಳ್ಳುವ ಯೋಜನೆಯಲ್ಲಿದ್ದೇವೆ. ಹೊಸ ಹೊಸ ಅಂದ್ರೆ ನಮ್ದು ಈಗ ಇದ್ದಾಗೆ ನಾಳೆ ಇಲ್ಲ, ಎಲ್ಲ ಒಂದೊಂದು ಇದರಲ್ಲಿ ಹೊಸತನ ತರದು. ಮತ್ತೆ ನಮ್ಮ ಕಾರ್ಯಕ್ರಮಗಳಲ್ಲೂ ಹಾಗೆ ನೃತ್ಯ ಮಾತ್ರ ಅಲ್ಲ, ಈಗ ಸ್ಯಾಕ್ಸೋಫೋನ್ ವಾದನದವರಿದ್ದಾರೆ, ಹುಲಿ ಕುಣಿತ, ಹಾಗೆ ಎಲ್ಲವನ್ನು ಜೋಡಿಸಿಕೊಂಡು ವೈವಿಧ್ಯತೆಗಳನ್ನು ಕೊಡಬೇಕು
1: ಕಾರ್ಯಕ್ರಮ.
0: ಹಾಗೆ ಇಲ್ಲಿ ಈ ಸಂದರ್ಭದಲ್ಲಿ ಏನಂದ್ರೆ ನಾನು ಒಂದು ವಿಷಯ ಹೇಳಿ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಇದರ ಕೇರಳ ಅಧ್ಯಕ್ಷರು ನಾನು, ಈ ಮಾತ್ರವಲ್ಲ ಗುರುಕುಲ ಸಾಹಿತ್ಯ ಬಳಗ ಕಲಾ ಪ್ರತಿಷ್ಠಾನ ಅದರದ್ದು ಕೇರಳದ ಅಧ್ಯಕ್ಷರು, ಕರುನಾಡ ಹಣತೆ ಅದರ ಕೇರಳ ಅಧ್ಯಕ್ಷರು, ಹೀಗೆ ಹಲವು ಸಾಹಿತ್ಯ ಬಳಗದ ಸಿದ್ದೇಶ್ವರ ಸಾಹಿತ್ಯ ಬಳಗ ಅಧ್ಯಕ್ಷರು, ಈಗಲ್ಲ ಅದು 3-4 ವರ್ಷದ ಹಿಂದೆ ಒಂದು 10 ಸಾಹಿತ್ಯ ಬಳಗ ಅದರಲ್ಲಿ ಕೇರಳ ಅಧ್ಯಕ್ಷರಾಗಿ ಮಾತ್ರ ಮಾತ್ರವಲ್ಲ ಇದು ಗಜಸೇನೆ ಕರವೇ ಗಜಸೇನೆ ಬೆಂಗಳೂರು ಅದ್ರ ಇದು ಕಚೇರಿ ಇರುದು, ಅದರದ್ದು ದಕ್ಷಿಣ ಕನ್ನಡದ ಅಧ್ಯಕ್ಷರು ಮತ್ತೆ ಕೇರಳದ ಅಧ್ಯಕ್ಷರು ಆಗಿದ್ದೇನೆ. ಹಾಗೆ ಇದೆಲ್ಲ ಕೂಡಿ ಬಂದದ್ದು
1: ಸಮಯ ಹೇಗೆ ಹೊಂದಾಣಿಕೆ ಮಾಡಿ
0: ಈಗ ಗುರುಕುಲದಲ್ಲಿ ಅದರಲ್ಲೂ ಕಾರ್ಯಕ್ರಮ ಮುಂದೆ ಮಾಡುವ ಯೋಜನೆ.
1: ಹಾಗೆಲ್ಲ ಸಮಯ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ತೀರಿ, ಹೇಗೆ ಮ್ಯಾನೇಜ್ ಮಾಡ್ತೀರಿ ಟೈಮ್ ಮ್ಯಾನೇಜ್?
0: ಅದೇ ಈಗ ಸಮಯ ಹೇಗೆ ಅಂದ್ರೆ ನಾನು ನಿದ್ರೆಯನ್ನು ಬಿಟ್ಟಿದ್ದೇನೆ ಅಂತಲೇ ಹೇಳ್ಬಹುದು. ಅಂದ್ರೆ ಅಂದ್ರೆ ಒಂದು 3 ಗಂಟೆಗೆ ಮಲಗಿದ್ರೆ 5 ಗಂಟೆಗೆ ಏಳುದು,
1: ಕೋಳಿ ನಿದ್ರೆ ಅಂತ ಹೇಳ್ತೀನಿ,
0: ಅಷ್ಟೇ ಮಾಡ್ಲಿಕ್ಕೆ ಆಗುದು. ಯಾಕೆಂದ್ರೆ ಅದು
1: 2 ಗಂಟೆ
0: ದಿನದಲ್ಲಿ ನಿದ್ರೆ ಮಾಡ್ಲಿಕ್ಕೆ ಆಗುದು, ಬೇರೆ ಸಮಯ ಎಲ್ಲ ನಮ್ಗೆ ಇದಕ್ಕೆ ಬೇಕೇ ಬೇಕು. ಯಾಕೆಂದ್ರೆ ಮುಂದೇನು ಯೋಜನೆಗೂ ಯೋಜನೆ ಹಾಕ್ಲಿಕ್ಕೆ, ಕಲಾವಿದರನ್ನು ಸೇರಿಸ್ಲಿಕ್ಕೆ, ಮತ್ತೆ ಅದೇ ನೃತ್ಯ ಕಾರ್ಯಕ್ರಮ ಎಲ್ಲ ಇದೆ ಅಲ್ಲ ಮನೆಯಲ್ಲಿ, ಅದಕ್ಕೆಲ್ಲ ತಯಾರು ಮಾಡಲಿಕ್ಕೆ ನಮಗೆ ಅದು ಸಮಯ ಅದಕ್ಕೆ ಬೇಕು ಎಕ್ಸ್ಟ್ರಾ. ಅದರ ಐಡಿಯ ಈಗ ನಮ್ಮ ಮುಖಪುಟದಲ್ಲಿಯೂ ನಾವು ಪ್ರತಿಯೊಂದನ್ನು ನಾವು ಹಾಕ್ತಾ ಬಂದಿದ್ದೀವಿ. ನಮ್ದು ಯೂಟ್ಯೂಬ್ ಪೇಜ್ ಇದೆ,
1: ವೇದಿಕೆ ಎಲ್ಲ ಕಟ್ಟಿದ್ದೀರಿ, ವೇದಿಕೆ ಎಲ್ಲ ಮಳೆಗಾಲದಲ್ಲಿ ಎಲ್ಲ ಈ ತರ ಪ್ರದರ್ಶನಕ್ಕೆ ಏನು
0: ಅದಕ್ಕೆ ಅಡ್ಡಿ ಇಲ್ಲ, ಅಲ್ಲಿ ಅದಕ್ಕೆಲ್ಲ ವ್ಯವಸ್ಥೆ ಇದೆ, ಹಾಗೆ ಸುಸಜ್ಜಿತ.
1: ಪ್ರತ್ಯೇಕ ಅಂತ ಭವನ ಏನಾದರೂ ಕಟ್ಟೋಕೆ ಪ್ರಯತ್ನ ಮಾಡ್ತೀರಾ?
0: ಅಲ್ಲಿ ಈಗ ನಮ್ಮಲ್ಲೇ ಇದೆ,

0: ಅವರು ಸಂಪೂರ್ಣ ಧನ ಸಹಾಯ ನೀಡಿದ್ದಾರೆ ಇದು ಸಂಸ್ಥೆಗೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ. ಮತ್ತೆ ಅವರ ಪೊಟ್ಟಿಪಲ ನಾರಾಯಣ್ ಭಟ್ ಅವರ ಪತ್ನಿ ನನ್ನ ಅತ್ತೆಯವರು ಸವಿತಾ, ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹಕಾರ ಕೊಡ್ತಾರೆ. ನಮಗೆ ಕೃಷಿ ಭೂಮಿ ಉಂಟು, ಹಾಗೆ ಕೃಷಿಯನ್ನು ನಾವು ನಡೆಸಬೇಕು. ನಮ್ಮ ಕಾಸರಗೋಡಲ್ಲಿ ನೆಲ್ಲಿಕಟ್ಟೆ ಅಲ್ಲಿ ಪೊಟ್ಟಿಪಲ ಎಂಬ ಕೃಷಿ ಭೂಮಿ ಇದೆ, ಅದನ್ನು ನಡೆಸಿಕೊಂಡು ಇಲ್ಲಿ ವೈದ್ಯಕೀಯ ವೃತ್ತಿ ಎಲ್ಲವೂ. ಮತ್ತೆ ಇಲ್ಲಿ ಮಾಣಿ, ಅದೇ ನಾನು ಹೇಳಿದೆ ಅಲ್ಲ, ಕಲ್ಲಡ್ಕ ಶಾಲೆಯಲ್ಲಿ ನಾನು ಓದಿದ್ದು ಶ್ರೀರಾಮ ಹೈಸ್ಕೂಲ್, ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ PUC ವ್ಯಾಸಂಗ ಮಾಡಿದ್ದು. ಮತ್ತೆ ನಮ್ಮ ಪ್ರಾಥಮಿಕ ಶಿಕ್ಷಣ ಇಲ್ಲಿ ಸಜಂಕಿಲ ಬಾಯರು ಅಲ್ಲಿ ಪೈವಳಿಕೆ ಆ ಸ್ಕೂಲಲ್ಲಿ ಶಾಲೆಯಲ್ಲಿ ನಡೆದಿತ್ತು. ಹಾಗೆ ಸಣ್ಣ ಒಂದನೇ ತರಗತಿಯಿಂದ ಹಿಡಿದು ನಾವು BMS ಕಲಿಯುವ ವೈದ್ಯಕೀಯ ವೃತ್ತಿಯ ಆ ಸಮಯದಲ್ಲಿ ನಾವು ಕ್ರೀಡಾ ಕ್ಷೇತ್ರದಲ್ಲಿ ಚಾಂಪಿಯನ್ ಆಗಿದ್ದೆವು. ಕಲಿಯುವುದರಲ್ಲೂ ಮುಂದೆ, ಕ್ರೀಡಾ ಕ್ಷೇತ್ರದಲ್ಲೂ ಮುಂದಿದ್ದೆವು. ಈಗ ಸಾಂಸ್ಕೃತಿಕ ಕ್ಷೇತ್ರ ಇದೊಂದು ಹೊಸ ಆವಿಷ್ಕಾರ ಅಂತ ಹೇಳ್ಬೋದು ನಮ್ಮದು, ಇದರಲ್ಲಿ ಸಾಧನೆದಿದೆಲ್ಲ. ಹಾಗೆ ಗೋಕರ್ಣದಲ್ಲೂ ನಾವು ಕಾರ್ಯಕ್ರಮ ಮಾಡಿದ್ದೆವು. ಗೋಕರ್ಣ ಅಷ್ಟು ದೂರ, ಬೆಂಗಳೂರು
1: ಸರಿ, ಒಬ್ಬರು ಕಾಲ್ ದೂರ ದೂರ. ಹಲೋ ನಮಸ್ತೆ. ಹಲೋ
2: ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ. ಓಂ ದಂದನ್ವಂತರಾಯ ನಮಃ ವೈದ್ಯ ನಾರಾಯಣ ಹರಿಹಿ. ಶ್ರೀಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕಾತೇನಿ ಕದ್ರಿ ಮಂಜುನ ಸ್ವಾಮಿ ಕಾತೇನಿ ಮಂಗಳಾಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಅಮ್ಮ ತಾಯಿ ನಮಸ್ಕಾರ, ಮಾತಾಡಿ ವಾಣಿಶ್ರೀ ಅವರಿಗೆ, ವೈದ್ಯರಿಗೆ ನಮಸ್ಕಾರ. ಬಹಳ ನಿಮ್ಮ ವಿಚಾರ ಅದೇ, ಅದೇ ನಿಮ್ಮ ಮಾತು ಕೇಳಿದ್ರೆ ತುಂಬಾ ಅಭಿನಂದನೆಗಳು ಮಾತಾಜಿ ತಾಯಿ. ನೀವು ತುಂಬಾ ಅದಕ್ಕೊಂದು ನಂದೊಂದು ಸಲಹೆ ಇದೆ, ಸಂಕ್ಷೇಪವಾಗಿ ಹೇಳ್ತೇನೆ. ಅಂದ್ರೆ ಕಾಸರಗೋಡಲ್ಲಿ ಕನ್ನಡ ಬೆಳೆಸಲಿಕ್ಕೆ ನೋಡಿ, ಈಗ ಬಂಗಾಳದಲ್ಲಿ ಕೂಡ ಇದೇ ಸಮಸ್ಯೆ ಇತ್ತು. ಆದ್ರೆ ಈಗ ಚೈತನ್ಯ ಚರಿತಾಮೃತ, ಚೈತನ್ಯ ಭಾಗವತ, ಚೈತನ್ಯ ಮಂಗಳ ಗ್ರಂಥಗಳನ್ನ ಅನುವಾದ ಮಾಡಿದ ನಂತರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಡೀ ವಿಶ್ವದಾದ್ಯಂತ ಎಲ್ಲ ಜನ ಬಂಗಾಳಿ ಭಾಷೆ ಕಲಿತಾ ಇದ್ದಾರೆ. ಯಾಕಂದ್ರೆ ಅದನ್ನ ಓದ್ಲಿಕ್ಕೆ ಮೂಲ ಅದಲ್ಲಿರುವ ಒಂದು ತಿರುಳು ಉಂಟಲ್ಲ, ಆ ಭಾಷೆಯ ರುಚಿ ಉಂಟಲ್ಲ ಸೊಗಡು, ಅದು ಬೇರೆ ಇದ್ದಲ್ಲಿ ಸಿಗುದಿಲ್ಲ ಅಂತ. ಈಗ ಫ್ರೆಂಚ್, ಇಂಗ್ಲಿಷ್, ಸ್ಪ್ಯಾನಿಶ್ ಮಾತಾಡುವವರೆಲ್ಲ, ಬೇರೆ ಅಮೆರಿಕ ಚೈನೀಸ್ ಅವರೆಲ್ಲ ಬಂಗಾಳಿ ಭಾಷೆ ಕಲಿತ. ಅದೇ ರೀತಿ ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿದ್ರೆ, ದಾಸರ ಹಾಡು, ಕೀರ್ತನೆ, ಕನಕದಾಸರದ್ದಾಗಿ, ಪುರಂದರ ಅಥವಾ ಈ ನಮ್ಮ purebhakti.com ನೋಡಿ, ಅದರಲ್ಲಿ ಸುಮಾರು ಗ್ರಂಥಗಳಿದೆ. ಅದನ್ನ ಏನಾದ್ರು ಅನುವಾದ ಮಾಡಿದ್ರೆ ತುಂಬಾ ಅದು ಭಕ್ತಿಯೂ ಬೆಳೀತದೆ, ಅಲ್ಲಿ ಕನ್ನಡ ಭಾಷೆಯೂ ಬೆಳೆದಾಗ್ತದೆ. ಮತ್ತೆ ಜಯಧರ್ಮರ ಕನ್ನತೀರ್ಥದಲ್ಲಿ ಅವರ ಮಹಿಮೆಯ ಭಾಗವತ ಇದೆಯಲ್ಲ, ಅದನ್ನು ಕೂಡ ಅನುವಾದ ಮಾಡಿದ್ರೆ, ಮಹಿಮಾ ಪುರುಷರು ನೋಡಿ ಅವರು ಬಿರುಗಾಳಿಯನ್ನೇ ನಿಲ್ಲಿಸಿದವರು ಕನ್ನತೀರ್ಥದಲ್ಲಿ, ಅವರ ಗ್ರಂಥಗಳನ್ನು ಅನುವಾದ ಮಾಡಿದ್ರೆ ಖಂಡಿತ ಕನ್ನಡಕ್ಕೆ ಬಹಳ ಒಂದು ದೊಡ್ಡ ಬಲ ಬರ್ತದೆ ಅಲ್ಲಿ. ಇದು ನನ್ನ ಒಂದು ಇದು ಸಲಹೆ, ನನ್ನೊಂದು
0: ಅನುವಾದ ಮಾಡಬೇಕು ಅಂತಲ್ಲ.
1: ಧನ್ಯವಾದಗಳು. ಅವ್ರು ಹೇಳ್ತಾ ಇರೋದು ಬಂಗಾಳದಲ್ಲಿ ಏನೋ ಬಂಗಾಳ ಭಾಷೆ ಅಳಿದು ಹೋಗುವಾಗ ಅದನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ. ಹಾಗೆ ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ
1: ಹಲೋ ನಮಸ್ತೆ, ಯಾರು ಮಾತಾಡೋದು?
3: ನಾನು ಪೂರ್ಣಿಮಾ ಸಲಹೆ.
1: ಪೂರ್ಣಿಮಾ ರೀ, ಮಾತಾಡಿ.
0: ನಮಸ್ತೆ ಮೇಡಮ್.
3: ನಮಸ್ತೆ.
0: ನಮಸ್ತೆ.
3: ನಿಮ್ಮ ಮಾತು ಹಾಡೆಲ್ಲ ಕೇಳಿದೆ, ಚೆನ್ನಾಗಿತ್ತು.
0: ಒಂದು
3: ಪ್ರಶ್ನೆ ಕೇಳುದಂದ್ರೆ, ಕನ್ನಡಕ್ಕಾಗಿ ಮತ್ತೆ ಕಲೆ ಉಳಿಯುವುದಾಗಿ ನೀವು ಶ್ರಮ ವಹಿಸ್ತೀರಲ್ಲ, ಈ ದಾರಿಯಲ್ಲಿ ನಿಮ್ಮ ಸವಾಲುಗಳೇನು, ಮತ್ತೆ ಯುವ ಪೀಳಿಗೆಗೆ ನಿಮ್ಮ ಕಿವಿ ಮಾತು?
0: ಹೌದಾ, ಇದು ಸವಾಲುಗಳು ತುಂಬಾ ಇತ್ತು, ಈಗಲೂ ಅದನ್ನ ಎದುರಿಸಿಕೊಂಡೇ ಬರುದು. ಅಂದ್ರೆ ಒಬ್ರು ಮಹಿಳೆಯಾಗಿ ಪ್ರತಿಯೊಂದು ನಾವು ಇದು ಮಾಡ್ತಾ ಬರ್ಬೇಕಲ್ಲ, ಪ್ರತಿಯೊಂದನ್ನು ಕಲಾವಿದರನ್ನು ಹಿಡಿದು. ಅಂದ್ರೆ ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲರೂ ಇದ್ದಾರೆ, ಕಾರ್ಯದರ್ಶಿಗಳು, ಆದ್ರೆ ಅವರಿಗೂ ಅವರ ಹಲವು ಜಂಜಾಟ ಜೀವನದ, ಅವರಿಗೂ ಎಲ್ಲ ಇದಕ್ಕೆ ಅದು ಅವರ ಸಮಯವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬೇರೆ ಎಲ್ಲರಿಗೂ. ಹಾಗಾಗಿ ನಾವೇ ಇದನ್ನು ತಗೊಂಡು ಇದರ ನಿರ್ದೇಶನ ಎಲ್ಲ ನಾವೇ ಮಾಡುದು ಈಗ ಅದರಲ್ಲಿ. ಹಾಗೆ ಸವಾಲು ತುಂಬಾ ಇದೆ. ಸವಾಲು ಏನು ಅಂತ ಕೇಳಿದ್ದವರು, ಸವಾಲುಗಳು ತುಂಬಾ ಇದೆ. ಯಾಕೆಂದ್ರೆ ಕಲಾವಿದರನ್ನು ಒಟ್ಟುಗೂಡಿಸಿದೆ ಒಂದು ಸವಾಲು, ಮತ್ತೆ ವೇದಿಕೆಯನ್ನು, ಈಗ ದೂರ ದೂರದ ವೇದಿಕೆಗೆ ಹೋಗಿ ದೂರ ಕಾರ್ಯಕ್ರಮ ಮಾಡುದು ಒಂದು ಸವಾಲು ಅಂತ. ಈಗ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಸಿಕ್ಕಿದ್ರೆ ಅಲ್ಲಿ ಕಲಾವಿದರನ್ನು ಒಗ್ಗೂಡಿಸುವುದು, ಪ್ರತಿಯೊಂದು ಸವಾಲು. ಒಂದು ಕಾರ್ಯಕ್ರಮ ಒಪ್ಪಿದ್ರೆ ಅದು ಮುಗಿಯುವವರೆಗೂ ಅದೊಂದು ಸವಾಲು. ಅಂದ್ರೆ ಆ ಸಮಯದಲ್ಲಿ ಅಲ್ಲಿ ಏನಾಗ್ತದೆ, ಯಾರು ಬರ್ತಾರೆ, ಕಲಾವಿದರಿಗೆ ಕೆಲವೊಮ್ಮೆ ಬರ್ಲಿಕ್ಕೆ ಆಗುದಿಲ್ಲ,
1: ಸಮಯಕ್ಕೆ ಸರಿಯಾಗಿ ಆರಂಭಿಸಲು ಕಷ್ಟ ಆಗ್ತದೆ.
0: ಒಬ್ರು ಬರ್ತೇನೆ ಅಂತ ಹೇಳಿ ಮತ್ತೆ ಕೊನೆಗೆ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆ ಸಮಯಕ್ಕೆ ನಾವು ಬೇರೆಯವರನ್ನು, ಬೇರೆ ಕಲಾವಿದರನ್ನು ಅಲ್ಲಿ ನೇಮಿಸಬೇಕಾಗ್ತದೆ. ಅಷ್ಟು ಸವಾಲು. ಕಾರ್ಯಕ್ರಮ ಒಪ್ಪಿದ್ರೆ ಸಾಲದು, ಮತ್ತೆ ಬೇರೆ ಅವರು ಸವಾಲು ಕೇಳಿದ್ರು, ಅದೇ ಇದು ಎಲ್ಲವೂ ಸವಾಲೆ ಅದರಲ್ಲಿ. ಅಂದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಸವಾಲಿನಾಗೆ ಅದೊಂದು ಅದು ಬೇಕು. ಮತ್ತವರೆಂತ ಕಿವಿ ಮಾತು ಏನು ಎರಡು ಕೇಳಿದ್ರಲ್ಲ, ಅದೇ ನಾನು ಹೇಳುದು ಇಷ್ಟೇ. ನಾವು ದೈವಾನುಗ್ರಹ ಇದ್ರೆ ಏನು ಸಾಧಿಸ್ಬೋದು. ಹಾಗೆ ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಕೆಲಸ ಮಾಡಿದ್ರೆ ಅದರಲ್ಲಿ ಯಶಸ್ಸು ಖಂಡಿತ ಅಂತ. ಅಷ್ಟು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ, ಯಾರಿಗೂ ಮೋಸ ಮಾಡಬಾರ್ದು, ವಂಚನೆ ಮಾಡಬಾರ್ದು, ಪ್ರಾಮಾಣಿಕವಾಗಿ ಇದು ಮಾಡಬೇಕು. ಆದರೆ ಅದರಲ್ಲಿ ಯಶಸ್ಸು ಖಂಡಿತ ಅಂತ ಕಟ್ಟಿಟ್ಟ ಬುತ್ತಿ ಅಂತ ಹೇಳುವುದಿಲ್ವ. ನಮ್ಗಾದದೀಗ ಹಾಗೆ ಅಂದರೆ ಇಲ್ಲಿ ಯಾರ ಹತ್ರ ನಾವು ಒಂದು ರೂಪಾಯಿ ದುಡ್ಡನ್ನು ಇದುವರೆಗೆ ನನ್ನ ಜೀವನದಲ್ಲೇ ನಾನು ಕೇಳಲಿಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ. ಹಾಗೆ ಯಾರಿಗೂ ಮೋಸ ಮಾಡಲಿಲ್ಲ, ವಂಚನೆ ಕಪಟ ಏನೂ ಗೊತ್ತಿಲ್ಲ. ಅಂದರೆ ಮಾಡಲಿಕ್ಕೆ ನಮ್ಗೆ ಆ ಥರ ನಾವು ಮಾಡದೇ ಇದ್ದ ಕಾರಣ ಈಗ ಇಷ್ಟು ಯಶಸ್ವಿ ಇರ್ಬೋದು. ಯಾಕೆಂದರೆ ಇಲ್ಲಿ ದುಡ್ಡು ನಾವು ದೇವರು ಕೊಡುವ ಕಾರಣ ನಮ್ಗೆ ಇಲ್ಲಿ ಕೆಲಸ ಮಾಡಲಿಕ್ಕಾಗುದಲ್ಲ ಬೇರೆ ಯಾವುದಕ್ಕ. ಮತ್ತು ಆರೋಗ್ಯವು ಕೊಡುವ ಕಾರಣ, ಈಗ ದುಡ್ಡು ಎಷ್ಟೇ ಕೊಟ್ಟರು ಆರೋಗ್ಯವನ್ನು ದೇವರು ಮಾತ್ರ ಕೊಡಬೇಕಷ್ಟೇ, ಧನ್ವಂತರಿ ದೇವರು ಮಾತ್ರ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸತ್ಯ ಧರ್ಮ, ಧರ್ಮವೂ ಇದೆ, ಸತ್ಯವೂ ಇದೆ, ಪ್ರಾಮಾಣಿಕತೆ ಎಲ್ಲವನ್ನು ನಾವು ಮೈಗೂಡಿಸಿಕೊಂಡು ಅಂದರೆ ಅದಕ್ಕೆ ತಕ್ಕದಾಗಿ ನಡ್ಕೊಂಡು ಹೋದರೆ ಮಾತ್ರ ಯಶಸ್ಸು ಅಂತ ನಾನು ಇವರಿಗೆ ಕಿವಿ ಮಾತು ಹೇಳಬೇಕು ಅಂತ ಹೇಳಿದರು. ದೇವರನ್ನು ನಂಬಲೇಬೇಕು. ಎಲ್ಲಿ ಎಂತದೇ ಆದರೆ ಅಂದರೆ ದೇವರಿಗೆ ನಾವು ದಿನ
1: ಫೋನ್ ಸಂಖ್ಯೆ ಕೊಡೋದಾದರೆ
0: 944 62 82 64 1 64 1 ಮತ್ತೊಂದು ನಂಬರ್ ಇದೆ ಬೇಕಾ? ಇದು 70 122 177 292 ಈಗಲೂ ನಮಗೆ ಇದು ಕಾಲ್ ಮಾಡಿ ಕೇಳ್ತಾರೆ ಇದು ಆರೋಗ್ಯದ ಮಾಹಿತಿ ಎಲ್ಲ. ಆದರೆ ನಮಗೆ ಸಮಯ ಸಾಕಾಗುದಿಲ್ಲ. ಒಬ್ಬರಿಗೆ ಆರೋಗ್ಯದ ಮಾಹಿತಿ ನಾವು ಕೊಡಬೇಕು ಅಂತೇಳಿದರೆ ಅವರದ್ದು ಒಂದು 5-10 ನಿಮಿಷ ಅದು ನಾವು ಕೇಳಬೇಕು ಅಲ್ವಾ, ಏನಾದರೂ ಏನೆಲ್ಲ ಆಗ್ತದೆ ಅಂತ. ಹಾಗೆ ಮುಂದೆಯೂ ಈಗ ನಾನು ಹೇಳಿದೆ, ಯಾರಿಗಾದರೂ ಈಗ ನಿಮ್ಮಲ್ಲಿ ಇಲ್ಲಿ ಆರೋಗ್ಯ ಸಲಹೆಯ ಏನಾದರೂ ಉಚಿತವಾಗಿ ಬೇಕು ಅಂತ ಹೇಳಿದರೆ ನಾವು ಸಮಯ ಮಾಡಿಕೊಂಡು ಕೊಡ್ಬೋದು ಅಂತ. ಎಲ್ಲ ಉಚಿತ ನಮ್ಮದು ಅಂತ. ಇಲ್ಲಿ ಸೇವಾ ರೂಪದ ಕಾರ್ಯಕ್ರಮದಿಂದ ಹಿಡಿದು
1: ಸರಿ
0: ಬೇರೆಲ್ಲವೂ ನಾವು ಕಷ್ಟದಲ್ಲಿರುವವರಿಗೆ ನಾವು ನಮ್ಮಿಂದ ಆಗುವಷ್ಟು ಹಿಡಿದಿಲ್ವಾ ಸಹಾಯ ಮಾಡೋದು ಅಂತ. ಅದು ಇಷ್ಟೇ ಅಂತ ನಮಗೆ ಹೇಳಿಕ್ಕಾಗೋದಿಲ್ಲ. ಅಂತೂ ಕಲಾವಿದರನ್ನು ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನು ಗುರುತಿಸಿ ಅವರಿಗೆ ಗೌರವ ಕೊಡುವ ಕೆಲಸವನ್ನಂತೂ ನಿಲ್ಲಿಸೋದಿಲ್ಲ.
1: ವಾಣಿಶ್ರೀ ಅವರೇ, ಇಷ್ಟು ಹೊತ್ತು ನಮ್ಮ ಸಾರಾಂಶ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ, ಭಾಳ ಚೆನ್ನಾಗಿ ನಿಮ್ಮ ಏನು ಗಡಿನಾಡಿನ ಸಮಸ್ಯೆಗಳ ಬಗ್ಗೆ, ಗಡಿನಾಡಿನಲ್ಲಿ ನೀವು ಏನು ಕಾರ್ಯಕ್ರಮ ಹಮ್ಮಿಕೊಂಡು ಕನ್ನಡವನ್ನು ಉಳಿಸುವ ಕೆಲಸ ಮಾಡ್ತಾ ಇದ್ದೀರ, ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಕೇಳುಗ ಬಾಂಧವರ ಪರವಾಗಿ ಮತ್ತು ನಮ್ಮ ಸಾರಂಗನ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
0: ಧನ್ಯವಾದಗಳು.
4: ಇದುವರೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದ ಧ್ವನಿ ಮುದ್ರಿತ ಪ್ರಸಾರ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಸಾರಂಗ್.
1: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇಂದಿನ ಮಕ್ಕಳೆಡೆಗೆ ಸಾರಂಗ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡೀಡ್ಸ್ ಸಂಸ್ಥೆ ನಡೆಸುವ ಜೆಂಡರ್ ಚಾಂಪಿಯನ್ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ನಾವೀಗ ಕೇಳೋಣ.
2: ಕೇಳುಗರೆ, ಇಂದಿನ ಮಕ್ಕಳೆಡೆ ಸಾರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿತ್ಯಶ್ರೀ ಈ ಕಾರ್ಯಕ್ರಮದ ನಿರೂಪಣೆ ಮಾಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಡೀಡ್ಸ್ ಸಂಸ್ಥೆಯ ಜೆಂಡರ್ ಚಾಂಪಿಯನ್ ಮಕ್ಕಳು ನಾವು ಕಾರ್ಯಕ್ರಮ ನೀಡುತ್ತಾ ಇದ್ದೇವೆ, ಕೇಳಿ. ಈಗ ಪ್ರಾರ್ಥನೆಯನ್ನು ನಡೆಸಲು ಬರುತ್ತಿದ್ದಾರೆ ಮೌಲ್ಯ, ರಿಷಿಕಾ, ಅಮೃತ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಮ್ಮ ಡೀಡ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ನಾನೀಗ ಒಂದಷ್ಟು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ನನ್ನ ಹೆಸರು ನಿತ್ಯಶ್ರೀ. ಕರ್ನಾಟಕ ರಾಜ್ಯದಲ್ಲಿ ಡೀಡ್ ಸಂಸ್ಥೆ ಒಬ್ಬ ಯೋಧನಂತೆ ಕೆಲಸ ನಿರ್ವಹಿಸುವಲ್ಲಿ ಮುನ್ನಡೆಯುತ್ತಿದೆ. ಮಹಿಳೆಯರ ಮೇಲಿನ ಲಿಂಗ ಆಧಾರಿತ ತಾರತಮ್ಯ ಮತ್ತು ದೌರ್ಜನ್ಯ ತಡೆಗಟ್ಟುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದೆ. ಕಾನೂನಿನ ಅಡಿಗೆ ಮಹಿಳೆಯರ ಕಡೆಗೆ ಎಂಬ ಧ್ಯೇಯವಾಕ್ಯದೊಂದಿಗೆ ಸುಮಾರು 20,000 ಮನೆಗಳಿಗೆ ಭೇಟಿ ನೀಡಿ ಜನರಿಗೆ ಕರಪತ್ರ ನೀಡಿ ಜಾಥಾ ಮತ್ತು ಮನೆ ಮನೆ ಭೇಟಿಯ ಮೂಲಕ ಕಾನೂನು ಮಾಹಿತಿ ಹಾಗೂ ಇಲಾಖೆಯ ಸಹಾಯವಾಣಿಗಳ ಬಗ್ಗೆ ವ್ಯಾಪಕ ಅರಿವು ಮೂಡಿಸಲಾಗಿದೆ ಹಾಗೂ ಮಹಿಳೆಯರಲ್ಲಿ ಮತ್ತು ಮಕ್ಕಳಲ್ಲಿ ಲಿಂಗತ್ವದ ಕುರಿತು ಮಹಿಳಾ ಕಾನೂನಿನ ಬಗ್ಗೆ 60% ಅರಿವು ಹೆಚ್ಚಾಗಿದೆ. ಅಲ್ಲದೆ 56% ಮಹಿಳೆಯರು ಕೌಟುಂಬಿಕ ದೌರ್ಜನ್ಯ, ಬಾಲ್ಯ ವಿವಾಹ ಮತ್ತು ಪೋಕ್ಸು ಪ್ರಕರಣಗಳ ವಿರುದ್ಧ ಧ್ವನಿ ಎತ್ತಲು ಸಜ್ಜಾಗಿದ್ದಾರೆ. ಇದರಲ್ಲಿ 262 ಪ್ರಕರಣಗಳನ್ನು 6 ಜಿಲ್ಲೆಯ ಡೀಡ್ಸ್ ಮಹಿಳಾ ವಕೀಲರು ನಿರ್ವಹಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ ಕೌಟುಂಬಿಕ ದೌರ್ಜನ್ಯ, ಬಾಲ್ಯ ವಿವಾಹ ತಡೆ, ಪೋಕ್ಸೋ ಹಾಗೂ ಆಸ್ತಿ ಹಕ್ಕಿನ ವಿವಾದಗಳಲ್ಲಿ ನ್ಯಾಯ ಒದಗಿಸಲಾಗಿದೆ. ದಕ್ಷಿಣ ಕನ್ನಡದ 20 ಸರಕಾರಿ ಪ್ರೌಢಶಾಲೆ 651 ವಿದ್ಯಾರ್ಥಿಗಳು ಮತ್ತು 4 ಸ್ವಯಂ ಹಾಗೂ ಗ್ರಾಮೀಣ ನಗರದ ಅಂಚಿನ ಪ್ರದೇಶಗಳ ವಲಸ ಕಾರ್ಮಿಕರ ಮಕ್ಕಳು ಸೇರಿದಂತೆ 100 ಹೆಚ್ಚು ಹದಿಹರೆಯದವರು ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದಿಂದ ಪ್ರಯೋಜನ ಪಡೆದಿದ್ದಾರೆ. ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದ ಮೂಲಕ ಲಿಂಗ ಸೂಕ್ಷ್ಮತೆಯ ಅರಿವು ಮೂಡಿಸಲಾಗಿದೆ. ಅಷ್ಟೇ ಅಲ್ಲದೆ ಮಕ್ಕಳು ನಾಯಕತ್ವ ಸಂವಹನ ಕೌಶಲ್ಯದೊಂದಿಗೆ ಲಿಂಗ ಸಮಾನತೆ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಹಾಗೂ ಭವಿಷ್ಯದ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ದಕ್ಷಿಣ ಕನ್ನಡದ 20 ಸರಕಾರಿ ಪ್ರೌಢಶಾಲೆಗಳ 651 ವಿದ್ಯಾರ್ಥಿಗಳು ಮತ್ತು 4 ಸ್ಲಂ ಹಾಗೂ ಗ್ರಾಮೀಣ ನಗರದ ಅಂಚಿನ ಪ್ರದೇಶಗಳ ವಲಸೆ ಕಾರ್ಮಿಕರ ಮಕ್ಕಳು ಸೇರಿದಂತೆ 100 ಹೆಚ್ಚು ಹದಿಹರದವರು ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದಿಂದ ಪ್ರಯೋಜನ ಪಡೆದಿದ್ದಾರೆ. ಜೆಂಡರ್ ಚಾಂಪಿಯನ್ ಕಾರ್ಯಕ್ರಮದ ಮೂಲಕ ಲಿಂಗ ಸೂಕ್ಷ್ಮತೆಯ ಅರಿವನ್ನು ಮೂಡಿಸಲಾಗಿದೆ. ಅಷ್ಟೇ ಅಲ್ಲದೆ ಮಕ್ಕಳು ನಾಯಕತ್ವ ಹಾಗೂ ಸಂವಹನ ಲಿಂಗ ಸಮಾನತೆಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಹಾಗೂ ಭವಿಷ್ಯದ ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಇದಿಷ್ಟು ನಮ್ಮ ಡೀಡ್ ಸಂಸ್ಥೆಯ ಪರಿಚಯ. ಜಾನಪದವು ಹಿಂದಿನ ಕಾಲದಿಂದ ಬಂದ ಆಕಾಶದಷ್ಟು ವಿಶಾಲ, ಸಾಗರದಷ್ಟು ಆಳ, ಅದರಲ್ಲಿ ಹಲವು ಪ್ರಕಟಣೆಗಳಿವೆ. ಗಾದೆ, ಒಗ್ಗಟ್ಟು, ಕತೆ, ಗೀತೆ ಮುಂತಾದವು. ಇದೇ ರೀತಿಯ ಜಾನಪದ ಗೀತೆಯನ್ನು ಹಾಡಲು ಬರುತ್ತಿದ್ದಾಳೆ ನನ್ನ ಗೆಳತಿಯಾದ ಮೌಲ್ಯ.

0: ಮಡಪಚಿಂ ಥ್ಯಾಂಕ್ ಯು.
1: ಬೇರೆ ಬೇರೆಯ ಶಬ್ದಗಳಿಂದ ಮಿಮಿಕ್ರಿ ಮೂಲಕ ಮನೋರಂಜಿಸಲು ಬರುತ್ತಿದ್ದಾನೆ ನನ್ನ ಪ್ರೀತಿಯ ಸಹೋದರನಾದ ಅಭಿಜಿತ್.
2: ನನ್ನ ಹೆಸರು ಅಭಿಜಿತ್. ನಾನು 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಇವತ್ತು ನನ್ನ ಅಜ್ಜಿ ಊರಿಗೆ ಹೋದ ಒಂದು ಪುಟಾಣಿ ಸ್ಟೋರಿ ಹೇಳುತ್ತಿದ್ದೇನೆ. ನಾನು ಅಜ್ಜಿ ಮನೆಗೆ ಹೊರಟಿದ್ದೆ. ಆಗ ನಮಗೆ ಬಸ್ಸಿಗೆ ತಡವಾಗಿತ್ತು. ನಾವು ಬಸ್ಸಿಗೆ ಬೇಗ ಹೋಗುವಾಗ ಬೀದಿ ನಾಯಿಗಳು ಹಿಂಗೆ ಬಗಲುತ್ತಿತ್ತು. ಮತ್ತೆ ನಾವು ಬಸ್ಸಿನಲ್ಲಿ ಕುಳಿತೆವು. ಬಸ್ಸಿನಲ್ಲಿ ನನ್ನ ಹಿಂದೆ ಇದ್ದ ಒಂದು ಪುಟಾಣಿ ಮಗು ಹಿಂಗೆ ಅಳುತ್ತಿತ್ತು. ಮತ್ತೆ ನಾವು ಬಸ್ಸಿನಿಂದ ಇಳಿದೆವು. ನಾವು ಅಜ್ಜಿ ಮನೆಯ ಬಾಕಿಲಲ್ಲಿ ನಿಂತಿರುವಾಗ ಗಿಳಿಗಳ ಶಬ್ದ ಹಿಂಗೆ ಕೇಳುತ್ತಿತ್ತು. ಮತ್ತೆ ನಾವು ಅಜ್ಜಿ ಮನೆಯೊಳಗೆ ಹೋಗಿದ್ದೆವು. ಅಜ್ಜಿ ಮನೆಯೊಳಗೆ ಎರಡು ಬೆಕ್ಕಿನ ಮರಿ ಹಿಂಗೆ ಹೇಳುತ್ತಿತ್ತು. ಮತ್ತೆ ನಾವು ತಿಂಡಿ ತಿಂದು ಮಲಗಿದೆವು. ಥ್ಯಾಂಕ್ ಯು.
1: ಈಗ ಕೃಷ್ಣನ ನಾಮವನ್ನು ಸ್ಮರಿಸುತ್ತಾ ಭಕ್ತಿಯ ಸುದೆಯನ್ನು ಹರಿಸಲು ಬರುತ್ತಿದ್ದಾಳೆ ಪ್ರಾರ್ಥನಾ.
0: ಕೊಳ್ಳೆ

0: ಎಲ್ಲರಿಗೂ ನಮಸ್ಕಾರ. ನಾನು ಸಾನ್ವಿ ಭಟ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದು.
1: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ನುಡಿಮಾತುಗಳನ್ನು ಹೇಳಲು ಬರುತ್ತಿದ್ದಾನೆ ತೇಜಸ್.
2: ಗಾದೆಗಳು ಬೆಳೆಯುವ ಸಿರಿ ಮೊಳಕೆಯಲ್ಲಿ, ದಯವೇ ಧರ್ಮದ ಮೂಲವಯ್ಯ, ವಿದ್ಯೆಗೆ ವಿನಯವೇ ಭೂಷಣ, ಒಬ್ಬರ ನೇತ್ರದಾನ ಇಬ್ಬರ ಬಾಳಿಗೆ ಬೆಳಕು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ, ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ.
1: ಲೆಕ್ಕ ಎಂದರೆ ಮಕ್ಕಳಿಗೆಲ್ಲರಿಗೂ ಕಷ್ಟ. ಈ ಕಷ್ಟವನ್ನು ಇಷ್ಟವಾಗಿ ಬದಲಾಯಿಸಲು ಗಣಿತ ಪದ್ಯದ ಮೂಲಕ ವಿವರಿಸಲು ಬರುತ್ತಿದ್ದಾಳೆ ನನ್ನ ಸ್ನೇಹಿತೆಯಾದ ಅಮೃತ.

0: Let us learn with joy.
1: ನನಗೆ ಒಗಟ್ಟು ಎಂದರೆ ತುಂಬಾ ಇಷ್ಟ. ಈ ಒಗ್ಗಟ್ಟನ್ನು ನಡೆಸಲು ಬರುತ್ತಿದ್ದಾರೆ ಅಮೃತ ಹಾಗೂ ಪೃಥ್ವಿ.
0: ಊರಿಗೆ ಎಲ್ಲ ಒಂದೇ ಬೆಶಿತ್.
2: ಭೂಮಿ
0: ತಪ್ಪು.
2: ಆಕಾಶ
0: ಸರಿ. ಬಿಳಿ ಪ್ಲೇಟಲ್ಲಿ ಕಪ್ಪು ದ್ರಾಕ್ಷಿ.
2: ಬಾಟಲ್
0: ತಪ್ಪು.
2: ಕಣ್ಣು
0: ಸರಿ. ಕಾಲಿಲ್ಲ ಹೋಗುತ್ತದೆ, ಕಣ್ಣಿಲ್ಲ ಅಳುತ್ತದೆ.
2: ಕಾಯಿನ್
0: ತಪ್ಪು.
2: ಮೋಡ
0: ಸರಿ.
3: ನೀಲಿಕೆರೆಯಲ್ಲಿ ಬಿಳಿ ಮೀನು, ನಾನು ಯಾರು?
2: ನಕ್ಷತ್ರ.
0: ಸರಿ ಆನ್ಸರ್.
2: ಬಾಟಲ್
0: ತಪ್ಪು ಆನ್ಸರ್.
3: ಐದು ಮನೆಗೆ ಒಂದೇ ಅಂಗಳ, ನಾನು ಯಾರು?
2: ಮೂಕು
0: ತಪ್ಪು.
2: ಅಂಗೈ
0: ಸರಿ ಆನ್ಸರ್.
3: ಬಾಯಿಲ್ಲ ಆದರೆ ಎಲ್ಲರ ಜೊತೆ ಮಾತನಾಡುತ್ತೆ, ನಾನು ಯಾರು?
2: ರೇಡಿಯೋ
0: ತಪ್ಪು ಆನ್ಸರ್.
2: ಅಂಗೈ ದೂರವಾಣಿ
0: ಸರಿ ಆನ್ಸರ್.
3: ಅಕ್ಕ ಓದುತ್ತಾಳೆ, ತಂಗಿ ನಡೆಯುತ್ತಾಳೆ.
2: ಕಾಲು
0: ತಪ್ಪು.
2: ಕಣ್ಣು
0: ಸರಿ ಆನ್ಸರ್.
3: ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ನಾನು ಯಾರು?
2: ಮೀನು
0: ತಪ್ಪು ಆನ್ಸರ್.
2: ಗಾಳಿ
0: ಸರಿ ಆನ್ಸರ್.
3: ಒಂದೇ ಬಾಯಿ ಸಾವಿರಾರು ಧ್ವನಿ, ಯಾರ ಧ್ವನಿ ಬೇಕಾದರೂ ನಾನು ಕೊಡುತ್ತೇನೆ, ಯಾರು ಹೇಳಿ?
2: ರೇಡಿಯೋ
0: ಸರಿ.
3: ರೇಡಿಯೋ ಸರಿ ಆನ್ಸರ್.
4: ರೇಡಿಯೋ.

0: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಮಕ್ಕಳ ಹಕ್ಕುಗಳು ಯಾವುದೆಲ್ಲ ಇದೆ ಎಂದು ತಿಳಿದಿದೆಯೇ? ಇಲ್ಲದಿದ್ದರೆ ಈ ಹಕ್ಕುಗಳ ಯಾವುದೆಂದು ತಿಳಿಸಲು ಪದ್ಯದ ಮೂಲಕ ನಾನು ಹಾಗೂ ನನ್ನ ಸಹಪಾಠಿಗಳು ಬರುತ್ತಿದ್ದೇವೆ.

0: ಪ್ಲಾಸ್ಟಿಕ್ ರಿಡಕ್ಷನ್ ಬಗ್ಗೆ ಮಾಹಿತಿ ನೀಡಲು ಬರುತ್ತಿದ್ದಾನೆ ಗೌರವ್.
1: ಪ್ಲಾಸ್ಟಿಕ್ ರಿಡಕ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಸ್ಟೆಪ್ ಟುವರ್ಡ್ ಪ್ರೊಟೆಕ್ಟಿಂಗ್ ಅವರ್ ಎನ್ವಿರಾನ್ಮೆಂಟ್. ಪ್ಲಾಸ್ಟಿಕ್ ಈಸ್ ಯೂಸ್ಫುಲ್ ಆ್ಯಂಡ್ ಡೈಲಿ ಲೈಫ್, ಬಟ್ ಟೂ ಮಚ್ ಆಫ್ ಇಟ್ ಕಾಸಸ್ ಪೊಲ್ಯೂಷನ್ ಬಿಕಾಸ್ ಇಟ್ ಡಸ್ ನಾಟ್ ಡಿಕಂಪೋಸ್ ಕ್ವಿಕ್ಲಿ. ಪ್ಲಾಸ್ಟಿಕ್ ವೇಸ್ಟ್ ಆಫ್ಟನ್ ಎಂಡ್ಸ್ ಅಪ್ ಇನ್ ರಿವರ್, ಓಷನ್, ಲ್ಯಾಂಡ್ ಫೀಲ್ಸ್, ಹಾರ್ಮಿಂಗ್ ಎನಿಮಲ್ಸ್ ಆ್ಯಂಡ್ ಡ್ಯಾಮೇಜಿಂಗ್ ನೇಚರ್. ವಿ ಕ್ಯಾನ್ ರಿಡ್ಯೂಸ್ ಪ್ಲಾಸ್ಟಿಕ್ ಬೈ ಯೂಸಿಂಗ್ ಕ್ಯಾರಿಂಗ್ ಕ್ಲೋತ್ ಬ್ಯಾಗ್ಸ್, ಯೂಸಿಂಗ್ ರಿಯೂಸಬಲ್ ಬಾಟಲ್ಸ್ ಆ್ಯಂಡ್ ಕಂಟೇನ್ಸ್, ಆ್ಯಂಡ್ ಅವಾಯ್ಡಿಂಗ್ ಸಿಂಗಲ್ ಯೂಸ್ ಐಟಮ್ಸ್ ಲೈಕ್ ಸ್ಟ್ರಾ, ಕಪ್ ಆ್ಯಂಡ್ ಪ್ಲೇಟ್ಸ್. ರೀಸೈಕಲಿಂಗ್ ಪ್ಲಾಸ್ಟಿಕ್ ಪ್ರಾಪರ್ಲಿ ಆ್ಯಂಡ್ ರೀಯೂಸಿಂಗ್ ಐಟಮ್ಸ್ ವೆನ್ಎವರ್ ಪಾಸಿಬಲ್ ಆಲ್ಸೋ ಹೆಲ್ಪ್ಸ್ ರಿಡ್ಯೂಸ್ ವೇಸ್ಟ್. ಎವ್ರಿವನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದೀಸ್ ಚೇಂಜ್ ಬೈ ಮೇಕಿಂಗ್ ಸ್ಮಾಲ್ ಚಾಯ್ಸ್ ಎವ್ರಿ ಡೇ. ಇಫ್ ಪೀಪಲ್, ಸ್ಕೂಲ್ ಆ್ಯಂಡ್ ಬಿಸ್ನೆಸ್ ವರ್ಕ್ ಟುಗೆದರ್, ವಿ ಕ್ಯಾನ್ ಕ್ರಿಯೇಟ್ ಅ ಕ್ಲೀನರ್, ಅ ಹೆಲ್ತಿಯರ್ ಪ್ಲಾನೆಟ್.
2: You're listening to Radio Sarang, 107.8 FM.
0: ನಾವೆಲ್ಲರೂ ಒಂದೇ ಎಂದು ಸಾರುವ ಹೆಣ್ಣು ಗಂಡೆಂಬ ಭೇದವನ್ನು ತೊಲಗಿಸುವ ಲಿಂಗ ತಾರತಮ್ಯ ನಾಟಕವನ್ನು ಕೇಳೋಣ. ನಾಟಕದಲ್ಲಿ ಪಾತ್ರವಹಿಸುವವರು ಆಂಕರ್ ಆಗಿ ಪ್ರಿಯಾಂಶ್, ತಾಯಿಯಾಗಿ ಮೌಲ್ಯ, ಅನನ್ಯಳಾಗಿ ಅಮೃತ, ಸುರೇಶ್ ಆಗಿ ಪೃಥ್ವಿ, ಅಜಯ್ ಆಗಿ ತೇಜಸ್, ಅಜ್ಜಿಯಾಗಿ ಪ್ರಾರ್ಥನಾ, ಸೋಮಶೇಖರ್ ಆಗಿ ಗೌರವ್, ಸುಧಾ ಆಗಿ ಧ್ರುವಿಕ, ರೂಪ ಆಗಿ ನಿತ್ಯಶ್ರೀ.
3: ನಮಸ್ಕಾರ ಎಲ್ಲರಿಗೂ. ಮನೆ ಅಂದ ತಕ್ಷಣ ನಮಗೆ ನೆನಪಾಗೋದು ಅಮ್ಮ, ಅಡುಗೆ, ಪ್ರೀತಿ. ಆದರೆ ಅದೇ ಅಡುಗೆ ಮನೆಯಲ್ಲಿ ದಿನವೂ ಬೇವುವ ಹೆಣ್ಣಿನ ದನಿಯು ನಮಗೆ ಕಾಣಿಸುವುದೇ ಇಲ್ಲ. ಬನ್ನಿ, ನಾವಿಂದು ಎಲ್ಲರೂ ಸುರೇಶರವರ ಮನೆಗೆ ಹೋಗೋಣ.
4: ಹಾ, ಬೆಳಗ್ಗೆ 5 ಗಂಟೆಗೆ ಎದ್ದರೆ ರಾತ್ರಿ 11ರವರೆಗೆ ಈ ಅಡುಗೆ ಮನೆ ಕೆಲಸ ಮುಗಿಯುವುದೇ ಇಲ್ಲ. ಹಾ, ಸೊಂಟ ಬೇರೆ ನೋವಾಗ್ತಾ ಇದೆ.
5: ಅಮ್ಮ, ನೀನ್ ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ? ಆ ಕಡೆ ನೋಡು, ಅಪ್ಪ ಮತ್ತ ಅಣ್ಣ ಇಬ್ರು ಕುಳಿತು ಟಿವಿ ಮತ್ತೆ ಮೊಬೈಲ್ ನೋಡ್ತಿದ್ದಾರೆ. ಅವರಿಗೆ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗಲ್ವ ನಿಂಗೆ?
6: ಏನಮ್ಮ ನಂದ್ಯ, ದೊಡ್ಡವರ ತರ ಮಾತಾಡುತ್ತಿದ್ದೆ. ನಾನು ದಿನವಿಡೀ ಹೊರಗೆ ದುಡಿದು ಬಂದಿದ್ದೇನೆ. ನಿನ್ನ ಅನ್ನ ಕೂಡ ನಾಳೆ ಹೊರಗೆ ದುಡಿಯುವವನು. ಗಂಡಸರು ಅಡಿಗೆ ಮನೆಗೆ ಬಂದರೆ ಮನೆಗೆ ಒಳ್ಳೆಯದಲ್ಲ. ರತ್ನ, ಬೇಗ ಕಾಫಿ ತಗೊಂಡು ಬಾ.
7: ಹೌದು ಅನನ್ಯ, ಅಡುಗೆ ಮಾಡೋದು, ಕಸ ಹೊಡೆಯೋದು ಇದೆಲ್ಲ ನಿಮ್ಮ ಅಮ್ಮನ ಕೆಲಸ. ಅದಕ್ಕೆ ಅಂತಾನೇ ದೇವರು ನಿಮಗೆ ಜಾಸ್ತಿ ತಾಳ್ಮೆ ಕೊಟ್ಟಿದ್ದಾನೆ ಅಂತ ಅನ್ನಿಸುತ್ತದೆ. ಹೋಗು, ಅಮ್ಮನಿಗೆ ಸಹಾಯ ಮಾಡು. ಹಾಗೆ ಒಂದು ಲೋಟ ನೀರು ತಂದುಕೊಡು.
5: ಇದೇನಪ್ಪ ಹೀಗೆ? ನಾನು ಕೂಡ ಅಣ್ಣನ ಹಾಗೆ ಕಾಲೇಜಿಗೆ ಹೋಗ್ತೀನಿ, ಓದ್ತೀನಿ. ಅಮ್ಮ ಕೂಡ ನಿಮ್ಮ ಹಾಗೆ ಹೊರಗೆ ಕೆಲಸಕ್ಕೆ ಹೋಗಿ ಮನೆ ಕೆಲಸ ಕೂಡ ಒಬ್ಬರೇ ಮಾಡ್ತಾರೆ.
8: ಏನೋ ಸುರೇಶ, ಮಗಳು ಹೇಳ್ತಿರೋದಲ್ಲಿ ಸುಳ್ಳೇನಿದೆ? ರತ್ನ ಬೆಳಗ್ಗೆ ಎದ್ದು ಆಫೀಸಿಗೂ ಹೋಗುತ್ತಾಳೆ, ಮನೆ ಕೆಲಸಾನು ಮಾಡುತ್ತಾಳೆ. ಅವಳಿಗೆ ಸುಸ್ತಾಗಲ್ವಾ? ಹೆಣ್ಣು ಅಂದ ಕ್ಷಣ ಅವಳೇನೋ ಕಬ್ಬಿಣದ ಮನುಷ್ಯ ಅಂದುಕೊಂಡಿದ್ಯಾ?
4: ಓ, ಯಾರೋ ಬರುವ ಹಾಗಿದ್ದಾರೆ. ಇವ ಸೋಮಶೇಖರ ಅಲ್ವಾ?
7: ಅನನ್ಯ, ನೀನು ಹೇಳಿದ್ದು ಸರಿಯೇ. ನಾನು ಬಿಡುವುದಾಗಲೆಲ್ಲ ನಿಮ್ಮ ಅತ್ತಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ.
5: ಸೂಪರ್! ಆದ್ರೆ ಇದು ಸಹಾಯ ಹೇಗೆ ಆಗುತ್ತೆ ಅಂಕಲ್? ಇದು ಜವಾಬ್ದಾರಿಯ ಹಂಚಿಕೆ ಅಲ್ವಾ?
7: ಅರೆ ಅನನ್ಯ, ನಾನು ಇಲ್ಲಿಯವರೆಗೆ ಎಲ್ಲರೊಂದಿಗೂ ನಿಮ್ಮ ಅತ್ತೆ ಮನೆಯಲ್ಲಿ ಕೆಲಸದಲ್ಲಿ ಸಹಾಯ ಮಾಡ್ತೀನಿ ಅಂತಾನೆ ಹೇಳ್ತಾ ಬರ್ತಿದ್ದೆ. ಆದರೆ ನನಗಿವಾಗ ಅರಿವಾಗ್ತಿದ್ದೆ, ಸಹಾಯ ಅಂತ ಹೇಳೋಕೆ ನಾನು ಬೇರೆಯವರ ಮನೆ ಕೆಲಸ ಮಾಡ್ತಿಲ್ವಲ್ಲ, ನಾನು ನನ್ನ ಮನೆಯಲ್ಲಿ ಕೆಲಸ ಮಾಡ್ತಿರೋದು. ಜವಾಬ್ದಾರಿಯ ಹಂಚಿಕೆ
9: ನೋಡಿದ್ರ ಶಿರೀಶವರೇ, ಈ ಸಣ್ಣ ಹುಡುಗಿ ಇವತ್ತು ನಮಗೊಂದು ದೊಡ್ಡ ಪಾಠ ಕಲಿಸಿದಲ್ಲಿ. ಮನೆ ಇಬ್ಬರ್ದಲ್ಲದೆ ಕೆಲಸ ಇಬ್ಬರ್ದಲ್ವಾ?
0: ಹೌದು ಅಂಕಲ್, ಇವತ್ತು ನಮ್ಮ ಕಾಲೇಜಲ್ಲೂ ಇದನ್ನೇ ಹೇಳಿಕೊಟ್ಟರು. ಮನೆ ಕೆಲಸ ಅನ್ನೋದು ಲಿಂಗ ಆಧಾರಿತವಾಗಿರಬಾರದು, ಅದು ಪ್ರತಿಯೊಬ್ಬನಿಗೂ ಗೊತ್ತಿರಲೇಬೇಕಾದ ಸಾಮಾನ್ಯ ಜೀವನ ಕಲೆ.
6: ಸೋಮು, ಇಷ್ಟು ದಿನ ನಾನು ತಪ್ಪು ತಿಳಿದುಕೊಂಡಿದ್ದೆ. ತೋಟದ ಕೆಲಸ ಮಾತ್ರ ನನ್ನದು ಅಂದುಕೊಂಡಿದ್ದೆ. ಆದರೆ ಈ ಮನೆ ನನ್ನದೇ ಅಲ್ವಾ? ನನ್ನ ಹೆಂಡತಿ, ನನ್ನ ಮಕ್ಕಳು, ಎಲ್ಲವೂ ನನ್ನದೇ ಅಲ್ವಾ. ರತ್ನ, ನನ್ನ ಕ್ಷಮಿಸಿ ಬಿಡು, ಇನ್ಮೇಲೆ ನಿನ್ನೊಬ್ಬಳನ್ನೇ ಕಷ್ಟಪಡಿಸುವುದಿಲ್ಲ.
10: ಅನನ್ಯ, ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ. ಇನ್ಮೇಲೆ ಬೆಳಗ್ಗೆ ಎದ್ದು ಅಮ್ಮನ ಜೊತೆ ಸೇರಿ ಅಡುಗೆ ಮಾಡುವುದು ನನ್ನ ಜವಾಬ್ದಾರಿ. ತಗೋ ಅಮ್ಮ, ಈ ಲೋಟ ನೀರು ಕುಡಿ, ನೀನು ರೆಸ್ಟ್ ತಗೋ, ಇವತ್ತಿನ ರಾತ್ರಿ ಅಡುಗೆ ನಾವು ಮಾಡುತ್ತೇವೆ.
5: ಈ ಮಾತು ಕೇಳಿ ನನಗೆ ಅರ್ಧ ಸುಸ್ತು ಹೊರಟೆಯೋ ಇತ್ತು ಮಾರೆ. ಇದಕ್ಕಿಂತ ದೊಡ್ಡ ಸಂತೋಷ ಇನ್ನೇನು ಬೇಕು?
3: ಕೇಳುಗರೆ, ಕೇಳಿದ್ರಲ್ಲ, ಮನೆ ಕೆಲಸ ಮಾಡುವುದರಿಂದ ಯಾರು ಸಣ್ಣವರಾಗುವುದಿಲ್ಲ. ಗಂಡಸರು ಮನೆ ಕೆಲಸವನ್ನು ಸಹಾಯ ಎಂದು ಮಾಡದೆ ತಮ್ಮ ಜವಾಬ್ದಾರಿ ಎಂದು ಒಪ್ಪಿಕೊಂಡಾಗ ಪ್ರತಿಯೊಂದು ಮನೆಯು ಸುಂದರವಾಗುತ್ತದೆ.
11: ಜವಾಬ್ದಾರಿ ನಮ್ಮಿಬ್ಬರದು, ಲಿಂಗ ಸಮಾನತೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ.
0: ಇದುವರೆಗೆ ಡೀಡ್ ಸಂಸ್ಥೆಯ ಮಕ್ಕಳ ಕಾರ್ಯಕ್ರಮವನ್ನು ನೀವು ಕೇಳಿದ್ರಲ್ಲ. ನಮಗೆ ಅವಕಾಶ ಮಾಡಿಕೊಟ್ಟ ಸಾರಂಗ ರೇಡಿಯೋದ ನಿರ್ದೇಶಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಮತ್ತು ಕೇಳುಗರಿಗೆ ಧನ್ಯವಾದಗಳು.

0: ಮಕ್ಕಳೆಡೆಗೆ ಸಾರಂಗ್.
1: ಇದುವರೆಗೆ ಮಕ್ಕಳೆಡೆಗೆ ಸಾರಂಗ್ ಕಾರ್ಯಕ್ರಮದಲ್ಲಿ ಡೀಡ್ಸ್ ಸಂಸ್ಥೆ ನಡೆಸುವ ಜೆಂಡರ್ ಚಾಂಪಿಯನ್ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ರುಚಿಯಲ್ಲಿ ತಿನ್ನುವ ಎಲ್ಲರೂ ಜೊತೆಯಲ್ಲಿ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ. ಕೇಳ್ತಾ ಇರೋದಿದ್ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14-18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19-22 ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. ಎರಡನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು, ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. ಮೂರನೇದಾಗಿ ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ, ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20ನೇ ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20ನೇ ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1ನೇ ಉಪವಿಧಿಯ ಪ್ರಕಾರ ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2ನೇ ಉಪವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3ನೇ ಉಪವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21ನೇ ವಿಧಿ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21ನೇ ವಿಧಿ ಪ್ರಕಾರ ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21ನೇ ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86ನೇ ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ. 6-14 ವರ್ಷ ವಯಸ್ಸಿನ ಮಕ್ಕಳಿಗೆ ರಾಜ್ಯವು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕೆಂದು ಸಂವಿಧಾನದ ವಿಧಿ 21A ಘೋಷಿಸುತ್ತದೆ. ಸಂವಿಧಾನದ 22ನೇ ವಿಧಿಯ ಅನ್ವಯ ಅಕ್ರಮ ಬಂಧನದ ವಿರುದ್ಧ ರಕ್ಷಣೆಯನ್ನು ನೀಡಲಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿಯ 3 ಹಕ್ಕುಗಳನ್ನು ನಾವು ಕಾಣಬಹುದು. ಮೊದಲನೆಯದಾಗಿ ಬಂಧನದ ಕಾರಣಗಳನ್ನು ತಿಳಿದುಕೊಳ್ಳುವ ಹಕ್ಕು. ಇದರಿಂದ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಲು ಸಾಧ್ಯವಾಗುವುದಿಲ್ಲ. 2ನೇದಾಗಿ ತನ್ನ ಆಯ್ಕೆಯ ವಕೀಲನ ಮೂಲಕ ತನ್ನನ್ನು ಸಮರ್ಥಿಸಿಕೊಳ್ಳುವ ಹಾಗೂ ರಕ್ಷಿಸಿಕೊಳ್ಳುವ ಹಕ್ಕು ಒಬ್ಬ ವ್ಯಕ್ತಿಗೆ ಸಂವಿಧಾನದ ಮೂಲಕ ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. 3ನೇದಾಗಿ ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22ನೇ ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಶಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸುವ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರು ಬೊಡಿದಿ. ಈಗ ಬಂಗಾರು ಬೊಡಿದಿ ಈ ಯಕ್ಷಗಾನದ ಮೂರನೇ ಕಂತು.
1: ಒಂಜಿ ವ್ಯಕ್ತಿ ಆಯ್ನ ನರಮ್ಮನಿಯಾದ ಪುಟ್ಟಿನ ಜೀವನದ ಪೂರ್ಣತೆ ಬನ್ಪುನ ಬರ್ಪುನೇ ಪವನು
2: ಏಪ
1: ಗೃಹಸ್ಥಾಶ್ರಮ ಬನ್ಪುನ ಚಿತ್ತ ಧರ್ಮೋನಾಯ ಆಚರಣೆ ಮಲ್ಪುನದ
2: ಒಕ ಏರ ಬಂತೀರಿ ನರಮಾನಿ ಭಕ್ತಿ ಗಲಕ ರಾಯರ ಕಲ್ತಿ ನೀರ್ದ ನೀಂದಲಕ ನೀಂದರೆ ಕಲ್ತಿ ಅಂಡ ನರಮಾನಿ ನರಮನಿ ಅದು ಬದುಕರ ಕಲ್ತಿ ಜೇನು ಮನ್ಪಿನ ಅವಿ ನಾವು
1: ಅಂದು ನರಮನಿ ನರಮನಿ ಆಯ್ಲಕ ಬದುಕೊಡು ಅಂತ ಆ ಗೃಹಸ್ಥಾಶ್ರಮ ಧರ್ಮ ಬನ್ಪುರ ಉಂಟು
2: ಈರ್ವರ ಕುಲ್ಯ ಮೇರೆ
1: ದಾದಾ
2: ನರಮಾನಿಗೆ ನರಮಾನಿನ ಗುರ್ತತಿ ಕುಜಿಂದಿ ಆನೊಂದು ಬಂಡಿ ಅನೇರಿಡ
1: ಅಂದು
2: ಹೊರನಿ ಕುಂಟುದಂಗಡಿಗೆ ಖಂಡನೆ ಮಡದಿರ ಅಡಿಗೆಲ್ಲ ಒಟ್ಟಿಗೆ ಓದ್ತೀರಿಗೆ ಆ ತರದಾಗ ಖಂಡನೆ ಒಂಚೂರು ಹಂಚಿ ಹೋಯಿ ಓಲು ಉಲಾಯಿ ಪಾಡ್ನ ಒಂದು ಹಂಗಿನಗಂತ ತೂರ್ಲಿಗೆ ನೀರಿಗೆ ಸರಿ ಆಗ್ತು ನಾ ಅಂದ್ಕೊಂಡೋಳಿಗೆ ಬರಿ ಚೂಂಚಿದ್ರೆ ಒಂಚೂರು ಅನುಮಾನ ಅಲ್ಲ ದಾದಾನ ಹೆಚ್ಚು ಕಮ್ಮಿ ಆದ್ರೆ ಮಂಡಿದು ಈಗ ಅಡ್ಡ ಕಟ್ಟಿನ ಕುಂಟು ಯಾರೇ ಹೇಗೆ ಹಾಲು ನಾಚಿ ಗೆಡಿಸಿದ ಹಂಚಿ ಹೋಯಲಿಗೆ ಮುಂದೆಲ್ಲ ಖಂಡನೆ ಇದು ಬೊಕ್ಕು ಹೋಗಿ ಮಾಡುದು ಅಂತ ನೀನು ಕಟ್ಟಿನವರ ಏರಿಗೆ ಏನೆಲ್ಲ ಗುರ್ತದಿ ಪೂಜೆ
1: ಅಂತ ನಿಕ್ಕ ಗುರ್ತ ತಿಕ್ಕು ಲೆಕ್ಕ ನಿನ್ನ ಜೀವನಡು ಈ ಸರಿ ಸಾಧಿಗೆ ಬರ್ಪು ಲೆಕ್ಕ ನೀನನ್ನು ಮಲ್ಪಡಾಯಿನ ಚಿತ್ರ ಕರ್ತವ್ಯ ಎನ್ನ ಅಮ್ಮ ಅದು ಎಂಕ ಆತು ಜವಾಬ್ದಾರಿ ಐದು ಬೋಡಾದ ನಿನ್ನ ಜೀವನಡು ಈ ತಿದ್ದೊಂದು ಬದುಕೊಡು ನಾಟ ನಿಕ್ಕಿಪ್ಪು ನನ್ನ ಚಿತ್ರ ಸಾಧಿ ಒಂಜಿ
2: ಹೂವೊಮ್ಮೆ
1: ನೀ ಕೊಂಚ ಮದಿಮೆ ಮಲ್ಪಡು ಒಂದು ತೀರ್ಮಾನ ಮಾಡಿದೆವಾಗ
2: ಮದಿಮೆ ಅಂಡ
1: ಮದಿಮೆ ಅಂಡ ಜೀವನಡು ಈ ಪೂರ ತೆರಿಯ ಅಂದ ಲೆಕ್ಕ ಮದಿಮೆ ಆವಂದೆ ಮರಳು ಉಡುಪುಜಿ ಇನ್ನೊಂದು ಪಾತ್ರ ಉಂಟು ಗೊತ್ತುಂಡೋ
2: ಮರಳು ಬಿಡೋಣ ಮದಿಮೆ ಮದಿಮೆ ಅಂಡ ಮರಳು ಉಡುಪು
1: ಮರಳು ಉಡುಪು
2: ಇರೇಗ್ಲ ತುಂಬ ಮರಳು ಜೋರಿತ್ತು
1: ಎನ್ನ ವಿಷಯ ಹತ್ತಿತ್ತ ಪಾತ್ರ ನಿನ್ನ
2: ಮದಿಮೆ ಹತ್ತಿದಾರ ಅಂದರೆ
1: ಯಾನು ಮದಿಮೆ ಆತೆ ಯಾನು ಮದಿಮೆ ಆಗ್ತಾರೆ ತುಂಬ ಎಂತ ಯಾನು ನಿನ್ನ ಲೆಕ್ಕ ಇದ್ದಾನು
2: ಅಪಗ ಇರೇ ಮರಳಿದ್ದಾನು ಮದಿಮೆ ಲೆಕ್ಕ ಮರಳು
1: ಅಯ್ಯೋ ದೇವರೇ ಅಂತ ಹತ್ತು ಮಾರ ಯಾನು ಎಲ್ಲಿಡ್ದಿಂಚಿಲ್ಲ ಭಾರಿ ಬುದ್ಧಿವಂತೆ ಅಂಡ ಈ ಅಂಚತ್ತು ಈ ಒಂಚೂರು ಜೋಕ್ಲಾಟಿಗೆ ಮಲ್ಕೋ
2: ಯಾನು ಒಂದು ದಿನ ಅಜ್ಜರಿ ತೂತಿ
1: ತಾನೆ ಮಲ್ಪುನ ಪನ್ಮಗ ಯಾನು ತೂಪುನ ಬರುತ್ತಡೆ ಆರ್ನ ಕಾಲ ಕರಿಯೊಂದು ಬೈದಿನಿ
2: ಅರೆಗೆ ಸರಿ ಇದ್ದಾನೆ
1: ಸರಿ ಇತ್ತಂದ್ಯ
2: ಈಗಲಿಗೆ ಅಮ್ಮ ಮಗಳಿಗೆ ಸರಿ ಇದ್ದಾನೆ
1: ಸರಿ ಇತ್ತಂದ್ರಿ ಅಣ್ಣ ನಿಕ್ಕ ತೂಪುನ ಯೋಗಜ್ಜಿ ಮಲ್ಲಜ್ಜಿ ತಾನೆ ಮಲ್ಪುನ ಬಣ್ಣ ಐಕ್ಯಬ್ರು ನಾನು ಬಂದಂದು ಮನ್ಪುನ ಐಕ್ಯತ್ತ ಮಲ್ಲಜ್ಜಿ ನಿಕ್ಕೊಂಜಿ ಮದುವೆ ಮಲ್ಪುಡು ಅಂತ ತೀರ್ಮಾನ ಮಲ್ತದೆ ಮದಿಮೆಗೆ ಪೊನ್ನುಲನ ಅರ್ಧ ಮಗ
2: ಹೀರೇನ ಆಡ್ದಾರ
1: ಅಂದು
2: ಓಲು ಒಲ್ಪದಾಲು ಏತು ಪ್ರಾಯದಲ್ಲು ಎಂಟಲ್ಲಲು ತೀರ ಪುಂಡಿ ಬೆಳ್ಕುಡ್ದಲ ಕೊಲ್ಲಲ್ಲ ಅಥ ಬೈತರದಲ ಕೊಲ್ಲಲ್ಲ ಸಪೂರಲ್ಲ ಪದಿಪದಲ ಕೊಲ್ಲಲ್ಲ ಬಸದಂಟದಲ ಕೊಲ್ಲಲ್ಲ ಕೆಂಬುಡ್ದಲ ಕೊಲ್ಲಲ್ಲ ಎಂಟಲ್ಲಲ್ಲ ಅಮ್ಮರೆ
1: ಅಯ್ಯೋ ದೇವರೇ ಅಲ್ಲೇನು ತುಯ್ಯನ್ನಾಂಡ
2: ಪಕ್ಕ ಜೀವನು ನನ್ನ ಬೇಕ ಕೊಡ್ಲಿ
1: ಅಂಚತ್ತೆ ಈ ಕೈ ದೆಕ್ಕದ ಮುಟ್ಟೋಡ ಅಲ್ಲೇನು
2: ಅತಿ ಹೇಸಿಗೆ ಅಂಡ ಅತ್ತಿಟ್ಟೆ ಮಾತಿಕ್ಕಲ್ಲ ಕೈ ದೆಕ್ಕದೆ ಆವಡೆ ಐದಕ್ಕಂದೆ ಹೂವೇನು ಮುಟ್ಟಿರಲ್ಲ ಅಜ್ಜತ್ತೆ
1: ಅಂತತ್ತೆ
2: ಆಂಡ ಒಂದ್ರೆ ಮದುವೆ ನಡೆದಬೇಕು ಅಂತರವನ್ನು ಕಾಪಾಡಿಕೊಳ್ಳಿ ಮಂಡಬೇಕು 500
1: ತಂದ್ಬೇಕು ಓಡಿತ್ತು ನಾವು ಮಂಡೆ ಭೋಜನ ತೊಂದರೆ ಇದ್ವಿ ಬೊಟ್ಟನ್ ನಾವು ಎತ್ತಲ ಮಂಡೆ
2: ಮರಳಿ ಬಂದಾರು ಇದ್ರೇಗೂ ಮೂಜಿ ಮೂಜಿ ಕಾತೆ ಉಂಟು ಆರೋಗ್ಯ ಉಂಡು ಉಸ್ತುವಾರಿ ಉಂಡು ಇನ್ನು ಪೂರೈತದಲ್ಲಿ ಹೀರೆ ಬಂದಾರು ಅಂತರವನ್ನು ಕಾಪಾಡಿಕೊಳ್ಳಿ ಮಾಡುದು
1: ಅಂತರ ಅವು ಏರೇಗಿ ನಮ್ಮ ಕತ್ತು ಬಾಕಿ ದಕ್ಕಲೆಗೆ ಮಾತ್ರ ಬಾಕಿ ದಕ್ಕಲ್ ಒಂದು ಮದುವೆ ಹಾಕೊಂಡು 5 ಜನ ಮಾತ್ರ ನಮ್ಮ ಮದುವೆಗೆ 5 ಜನ ಇತ್ತು
2: 5 ಸಾವಿರ
1: ನಮ್ಮೆಕ್ಕ ಭಕ್ತನಾಕಲು ಪೂರ ನಡಪುಣು
2: ಸರಿ
1: ನಮ್ಮೆಕ್ಕ ಪೂರ ಪರೀಕ್ಷೆ ಪೂರ ಇತ್ತು ಗೊತ್ತಾಯ್ತ ಐಕ ಪೊಣ್ಣನ್ನು ಯಾರು ನಾಡ್ದೀತ ಮುಲ್ಪದ ಅರಸಲು ನಮಗಲ್ ವಿದ್ಯಾಧಾರೆ
2: ವಿದ್ಯಾಧಾರೆ
1: ಈಲ ಅಲ್ಲ ಒಟ್ಟಿಗೆ 5 ಗುಲ ಮಟ್ಟು ಕಲ್ತನಾಕಲು ಒಂದು ಎಲ್ಲಿಯ ಮಟ್ಟದ ಸಲುಗೆ ಎಲ್ಲ ಉಂಟು
2: ಅಂದಂದೆ
1: ಅಂಡ ಇತ್ತ
2: ಮುಗಿಲಿಗೆಲ್ಲ ದರೆ ಉಂಡು
1: ದರೆ
2: ಅಂದೆ ದರೆ ಉಡ್ಡೆ ವಿದ್ಯಾದರೆ
1: ದರೆ ಪಂಡ ಪುದರಡು ಒಂದು ಹೊಂದಾಣಿಕೆ ಉಂಟು ಪುದರಡು ಮಾತ್ರ ಹೊಂದಾಣಿಕೆ ಇತ್ತಂಡ ಯಾವುದು ಮಗ ಮನಸ್ಸುಡು ನಿಕಲ್ನ ತೀರ್ಮಾನಡು ನಿಕಲ್ನ ನಡಕ್ಕೆಡು ಊರೆಟ್ಲ ಹೊಂದಾಣಿಕೆ ಅವರು ಆ ಹೊಂದಾಣಿಕೆ ಮಲ್ತೊಂಡ ಮೇಲೆ ನಿನ್ನವು ಗಾಯಬಂಡ
2: ಹಾಲು ಡೋರ್ ಮಲ್ತೊಂಡಲ್ಲ ಯಾಂಡಲ ಮಣಿ ಪರವಲ್ಲಿ
1: ಮಣಿ ಪರವಲ್ಲಿ
2: ಹೊಂದಾಣಿಕೆ
1: ಹೊಂದಾಣಿಕೆ
2: ಹಾಲು ಹಾಕಿಂಡಲ್ಲ ಯಾರು ಕಣ್ಣು ಮುಲಾಯರಿಗೆ ಹೊಂದಾಣಿಕೆ
1: ಅಯ್ಯೋ ದೇವರೇ ಹಾಕುನ ವಿಷಯ ಅತ್ತೆ ಯಾನಿತ್ತ ಎಂಜಿನವನ್ನ ಅರಸುಲಾದ ಮದುವೆ ಮಲ್ತು ಕೊರ್ಪೇರ ಅಂದ್ರೆ ನಮ್ಮ ಕಾಪುನಾಥ ಪುರುಷೊತ್ತಿಜ್ಜಿ
2: ಸರಿ
1: ಈಯೇ ಇದ್ದ ಹೋದು ಆಲ್ನ ಮನಸ್ಸನ್ನು ಮರಳು ಮಲ್ತದೆ ಆಲ್ ನಿನ್ನ ಬೆರಿಯ ಬರ್ಪುಲೆಕ್ಕ ಈ ಮಲ್ಕೋಳು ಮಲ್ತನ ಅಂದನ್ನ ಅಂಡ
2: ಅಲ್ಲ ಬೆರಿಯ ಯಾರು ಎನ್ನ ಬೆರಿಯ ಆಲ್ ಮರಡು
1: ನಿನ್ನ ಬೆರಿಯ ಬರೋಡ ಆಲ್ ಮರಳದು
2: ಬೆರಡದೆ ಬೆರಿಯ ಕಿನ್ನಿಲು ಹೋಯ್ಯ ಅದು ಕಿನ್ನಿಲ್ಲ ಬೆರಡು ಬೇರೆ
1: ಅಯ್ಯೋ ಎಂಚಿನ ಒಂಜಿ
2: ಬೆರಿಯ ಹೋಂಡ
1: ಬೆರಿಯ ಹೋಂಡ ಬರಡು ಭತ್ತನ ಅಂದನ್ನ ಅಂಡ ನಿಕ್ಕೊಂಜಿ ಪೊಣ್ಣು ದಿಕ್ಕಡ ಮುಲ್ಪದ ರಾಜ್ಯ ಅರಸುಲೆ ಗಾಂಜೋಕುಲುಂಡ ಅರಸು ಈ ಮಂತ್ರಿ ಯಾನೆ
2: ಅಳಿಯ ಯಾನೆ ಮಗ
1: ಮಗ ಯಾನ ಮಂತ್ರಿ ಅರಸುಲೈಯೇ ಪೂರ ನಮ್ಮನೆ ನಮ್ಮನೆ ನಮ್ಮೇರ್ದ ಪಿದೈ ಓಲ ಫಾರೆ
2: ಮಂತ್ರಿಯಾನೆ
1: ಈ ಜಾಗೆಗೆ ಈ ಅರಸು ಅನ್ಲ ಆ ಜನ ಅರಸು ಅನ್ಲ ಆಲ ಅರಸು ಅನ್ಲ ಮಂತ್ರಿ ಯಾನೆ
2: ಸರಿ ಮಾತು ಕೂಡ ಕಡ ಬಿಡ್ಲೇಕ ಮೊನ್ನೆ ರಾಜ್ಯರಿಗೆ ಪುರಂಚ ಬಂತಂತೆ ಅರೆ ನಿಂತ ಕಡ
1: ಅಂಚ ಈ ಆಲ್ನ ಮನಸ್ಸಿನ ಇಂಚ ಒಂದು ತಿರಿದು ಆಲ್ನ ಮನಸ್ಸಿನ ಮರಳದು ಮನಸ್ಸಿನ ಮರಳು ಮಲ್ತದೆ ನಿನ್ನ ನಿನ್ನ ಬೆರಿಯ ಬರ್ಪಲೆಕ್ಕ ಮಲ್ತದೆ ಬರೋಡ ಆಯ್ನ ಜವಾಬ್ದಾರಿ ನಿನ್ನ
2: ಮೊದಲ ಸಮಸ್ಯೆ ಹೇಳ್ತೀವಿ ಒಂದು ವೇಳೆ ಇದು ಈರ್ ಬಣ್ಣ ಕಾಲ ನೀನು ಮರಳು ಎನ್ನ ಮರಳುಗಾಲು ಒತ್ತೊಂದು ಒಂದು ವೇಳೆ ಮದುವೆ ತಯಾರಾಗಿ ಜೊಡ್ಡಯ್ಯ ಅಂತ ಕೂಡ ಅಂದರೆ ಸಮಸ್ಯೆ ಒಕ್ಕಾಯರೆ ಬಲ್ಯತ್ತ
1: ಈ ದಾದ ಮಲ್ಪುವಾಗ ಹೆಂಚಿನ ವಿಷಯ ಅಂತ ಬಂದ್ಕೊಂಡು ಗೊತ್ತಿಜ್ಜಿ ಹಾಲು ಒಟ್ರಾಸ ಮದಿಮೆ ಹೋಗ್ಬೋದು
2: ಒತ್ತು ಜೊಡ್ಡ ಬರ್ತಾರ ಒತ್ತು ಜೊಡ್ಡ ಒಮ್ಮೆ
1: ಎನ್ನ ಉದಾಹರಣೆ ಪಂಡನ ಕೇಂದ್ರಕ್ಕೆ ಯಾನ್ ಪಂಡದು ಕೊರ ನನ್ನ ಮಲ್ಪು
2: ತಂದೆಯಂತೆ ಮಗ
1: ಬರ್ತಿ ಬರ್ತಿ
2: ತಾಯಿಯಂತೆ ಮಗಳು ಸೀರೆ ನೂಲಿನಂತೆ ಸೀರೆ
1: ಈ ಎನ್ನ ಒಂಜಿ ರೋಮದಲ್ಲ ನಿಕ್ಕ ಬತ್ತಿಜ್ಜಿ ಪೂರ ನಿನ್ನ ಅಪ್ಪೆ ನಾವೇ ಬೈದಿ ಅಲೆಗಳಂಚಿರಿ ಒಂಜಿಲ ಪಣ್ಣವ ಅರ್ಥ
2: ಇರ್ನ
1: ಎನ್ನ ದಾಳ ಬತ್ತಿಜ್ಜಿ ನಿಕ್ಕ
2: ನಾಲ್ಕು ತಿಂಗಳು ಕುಡ್ದು ಬಾಯಿಯನ್ನು ತೆಗೆರೆ ಬಂದಾಗ ಅಮ್ಮೇರ್ ಲಕ್ಕನೇ ಉಳ್ಳ ಮಗ ಕಿವಿದಾನೆ ಮೂಗುದಾನೆ ಕೈದಾನೆ ಪೂರ ಅಮ್ಮೇರ್ ಲಕ್ಕನೇ ಉಳ್ಳ ಅದು ಬಾಲಿನ ಅರಾದ ಮತ್ತೆ ಐದು ಆಯ್ನ ಕೊಡದಿಕೊಂಡೋಳಿಗೆ ಇಂದು ಎಂಟು ಒಂದು ಸಾಧಾರಣ ಒಂದು ನಾಲ್ಕು ತಿಂಗಳು ತಿಂಗೆ ಒಂಚೂರು ಅನುಮಾನ ಬರೋಣಿತ್ತು ದಾದ ಅನ್ನು ನೀರ್ ಲಕ್ಕನೆ ಈ ಬಾಲೆ ಉಂಡು ಇದು ನಾವು ಬರಿತಿಲ್ಲದ ಬಾಲೆ
1: ನಿಕ್ಕ ಮದಿಮೆ ಅವಳು ಉಂಡ ಇಜ್ಜ
2: ಅಲ್ಲವು ಕಂಡೊಡ್ಡ ನಿನ್ನ ಅಮ್ಮರ ನಿನ್ನ ದಾಲ ಇಜ್ಜಿ ಕೊಂಡು ನಾನು ಇಂಟು ಕೈರಿಡು ಮದುವೆ
1: ಒಂಜಿ ವೇಳೆ ಅವಳ ಅವೇ ಪಾತ್ರ ಕೇಂದ್ರ
2: ಬೇಕಾಗಲ್ಲ ಮೆಚ್ಚು ವಿಶ್ವಾಸ ಉಂಡು ಎಲ್ಲ ಅಮ್ಮೇರ ಬಂದ್ರಂತೆ ಮತ್ತೆ ಬಂದೋಡ
1: ಆಲ ಅವೇ ಪಾತ್ರ ನಿನ್ನ ಕೇಂದ್ರ ಓ ಈತ ಬಣ್ಣವು ಅತ್ತೆ ಎನಡತ್ತ ಈ ಬಂದಿನ ಅವೇ ಪಾತ್ರ ಹಾಲು ಕೇಂದ್ರ ಅಂದ ಅಮ್ಮೆರ ಕೇನೊಡಿಗೆ ಬಂದು
2: ಅಮ್ಮೇರ ಹುಟ್ಟಿಯಾರ ದೇವರೇ ಯಾನ್ಗೆ ಎನ್ನ ಪ್ರಶ್ನೆನಿ ಹೆಂಗೆ ಇರ್ಗೋದು ಕೂಡ ಹಾಲು ಬತ್ತ ಅಮ್ಮೆರ ಕೇನೊಡಿಗೆ ಅಮ್ಮೇರ ಅದೇ ಬಂದೆ ನಮ್ಮ ಅಮ್ಮೇರಿ ಅಂತ ಕೇಳ್ತೀವಿ ನಮ್ಮ ಕೂಡ ಉಲ್ಲ ಏನ್ ನಮ್ಮೇರೆ ಕಚ್ಚೆ ಹೋದ

0: ನಿನ್ನೊಟ್ಟಿಗೆ ಯಾನ ಯಾಪಲ ಇತ್ತಿ ನಾನು
1: ನಿಕ್ಕು ಗೊತ್ತಿದ್ದಂಗೆ ನಾನು ಕೇಳಿದ್ದ ಎಂಟು ಗೊತ್ತಿದ್ದಂಗೆ ನೀ ಕೇಳಿದ್ದ ಮತ್ತೆ ನಮ್ಮ ಗೊತ್ತಿದ್ದೇನೆ ಬಂದಿತ್ತ
0: ಆತೆ ಗೊತ್ತಿದ್ದೇನೆ ಪಂಡ್ರೆ ದೂರದಲ್ಲಿ ಈ ಎಣ್ಣೆಯ ಬೈದಿನಿ ಮಂತ್ರ ನಮಗೆ ಧರ್ಮ ಅದ ಬತ್ತದ ದಾನ ಬತ್ತದ ದಾದ ವಿಚಾರದ

ಮೊದಲ ಸಾತ್ರ.

0: ಇದುವರೆಗೆ ಯಕ್ಷಗಾನ ಹಾಸ್ಯ ಕಲಾವಿದರ ಒಕ್ಕೂಟ ಇವರು ಅರ್ಪಿಸಿದ ಆಟದ ಆಯನ ಈ ಕಾರ್ಯಕ್ರಮದಲ್ಲಿ ನಡೆದ ತುಳು ಯಕ್ಷಗಾನ ಬಂಗಾರ ಬೊಡೆದಿ ಇದರ ಮೂರನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಜಯ
0: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಐಕಲ್ಕೇನೊಂದುಲ್ಲರ ರೇಡಿಯೋ ಸಾರಂಗ್ 7.8 FM ಇಂಚಿಪ ಕುದ್ಮುಲ್ ರಂಗರಾವ್ ಪುರಭವನ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದೆತ ಬಂಗಾರ್ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕುಲ್ ನಡಪಾದ ಕೊರ್ನ ಪದರಂಗಿತ ಕಾರ್ಯಕ್ರಮದ ಎರಡನೇ ಯಕ್ಕೆ
1: ನನ್ನ ದುಂಬು ರಾವೋ ಪಕ್ಕಿಯೇ ರಾದು ಈ ಪದ ನಂದಲಿಕೆ ನಾರಾಯಣ ಶೆಟ್ಟರ್ ಬರೆತೇರು ತುಳುನಾಡದ ಇನಿತ ಸ್ಥಿತಿ ಗತಿತ ಬಗ್ಗೆ ಭಾರಿ ಪೊರ್ಲುದ ಒಂಜಿ ಪದ ಅವಳ ಪುವೆಂಪು ನೂತೊಂಜಿ ನೆಂಪು ಪುಸ್ತಕಗಳು ಬೈದಿನಂಚಿನ ಈ ಪದನ್ನು ಪಣ್ಣಾರು ರಮೇಶ್ ಚಂದ್ರೇರಿ ರಮೇಶ್ ಚಂದ್ರೇರಿ ಇನಿ ಈ ಪದನ್ನು ಮುಲ್ಪ ನಂಕೋಡಸ್ಕರ ಪನಂದೊಲ್ಲೇರು ರಮೇಶ್ ಅಣ್ಣ ಎದುಕೊಂದೊಲ್ಲೆ.

ರಮೇಶ್ ಚಂದ್ರ ಎಲ್ಲ ಪಂತೇರು ಆರ್ನ ಸುರಟ್ಟೆ ಇನ್ನಂಗ ಕೇನೇರ್ ಇತ್ನ ಬಾಗಿಲ್ಲ ತಿಕ್ಕೆಂಡು ನಿಕ್ಲಿ ಮಾತೆರೆಗಳ ಎಲ್ಲ ಉರಲ್ಕೆ ಎಂದು ಬರು ನಮ್ಮ ದುಂಬುದ ಕಂಡ ಸಾಗುಳಿ ಮನ್ಪುನಕ್ಲೇಗ ಉರಲ್ ಪಂಡದಾದಂದು ಗೊತ್ತುಂಡು ಅಂಚಿತ್ನೊಂಜಿ ಉರಲ್ ನಂಕೋಸ್ಕರ ಶಾಂತರಮಣ್ಣಿ ಬರೆಯಿನಂಚಿನ ಈ ಪದವನ್ನು ಆತ್ಮರಾಮ್ ಶೆಟ್ಟಿ ಪಂತೇರು ಈ ಪದ್ಯ ಇಂಚಿಪ್ಪ ನಿಟ್ಟೆ ಯೂನಿವರ್ಸಿಟಿಡ್ ರಿಲೀಸ್ ಆದಿತ್ತೆಂಡು ನನಕ ಸಂಗೀತ ಏರ್ಕೊರ್ತೇರು ಪಂಡ ವಿ ಮನೋಹರ್ ನಮ್ಮ ರಾಯಿನ ಕುಡ್ಲಧಾರ ಆಯ್ನಂಚಿನ ವಿಟ್ಲಧಾರ ಆಯ್ನಂಚಿನ ವಿ ಮನೋಹರ್ ನಿಕ್ ಸಂಗೀತನು ಕೊರ್ತೇರು ಇನಿ ಈ ಪದ ಮುಲ್ಪ ನಿಕ್ಲೆಗೋಸ್ ನಂಕೋಸ್ಕರ ಪಂಡೊಂದುಳ್ಳೇರು ಹರಿಪ್ರಸಾದ್ ಸುರತ್ಕಲ್ ಮೇರು ಹರಿಪ್ರಸಾದ್ ಸುರತ್ಕಲ್ ಮೇರೆ ಮೋಕಿಡದ್ಕೊನು.

0: ಥ್ಯಾಂಕ್ ಯು.
1: ಸುಲ್ಮೇಲು ಹರಿಪ್ರಸಾದ್ ಸುರತ್ಕಲಿ ಬೇರೆಗೆ ತುಳುಪದ ರೇಡಿಯೋಡು ವಾ ರೇಡಿಯೋ ಸ್ಟೇಷನ್ ಡಾದುಪ್ಪು ಬತ್ತಿನೆ ಸುರೂತ ಪದ ಸಿಲೋನ್ ಸ್ಟೇಷನ್ ಉಪ್ಪುನು ಶ್ರೀಲಂಕಡ್ ಅಂಡ ಐತ ಆಫೀಸ್ ಇತ್ತಿನೆ ಮಡ್ರಸ್ಡ್ ಅವು ಮಡ್ರಸ್ಡ್ ಸುರೂತ ಒಂಜಿ ತುಳುತ ಪದ ಬತ್ತದಿನಿ ಕೆಮ್ಮಲತ ಬ್ರಹ್ಮ ಈ ಪದ ಪನ್ನಾರ ಏರು ಗೊತ್ತುಂಡ ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ನಂಕೆಂದು ಪೈನಿ ಎಚ್ ಎಂ ಇ ಓಡಿಯೋ ಒಂದು ಪುರ ನಮ್ಮ ಕೇಂದುಪ್ಪ ಎಚ್ ಎಂ ಮಹೇಶ್ ಪಂಡ ನಮ್ಮ ಕಾಸರಗೋಡುದ ಬದಿಯಡ್ಕಡ ಕಾನಪನ್ಪುನ ಜಾಗೆಡ್ ಪುಟ್ಟದು ಬೆಳೆತಿನಾರು ಕರಿ ಮುಜಿ 4 ವರ್ಷದೊಂಬ ಆರು ಈ ಆರು ದೇಹ ಬಿಡದು ಪೋತೇರು ತುಳುಕುಬಾಡದು ಮಸ್ತ್ ಪದಕ್ಲೇನು ಪಣ್ಣ ಪದ ಪಣ್ಣಾರು ತುಳುಕ್ತ ಮಸ್ತ್ ಪದಕ್ಲೇನು ಕ್ಯಾಸೆಟ್ ಮಲ್ತಿನಾರು ಇನಿ ತುಳು ಪದಕ್ಕುಲು ಪೂರ ಇನಿ ಗಜಮುಖನೆ ಗಣಪತಿ ಅವಡಿಂಚಿತ್ತಿನ ತುಳುನಾಡದ ಕೇಳಿನಂಚಿನ ಪೂರ ಪದಕ್ಕುಲ್ಲ ಓರಿಯೋಡು ಇತ್ತಂಡ ಎಚ್ ಎಂ ಮಹೇಶಿನ ಕೊಡುಗೆ ಮಹತ್ತರವಾಯ್ತನ ಅಂಚಿತ್ತಿನ ಎಚ್ ಎಂ ಮಹೇಶ್ವರಿನ ಈ ಪೊರ್ತುಡು ನೆನೆತೊಂದು ಕೆಮ್ಮೆಲತ ಬ್ರಹ್ಮ ಈ ಪದನು ಪಿ ಬಿ ಶ್ರೀನಿವಾಸ ಬುಕ್ಕ ಎಚ್ ಎಂ ಮಹೇಶ್ ಪಂತೇರು ಇದನ್ನ ಸಾಹಿತ್ಯ ಬರೆಯನರು ವಿಶ್ವಕುಮಾರ್ ಎಂಬೇರು ಇತ್ತೆ ನಮ್ಮ ದುಂಬುಡು ರಮೇಶಣ್ಣೆ ರಮೇಶ್ ಚಂದ್ರ ಬುಕ್ಕ ಪ್ರಸಾದ್ ಆಚಾರ್ಯ ಬುಕ್ಕ ಪ್ರಕಾಶ್ ಪಾವಂಜ ಮುಕ್ಲನ್ನ ಒಟ್ಟು ಸೊರೊಟ್ಟು ನಮ್ಮ ಕೆಮ್ಮಲತ ಬ್ರಹ್ಮ

ಸೊಲ್ಮೇಲು ರಮೇಶ್ ಅಣ್ಣಬಕ ಕೂಟದಕ್ಲಿಗೆ ನನದುಂಬುಗು ರಾವಡತ್ತೆಯೇ ವಿಜಯ ಸಾಲೆತ್ತೂರು ಉಂಬೇರ್ನ ರಚನೆಗೆ ಸುಧಾಕರ್ ಶೆಟ್ಟಿ ಬೆಂಗಳೂರು ಉಂಬೇರು ಈ ಪದ ಪಂತೇರು ಇತ್ತೆ ನಮ್ಮ ದುಂಬುಗು ಪ್ರಕಾಶ್ ಪಾವಂಚೆ

ಈತನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ಐಲೇಸ ದ ವಾಯ್ಸ್ ಆಫ್ ಓಷನ್ ಬೆಂಗಳೂರು ಮೊಕಲು ನಡಪಾದ ಕೊರ್ನ ಪದರಂಗಿತ ಕಾರ್ಯಕ್ರಮದ ರಡ್ಡನೆ ಯಜ್ಞೆ ಕೇಂಡರ್ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಕೇನೊಂದು ಪುಲೆ ರೆಡಿಯೂ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಯಾ ಐತರ ಸೊಬೈಲ ಅತಾಮಿ ಐಕೋವ್ಯ
2: ರೇಡಿಯೋ.

రేడియో సారంగ్ 107.8 FM. We go on the dance floor and more.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತಹ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.